ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಜ್ಯೇಷ್ಠ ಮಾಸದ 20 ದಿನ ಅಂದರೆ 2026 ಇಸ್ವಿಯ ಜೂನ್ ತಿಂಗಳ 10 ತಾರೀಕು ಬುಧವಾರ. ಈಗ ಸಮಯ 5:58:30. ನಮ್ಮ ನಿಲಯದ ಬೆಳಗಿನ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಡಿ ಕಾವ್ಯ ಮಾಡುವ ನಮಸ್ಕಾರ ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಶುಭ ನುಡಿ. ಮಾತಿಗೆ ಮನೆಯನ್ನು ಕಟ್ಟಿ ಬೆಳಗಿಸುವ ಮತ್ತು ಮನೆಯನ್ನು ಸುಟ್ಟು ಬೂದಿ ಮಾಡುವ ಎರಡೂ ಶಕ್ತಿಗಳಿವೆ ಎಂದಿದ್ದಾರೆ ಶಿವಕುಮಾರ ಸ್ವಾಮೀಜಿಯವರು.

ಆಕಾಶವಾಣಿ ಚಿತ್ರದುರ್ಗ ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ ದುರ್ಗೋದಯ ಪ್ರಸಾರದಲ್ಲಿ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಬಿಎಂ ಭಾರತಿ ಅವರಿಂದ, ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ, 6:45 ಭಾವಗೀತೆ, 6:50 ಆರೋಗ್ಯ ಬಿಂದು, ವಿಷಯ ಅಶ್ವಗಂಧ ಸಸ್ಯದ ಔಷಧೀಯ ಗುಣಗಳು. ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್. 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ನಮ್ಮ ನಿಲಯದಿಂದ 7:30 ಸೇವಾ ಮಾಹಿತಿ, 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 8:30 ಹಾಗೂ 9:30 ಕನ್ನಡ ಚಿತ್ರಗೀತೆಗಳು, 9:05 ನನ್ನುಡಿ ಬದುಕಿಗೊಂದು ಹಿತನುಡಿ ಗಜಾನನ ಈಶ್ವರ ಹೆಗಡೆ ಅವರಿಂದ, 9:10 ಕಾಮನಬಿಲ್ಲು, 10:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು. ಭಾಗವಹಿಸುತ್ತಾರೆ ಚಿತ್ರದುರ್ಗದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾದ ಪುಷ್ಪಲತಾ ಭಾವಿಮಠ. 11:00 ಜನಪದ ಗೀತೆಗಳು, 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸ್ಥಳ ಪರಿಚಯ. ಮದಕರಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇಂದು ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ಇದರಲ್ಲಿ ಕಾವ್ಯ ಕಲೆ ಕಲಾವಿದರಾದ ಮಂಗಳೂರಿನ ವೀಣಾ ಶ್ರೀನಿವಾಸ ಭಂಡಾರಿ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ನಂತರ ಮೆದುಳು ಜ್ವರಕ್ಕೆ ಚಿಕಿತ್ಸೆ ಕುರಿತು ಡಾ ಸಿಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿಬರಲಿದೆ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಟೀಮ್ ಅಪ್ ಫಾರ್ ಟಾಯ್ಸ್ ಯೋಜನೆ ಕುರಿತು ಮಾಹಿತಿ. ನಮ್ಮ ನಿಲಯದಿಂದ 1:20 ಉಲ್ಲಾಸ ಕಾರ್ಯಕ್ರಮ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು, 3:00 ಸಂಜೆ 5:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ.

ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ, 5:30ಕ್ಕೆ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ ಕಾರ್ಯಕ್ರಮ, 6:15ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಚಿಕ್ಕಮಲ್ಲನಹೊಳೆ ಗ್ರಾಮದ ರತ್ನಮ್ಮ ಹಾಗೂ ಸಂಘಟಕರಿಂದ ಸೋಬಾನೆ ಪದ, 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, ನಮ್ಮ ನಿಲಯದಿಂದ 6:51ಕ್ಕೆ ಕಿಸಾನ್ ವಾಣಿ ಕೃಷಿರಂಗ, ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಆಹಾರ ಮೌಲ್ಯವರ್ಧನೆ

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು. ಸಮಯ 6:10:30. ಶುಭ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಕೇಳುಗರೇ, ನಮ್ಮ ನಿತ್ಯ ಜೀವನದಲ್ಲಿ ಒಂದಿಲ್ಲೊಂದು ಸಂದರ್ಭದಲ್ಲಿ ದೇವರನ್ನ ಸ್ಮರಿಸುತ್ತಾ ಆರಾಧನೆ ಮಾಡ್ತಾ ಇರ್ತೇವೆ. ಅಂತಹ ಸಮಯದಲ್ಲಿ ದೇವರ ಅನುಗ್ರಹಕ್ಕಾಗಿ ಶ್ಲೋಕಗಳನ್ನು ಪಠಿಸುವುದು ವಾಡಿಕೆ. ಅದು ನಮ್ಮ ಪೂರ್ವಜರಿಂದ ಬಂದಂತಹ ಸಂಸ್ಕಾರ. ಹಾಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಪಠಿಸಲೇಬೇಕಾದಂತಹ ಕೆಲವೊಂದಿಷ್ಟು ಮುಖ್ಯ ಶ್ಲೋಕಗಳು ಹಾಗೂ ಅವುಗಳ ಅರ್ಥಗಳ ಬಗ್ಗೆ ತಿಳಿಸೋಣ ಅಂತ. ಶ್ಲೋಕಗಳ ಪಠನೆ ನಮ್ಮ ಮನಸ್ಸಿಗೆ ಸಮಾಧಾನ, ಸಂತೋಷ ಹಾಗೂ ಸಕಾರಾತ್ಮಕತೆಯನ್ನ ನೀಡುತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಕೈಗಳನ್ನ ನೋಡುತ್ತಾ ಕರಾಗ್ರಿ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಿ ಗೌರಿ, ಪ್ರಭಾತಿ ಕರದರ್ಶನಂ, ಈ ಶ್ಲೋಕವನ್ನ ಪಠಿಸಬೇಕು. ಇದರರ್ಥ ನಮ್ಮ ಹಸ್ತದ ಅಗ್ರಭಾಗದಲ್ಲಿ ಲಕ್ಷ್ಮೀ ದೇವಿಯು, ಮಧ್ಯಭಾಗದಲ್ಲಿ ಸರಸ್ವತೀ ದೇವಿಯು, ಕರದ ಮೂಲೆಯಲ್ಲಿ ಗೌರಿ ದೇವಿಯು ನೆಲೆಸಿರುತ್ತಾರೆ. ಹಸ್ತದಲ್ಲಿರುವ ತ್ರಿದೇವಿಯರನ್ನ ಕಾಣುತ್ತಾ ನಮಸ್ಕರಿಸಬೇಕು. ಇದರಿಂದ ದೇವತೆಗಳ ದರ್ಶನ ಮಾಡಿದ ಪುಣ್ಯ ಲಭಿಸುತ್ತದೆ. ಹಾಗಾಗಿ ನಮ್ಮ ದಿನವನ್ನ ಸಕಾರಾತ್ಮಕವಾಗಿ ಆರಂಭಿಸಲು ಈ ಶ್ಲೋಕ ನಮಗೆ ಸಹಕಾರಿ. ಓಕೆ ಸ್ನೇಹಿತರೆ, ಮತ್ತಷ್ಟು ಶ್ಲೋಕಗಳ ಬಗ್ಗೆ ತಿಳಿಸುತ್ತೇನೆ. ಆರಂಭದಲ್ಲಿ ಕೇಳೋಣ ಪುರಂದರದಾಸರ ಕೃತಿ. ಹಾಡಿದ್ದಾರೆ ರೂಪ ಹಾಗೂ ದೀಪಾ. ಅಮ್ಮ, ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೇ.

ಬೆಳಿಗ್ಗೆ ಎದ್ದ ಕೂಡಲೇ ಹಾಸಿಗೆಯಿಂದ ನಮ್ಮ ಪಾದವನ್ನ ಭೂಮಿಗೆ ಸ್ಪರ್ಶಿಸುವ ಮುನ್ನ ಸಮುದ್ರವಸನಿ ದೇವಿ ಪರ್ವತ ಸ್ತನಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಪಸ್ಪರ್ಶಂ ಕ್ಷಮಸ್ವಮೇ ಎಂಬ ಈ ಶ್ಲೋಕವನ್ನ ಪಠಿಸಬೇಕು. ಇದರರ್ಥ ಸಮುದ್ರವನ್ನೇ ಸೇರಿಯಾಗಿ ಹುಟ್ಟಿರುವ ಪರ್ವತಗಳೆಂಬ ಸ್ತನಗಳಿಂದ ನದಿಗಳನ್ನ ಹರಿಸುತ್ತಿರುವ ವಿಷ್ಣುಪತ್ನಿ ಭೂದೇವಿಯೇ, ನಿನ್ನ ಮೇಲೆ ಕಾಲೂರುತ್ತಿದ್ದೇನೆ, ದಯವಿಟ್ಟು ನನ್ನ ಪಾದಸ್ಪರ್ಶವನ್ನ ಕ್ಷಮಿಸು ಎಂದು ಭೂಮಿಯ ಬಗ್ಗೆ ಗೌರವ ಮತ್ತು ಕೃತಜ್ಞತೆಯನ್ನ ವ್ಯಕ್ತಪಡಿಸುತ್ತಾ ಈ ಶ್ಲೋಕವನ್ನ ಪಠಿಸಬೇಕಂತೆ. ಹಾಗೆ ಕೇಳುಗರೆ, ಪ್ರತಿನಿತ್ಯ ಸ್ನಾನ ಮಾಡುವ ಸಮಯದಲ್ಲಿ ಶ್ಲೋಕವನ್ನ ಹೇಳಿಕೊಳ್ಳಬೇಕು. ಕಾರಣ ಸ್ನಾನವೆಂದರೆ ಕೇವಲ ಶರೀರದ ಶುದ್ಧಿಯಲ್ಲ, ಅದು ಮನಸ್ಸಿನ ಶುದ್ಧಿಯೂ ಹೌದು. ಹಾಗಾಗಿ ಸ್ನಾನಕ್ಕೆ ನೀರು ಹಾಕಿಕೊಳ್ಳುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಈ ಶ್ಲೋಕವನ್ನ ಹೇಳಬೇಕು. ಇದರರ್ಥ ಪವಿತ್ರ ಸಪ್ತ ನದಿಗಳಾದ ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿಯರೇ, ದಯವಿಟ್ಟು ನಾನು ಸ್ನಾನ ಮಾಡುತ್ತಿರುವ ಈ ನೀರಿನಲ್ಲಿ ಸಮ್ಮಿಲಿತಗೊಂಡು ನನ್ನನ್ನು ಪವಿತ್ರಗೊಳಿಸಿ ಎಂದು ಪ್ರಾರ್ಥಿಸಿ ನೀರನ್ನು ಹಾಕಿಕೊಳ್ಳಬೇಕಂತೆ. ಹಾಗೆ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ದೇವರ ಆರಾಧನೆ ಮಾಡುವುದು ಕೂಡ ಒಂದು ಕ್ರಮವಾಗಿದೆ. ಈ ಸಂದರ್ಭದಲ್ಲಿ ದೀಪವನ್ನ ಕೂಡ ಬೆಳಗುತ್ತೇವೆ. ಮನೆಯಲ್ಲಿ ದೀಪ ಹಚ್ಚುವುದು ಎಂದರೆ ಕತ್ತಲೆಯನ್ನ ಹೋಗಲಾಡಿಸಿ ಜ್ಞಾನದ ಬೆಳಕನ್ನ ಪಸರಿಸಲಿ ಎಂಬ ಪ್ರಾರ್ಥನೆಯಾಗಿರುತ್ತೆ. ಹಾಗಾಗಿ ದೀಪ ಹಚ್ಚುವ ಸಂದರ್ಭದಲ್ಲಿ ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿರ್ ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪ ಜ್ಯೋತಿ ನಮೋಸ್ತುತೆ ಎಂಬ ಶ್ಲೋಕವನ್ನ ಪಠಿಸಬೇಕು. ದೀಪದ ಬೆಳಕು ಪರಬ್ರಹ್ಮ ಸ್ವರೂಪ. ಆ ಬೆಳಕು ನಮ್ಮೊಳಗಿನ ಅಜ್ಞಾನವೆಂಬ ಕತ್ತಲೆಯನ್ನ ಹೋಗಲಾಡಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಲಿ. ಆ ಜ್ಞಾನದ ಜ್ಯೋತಿಗೆ

ನಮಸ್ಕಾರ ಎಂಬ ಶ್ಲೋಕವನ್ನ ಪಠಿಸಿ ದೀಪವನ್ನ ಹಚ್ಚಬೇಕು. ನಂತರ ದೇವರ ಪ್ರಾರ್ಥನೆ ಮಾಡುವಾಗ ಪಾಪೋಹಂ ಪಾಪಕರ್ಮಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿಮಾಂ ಪುಂಡರೀಕಾಕ್ಷ ಶರಣಾಗತ ವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಜನಾರ್ದನ. ಈ ಶ್ಲೋಕವನ್ನ ಪಠಿಸಬೇಕು. ನಾನು ಪಾಪಿ, ಪಾಪಕರ್ಮಗಳನ್ನ ಮಾಡಿದ್ದೇನೆ, ಪಾಪದಿಂದಲೇ ಹುಟ್ಟಿದ್ದೇನೆ. ಇಂತಹ ನಾನು ನಿನ್ನಲ್ಲಿ ಅಂದರೆ ಭಗವಂತನಲ್ಲಿ ಶರಣಾಗತನಾಗಿ ಬಂದಿದ್ದೇನೆ. ವಾತ್ಸಲ್ಯಮಯಿಯಾದ ಪುಂಡರೀಕಾಕ್ಷನೇ, ನನ್ನನ್ನು ಕಾಪಾಡು. ನೀನಿಲ್ಲದೆ ನನಗೆ ಅನ್ಯ ಗತಿಯಿಲ್ಲ. ಆದ್ದರಿಂದ ಹೇ ಜನಾರ್ದನ, ಕರುಣೆ ತೋರಿ ನನ್ನನ್ನ ರಕ್ಷಿಸು ಎಂಬ ದೇವರ ಪ್ರಾರ್ಥನೆಯ ಈ ಶ್ಲೋಕವನ್ನ ಹೇಳಬೇಕಂತೆ ಕೇಳುಗರೆ. ಮತ್ತಷ್ಟು ಶ್ಲೋಕಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ತೇನೆ. ಕಾರ್ಯಕ್ರಮದಲ್ಲಿ ಈಗ ಕೇಳೋಣ. ಕೊಳಲೂದೋ ರಂಗಯ್ಯ, ನೀ ಕೊಳಲೂದೋ ಕೃಷ್ಣಯ್ಯ. ಹರಪ್ಪನಹಳ್ಳಿ ಭೀಮವ್ವ ಅವರ ವಚನಕ್ಕೆ ಧ್ವನಿಯಾಗಿದ್ದಾರೆ ಕೆಜಿ ರಾಮಸ್ವಾಮಿ.

ನಿತ್ಯ ಜೀವನದಲ್ಲಿ ಶ್ಲೋಕಗಳನ್ನು ಪಠಿಸುವಾಗ ಗುರು ಹಿರಿಯರಿಗೆ ನಮಿಸುವಾಗಲೂ ಕೂಡ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಎಂಬ ಶ್ಲೋಕವನ್ನು ಪಠಿಸಬೇಕು. ಹಾಗೆ ಶಾಂತಿ ಮಂತ್ರಗಳಾದ ಓಂ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ, ಓಂ ಶಾಂತಿ ಶಾಂತಿ ಶಾಂತಿಹಿ ಎಂಬ ಶಾಂತಿ ಮಂತ್ರ, ಹಾಗೆ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಾದಿತಮಸ್ತು ಮಾ ವಿದ್ವಾಷವಾವಹೈ ಓಂ ಶಾಂತಿ ಶಾಂತಿ ಶಾಂತಿಹಿ ಎಂಬ ಮಂತ್ರಗಳನ್ನು ಪಠಿಸಬೇಕು. ಇದು ನಮ್ಮಲ್ಲಿರುವ ಅಸತ್ಯವನ್ನು ದೂರ ಮಾಡಿ ಕತ್ತಲಿನೆಡೆಗೆ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುತ್ತದೆ. ಹಾಗೆ ಮೃತ್ಯುವಿನಿಂದ ಅಮರತ್ವದೆಡೆಗೆ ಸಾಗಲು ಸಹಕಾರಿಯಾಗುತ್ತೆ. ಎಲ್ಲೆಡೆ ಶಾಂತಿ ನೆಲೆಸಲು ಈ ಮಂತ್ರಗಳನ್ನು ಪಠಿಸಬೇಕು. ಇನ್ನು ಆಹಾರ ಸ್ವೀಕರಿಸುವಾಗ ಕೃತಜ್ಞತೆಯ ಸಂಕೇತವಾಗಿ ಶ್ಲೋಕ ಪಠಿಸಬೇಕು. ಕಾರಣ ಊಟವು ನಮಗೆ ಶಕ್ತಿಯನ್ನು ನೀಡುವ ಪ್ರಸಾದ. ಅದನ್ನ ಸ್ವೀಕರಿಸುವಾಗ ಓಂ ಅನ್ನಪೂರ್ಣಿ ಸದಾಪೂರ್ಣಿ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬ ಈ ಮಂತ್ರವನ್ನು ಪಠಿಸಬೇಕು. ಹಾಗೆ ದಿನದ ಕೆಲಸ ಮುಗಿಸಿ ನಿದ್ರೆಗೆ ಜಾರುವ ಮುನ್ನ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಲು ರಾಮಃ ಸ್ಕಂದಂ ಹನುಮಂತಂ ವೈನತೇಯಂ ರುಖೋದರಂ ಶಯನೀಯಂ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿಹಿ ಎಂಬ ಮಂತ್ರವನ್ನು ಪಠಿಸಿ ನಾವು ನಿದ್ರೆಗೆ ಜಾರಬೇಕಂತೆ. ಇದರರ್ಥ ನಿತ್ಯವೂ ಮಲಗುವ ಮುನ್ನ ರಾಮ ಸ್ಕಂದ ಹನುಮಂತ ವೈನತೇಯ ಅಂದರೆ ಗರುಡ ರುಖೋದರ ಗಣಪತಿ ಇವರನ್ನು ನೆನೆಯುತ್ತೇನೆ. ಈ ದೇವತೆಗಳು ದುಸ್ವಪ್ನ ನಿವಾರಿಸಿ ಸುಖ ನಿದ್ರೆ ಕರುಣಿಸುತ್ತಾರೆ ಎಂದು ಪ್ರಾರ್ಥಿಸಿ ನಿದ್ರಿಸಬೇಕಂತೆ. ಸ್ನೇಹಿತರೆ ಕೇಳುಗರೆ, ಈಗ ಹೇಳಿರುವಂತಹ ಈ ಶ್ಲೋಕಗಳು ಕೇವಲ ಶ್ಲೋಕಗಳಲ್ಲ, ನಮ್ಮ ಬದುಕಿನ ದಾರಿದೀಪಗಳು. ಇವುಗಳನ್ನು ಪಠಿಸುವಾಗ ಅರ್ಥವನ್ನು ತಿಳಿದುಕೊಂಡು ಮನನ ಮಾಡಿಕೊಂಡರೆ ಮನಸ್ಸಿಗೆ ನೆಮ್ಮದಿ. ಹಾಗಾಗಿ ಸಾಧ್ಯವಾದಷ್ಟು ಇಂದಿನಿಂದಲೇ ಈ ಶ್ಲೋಕಗಳನ್ನು ನಮ್ಮ ದಿನಚರಿಯ ಭಾಗವಾಗಿಸಿಕೊಂಡು ಸಕಾರಾತ್ಮಕ ಬದುಕನ್ನು ರೂಪಿಸಿಕೊಳ್ಳೋಣ ಎನ್ನುತ್ತಾ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಆರ್ ಎನ್ ಜಯಗೋಪಾಲರ ರಚನೆ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಪಾರ್ವತೀ ದೇವಿಯ ಪ್ರೀತಿಯ ಕಂದ ಮೊದಲಲ್ಲಿ ನೆನವೇ ಭಕ್ತಿಯಿಂದ.

ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ.

0: ಆಕಾಶವಾಣಿ ಬಿಎಂ ಭಾರತಿ ಅವರಿಂದ ಚಿಂತನಾ ಕೇಳುವಿರಿ.
1: ನಮ್ಮ ಪ್ರತಿನಿತ್ಯದ ಮಾತುಕತೆಯ ನಡುವೆ ಆಗಾಗ ಅವಕಾಶ ಎಂಬ ಪದದ ಬಳಕೆಯಾಗುತ್ತಿರುತ್ತದೆ. ನನಗೂ ಏನಾದರೂ ಸಾಧಿಸಬೇಕು ಅಂತ ಆಸೆ ಇತ್ತು, ಕನಸಿತ್ತು, ಆದರೆ ಆಗಲೇ ಇಲ್ಲ, ನನಗೆ ಅವಕಾಶಗಳೇ ಸಿಗಲಿಲ್ಲ ಎನ್ನುತ್ತಿರುತ್ತಾರೆ. ಮತ್ತೆ ಕೆಲವರು ಎಲ್ಲ ತರಹದ ಅವಕಾಶಗಳು ನನ್ನನ್ನು ಹುಡುಕಿಕೊಂಡು ಬಂದವು, ನಾನು ಯಾರ ಬಳಿಯೂ ಅವಕಾಶ ಕೇಳಲಿಲ್ಲ, ಒಂದೊಂದಾಗಿ ಅವೇ ನನ್ನನ್ನು ಅರಸಿಕೊಂಡು ಬಂದವು ಎನ್ನುತ್ತಾರೆ. ಇನ್ನು ಕೆಲವರು ಯಾವುದಾದರೂ ಅವಕಾಶ ಸಿಗಬಹುದೇನೋ, ಯಾರಾದರೂ ಕೊಡಬಹುದೇನೋ, ಹುಡುಕಿಕೊಂಡು ಬರಬಹುದೇನೋ ಅಂತ ಯೋಚಿಸುತ್ತಾ ಕುಳಿತರೆ ಯಾವುದೂ ಹುಡುಕಿಕೊಂಡು ಬರುವುದಿಲ್ಲ. ನಮಗೆ ಬೇಕಾದದ್ದನ್ನು ಕಷ್ಟಪಟ್ಟು ಇಷ್ಟಪಟ್ಟು ಮುನ್ನುಗ್ಗಿ ಪಡೆದುಕೊಳ್ಳಬೇಕು. ಎಷ್ಟು ದಿನ, ಎಷ್ಟು ವರ್ಷ, ಯಾರು, ಯಾಕಾಗಿ ನಮ್ಮನ್ನು ಹುಡುಕಿಕೊಂಡು ಬಂದು ಅವಕಾಶ ಮಾಡಿಕೊಡುತ್ತಾರೆ ಎಂಬಿತ್ಯಾದಿ ಪ್ರಶ್ನೆಗಳು ಸಹಜವಾಗಿ ಮೂಡಿ ಮರೆಯಾಗುವುದಿದೆ. ಆದರೆ ಲೆಕ್ಕವಿಲ್ಲದಷ್ಟು ಜನ ಸಿಕ್ಕಿದ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳದೆ ಉದಾಸೀನ ಮಾಡಿ ಮುಂದಕ್ಕೆ ಹಾಕುವುದು ಇದೆ. ಇದಕ್ಕೊಂದು ನಿದರ್ಶನ ಹೀಗಿದೆ. ಬಹಳ ವರ್ಷಗಳ ಹಿಂದಿನ ಮಾತು. ಒಂದು ಹಳ್ಳಿಯ ಬದುಕು. ಬಿಸಿರಕ್ತದ ಒಬ್ಬ ಯುವಕ, ಅಲ್ಲೊಬ್ಬ ಜಮೀನುದಾರ, ಅವನಿಗೊಬ್ಬಳು ಪುತ್ರಿ. ಆಕೆ ಕೆರೆಯೇರಿ ಮೇಲೆ ಅಲೆದಾಡುತ್ತಿದ್ದಾಗ ಯುವಕ ನೋಡಿದ, ವಿವಾಹವಾಗುವ ಬಯಕೆಯನ್ನು ವ್ಯಕ್ತಪಡಿಸಿದ. ಯುವತಿ ಅಂದಳು, ಸರಿ ಸರಿ, ಬಂದು ನಮ್ಮ ತಂದೆಯ ಬಳಿ ಮಾತಾಡು. ಮರುದಿನ ಯುವಕ ಗಟ್ಟಿ ಮನಸ್ಸು ಮಾಡಿಕೊಂಡು ಹುಡುಗಿಯ ತಂದೆಯ ಮುಂದೆ, ತಮ್ಮ ಪುತ್ರಿಯನ್ನು ಮನಸಾರಿ ಒಪ್ಪಿದ್ದೇನೆ, ವಿವಾಹಕ್ಕೆ ಅವಕಾಶ ನೀಡಿ, ಹರಸಿ ಎಂದು ಕಾಲಿಗೆ ಬಿದ್ದ. ನನ್ನ ಮಗಳು ಒಪ್ಪಿದ ಮೇಲೆ ಆಯಿತು, ಆದರೆ ನೀನು ನನ್ನ ಒಂದು ಪರೀಕ್ಷೆಯಲ್ಲಿ ಗೆಲ್ಲಬೇಕು. ನಿನ್ನ ಶಕ್ತಿಯನ್ನು ನಾನು ಪರೀಕ್ಷೆ ಮಾಡಬೇಕು. ಮಾತ್ರವಲ್ಲ, ಕೊಟ್ಟ ಅವಕಾಶವನ್ನು ನೀನು ಹೇಗೆ ಸದುಪಯೋಗ ಮಾಡಿಕೊಳ್ಳುತ್ತೀಯಾ ಎಂಬುದನ್ನು ನೋಡಬೇಕು. ನೋಡು, ನನ್ನ ಬಳಿ 3 ಎತ್ತುಗಳಿವೆ. ಬಯಲು ಪ್ರದೇಶದಲ್ಲಿ ನೀನು ಅವುಗಳನ್ನು ಎದುರಿಸಬೇಕು. 3 ಎತ್ತುಗಳಲ್ಲಿ ಒಂದರ ಬಾಲವನ್ನು ನೀನು ಹಿಡಿದರೂ ನಾನು ನನ್ನ ಮಗಳನ್ನು ನಿನಗೆ ಕೊಟ್ಟು ವಿವಾಹ ಮಾಡುತ್ತೇನೆ ಎಂದನು. ಹೋರಿಯ ಬಾಲ ಹಿಡಿಯುವುದು ಇದಾವ ಮಹಾಪರೀಕ್ಷೆ? ಇದು ಒಂದು ಅವಕಾಶವೇ? ಯುವಕ ಈಗ ಮೊದಲಿಗೆ ಭುಜ ತಟ್ಟಿಕೊಂಡು ತೊಡೆ ತಟ್ಟಿದ. ಕೊಟ್ಟಿಗೆಯ ಬಾಗಿಲು ತೆಗೆಯಿತು. ದೊಡ್ಡ ಹೋರಿ ಗತ್ತೋ ಟಿವಿಯೋ ನುಗ್ಗಿ ಬಂದೇ ಬಿಟ್ಟಿತು. ಯುವಕ ಒಮ್ಮೆಲೆ ಗಾಬರಿಯಾದ. ಇದು ಮೊದಲನೇ ಹೋರಿ, ಇನ್ನೂ ಎರಡಿವೆಯಲ್ಲ, ಹೋದರೆ ಹೋಗಲಿ ಅಂತ ಸುಮ್ಮನೆ ನಿಂತ. ಎರಡನೇ ಬಾರಿ ಕೊಟ್ಟಿಗೆಯ ಬಾಲು ತೆಗೆದಾಗ ಮತ್ತೊಂದು ದೊಡ್ಡ ಹೋರಿ ನುಗ್ಗಿ ಬಂತು. ಈಗಲೂ ತರುಣ, 3 ಹೋರಿ ಇದೆಯಲ್ಲ, ಅದರ ಬಾಲವನ್ನು ಹಿಡಿದರೆ ಆಯಿತು ಎಂದುಕೊಂಡ. ಸುಮ್ಮನೆ ನಿಂತ. 3 ಬಾರಿ ಕೊಟ್ಟಿಗೆಯ ಬಾಗಿಲು ತೆಗೆದಾಗ ಮತ್ತೊಂದು ಹೋರಿ ಬಂತು. ಮೊದಲ ಮತ್ತು ಎರಡನೇ ಹೋರಿಗಳಿಗಿಂತ ಇದು ಸ್ವಲ್ಪ ಸಣ್ಣದಾಗಿತ್ತು. ತರುಣ ಈಗ ಮುಗುಳ್ನಗೆ ಬೀರಿದ. ಒಂದು ಹಿಡಿ ಹುಲ್ಲು ಕೈಗೆತ್ತಿಕೊಂಡು ಹೋರಿಯ ಕಡೆ ತೋರಿಸುತ್ತಾ ಬಾ ಬಾ ಎಂದು ಕರೆದ. ಅದಕ್ಕೆ ಹುಲ್ಲು ಕೊಟ್ಟು ಇನ್ನೇನು ಬಾಲ ಹಿಡಿಯಬೇಕೆಂದು ಬಾಲದ ಹತ್ತಿರ ಕೈ ಹಾಕಿದ. ಆದರೆ ಆ ಹೋರಿಗೆ ಬಾಲವೇ ಇರಲಿಲ್ಲ. ಇದ್ದರೂ ಇವನ ಕೈಗೆ ಸಿಗಲಾರದಷ್ಟು ಸಣ್ಣದಿತ್ತು. ಯಾವುದೋ ಕಾರಣದಿಂದ ಅದರ ಬಾಲವನ್ನು ಕತ್ತರಿಸಿ ಹಾಕಲಾಗಿತ್ತು. ತರುಣ ಅವಕಾಶಗಳನ್ನು ಮುಂದಕ್ಕೆ ಹಾಕಿದ ಪರಿಣಾಮ ಹೋರಿಯ ಬಾಲವನ್ನು ಹಿಡಿಯಲಾಗಲಿಲ್ಲ.

0: ಯುವಕನ ಪ್ರಕಾರ ಮದುವೆ ನಿಂತು ಹೋಯಿತು. ಯುವಕನಿಗೆ ಬಹಳ ನಿರಾಸೆಯಾಯಿತು. ಸಿಕ್ಕಿದ ಅವಕಾಶವನ್ನು ಯೋಗ್ಯ ರೀತಿಯಲ್ಲಿ ಬಳಸಿಕೊಳ್ಳುವುದು, ಹಿಡಿದ ಕೆಲಸವನ್ನು ಮಾಡಿ ಮುಗಿಸುವುದು, ಅದರಲ್ಲಿ ಆನಂದ ಪಡುವುದು ಎಷ್ಟರ ಮಟ್ಟಿಗೆ ವಿಶಿಷ್ಟವೋ ಅಷ್ಟೇ ವಿರಳ ಗುಣವೂ ಹೌದು. ನಾಳೆ ಮಾಡಿದರಾಯಿತು, ಇನ್ನೂ ಸಮಯವಿದೆಯಲ್ಲ ಎಂದು ನಮ್ಮ ಅವಕಾಶಗಳನ್ನು ಮುಂದಕ್ಕೆ ಹಾಕುತ್ತೇವೆ, ಕೈ ಬಿಡುತ್ತೇವೆ, ಕಳೆದುಕೊಳ್ಳುತ್ತೇವೆ. ಚಾಣಕ್ಯ ತನ್ನ ನೀತಿ ಸೂತ್ರದಲ್ಲಿ ಕಾರ್ಯಾಂತರೇ ದೀರ್ಘ ಸೂತ್ರಾನಾನ ಕರ್ತವ್ಯ ಎಂದು ಹೇಳಿದ್ದಾರೆ. ಕೆಲಸದ ನಡುವೆ ಆಲಸ್ಯ, ಮುಂದೂಡುವಿಕೆ ಕರ್ತವ್ಯಕ್ಕೆ ಅಡ್ಡಿಯೇ ಸರಿ, ಕರ್ತವ್ಯ ಲೋಪದಿಂದ ಕಾರ್ಯಸಿದ್ಧಿಯಾಗದು ಎಂದಿದ್ದಾರೆ. ವಿದ್ಯಾರ್ಥಿಗಳು ಪ್ರತಿ ಅವಕಾಶವನ್ನು ಕೊನೆಯ ಅವಕಾಶ ಎಂದು ತಿಳಿದು ಸಾಧಿಸಬೇಕು. ಪರೀಕ್ಷೆ ಟೆಸ್ಟುಗಳ ಸಂಖ್ಯೆ ಹೆಚ್ಚುತ್ತಿರುವ ಹೊತ್ತಿನಲ್ಲಿ ಇನ್ನೊಮ್ಮೆ ಬರೆದರಾಯಿತು, ಓದಿದರಾಯಿತು, ಮೂರು ನಾಲ್ಕು ಪರೀಕ್ಷೆಗಳಿವೆ ಎಲ್ಲ ವರ್ಷಕ್ಕೆ, ಪರೀಕ್ಷೆಗಳು ಬಂದೇ ಬರುತ್ತವೆ, ಮೌಲ್ಯಮಾಪನ ಮರುಮೌಲ್ಯಮಾಪನ ಇವುಗಳ ಗೊಡವೆಗೆ ಹೋಗದೆ ಪರೀಕ್ಷಾ ಸಿದ್ಧತಾ ಕಾರ್ಯದಲ್ಲಿ ತಮಗೆ ಸಿಕ್ಕ ಒಂದೇ ಒಂದು ಅವಕಾಶ ಸಾಕು ಎಂದು ದೃಢ ನಿರ್ಧಾರ ಮಾಡಬೇಕು ಮತ್ತು ಸಾಧಿಸಬೇಕು. ನಾಳೆಯ ಕೆಲಸವನ್ನು ಇಂದೇ ಮಾಡಬೇಕು. ಇದು ವಿದ್ಯಾರ್ಥಿಗಳ ಆದ್ಯ ಕರ್ತವ್ಯವಾಗಬೇಕು.
1: ಇದುವರೆಗೂ ಬಿಎಂ ಭಾರತಿಯವರ ಚಿಂತನಾ ಪ್ರಸಾರವಾಯಿತು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
2: 102.6 ಎಫ್ಎಂ ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರವನ್ನ. ಈಗ ಸಮಯ 6:35:30. ಇದೀಗ ದರಾ ಬೇಂದ್ರೆಯವರ ರಚನೆಯ ದೇಶಭಕ್ತಿ ಗೀತೆ ಸಮೂಹ ಗಾನದಲ್ಲಿ ಜೈ ಜೈ ಭೂಮಾತೆ, ಜೈ ಜೈ ಭಾರತ ಮಾತೆ, ಆ ಮಾತೆ ಈ ಮಾತೆ ಸಕಲ ಧೈರ್ಯದಾತೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಈಗ ಕೇಳಿ ರೈತರಿಗೆ ಸಲಹೆ.
1: ರೈತ ಬಂಧುಗಳೆಲ್ಲರೂ ನಮಸ್ಕಾರ. ನಾನು ಡಾಕ್ಟರ್ ಶಿವಪುತ್ರ ಬೊಮ್ಮನಹಳ್ಳಿ, ಸಹಾಯಕ ಪ್ರಾಧ್ಯಾಪಕನಾಗಿ ಅರಣ್ಯ ವಿಭಾಗ ಶಾಸ್ತ್ರ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ರೈತರಿಗೆ ನಾನು ಮಾಹಿತಿ ಕೊಡಲಿರುವ ವಿಷಯವೇನೆಂದರೆ ಮಲ್ಟಿಪರ್ಪಸ್ ಟ್ರೀಸ್, ಅಂತಂದರೆ ಬಹು ಉಪಯೋಗಿ ಮರಗಳು ಅಥವಾ ಗಿಡಗಳು ಅಂತ ಹೇಳ್ಬೋದು. ರೈತರು ಇದು ಬಹಳ ಕಮ್ಮಿ ಕೇಳಿರಬಹುದಂಥ ವಿಷಯ ಅನಿಸುತ್ತೆ. ಇದೇನು ಮಲ್ಟಿಪರ್ಪಸ್ ಟ್ರೀಸ್ ಅಥವಾ ಶ್ರಬ್ಸ್ ಅಂತಂದರೆ, ಮರಗಳಿಂದ ನಾವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನ ಅಥವಾ ಸೇವೆಗಳನ್ನು ನಾವು ಪಡಿತಾ ಇದ್ರೆ ಅಂತಹ ಮರಗಳನ್ನು ಅಂತಹ ಗಿಡಗಳನ್ನು ನಾವು ಮಲ್ಟಿಪರ್ಪಸ್ ಟ್ರೀಸ್ ಅಥವಾ ಶ್ರಬ್ಸ್ ಅಂತ ಕರಿತೀವಿ. ಈ ಮಲ್ಟಿಪರ್ಪಸ್ ಟ್ರೀಸ್ ಏನೇನು ಕೊಡ್ತದೆ ಅಂತಂದರೆ, ಮಲ್ಟಿಪರ್ಪಸ್ ಹೆಸರಿಗೆ ಎರಡಕ್ಕಿಂತ ಹೆಚ್ಚು ಉತ್ಪನ್ನ, ಎರಡಕ್ಕಿಂತ ಹೆಚ್ಚು ಉತ್ಪನ್ನ ಅಂತಂತಂದರೆ ಇದರಿಂದ ಕಟ್ಟಿಗೆ ಸಿಗ್ಬೋದು ಅಥವಾ ಉರುವಲು ಕಟ್ಟಿಗೆಯಾಗಿ ಸಿಗ್ಬೋದು ಅಥವಾ ಇದರಿಂದ ಮರ ಮುಟ್ಟುಗಳು ಸಿಗ್ತಾ ಇರ್ಬೋದು. ಗಮ್ ಇರ್ಬೋದು, ರೆಜಿನ್ ಇರ್ಬೋದು, ಟ್ಯಾನ್ ಇರ್ಬೋದು, ಹಣ್ಣು ಇರ್ಬೋದು ಅಥವಾ ಎಲೆ ಇರ್ಬೋದು, ಇನ್ನು ಬಾರ್ಕ್ ಅಂತ ಇರ್ಬೋದು ಅಥವಾ ಮೆಡಿಸಿನಲ್ ಪ್ಲಾಂಟ್ಲಿಂದ ಅದರಿಂದ ರೂಟ್ಸ್ ಅಂತ ಇರ್ಬೋದು ಅದು ಸಿಗ್ಬೋದು, ಅಥವಾ ಎಲೆಗಳು ಕೂಡ ಒಂದು ಉತ್ಪನ್ನ ಆಗಿರ್ಬೋದು, ಇನ್ನಿತರ ಯಾವುದೇ ಉತ್ಪನ್ನ ಅದನ್ನು ನಾವು ಉತ್ಪನ್ನ ಅಂತ ಕರಿತೇವೆ. ಮತ್ತು ಸೇವೆಗಳು, ಅರಣ್ಯಾಧಿತ ಮರಗಳು ಕೂಡ ವಿಶೇಷವಾಗಿ ಅತಿ ಹೆಚ್ಚು ಸೇವೆಗಳನ್ನು ಅದು ಮಾಡ್ತದೆ. ಆ ಸೇವೆಗಳು ಯಾವ್ಯಾವ ಅಂತಂತಂದರೆ, ಬಿದ್ದಂಥ ನೀರನ್ನು ಹಿಂಗಿಸುವುದಾಗಿರುವುದರಲ್ಲಿ ಅಥವಾ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತೀವಿ, ವಾತಾವರಣದಲ್ಲಿ ಇರತಕ್ಕಂಥ ಇಂಗಾಲವನ್ನು ಗಿಡಗಳನ್ನು ಎಬ್ಸಾರ್ಬ್ ಮಾಡ್ಕೊತವೆ. ಅದೇ ರೀತಿಯಾಗಿ ಹೇಳೋದಾದರೆ ನೀರು ಹರಿದು ಹೋಗ್ತಕ್ಕಂಥ ಕೂಡ ತಡೆಗಟ್ತದೆ, ಹಾಗೂ ಫಲವತ್ತತೆ ಕೂಡ ಹರಿದು ಹೋಗ್ತಕ್ಕಂಥ ತಡೆಗಟ್ತದೆ. ಹಾಗೆ ಹೇಳಿದರೆ ಉತ್ತಮವಾದ ಗಾಳಿ ಕೊಡುವುದರಲ್ಲಿ ಅರಣ್ಯ ಆಧಾರಿತ ಮರಗಳು ಅತಿ ಹೆಚ್ಚು ಅದನ್ನು ಸೇವೆ ಸಲ್ಲಿಸ್ತದೆ, ಹಾಗೂ ತಂಪಾಗಿರಿಸ್ತದೆ ವಾತಾವರಣವನ್ನು, ಹಾಗೂ ಅದರಿಂದ ನೆರಳು ಕೂಡ ಕೊಡ್ತದೆ. ನೆರಳು ಅತಿ ಹೆಚ್ಚು ಇಂಪಾರ್ಟೆಂಟ್ ಯಾಕಂತಂತಂದರೆ, ಬೆಳೆಗಳಾದಂತಹ ಕಾಫಿ ಇರ್ಬೋದು ಅಥವಾ ಟೀ ಇರ್ಬೋದು ಅಥವಾ ನಾವು ಹೇಳೋದಾದರೆ ಶುಂಠಿ ಬೆಳೆದಲ್ಲಿ ಅಥವಾ ಅರಿಶಿಣ ಬೆಳೆದಲ್ಲಿ ಅದರಲ್ಲಿ ನೆರಳು ಬೇಕಾಗ್ತದೆ. ವಿತೌಟ್ ನೆರಳು ಇಲ್ಲದೆ ಬೆಳೆದಾಗ ಏನಾಗುತ್ತೆ, ಅದರಲ್ಲಿ ಬೆಳೆದಂತಹ ಬೆಳೆಗಳಲ್ಲಿ ಆದಾಯ ಕಮ್ಮಿ ಆಗ್ತದೆ ಅಥವಾ ಇಳುವರಿ ಕಮ್ಮಿ ಆಗ್ತದೆ. ಅದರ ಸಲುವಾಗಿ ಕೆಲವೊಂದು ಕೃಷಿ ಆಧಾರಿತ ಅಥವಾ ತೋಟಗಾರಿಕಾ ಆಧಾರಿತ ಬೆಳೆಗಳಿಗೆ ನೆರಳು ಬಹುಮುಖ್ಯವಾಗಿರ್ತದೆ. ಅಂತಲ್ಲಿ ಕೂಡ ನಾವು ಅರಣ್ಯಾಧಾರಿತ ಮರಗಳನ್ನು ಬೆಳಿಬೇಕು. ಅದು ಪರ್ಟಿಕ್ಯುಲರ್ಲಿ ಹೇಳೋದಾದರೆ ಬಹು ಉಪಯೋಗಿ ಮರಗಳನ್ನು ಬೆಳಿಬೋದು. ಬಹು ಉಪಯೋಗಿ ಮರಗಳು ಸಾಕಷ್ಟು ಮರಗಳಿದೆ. ಕೆಲವೊಂದು ಮರಗಳು ಅತಿ ಹೆಚ್ಚು ಉತ್ಪನ್ನ ಮತ್ತು ಸೇವೆಗಳನ್ನು ಸಲ್ಲಿಸ್ತದೆ, ಕೆಲವೊಂದು ಮರಗಳು ಅತಿ ಕಡಿಮೆ ಸೇವೆಯನ್ನು ಸಲ್ಲಿಸ್ತದೆ ಮತ್ತು ಉತ್ಪನ್ನಗಳು ಕೊಡುತ್ತದೆ. ಆದರೆ ಎಲ್ಲ ಮರಗಳು ಒಂದಲ್ಲ ಒಂದು ರೀತಿಯಿಂದ ಅದು ಮಲ್ಟಿಪರ್ಪಸ್ ಮರವಾಗಿರುತ್ತದೆ ಅಥವಾ ಗಿಡವಾಗಿರ್ತದೆ. ಸಾಮಾನ್ಯವಾಗಿ ಹೆಸರು ಹೇಳೋದಾದರೆ ಸಾಗವಾನಿ ತೋಬಹುದು, ಮಾವು ತೋಬಹುದು, ಶ್ರೀಗಂಧ, ಗಾಳಿಮರ, ತೆಂಗು, ಹಲಸು, ನುಗ್ಗೆ, ಸುಬಾಬುಲ್, ನೀವು ಯಾವುದೇ ಮರಗಳನ್ನು ತೋಡೋ ಅವು ಕೂಡ ಒಂದು ಮಲ್ಟಿಪರ್ಪಸ್ ಮರವಾಗಿರುತ್ತದೆ. ಅದೇ ರೀತಿಯಾಗಿ ರೈತರು ಅರಣ್ಯಾಧಾರಿತ ಮರಗಳನ್ನು ಬಾರ್ಡರ್ ಆಗಿ ಬೆಳ್ಕೋಬಹುದು ಅಥವಾ ಬಂಡ್ಸ್ ಅಂತ ಏನಿರ್ತವೆ ರೈತರದು ಅಲ್ಲಿ ಕೂಡ ಬೆಳಿಬಹುದು, ಅಥವಾ ಇಂಟರ್ ಕ್ರಾಪಿಂಗ್ ಮುಖಾಂತರ ಅಥವಾ ಬೇರೆ ಬೇರೆ ತೆಂಗು ಅಡಿಕೆ ಮರಗಳಲ್ಲಿ ಕೂಡ ಬೆಳಿಬಹುದು, ಇಲ್ಲಾಂತಂದ್ರೆ ಕೃಷಿ ಬೆಳೆಗಳಲ್ಲೂ ಕೂಡ ಅವರು ಬೆಳಿಬಹುದು. ಅದರಿಂದ ಹೆಚ್ಚು ಹೆಚ್ಚು ಲಾಭವನ್ನು ಅವರು ಗಳಿಸಬಹುದು. ಇನ್ನೇನಾದರೂ ಮಾಹಿತಿ ಇದರ ಬಗ್ಗೆ ಬೇಕಾದಲ್ಲಿ ರೈತರು ಕೂಡ ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಬಹುದು, ಅವರ ಪ್ರಶ್ನೆಗಳಿಗೆ ಉತ್ತರ ಕೂಡ ಕಂಡುಕೊಳ್ಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 9882543147 ಸಂಪರ್ಕಿಸಿ ಅವರಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಅದಕ್ಕೆ ಉತ್ತರ ಕೂಡ ಅವರು ಕಂಡುಕೊಳ್ಳಬಹುದು. ಧನ್ಯವಾದ.
0: ರೈತರಿಗೆ ಸಲಹೆ ಕೇಳಿದಿರಿ.

ರೈತ ಬಾಂಧವರೇ ಗಮನಿಸಿ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಆಹಾರ ಮೌಲ್ಯವರ್ಧನೆ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನುಗ್ಗೇನಹಳ್ಳಿಯ ಯುವಕ ನಂದನಾ ಬಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಬಳಿಕ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ, ಜನಪದ ಗೀತೆ ಹಾಗೂ ರೈತರಿಗೆ ಸಲಹೆಯನ್ನ ಕೇಳುವಿರಿ.

ಆಕಾಶವಾಣಿ ಚಿತ್ರದುರ್ಗ 102.6 FM. ಈಗ ವೇಳೆ 6:45:10. ಇದೀಗ ಭಾವಗೀತೆಯನ್ನ ಕೇಳೋಣ. ಚನ್ನವೀರ ಕಣವಿಯವರ ರಚನೆ ಸಮೂಹ ಗಾನದಲ್ಲಿ.

0: ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಚಿತ್ರದುರ್ಗ. ಈಗ ಕೇಳೋಣ ಆರೋಗ್ಯ ಬಿಂದು. ವಿಷಯ ಅಶ್ವಗಂಧ ಸಸ್ಯದ ಔಷಧೀಯ ಗುಣಗಳು. ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್.
1: ಔಷಧೀಯ ಸಸ್ಯ ಅಶ್ವಗಂಧ, ವೈಥಾನಿಯಾ ಸೋಮನಿಫೆರಾ ಅಂತ ಇಂಗ್ಲಿಷಲ್ಲಿ ಕರೀತಾರೆ ಇದನ್ನ. ಹೆಸರೇ ಸೂಚಿಸುವಂತೆ ಸೋಮನಿಫೆರಾ, ಸೋಮನಿಫೆರಾ ಅಂದರೆ ಯಾವುದು ನಿದ್ದೆಯನ್ನು ಉಂಟು ಮಾಡುತ್ತದೋ ಅದನ್ನು ನಾವು ಸೋಮನಿಫೆರಾ ಅಂತ ಕರಿತೀವಿ. ಇದು ನಿದ್ರಾಕಾರಕ, ಇದು ನಮ್ಮಲ್ಲಿ ಸಿಗುತ್ತದೆ ಮತ್ತು ನಮ್ಮ ಹವಾಗುಣಕ್ಕೆ ಹೊಂದಿಕೊಂಡು ಬೆಳೆಯುವಂಥ ಒಂದು ಗಿಡ ಆಗಿದೆ. ಬಿಸಿಲಿದ್ದಲ್ಲೂ ಕೂಡ ಬೆಳೀತದೆ, ಇದಕ್ಕೆ ತಂಪು ನೆರಳು ಏನು ಬೇಕಾಗಿಲ್ಲ. ನಮ್ಮ ಮನೆಯ ಸುತ್ತಮುತ್ತ ಇದನ್ನು ಕಳೆಯ ರೂಪದಲ್ಲಿ ಕಂಡುಬರುತ್ತೆ. ಎಲ್ಲಾದರೂ ಈ ಅಶ್ವಗಂಧ ಗಿಡ ಸಿಕ್ಕಲ್ಲಿ ಅದನ್ನು ಉಳಿಸಿ ಬೆಳೆಸಿ ಬಳಸುವ ಪ್ರಯತ್ನ ಮಾಡಿ. ಇದನ್ನು ಸ್ಥಳೀಯವಾಗಿ ಹಿರೇಮದ್ದಿನ ಗಿಡ ಅಂತ ಕರೀತಾರೆ. ಹಿರೇಮದ್ದಿನ ಗಿಡ ಅಂತ ಯಾಕೆ ಕರೀತಾರೆ ಅಂದರೆ ಬಹುತೇಕ ಬಹಳಷ್ಟು ಕಾಯಿಲೆಗಳಿಗೆ ಇದನ್ನು ಬಳಸುವ ಕಾರಣ ಇದನ್ನು ಹಿರೇಮದ್ದಿನ ಗಿಡ ಅಂತ ಕರೀತಾರೆ. ಇದು ಹೇಗಪ್ಪ ಬಳಸೋದು ಅಂದರೆ, ಇದರ ಬೇರನ್ನು ನಾವು ಔಷಧಿ ರೂಪದಲ್ಲಿ ಬಳಸಬಹುದು. ಎಲೆ ಮತ್ತು ಬೇರೆ ಯಾವುದೇ ಅಂಶಗಳು ಔಷಧೀಯ ಗುಣಗಳನ್ನು ಹೊಂದಿರೋದಿಲ್ಲ, ಇದರ ಬೇರು ಮಾತ್ರ ಔಷಧೀಯ ಗುಣಗಳನ್ನು ಹೊಂದಿರುತ್ತದೆ. ಈ ಬೇರನ್ನು ತೆಗೆದುಕೊಂಡು ಚೆನ್ನಾಗಿ ಪುಡಿ ಮಾಡಿ, ಅಥವಾ ನಿಮಗೆ ರೆಡಿ ಸಿಗ್ತದೆ ತಯಾರಿಸಿದಂಥ ಅಶ್ವಗಂಧ ಪುಡಿಯೂ ಸಹ ಸಿಗುತ್ತೆ. ಈ ಅಶ್ವಗಂಧ ಪುಡಿಯನ್ನು ಹೆಲ್ತ್ ಡ್ರಿಂಕ್ ಥರ ಅಥವಾ ಪ್ರೋಟೀನ್ ಡ್ರಿಂಕ್ಸ್ ಥರ ಏನು ಕೆಲವರು ಬಳಸ್ತಾ ಇರ್ತಾರಲ್ಲ, ಆ ರೀತಿ ಹಾಲಿನೊಂದಿಗೆ ಮಿಶ್ರ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ ಬಳಸೋದ್ರಿಂದ ಕೆಲವರಿಗೆ ಅಂಗೈ ಅಂಗಾಲಲ್ಲಿ ಉರಿ ಬರ್ತಾ ಇರ್ತದೆ, ಸುಸ್ತು ಆಗ್ತಾ ಇರ್ತದೆ, ಡಿಹೈಡ್ರೇಷನ್ ಅಂತ ಅಂಶಗಳು ಕಂಡು ಬರ್ತಾ ಇರ್ತದೆ. ಸೊ ಅಂಥವರಲ್ಲಿ ಈ ಅಶ್ವಗಂಧದ ಪುಡಿಯನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಹಾಲಿನೊಂದಿಗೆ ಚೆನ್ನಾಗಿ ಮಿಶ್ರ ಮಾಡಿ ಇದನ್ನು ಬಳಸೋದ್ರಿಂದ ಆರೋಗ್ಯ ಕೂಡ ಹೆಚ್ಚಾಗುತ್ತೆ ಮತ್ತು ನರದೌರ್ಬಲ್ಯ ಕೂಡ ಕಡಿಮೆ ಆಗುತ್ತೆ. ಕೆಲವರಲ್ಲಿ ಮೆಟ್ಲನ್ನು ಹತ್ತಿದಾಗ ಸ್ವಲ್ಪ ಕೂಡ ನಡೆದರೆ ಮೀನು ಕಂಡಗಳಲ್ಲಿ ನೋವು ಬರುತ್ತೆ, ಕಾಫ್ ಮಸಲ್ ಅಂತ ಏನು ಕರಿತೀವಲ್ಲ ಅಲ್ಲಿ ನೋವು ಬರುತ್ತೆ. ಸೊ ಅಂಥವರಲ್ಲಿ ಕೂಡ ಇದು ಅಶ್ವಗಂಧ ಅತ್ಯಂತ ಉತ್ತಮವಾದ ಔಷಧಿ. ಅಂಥವರು ಸಹ ಒಂದು ಅಥವಾ ಎರಡು ಚಮಚ ಪುಡಿಯನ್ನು ಹಾಲಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಕುಡಿಯೋದ್ರಿಂದ ನಮ್ಮ ದೇಹದ ನರ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತೆ, ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ಇದನ್ನು ನ್ಯಾಚುರಲ್ ಹೆಲ್ತ್ ಡ್ರಿಂಕ್ ಥರ ತಾವು ಬಳಸಬಹುದು. ನಿಮ್ಮ ಮನೆಯ ಸುತ್ತಮುತ್ತ ಈ ಗಿಡ ಇದ್ದರೆ ಅದನ್ನು ಬೆಳೆಸಿ ಮತ್ತು ಔಷಧಿಯಾಗಿಯೂ ಸಹ ಇದನ್ನು ತಾವು ಬಳಸ್ಕೋಬಹುದು. ಇದು ಅಶ್ವಗಂಧದ ಒಂದು ಪ್ರಯೋಜನ.
0: ಅಶ್ವಗಂಧ ಸಸ್ಯದ ಔಷಧೀಯ ಗುಣಗಳ ಕುರಿತು ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ ಮಾಹಿತಿ ಕೇಳಿದಿರಿ.

ಕೇಳುಗರೆ, ಮತ್ತೆ ನಮ್ಮ ನಿಲಯದಿಂದ ಆರೋಗ್ಯ ಬಿಂದುವನ್ನ ಇಂದು ಮಧ್ಯಾಹ್ನ 1:20 ಪ್ರಸಾರವಾಗುವ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೇಳುವಿರಿ.

ವಿಶ್ವವಿದ್ಯಾನಿಲಯದಿಂದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ಧಾರ ಪ್ರಸಾರವಾಗುತ್ತಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಲಿದ್ದಾರೆ ಡಾ ಚಂದ್ರಕಾಂತ ನಾಗಸಮುದ್ರ. ಆಯುರ್ಧಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಕೇಳಿ ಪ್ರತಿದಿನ ಬೆಳಗ್ಗೆ 7:45 ನಿಮ್ಮ ಚಿತ್ರದುರ್ಗ FM ನಿಂದ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: गंभीरा चिंता प्रकटिता तथा कुवैतस्य सार्वभौमिक प्रादेशिक अखंडताम विरुद्ध्य विहिताक्रमणान् प्रति भारतस्य प्रतिज्ञा पुनः प्रतिपादिता असौ शान्तिः स्थैर्यस्य च पुनः स्थापनार्थं चिंतां न्यूनीकर्तुं संवादं पारस्परिक सहभागितां च दृढ़यितुं पुनरपि आह्वानम् अकरोत् विदेश मंत्री डॉक्टर एस जयशंकर अद्यारभ्य बुल्गेरिया फिनलैंड देशयो द्विदिवसीय आधिकारिक यात्रायां भविष्यति विदेश मंत्रालयेनोक्तम् यत् डॉक्टर जयशंकर बुल्गेरिया देशस्य स्वीय यात्रावधौ तत्रत्य नेतृत्वेन सह मेलनं करिष्यति तथा स्व समकक्षेण सह चर्चां विधास्यति इति वार्ताः
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಕೇಳುಗರೆ ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ ವಿಷಯ ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು ಈ ವಿಷಯದ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಲಿದ್ದಾರೆ ಚಿತ್ರದುರ್ಗದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾದ ಪುಷ್ಪಲತಾ ಭಾವಿಮಠ ಕೇಳುಗರು ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಾತಿ ಬಯಸುವಂತಹ ಎಸ್ಎಸ್ಎಲ್ಸಿ ಪೂರ್ವ ಹಾಗೂ ನಂತರದ ವಿದ್ಯಾರ್ಥಿಗಳು ಪಿಯುಸಿ ಮತ್ತು ಪದವಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹೆಚ್ಚಿನ ಮಾಹಿತಿ ಪಡೆಯಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು ಸಂಖ್ಯೆ 9141970272 ಹಾಗೆ ಸ್ಥಿರ ದೂರವಾಣಿ ಸಂಖ್ಯೆ 295649 ಎಸ್ಟಿಡಿ ಕ್ರಮಾಂಕ 08194 ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಕೇಳಿ ಇಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ
2: ಕಾಂಪ್ರಮೈಸ್ ಬೇಡ ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800420223.
1: ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ವಾಣಿಜ್ಯ ಪ್ರಕಟಣೆ ನಂತರ 7:05ಕ್ಕೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಆ ಬಳಿಕ ಬೆಂಗಳೂರು ಕೇಂದ್ರದಿಂದ 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಮೂಡಿಬರಲಿದೆ

0: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ.

0: ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನು
1: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು

0: ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು, ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜಿರಾಮ್ ಜಿಯಾ ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕಿಂಗ್ ವ್ಯವಸ್ಥೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಪ್ರಗತಿಯೊಂದಿಗೆ ಕನ್ನಡಿಗರ ಅಭಿವೃದ್ಧಿಯ ಭರವಸೆಯನ್ನಿತ್ತು ಅಧಿಕಾರಕ್ಕೆ ಬಂದಿರುವ ತಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ. ಜನಪರ ಕಾರ್ಯಕ್ರಮಗಳು, ಯೋಜನೆಗಳನ್ನು ಜಾರಿಗೊಳಿಸಿ ಸಶಕ್ತ ಸಮೃದ್ಧ ರಾಜ್ಯವನ್ನು ಕಟ್ಟುವಲ್ಲಿ ಶ್ರಮಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ತಾವು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ರಾಜ್ಯದ ಪ್ರಗತಿಗೆ ಮತ್ತೊಂದು ದೃಢ ಹೆಜ್ಜೆಯನ್ನಿಟ್ಟಿದ್ದು ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಯುವಕರಿಗೆ ಉದ್ಯೋಗಾವಕಾಶ ನೀಡಲು ಯುವ ಉದ್ಯೋಗ ಸೇತು, 10,000 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ, ಜಿಬಿಎ ವ್ಯಾಪ್ತಿಯ ಅರ್ಹ ಮನೆಗಳಿಗೆ ವಿದ್ಯುತ್ ಸಂಪರ್ಕಕ್ಕಾಗಿ ಓಸಿ ವಿನಾಯಿತಿ, ರಾಜ್ಯಾದ್ಯಂತ ಬಿ ಖಾತಗಳು ಎ ಖಾತಗಳಾಗಿ ಪರಿವರ್ತಿಸಲು ಅವಕಾಶ, ಬೆಂಗಳೂರಿನ ರಸ್ತೆಗಳ ಸುಧಾರಣೆಗಾಗಿ 2,000 ಕೋಟಿ ಅನುದಾನ ಘೋಷಿಸುವ ಮೂಲಕ ನವ ಕರ್ನಾಟಕದ ನಿರ್ಮಾಣಕ್ಕಾಗಿ ಪಣ ತೊಟ್ಟಿರುವುದಾಗಿ ಹೇಳಿದ್ದಾರೆ. ವಿಶ್ವದ ಅತಿದೊಡ್ಡ ಉದ್ಯೋಗ ಖಾತರಿ ಯೋಜನೆಯಾದ ವಿಕಸಿತ್ ಭಾರತ್ ಜಿರಾಮ್ ಜಿ ಕಾಯ್ದೆ ಜುಲೈ 1 ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಮಿಕರು ಒಂದೇ ಒಂದು ದಿನವೂ ಕೆಲಸ ಕಳೆದುಕೊಳ್ಳದೆ ಉದ್ಯೋಗ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕಾಗಿ ಬಜೆಟ್ನಲ್ಲಿ 30,000 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದರು. ಈ ಯೋಜನೆಯಡಿ 1/3 ಕೆಲಸವನ್ನು ಮಹಿಳೆಯರಿಗೆ ಹಂಚಿಕೆ ಮಾಡುವುದು ಕಡ್ಡಾಯವಾಗಿದೆ. ಕೃಷಿ ಚಟುವಟಿಕೆ ನಡೆಯುತ್ತಿರುವ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಮಿಕರ ಲಭ್ಯತೆ ಖಚಿತಪಡಿಸಿಕೊಳ್ಳಲು ವಿಪಿ ಜಿರಾಮ್ಜಿ ರಾಜ್ಯ ಸರ್ಕಾರಗಳಿಗೆ ಗರಿಷ್ಠ 60 ದಿನಗಳ ಅವಧಿಗೆ ಕೊಯ್ಲು ಮತ್ತು ಬಿತ್ತನೆಯಂತಹ ಕೃಷಿ ಕಾರ್ಯಗಳಿಗೆ ಕಾರ್ಮಿಕರನ್ನು ನಿಯೋಜಿಸುವ ಅಧಿಸೂಚನೆಗಳನ್ನು ಹೊರಡಿಸಲು ವಿಶೇಷ ಅಧಿಕಾರವನ್ನು ನೀಡುತ್ತದೆ ಎಂದು ಹೇಳಿದ್ದಾರೆ. ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ್ ಜಿರಾಮ್ಜಿಯ ಕನಿಷ್ಠ ವೇತನವನ್ನು ಹೆಚ್ಚಿಸಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸಚಿವರನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧ್ಯಕ್ಷತೆಯಲ್ಲಿ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ನಡೆದ ವಿಡಿಯೋ ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಈಗಾಗಲೇ ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಳಕ್ಕೆ ಅನುಮೋದನೆ ನೀಡಿದ್ದು, ಇದೇ ಪ್ರಕಾರವಾಗಿ ಕೇಂದ್ರ ಸರ್ಕಾರವು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹಣ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದರು. ಬರುವ 28 ಹಾಗೂ 29 ನವದೆಹಲಿಯಲ್ಲಿ ವಿಕಸಿತ್ ಭಾರತ್ ಜಿರಾಮ್ಜಿ ಯೋಜನೆ ಅನುಷ್ಠಾನದ ಬಗ್ಗೆ ಎಲ್ಲ ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರ ಸಭೆ ಕರೆಯಲಾಗಿದ್ದು, ತಾವು ಈ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯದ ಬೇಡಿಕೆಗಳನ್ನು ಮಂಡಿಸುವುದಾಗಿ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಖೇತ್ ಬಚಾವೋ ಅಭಿಯಾನದ ಮೂಲಕ ರೈತರಿಗೆ ಕೃಷಿ ಭೂಮಿಯ ಸಂರಕ್ಷಣೆ, ಮಣ್ಣಿನ ಸವಕಳಿ ತಡೆ, ಬೆಳೆ ವೈವಿಧ್ಯತೆ, ನೀರಿನ ಸಂರಕ್ಷಣೆ ಹಾಗೂ ಪರಿಸರ ಸ್ನೇಹಿ ಕೃಷಿ ಪದ್ದತಿಗಳ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಆಯೋಜಿಸಲಾದ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗ್ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಅಭಿಯಾನವು ರೈತರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ. ರೈತ ಸಮುದಾಯವು ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಇದರ ಉದ್ದೇಶಗಳನ್ನು ಸಾಕಾರಗೊಳಿಸಬೇಕು ಎಂದು ಕರೆ ನೀಡಿದರು. ನಾಳಿನ ಪೀಳಿಗೆಗೆ ಇಂದಿನ ಬದಲಾವಣೆಗಾಗಿ ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಲು ಕೃಷಿ

0: ಕೃಷಿ ಇಲಾಖೆ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳುವಿಕೆ, ಮಣ್ಣಿನ ಆರೋಗ್ಯ ಸಂರಕ್ಷಣೆ ಹಾಗೂ ಸುಸ್ಥಿರ ಕೃಷಿ ಪದ್ದತಿಗಳ ಕುರಿತು ರೈತರಲ್ಲಿ ವ್ಯಾಪಕ ಅರಿವು ಮೂಡಿಸಲು ಬಳ್ಳಾರಿ ತಾಲೂಕಿನ ಮೋಕಾ ಬೆಳಗಲು ಗ್ರಾಮದಲ್ಲಿ ಧರ್ತಿ ಮಾತಾ ಬಚಾವೋ ಖೇತ್ ಬಚಾವೋ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಇಲಾಖೆ ಉಪನಿರ್ದೇಶಕರಾದ ಮಂಜುನಾಥ್, ಭೂಮಿ ಮತ್ತು ಕೃಷಿ ಪದ್ದತಿಯನ್ನು ಉಳಿಸುವುದು ಇಂದಿನ ತುರ್ತು ಅಗತ್ಯವಾಗಿದ್ದು, ಮುಂದಿನ ಪೀಳಿಗೆಗೆ ಫಲವತ್ತಾದ ಭೂಮಿಯನ್ನು ಉಡುಗೊರೆಯಾಗಿ ನೀಡಲು ರೈತರು ಸಾವಯವ ಮತ್ತು ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಬೇಕು. ಭೂಮಿಯ ಆರೋಗ್ಯ ಕಾಪಾಡಲು ಕೊಟ್ಟಿಗೆ ಗೊಬ್ಬರ, ಎರೆಗೊಬ್ಬರ ಬಳಸಬೇಕು ಮತ್ತು ನಿಯಮಿತವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನ ಆರೋಗ್ಯ ಕಾರ್ಡ್ ಪಡೆದುಕೊಳ್ಳುವುದು ಕಡ್ಡಾಯ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರೈತರು ತಾವಿರುವ ಸ್ಥಳದಿಂದಲೇ ಆಂಡ್ರಾಯ್ಡ್ ಮೊಬೈಲ್ ಮೂಲಕ ರಸಗೊಬ್ಬರ ಕಾಯ್ದಿರಿಸುವ ನೂತನ ವ್ಯವಸ್ಥೆಯ ಪ್ರಾಯೋಗಿಕ ಜಾರಿಗೆ ರಾಜ್ಯದ ಚಿತ್ರದುರ್ಗ ಹಾಗೂ ತುಮಕೂರು ಜಿಲ್ಲೆ ಆಯ್ಕೆಯಾಗಿವೆ ಎಂದು ಚಿತ್ರದುರ್ಗ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಡಾ ಬಿ ಮಂಜುನಾಥ್ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಕೇಂದ್ರ ಸರ್ಕಾರ ನಮ್ಮ ಚಿತ್ರದುರ್ಗ ಮತ್ತು ತುಮಕೂರು ಎರಡು ಜಿಲ್ಲೆಗಳನ್ನ ರಸಗೊಬ್ಬರಗಳ ವಿತರಣೆಗೆ ಸಂಬಂಧಪಟ್ಟ ಹಾಗೆ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತೇಳಿ ಒಂದು ಹೊಸ ಆಪ್ ಅನ್ನ ತೆಗೆದುಕೊಂಡು ಬಂದಿದೆ. ಮೂಲ ಉದ್ದೇಶ ಅಂತಂದ್ರೆ ರಸಗೊಬ್ಬರಗಳ ಬಳಕೆ ವ್ಯವಸ್ಥೆಯನ್ನು ಸರಿಪಡಿಸುವ ಸಲುವಾಗಿ ಫರ್ಟಿಲೈಸರ್ ಸೇಲ್ ಅಪ್ಲಿಕೇಶನ್ ಆಪ್ ಅಂತಕ್ಕಂಥದ್ದನ್ನ ಕೇಂದ್ರ ಸರ್ಕಾರದಿಂದ ಈ ವರ್ಷ June 17 ಅನುಷ್ಠಾನ ಮಾಡತಕ್ಕಂಥದ್ದು ಇದೆ. ಇದರ ಮೂಲಕ ರೈತರು ತಮಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳನ್ನು ಪಡಿಬೇಕು ಅಂದ್ರೆ ಕಡ್ಡಾಯವಾಗಿ FIDಗಳನ್ನ ಹೊಂದಿರಲೇಬೇಕಾಗುತ್ತೆ. ಆ FIDಗಳ ಮೂಲಕ ಆ ವಿಸ್ತೀರ್ಣದಲ್ಲಿ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ರಸಗೊಬ್ಬರಗಳನ್ನ ಬಳಕೆ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ಅದು ತೋರಿಸುತ್ತೆ. ಅವ್ರಿಗೆ ಎಷ್ಟು ಶಿಫಾರಸಿನ ಪ್ರಕಾರ ಎಷ್ಟು ರಸಗೊಬ್ಬರ ಬೇಕಾಗುತ್ತೆ ಅಂತಂದ್ರೆ ಎಲ್ಲಿ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನ ಅಲ್ಲೇ ತೋರಿಸುತ್ತೆ ಆಪ್ ಅಲ್ಲಿ. ಸೊ ಯಾವ ಶಾಪ್ ಅಲ್ಲಿ ಅವರು ಪಡಿಬಹುದು ಅಂತಕ್ಕಂಥದ್ದು, ಆ ಶಾಪ್ ಅನ್ನ ಆಯ್ಕೆ ಮಾಡಿಕೊಂಡಾಗ ಆ ಶಾಪ್ ಅಲ್ಲಿ ಯಾವ ಪ್ರಮಾಣದಲ್ಲಿ ರಸಗೊಬ್ಬರಗಳ ಲಭ್ಯತೆ ಇದೆ ಅಂತಕ್ಕಂಥದ್ದನ್ನು ಸಹ ನಮ್ಮ ಪಾಯಿಂಟ್ ಆಫ್ ಸೇಲ್ ಅಂತಕ್ಕಂಥ ಮಿಷನ್ ಮೂಲಕ ಅವರಿಗೆ ಎಷ್ಟು ಸಪ್ಲೈ ಆಗಿದೆ, ಎಷ್ಟು ವಿತರಣೆ ಆಗಿದೆ, ಇನ್ನೂ ಸಹ ಎಷ್ಟು ಸ್ಟಾಕ್ ಬಾಕಿ ಇದೆ ಅಂತಕ್ಕಂಥದ್ದನ್ನು ಸಹ ತೋರಿಸುತ್ತೆ. ಅದಕ್ಕೆ ಅನುಗುಣವಾಗಿ ಇವರ ಬೇಡಿಕೆಯನ್ನು ಸಹ ಸಲ್ಲಿಸಿದಾಗ ಅಲ್ಲಿ QR ಕೋಡ್ ಜನರೇಟ್ ಆಗುತ್ತೆ. QR ಕೋಡ್ ಜನರೇಟ್ ಆಗಿರ್ತಕ್ಕಂಥದ್ದನ್ನ ಅವ್ರು ಬುಕ್ ಮಾಡಿದ 3 ದಿನಗಳ ಒಳಗಾಗಿ ಹೋಗಿ QR ಕೋಡ್ ಅನ್ನ ಅದನ್ನು ತೋರಿಸಿದ್ರೆ ಪಾಸ್ ಮಷಿನ್ ಮೂಲಕ ಅವ್ರಿಗೆ ಬಿಲ್ಲನ್ನು ಸಹ ರೈಸ್ ಮಾಡಿ ಬೇಕಾಗಿರ್ತಕ್ಕಂಥ ರಸಗೊಬ್ಬರವನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ.
0: ಕಾಶ್ಮೀರ, ಹಿಮಾಚಲ ಪ್ರದೇಶ ಸೇರಿದಂತೆ ತಂಪಾದ ವಾತಾವರಣದ ಪ್ರದೇಶಗಳಲ್ಲಿ ಬೆಳೆಯುವ ಸೇಬು ಹಣ್ಣನ್ನು ಅದಕ್ಕೆ ವ್ಯತಿರಿಕ್ತವಾದ ವಾತಾವರಣದ ಬರ ಪೀಡಿತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆಯುವ ಮೂಲಕ ಯುವ ರೈತ ಅಡ್ಡಗಲ್ ಗ್ರಾಮದ ಅನಿಲ್ ಗಮನ ಸೆಳೆದಿದ್ದಾರೆ ಮತ್ತು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿ ವ್ಯಾಪ್ತಿ ಅಡ್ಡಗಲ್ ಗ್ರಾಮದ ಯುವ ರೈತ ಅನಿಲ್ ತನ್ನ 1/2 ಎಕರೆ ಜಮೀನಿನಲ್ಲಿ ಸೇಬು ಬೆಳೆಯುವ ವಿನೂತನ ಪ್ರಯೋಗಕ್ಕೆ ಮುಂದಾಗಿ ಯಶಸ್ಸನ್ನು ಕಂಡಿದ್ದಾರೆ. ಸಾಮಾನ್ಯವಾಗಿ ಬಯಲುಸೀಮೆಯ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಬರ ಪೀಡಿತ ಜಿಲ್ಲೆ ಎಂದೇ ಕರೆಯಲಾಗುತ್ತದೆ. ಮಳೆಯ ಕೊರತೆ ಮತ್ತು ಅಂತರ್ಜಲ ಕುಸಿತದಂತಹ ಗಂಭೀರ ಸಮಸ್ಯೆಗಳ ನಡುವೆಯೂ ಈ ಭಾಗದ ರೈತರು ಲಭ್ಯವಿರುವ ಕಡಿಮೆ ಅವಕಾಶಗಳನ್ನೇ ಸದ್ಬಳಕೆ ಮಾಡಿಕೊಂಡು ವಿವಿಧ ತರಕಾರಿ ಮತ್ತು ಹಣ್ಣಿನ ಬೆಳೆಗಳನ್ನು ಬೆಳೆಯುವ ಜೊತೆಗೆ ಹೈನುಗಾರಿಕೆಯಲ್ಲೂ ಹೆಸರು ಮಾಡಿದ್ದಾರೆ. ಕೆಲವು ರೈತರು ಸಾಂಪ್ರದಾಯಿಕ ಬೆಳೆಗಳಿಂದ ನಷ್ಟ ಅನುಭವಿಸಿದ ಪರಿಣಾಮ ಅವುಗಳಿಂದ ವಿಮುಖರಾಗಿ ಹೊಸ ಬೆಳೆ ಹೊಸ ಪ್ರಯೋಗಗಳತ್ತ ಮುಂದಾಗುತ್ತಿದ್ದಾರೆ. ಅಡ್ಡಗಲ್ ಗ್ರಾಮದ ರೈತ ಅನಿಲ್ 1/2 ಎಕರೆ ಜಮೀನಿನಲ್ಲಿ ಅನ್ನಾತಳಿಯ 200 ಗಿಡಗಳನ್ನು ತಂದು ನಾಟಿ ಮಾಡಿದ ಪರಿಣಾಮವಾಗಿ ಈಗ ಉತ್ತಮ ಫಸಲು ಫಲ ದೊರೆಯುತ್ತಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ನಾನು ಆಪಲ್ ಟ್ರೈ ಮಾಡೋಣ ಒಂದ್ಸರಿ ಅಂತೇಳಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಆರಾಧ್ಯ ನರ್ಸರಿಯ ಶಶಿಯ ಕೊಟ್ಟರು ಗಿಡ ನಾಟಿ ಮಾಡಿದೆ. 1 ವರ್ಷಗಳ ಕಾಲ ನಾವು ಗಿಡಗಳನ್ನ ಪೋಷಣೆ ಮಾಡಿದ್ವಿ. ನವೆಂಬರ್ ಡಿಸೆಂಬರ್ ಅಲ್ಲಿ ನಾವು ಡ್ರೈಗ್ ಬಿಟ್ವಿ ಗಿಡಗಳನ್ನ. ಜನವರಿಯಿಂದ ನಮ್ಗೇನು ಮಂಜು ಸ್ಟಾರ್ಟ್ ಆಗ್ತದೆ, ಆ ಮಂಜಿನ ಕಾಲದಲ್ಲಿ ನಾವು ಕಟಿಂಗ್ ಅನ್ನು ಹಾಕ್ತಿವಿ. ಆ ಕಟಿಂಗ್ ತಗೊಂಡಾಗ ಫ್ರೂಟ್ಗೆ ಬಿಡ್ತೀವಿ, ಆಮೇಲೆ ಸ್ವಲ್ಪ ನೀರ್ ಬಿಡ್ತೀವಿ, ಆಮೇಲೆ ಫುಲ್ ಎಲ್ಲ ಫ್ಲವರ್ ಬಂತು ಅದು ಪಾಲಿನೇಷನ್ ಆಗಿ

0: ಕರೆಕ್ಟ್ ಆಗಿ ಹೂ ಸೆಟ್ರೇಟ್ ಆಗಿ ಕುತ್ಕೊಂತು ಸ್ವಲ್ಪ ಹಣ್ಣು ಚೆನ್ನಾಗಿ ಬಂತು. ಯಾರೇನಾದ್ರೂ ಅನ್ಕೊಳ್ಳಿ, ಪ್ರಯತ್ನ ಯಾಕೆ ಬಿಡಬಾರ್ದು, ನಾವು ಹಾಕಿರೋ ಒಂದು ಶ್ರಮ ಪಟ್ಟು ಬೆಳೆ ಬೆಳೆಯೋಣ ಅಂತ ಹೇಳಿ ಕಷ್ಟಪಟ್ಟೆ, ಒಳ್ಳೆ ಬೆಳೆ ಸಿಕ್ತು. ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಬಗ್ಗೆ ನಮ್ಗೆ ಬೆಂಗಳೂರಿಂದ, ಹೊಸಕೋಟೆ ಆಂಧ್ರ ಪ್ರದೇಶದಿಂದ ಈಶಾಪಂಡ ಬರೋರು ಕೂಡ ಇಲ್ಲಿ ಬಂದು ನನ್ನ ತೋಟ ನೋಡ್ಕೊಂಡು ಕೆಜಿಗೆ 200 ರೂಪಾಯಿಗೆ ನನಗೆ ಕೊಟ್ಟು ತಗೊಂಡೋಗೋರು. ಒಂದು ಟೆನ್ ಕಾಯಿ ಇಲ್ಲೇನೆ ರೈತರೇ ಬಂದಂತ ಅವರು ಫ್ಯಾಮಿಲಿಗಳ ಸಮೇತ ಬಂದು ಇಲ್ಲೇ ನನಗೆ ತಗೊಂಡೋಗಿದ್ದು ಒಂದು ಸಂತಸದ ವಿಷಯ.
1: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಕ್ತ ಸಮೃದ್ಧ ನವ ಕರ್ನಾಟಕ ನಿರ್ಮಿಸಲು ಶ್ರಮಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ. ವಿಕಸಿತ್ ಭಾರತ್ ಜೀರಾಮ್ಜಿಯ ಕನಿಷ್ಠ ವೇತನ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಖೇತ್ ಬಚಾವೋ ಅಭಿಯಾನದ ಉದ್ದೇಶ ಸಾಕಾರಗೊಳಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ರೈತರಿಗೆ ಕರೆ. ಪಾರದರ್ಶಕ ಗೊಬ್ಬರ ವಿತರಣೆಗೆ ಕೇಂದ್ರ ಸರ್ಕಾರದ ಕ್ರಮ, ಆಪ್ ಮೂಲಕ ಬುಕ್ಕಿಂಗ್ ವ್ಯವಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಅನುದಾನಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ACTS ಕೋರ್ಸ್ಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ ಅವರು, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
4: ನಮಸ್ಕಾರ.
2: ನಾವು ದಿನನಿತ್ಯ ಕೇಳುವ ಒಂದು ಘಟನೆಯ ಮೂಲಕ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ. ಒಬ್ಬ ಪೋಷಕರಿಗೆ ಒಂದು ಕರೆ ಬರುತ್ತೆ, ನಿಮ್ಮ ಮಗನಿಗೆ ಅಪಘಾತವಾಗಿದೆ, ತಕ್ಷಣ ಹಣ ಕಳುಹಿಸಿ ಅಂತ. ಪೋಷಕರು ಗಾಬರಿಯಿಂದ ಆತಂಕದಿಂದ ಏನೂ ಯೋಚನೆ ಮಾಡದೆ ಹಣವನ್ನ ವರ್ಗಾವಣೆ ಮಾಡ್ತಾರೆ. ಪೋಷಕರಿಗೆ ಆಮೇಲೆ ಗೊತ್ತಾಗತ್ತೆ ಇದು ಸುಳ್ಳು ಕರೆ, ನಮಗೆ ವಂಚನೆ ಆಗಿದೆ ಅಂತ. ಈ ರೀತಿಯ ಸೈಬರ್ ವಂಚನೆಗಳು ಹೆಚ್ಚುತ್ತಾ ಇರುವಂತ ಸಂದರ್ಭದಲ್ಲಿ ನಾಗರಿಕರನ್ನ ರಕ್ಷಣೆ ಮಾಡಲು ಸಿಡ್ಯಾಕ್ ಏನಾದ್ರೂ ಮಾಡ್ತಾ ಇದೆಯಾ?
5: ಇಂತಹ ಘಟನೆಗಳಿಗೆ ISEA ಅಂದ್ರೆ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಎಜುಕೇಶನ್ ಅಂಡ್ ಅವೇರ್ನೆಸ್ ಎಂಬತಕ್ಕಂತ ಪ್ರಾಜೆಕ್ಟ್ ಅನ್ನು ಆರಂಭಿಸಲಾಗಿದೆ. ಇದು ಭಾರತ ಸರ್ಕಾರದ ಮೀಟಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆ 2005 ಆರಂಭಗೊಂಡು ಸೆಕ್ಯೂರ್ ಅಂಡ್ ಟ್ರಸ್ಟೆಡ್ ಸೈಬರ್ ಜಗತ್ತನ್ನು ನಿರ್ಮಿಸಲು ಕೆಲಸ ಮಾಡುತ್ತಿದೆ. ಇಂದಿಗೆ ISEA ಅದರ 3ನೇ ಹಂತದಲ್ಲಿ ಇದ್ದು 4 ಪ್ರಮುಖ ಕ್ಷೇತ್ರದಲ್ಲಿ ಕಾರ್ಯ ಮಾಡ್ತಾ ಇದೆ. ಒಂದನೇದಾಗಿ ಸೈಬರ್ ಭದ್ರತಾ ತಜ್ಞರನ್ನು ತರಬೇತಿಗೊಳಿಸೋದು, ಅಂದರೆ CISO ಚೀಫ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಆಫೀಸರ್ಗಳನ್ನು ತರಬೇತಿಗೊಳಿಸೋದು. 2ನೇದಾಗಿ ಸ್ಟೂಡೆಂಟ್ಸಲ್ಲಿ ಇನ್ನೋವೇಷನ್ ಮನೋಭಾವವನ್ನು ಬೆಳೆಸುವುದು. 3ನೇದು ಶಿಕ್ಷಣ ಮತ್ತು ಸಂಶೋಧನೆಯನ್ನು ಬಲಪಡಿಸುವುದು. ಆಮೇಲೆ 4ನೇದಾಗಿ ಸೈಬರ್ ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸುವುದು. ಇಂದಿನ ಕಾಲದಲ್ಲಿ ಸೈಬರ್ ಸುರಕ್ಷತೆ ಎನ್ನುವುದು ಕೇವಲ ತಂತ್ರಜ್ಞರ ವಿಷಯವಾಗದೆ ಎಲ್ಲಾ ನಾಗರಿಕರ ಜೀವನದ ಕೌಶಲ್ಯವಾಗಿದೆ.
2: ಈಗ ತಾನೇ ಹೇಳಿದ್ರಿ ವಿದ್ಯಾರ್ಥಿಗಳಲ್ಲಿ, ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ. ಹಾಗಾದ್ರೆ ಶಾಲಾ ಕಾಲೇಜುಗಳಲ್ಲಿ, ಕಚೇರಿಗಳಲ್ಲಿ ಸೈಬರ್ ಜಾಗೃತಿ ಕಾರ್ಯಕ್ರಮ ಮಾಡೋದಕ್ಕೆ ಸಿಡ್ಯಾಕ್ ನ ಸಹಕಾರ ಸಿಗ್ತಾ ಇದೆಯಾ, ಸಿಗುತ್ತಾ?
5: ISEA ಯೋಜನೆಯಡಿ ಸಿಡ್ಯಾಕ್ ಬೆಂಗಳೂರು ಕರ್ನಾಟಕ, ಕೇರಳ, ತಮಿಳುನಾಡು, ಪಡಿಚೇರಿ ಮತ್ತು ಲಕ್ಷದ್ವೀಪ್ ಐಲ್ಯಾಂಡ್ಗಳಿಗೆ ರೀಜನಲ್ ಕೋಆರ್ಡಿನೇಷನ್ ಸೆಂಟರ್ RCC ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಆಮೇಲೆ

0: ರಾಜ್ಯ ಸೈಬರ್ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರಿ ಸಂಸ್ಥೆಗಳೊಂದಿಗೆ ಸೇರಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ.
1: ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳಿಂದ ಜನರು ಎಚ್ಚೆತ್ಕೊಳ್ತಾರೆ ಅಂತ ನಿಮ್ಗೆ ಅನ್ಸತ್ತಾ? ಅಷ್ಟು ಪರಿಣಾಮ ಬೀರುತ್ತಾ ಈ ಜಾಗೃತಿ ಕಾರ್ಯಕ್ರಮಗಳು?
0: ಖಂಡಿತವಾಗಿಯೂ. ISA ಫೇಸ್ 3 ಅಡಿಯಲ್ಲಿ ಇಂದಿನವರೆಗೆ ಸಿಡಾಕ್ ಬೆಂಗಳೂರು 81 ಹೆಚ್ಚು ವರ್ಕ್ಶಾಪ್ಗಳು ಮತ್ತು ವೆಬಿನಾರ್ಗಳನ್ನು ನಡೆಸಿದೆ. ಆಮೇಲೆ ಇದರಿಂದ 21,000 ಪಾರ್ಟಿಸಿಪೆಂಟ್ಸ್ಗಳಿಗೆ ನಾವು ತಲುಪಿದ್ದೇವೆ. ಇಂದಿನವರೆಗೆ 3 ಮಾಸ್ಟರ್ ಟ್ರೈನರ್ ಪ್ರೋಗ್ರಾಮ್ಗಳನ್ನು ನಡೆಸಿ 263 ಮಾಸ್ಟರ್ ಟ್ರೈನರ್ಸ್ಗಳನ್ನು ನಿರ್ಮಿಸಿದ್ದೇವೆ. ಈ ತರಬೇತಿ ಪಡೆದವರು ತಮ್ಮ ಕುಟುಂಬ ಮತ್ತು ಕಾಲೇಜು ಹಾಗೂ ಸಮಾಜದಲ್ಲಿ ಸೈಬರ್ ಅಂಬಾಸಿಡರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
1: ಹಾಗಾದ್ರೆ ಕಾರ್ಯಕ್ರಮ ಕೇಳ್ತಾ ಇರುವಂತ ನಮ್ಮ ಶ್ರೋತೃಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸರಳವಾಗಿ 3 ಸೈಬರ್ ಸುರಕ್ಷತಾ ಸಲಹೆಗಳನ್ನ ನೀಡಬಹುದಾ?
0: ಮೊದಲನೆಯದು, ಅಪರಿಚಿತವಾದಂತಹ SMSಗಳು, ವಾಟ್ಸ್ಆಪ್ ಅಥವಾ ಇಮೇಲ್ ಲಿಂಕ್ಗಳನ್ನು ಎಂದಿಗೂ ಕ್ಲಿಕ್ ಮಾಡಬೇಡಿ. ಎರಡನೇದಾಗಿ, ಬಲವಾದಂತಹ ಪಾಸ್ವರ್ಡ್ಗಳನ್ನು ಅಳವಡಿಸಿಕೊಳ್ಳಿ. ಆಮೇಲೆ ಅದರ ಜೊತೆಗೆ 2-factor ಅಥೆಂಟಿಕೇಶನ್ ಅನ್ನು ಸಕ್ರಿಯಗೊಳಿಸಿ. ಮೂರನೇದಾಗಿ, OTP, ಬ್ಯಾಂಕ್ ವಿವರಗಳು ಅಥವಾ ವೈಯಕ್ತಿಕವಾದಂತಹ ಮಾಹಿತಿಗಳನ್ನು ಯಾರಿಗೂ ನೀಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ staysafeonline.in ಈ ವೆಬ್ಸೈಟ್ ಅನ್ನು ಭೇಟಿ ಮಾಡಬಹುದು. ಆಮೇಲೆ ನಿಮ್ಮ ಸ್ಕೂಲ್ಗಳು, ಕಾಲೇಜ್ಗಳು, ಆಮೇಲೆ ಯಾವುದೇ ಸಂಸ್ಥೆಗಳಲ್ಲಿ ಜಾಗೃತಾ ಕಾರ್ಯಕ್ರಮಗಳನ್ನು ಮಾಡಬೇಕಾದರೆ ಈ ಇಮೇಲ್ ಅಡ್ರೆಸ್ಗೆ ನೀವು ಸಿಡಾಕ್ ಬೆಂಗಳೂರನ್ನು ಸಂಪರ್ಕಿಸಬಹುದು. ಇಮೇಲ್ ಅಡ್ರೆಸ್ ಯಾವುದಪ್ಪ ಅಂದ್ರೆ ISARCCBLR@cidac.in. ಈ ವೆಬ್ಸೈಟ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು.
1: ಕೇಳಿದ್ರೆ ನಿಮಗೆ ಏನಾದರೂ ಶಾಲಾ ಕಾಲೇಜುಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಜಾಗೃತ ಕಾರ್ಯಕ್ರಮಗಳನ್ನ ಮಾಡಬೇಕು, ಆಯೋಜನೆ ಮಾಡಬೇಕು ಅನ್ನೋದಾದ್ರೆ ಇಮೇಲ್ ಕಳುಹಿಸಿ ನಿಮ್ಮ ರಿಕ್ವೆಸ್ಟ್ ಅನ್ನ ಅವರಿಗೆ ಹೇಳಬಹುದು. ಇಮೇಲ್ ವಿಳಾಸ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ISEARCCBLR@cidac.in. ಇನ್ನು ತಂತ್ರಜ್ಞಾನ ವೇಗವಾಗಿ ಬದಲಾಗ್ತಾ ಇದೆ, ನಮ್ಮ ಯುವಜನತೆ ಭವಿಷ್ಯಕ್ಕೆ ಹೇಗೆ ಸಿದ್ಧರಾಗಬೇಕು?
0: ಕೆಲವು ವರ್ಷಗಳ ಹಿಂದೆ ಕೇವಲ ಪ್ರೋಗ್ರಾಮಿಂಗ್ ಕಲ್ತಿದ್ರೆ ಸಾಕಾಗಿತ್ತು, ಎಸ್ಪೆಷಲಿ ಟೆಕ್ನಾಲಜಿ ಮತ್ತು IT ಫೀಲ್ಡ್ಗಳಲ್ಲಿ. ಬಟ್ ಇಂದಿನ ಕಾಲದಲ್ಲಿ ಟೆಕ್ನಾಲಜಿ ಲ್ಯಾಂಡ್ಸ್ಕೇಪ್ ಅನ್ನೋದು ತುಂಬಾ ಚೇಂಜ್ ಆಗ್ತಾ ಇದೆ. ಅಡ್ವಾನ್ಸ್ ಡೀಪ್ ಟೆಕ್ ಟೆಕ್ನಾಲಜೀಸ್ ಅಂತ ಏನ್ ಹೇಳ್ತೀವಿ, ಲೈಕ್ ಯುನೋ ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ಲೌಡ್ ಕಂಪ್ಯೂಟಿಂಗ್, IoT, ಈ ತರಹ ಟೆಕ್ನಾಲಜೀಸ್ಗಳು ಇಂದಿನ ಯುಗದಲ್ಲಿ ಇಂದಿನ ಇಂಡಸ್ಟ್ರಿಗಳಿಗೆ ತುಂಬಾ ಬೇಕಾಗಿದೆ. ಸೊ ಇದಕ್ಕಾಗಿಯೇ ಮೇಟಿ ಮತ್ತು ನ್ಯಾಸ್ಕಾಮ್ ಈ ಎರಡು ಸಂಸ್ಥೆಗಳು ಸೇರಿ ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಎಂಬತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿದೆ. ಈ ಪ್ಲಾಟ್ಫಾರ್ಮ್ ಮುಖಾಂತರ ಅಡ್ವಾನ್ಸ್ ಟೆಕ್ನಾಲಜೀಸ್ಗಳಲ್ಲಿ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ಗಳು ನೀಡಲಾಗ್ತಾ ಇದೆ.
1: ವಿದ್ಯಾರ್ಥಿಗಳು ಕಾಲೇಜ್ ಮುಗಿಸಿ ಹೊಸ ಕನಸನ್ನ ಹೊತ್ತು ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ ಅನ್ಕೊಳ್ಳೋಣ. ಪದವಿ ಇದೆ, ಅನುಭವ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರ ಹತ್ರ, ಅಂಥವ್ರನ್ನ ಸಿದ್ಧಗೊಳಿಸೋದಿಕ್ಕೆ ಸಿಡ್ಯಾಕ್ ಏನಾದ್ರೂ ಮಾಡ್ತಾ ಇದೆಯಾ?
0: ಇದಕ್ಕಾಗಿಯೇ 2022 ವರ್ಕ್ ಬೇಸ್ಡ್ ಲರ್ನಿಂಗ್ ಎಂಬತಕ್ಕಂತಹ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನು ಆರಂಭಿಸಿದ್ದೇವೆ. ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇನ್ ಪರ್ಸನ್ ಆಗಿರುತ್ತೆ. ಆಮೇಲೆ ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗೆ ಎಲಿಜಿಬಿಲಿಟಿ ಏನಪ್ಪಾ ಅಂದ್ರೆ ಇಂಜಿನಿಯರಿಂಗ್ BE or BTech ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ರಿಲೇಟೆಡ್ ಬ್ರಾಂಚಸ್ ಎಲಿಜಿಬಿಲಿಟಿ ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳು, ಇವನ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆರ್ ಆಲ್ಸೋ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಪರ್ಟಿಕ್ಯುಲರ್ ಇಂಟರ್ನ್ಶಿಪ್ ಪ್ರೋಗ್ರಾಮ್. ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗೆ ತಿಂಗಳಿಗೆ 10,000 ಸ್ಟೈಫಂಡ್ ಕೂಡ ನೀಡಲಾಗುತ್ತಿದೆ. ನಿಮಗೆ ಅರ್ಜಿಯನ್ನು ದಾಖಲಿಸಲು AICTE ವೆಬ್ಸೈಟ್ ಅನ್ನು ವಿಸಿಟ್ ಮಾಡಬಹುದು. ಆಮೇಲೆ ನಿಮ್ಮ ಅಪ್ಲಿಕೇಶನ್ ಅನ್ನು ಅಲ್ಲಿ ಸಬ್ಮಿಟ್ ಮಾಡಬಹುದು.
1: ಗ್ರಾಮೀಣ ಭಾಗದ ಒಬ್ಬ ವಿದ್ಯಾರ್ಥಿನಿ ಸೂಪರ್ ಕಂಪ್ಯೂಟಿಂಗ್ ಹಾಗೂ AI ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾಳೆ, ಆದ್ರೆ ಇದು ದೊಡ್ಡ ನಗರದಲ್ಲಿ ಓದದವರಿಗೆ ಮಾತ್ರ ಸಾಧ್ಯ, ನನ್ನಂಥವ್ರಿಗೆ ಅಲ್ಲ ಅಂದ್ಕೊಂಡು ಸುಮ್ಮನಾಗ್ತಾಳೆ. ಈ ರೀತಿಯ ಕನಸು ಕಾಣುವ ವಿದ್ಯಾರ್ಥಿಗಳ ಕನಸು ನನಸಾಗುತ್ತಾ?
0: ನಾನು ಅವಳಿಗೆ ಒಂದೇ ಮಾತು ಹೇಳುತ್ತೇನೆ, ಪ್ರತಿಭೆಗೆ ಯಾವುದೇ ರೀತಿಯಾದಂತಹ ಬ್ಯಾರಿಯರ್ ಇರುವುದಿಲ್ಲ. ಇದನ್ನೇ ಅರ್ಥಕೊಂಡು ಸಿಡಾಕ್ ಬೆಂಗಳೂರ್ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಿಹಕ್ ಅಂದ್ರೆ ಸೆಂಟರ್ ಫಾರ್ HPC ಅಪ್ ಸ್ಕಿಲಿಂಗ್ ಅಂಡ್ ನಾಲೆಡ್ಜ್ ಶೇರಿಂಗ್ ಎಂಬುದನ್ನು ಆರಂಭಿಸಿದೆ. ಇದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರದಲ್ಲಿ ಪರಿಣಿತ HR ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿದೆ. ವಿಶೇಷವಾಗಿ SC/ST ಮಹಿಳೆಯರು ಆಮೇಲೆ EWS ಅಭ್ಯರ್ಥಿಗಳಿಗೆ ಹೆಚ್ಚಿನ ಅವಕಾಶ ಇದರಲ್ಲಿ ಕಲ್ಪಿಸಲಾಗ್ತಾ ಇದೆ. 2023 2025 ACC/HPC ಕೋರ್ಸ್ಗಳಲ್ಲಿ 777 ಕ್ಯಾಂಡಿಡೇಟ್ಸ್ ಟ್ರೈನ್ ಆಗಿದ್ದು, ಅದರಲ್ಲಿ 473 ಕ್ಯಾಂಡಿಡೇಟ್ಸ್ ಸರ್ಟಿಫೈಡ್ ಆಗಿದ್ದಾರೆ ಮತ್ತು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ

0: 586 ಶಿಕ್ಷಕರು ಭಾಗವಹಿಸಿ 331 ಮಂದಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಆಮೇಲೆ AICTE ಮಾಸ್ಟರ್ಸ್ ಟ್ರೈನರ್ ಪ್ರೋಗ್ರಾಂನಲ್ಲಿ 102 ಅಭ್ಯರ್ಥಿಗಳು ಭಾಗವಹಿಸಿ 84 ಮಂದಿ ಪೂರ್ಣಗೊಳಿಸಿದ್ದಾರೆ. ಇದಲ್ಲದೇನೆ IEEE ಬ್ಲೆಂಡೆಡ್ ಲರ್ನಿಂಗ್ ಪ್ರೋಗ್ರಾಂ ಮೂಲಕ 1068 ಪಾರ್ಟಿಸಿಪೆಂಟ್ಸ್ಗಳು ಟ್ರೈನ್ಡ್ ಆಗಿ ಅದರಲ್ಲಿ 976 ಮಂದಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಒಟ್ಟಾಗಿ ಹೇಳೋದಾದರೆ 2500 ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇದರ ಲಾಭವನ್ನು ಪಡೆದಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ CHUC.CDACB.in ವೆಬ್ಸೈಟ್ ಅನ್ನು ಭೇಟಿ ನೀಡಬಹುದು.
1: ನಮ್ಮ ಕೇಳುಗರಿಗೆ ಸಿಡ್ಯಾಕ್ ಅಂದ್ರೆ ಈಗ ACTS ಕೋರ್ಸ್ಗಳು ನೆನಪಾಗುತ್ತೆ. ಮತ್ತೊಮ್ಮೆ ಅವರಿಗೆ ACTS ಬಗ್ಗೆ ತಿಳಿಸಬಹುದಾ?
0: ಆಕ್ಟ್ಸ್ ಅಂದರೆ ಅಡ್ವಾನ್ಸ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್. ಇದೊಂದು ಸಿಡಾಕಿನ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿದೆ. ಇದರ ಮೂಲಕ ಅಡ್ವಾನ್ಸ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT ಇನ್ಫ್ರಾಸ್ಟ್ರಕ್ಚರ್, ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್ ಹಾಗೂ ಬಿಗ್ ಡೇಟಾ ಅನಾಲಿಟಿಕ್ಸ್ ಕ್ಷೇತ್ರದಲ್ಲಿ ಉದ್ಯೋನ್ಮುಖ PG ಡಿಪ್ಲೊಮಾ ಕಾರ್ಯಕ್ರಮಗಳನ್ನು ನೀಡಲಾಗುತ್ತಿದೆ. ಹೆಚ್ಚಿನ ವಿವರಗಾಗಿ ನೀವು ಈ ವೆಬ್ಸೈಟ್ ಅನ್ನು ಸಂಪರ್ಕಿಸಬಹುದು. acts.cdac.in ಈ ವೆಬ್ಸೈಟ್ ಅನ್ನು ಭೇಟಿ ನೀಡಿ ನಿಮ್ಮ ಅಪ್ಲಿಕೇಶನ್ ಅನ್ನು ಇದರಲ್ಲಿ ರಿಜಿಸ್ಟರ್ ಮಾಡಿಕೊಳ್ಬಹುದು. ಇಂಪಾರ್ಟೆಂಟ್ ಡೇಟ್ಸ್ ಏನಪ್ಪಾ ಅಂತಂದ್ರೆ, ಅರ್ಜಿ ಸಲ್ಲಿಸಲು 26 May 2026 23 June 2026 ಆಗಿರುತ್ತೆ. ಆಮೇಲೆ CCAT ಪರೀಕ್ಷೆ, ದಟ್ ಈಸ್ ಎಂಟ್ರೆನ್ಸ್ ಎಕ್ಸಾಮ್, ಪರೀಕ್ಷೆ 4 and 5 July 2026 ಇರುತ್ತೆ. ಆಮೇಲೆ ಕೋರ್ಸ್ ಆರಂಭವಾಗೋದು 24 August 2026.
1: ಕಾರ್ಯಕ್ರಮ ಮುಗಿಸುವ ಸಮಯ ಆಯ್ತು. ಕೊನೆಯದಾಗಿ ನಿಮ್ಮ ಸಂದೇಶ ನಮ್ಮ ಕೇಳುಗರಿಗೆ.
0: ನನ್ನ ಸಂದೇಶ ಬಹಳ ಸರಳ. ಆನ್ಲೈನ್ ಅಲ್ಲಿ ಸುರಕ್ಷಿತವಾಗಿರಿ, ಹೊಸದನ್ನು ಕಲಿಯುತ್ತೀರಿ, ನಿಮ್ಮ ಸ್ಕಿಲ್ಸ್ ಅನ್ನು ನಿರಂತರವಾಗಿ ಅಪ್ಡೇಟ್ ಮಾಡ್ತಾ ಇರಿ. ಸಿಡ್ಯಾಕಿನ ಪ್ರೋಗ್ರಾಮ್ಸ್ಗಳು ISCA ಮೂಲಕ ಸೈಬರ್ ಜಾಗೃತಿ, ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್ ಮೂಲಕ ಭವಿಷ್ಯದ ಸ್ಕಿಲ್ಸ್ಗಳು, WBL ಮೂಲಕ ಅನುಭವ, ಆಮೇಲೆ CHUC ಮೂಲಕ ಸೂಪರ್ ಕಂಪ್ಯೂಟಿಂಗ್ ಮತ್ತು ಆಕ್ಟ್ಸ್ ಮೂಲಕ ಉದ್ಯೋನ್ಮುಖ ಶಿಕ್ಷಣವನ್ನು ಪ್ರತಿಯೊಬ್ಬರಿಗೆ ಅವಕಾಶವಾಗಿದೆ. ನಮ್ಮ ದೇಶದ ಡಿಜಿಟಲ್ ಭವಿಷ್ಯವನ್ನು ತಂತ್ರಜ್ಞಾನ ಮಾತ್ರವಲ್ಲ, ಜಾಗೃತ ಮತ್ತು ಸ್ಕಿಲ್ಡ್ ನಾಗರಿಕರು ನಿರ್ಮಿಸಲಿದ್ದಾರೆ.
1: ತುಂಬಾ ಉಪಯುಕ್ತ ಮಾಹಿತಿಯನ್ನ ಹಂಚಿಕೊಂಡ್ರಿ. ಇದುವರೆಗೂ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು.
0: ನಮಸ್ಕಾರ.
1: ಶ್ರೋತೃಗಳೇ, ಸೈಬರ್ ಸುರಕ್ಷತೆಗಾಗಿ ಹೊಸ ಕೌಶಲ್ಯಗಳನ್ನ ಕಲಿಯಿರಿ, ಡಿಜಿಟಲ್ ಭಾರತದ ನಿರ್ಮಾಣದಲ್ಲಿ ಕೈಜೋಡಿಸಿ. ನಮಸ್ಕಾರ. ಅನುದಾನಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ACTS ಕೋರ್ಸ್ಗಳು. ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶ್ರೀಕೃಷ್ಣ ಎಸ್ ಚಿಪ್ಪಲ್ಕಟ್ಟಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು, ಸಂದರ್ಶಕರು ನಿರ್ಮಲಾ ಎಸ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
3: ಇದುವರೆಗೂ ತಂತ್ರಜ್ಞಾನ ತರಂಗ

ಫೀಡ್ಬ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 7:30 ಇದೀಗ ಸೇವಾ ಮಾಹಿತಿ.
1: ಉದ್ಯಮಗಳ ಅಭಿವೃದ್ಧಿ, ವ್ಯಾಪಾರದ ಅವಕಾಶಗಳು, ಬ್ರಾಂಡಿಂಗ್ ಆಗಿ ಒಂದೇ ವೇದಿಕೆ, ಒಂದು ದಿನದ ಸಮಾವೇಶ. ಬ್ರಾಂಡ್ ಚಿತ್ರದುರ್ಗ, ಹಿಂದೂ ಎಕನಾಮಿಕ್ ಫೋರಂ ಚಿತ್ರದುರ್ಗ ಚಾಪ್ಟರ್, ವಿಡಿ ಸಾವರ್ಕರ್ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಬನಶಂಕರಿ ವಾಣಿಜ್ಯ ಸಹಕಾರ ಸಂಘದ ನೇತೃತ್ವದಲ್ಲಿ ಜೂನ್ 13 ಶನಿವಾರದಂದು ಬೆಳಗ್ಗೆ 8 ಸಂಜೆ 6 ಮಹರ್ಷಿ ವಾಲ್ಮೀಕಿ ಭವನ ಚಿತ್ರದುರ್ಗ ಇಲ್ಲಿ ಏರ್ಪಾಡಾಗಿದೆ. ಮೊಬೈಲ್ ಸಂಖ್ಯೆ 8861.
0: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾದ ಪುಷ್ಪಲತಾ ಭಾವಿಮಠ. ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಾತಿ ಬಯಸುವ ಎಸ್ಎಸ್ಎಲ್ಸಿ ಪೂರ್ವ ಹಾಗೂ ನಂತರದ ಪಿಯುಸಿ ಮತ್ತು ಪದವಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273. ಮತ್ತೊಂದು ಸಂಖ್ಯೆ 9141970272. ಸ್ಥಿರ ದೂರವಾಣಿ ಸಂಖ್ಯೆ 29564949. ಎಸ್ಟಿಡಿ ಕ್ರಮಾಂಕ 08194. ಹಾಗೆ ಕೇಳುಗರೆ, ವಾಟ್ಸಪ್ ಸಂದೇಶದ ಮೂಲಕ ಕೂಡ ನೀವು ಪ್ರಶ್ನೆಗಳನ್ನು ಕೇಳಬಹುದು. ವಾಟ್ಸಪ್ ಮೂಲಕ ಸಂದೇಶ ಕಳಿಸಬೇಕಾದ ಸಂಖ್ಯೆ 9448640273. ತಪ್ಪದೆ ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
3: ಪ್ರಿಯ ಕೇಳುಗರೆ, ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 10:00-11:00 ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣಗಳೇನು, ಲಕ್ಷಣಗಳು ಹೇಗಿರುತ್ತವೆ, ಚಿಕಿತ್ಸೆ ಉಂಟೆ, ತಡೆಗಟ್ಟುವ ವಿಧಾನಗಳು ಯಾವುವು, ಸಮಗ್ರ ಮಾಹಿತಿ, ಕೇಳುಗರ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ, ಉತ್ತಮ ಆರೋಗ್ಯಕ್ಕಾಗಿ ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 10:00-11:00 102.6 ಎಫ್ಎಂ ಕಂಪನಾಂಕಗಳಲ್ಲಿ.
0: ಕೇಳುಗರೆ, ನಾಳಿನ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿನ ವಿಷಯ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಚಿತ್ರದುರ್ಗದ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಕಾಯ ಚಿಕಿತ್ಸಾ ವಿಭಾಗದ ವೈದ್ಯರಾದ ಡಾಕ್ಟರ್ ಪುಷ್ಪಲತಾ. ಕೇಳುಗರು ಕಾರ್ಯಕ್ರಮದಲ್ಲಿ ಕರೆ ಮಾಡುವ ಮೂಲಕ ಭಾಗವಹಿಸಬಹುದು. ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10 ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ.

ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ. ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ. ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರವು 12 ವರ್ಷಗಳನ್ನು ಪೂರೈಸಿರುವುದನ್ನು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿರುವುದನ್ನು ಆಚರಿಸಲು ಇಂದು ನವದೆಹಲಿಯಲ್ಲಿ ಸಭೆ ನಡೆಯಲಿದೆ. ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿಯ ಉನ್ನತ ನಾಯಕತ್ವದ ಹೊರತಾಗಿ ಮೈತ್ರಿಕೂಟದ ಎಲ್ಲಾ ಘಟಕ ಸದಸ್ಯರು ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಎನ್ಡಿಎ ಸಭೆಯಲ್ಲಿ ಎಲ್ಲಾ ಮೈತ್ರಿಕೂಟದ ಘಟಕಗಳ ನಾಯಕರು ಮತ್ತು 22 ಎನ್ಡಿಎ ಆಡಳಿತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿವಿಧ ರಾಷ್ಟೀಯ ಅಭಿವೃದ್ಧಿ ಕಾರ್ಯಕ್ರಮಗಳು, ಮೂಲಸೌಕರ್ಯ ಕಾರ್ಯಕ್ರಮಗಳು ಮತ್ತು 2047ರ ವೇಳೆಗೆ ರಾಷ್ಟ್ರವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸುವ ನರೇಂದ್ರ ಮೋದಿ ಸರ್ಕಾರದ ದೃಷ್ಟಿಕೋನವನ್ನು ಪರಿಶೀಲಿಸುವತ್ತ ಸಭೆ ಗಮನಹರಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ವ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪರಿವರ್ತನಾತ್ಮಕ ಆಡಳಿತ, ಜಾಗತಿಕ ದಕ್ಷಿಣಕ್ಕಾಗಿ ಅವರ ಪ್ರತಿಪಾದನೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಆರ್ಥಿಕವಾಗಿ ಕ್ರಿಯಾತ್ಮಕ ಭಾರತದ ದೃಷ್ಟಿಕೋನಕ್ಕೆ ಜಗತ್ತಿನಾದ್ಯಂತ ವಿಶ್ವ ನಾಯಕರು ಗೌರವ ಸಲ್ಲಿಸಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರಾದ ಅನುರಾ ಕುಮಾರ ದಿಸಾನಾಯಕ ಅವರು ಜೂನ್ 8, 2026ರಂದು ಪ್ರಧಾನಿಯವರನ್ನು ಉದ್ದೇಶಿಸಿ ಬರೆದ ಪತ್ರದಲ್ಲಿ ಈ ಮೈಲುಗಲ್ಲು ನಿಮ್ಮ ಅಧಿಕಾರದ ವರ್ಷಗಳಿಗೆ ಮಾತ್ರವಲ್ಲ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಜನರು ನಿಮ್ಮ ನಾಯಕತ್ವದಲ್ಲಿ ಇಟ್ಟಿರುವ ನಂಬಿಕೆ ಮತ್ತು ವಿಶ್ವಾಸಕ್ಕೂ ಸಾಕ್ಷಿಯಾಗಿದೆ. ಪ್ರಧಾನಿ ಮೋದಿಯವರ ದೃಷ್ಟಿಕೋನವು ಶ್ರೀಲಂಕಾ ಸೇರಿದಂತೆ ಭಾರತದ ಗಡಿಗಳನ್ನು ಮೀರಿ ಅನೇಕರಿಗೆ ಸ್ಫೂರ್ತಿ ನೀಡಿದೆ ಎಂದು ಅವರು ಹೇಳಿದ್ದಾರೆ. ಪಪುವಾ ನ್ಯೂಗಿನಿಯಾದ ಪ್ರಧಾನಿ ಜೇಮ್ಸ್ ಮರಾಪೆ ಅವರು ತಮ್ಮ ವೈಯಕ್ತಿಕ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ ಮೋದಿ ಅವರನ್ನು ಮಾದರಿ ಮತ್ತು ನಾಯಕತ್ವದ ಉದಾಹರಣೆ ಎಂದು ಬಣ್ಣಿಸಿದ್ದಾರೆ. ಇಂದು 200 ಮಿಲಿಯನ್ಗಿಂತಲೂ ಹೆಚ್ಚು ಜನರನ್ನು ಬಡತನದಿಂದ ಉತ್ತಮ ಜೀವನಕ್ಕೆ ತರುವಲ್ಲಿ ಅದ್ಭುತ ಸಾಧನೆ ಎಂದು ಅವರು ಬಣ್ಣಿಸಿದ್ದಾರೆ. ಪಪುವಾ ನ್ಯೂಗಿನಿಯಾದ ಆತ್ಮೀಯ ಸ್ನೇಹ ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಬಯಕೆಯನ್ನು ಪ್ರಧಾನಿ ಮರಾಪೆ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರು ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಜಾಗತಿಕ ವಿಷಯಗಳಲ್ಲಿ ಪ್ರಮುಖ ಧ್ವನಿಯಾಗಿ ವಿಕಸನಗೊಂಡಿದೆ ಎಂದು ಹೇಳಿದ್ದಾರೆ. ಅವರು ಆರಂಭದಿಂದ 1.4 ಶತಕೋಟಿ ಜನರ ರಾಷ್ಟ್ರವನ್ನು 3 ಅವಧಿಗಳಲ್ಲಿ ಮುನ್ನಡೆಸುವ ಪ್ರಧಾನಿ ಮೋದಿಯವರ ಪ್ರಯಾಣವನ್ನು ಬಣ್ಣಿಸಿದ್ದಾರೆ. ವಿದೇಶಾಂಗ ನೀತಿ, ಆರ್ಥಿಕ ಬೆಳವಣಿಗೆ, ಮೂಲಸೌಕರ್ಯ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾರತದ ಮಹತ್ವದ ಸಾಧನೆಗಳನ್ನು ಪ್ರಸ್ತಾಪಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯದ ಚಹಾ ತೋಟದ ಕಾರ್ಮಿಕರಿಗಾಗಿ ಪ್ರಧಾನಮಂತ್ರಿ ಚಾಯ್ ಶ್ರಮಿಕ್ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತ್ ಕುಮಾರ್ ಕೋಲ್ಕತ್ತಾದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಇಂದಿನಿಂದ ಬಲ್ಗೇರಿಯಾ ಮತ್ತು ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಬಲ್ಗೇರಿಯಾ ಭೇಟಿಯ ಸಮಯದಲ್ಲಿ ಡಾಕ್ಟರ್ ಜೈಶಂಕರ್ ಅವರು ಬಲ್ಗೇರಿಯಾದ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಫಿನ್ಲ್ಯಾಂಡ್ ಭೇಟಿಯ ಸಂದರ್ಭದಲ್ಲಿ ಡಾಕ್ಟರ್ ಜೈಶಂಕರ್ ಅವರು 14ನೇ ಆವೃತ್ತಿಯ ಕಲ್ತರಂತ ಮಾತುಕತೆಯಲ್ಲಿ ಭಾಗವಹಿಸಲಿದ್ದಾರೆ. ಪರಿವರ್ತನೆಯಲ್ಲಿ ಒಂದು ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬುದು ಈ ಆವೃತ್ತಿಯ ವಿಷಯವಾಗಿದೆ. ಇದೇ ವೇಳೆ ಅವರು ಫಿನ್ಲ್ಯಾಂಡ್ನ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ. ರಾಷ್ಟೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ನಿರ್ವಹಣಾ ಪದ್ಧತಿಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ತಂತ್ರಜ್ಞಾನ ಚಾಲಿತ ಉಪಕ್ರಮಗಳ ಸರಣಿಯನ್ನು ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಎನ್

0: ಎಸ್ಎಐ ಪರಿಚಯಿಸಿದೆ. ಈ ಕ್ರಮದ ಭಾಗವಾಗಿ ನಗರ ಮತ್ತು ಅಂತರ್ ನಿರ್ಮಿತ ಪ್ರದೇಶಗಳಲ್ಲಿ ಒಳಚರಂಡಿ ವ್ಯವಸ್ಥೆಗಳ ಯಾಂತ್ರೀಕೃತ ನಿರ್ವಹಣೆ ಮತ್ತು ಸ್ವಯಂಚಾಲಿತ ಗುಂಡಿ ತುಂಬುವಿಕೆ ಮತ್ತು ಯಾಂತ್ರೀಕೃತ ರಸ್ತೆ ಸ್ವಚ್ಛಗೊಳಿಸುವ ಯಂತ್ರಗಳು ಸೇರಿದಂತೆ ಸುಧಾರಿತ ಯಾಂತ್ರೀಕೃತ ರಸ್ತೆ ನಿರ್ವಹಣಾ ಉಪಕರಣಗಳ ನಿಯೋಜನೆಗಾಗಿ ಎನ್ಎಚ್ಎಐ ಸಮಗ್ರ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದು, ತಡೆಗಟ್ಟುವ ನಿರ್ವಹಣಾ ಪದ್ಧತಿಗಳು ಮತ್ತು ಒಪ್ಪಂದದ ಬಾಧ್ಯತೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಮೂಲಕ ರಾಷ್ಟೀಯ ಹೆದ್ದಾರಿ ನಿರ್ವಹಣೆಯ ದಕ್ಷತೆ ಮತ್ತು ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಈ ಉಪಕ್ರಮಗಳು ಹೊಂದಿವೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ. ಮುಂಬರುವ ಮಳೆಗಾಲಕ್ಕಾಗಿ ಮತ್ತು ಒಳಚರಂಡಿ ನಿರ್ವಹಣೆಯ ದಕ್ಷತೆ, ಗುಣಮಟ್ಟ ಮತ್ತು ಪರಿಣಾಮಕಾರಿತ್ವವನ್ನು ಸುಧಾರಿಸಲು ರಾಷ್ಟೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳ ನಗರ ಮತ್ತು ಅಂತರ್ ನಿರ್ಮಿತ ಪ್ರದೇಶಗಳಲ್ಲಿ ಲೈನ್ಡ್ ಡ್ರೈನ್ಗಳ ಯಾಂತ್ರೀಕೃತ ಶುಚಿಗೊಳಿಸುವಿಕೆಯನ್ನು ಎನ್ಎಚ್ಎಐ ಕಡ್ಡಾಯಗೊಳಿಸಿದೆ ಎಂದು ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಶನಿವಾರದಿಂದ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ದೇಶಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿ ಭಾನುವಾರ ನೀಸ್ ನಗರಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವರ್ಷದ ಆರಂಭದಲ್ಲಿ ವಿಶೇಷ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಏರಿಸಲಾದ ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಬಾಂಧವ್ಯದ ಸಂಪೂರ್ಣ ಆಯಾಮಗಳನ್ನು ಉಭಯ ನಾಯಕರು ಪರಾಮರ್ಶಿಸಲಿದ್ದಾರೆ. ನೀಸ್ ನಗರದಲ್ಲಿ ಉಭಯ ನಾಯಕರು ಜಂಟಿಯಾಗಿ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮವು ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳ ಉನ್ನತ ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು ಹಾಗೂ ಸಾಹಸೋದ್ಯಮ ಬಂಡವಾಳ ನಿಧಿಗಳನ್ನು ಒಂದೆಡೆ ಸೇರಿಸಲಿದೆ. ಭಾರತ ಫ್ರಾನ್ಸ್ ನಾವೀನ್ಯತೆ ವರ್ಷದ ಸಂದರ್ಭದಲ್ಲಿ ಆಯೋಜಿಸಲಾಗುತ್ತಿರುವ ಈ ಪ್ರಮುಖ ಕಾರ್ಯಕ್ರಮವು ಉಭಯ ದೇಶಗಳ ನಡುವೆ ಇರುವ ನಾವೀನ್ಯತೆ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಒಮನ್ ಕರಾವಳಿಯಲ್ಲಿ ಅಮೆರಿಕ ಸೈನ್ಯದ ಅಪಾಚೆ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಸೇನೆ ಇರಾನ್ ವಿರುದ್ಧ ದಾಳಿ ನಡೆಸಿದೆ. ಡ್ರೋನ್ ಮೂಲಕ ಇರಾನ್ನ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಲಾಗಿದ್ದು ಇಬ್ಬರು ಪೈಲಟ್ಗಳನ್ನು ರಕ್ಷಿಸಲಾಗಿದೆ ಎಂದು ಅಮೆರಿಕ ಅಧಿಕಾರಿಗಳು ತಿಳಿಸಿದ್ದಾರೆ. ಅಮೆರಿಕ ದಾಳಿಯ ನಂತರ ಇರಾನಿನ ನಗರಗಳಾದ ಸಿರಿಕ್, ಮಿನಾಬ್, ಬಂದರ್, ಅಬ್ಬಾಸ್ ಮತ್ತು ಹಾರ್ಮುಜ್ ಜಲಸಂಧಿಯ ಗಡಿಯಲ್ಲಿರುವ ಕೇಶ್ಮ್ ದ್ವೀಪದಲ್ಲಿ ಸ್ಫೋಟಗಳು ಕೇಳಿಬಂದಿವೆ. ಇರಾನ್ ಅಮೆರಿಕ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಿದ್ದಕ್ಕೆ ಅಮೆರಿಕ ಪ್ರತಿಕ್ರಿಯೆ ತುಂಬಾ ಪ್ರಬಲವಾಗಿದೆ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧದ ಮುಂಬರುವ ಟಿ20 ಅಂತಾರಾಷ್ಟೀಯ ಸರಣಿಗೆ ಭಾರತ ತಂಡದಿಂದ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಅವರನ್ನು ಕೈಬಿಡಲಾಗಿದೆ. ಆಯ್ಕೆ ಸಮಿತಿಯು ಪ್ರಸಿದ್ಧ್ ಕೃಷ್ಣ ಅವರನ್ನು ಅವರ ಬದಲಿಯಾಗಿ ಹೆಸರಿಸಿದೆ. ತಂಡದ ಆಡಳಿತ ಮತ್ತು ವೈದ್ಯಕೀಯ ಸಿಬ್ಬಂದಿ ನಡುವಿನ ಸಮಾಲೋಚನೆಯ ನಂತರ ಸಿರಾಜ್ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ ಎಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ತಿಳಿಸಿದೆ. ಶ್ರೀಲಂಕಾದ ರಂಗಿರಿ ದಂಬುಲಾ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಪುರುಷರ ಕ್ರಿಕೆಟ್ನ ತ್ರಿಕೋನ ಎ ಸರಣಿಯ ಆರಂಭಿಕ ಪಂದ್ಯದಲ್ಲಿ ಭಾರತ ಎ ತಂಡವು ಶ್ರೀಲಂಕಾ ಎ ತಂಡವನ್ನು 8 ರನ್ಗಳಿಂದ ಸೋಲಿಸಿತು. ಭಾರತ ಎ ತಂಡವು ಇದೇ 11ರಂದು ನಡೆಯುವ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ಎ ತಂಡವನ್ನು ಎದುರಿಸಲಿದೆ. ಎಲ್ಲಾ ಪಂದ್ಯಗಳು ದಂಬುಲಾದಲ್ಲಿ ನಡೆಯಲಿವೆ. ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯನ್ ಬ್ಯಾಡ್ಮಿಂಟನ್ ಓಪನ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಪುರುಷರ ಡಬಲ್ಸ್ನ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಭಾರತೀಯ ಜೋಡಿ ಆರಂಭಿಕ ಸುತ್ತಿನ ಪಂದ್ಯದಲ್ಲಿ ಅಮೆರಿಕದ ಜೋಡಿಯಾದ ಅರ್ಡೆನಾ ಕ್ವಾನ್ ಲೀ ಮತ್ತು ಸ್ಟ್ಯಾನ್ಲಿಕ್ ಸಿಂಗ್ ಅವರನ್ನು 21-13, 21-13 ಸೆಟ್ಗಳಿಂದ ಸೋಲಿಸಿತು. ಆದಾಗ್ಯೂ ಟೂರ್ನಮೆಂಟ್ನಲ್ಲಿ ಭಾರತದ ಮತ್ತೊಂದು ಪುರುಷರ ಡಬಲ್ಸ್ ಜೋಡಿ ಅಚ್ಯುತಾದಿತ್ಯ ರಾವ್ ದೊಡ್ಡವರಪು ಮತ್ತು ಅರ್ಜುನ್ ರೆಡ್ಡಿ ಪೋಚನಾ ಅವರು ಆರಂಭಿಕ ಸುತ್ತಿನಲ್ಲಿ ಸ್ಥಳೀಯ ಜೋಡಿಯಾದ ಕಾಂಕಿ ಇಗಾವ ಮತ್ತು ಒಇಎ ಹೆರ್ನ್ ವಿರುದ್ಧ 15-21, 15-21 ನೇರ ಸೆಟ್ಗಳಿಂದ ಸೋತ ನಂತರ ಆರಂಭಿಕ ಹಂತದಿಂದ ಹೊರಬಿದ್ದರು. ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗವು ನಿನ್ನೆ ನವದೆಹಲಿಯಲ್ಲಿ ಡಿಜಿಟಲ್ ಬಂಧನ ಹಗರಣಗಳ ವಿರುದ್ಧ ಮಾನವ ಹಕ್ಕುಗಳನ್ನು ರಕ್ಷಿಸುವ ಕುರಿತು ಮುಕ್ತ ಸಭೆಯ ಚರ್ಚೆಯನ್ನು ಆಯೋಜಿಸಿತ್ತು. ಚರ್ಚೆಯ ಅಧ್ಯಕ್ಷತೆ ವಹಿಸಿದ ಎನ್ಎಚ್ಆರ್ಸಿ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಸೈಬರ್ ಶಕ್ತಗೊಂಡ ವಂಚನೆಗಳಿಂದ ಹೆಚ್ಚುತ್ತಿರುವ ಬೆದರಿಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಮತ್ತು ನಾಗರಿಕರ ಹಕ್ಕುಗಳು, ಘನತೆ ಮತ್ತು ಭದ್ರತೆಯ ಮೇಲೆ ಅವುಗಳ ಗಂಭೀರ ಪರಿಣಾಮವನ್ನು ಪ್ರಸ್ತಾಪಿಸಿದರು. ಕಳೆದ 6 ವರ್ಷಗಳಲ್ಲಿ ಭಾರತೀಯರು ಸೈಬರ್ ಶಕ್ತಗೊಂಡ ವಂಚನೆಗಳಿಂದ 52,900 ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟವನ್ನು ಅನುಭವಿಸಿದ್ದಾರೆ ಎಂದು ಅವರು ಹೇಳಿದರು. ಇದರಲ್ಲಿ ಸುಮಾರು 8% ನಷ್ಟಗಳು ಡಿಜಿಟಲ್ ಬಂಧನ ಹಗರಣಗಳಿಗೆ ಸಂಬಂಧಿಸಿವೆ. ಅಂತಹ ಅಪರಾಧಗಳನ್ನು ತಡೆಗಟ್ಟಲು ವಂಚನೆಗೆ ಒಳಗಾದ

0: ಅವರಿಗೆ ವಸೂಲಾತಿ ಕಾರ್ಯವಿಧಾನಗಳನ್ನು ಸುಧಾರಿಸಲು ಮತ್ತು ಕಾನೂನು ಜಾರಿ ಪ್ರತಿಕ್ರಿಯೆಗಳನ್ನು ಬಲಪಡಿಸಲು ಪ್ರಾಯೋಗಿಕ ಕ್ರಮಗಳ ಅಗತ್ಯವನ್ನು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ, ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ, ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ, ಫಿನ್ಲೆಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 7:45:20. ಇದೀಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ಧಾರ.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಕೇಳುಗರೆ ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಕಾಂತ್ ಎಸ್ ನಾಗಸಮುದ್ರ, ಜಿಲ್ಲಾ ಆಯುಷ್ ಅಧಿಕಾರಿಗಳು ಚಿತ್ರದುರ್ಗ. ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆಯು ಆಯುಷ್ ವೈದ್ಯಕೀಯ ಸೇವೆಗಳನ್ನು ಸಾರ್ವಜನಿಕರಿಗೆ ತಲುಪಿಸಲು ಶ್ರಮಿಸುತ್ತಿದೆ. ಆಯುಷ್ ಎನ್ನುವುದು ಒಂದು ಪ್ರಾತಿನಿಧಿಕ ಪದವಾಗಿದ್ದು ಎ ಆಯುರ್ವೇದವನ್ನು, ವೈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾವನ್ನು, ಯು ಯುನಾನಿಯನ್ನು, ಎಸ್ ಸಿದ್ಧ ಮತ್ತು ಎಚ್ ಎನ್ನುವುದು ಹೋಮಿಯೋಪತಿ ವೈದ್ಯ ಪದ್ಧತಿಗಳನ್ನು ಪ್ರತಿನಿಧಿಸುತ್ತದೆ. ಈ ಚಿಕಿತ್ಸಾ ಪದ್ಧತಿಗಳ ಜನಪ್ರಿಯತೆ ಇತ್ತೀಚೆಗೆ ಪ್ರಪಂಚದಾದ್ಯಂತ ಹೆಚ್ಚಾಗುತ್ತಿದೆ. ಆಯುರ್ವೇದವು ಪ್ರಪಂಚಕ್ಕೆ ಭಾರತವು ನೀಡಿದ ಹೆಮ್ಮೆಯ ಕೊಡುಗೆ. ಸುಮಾರು 5,000 ವರ್ಷಗಳಿಂದ ಭಾರತದಲ್ಲಿ ಇದು ಬಳಕೆಯಲ್ಲಿದೆ. ಕೇವಲ ಚಿಕಿತ್ಸೆ ಅಷ್ಟೇ ಅಲ್ಲದೆ ಆರೋಗ್ಯ ಕಾಪಾಡುವ ಆಹಾರ, ಪಥ್ಯ ಹಾಗೂ ಜೀವನ ಶೈಲಿಗಳನ್ನು ವಿವರಿಸುವುದು ಈ ಪದ್ಧತಿಯ ಹೆಗ್ಗಳಿಕೆ. ಶರೀರವನ್ನು ಡಿಟಾಕ್ಸಿಕ್ ಮಾಡುವ ಪಂಚಕರ್ಮ, ಶಸ್ತ್ರಚಿಕಿತ್ಸೆ ಇಲ್ಲದೆ ಕಾಯಿಲೆ ಗುಣಪಡಿಸುವ ಕ್ಷಾರಸೂತ್ರ ಇತ್ಯಾದಿ ವಿಶಿಷ್ಟ ವೈದ್ಯ ಪದ್ಧತಿಗಳು ಆಯುರ್ವೇದದಲ್ಲಿವೆ. ಇಂದಿನ ಬದಲಾದ ಜೀವನ ಶೈಲಿಯಿಂದ ಉಂಟಾಗುತ್ತಿರುವ ಬೊಜ್ಜು, ಮಾನಸಿಕ ಒತ್ತಡ, ಮಧುಮೇಹ, ರಕ್ತದೊತ್ತಡ, ಗ್ಯಾಸ್ಟ್ರಿಕ್ನಂತಹ ಅಸಾಂಕ್ರಾಮಿಕ ಕಾಯಿಲೆಗಳಿಗೆ ಒಂದು ಉತ್ತಮವಾದ ಚಿಕಿತ್ಸಾ ಪದ್ಧತಿ ಆಯುರ್ವೇದ. ಔಷಧರಹಿತವಾಗಿ ಪಂಚಮಹಾಭೂತಗಳಿಂದ ಹಾಗೂ ಆಹಾರ ಪದ್ಧತಿಗಳಲ್ಲಿ ಬದಲಾವಣೆಗಳನ್ನು ಉಂಟುಮಾಡಿ ಸರಳವಾದ ಯೋಗಾಸನಗಳ ಮುಖಾಂತರ ಶರೀರ ಕಾಯಿಲೆಗಳನ್ನು ಗುಣಪಡಿಸುವ ವೈದ್ಯ ಪದ್ಧತಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಗಿದೆ. ಮಾನಸಿಕ ಒತ್ತಡವನ್ನು ನಿವಾರಿಸಲು ಇರುವ ಏಕೈಕ ಸುರಕ್ಷಿತ ಮಾರ್ಗ ಧ್ಯಾನ ಮತ್ತು ಪ್ರಾಣಾಯಾಮ. ಈ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆಯೊಂದಿಗೆ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ ದೇಹವು ಎಲ್ಲ ತರಹದ ವ್ಯಾಧಿಗಳೊಂದಿಗೆ ಹೋರಾಡುವಂತಹ ಶಕ್ತಿ, ಇದರ ಮೂಲಕ ಆರೋಗ್ಯವನ್ನು ಕಾಪಾಡುವಂತಹ ವೈದ್ಯ ಪದ್ಧತಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ. ಯುನಾನಿ ವೈದ್ಯ ಪದ್ಧತಿಯು ಮೊಘಲರ ಕಾಲದಲ್ಲಿ ಭಾರತವನ್ನು ಪ್ರವೇಶಿಸಿ ಇಂದು ನಮ್ಮದೇ ವೈದ್ಯ ಪದ್ಧತಿಯಂತೆ ಸಾರ್ವಜನಿಕರ ಬಳಕೆಯಲ್ಲಿ ಬೆರೆತಿದೆ. ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಪದಾರ್ಥಗಳಿಂದ ಚಿಕಿತ್ಸೆಯನ್ನು ನೀಡುವ ಯುನಾನಿ ಚಿಕಿತ್ಸಾ ಪದ್ಧತಿಯು ಜನಪ್ರಿಯವಾಗಿದೆ. ಸಸ್ಯಜನ್ಯ ಔಷಧಿಗಳೊಂದಿಗೆ ಶುದ್ಧಿಗೊಳಿಸಿದ ಲೋಹಗಳನ್ನು ಸಹ ಔಷಧಿಗಳನ್ನಾಗಿ ಬಳಸುವ ವೈದ್ಯ ಪದ್ಧತಿ ಸಿದ್ಧ ವೈದ್ಯ ಪದ್ಧತಿಯಾಗಿದೆ. ಹಾಗೆಯೇ ಹೋಮಿಯೋಪತಿ ಜರ್ಮನ್ ಮೂಲವಾಗಿದ್ದು ಗಿಡಮೂಲಿಕೆಗಳ ಸಾರವನ್ನು ಬೇರ್ಪಡಿಸಿ ಶಕ್ತಿಯನ್ನು ವರ್ಧಿಸಿ ಚಿಕ್ಕ ಚಿಕ್ಕ ಗುಳಿಗೆಗಳ ರೂಪದಲ್ಲಿ ನೀಡುವ ವಿಶಿಷ್ಟ ವೈದ್ಯ ಪದ್ಧತಿ ಹೋಮಿಯೋಪತಿಯಾಗಿದೆ. ಆಯುಷ್ ಚಿಕಿತ್ಸಾ ಪದ್ಧತಿಗಳು ದೀರ್ಘಕಾಲೀನ ಹಾಗೂ ಅಸಾಂಕ್ರಾಮಿಕ ರೋಗಗಳ ಚಿಕಿತ್ಸೆಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆಯು ಆಯುಷ್ ಇಲಾಖೆ ವತಿಯಿಂದ ಜಿಲ್ಲೆಯಾದ್ಯಂತ ಪ್ರಾಥಮಿಕ ಹಂತದಲ್ಲಿ ಚಿಕಿತ್ಸೆ ನೀಡಲು 32 ಆಯುಷ್ ಚಿಕಿತ್ಸಾಲಯಗಳು ಕಾರ್ಯನಿರ್ವಹಿಸುತ್ತಿವೆ. 2ನೇ ಹಂತದ ಚಿಕಿತ್ಸೆ ನೀಡಲು 4 ಆಯುಷ್ ಆಸ್ಪತ್ರೆಗಳು, ಉನ್ನತ ಚಿಕಿತ್ಸೆಗಾಗಿ 1 ಜಿಲ್ಲಾ ಆಸ್ಪತ್ರೆ ಆಯುಷ್ ವಿಭಾಗ ಕರ್ತವ್ಯ ನಿರ್ವಹಿಸುತ್ತಿದೆ. 10 ಆಯುಷ್ ಚಿಕಿತ್ಸಾಲಯಗಳನ್ನು ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ. ಕಾಯಿಲೆ ಪೀಡಿತರು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಿಗೆ ಬಂದಾಗ ಚಿಕಿತ್ಸೆಯೊಂದಿಗೆ ನಿಮ್ಮ

0: ಕಾಯಿಲೆಗಳಿಗೆ ತಕ್ಕಂತೆ ಅನುಸರಿಸಬೇಕಾದ ಜೀವನ ಶೈಲಿ ಹಾಗೂ ಪಾಲಿಸಬೇಕಾದ ಪಥ್ಯ ಯೋಗಾಸನಗಳು ಈ ಕೇಂದ್ರಗಳಲ್ಲಿ ತಿಳಿ ಹೇಳಲಾಗುವುದು. ಸಾರ್ವಜನಿಕರು ನಿಮ್ಮ ಹತ್ತಿರದ ಆಯುಷ್ ಚಿಕಿತ್ಸಾಲಯ ಅಥವಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅವುಗಳ ಪೂರ್ಣ ಪ್ರಯೋಜನಗಳನ್ನು ಪಡೆದುಕೊಂಡು ರೋಗರಹಿತ ಸುಸ್ಥಿರವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಸಾರ್ವಜನಿಕರ ಆರೋಗ್ಯ ಸಂರಕ್ಷಿಸಲು ಬೇಕಾದ ಸರಳ ಉಪಾಯಗಳನ್ನು ತಿಳಿಸಲು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆಯು ಪ್ರಾರಂಭಿಸಿರುವ ಈ ಕಾರ್ಯಕ್ರಮ ಮಾಲಿಕೆ ಆಯುರ್ಧಾರವನ್ನು ಆಲಿಸಿ ಅಳವಡಿಸಿಕೊಂಡು ಆರೋಗ್ಯ ಪಡೆದುಕೊಳ್ಳಬೇಕೆಂದು ಕೋರುತ್ತೇನೆ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಆಯುರ್ಧಾರ ಸರಣಿ ಕಾರ್ಯಕ್ರಮದಲ್ಲಿ ಮಾಹಿತಿ ತಿಳಿಸಿದವರು ಡಾಕ್ಟರ್ ಚಂದ್ರಕಾಂತ್ ನಾಗಸಮುದ್ರ.

ಆಕಾಶವಾಣಿ ಚಿತ್ರದುರ್ಗ 102.6 ಮೆಗಾಹರ್ಟ್ಸ್ಗಳು ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುಗರೆ ಒಂದು ಪ್ರಶ್ನೆಗೆ ಪೂರಕವಾದ ಮಾಹಿತಿ ಈ ಹೊತ್ತಿನ ಕಾರ್ಯಕ್ರಮದ ವಿಶೇಷತೆಯಾಗಿದೆ ಹಾಗಾಗಿ ಮೊದಲಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯವು ಗತ ವೈಭವ ಭವ್ಯ ಸಂಸ್ಕೃತಿ ಮತ್ತು ದಟ್ಟ ಅರಣ್ಯ ಸಂಪತ್ತಿಗೆ ಹೆಸರುವಾಸಿಯಾದದ್ದು ಹಾಗಾಗಿನೇ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಸಾಕಷ್ಟು ಪ್ರಕೃತಿ ಸೊಬಗಿನ ವಿಷಯಗಳನ್ನು ತನ್ನ ರಾಜ್ಯ ಚಿಹ್ನೆಯಾಗಿ ಹೊಂದಿರುವಂಥದ್ದು ಹೌದು ರಾಜ್ಯ ವೃಕ್ಷ ರಾಜ್ಯ ಪ್ರಾಣಿ ಪಕ್ಷಿ ಹಾಗೆ ರಾಜ್ಯ ಚಿಟ್ಟೆ ಎಂಬಂತೆಲ್ಲ ವಿಶೇಷತೆಯನ್ನು ಹೊಂದಿದೆ ಇತ್ತೀಚೆಗಷ್ಟೇನೆ ರಾಜ್ಯ ಕೀಟವನ್ನು ಕೂಡ ನಮ್ಮ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಹಾಗಾಗಿ ಕಾರ್ಯಕ್ರಮದಲ್ಲಿ ನಿಮಗೆ ಕೇಳ್ತಾ ಇರುವಂತಹ ಪ್ರಶ್ನೆ ಇದಕ್ಕೆ ಸಂಬಂಧಿಸಿರುವಂಥದ್ದು May 26, 2026 ಯಾವ ಕೀಟವನ್ನು ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯ ಕೀಟವನ್ನಾಗಿ ಆಯ್ಕೆ ಮಾಡಲಿದೆ ಅಥವಾ ಆಯ್ಕೆ ಮಾಡಿದೆ ಅನ್ನೋದು ನಿಮಗೆ ಕೇಳ್ತಾ ಇರುವಂತಹ ಪ್ರಶ್ನೆಯಾಗಿದೆ ಪ್ರಶ್ನೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ May 26, 2026 ರಾಜ್ಯ ಕೀಟವನ್ನಾಗಿ ಯಾವ ಕೀಟವನ್ನು ಆಯ್ಕೆ ಮಾಡಲಿದೆ ಎಂಬುದು ಪ್ರಶ್ನೆಯಾಗಿದೆ ಸ್ನೇಹಿತರೆ ಈ ಪ್ರಶ್ನೆಗೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಸಂದೇಶ ಕಳಿಸೋದ್ರ ಮೂಲಕ ನಿಮ್ಮ ಉತ್ತರವನ್ನು ತಲುಪಿಸಬಹುದು ಅಂದಹಾಗೆ ಕೇಳುಗರೆ ಪ್ರತಿ ಬಾರಿ ಹೇಳುವಂತೆ ಪ್ರಶ್ನೆ ಕೇಳಿದ ನಂತರ ಬಂದ ಸಂದೇಶಗಳನ್ನು ಮಾತ್ರ ಪರಿಗಣಿಸಲಾಗುತ್ತೆ ಕಾರಣ ಈಗಾಗಲೇ ಸಾಕಷ್ಟು ಸಂದೇಶಗಳನ್ನು ನಮ್ಮನ್ನು ತಲುಪಿದೆ ಹಾಗಾಗಿ ಕಾಯ್ದಿರಿಸಿದ ಸಂದೇಶವನ್ನು ಎಡಿಟ್ ಮಾಡಿ ಕಳಿಸಿದ್ರೆ ಖಂಡಿತ ಅಂತಹ ಸಂದೇಶಗಳನ್ನು ಪರಿಗಣಿಸೋದಿಲ್ಲ ಈಗ ಸಮಯ 7:53:10 ಈ ಸಮಯಕ್ಕೆ ಅಥವಾ ನಂತರ ಬಂದ ಸಂದೇಶಗಳನ್ನು ಮಾತ್ರ ತೆಗೆದುಕೊಳ್ಳೋದು ಹಾಗೆ ನಿಮಗೆ 2 ಹಾಡಿನ ಕಾಲಾವಕಾಶ ಇರುತ್ತೆ ನಿಮ್ಮ ಸಂದೇಶದಲ್ಲಿ ಹೆಸರುಗಳಿಗೆ ಒಂದಷ್ಟು ಮಿತಿ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಸ್ವಾತಿ ಚಿತ್ರದ ಹಾಡನ್ನು ಆರ್ ಎನ್ ಜಯಗೋಪಾಲರ ಸಾಹಿತ್ಯಕ್ಕೆ ಎಂಎಂ ಕೀರವಾಣಿಯವರ ಸಂಗೀತವಿದೆ ಹಾಡಿದ್ದಾರೆ ಚಿತ್ರಾ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
7: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ರಾಜ್ಯ ಕೀಟ ಯಾವುದು?

ಯಾವುದನ್ನ ಪರಿಗಣಿಸಲಾಗಿದೆ ಎಂಬಂತಹ ಪ್ರಶ್ನೆಯನ್ನ ನಿಮಗೆ ಕೇಳಿದ್ದೀನಿ. ನಮ್ಮ ಕೇಳುಗರು ಕೂಡ ಉತ್ತರವನ್ನ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಓಕೆ, ಪ್ರಕೃತಿ ಸಂಪತ್ತಿನ ರಕ್ಷಣೆಯಲ್ಲಿ ಸಣ್ಣ ಕೀಟಗಳ ಪಾತ್ರವೂ ಕೂಡ ಬಹು ದೊಡ್ಡದಾಗಿರುವಂಥದ್ದು. ಹಾಗಾಗಿನೇ ಈ ಕೀಟಗಳ ಪಾತ್ರವನ್ನು ಪರಿಗಣಿಸಿ ನಮ್ಮ ರಾಜ್ಯ ಸರ್ಕಾರ ರಾಜ್ಯ ಚಿಹ್ನೆಯಾಗಿ, ರಾಜ್ಯ ಕೀಟವಾಗಿ ಒಂದು ಕೀಟವನ್ನು ಆಯ್ಕೆ ಮಾಡಿದೆ. ಆ ಕೀಟ ಯಾವುದು ಅನ್ನೋದೇ ನಿಮಗೆ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಓಕೆ ಸ್ನೇಹಿತರೆ, ಪ್ರಶ್ನೆಗೆ ಉತ್ತರಿಸೋದಕ್ಕೆ ಇನ್ನು ಒಂದು ಹಾಡಿನ ಕಾಲಾವಕಾಶ ನಿಮಗಿದೆ ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ. ಮುದುಳಿದ ತಾವರೆ ಅರಳಿತು ಚಿತ್ರದ ಹಾಡು, ಹಾಡಿದ್ದಾರೆ ಎಸ್ ಜಾನಕಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ನಾನಿಲ್ಲಿದ್ದೀನಿ.
4: ನಿನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
3: ಬುದ್ಧಿ ಚಾರ್ಜ್ ಮಾಡೋ.
5: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
3: ನೋಡಿದ್ಯಾ
4: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ.

0: ಸರ್ಕಾರದ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ರ ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆಗೆ ಕೊಟ್ಟ ಕಾಲಾವಕಾಶ ಮುಗಿದಿದೆ. ಇನ್ನು ನಮ್ಮ ಕೇಳುಗರು ನಮಗೆ ಸಂದೇಶಗಳನ್ನು ತಲುಪಿಸಿದ್ದಾರೆ, ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಓಕೆ, ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಹಾಗೆ ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ಪ್ರಣಯರಾಣಿ ಪ್ರೇಮ ಆಂಜನೇಯ ತುರುವನೂರಿನಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ವಾಣಿ ಸತೀಶ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿರುವಂಥದ್ದು, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ಹಾಗೆ ಎಬಿ ಶಂಭುಲಿಂಗನಗೌಡ ಹರಪ್ಪನಹಳ್ಳಿ ತಾಲೂಕಿನಿಂದ, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಡಿಪಿ ಲೇಔಟ್ನಿಂದ, ಹಾಗೆ ಕವಾಡಿಕರ ಹಟ್ಟಿಯಿಂದ ಮುತ್ತುರಾಜ್ ಅನಿತಾ ಸಂದೇಶ ಕಳಿಸಿರುವಂಥದ್ದು, ನಾಗೇಂದ್ರಪ್ಪ ಉಡೇಬು ಮೊಳಕಾಲ್ಮೂರಿನಿಂದ, ಎಸ್ಎಂ ಮೃತ್ಯುಂಜಯ ಸ್ವಾಮಿ ವಿಜ್ಞಾನ ಶಿಕ್ಷಕರು ಮಾಡನಾಯ್ಕನ ಹಳ್ಳಿಯಿಂದ, ಇನ್ನು ಮೋನಿಕಾ ಭೂಮಿಕಾ ವಿಷ್ಣು ನಾಯ್ಕ ಚಿರತಗುಂಡುವಿನಿಂದ ಸಂದೇಶ ಕಳಿಸಿದ್ದಾರೆ. ನೇತ್ರಾ ನಟರಾಜ್ ಚಿತ್ರದುರ್ಗದಿಂದ, ಎಂಎಚ್ ರವಿಕುಮಾರ್ ಮೆಟ್ಟಿ ಕುರ್ಕೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಯುವರಾಜ್ ಮತ್ತು ನಿಖಿಲ್ ರಾಜ್ ಕೆ ಉಮಾ ಮಹೇಶ್ವರಿ ದೇವಸ್ಥಾನ ಕರುವಿನಕಟ್ಟೆ ಸರ್ಕಲ್ ಚಿತ್ರದುರ್ಗ ಅಂತ ಹೇಳಿದ್ದಾರೆ. ಹಾಗೆ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಸೋಮ ಸುಶೀಲಾ ಎಳಹೊಳೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಹರಿಹರದಿಂದ ಸುರೇಶ್ ಬೆಣ್ಣಿಯವರು, ಇನ್ನು ಸುಧಾಶೇಖರ್ ಚಂದ್ರವಳ್ಳಿ ನಗರದಿಂದ, ಪೂರ್ಣಿಮಾ ಮಹಂತೇಶ್ ಅನುರಾಗ್ ಕಣಮಪ್ಪ ಲೇಔಟ್ನಿಂದ ಸಂದೇಶ ಕಳಿಸಿದ್ದಾರೆ, ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ, ಹಾಗೆ ವೇದಮೂರ್ತಿ ಕೆಎಂ ಕೆಳಕುಟ್ಟೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ, ಕುಲಗಟ್ಟೆಯಿಂದ ಅಂತ ಹೇಳಿದ್ದಾರೆ, ಹೊನ್ನಳ್ಳಿ ತಾಲೂಕು ದಾವಣಗೆರೆ ಅಂತೇಳಿ ತಿಳಿಸಿರುವಂಥದ್ದು. ಓಕೆ, ನಾಗಲಕ್ಷ್ಮಿ ಪ್ರಕಾಶ್ ಪ್ರತೀಕ್ ಜಯಲಕ್ಷ್ಮಿ ಬಡಾವಣೆಯಿಂದ, ರಮೇಶ್ ವದ್ದಿಕೆರೆಯಿಂದ, ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಡಾಕ್ಟರ್ ನಾಗಭೂಷಣ್ ಡಿಎಂ ಚಿತ್ರದುರ್ಗದಿಂದ, ಹರಪನಹಳ್ಳಿ ತಾಲೂಕು ಚಿಕಟೇರಿಯಿಂದ ಕೆಂಚನಗೌಡರ ರಮೇಶ್, ಇನ್ನು ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ ಅಪ್ಪಾಜಿ ಎ ಮುಸ್ಟೂರು, ಸುಧಾರಾಣಿ ಚಂದನ ಸ್ಪಂದನ ಮುಸ್ಟೂರಿನಿಂದ, ಇನ್ನು ಯಶೋಧ ಎರಳನಾಯಕ ಚಿರತಗುಂಡುವಿನಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕಿನಿಂದ, ವಿಶಾಲಾಕ್ಷಿ ಪಿಎಂ ಮರುಳಯ್ಯ ಸಿರಿಗೆರೆಯಿಂದ, ಹಾಗೆ ಸ್ವರೂಪ ಎನ್ ಧರಣಿ ಚಿತ್ರದುರ್ಗದಿಂದ, ವೈಎಸ್ ಭಾಗ್ಯಲಕ್ಷ್ಮಿ ಸಿ ತಿಪ್ಪೇಸ್ವಾಮಿ ಮಲ್ಲಾಪುರದಿಂದ ಸಂದೇಶ ಕಳಿಸಿದ್ದಾರೆ, ಶುಭಾಂಗ್ ಎಸ್ಪಿ ಹವೀಶ್ ಎಸ್ಪಿ ಸಂದೇಶವನ್ನು ಕಳಿಸಿರುವಂಥದ್ದು, ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ, ಹಾಗೆ ಪ್ರೇಮಾ ನಟರಾಜ್ ನಾಯಕನಹಟ್ಟಿಯಿಂದ, ಡಾಕ್ಟರ್ ಎಸ್ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಕೆಎಂ ಪವಿತ್ರ ಮಹಂತೇಶ್ ನಂದೀಶ್ ತಮಟಕಲ್ಲು ರಸ್ತೆ ಚಿತ್ರದುರ್ಗದಿಂದ, ಹೊಸದುರ್ಗದ ದಯಾನಂದ ಡಾಕ್ಟರ್ ರವಿ ಡಾಕ್ಟರ್ ಅನನ್ಯ ಹಾಗೆ ಡಾಕ್ಟರ್ ಅಕುಲ್ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಸವಿತಾ ದೇವರಾಜ್ ನಚಿಕೇತ್ ಹೃತಿಕ್ ಕೆಳಕೋಟೆಯಿಂದ, ವಿಜಯಲಕ್ಷ್ಮಿ ಸತೀಶ್ ಪೃಥ್ವಿ ಓಕೆ ಬ್ಯಾಂಕ್ ಕಾಲೋನಿಯಿಂದ ಸಂದೇಶ ಕಳಿಸಿದ್ದಾರೆ, ಸುರೇಶ್ ಜಿಎಸ್ ಚನ್ನಪಟ್ಟಣ ಹೊಳಲ್ಕೆರೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಷಡಾಕ್ಷರಪ್ಪ ಪಿ ಉಪನ್ಯಾಸಕರು ಓಕೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಹೊನ್ನೂರಾಲಿ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಮುಂದಿನ ಸಂದೇಶ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ಇಂದಿರಾ ಜಯದೇವಮೂರ್ತಿ ಕೆಳಕೋಟೆಯಿಂದ, ಹಾಗೆ ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ, ಶೈಲಜಾ ಲೋಕಣ್ಣ ಬಿವಿಕೆಎಸ್ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಬಸವರಾಜ್ ಡಿಆರ್ಡಿಒ ಕ್ವಾರ್ಟರ್ಸ್ನಿಂದ ಸಂದೇಶವನ್ನು ಕಳಿಸಿರೋದು ಚಳ್ಳಕೆರೆಯಿಂದ, ಸ್ಫೂರ್ತಿ ರಾಘವೇಂದ್ರ ಎಳೆಹೊಳೆಯಿಂದ, ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಸಂದೇಶ ಕಳಿಸಿದ್ದಾರೆ, ಶಶಿಕಲಾ ಸಾಯಿನಾಥ್ ಎಂಕೆ ಹಟ್ಟಿಯಿಂದ, ಎನ್ ಮೋಹನ್ ಕುಮಾರ್ ಹೊಸದುರ್ಗದಿಂದ, ಹಾಗೆ ಭಾನುಪ್ರಕಾಶ್ ಬಾಗಿ ಶ್ರೀರಾಮ್ ಅರಸಿಕೆರೆ ಹಾಸನದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ರಾಯಭಾಗ ತಾಲೂಕು ಮುಕುಳಗೋಡ್ನಿಂದ ಓಕೆ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ್ ಅಭಿಷೇಕಯ್ಯ ಹಿರೇಮಠ್

ಸಂದೇಶ ಕಳಿಸಿರುವಂಥದ್ದು ವಾಣಿ ಶಾಂತಕುಮಾರ್, ಸೃಜನ್ ಸಾರಿಕಾ ಚಳ್ಳಕೆರೆಯಿಂದ ಸಂದೇಶ ಕಳಿಸಿದ್ದಾರೆ, ವಿಶಾಲ ಷಡಾಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಹರ್ಷವರ್ಧನ್ ಚಿರಂತ್ ಸಿರಿಕೆರೆಯಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ, ಮಂಜುಳಾ ಮಂಜುನಾಥ್ ಗುಜ್ಜರ್ ದರ್ಜಿ ಕಾಲೋನಿ ಚಿತ್ರದುರ್ಗದಿಂದ, ವೇದಾ ರಮೇಶ್ ಮೈತ್ರಿ ಈಶ್ವರ ಬಡಾವಣೆ ಇಲ್ಲಿ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ, ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗ, ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಸರೋಜಾ ಸಂದೇಶ ಕಳಿಸಿರುವಂಥದ್ದು, ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಶಿವಮೊಗ್ಗದಿಂದ, ವಿನಯ್ ಲೇಖನ ವಿನೋಬನಗರ ದಾವಣಗೆರೆಯಿಂದ, ಸುನಿಲ್ ಮೇಘನ ವಿಷ್ಣು ಓಕೆ ಗುಂಡುಮುಣುಗು ಕೂಡ್ಲಿಗಿ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ, ಸಂಧ್ಯಾ ಪ್ರಸನ್ನ ಕುಮಾರ್ ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗದಿಂದ, ಶ್ರೀನಿಧಿ ರಮೇಶ್ ಸುಷ್ಮಿತಾ ಚಿತ್ರದುರ್ಗದಿಂದ, ಡಿವಿ ಮುರುಗೇಶ್ ಬಾಪೂಜಿನಗರದಿಂದ, ಜಿಸಿಎಚ್ ಗೊಂಚಿಕಾರ್ ಭರಮಸಾಗರದಿಂದ, ಮೀರಾ ನಾಡಿಗ್ ಓಕೆ ಸಂದೇಶವನ್ನು ಕಳಿಸಿದ್ದಾರೆ, ಇನ್ನು ಕೂಡ್ಲಿಗಿ ತಾಲೂಕಿನ ಹುಡೇಮ್ನಿಂದ ಪ್ರಣತಿ ವಿಸ್ಮಯ ಸಂದೇಶವನ್ನು ಕಳಿಸಿರುವಂಥದ್ದು ಮಂಜುನಾಥ್ ಕೂಡ, ಹಾಗೆ ಎನ್ ಮಾರಣ್ಣ ಶಿಕ್ಷಕರು ತಳುಕು ಚಳ್ಳಕೆರೆಯಿಂದ, ಅಂಬಿಕಾ ಕಸವನಹಳ್ಳಿ ಗೊಲ್ಲರಹಟ್ಟಿಯಿಂದ, ಸಹನಾ ಆಚಾರ್ ಸಿರಿಕೆರೆಯಿಂದ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ಓಕೆ ಸಂದೇಶವನ್ನು ಕಳಿಸಿದ್ದಾರೆ, ಚಿಕ್ಕನಾಯಕನಹಳ್ಳಿಯಿಂದ, ಚರಿತ್ ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೆಗಾಲದಿಂದ, ತಾರಾ ನಾಗಾರ್ಜುನ್ ಓಕೆ ತಾರಾ ನಾಗರಾಜ್ ಓಕೆ ಇಲ್ಲಿಂದ ಸಂದೇಶ ಅಂದರೆ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿ, ಶಾಂತಾಚಾರ್ ಬಡಿಕೇರ್ ಕೊಕ್ಕನೂರಿನಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐಡಿಪಿ ಲೇಔಟ್ನಿಂದ, ಹಾಗೆ ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ, ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ, ಸಲ್ಮಾ ಟೀಚರ್ ಅಂತೇಳಿ ಸಂದೇಶ ಕಳಿಸಿದ್ದಾರೆ ಓಕೆ ಎಲ್ಲಿಂದ ಅಂತ ತಿಳಿಸಿಲ್ಲ, ಇನ್ನು ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ನಿರ್ಮಲಾ ಮಂಜುನಾಥ್ ಭರಮಸಾಗರದಿಂದ, ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಸಂದೇಶ ಕಳಿಸಿದ್ದಾರೆ, ಶಿಲ್ಪಾ ವೆಂಕಟೇಶ್ ಗರ್ಲಪೇಟೆಯಿಂದ, ಹರ್ಷಿತಾ ಆರ್ ಓಬಳೇಶ್ ಜಗಳೂರಿನಿಂದ, ಅರುಣ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ, ಇನ್ನು ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆಯಿಂದ, ಗೀತಾ ಶಶಿಧರ್ ಶಿವಗಂಗಾದಿಂದ, ಹಾಗೆ ಆದ್ಯಂತ್ ಹರ್ಷಿತಾ ಬಾಪೂಜಿನಗರದಿಂದ ಸಂದೇಶ ಕಳಿಸಿದ್ದಾರೆ, ಹಾಗೆ ಹಾರಕ ಭಾವಿ ಮಹಾದೇವಿ ಮಲ್ಲಿಕಾರ್ಜುನ್ ಓಕೆ ಸಂದೇಶ ಕಳಿಸಿರುವಂಥದ್ದು, ಇನ್ನು ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ, ರತ್ನ ಬಸವರಾಜ್ ಜನತಾ ಕಾಲೋನಿಯಿಂದ, ಭಾವನಾ ಸಾಯಿನಾಥ್ ಎಂಕೆಹಟ್ಟಿಯಿಂದ, ದಾವಣಗೆರೆ ತಾಲೂಕು ಗುಮ್ಮನೂರಿನಿಂದ ಟೈಲರ್ ಚನ್ನಪ್ಪ, ಭಾಗ್ಯಲಕ್ಷ್ಮೀ ಚಂದ್ರಶೇಖರ್ ತರೀಕೆರೆಯಿಂದ, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಮಲ್ಲೂರಹಳ್ಳಿ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಓಕೆ ದರ್ಶನ್ ಚಂದನ್ ಸಂದೇಶ ಕಳಿಸಿರೋದು, ನಾಗರಾಜರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಸಿಟಿ ಚಂದ್ರಶೇಖರ್ ವಸಂತಕುಮಾರ್ ಅತ್ತಿ ಚೌಡೇನಹಳ್ಳಿ ಹೊಳೆನರಸೀಪುರ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ, ಇಂದ್ರಜಿತ್ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಗುರುಮೂರ್ತಿ ಜಿಬಿ ಶಿಕ್ಷಕರು ಗೋನೂರಿನಿಂದ ಸಂದೇಶ ಕಳಿಸಿದ್ದಾರೆ, ಓ ರಾಜಪ್ಪ ದೈವಿಕ ಪಿ ರಾಜ್ ನಗರಂಗೆರೆ ಚಳ್ಳಕೆರೆಯಿಂದ, ಉಮೇಶ್ ಸಿರಿಕೆರೆ ದಾವಣಗೆರೆಯಿಂದ, ಡಾಕ್ಟರ್ ಬಿಸಿ ಅನಂತರಾಮು ಓಕೆ ಸಂದೇಶವನ್ನು ಕಳಿಸಿದ್ದಾರೆ, ಚಿತ್ರದುರ್ಗ ಅಯ್ಯನಪೇಟೆಯಿಂದ, ವೀಣಾರಾಜು ಆರ್ ಪೋಕಳೆ ಸಿದ್ದರಾಮೇಶ್ವರ ವೃತ್ತ ಬುರುಜನಹಟ್ಟಿಯಿಂದ, ನಿರ್ಮಲಾ ಬಸವರಾಜು ಲಕ್ಷ್ಮೀ ಬಜಾರ್ನಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ, ಉಮಾಮೋಹನ ಮುರಳಿ ಜೋಗಿಮಟ್ಟೆ ರಸ್ತೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆಯೇ ನಾಗೇಗೌಡ ಸಿಕೆ ಉಪನ್ಯಾಸಕರು ಸಂದೇಶ ಕಳಿಸಿದ್ದಾರೆ ಓಕೆ, ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆಯಿಂದ ಸಂದೇಶ ಕಳಿಸಿದ್ದಾರೆ ಓಕೆ ಸ್ನೇಹಿತರೆ, ಇವರೆಲ್ಲ ಸಂದೇಶ ಕಳಿಸಿ ಯಾವ ಉತ್ತರವನ್ನು ತಲುಪಿಸುವ ಪ್ರಯತ್ನ ಮಾಡಿದ್ದಾರೆ ಅಂತಂದರೆ ಓಕೆ ಪ್ರಶ್ನೆ ಮತ್ತೊಮ್ಮೆ ಹೇಳ್ತೇನೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯ ಕೀಟ ಅಂತೇಳಿ ಅಧಿಕೃತವಾಗಿ ಘೋಷಣೆ ಮಾಡಿರುವಂಥದ್ದು ಯಾವುದು ಅಂತೇಳಿ, ಅದು ಎಪಿಸ್ ಸೆರಿನಾ ಎಂಬಂತಹ ಒಂದು ಜೇನುನೊಣ ಪ್ರಭೇದವನ್ನು ರಾಜ್ಯದ ಅಧಿಕೃತ ಕೀಟ ಅಂತೇಳಿ ಘೋಷಣೆ ಮಾಡಲಾಗಿದೆ, ಇದನ್ನು ಸ್ಥಳೀಯವಾಗಿ ತುಡುವೆ ಜೇನು ಅಂತೇಳಿ ಕರೆಯಲಾಗುತ್ತೆ, ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಿಸುವ ಮತ್ತು ಪರಾಗಸ್ಪರ್ಶಕಗಳ ಮಹತ್ವವನ್ನು ಸಾರುವ ಉದ್ದೇಶದಿಂದ ಇದನ್ನು ರಾಜ್ಯ ಕೀಟವಾಗಿ ಸ್ಥಾನವನ್ನು ನೀಡಲಾಗಿದೆ ಸ್ನೇಹಿತರೆ ಓಕೆ ಸ್ನೇಹಿತರೆ, ಉತ್ತರ ಗೊತ್ತಾಯ್ತಲ್ವಾ, ಕರ್ನಾಟಕ ರಾಜ್ಯದ ರಾಜ್ಯ ಕೀಟ ಯಾವುದು ಅಂದರೆ ಎಪಿಸ್ ಸೆರೆನಾ ತುಡುವೆ ಜೇನು ಎಂಬುದು ಸರಿಯಾದ ಉತ್ತರವಾಗಿತ್ತು ಸ್ನೇಹಿತರೆ ಓಕೆ, ಸಂದೇಶ ಕಳಿಸಿದಂತಹ ನಮ್ಮೆಲ್ಲ ಕೇಳುಗರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತೇನೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ, ಸಮಯ 8:15 ಆಗುತ್ತಲಿದೆ, ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಸಮಯ 8:30 ಇದೀಗ ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ ಕೆಳಗರೆ ಸುಮಧುರ ಗೀತೆಗಳನ್ನ ಆಲಿಸೋದಕ್ಕೂ ಮುನ್ನ 7:50 ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರಶ್ನೆಯೊಂದನ್ನ ಕೇಳಿದೆ. ಪ್ರಶ್ನೆಗೆ ನಮ್ಮ ಕೇಳುಗರು ಕೊಟ್ಟಂತಹ ಸಮಯಾವಕಾಶದಲ್ಲಿ ಸಂದೇಶಗಳನ್ನ ಕಳಿಸಿದ್ರು. ಆ ಕಾರ್ಯಕ್ರಮದ ಅವಧಿ ಮುಗಿದಿದ್ದರಿಂದ ಕೆಲವರ ಹೆಸರುಗಳನ್ನ ಹೇಳಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಆರಂಭದಲ್ಲಿ ಅವರ ಹೆಸರನ್ನ ತಿಳಿಸಿ ನಂತರ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಓಕೆ. ನಾಗೇಗೌಡ ಸಿಕೆ ಉಪನ್ಯಾಸಕರು, ಗೌರ್ನಮೆಂಟ್ ITI ಉಮೆನ್ಸ್ ಕಾಲೇಜ್ ಅಂತ ಹೇಳಿದ್ದಾರೆ. ಹಾಗೆ ಸ್ಟೇಡಿಯಂ ರಸ್ತೆ ಚಿತ್ರದುರ್ಗ ಅಂತ ಹೇಳಿರುವಂತದ್ದು. ಇನ್ನು ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆಯಿಂದ ಸಂದೇಶ ಕಳಿಸಿದ್ರು. ಹಾಗೆ ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಸಂದೇಶ ಎಲ್ಲಿಂದ ಬಂದಿದೆ ಅಂದರೆ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶ ಕಳಿಸಿರುವಂಥದ್ದು. ಪಾರಿಜಾತ ರಾಮಪ್ಪ ಶ್ರೇಷ್ಠ ಭರತ್ ರಾಜ್ ಪ್ರತೀಕ್ ಪ್ರಜ್ಞಾ ಚಿತ್ರದುರ್ಗದಿಂದ. ಇನ್ನು ಅಶ್ವಿನಿ ರಾಜು KB ರಾಜು ಆನಂದ್ ಭಾಸ್ಕರ್ ಓಕೆ ಸಂದೇಶವನ್ನು ಕಳಿಸಿದ್ದಾರೆ ಇವರು ಕೂಡ. ಹಾಗೆ ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿರುವಂಥದ್ದು. ಇನ್ನು ಚೈತ್ರ ಸಿ ಓಕೆ ಹಿರಿಯೂರಿನಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ ಅಣ್ಣಪ್ಪ ಸ್ವಾಮಿ ನೆಹರು ನಗರ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಕಲಾವತಿ ನಾಗರಾಜ ಶೆಟ್ಟಿ ಹೊಳಲ್ಕೆರೆಯಿಂದ ಸಂದೇಶ ಕಳಿಸಿರುವಂಥದ್ದು. ಇನ್ನು ಮುಂದಿನ ಸಂದೇಶ ಸ್ತುತಿ ಸನ್ನಿಧಿ ಸಂದೇಶ್ ಹೋಚಿ ಬೋರೆಯ ಬಡಾವಣೆ ಚಿತ್ರದುರ್ಗದಿಂದ. ಹಾಗೆ ಉಮೇಶ್ ಪಂಡ್ರಹಳ್ಳಿ ಶಶಾಂಕ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ. ಅನುರಾಧ ಬಸವರಾಜ ರೆಡ್ಡಿ IDP ಲೇಔಟ್ನಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠನ್ ಓಕೆ ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ GHR ಲೇಔಟ್ ಚಿತ್ರದುರ್ಗದಿಂದ. ಇನ್ನು ಕೊಟ್ಟೂರಿನಿಂದ ಜವಡಿ ಶಾರದಾ ಚಂದ್ರಶೇಖರ್ ಸಂದೇಶ ಕಳಿಸಿರುವಂಥದ್ದು. ಹಾಗೆ ಶಿಲ್ಪ ವಿದ್ಯಾನಗರ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಓಕೆ ಇವರಷ್ಟು ಜನರು ಕೂಡ ಕೊಟ್ಟಂತಹ ಕಾಲಾವಧಿಯಲ್ಲಿ ಸಂದೇಶವನ್ನು ತಲುಪಿಸಿದರು. ಹಾಗಾಗಿ ಅವರ ಹೆಸರುಗಳನ್ನು ಈ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸಿದ್ದೀನಿ. ಮತ್ತೊಮ್ಮೆ ಸಂದೇಶ ಕಳಿಸಿದಂತಹ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದ ಹೇಳ್ತಾ ಕನ್ನಡ ಚಿತ್ರಗೀತೆಗಳ ಆರಂಭದಲ್ಲಿ ಕೇಳೋಣ ಅವನೇ ನನ್ನ ಗಂಡ ಚಿತ್ರದ ಹಾಡು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತಕ್ಕೆ ಧ್ವನಿಯಾಗಿದ್ದಾರೆ ಲತಾ ಹಂಸಲೇಖ.

0: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 600,000 ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000 ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಪುಷ್ಪಲತಾ ಭಾವಿಮಠ. ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶಾತಿ ಬಯಸುವಂತಹ ಎಸ್ಎಸ್ಎಲ್ಸಿ ಪೂರ್ವ ಹಾಗೂ ನಂತರದ ವಿದ್ಯಾರ್ಥಿಗಳು, ಇನ್ನು ಪಿಯುಸಿ ಮತ್ತು ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಕರೆ ಮಾಡುವ ಮೂಲಕ ಭಾಗವಹಿಸಬಹುದು. ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಹಾಗೆ ನಿಲಯದ ಸ್ಥಿರ ದೂರವಾಣಿ ಸಂಖ್ಯೆ 29564949, ಎಸ್ಟಿಡಿ ಕ್ರಮಾಂಕ 08194. ಕೇಳುಗರೆ, ವಾಟ್ಸಪ್ ಸಂದೇಶದ ಮೂಲಕ ಕೂಡ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. 9448640273 ಈ ಸಂಖ್ಯೆಗೆ ಸಂದೇಶ ಕಳಿಸೋದ್ರ ಮೂಲಕ ಕೂಡ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ, ಇಂದು ಬೆಳಗ್ಗೆ 10 ಗಂಟೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ.

ಓಕೆ ಕೇಳುಗರೇ, ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಪ್ರಸಾರ ಮಾಡೋದಕ್ಕೂ ಮುನ್ನ ಈ ದಿನದ ವಿಶೇಷತೆ ಬಗ್ಗೆ ಈ ಗೀತೆಯ ನಂತರದಲ್ಲಿ ಮಾಹಿತಿಯನ್ನ ತಿಳಿಸ್ತೇನೆ ಅಂತ ಹೇಳ್ತಾ ಈಗ ಕೇಳೋಣ ಸ್ವಸ್ತಿಕ್ ಚಿತ್ರದ ಹಾಡು. ಉಪೇಂದ್ರ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿದೆ. ಹಾಡಿದ್ದಾರೆ ರಾಜೇಶ್ ಕೃಷ್ಣ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ. ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಓಕೆ ಕೇಳುಗರೆ, ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ಒಂದು ವಿಶೇಷತೆಯ ಬಗ್ಗೆ ಮಾಹಿತಿಯನ್ನ ತಿಳಿಸೋಣ ಅಂತೇಳಿ ಸ್ನೇಹಿತರೆ. ಹೌದು, ಈ ದಿನವನ್ನ ರಾಷ್ಟ್ರೀಯ ಬಾಲ್ ಪಾಯಿಂಟ್ ಪೆನ್ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತಂತೆ ಸ್ನೇಹಿತರೆ. ಬರವಣಿಗೆಯ ಜಗತ್ತಿನಲ್ಲಿ ಕ್ರಾಂತಿ ಮಾಡಿದ ಬಾಲ್ ಪಾಯಿಂಟ್ ಪೆನ್ನಿನ ಮಹತ್ವವನ್ನ ನೆನಪಿಸಿಕೊಳ್ಳುವ ಸಲುವಾಗಿ ಈ ದಿನದ ಆಚರಣೆ ಜಾರಿಗೆ ಬಂದಿರುವಂತದ್ದು. 1943 ಜೂನ್ 10 ಹಂಗೇರಿಯ ಲಾಸ್ ಗ್ಲೋ ಬಿರೋ ಹಾಗೂ ಅವರ ಸಹೋದರರು ಬಾಲ್ ಪಾಯಿಂಟ್ ಪೆನ್ ಪೇಟೆಂಟ್ಗೆ ಅರ್ಜಿ ಸಲ್ಲಿಸಿದ್ದರ ಸ್ಮರಣಾರ್ಥ ಪ್ರತಿ ವರ್ಷ ಜೂನ್ 10 ರಾಷ್ಟ್ರೀಯ ಬಾಲ್ ಪಾಯಿಂಟ್ ಪೆನ್ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. 1888 ಬಾಲ್ ಪಾಯಿಂಟ್ ಪೆನ್ ಅನ್ನು ಸಂಶೋಧನೆ ಮಾಡಿದ್ರೂ ಕೂಡ ಅದರ ಇಂಕು ಸೋರ್ತಾ ಇತ್ತಂತೆ. ವಾಣಿಜ್ಯಿಕ ಮಾರಾಟಕ್ಕಾಗಿ 1943 ಬಳಿಕ ಬಳಸಲಾಗುತ್ತೆ. ಆ ನಂತರದಲ್ಲೇ 1943 ಜೂನ್ 10 ಈ ಪೆನ್ನಿಗೆ ಪೇಟೆಂಟ್ನ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದರ ಸವಿ ನೆನಪಿಗಾಗಿನೇ ಪ್ರತಿ ವರ್ಷ ಜೂನ್ 10 ವಿಶ್ವ ರಾಷ್ಟ್ರೀಯ ಬಾಲ್ ಪಾಯಿಂಟ್ ಪೆನ್ ದಿನವನ್ನಾಗಿ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈ ಕಿರು ಮಾಹಿತಿಯೊಂದಿಗೆ ಮುಂದಿನ ಗೀತೆ ಕಲಾವಿದ ಚಿತ್ರದ್ದು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತಕ್ಕೆ ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸ್ವರ್ಣಲತಾ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಪೃಥ್ವಿ ಚಿತ್ರದ ಹಾಡನ್ನ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮಣಿಕಾಂತ್ ಕದ್ರಿಯವರ ಸಂಗೀತವಿದೆ. ಹಾಡಿದ್ದಾರೆ ಹರಿಹರನ್ ಹಾಗೂ ಅನಿತಾ.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತೆ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಇಂದು ಬೆಳಗ್ಗೆ 9:30 ಕ್ಕೆ ಕೇಳುವಿರಿ.

0: 10:10 ಇದೀಗ ಕೆಲವು ಪ್ರಕಟಣೆಗಳು.
1: ಶ್ರೀ ರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀ ರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀ ರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ವಸತಿ ಸೌಲಭ್ಯಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು 30 ಜೂನ್ವರೆಗೆ ವಿಸ್ತರಿಸಲಾಗಿದೆ. ಅರ್ಹತೆಯುಳ್ಳವರು ಒಂಟಿ ಮಹಿಳೆಯರು, ಹಿರಿಯ ನಾಗರಿಕರು, ಅಂಗವಿಕಲರು, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರು, ಸ್ವಚ್ಛತಾ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಕುಶಲ ಕರ್ಮಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಹಾಗೂ ವಲಸೆ ಕುಟುಂಬದವರಿಗೂ ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ವಸತಿ ಸೌಲಭ್ಯಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. https://pmay.urban.gov.in ಈ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

0: ಕೇಳುಗರೆ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳಾಗಿದೆ. ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು, ಪಿಯುಸಿ ಹಾಗೂ ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಿಲಯದ ಫೋನ್ ಸಂಖ್ಯೆಗಳಾದ 9448640273 ಹಾಗೆ ಮತ್ತೊಂದು ಸಂಖ್ಯೆ 9141917272 ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೆ 9448640273 ಈ ಸಂಖ್ಯೆಗೆ ಸಂದೇಶ ಕಳಿಸೋದ್ರ ಮೂಲಕ ಕೂಡ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೆ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲು ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಚಿತ್ರದುರ್ಗದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಪುಷ್ಪಲತಾ ಭಾವಿಮಠ ಅವರು. ತಪ್ಪದೆ ಕೇಳಿ ಹಾಗೆ ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.
0: ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಮ್ಮ ನಿಲಯದಿಂದ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಕಾಯ ಚಿಕಿತ್ಸಾ ವಿಭಾಗದ ವೈದ್ಯರಾದ ಡಾಕ್ಟರ್ ಪುಷ್ಪಲತಾ. ಕೇಳುಗರು ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10 ಗಂಟೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ.

0: ಆಕಾಶವಾಣಿ ಚಿತ್ರದುರ್ಗ, ಸಮಯ 9:05 ಇದೀಗ
1: ನಲ್ನುಡಿ. ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
2: ಗೆಳೆತನ ಒಂದು ಆತ್ಮೀಯ ಭಾವ, ಗಂಡು ಹೆಣ್ಣು ಪಶು ಪಕ್ಷಿ ಎಂಬ ಭೇದವಿಲ್ಲದ ಭಾವ.

0: ಅದುವೇ ನಲ್ನುಡಿ.
1: ಗೆಳೆತನ ಒಂದು ಆತ್ಮೀಯ ಭಾವ. ಗಂಡು ಹೆಣ್ಣು ಪಶು ಪಕ್ಷಿ ಎಂಬ ಭೇದವಿಲ್ಲದ ಭಾವ ಬಂಧದ ಬೆಸುಗೆ. ಅದು ಲೌಕಿಕ ಸಂಬಂಧಗಳಿಗಿಂತ ಭಿನ್ನವಾದದ್ದು. ತಾಯಿಯ ವಾತ್ಸಲ್ಯ ಭಾವ ಹೊರಹೊಮ್ಮಿಸುವ ಪ್ರೀತಿ, ಪ್ರೇಮಿಗಳಲ್ಲಿ ಪರಸ್ಪರರ ಆಕರ್ಷಣೆಯಿಂದ ಉಂಟಾಗುವ ಶೃಂಗಾರೋತ್ಸುಕತೆ, ಪರಸ್ಪರರನ್ನು ವಿವಿಧ ಬಗೆಯಲ್ಲಿ ಗೆಲ್ಲುವ ಆಂತರಂಗಿಕ ಅಭೀಪ್ಸೆ, ನಿರ್ಮಲ ಹಿತಾಕಾಂಕ್ಷೆ ಇವೆಲ್ಲವೂ ಪೂರ್ಣವಾಗಿ ಅಲ್ಲದಿದ್ದರೂ ಎಲ್ಲವನ್ನೂ ಆಂಶಿಕವಾಗಿ ಒಳಗೊಳ್ಳುವ ಒಂದು ಮನಸ್ಥಿತಿ ಗೆಳೆತನ. ಗೆಳೆತನದ ರೀತಿಗಳು ಹತ್ತಾರು. ಪ್ರಾಣಿಗಳಲ್ಲಿಯೂ ಮನುಷ್ಯರಲ್ಲಿಯೂ ಕೇವಲ ನಂಬಿಕೆ ಮುಗ್ಧತೆ ಪ್ರಧಾನವಾದ ಗೆಳೆತನವಿದೆ. ನಾಯಿ ತನ್ನ ಸ್ನೇಹಿತನ ಹಿತಕ್ಕಾಗಿ ದೇಹ ತ್ಯಾಗಕ್ಕೂ ಸಿದ್ಧವಾಗುತ್ತದೆ. ಇಂಥ ಉದಾಹರಣೆ ಮನುಷ್ಯ ಸಂಬಂಧದಲ್ಲೂ ಅಪರೂಪವಲ್ಲ. ಮುಗ್ಧತೆಯಲ್ಲಿ ಪರಾಮರ್ಶೆ ಪ್ರಧಾನವಾಗಿ ಇರುವುದಿಲ್ಲ. ಕಂಡದ್ದು ಕೇಳಿದುದಕ್ಕಿಂತ ತಾನು ಭಾವಿಸಿದ ಸಂಗತಿಯೇ ಅಲ್ಲಿ ಪ್ರಧಾನ. ನಂಬಿಕೆ ಅಲ್ಲಾಡುವಲ್ಲಿ ಮುಗ್ಧತೆ ಸತ್ತಿರುತ್ತದೆ. ಅದರಿಂದ ಅಪಾರ ದುಃಖ ಆವರಿಸುತ್ತದೆ. ತನ್ನನ್ನು ತಾನೇ ಹೊಳೆದುಕೊಳ್ಳುವ ಆತ್ಮ ನಿಂದನೆಯ ಮನಸ್ಸು ಆಗಿನದು. ಕೃಷ್ಣಾರ್ಜುನರ ಗೆಳೆತನ ಭಾರತೀಯರು ಕಂಡ ಒಂದು ಆದರ್ಶ. ಅದಕ್ಕೆ ಹೋಲಿಕೆ ಮತ್ತೆಲ್ಲಿಯೂ ಸಿಗದು. ಕರ್ಣ ದುರ್ಯೋಧನರ ಗೆಳೆತನವೂ ಪ್ರಸಿದ್ಧವಾದದ್ದೇ. ಒಂದು ತನ್ನ ಭಾವ ಬಂಧದ ವಿಶೇಷತೆಯಿಂದ ಪರಿಪೂರ್ಣ, ಇನ್ನೊಂದು ತನ್ನ ಆಂತರಂಗಿಕ ದುರ್ಬಲತೆಯಿಂದ ವಿನಾಶಾತ್ಮಕ. ಶ್ರೀಕೃಷ್ಣ ತನ್ನನ್ನು ನಂಬಿದ ಪಾರ್ಥನ ಬೆಂಗಾವಲಿಗೆ ಅವನನ್ನು ರಕ್ಷಿಸಿದ ಸಂದರ್ಭ ಹತ್ತಾರು. ಪಾಂಡವರನ್ನು ಕಾಯುವ ಪ್ರತಿಜ್ಞೆಯೂ ಹತ್ತಾರು. ಒಮ್ಮೆ ತನ್ನ ಪ್ರತಿಜ್ಞೆಯನ್ನು ಮುರಿದು ಚಕ್ರ ಧರಿಸಿ ಭೀಷ್ಮನ ಮೇಲೆ ಏರಿ ಹೋಗುತ್ತಾನೆ. ಇದರಿಂದ ಶತ್ರು ಪಕ್ಷದ ಭೀಷ್ಮನ ಪ್ರತಿಜ್ಞೆ ಈಡೇರುತ್ತದೆ. ಕೃಷ್ಣನ ಪ್ರತಿಜ್ಞೆ ಮುರಿದು ಬೀಳುತ್ತದೆ. ಕರ್ಣನೂ ಅರ್ಜುನನನ್ನು ಕೊಲ್ಲುವ, ಯುದ್ಧ ಗೆಲ್ಲುವ, ದುರ್ಯೋಧನನಿಗೆ ಪಟ್ಟಗಟ್ಟುವ ಪ್ರತಿಜ್ಞೆ ಮಾಡಿದವನೇ. ಆದರೆ ಅದು ಯುದ್ಧ ಪೂರ್ವದಲ್ಲಿ ಮತ್ತು ಯುದ್ಧ ರಂಗದಲ್ಲಿ ನಡೆದುಕೊಂಡ ರೀತಿ ಪ್ರತಿಜ್ಞೆಯ ಗುರಿಯನ್ನು ಗಮನಿಸಿದುದು ಅಲ್ಲ. ಅರ್ಜುನನ ಮೇಲೆ ಪ್ರಯೋಗಿಸಲು ಪಡೆದ ಶಕ್ತಿಯಾಯುಧ ಘಟೋತ್ಕಚನ ಮೇಲೆ ಪ್ರಯೋಗಗೊಂಡಿತು. ಹೀಗೆಯೇ ತನ್ನ ಸಾವಿನ ಉರುಳಿಗೆ ತಾನೇ ಕುತ್ತಿಗೆ ಒಡ್ಡಿದಂತೆ ಸರ್ಪಾಸ್ತ್ರವನ್ನು ಮರಳಿ ತೊಡಲು ತಿರಸ್ಕರಿಸಿದ. ಇದು ಪರಸ್ಪರರನ್ನು ಬೆಸೆದ ನಂಬಿಕೆಯ ಕೇಂದ್ರವನ್ನೇ ಒಡೆಯುತ್ತದೆ. ಹಿತಾಕಾಂಕ್ಷೆಯ ಮಧ್ಯೆ ಸ್ವಂತಿಕೆಯ ಅಹಂ ನುಗ್ಗಿ ಎಲ್ಲವನ್ನೂ ನುಂಗಿ ನೊಣೆಯುತ್ತದೆ. ಪರಸ್ಪರ ಹಿತಾಸಕ್ತಿ ಮರೆಯಾಗುತ್ತದೆ. ಜಯದ್ರಥನ ವಧೆಯ ಸಂದರ್ಭದಲ್ಲಿಯೂ ಕೃಷ್ಣ ಚಕ್ರ ಧರಿಸಿದ ಮಾತಿದೆ. ಹೀಗೆ ಮಾಡಿ ಪ್ರತಿಜ್ಞೆ ಮುರಿದಿದ್ದರೂ ಅದಕ್ಕೆ ಅರ್ಜುನನ ರಕ್ಷಣೆಯ ಪ್ರಮುಖ ಉದ್ದೇಶ. ತನ್ನ ಸ್ವಂತಿಕೆ ಕಳೆದುಕೊಂಡರೂ ಗೆಳೆಯನ ಜೀವ ಕಾಪಾಡುವ ಶ್ರೀಕೃಷ್ಣ ಮಾತಿಗೆ ಬದ್ಧನಾದದ್ದು ತಾನು ಪ್ರಧಾನ ಆಗಿ ಅಲ್ಲ, ಬದಲಿಗೆ ಗೆಳೆಯ ಪ್ರಧಾನ ಆಗಿ. ವೈರುಧ್ಯಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡುವ ಕರ್ಣ ಶ್ರೀಕೃಷ್ಣನಿಗೆ ಹೋಲಿಕೆ ಆಗಲಾರ. ಕರ್ಣ ತಾನೂ ಬದುಕಲಿಲ್ಲ, ನಂಬಿದವರನ್ನೂ ಬದುಕಿಸಲಿಲ್ಲ. ಕೃಷ್ಣಾರ್ಜುನರ ಸ್ನೇಹದಂತೆ ರಾಮ ಸುಗ್ರೀವರ ಸಖ್ಯವು ಗಮನಾರ್ಹವಾದದ್ದೇ. ಶ್ರೀರಾಮ ಸುಗ್ರೀವರ ಗೆಳೆತನಕ್ಕೆ ಅಗ್ನಿಯೇ ಸಾಕ್ಷಿ. ಆದರೂ ಪರಸ್ಪರರ ಹಿತಾಸಕ್ತಿಗೆ ಒತ್ತಾಗಿ ನಿಲ್ಲುವ ಈ ಗೆಳೆತನ ವ್ಯಾವಹಾರಿಕ ನೆಲೆಯಲ್ಲಿ ವಿರಾಮಿಸುವ ವಾಚ್ಯಾರ್ಥವುಳ್ಳದ್ದು. ದೊಡ್ಡವರ ಕಾದಾಟದಂತೆ ಗೆಳೆತನವು ಜನಸಾಮಾನ್ಯರ ಎಲೆಯಲ್ಲಿ ಹರಳನ್ನೂ ಚೆಲ್ಲಿತು, ಅನ್ನವನ್ನು ಬಡಿಸಿತು. ಕಟ್ಟಿಲ್ಲದ ಕಟ್ಟು ಗೆಳೆತನದ ವಿಶೇಷತೆ. ಸ್ವಾರ್ಥ ರಹಿತತೆಯೇ ಅದರ ಗುಣ. ಕತ್ತಲಿರಲಿ ಬೆಳಕಿರಲಿ ಮುನ್ನಡೆಯಲು ಗೆಳೆತನ ಊರುಗೋಲು. ವಿವೇಕ ಸಂಪತ್ತು ಶುದ್ಧ ಚಾರಿತ್ರ್ಯಗಳಿಂದ ಬಲಗೊಂಡ ಗೆಳೆತನ ಸುಳಿದು ಬರುವ ತಂಗಾಳಿಯಂತೆ ಉಲ್ಲಾಸದ ಭರವಸೆಗಳ ಉಸಿರು.
0: ನಲ್ನುಡಿ ಬದುಕಿಗೊಂದು ಹಿತನುಡಿ ಕೇಳಿದಿರಿ. ಪ್ರಸ್ತುತಿ ಗಜಾನನ ಈಶ್ವರ ಹೆಗಡೆ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 9:10 ಸೆಕೆಂಡುಗಳು. ಇದೀಗ ಕಾಮನಬಿಲ್ಲು ಕಾರ್ಯಕ್ರಮ.

ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ ಹಾಗೂ ಹಿಂದಿ ಚಿತ್ರಗೀತೆಯನ್ನ ಕೇಳುವಿರಿ. ಮೊದಲಿಗೆ ಭಾವಗೀತೆ, ದರಾ ಬೇಂದ್ರೆಯವರ ರಚನೆ, ಹಾಡಿದ್ದಾರೆ ಸಂಗೀತಾ ಕಟ್ಟಿ.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಈಗ ಕೇಳಿ ಜನಪದ ಗೀತೆಯನ್ನ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಲಿದ್ದಾರೆ ಚಿತ್ರದುರ್ಗದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾಗಿರುವ ಪುಷ್ಪಲತಾ ಭಾವಿಮಠ ಅವರು. ಎಸ್ಎಸ್ಎಲ್ಸಿ ಪೂರ್ವ ಹಾಗೂ ಎಸ್ಎಸ್ಎಲ್ಸಿ ನಂತರದ ವಿದ್ಯಾರ್ಥಿಗಳಿಗೆ, ಪಿಯುಸಿ ಹಾಗೆ ತತ್ಸಮಾನ ವಿದ್ಯಾಭ್ಯಾಸ ಮಾಡ್ತಾ ಇರುವಂತವರಿಗೆ, ಇನ್ನು ಪದವಿ ಹಾಗೆ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡಬೇಕು ಅನ್ನುವಂತಹ ಇಚ್ಛೆ ಇರುವಂತಹ ವಿದ್ಯಾರ್ಥಿಗಳು ಹಾಗೆ ಪೋಷಕರು ಈ ಕಾರ್ಯಕ್ರಮದಲ್ಲಿ ಕರೆ ಮಾಡುವ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಕರೆ ಮಾಡಬೇಕಾಗಿರುವಂತಹ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272, ಹಾಗೆ ನಿಲಯದ ಸ್ಥಿರ ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 08194. ಇನ್ನು ವಾಟ್ಸಪ್ ಸಂದೇಶದ ಮೂಲಕ ಕೂಡ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಸಂಖ್ಯೆ ಹೀಗಿದೆ, 9448640273. ಓಕೆ ಸ್ನೇಹಿತರೆ, ಕರೆ ಮಾಡುವ ಮೂಲಕ ಹಾಗೆ ಸಂದೇಶ ಕಳಿಸೋದ್ರ ಮೂಲಕ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೇಳಿ ಇಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ.
0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾಮನ ಬಿಲ್ಲು ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಕೇಳೋಣ ಹಿಂದಿ ಚಿತ್ರಗೀತೆಯನ್ನ. ಚಿತ್ರ ಚೋರಿ ಚೋರಿ, ಆನಂದ್ ಭಕ್ಷಿಯವರ ಸಾಹಿತ್ಯಕ್ಕೆ ಧ್ವನಿಯಾಗಿದ್ದಾರೆ ಕುಮಾರ್ ಸನು ಹಾಗೂ ಆಲ್ಕಾ ಯಾಜ್ಞಿಕ್.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 9:30:25. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ?

0: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುಗರೆ, ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಇಂದು ಬೆಳಗ್ಗೆ ಪ್ರಸಾರವಾದಂತಹ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವಿರುವಂತಹ ಸಂದೇಶಗಳನ್ನ ಕೂಡ ತಗೊಳ್ತಾ ಹೋಗ್ತೇನೆ ಸ್ನೇಹಿತರೆ. ಇನ್ನು ಮೊದಲನೇದಾಗಿ ನಮಗೆ ಈ ದಿನದ ಇನ್ನೊಂದು ವಿಶೇಷತೆಯ ಬಗ್ಗೆ ಸಂದೇಶ ಕಳಿಸೋದ್ರ ಮೂಲಕ ಒಂದಷ್ಟು ಮಾಹಿತಿಯನ್ನ ಕವನದ ಮೂಲಕ ಹಂಚಿಕೊಂಡಿದ್ದಾರೆ. ಯಾರು ಅಂತಂದ್ರೆ ಬೋಪ ವೆಂಕಟೇಶ್, ಬೋಧನಾ ಹೊಸಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಓಕೆ, ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೆ, ಇಂದು ರಾಷ್ಟ್ರೀಯ ಬಾಲ್ ಪಾಯಿಂಟ್ ಪೆನ್ ದಿನ ಅಂತೇಳಿ. ಹಾಗೇನೆ ಈ ದಿನವನ್ನ ವಿಶ್ವ ನೇತ್ರದಾನ ದಿನ ಅಂತ ಕೂಡ ಆಚರಣೆ ಮಾಡ್ತಾರಂತೆ. ಆ ದಿನದ ಬಗ್ಗೆ ಒಂದಷ್ಟು ಕವನದ ರೂಪದಲ್ಲಿ ಹೇಳಿದ್ದಾರೆ. ದೇವರ ಕೃಪಾ ಕಟಾಕ್ಷದಿಂದ ವರದಾನವಾಗಿ ಕರುಣಿಸಿರುವ ಎರಡು ನಯನಗಳು, ಸೃಷ್ಟಿಯ ಸೊಬಗನ್ನ ಸವಿದು ಪ್ರಕೃತಿಯೊಂದಿಗೆ ಒಡನಾಡಿಯಾಗಿಸಿರುವ ಎರಡು ಕಂಗಳು, ಸಕಲ ಜೀವರಾಶಿಗಳ ಪರಿವೀಕ್ಷಣೆಯ ದೃಷ್ಟಿಗೆ ಅಮರ ಜ್ಯೋತಿಗಳು, ಮಾನವನ ಪಂಚೇಂದ್ರಿಯಗಳಲ್ಲಿ ಅದಮ್ಯ ಸ್ಥಾನದ ರೆಟಿನಾದ ಚಾಕ್ಷುಗಳು, ರವಿಯ ಹೊಂಗಿರಣಗಳ ಪ್ರಭಾವಳಿಯಿಂದ ಕೃಷ್ಣ ಪಟಲಕ್ಕೆ ಅದಮ್ಯದ ಚೈತನ್ಯ ಅಂಧಕಾರವನ್ನು ದೂರ ಸರಿಸಿ ಬೆಳಕಿನ ಅಕ್ಷಯವ ಪ್ರಜ್ವಲಿಸುವ ಕಿರಣ ಜಗಮಾನ್ಯ, ಕವಿ ಪುಂಗರ ವರ್ಣನೆಯ ಕಂಗಳು, ಕಮಲದ ನೇತ್ರಗಳು, ವೀಕ್ಷಣೆಗೆ ವಜ್ರ ಖಚಿತಗಳು, ಈ ಎರಡು ಜ್ಯೋತಿಗಳಿದ್ದರೆ ಜಗವೇ ಅಂಧಕಾರದ ದಟ್ಟಡವಿಯ ಕಂದರು, ಕಣ್ಣು ಮುಚ್ಚಿದ ಮೇಲೆಯೂ ನಮ್ಮ ದೃಷ್ಟಿ ಜೀವಂತವಿದ್ದು ಇನ್ನೊಬ್ಬರ ಬಾಳಿಗೆ ಬೆಳಕಾಗಲಿ, ನೇತ್ರದಾನದ ಮೂಲಕ ಅಂಧಕಾರವನ್ನ ಅಳಿಸಿ ಹೊಸ ಬೆಳಕಿಗೆ ನಾಂದಿಯ ಚಿಲುಮೆಯಾಗಲಿ. ಈ ಒಂದು ಕವನದ ಮೂಲಕ ವಿಶ್ವ ನೇತ್ರದಾನ ದಿನದ ಮಹತ್ವವನ್ನು ತುಂಬಾ ಸುಂದರವಾಗಿ ತಿಳಿಸಿದ್ದೀರಾ. ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳು ಕೂಡ ನಮ್ಮನ್ನು ತಲುಪಿದೆ. ಆ ಸಂದೇಶಗಳನ್ನು ಕೂಡ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಆರಂಭದಲ್ಲಿ ಕೇಳೋಣ ವೈಶಂಪಾಯನ ತೀರ ಚಿತ್ರದ ಹಾಡು.

ಓಕೆ ಕೇಳುಗರೆ, ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶವನ್ನ ಯಾರು ಕಳಿಸಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ನಮಗೆ ಸಂದೇಶ ತಲುಪಿದೆ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಯಾಕೆ ನಾವು ಸರಿಯಾದ ಸಮಯಕ್ಕೆ ಉತ್ತರವನ್ನ ಕಳಿಸಿರ್ಲಿಲ್ವಾ, ಹೆಸರು ಹೇಳಲಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಓಕೆ, 7:50 ಚಿತ್ರಗೀತೆಯಲ್ಲಿ ಕೇಳಿದಂತಹ ಪ್ರಶ್ನೆಗೆ ಸಂಬಂಧಿಸಿದಂತೆ ಒಂದು ಸಂದೇಶವನ್ನ ಕಳಿಸಿರುವಂತದ್ದು. ರೂಪಾ ಅವರೇ, ಕಾರ್ಯಕ್ರಮದಲ್ಲಿ ಮೊದಲೇ ತಿಳಿಸಿದಂತೆ ಪ್ರಶ್ನೆ ಕೇಳಿದ ನಂತರದಲ್ಲಿ ಬಂದಂತಹ ಸಂದೇಶಗಳನ್ನ ಮಾತ್ರ ಪರಿಗಣಿಸಿರುವಂತದ್ದು. ನೀವು ಪ್ರಶ್ನೆ ಕೇಳುವ ಮೊದಲೇ ಸಂದೇಶವನ್ನ ಕಳಿಸಿದ್ರಿ, ನಂತರದಲ್ಲಿ ಎಡಿಟ್ ಮಾಡಿ ಆ ಉತ್ತರವನ್ನ ಕಳಿಸಿದ್ದೀರಾ. ಹಾಗಾಗಿ ಈ ಒಂದು ವಾಟ್ಸಪ್ನಲ್ಲಿ ಎಡಿಟೆಡ್ ಅಂತೇಳಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಹಾಗಾಗಿ ನಿಮ್ಮ ಉತ್ತರವನ್ನ ಪರಿಗಣಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಮುಂದೆ ಪ್ರಶ್ನೆ ಕೇಳಿದ ನಂತರದಲ್ಲಿನೇ ನಿಮ್ಮ ಉತ್ತರವನ್ನ ತಲುಪಿಸುವಂತಹ ಪ್ರಯತ್ನ ಮಾಡಿ. ಓಕೆ, ಮುಂದಿನ ಸಂದೇಶ. ಓಕೆ, ಮುಂದಿನ ಸಂದೇಶ ನಮಗೆ ಕಳಿಸಿರೋದು ಅಮೃತ ರಮೇಶ್ ಚಿತ್ರದುರ್ಗದಿಂದ. ಓಕೆ, ಇವರು ಕೂಡ ನನ್ನ ಹೆಸರು ಇಲ್ಲ ಮ್ಯಾಮ್ ನೋಡಿ ಅಂತ ಹೇಳ್ತಾ ಇದ್ದಾರೆ. ಅಮೃತ ಅವರೇ, ನಿಮ್ಮ ಹೆಸರನ್ನು 8:30 ಚಿತ್ರಗೀತೆಗಳ ಆರಂಭದಲ್ಲಿ ಯಾರು ಸಮಯದ ಒಳಗೆ ಸಂದೇಶವನ್ನು ಕಳಿಸಿದ್ರೋ ಅವರೆಲ್ಲರ ಹೆಸರನ್ನು ಹೇಳಿದ್ದೇನೆ. ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಇತ್ತು, ಬಹುಶಃ ನೀವು ಕೇಳಿರಬಹುದು ಅಂತ ಭಾವಿಸ್ತೇನೆ. ಇನ್ನು ಮುಂದಿನ ಸಂದೇಶ ಕೂಡ 7:50 ಕಾರ್ಯಕ್ರಮಕ್ಕೆ ಸಂಬಂಧಿಸಿದ್ದೇ ಆಗಿದೆ. ಓಕೆ ಮೇಡಮ್, ನನ್ನ ಹೆಸರು ಹೇಳಲೇ ಇಲ್ಲ, ನಿಮ್ಮ ಪ್ರೋಗ್ರಾಮ್ ಇಷ್ಟಪಟ್ಟು ಕೇಳಿ ಸಂದೇಶ ಕಳಿಸ್ತೇವೆ, ನನ್ನ ಹೆಸರು ಹೇಳಲೇ ಇಲ್ಲ ಅಂತ ಉಮಾದೇವಿಯರು ಕೂಡ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆ PWD ಕಾಲೋನಿಯಿಂದ ಕಳಿಸಿರುವಂಥ ಸಂದೇಶ ಇದು. ಉಮಾ ಅವರೇ, ನಿಮ್ಮ ಸಂದೇಶವನ್ನು ಕೂಡ 8:30 ಚಿತ್ರಗೀತೆಯ ಆರಂಭದಲ್ಲಿ ತಿಳಿಸಿದ್ದೇನೆ. ಓಕೆ, ಮತ್ತೆ ಮುಂದಿನ ಸಂದೇಶ ನಮಗೆ ತಲುಪಿಸಿದ್ದಾರೆ ಸಿಟಿ ಚಂದ್ರಶೇಖರ್ ವಸಂತಕುಮಾರಿ, ಅತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ. ಸುಮಧುರ ಅರ್ಥಪೂರ್ಣ ಇಂಪಾದ ಗೀತೆಗಳು, ಚಿತ್ರದುರ್ಗ ಆಕಾಶವಾಣಿಯ ದಿನದ ಕಾರ್ಯಕ್ರಮಗಳು ಅದ್ಭುತ ಅಮೋಘ, ಉತ್ತಮ ನಿರೂಪಣಾ ಶೈಲಿ, ಸಮಗ್ರ ಮಾಹಿತಿ, ಪ್ರಸಾರಕ್ಕೆ ಧನ್ಯವಾದಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಓಕೆ ಕೇಳುಗರೆ, ಆ ಮುಂದಿನ ಸಂದೇಶವನ್ನು ತಗೊಳ್ಳೋದಕ್ಕೂ ಮುನ್ನ ಒಂದು ಗೀತೆಯನ್ನು ಕೇಳೋಣ. ನಿನ್ನಿಂದಲೇ ಚಿತ್ರದ ಹಾಡು, ಕವಿರಾಜ್ ಅವರ ಸಾಹಿತ್ಯಕ್ಕೆ ಮಣಿ ಶರ್ಮಾ ಅವರ ಸಂಗೀತವಿದೆ. ಸಂಗಡಿಗರೊಂದಿಗೆ ಹಾಡಿದ್ದಾರೆ ವಿಜಯ್ ಪ್ರಕಾಶ್.

ಕೇಳುಗರೆ ಗಮನಿಸಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಸೌಲಭ್ಯಗಳು ಹಾಗೂ ಇಲಾಖೆಯಲ್ಲಿನ ಸರ್ಕಾರದ ಶೈಕ್ಷಣಿಕ ಯೋಜನೆಗಳು. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಲಿದ್ದಾರೆ ಚಿತ್ರದುರ್ಗದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾಗಿರುವ ಪುಷ್ಪಲತಾ ಭಾವಿಮಠ ಅವರು. ಕೇಳುಗರು ಕಾರ್ಯಕ್ರಮದಲ್ಲಿ ಕರೆ ಮಾಡುವ ಮೂಲಕ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಕೇಳಿ, ಇನ್ನು ಮುಂದೆ 10 ಗಂಟೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ FM. ಓಕೆ ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗೀತೆಗಳನ್ನು ಪ್ರಸಾರ ಮಾಡೋದ್ರ ಜೊತೆಗೆ ನಮ್ಮ ಕೇಳುಗರು ಕೂಡ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವಿರುವಂತಹ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ಓಕೆ, ಮುಂದಿನ ಸಂದೇಶವನ್ನು ಕಳಿಸಿರೋದು

ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ. ಕೇಳುಗರಿಗೆ ಹಾಗೂ ನಿರೂಪಕರಿಗೆ ಪ್ರೀತಿಯ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭೋದಯ. ಬೆಳಗಿನ ದುರ್ಗೋದಯದ ಪ್ರತಿಯೊಂದು ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರ್ತಾ ಇದೆ. ಭಕ್ತಿಗೀತೆ, ಚಿಂತನ, ತಂತ್ರಜ್ಞಾನ ತರಂಗ, ಬಾಲ್ ಪೆನ್ ಬಗ್ಗೆ ಮಾಹಿತಿ ಹಾಗೂ ಸುಂದರವಾದ ಕನ್ನಡ ಚಿತ್ರಗೀತೆಗಳು ಇಂಪಾಗಿವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇವರು ಕೂಡ ಈ ದಿನದ ಇನ್ನೊಂದು ವಿಶೇಷ ಏನು ಅಂದರೆ ವಿಶ್ವ ನೇತ್ರದಾನ ದಿನ. ಮೇಡಮ್, ಒಟ್ಟಾರೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶವನ್ನು ಕಳಿಸಿರೋದು ನಮಸ್ಕಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಪ್ರತಿಭಾ ರಾಘವೇಂದ್ರ ಚೋರನೂರಿನ ಸಂಡೂರಿನಿಂದ, ಸಂಡೂರು ತಾಲೂಕಿನಿಂದ. ನಮನ ಕಾರ್ಯಕ್ರಮದಲ್ಲಿ ದಿನನಿತ್ಯ ಮಾಡುವ ನಮಸ್ಕಾರಗಳ ಬಗ್ಗೆ ಅಂದರೆ ಶ್ಲೋಕಗಳ ಬಗ್ಗೆ ಸವಿವರವಾಗಿ ತಿಳಿಸಿದ್ದಕ್ಕೆ ಧನ್ಯವಾದಗಳು. ಅಪರೂಪದ ಚಿತ್ರಗೀತೆಗಳನ್ನು ಕೇಳಿದ್ವು. ಇನ್ನು 8:30 ಈ ದಿನದ ವಿಶೇಷತೆ ಬಗ್ಗೆ ಮಾಹಿತಿ ತಿಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಂದು ಗಾದೆಯನ್ನು ಹೇಳಿದ್ದಾರೆ, ಶರಣರ ಗುಣ ಮರಣದಲ್ಲಿ ನೋಡು ಎಂಬಂತಹ ಗಾದೆಯನ್ನು ತಿಳಿಸಿದ್ದಾರೆ. ಇನ್ನು ಕನ್ನಡ ವಿಚಾರ ಅಂತ ಹೇಳಿ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರ ತಂದೆ ಕೆಲಸಗಳ ನಿಮಿತ್ತ ದೆಹಲಿಗೆ ಹೋಗಿದ್ದರಂತೆ. ಅವರು ಮೊಹಮ್ಮದ್ ಆಲಿ ಜಿನ್ನಾ ಅವರ ಮನೆಯ ಎದುರು ವಾಸವಿದ್ದರು. ಇವರು ರೈಲ್ವೆ ಸ್ಟೇಷನ್ ಮಾಸ್ಟರ್ ಕೆಲಸದಲ್ಲಿದ್ದರು ಎಂಬ ಮಾಹಿತಿಯನ್ನು ತಿಳಿಸಿದ್ದಾರೆ. ಹಾಗೆ ಶುಭ ದಿನ ಅಂತ ಕೂಡ ಎಲ್ಲರಿಗೂ ಹೇಳಿದ್ದಾರೆ. ಓಕೆ, ನಿಮಗೂ ಕೂಡ ಶುಭ ದಿನ, ಧನ್ಯವಾದ. ಇನ್ನು ಮುಂದಿನ ಸಂದೇಶ, ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ಬಿವಿಕೆಎಸ್ ಲೇಔಟ್ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗದಿಂದ. ಶುಭೋದಯ ಕಾವ್ಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ನಿಮಗೂ ಕೂಡ ಶುಭೋದಯ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ದಿನನಿತ್ಯದ ಬದುಕಿನಲ್ಲಿ ನಾವು ಪಠಿಸಲೇಬೇಕಾದಂತಹ ಕೆಲವು ಮುಖ್ಯ ಶ್ಲೋಕಗಳ ಬಗ್ಗೆ ನೀಡಿದ ವಿವರಗಳು ಹಾಗೆ ಮಾಹಿತಿ, ಪೌರಾಣಿಕ ಹಿನ್ನೆಲೆ ಅಂತ ಏನು ತಿಳಿಸಿಲ್ಲ, ಆ ಶ್ಲೋಕ ಹಾಗೆ ಅದರ ಅರ್ಥವನ್ನು ನಿಮಗೆ ತಿಳಿಸಿದ್ದೇನೆ. ತುಂಬ ಅರ್ಥಪೂರ್ಣವಾಗಿ ಮೂಡಿ ಬಂತು, ಹಾಗೆ ಜೊತೆಗೆ ಭಕ್ತಿಗೀತೆಗಳು ಕೂಡ ಅಂತ ಹೇಳಿದ್ದಾರೆ. ಇನ್ನು 7:50 ಚಿತ್ರಗೀತೆಗಳು, 8:30 ಚಿತ್ರಗೀತೆ ತುಂಬ ಮಧುರವಾಗಿ ಮೂಡಿ ಬಂದವು ಅಂತ ಹೇಳಿದ್ದಾರೆ. ಹಾಗೆ ರಾಷ್ಟ್ರೀಯ ಬಾಲ್ ಪಾಯಿಂಟ್ ಪೆನ್ ದಿನದ ಅಂಗವಾಗಿ ನೀಡಿದ ಮಾಹಿತಿ ಉಪಯುಕ್ತವಾಗಿತ್ತು. ಹಾಗೆ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಇಂಪಾದ ಗೀತೆಗಳು ಪ್ರಸಾರ ಆದವು, ಧನ್ಯವಾದಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶ, ಮೇಡಮ್ ನಮಸ್ತೆ, ಬೆಳಗಿನ ಶುಭೋದಯಗಳು. ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬಂದವು ನಿಮ್ಮ ನಿರೂಪಣೆಯಲ್ಲಿ ಅಂತ ಹೇಳ್ತಾ ಇರೋದು ಮಲ್ಲಿಕಾರ್ಜುನ್ ಜಿ ಮಾರಮ್ಮನಹಳ್ಳಿಯಿಂದ. ಓಕೆ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳ ಜೊತೆಗೆ ಎಲ್ಲ ರೀತಿಯ ಮಾಹಿತಿ, ಓಕೆ, ಹಾಗೆ ತಂತ್ರಜ್ಞಾನ ವಿಷಯಗಳನ್ನು ಕೇಳ್ತಾ ಚಿತ್ರಗೀತೆಗಳು, ಇನ್ನು ಕಾಮನಬಿಲ್ಲಿನಲ್ಲಿ 4 ರೀತಿ, ಓಕೆ, ಇವತ್ತು 3 ಹಾಡಲ್ವಾ ಪ್ರಸಾರ ಆಗಿದ್ದು ರವಿಯವರೇ, ಓಕೆ, ಎಲ್ಲ ಕಾರ್ಯಕ್ರಮ ಕೂಡ ಸುಗಮವಾಗಿ ಮೂಡಿ ಬಂದಿರುತ್ತೆ, ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಓಕೆ, ಕಾರ್ಯಕ್ರಮ ಕೇಳ್ತಾ ನಿಮ್ಮ ಈ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಹಾಗೆ ಮುಂದಿನ ಸಂದೇಶ, ಕಲೇಶ್ವರಪ್ಪ ಮಾಜಿ ಸೈನಿಕರು ಮುಸ್ಟೂರು ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ನೇತ್ರದಾನ ಮಾಡಿ ಇನ್ನೊಂದು ಜೀವಕ್ಕೆ ದಾರಿದೀಪವಾಗಿ ಎನ್ನುವಂತಹ ಒಂದು ವಿಷಯವನ್ನು ಹಂಚಿಕೊಳ್ತಾ ಇದ್ದಾರೆ. ಖಂಡಿತ ಸತ್ಯವಾದ ಮಾಹಿತಿ, ಸತ್ಯವಾದ ಮಾತು ಕೂಡ. ಓಕೆ ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳಿದೆ, ಆ ಸಂದೇಶಗಳಿಗೂ ಮುನ್ನ ವಜ್ರಕಾಯ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಧ್ವನಿಯಾಗಿದ್ದಾರೆ ಸಂತೋಷ್.

ಓಕೆ ಕೇಳುಗರೆ, ಮುಂದಿನ ಸಂದೇಶವನ್ನ ಕಳಿಸಿದ್ದಾರೆ ಜಿಸಿಹೆಚ್ ಕುಂಚಿಕಾರ್ ಭರಮಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ಇವರೊಂದು ಇಮೇಜ್ ಅನ್ನ ಕಳಿಸಿದ್ದಾರೆ. ಓಕೆ, ನಮ್ಮಲ್ಲಿ ಇಮೇಜ್ ಅನ್ನ ಡೌನ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ಏನೇ ಸಂದೇಶವನ್ನ ಕಳಿಸೋದಿದ್ರು ಟೈಪ್ ಮಾಡಿ ಕಳಿಸೋದು ಸೂಕ್ತವಾಗಿರುತ್ತೆ. ಓಕೆ, ಮತ್ತೊಮ್ಮೆ ನಿಮ್ಮ ಸಂದೇಶವನ್ನ ಕಳಿಸಬಹುದು. ಹಾಗೆ ಮುಂದಿನ ಸಂದೇಶ ಕಳಿಸಿದ್ದಾರೆ ಬಿಬಾ ದೀಪಕ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಗೆ ಆ ಒಂದು ಕೋರಿಕೆಯನ್ನ ಕೂಡ ಹೇಳ್ತಾ ಇದ್ದಾರೆ. ನನ್ನ ಅಣ್ಣನ ಮಗನ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳಿ. ಓಕೆ ವಿಭಾವ್ರೆ, ಇದು ವಿಶ್ ಮಾಡುವಂತಹ ಕಾರ್ಯಕ್ರಮ ಅಲ್ಲ. ಓಕೆ, ನಿಮ್ಮ ಅಣ್ಣನ ಮಗನಿಗೆ

ಒಳ್ಳೆಯದಾಗಲಿ ಅಂತ ಆಶಿಸ್ತೇವೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ ನಮಗೆ ಕಳಿಸಿರೋದು, ನಮಸ್ತೆ ಆಕಾಶವಾಣಿ ನಿರೂಪಕರಿಗೆ ಶುಭೋದಯ. ಬೆಳಗಿನ ನಮನ ಭಕ್ತಿಗೀತೆಗಳು, ಭಾವಗೀತೆ, ಜನಪದ ಗೀತೆ ಹಾಗೆ ರಾಜ್ಯ ಕೀಟದ ಬಗ್ಗೆ ಮಾಹಿತಿ ಬಹಳ ಸೂಪರ್ ಆಗಿತ್ತು. ಹಾಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ಪ್ರಸಾರ ಆಗ್ತಾ ಇದೆ, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್, ಸರೋಜಾ, ಸಂಜಯ್, ಧನ್ಯ, ಮುದಿಮಲ್ಲಪ್ಪ, ಕಸ್ತೂರಮ್ಮ ಅವರು, ಓಕೆ, ನಿಮ್ಮ ಸಂದೇಶಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಬೆಳಗಿನ ಶುಭೋದಯಗಳು ಮೇಡಮ್, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಶೋಭಾ, ಯೋಗ ಶಿಕ್ಷಕಿ ಜೆಸಿಆರ್ ಬಡಾವಣೆ ಚಿತ್ರದುರ್ಗದಿಂದ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೂ ಕೂಡ. ಹಾಗೆ ಶುಭ ಮುಂಜಾನೆ ಮೇಡಮ್, ಬೆಳಗಿನ ಚಿತ್ರಗೀತೆಗಳು ಅದ್ಭುತ ರೀತಿಯಲ್ಲಿ ಬಂತು ಅಂತ ಹೇಳ್ತಾ ಇದ್ದಾರೆ ಮಂಜುಳಾ, ಪಿ ಟಿ ಮಹಂತೇಶ್, ಎಂಆರ್ ನಗರ, ಎಂಕೆ ಹಟ್ಟಿ, ಚಿತ್ರದುರ್ಗ ಅಂತೇಳಿ ತಿಳಿಸಿದ್ದಾರೆ. ಧನ್ಯವಾದ. ಓಕೆ, ಹಾಗೆ ಸುಗಮವಾಗಿ ಸರಾಗವಾಗಿ ಮೂಡಿಬಂದ ನಿಮ್ಮ ನಿರೂಪಣೆಯಲ್ಲಿ ಅದ್ಭುತವಾದ ಕಾರ್ಯಕ್ರಮ, ನಿಮ್ಮ ಧ್ವನಿ ಕೇಳಲು ಸುಮಧುರ, ತುಂಬಾ ತಾಳ್ಮೆಯಿಂದ ನಡೆಸಿಕೊಡ್ತೀರಾ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ವಾಣಿ, ಶಾಂತಕುಮಾರ್, ಸುಜನ್, ಸಾರಿಕಾ. ಓಕೆ, ಚಳ್ಳಕೆರೆಯಿಂದ ಸಂದೇಶವನ್ನ ಕಳಿಸಿರುವಂಥದ್ದು, ಧನ್ಯವಾದ ನಿಮ್ಮ ಈ ಸಂದೇಶಕ್ಕಾಗಿ. ಹಾಗೆ ಮುಂದಿನ ಸಂದೇಶವನ್ನ ನಮಗೆ ಕಳಿಸಿದ್ದಾರೆ ಸೋಮನಾಥ್, ಮಡ್ರಹಳ್ಳಿ ಜಗಳೂರು ತಾಲೂಕಿನಿಂದ. ನಮಸ್ತೆ ಬೆಳಗಿನ ನಿರೂಪಕರಿಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ನಮಸ್ತೆ. ನಮನ ಕಾರ್ಯಕ್ರಮದಲ್ಲಿ ನಾವು ಬೆಳಿಗ್ಗೆ ಎದ್ದಾಗ ಯಾವ ಶ್ಲೋಕವನ್ನು ಜಪಿಸಬೇಕು, ಹಾಗೆ ಮಲಗುವಾಗ ಯಾರನ್ನೆಲ್ಲ ನೆನೆಯಬೇಕು ಎಂದು ನೀವು ಕೊಟ್ಟ ಮಾಹಿತಿ ತುಂಬ ಅರ್ಥಪೂರ್ಣವಾಗಿತ್ತು. ಪ್ರತಿದಿನ ನಾವು ಯಾರನ್ನೆಲ್ಲ ಸ್ಮರಿಸಬೇಕು ಎಂದು ನೀವು ಕಾರ್ಯಕ್ರಮದಲ್ಲಿ ವಿವರವಾಗಿ ಹೇಳಿದ್ದು ಆ ನಾಗರಿಕರಿಗೆ ಉತ್ತಮ ಸಂದೇಶವಾಗಿತ್ತು. ಧನ್ಯವಾದಗಳು, ಶುಭ ದಿನ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮಗೂ ಕೂಡ ಧನ್ಯವಾದ. ಇನ್ನು ಕಾರ್ಯಕ್ರಮ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾರಿದು ಅಂತ ಅಂದರೆ ಮೂಡಿ ಬರ್ತಾ ಇದೆ ಕಾರ್ಯಕ್ರಮಗಳೆಲ್ಲ, ಸೊಗಸಾಗಿ ಮೂಡಿ ಬರ್ತಾ ಇದೆ. ಓಕೆ, ಹೇಳ್ತಾ ಇರೋದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೇಲಿ ಆದಿತ್ಯ ಶಿವಲೀಲತೇಲಿ ಮನೆಯವರು. ಓಕೆ, ಧನ್ಯವಾದ ನಿಮ್ಮ ಈ ಸಂದೇಶಕ್ಕಾಗಿ. ಓಕೆ, ಸಂತೋಷಗಳನ್ನು ಓದ್ತೀರಾ ಅಂತ ಹೇಳಿದ್ದಾರೆ. ನೀವೇ ಮಾಡಿದ ಕಾರ್ಯಕ್ರಮಕ್ಕೆ ಪೂರಕವಾದ ನಮ್ಮ ಬೆಳಗಿನ ಸಂದೇಶಗಳನ್ನು ಡಸ್ಟ್ಬಿನ್ಗೆ ಹಾಕ್ತೀರಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇಲ್ಲ ಶ್ರೀಶೈಲ ತೇಲಿಯವರೇ, ನಿಮ್ಮ ಸಂದೇಶಗಳು ಬಹಳ ಮುಂಚಿತವಾಗಿ ಕಳಿಸಿದಾಗ ಏನಾಗುತ್ತೆ ಅಂದರೆ ಆ ಸಂದೇಶಗಳೆಲ್ಲ ಕೆಳಗಡೆ ಹೋಗ್ತಾ ಹೋಗ್ತಾ ಹೊಸ ಸಂದೇಶಗಳು ಮೇಲೆ ಬರ್ತಾ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಸಂದೇಶಗಳು ನಮ್ಮ ಕಣ್ಣಿಗೆ ಬಿದ್ದಿರೋದಿಲ್ಲ, ಅಷ್ಟೇ. ನಿಮ್ಮ ಸಂದೇಶಗಳನ್ನು ಡಸ್ಟ್ಬಿನ್ಗೆ ಹಾಕುವಂತಹ ಯಾವ ಉದ್ದೇಶಗಳು ಕೂಡ ಇಲ್ಲ. ಬೇಜಾರ ಆಗಬೇಡಿ, ಕಾರ್ಯಕ್ರಮಗಳನ್ನು ಕೇಳ್ತಾ ನಿಮ್ಮ ಭಾಗವಹಿಸುವಿಕೆ ಹೀಗೆ ಮುಂದುವರಿಲಿ ಅಂತ ಕೂಡ ಹೇಳ್ತೇನೆ. ಓಕೆ, ನಿಮ್ಮ ಸಂದೇಶವನ್ನು ಕೂಡ ಓದಿದ್ದೀನಿ. ಮತ್ತೊಂದು ಸಂದೇಶ ಕೂಡ ಮೇಲಿದೆ, ಏನು ಹೇಳ್ತಾ ಇದ್ದಾರೆ ಅಂದರೆ, ಓಕೆ, ಆತ್ಮೀಯ ನಿರೂಪಕರಾದ ಕಾವ್ಯ ಮೇಡಮ್ ಅವರಿಗೆ ಶುಭ ಮುಂಜಾನೆ, ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮನ ಕಾರ್ಯಕ್ರಮದಲ್ಲಿ ಪ್ರತಿದಿನ ಬೆಳಗಿನ ಜಾವದ ಸಮಯದಲ್ಲಿ ಯಾವ ಶ್ಲೋಕ ಪಠಿಸಬೇಕು, ಶ್ಲೋಕಗಳ ಮಹತ್ವ ಕುರಿತು ಭಕ್ತಿ ಪ್ರಧಾನ ಗೀತೆ ಹಾಗೆ ವಿವರಣೆ ಜೊತೆ ಹಾಡುಗಳು ಕೂಡ ತುಂಬ ಆನಂದಮಯವಾಗಿತ್ತು, ಧನ್ಯವಾದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕಾಗಿ ಶ್ರೀಶೈಲ ತೇಲಿಯವರೇ. ಓಕೆ, ಸಾಧ್ಯ ಆದಷ್ಟು ನಿಮ್ಮ ಈ ಅನಿಸಿಕೆ ಅಭಿಪ್ರಾಯ ಇರುವಂತಹ ಸಂದೇಶಗಳನ್ನು 9:30 ಕಾರ್ಯಕ್ರಮದಲ್ಲೇ ಕಳಿಸೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲ, 1:10 ಪೂರ್ವದಲ್ಲಾದರೂ ಕಳಿಸಿದ್ರೆ ಖಂಡಿತ ನಿಮ್ಮ ಸಂದೇಶಗಳನ್ನು ನಾವು ಕೂಡ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನೀವು ಬಹಳ ಬೇಗನೆ ಕಳಿಸಿದಂತಹ ಸಂದರ್ಭದಲ್ಲಿ ನಿಮ್ಮ ಸಂದೇಶಗಳು ನಮಗೆ ಕಾಣಿಸದೇ ಇರಬಹುದು. ಓಕೆ, ಒಟ್ಟಾರೆ ಸಂದೇಶ ಕಳಿಸಿದಂತಹ ನಮ್ಮೆಲ್ಲ ಕೇಳುಗರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರುದ್ರತಾಂಡವ ಚಿತ್ರದ ಹಾಡನ್ನು.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 10:01:10. ಇದೀಗ ದುರ್ಗೋದಯ ಪ್ರಸಾರದಲ್ಲಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ಈಗಾಗಲೇ ನಿಮಗೆ ತಿಳಿಸ್ತಾ ಇರೋ ಹಾಗೇನೆ ಕಾರ್ಯಕ್ರಮದಲ್ಲಿನ ಇಂದಿನ ವಿಷಯ ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಹಾಗೆ ಇಲಾಖೆಯಲ್ಲಿನ ಸೌಲಭ್ಯಗಳು, ಸರ್ಕಾರದ ಶೈಕ್ಷಣಿಕ ಯೋಜನೆಗಳ ಕುರಿತಾಗಿರುವಂಥದ್ದು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಚಿತ್ರದುರ್ಗದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾಗಿರುವ ಪುಷ್ಪಲತಾ ಭಾವಿಮಠ ಅವರು. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಓಕೆ, ಕೇಳುಗರೆ, ಕಳೆದ ವಾರ ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ ನಿರ್ವಹಿಸಲಾಗ್ತಾ ಇರುವಂತಹ ವಿದ್ಯಾರ್ಥಿ ನಿಲಯಗಳ ಬಗ್ಗೆ ಜ್ಞಾನವಾಹಿನಿ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡಲಾಗಿತ್ತು. ಈ ದಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಚಿತ್ರದುರ್ಗ ಜಿಲ್ಲಾದ್ಯಂತ ನಡೆಸಲಾಗ್ತಾ ಇರುವಂತಹ ವಿದ್ಯಾರ್ಥಿ ನಿಲಯಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಹಾಗೆ ಎಸ್ಎಸ್ಎಲ್ಸಿ ಪೂರ್ವ ಹಾಗೂ ಎಸ್ಎಸ್ಎಲ್ಸಿ ನಂತರ ವಿದ್ಯಾರ್ಥಿಗಳಿಗೆ, ಪಿಯುಸಿ ಹಾಗೆ ತತ್ಸಮಾನ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥವರಿಗೆ, ಇನ್ನು ಪದವಿ ಅಥವಾ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡಬೇಕೆಂಬ ಇಚ್ಛೆ ಉಳ್ಳಂತಹ ವಿದ್ಯಾರ್ಥಿಗಳು ಹಾಗೆ ಪೋಷಕರು ಈ ಕಾರ್ಯಕ್ರಮದಲ್ಲಿ ಮಾಹಿತಿ ಪಡೆದುಕೊಂಡು ಸದುಪಯೋಗವನ್ನು ಪಡಿಸ್ಕೊಳ್ಬಹುದು. ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ, ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448642733 ಹಾಗೆ ಮತ್ತೊಂದು ಸಂಖ್ಯೆ 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಜೊತೆಗೆ ಸ್ಥಿರ ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 08194 ಈ ಸಂಖ್ಯೆಗೂ ಕೂಡ ಕರೆ ಮಾಡಬಹುದಾಗಿದೆ. ಹಾಗೆ ಕೇಳುಗರೆ, ಸಂದೇಶ ಕಳಿಸೋದ್ರ ಮೂಲಕ ಕೂಡ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಸಂದೇಶ ಕಳಿಸಬೇಕಾಗಿರೋ ಸಂಖ್ಯೆ 9448642733. ಓಕೆ, ಚಿತ್ರದುರ್ಗದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಯಾಗಿರುವ ಪುಷ್ಪಲತಾ ಅವರೇ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆರಂಭ ಆಗಿದ್ದು ಯಾವಾಗ, ಅದರ ಉದ್ದೇಶ ಏನು, ಹಾಗೆ ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸ್ಕೊಡಿ.
1: ನಮಸ್ತೆ ಮೇಡಮ್. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪ್ರಾರಂಭವಾಗಿದ್ದು 1977 ಅಂದರೆ ಸಮಾಜದಲ್ಲಿ ಈ ಒಂದು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಏನು ತಾರತಮ್ಯಗಳಿದೆ ಅದೆಲ್ಲವನ್ನು ಹೋಗಲಾಡಿಸೋದಕ್ಕೋಸ್ಕರ ನಮ್ಮ ಸಾಮಾಜಿಕ ಕ್ರಾಂತಿಯ ಹರಿಕಾರರಾದಂತಹ ಸನ್ಮಾನ್ಯ ದಿವಂಗತ ಡಿ ದೇವರಾಜ ಅರಸು ಅವರು ಈ ಒಂದು ಸೌಲಭ್ಯಗಳನ್ನು ಪ್ರಾರಂಭ ಮಾಡಿದರು. ಆವಾಗಿನಿಂದ ಈ ಹಾಸ್ಟೆಲ್ ಎನ್ನುವಂತಹ ಒಂದು ಕಾನ್ಸೆಪ್ಟು ಸಮಾಜದಲ್ಲಿ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡುತ್ತೆ. 1977 ಎಲ್ಲ ವರ್ಗದ, ಎಲ್ಲ ಹಿಂದುಳಿದ ವರ್ಗದ, ಅಂದರೆ ಆರ್ಥಿಕವಾಗಿ ಏನು ಹಿಂದುಳಿದಿದ್ದಾರೆ ಅವರ ಎಲ್ಲ ಕೆಟಗರಿಗಳನ್ನು ಮಾಡಿಕೊಂಡು ಪ್ರವರ್ಗಗಳ ಆಧಾರದ ಮೇಲೆ ಅವರಿಗೆ ಸೌಲಭ್ಯವನ್ನು ಕೊಟ್ಟು ಅವರನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅವರ ಅಭಿವೃದ್ಧಿಯನ್ನು ಮಾಡೋದಕ್ಕೋಸ್ಕರ ಪ್ರಾರಂಭಗೊಂಡಂಥದ್ದು ಈ ಹಾಸ್ಟೆಲ್ ಎನ್ನುವಂತಹ ಒಂದು ಶಿಕ್ಷಣದ ಒಂದು ಭಾಗ.
0: ಓಕೆ, ಒಟ್ಟಾರೆ ಇದು 1977 ಕಾರ್ಯನಿರ್ವಹಿಸ್ತಾ ಇದೆ. ಸಾಕಷ್ಟು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಅನುಕೂಲವನ್ನ ಮಾಡಿಕೊಡ್ತಾ ಇರುವಂತದ್ದು. ಈ ಬಾರಿ ಕೂಡ 2026-27 ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ ಪ್ರಕ್ರಿಯೆ ಅನ್ನೋದು ಆರಂಭ ಆಗಿದೆ. ಯಾವಾಗ್ನಿಂದ ಆರಂಭ ಆಗಿದೆ, ಎಲ್ಲಿವರೆಗೂ ಕೂಡ ಅವಕಾಶ ಇದೆ ಅಂತ ತಿಳಿಸಿ.
1: ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಿಗೆ ಈಗಾಗಲೇ ಅರ್ಜಿಗಳನ್ನ ಕರೆಯಲಾಗಿದೆ. ಅದಕ್ಕೆ 8/6/2026 ಕೊನೆಯ ದಿನ ಆಗಿರುತ್ತೆ. ನಂತರದಲ್ಲಿ ಆ ಅರ್ಜಿಗಳನ್ನು ಪರಿಶೀಲಿಸಿ ನಾವು ಅವರಿಗೆ ಪ್ರವೇಶವನ್ನು ಕೊಡ್ತೀವಿ. ಹಾಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಪಿ ಯು ಸಿ ಮತ್ತು ಪಿ ಯು ಸಿ ಸಮಾನಾಂತರ ಕೋರ್ಸ್ಗಳು ಏನಿದ್ದಾವೆ, ITI ಆಗಿರ್ಬೋದು,

0: ಡಿಪ್ಲೊಮೊ ಆಗಿರ್ಬೋದು, ಅವರಿಗೆ ನಾವು ಈಗಾಗಲೇ ಅರ್ಜಿಯನ್ನು ಕರೆದಿದ್ದೀವಿ, ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿದರೆ ಅದಕ್ಕೆ 15/6/2026 ಕೊನೆಯ ದಿನ ಆಗಿದೆ. ಈಗಾಗಲೇ ಸುಮಾರಷ್ಟು ಅರ್ಜಿಗಳು ಬರ್ತಾ ಇದ್ದಾವೆ.
1: ಓಕೆ, ನೀವು ಮೆಟ್ರಿಕ್ ಪೂರ್ವ ಹೇಳಿದ್ದು 8/6 ಅಂತೇಳಿ, ಈಗಾಗಲೇ ಆ ದಿನ ಮುಗ್ದಿದೆ, ಮತ್ತೊಮ್ಮೆ ಅವರಿಗೇನಾದ್ರೂ ಅವಕಾಶ ಮಾಡಿಕೊಡ್ತೀರಾ ಮೇಡಮ್? ಈಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ,
0: ಹಾಕೋದಕ್ಕೆ ಅವಕಾಶ ಕೊಡಲ್ಲ, ಯಾಕಂದ್ರೆ ಖಾಲಿ ಇರೋ ಸಂಖ್ಯೆನೇ ಕಡಿಮೆ ಇರ್ತದೆ. ಈಗ ಯಾಕಂದ್ರೆ ಆಲ್ರೆಡಿ ಇರ್ತಾರೆ 5/6 ಇಂದ 5ನೇ ಕ್ಲಾಸಿಂದ ಪ್ರಾರಂಭವಾಗಿರೋ ನಮ್ಮ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳು, SSLC ವರೆಗೂ ಇರುವಂತ ತರಗತಿಗಳಿಗೋಸ್ಕರ ಇರುವಂತ ವಿದ್ಯಾರ್ಥಿ ನಿಲಯಗಳು, ಅದರಲ್ಲಿ ಈಗಾಗಲೇ ಏನು SSLC ಮುಗಿಸ್ಕೊಂಡು ಹೋಗ್ತಾರೆ ಆ ವಿದ್ಯಾರ್ಥಿಗಳು ಹೋಗಿರುವ ಸ್ಥಳಗಳಿಗೆ ನಾವು ಸ್ಥಾನಗಳಿಗೆ ನಾವು ಪ್ರವೇಶವನ್ನು ಕೊಡಬೇಕು. ಹಾಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಏನು ಅದು ಖಾಲಿ ಇರೋದಿಲ್ಲ. ಎಷ್ಟು ಸಂಖ್ಯೆ ಹೋಗಿರ್ತಾರೋ ಅಷ್ಟು ಸಂಖ್ಯೆಗಳನ್ನ ನಾವು ಪ್ರವರ್ಗವಾರು ರೋಸ್ಟರ್ ಆಧಾರದ ಮೇಲೆ ತುಂಬಿಕೊಳ್ಳೋದಕ್ಕೆ ಅವಕಾಶ ಇರೋದ್ರಿಂದ ಮತ್ತೆ ಮತ್ತೆ ಪುನಃ ಕಾಲ್ ಮಾಡೋದಕ್ಕೆ ಅಲ್ಲಿ ಅವಕಾಶ ಇಲ್ಲ. ಆದ್ರೆ ಮೆಟ್ರಿಕ್ ನಂತರದಲ್ಲಿ ಮತ್ತೆ ಕಾಲ್ ಮಾಡ್ತೀವಿ.
1: ಓಕೆ, 15ನೇ ತಾರೀಕುವರೆಗೂ ಅವಕಾಶ ಇದೆ ಅಂತ ಹೇಳಿದ್ರಿ, ಹಾಗಾದ್ರೆ ಏನೆಲ್ಲ ದಾಖಲೆಗಳ ಮೂಲಕ ಅವರು ಪ್ರವೇಶಾತಿಯನ್ನ ಪಡಿಬಹುದು?
0: ಏನಿಲ್ಲ,

0: ಹಾಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಏನು ಅದು ಖಾಲಿ ಇರೋದಿಲ್ಲ. ಎಷ್ಟು ಸಂಖ್ಯೆ ಹೋಗಿರ್ತಾರೋ ಅಷ್ಟು ಸಂಖ್ಯೆಗಳನ್ನ ನಾವು ಪ್ರವರ್ಗವಾರು ಆ ರೋಸ್ಟರ್ ಆಧಾರದ ಮೇಲೆ ತುಂಬಿಕೊಳ್ಳೋದಕ್ಕೆ ಅವಕಾಶ ಇರೋದ್ರಿಂದ ಮತ್ತೆ ಮತ್ತೆ ಪುನಃ ಕಾಲ್ ಮಾಡೋದಕ್ಕೆ ಅಲ್ಲಿ ಅವಕಾಶ ಇಲ್ಲ. ಆದ್ರೆ ಮೆಟ್ರಿಕ್ ನಂತರದಲ್ಲಿ ಮತ್ತೆ ಕಾಲ್ ಮಾಡ್ತೀವಿ.
1: ಓಕೆ, 15ನೇ ತಾರೀಕು ಅವಕಾಶ ಇದೆ ಅಂತ ಹೇಳಿದ್ರಿ. ಹಾಗಾದ್ರೆ ಏನೆಲ್ಲ ದಾಖಲೆಗಳ ಮೂಲಕ ಅವರು ಪ್ರವೇಶತೆಯನ್ನ ಪಡಿಬಹುದು?
0: ಏನಿಲ್ಲ, ಹಿಂದಿನ ತರಗತಿಯಲ್ಲಿ ಏನು ಪಡೆದ ಅಂಕಗಳ ಒಂದು ಅಂಕಪಟ್ಟಿ ಮತ್ತೆ ಅವರದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಯಾವುದೇ ಪ್ರವರ್ಗ ಆದರೂ ಕೂಡ ಅದು ಮೂಲ ಮುಖ್ಯ ಆಗುತ್ತೆ. ಮತ್ತೆ ಆಧಾರ್ ಕಾರ್ಡು, ಹಾಗೆ ಶಾಲೆಯದೊಂದು ಟಿ ಸಿ ಇಲ್ಲದೆ ಇದ್ರೂ ನಡೆಯುತ್ತದೆ. ಬಟ್ ಇವು ಮಾತ್ರ ಬೇಕೇ ಬೇಕು.
1: ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಓಕೆ,
0: ಅವುಗಳನ್ನ ಜೆರಾಕ್ಸ್ ಹಾಕಿ ಆನ್ಲೈನ್ ಅಲ್ಲಿ
1: ಅಪ್ಲೈ ಮಾಡುವಂತದ್ದು. ಓಕೆ, ಇಷ್ಟು ದಾಖಲೆಗಳಿದ್ರೆ ಸಾಕು. ಇನ್ನು 15ನೇ ತಾರೀಕು ಪಿ ಯು ಸಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ತತ್ಸಮಾನ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅವಕಾಶ ಇರುವಂತದ್ದು. ಓಕೆ, ಒಟ್ಟಾರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನು ನಿರ್ವಹಿಸ್ತಾ ಇದೆ ಅಲ್ವಾ, ವಿದ್ಯಾರ್ಥಿ ನಿಲಯಗಳು ಎಷ್ಟು ಸಂಖ್ಯೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ?
0: ಮೆಟ್ರಿಕ್ ಪೂರ್ವದಲ್ಲಿ ನಮ್ದು 42 ವಿದ್ಯಾರ್ಥಿ ನಿಲಯಗಳಿದೆ ಮೇಡಮ್, 6 ತಾಲೂಕುಗಳು ಸೇರಿ. ಮೆಟ್ರಿಕ್ ನಂತರದಲ್ಲಿ 67 ವಿದ್ಯಾರ್ಥಿ ನಿಲಯಗಳು ಕೆಲಸ ನಿರ್ವಹಿಸ್ತಾ ಇದೆ. 67ರಲ್ಲಿ 35 ಮೆಟ್ರಿಕ್ ನಂತರ ಬಾಲಕರು, ಇನ್ನ 32 ಮೆಟ್ರಿಕ್ ನಂತರ ಬಾಲಕಿಯರು. ಒಟ್ಟು 109 ವಿದ್ಯಾರ್ಥಿ ನಿಲಯಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ಮೆಟ್ರಿಕ್ ಪೂರ್ವದಲ್ಲಿ 2255 ಸಂಖ್ಯೆ ಇದೆ. ಮೆಟ್ರಿಕ್ ನಂತರದಲ್ಲಿ 8244 ವಿದ್ಯಾರ್ಥಿಗಳು ನಮ್ಮ ಇಲಾಖೆಯ ಅಡಿಯಲ್ಲಿ ನಿರ್ವಹಿಸ್ತಾ ಇರತಕ್ಕಂತಹ ವಿದ್ಯಾರ್ಥಿ ನಿಲಯಗಳ ಒಂದು ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ.
1: ಓಕೆ, ಒಟ್ಟಾರೆ ಒಂದು 5000 ಸಂಖ್ಯೆ ಹತ್ತತ್ರ ಅಂತ ಹೇಳಬಹುದು, 2 ಮೆಟ್ರಿಕ್ ಪೂರ್ವ ಮತ್ತೆ ಮೆಟ್ರಿಕ್ ನಂತರದಲ್ಲಿ ಅಂದಾಜು ಹೇಳುವಂತದ್ದು
0: ಜಾಸ್ತಿ ಇದೆ. ಮೆಟ್ರಿಕ್ ಪೂರ್ವದಲ್ಲಿ 2255, ಮೆಟ್ರಿಕ್ ನಂತರದಲ್ಲಿ 8244, ಅಲ್ಲಿಗೆ 10,000
1: ಹೆಚ್ಚು
0: ವಿದ್ಯಾರ್ಥಿಗಳು ನಮ್ಮಲ್ಲಿ ವಾಸವಾಗಿದ್ದಾರೆ.
1: ಓಕೆ, ಅನುಕೂಲವನ್ನ ಪಡೆದುಕೊಳ್ತಾ ಇರುವಂತದ್ದು. ಜಿಲ್ಲೆಯಾದ್ಯಂತ 109 ವಿದ್ಯಾರ್ಥಿ ನಿಲಯಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಇವೆಲ್ಲವೂ ಕೂಡ ಸರ್ಕಾರದ ವತಿಯಿಂದ ಬರುವಂತಹ ಒಂದು ಅನುದಾನದಿಂದ ನಡೆಯುವಂತಹ ಸಂಸ್ಥೆಗಳಾಗಿದೆ.
0: ಎಲ್ಲಾ ಸೌಲಭ್ಯಗಳನ್ನು ಉಚಿತವಾಗಿ ಕೊಡುವಂತಹ ಒಂದು ವ್ಯವಸ್ಥೆ ಇದೆ.
1: ಓಕೆ, ಏನೆಲ್ಲ ಸೌಲಭ್ಯಗಳಿದೆ ಅಂತೇಳಿ ಮತ್ತೊಮ್ಮೆ ಮಾತಾಡೋಣ. ಅದಕ್ಕೂ ಮೊದಲು, ಇದು ಸರ್ಕಾರದಿಂದ ನಡೆಯುವಂತಹ ವಿದ್ಯಾರ್ಥಿ ನಿಲಯಗಳ ಸಂಖ್ಯೆ ಇದಾಗಿದೆ, ಅನುದಾನಿತವಾಗಿ ನಡೆಯುವಂತಹ ವಿದ್ಯಾರ್ಥಿ ನಿಲಯಗಳೇನಾದರೂ ಇದೆಯಾ?
0: ನಮ್ಮಲ್ಲಿ 4 ವಿದ್ಯಾರ್ಥಿ ನಿಲಯಗಳು ಅನುದಾನಿತ ಇದೆ. ಹಿರಿಯೂರು ಭಾಗದಲ್ಲಿ 2 ವಿದ್ಯಾರ್ಥಿ ನಿಲಯಗಳು ಮತ್ತೆ ಚಿತ್ರದುರ್ಗ ಟೌನ್ ಅಲ್ಲಿ ಒಂದಿದೆ. ಒಟ್ಟು 4 ವಿದ್ಯಾರ್ಥಿಗಳು ನಮ್ಮಲ್ಲಿ ಕೆಲಸವನ್ನ ನಿರ್ವಹಿಸಿದೆ. ಚಳ್ಳಕೆರೆಯಲ್ಲಿ ಒಂದಿದೆ ಮತ್ತೆ ಚಿತ್ರದುರ್ಗ 1, 2 ಹಿರಿಯೂರು.
1: ನಾಲ್ಕು ಅನುದಾನಿತ ವಿದ್ಯಾರ್ಥಿ ನಿಲಯಗಳಿರುವಂತದ್ದು. ಓಕೆ, ಈ ಅನುದಾನಿತ ವಿದ್ಯಾರ್ಥಿ ನಿಲಯಗಳಿಗೂ ಕೂಡ ಸರ್ಕಾರದಿಂದ ಏನಾದರೂ ಸಹಾಯ ದೊರೆಯುತ್ತಾ ಮೇಡಮ್?
0: ಹೌದು, ಅನುದಾನಿತ ಅಂದ್ರೆ ಅವರು ಏನು ಸಂಸ್ಥೆಯನ್ನ ನಡೆಸ್ತಾರೆ ಅದಕ್ಕೆ ದೊರೆಯುವಂತಹ ಸೌಲಭ್ಯವನ್ನ ಸರ್ಕಾರದಿಂದಲೇ ಪಡೆದುಕೊಂಡು ನಡೆಸುವಂತದ್ದು.
1: ಓಕೆ, ಸರ್ಕಾರದಿಂದ
0: ಊಟದ ಏನು ವೆಚ್ಚವನ್ನ ನಾವು
1: ಭರಿಸುತ್ತೇವೆ.
0: ಎಲ್ಲ ಸಿಬ್ಬಂದಿ ಎಲ್ಲವನ್ನ ಅವರು ನೋಡ್ಕೊಳ್ತಾರೆ ಸಂಸ್ಥೆಯವರು.
1: ಓಕೆ ಓಕೆ, ಈ ಒಂದು ವಿದ್ಯಾರ್ಥಿ ನಿಲಯಗಳಲ್ಲಿ ಸೌಲಭ್ಯಗಳ ಬಗ್ಗೆ ಹೇಳ್ತಾ ಇದ್ರಿ. ಮೆಟ್ರಿಕ್ ಪೂರ್ವ ಇರಬಹುದು ಅಥವಾ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಏನೆಲ್ಲ ಸೌಲಭ್ಯಗಳನ್ನ ಒದಗಿಸಿ ಕೊಡ್ತೀರಾ?
0: ಮೆಟ್ರಿಕ್ ಪೂರ್ವದಲ್ಲಿ ನಾವು ಅವರಿಗೆ 2 ಜೊತೆ ಸಮವಸ್ತ್ರ, ಆಮೇಲೆ ಅವರಿಗೆ ಬುಕ್ಸ್ ಅಂದ್ರೆ ನೋಟ್ಸ್ ಅದು ಒಂದು ಸೆಟ್ ಕೊಡ್ತೀವಿ. ಹಾಗೆ ಅವರಿಗೆ 2 ಇದು ಕ್ರೀಡಾ ಸಾಮಗ್ರಿಗಳನ್ನ ಕೊಡ್ತೀವಿ ಉಚಿತವಾಗಿ.
1: ಓಕೆ,
0: ಕ್ರೀಡಾ ಸಾಮಗ್ರಿಗಳನ್ನ ಕೊಡ್ತೀವಿ. ಇನ್ನು ಉಳಿದಂತೆ ಊಟ ಉಚಿತ, ವಸತಿನೂ ಕೂಡ ಉಚಿತವಾಗಿರ್ತದೆ, ಗ್ರಂಥಾಲಯದ ಪುಸ್ತಕಗಳು ಉಚಿತವಾಗಿರ್ತದೆ.
1: ಒಟ್ಟಾರೆ ಇಷ್ಟೆಲ್ಲ ಸೌಲಭ್ಯಗಳನ್ನ ಮಾಡಿಕೊಡುವಂತದ್ದು. ಈ ವಿದ್ಯಾರ್ಥಿಗಳಿಗೆ ಅವರು ವಾಸ ಮಾಡುವಂತಹ ಕಟ್ಟಡದ ಸುರಕ್ಷತೆ ಬಹಳ ಮುಖ್ಯ ಆಗಿರುತ್ತೆ, ಅದರ ನಿರ್ವಹಣೆ ಹೇಗ್ ಮಾಡ್ತೀರಾ?
0: ಇಲ್ಲ, ಕಟ್ಟಡದ ನಿರ್ವಹಣೆಯನ್ನ ಅಲ್ಲಿ ಇರ್ತಕ್ಕಂತ ನಿಲಯ ಮೇಲ್ವಿಚಾರಕರು ವೀಕ್ಷಣೆ ಮಾಡ್ತಾನೆ ಇರ್ತಾರೆ. ಹೆಚ್ಚು ನಮ್ಮಲ್ಲಿ ಸ್ವಂತ ಕಟ್ಟಡಗಳೇ ಆಗಿರೋದ್ರಿಂದ ಅದರಲ್ಲಿ ತೀರಾ ಕೆಲವಷ್ಟು ಹಾಳಾದಂತ ಪರಿಸ್ಥಿತಿಯಲ್ಲಿ ಅವುಗಳನ್ನ ರಿಪೇರಿ ಮಾಡಿಸೋ ಕೆಲಸವನ್ನ ನಾವು ಖಂಡಿತ ಮಾಡ್ತೀವಿ. ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ
1: ಹೊಸ ಕಟ್ಟಡಗಳಂತಾನೇ ಎಷ್ಟಿರಬಹುದು ಮೇಡಮ್? ನೂತನವಾಗಿ ನಿರ್ಮಾಣ ಆಗಿರುವಂತದ್ದು ಇತ್ತೀಚಿನ ವರ್ಷಗಳಲ್ಲಿ,
0: ಇತ್ತೀಚೆಗೆ 2 ಹರಿಯಬ್ಬೆ ಮತ್ತೆ ಹಿರಿಯೂರಲ್ಲಿ ಆಯ್ತು, ಅದು ಬಿಟ್ರೆ ಇತ್ತೀಚೆಗೆ ಯಾವುದು ಚಿತ್ರದುರ್ಗ ಟೌನ್ ಅಲ್ಲಿ ಒಂದಾಯ್ತು. 3 ಕಟ್ಟಡಗಳು ನಿರ್ಮಾಣ ಆಗಿದೆ ಕಳೆದ 2 ಸಾಲಿನಲ್ಲಿ. ಈಗ ಮತ್ತೆ ನಾವು ಪ್ರಪೋಸ್ ಮಾಡಿದ್ವಿ ಒಟ್ಟು 12 ಕಟ್ಟಡಗಳಿಗೆ, ಅದರಲ್ಲಿ 6 ಚಿತ್ರದುರ್ಗ ಟೌನ್, 2 ಹೊಳಲ್ಕೆರೆ, 1 ಚಳ್ಳಕೆರೆ, 1 ಮೊಳಕಾಲ್ಮೂರು.

0: ಹೊಸ ವಿದ್ಯಾರ್ಥಿ ನಿಲಯಗಳಿಗೆ ನೀವು ಬೇಡಿಕೆ ಇಟ್ಟಿರುವಂತದ್ದು. ಓಕೆ, ಈ ವಿದ್ಯಾರ್ಥಿ ನಿಲಯಗಳಲ್ಲಿ ಇರುವಂತಹ ಒಂದು ಸೌಲಭ್ಯ ಹೇಳಿದ್ರೆ, ಹಾಗೆ ಕಟ್ಟಡ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿರುವಂತದ್ದು. ಈ ಒಂದು ವಿದ್ಯಾರ್ಥಿ ನಿಲಯಗಳಲ್ಲಿ ವಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಆಹಾರ ಅನ್ನು ಕೂಡ ಒದಗಿಸುವಂತದ್ದು, ಸಂಪೂರ್ಣವಾಗಿ ಅವರಿಗೆ ಏನ್ ಬೇಕೋ ವಸತಿ ಆಹಾರ ಎಲ್ಲವನ್ನ ಕೂಡ ನೋಡ್ಕೊಳ್ತೀರಾ. ಆಹಾರದ ಗುಣಮಟ್ಟ ಸುರಕ್ಷತೆ ಇದರ ಬಗ್ಗೆ ಹೇಗೆ ನಿಗಾ ವಹಿಸ್ತೀರಾ?
1: ಖಂಡಿತವಾಗ್ಲೂ ನಿಗಾ ವಹಿಸ್ತೀವಿ. ಯಾಕೆಂದ್ರೆ ಒಂದು ಮೆನು ಚಾರ್ಟ್ ಅಂತೇಳಿ ನಮ್ಮ ಆಯುಕ್ತಾಲಯದಿಂದಲೇ ಬಂದಿರುತ್ತೆ. ಅದೇ ಮೆನು ಚಾರ್ಟ್ ಅನ್ನೇ ಇಡೀ ರಾಜ್ಯದಲ್ಲಿ ನಾವು ಅದನ್ನ ಪ್ರತಿ ದಿನ ನಾವು ಮಾಡಲೇಬೇಕು. ನಾವೇ ಯಾವುದನ್ನು ಚೇಂಜ್ ಮಾಡ್ಕೊಳ್ಳೋ ಹಾಗಿಲ್ಲ. ಆ ಮೆನು ಚಾರ್ಟಿನ ಆಧಾರದ ಮೇಲೆ ಪ್ರತಿದಿನ ಬೆಳಗಿನಿಂದ ರಾತ್ರಿವರೆಗೂ ಏನು ಫುಡ್ಡನ್ನು ಕೊಡ್ತೀವಿ ಅದರ ಆಧಾರದ ಮೇಲೇ ನಾವು ಅವರಿಗೆ ಪ್ರೊವೈಡ್ ಮಾಡುವಂಥದ್ದು. ಇನ್ನು ಉಳಿದ ಹಾಗೆ ಅದರ ಗುಣಮಟ್ಟ ಅಂತ ತಗೊಂಡ್ರೆ, ಆಲ್ರೆಡಿ ಏನು ಆಹಾರದ ಸಾಮಗ್ರಿಗಳನ್ನು ಅವರಿಗೆ ಸರಬರಾಜು ಮಾಡ್ತಾರೆ ಅದು ಕೂಡ ಟೆಂಡರ್ ಪ್ರಕ್ರಿಯೆಯ ಮೂಲಕನೇ ಅವರಿಗೆ ಆಹಾರ ಸಾಮಗ್ರಿಗಳನ್ನು ಪೂರೈಕೆ ಮಾಡುವಂಥದ್ದು. ಮತ್ತು ಅವರು ಸಿದ್ಧಪಡಿಸಿದ ಆಹಾರವನ್ನು ಕೂಡ ಉತ್ತಮ ಗುಣಮಟ್ಟದಲ್ಲಿ ಮಾಡೋದಕ್ಕೋಸ್ಕರ ಆಹಾರ ಸುರಕ್ಷತಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದೀವಿ. ಈಗ ಅಡುಗೆಯವರ ಸ್ವಚ್ಛತೆ ಆಗಿರ್ಬೋದು, ಅಡುಗೆ ಮನೆಯೇ ಸ್ವಚ್ಛತೆ ಆಗಿರ್ಬೋದು, ಮತ್ತು ಅದರ ಫೋಟೋಗಳನ್ನು ನಮ್ಮ ನಿಲಯ ಪೋರ್ಟಲ್ ಅಂತ ಒಂದು ಪೋರ್ಟಲ್ ಇದೆ. ಪ್ರತಿ ದಿನ ಪ್ರತಿ ಮೆನು ಚಾರ್ಟಿನ ಮೆನು ಚಾರ್ಟ್ ಅದನ್ನೇ ಅದೇ ಶೋ ಮಾಡುತ್ತೆ. ಇವರು ಫೋಟೋನ ಅಪ್ಲೋಡ್ ಮಾಡ್ತಾರೆ ಅಂದ್ರೆ ಏನು ವ್ಯತ್ಯಾಸ ಇದೆ ಅಂತ ಅಲ್ಲಿ ಶೋ ಆಗುತ್ತೆ.
0: ಮೆನು ಚಾರ್ಟ್ ಅಂತ ಹೇಳ್ತಿದ್ರ, ಏನೆಲ್ಲ ಒಳಗೊಂಡಿರುತ್ತೆ ಮೇಡಮ್ ಅವರ ಮೆನು ಚಾರ್ಟ್ ಅಲ್ಲಿ?
1: ಮೆನು ಚಾರ್ಟ್ ಅಲ್ಲಿ ಬೆಳಗ್ಗೆ ಟೀ ತಿಂಡಿ, ಮಧ್ಯಾಹ್ನದಲ್ಲಿ ಊಟದ,
0: ದಿನ ಬೇರೆ ಬೇರೆ ರೀತಿಯಾದಂತಹ ತಿಂಡಿ,
1: ಎವ್ರಿ ಡೇ ಚೇಂಜ್ ಇರ್ತದೆ.
0: ಓಕೆ, ಯಾಕೆ ಅಂದ್ರೆ ಮನೇಲಿ ಮಕ್ಕಳು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ದಿನ ತಿಂಡಿ ಅದೇ ಇರುತ್ತೆ ಆ ತರ ಇರುತ್ತೆ ಅಂತೇಳಿ. ಅಂತದ್ರಲ್ಲಿ ವಸತಿ ನಿಲಯಗಳಲ್ಲಿ ಈ ತಿಂಡಿಯನ್ನ ಮಾಡಿ ಮಕ್ಕಳಿಗೆ ಮೆಚ್ಚಿಸುವಂತದ್ದು ಅಥವಾ ಸುಧಾರಿಸುವಂತದ್ದು ಬಹಳ ಕಷ್ಟ.
1: ಖಂಡಿತವಾಗ್ಲೂ ಕಷ್ಟನೇ.
0: ಇಷ್ಟಪಟ್ಟು ತಿಂತಾರ, ಬಳಸ್ತಾರ?
1: ಅದು ಅದು ಅವರಿಗೂ ಕೂಡ ಅನಿವಾರ್ಯ. ಯಾಕೆಂದ್ರೆ ಒಂದು ವಿದ್ಯಾರ್ಥಿ ನಿಲಯದ ಅಂತ ಬಂದಾಗ ಅಲ್ಲಿ ಶಿಕ್ಷಣನೇ ಮುಖ್ಯ ಆಗುತ್ತೋ ವಿನಃ ಊಟ ಮುಖ್ಯ ಆಗಲ್ಲ.
0: ಹಾಗಂತೇಳಿ
1: ಅದನ್ನ ನಾವು ನೆಗ್ಲೆಕ್ಟ್ ಮಾಡೋ ಹಾಗೂ ಇಲ್ಲ. ಯಾಕೆಂದ್ರೆ ಊಟ ಇದ್ರೆ ಆರೋಗ್ಯ ಚೆನ್ನಾಗಿರ್ತದೆ, ಅದು ಆರೋಗ್ಯ ಚೆನ್ನಾಗಿದ್ರೆ ಶಿಕ್ಷಣ ಚೆನ್ನಾಗಿರುತ್ತೆ. ಈಗ ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸು ಅಂತ ಹೇಳೋ ಹಾಗೆ ಖಂಡಿತವಾಗ್ಲೂ ಪ್ರತಿ ದಿನ ಬೆಳಗ್ಗೆ ಅವರು ಏನು ಫುಡ್ ಅನ್ನ ಪ್ರಿಪೇರ್ ಮಾಡ್ಬೇಕು ಅದನ್ನ ಹಿಂದಿನ ದಿನನೇ ಅವರೆಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ. ಈಗ ಮೊಳಕೆ ಕಾಳುಗಳು ಅದನ್ನ ಇದಿಡೀರ್ ಅಂತ ಮಾಡೋದಕ್ ಆಗಲ್ಲ. ಅವರು ಮುಂಚೆನೆ ಅದನ್ನ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಟೂ ಡೇಸ್ ಬಿಫೋರ್ ಅದನ್ನ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಮತ್ತೆ ಇಡ್ಲಿ ಅದಕ್ಕೂ ಕೂಡ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೋಬೇಕು. ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಈ ತರದ ಫುಡ್ಗಳಿಗೆ ಅವರು ಪ್ರತಿ ದಿನ ಹಿಂದಿನ ದಿನನೇ ಆ ವಾರ ಇಡೀ ಏನೇನು ಪ್ರಿಪರೇಷನ್ ಬೇಕು ಅದನ್ನ ಪ್ರತಿ ವಾರನೂ ಅವ್ರು ಗಮನಿಸಲೇಬೇಕಾಗುತ್ತೆ. ಅದಕ್ಕೋಸ್ಕರ ಅಂತಲೇ ನಿಲಯ ಮೇಲ್ವಿಚಾರಕರು ಇರೋದ್ರಿಂದ ಖಂಡಿತವಾಗ್ಲೂ ಅವರೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿ ತಮ್ಮ ಸ್ವಂತ ಮಕ್ಕಳ ತರ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆ ರೀತಿಯ ಒಂದು ನಿಲಯಗಳ ನಿರ್ವಹಣೆ ನಡೀತಾ ಇದೆ ಅನ್ನೋದು ನಮ್ಮ ಅಭಿಪ್ರಾಯ.
0: ಓಕೆ, ಒಟ್ಟಾರೆ ಒಂದು ಮೆನು ಚಾರ್ಟ್ ಅಲ್ಲಿ ಆಹಾರದ ಪಟ್ಟಿಯ ಜೊತೆಗೆ ಪೌಷ್ಟಿಕಾಂಶ ಇರುವಂತಹ ಆಹಾರಗಳನ್ನೇ ಅಲ್ಲಿ ಸೇರಿಸಿರ್ತಾರೆ.
1: ಖಂಡಿತವಾಗ್ಲೂ ಆ ಮೆನು ಚಾರ್ಟ್ ಅನ್ನ ರೆಡಿ ಮಾಡಿಕೊಡ್ಬೇಕಾದ್ರೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ನ್ಯೂಟ್ರಿಷಿಯನ್ಗಳ ಒಂದು ಗೈಡೆನ್ಸ್ ಅನ್ನ ತಗೊಂಡೇ ಅದು ರೆಡಿ ಆಗೋದ್ರಿಂದ ನಮಗೆ ಇಲ್ಲಿ ಆ ಸಮಸ್ಯೆ ಬರೋದಿಲ್ಲ.
0: ಹೌದು, ಯಾಕೆ ಅಂದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಗಣಿ ಬಾಧಿತ ಪ್ರದೇಶ ಆಗಿದೆ, ಇಲ್ಲಿ ನ್ಯೂಟ್ರಿಷಿಯನ್ನ ಕೊರತೆ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಆಹಾರದ ಮೂಲಕ ಆ ಪೋಷಕಾಂಶ ದೊರಕೋದು ಬಹಳ ಮುಖ್ಯ. ಓಕೆ, ನಿಮ್ಮ ನಿಲಯದಲ್ಲಿ ವಿದ್ಯಾರ್ಥಿ ನಿಲಯಗಳಲ್ಲಿ ಆ ಸೌಲಭ್ಯ ಇದೆ, ಮಕ್ಕಳಿಗೂ ಕೂಡ ಉತ್ತಮ ರೀತಿಯಲ್ಲಿ ತಲುಪಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ವಿದ್ಯಾರ್ಥಿ ನಿಲಯಗಳಲ್ಲಿ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ತೀರಾ?
1: ನಮ್ಮ ವಿದ್ಯಾರ್ಥಿ ನಿಲಯಗಳಲ್ಲಿ ಮೊದಲಿನಿಂದ ಏನು ಆ ಒಂದು ವಿದ್ಯಾರ್ಥಿ ನಿಲಯಕ್ಕೆ ನಿರ್ಧಾರ ಆಗಿರುತ್ತೆ ಇಷ್ಟೇ ಸಂಖ್ಯೆಯಲ್ಲಿ.
0: ಒಂದು ಕರೆ ಇದೆ, ನಂತರ ವಿವರಿಸುವಂತ್ರಿ. ಹಲೋ, ನಮಸ್ತೆ.
2: ನಮಸ್ತೆ, ಸೋಮನಾಥ್ ಅಂತ ಮಾತಾಡ್ತಾ ಇದ್ದೀನಿ, ಮದ್ರಳ್ಳಿಯಿಂದ ತಾಲೂಕು.
0: ಓಕೆ ಸೋಮನಾಥ್ ಅವರೇ, ಪ್ರಶ್ನೆ ಕೇಳಿ.
2: ನಮಸ್ಕಾರ ಅಧಿಕಾರಿಗಳಿಗೆ.
0: ನಮಸ್ತೆ ಸರ್.
2: ಮೇಡಮ್ ಅವರೇ, ಈಗ ಹಿಂದುಳಿದ ವರ್ಗ ಅಂತ ಅಂದ್ರೆ ಅದರಲ್ಲಿ ಎಂತದ್ದೇ ಜಾತಿಯ ಪಂಗಡ ಆಗಿರ್ಬೇಕಂತ ಇದೆಯಾ, ಅಥವಾ ಆರ್ಥಿಕವಾಗಿ ಹಿಂದುಳಿದವರು ಎಲ್ಲರೂ ಆ ಒಂದು ಸಾಲಲ್ಲಿ ಬರ್ತಾರೆ ಮೇಡಮ್?
1: ಸರ್, ಸಾಮಾನ್ಯವಾಗಿ ಎಲ್ಲಾ ಜಾತಿ ಪ್ರವರ್ಗಗಳನ್ನ ನೋಡಿದ್ರೆ ಅದರಲ್ಲಿ ಆರ್ಥಿಕವಾಗಿ ಹಿಂದುಳಿದಂತವರನ್ನೇ ಪರಿಗಣನೆಗೆ ತಗೋಬೇಕಾಗುತ್ತೆ ಸರ್. ಯಾಕೆ ಅಂದ್ರೆ ಇಲ್ಲಿ ನಾವು ಆದಾಯದ ಒಂದು ಮಿತಿಯನ್ನ ಇರೋದ್ರಿಂದ ಈಗ SC/ST ಬೇರೆ ಮತ್ತು ಇತರೆ ಪ್ರವರ್ಗಗಳಿಗೆ ಬೇರೆ, ಆದಾಯದ ಮೂಲದ ಆಧಾರದ ಮೇಲೆ ನಾವು ಆದಾಯದ ಪ್ರಮಾಣ ಪತ್ರವನ್ನ ಕೊಡೋದ್ರಿಂದ ಅದೇ ಅಲ್ಲಿ ಮುಖ್ಯ ಆಗುತ್ತೆ.
2: ಇದು ಈಗ ಜನರಲ್ ಅಂತ ಅನ್ಕೊಂಡಿರುವಂತ ಕೆಟಗರಿಗೂ ಕೂಡ ಬರುತ್ತೆ.
1: ಹೌದು, ಖಂಡಿತ ಸರ್.
2: ಆದಾಯದ ಪ್ರಮಾಣ ಪತ್ರವನ್ನು ಕೊಡ್ಬೇಕಾಗಿರುತ್ತೆ.
1: ಜನರಲ್ ಅಂದ್ರೆ ನೀವು ಇಲ್ಲಿ ಯಾವ ಜಾತಿ ಅಂತ ಹೇಳಿದ್ರೆ ನಾನು ಹೇಳ್ಬೋದು ಸರ್?
2: ಅದೇ ಈಗ ಸಾಮಾನ್ಯವಾಗಿ ಜನ

0: ಅಂದ್ರೆ ಈಗ ಲಿಂಗಾಯತ ಇರ್ಬೋದು, ಮತ್ತೆ ಕುರುಬ ಜನಾಂಗ ಇರ್ಬೋದು,
1: ಲಿಂಗಾಯತ ಖಂಡಿತವಾಗ್ಲೂ ಬರುತ್ತೆ 3B ನಲ್ಲಿ. ಆದಾಯದ ಮಿತಿ ಮಾತ್ರ ಇದಕ್ಕೆ ಅಪ್ಲೈ ಆಗುತ್ತೆ ಸರ್.
2: ಓಕೆ, ಎಷ್ಟು ಆದಾಯ ಇರಬೇಕು?
1: 1,00,000 ಆದಾಯ ಇರಬೇಕು
2: ಎಲ್ಲಾ ವರ್ಗಗಳಿಗೆ ಅಥವಾ ಲಿಂಗಾಯತ
1: ವರ್ಗ ಎಲ್ಲಾ ಪ್ರವರ್ಗಗಳಿಗೆ, ಅದರಲ್ಲಿ ಎಸ್ ಸಿ ಮತ್ತೆ ಎಸ್ ಟಿ ಗಳಿಗೆ ಮಾತ್ರ 2,00,000.
2: ಓಕೆ, ಅವ್ರಿಗೆ ಇರುವಂತ
0: ಪ್ರವರ್ಗ 1,00,000 ಆದಾಯ ಹೊಂದಿರುವಂತ ಪೇರೆಂಟ್ಸ್ ಮಕ್ಕಳಿಗೆ ಅಲ್ಲಿ ಅವಕಾಶ ಇರುತ್ತೆ ಅಂತ.
1: ಹೌದು ಸರ್.
2: ಓಕೆ ಓಕೆ ಸೋಮನಾಥ್.
0: ಕೆಲವೊಂದು ಬರೀ ಇಂತ ಪಂಗಡಕ್ಕೆ ಅಂತೇಳಿ ಕೂಡ ಹಾಸ್ಟೆಲ್ ಗಳಿದೆ ಅಲ್ರ ಕೆಲವು?
1: ನಮ್ಮ ಇದರಲ್ಲಿ ಇಲ್ಲ ಸರ್, ನಮ್ಮಲ್ಲಿ ಹಿಂದುಳಿದ ವರ್ಗ ಅಂದ್ರೆ ಎಲ್ಲಾ ಕ್ಯಾಟಗರಿಗಳು ಇಲ್ಲಿ ಕನ್ಸಿಡರ್ ಆಗುತ್ತೆ, ಅದಕ್ಕೋಸ್ಕರನೇ ಇದು ಹಿಂದುಳಿದ ವರ್ಗಗಳ ಇಲಾಖೆ. ಭಾಗ ಎಲ್ಲಾ ಪ್ರವರ್ಗಗಳ ವಿದ್ಯಾರ್ಥಿಗಳು ಇರ್ತಾರೆ. ಮಂಜೂರಾತಿ ಸಂಖ್ಯೆ 75%, ಇನ್ನ 25% ಎಸ್ ಸಿ ಮತ್ತು ಎಸ್ ಟಿ ಗಳಿಗೆ ಇರುತ್ತೆ ಸರ್.
0: 75% ಬೇರೆಯವರಿಗೆ, 25% ಎಸ್ ಸಿ ಎಸ್ ಟಿ.
1: ಹೌದು ಸರ್, ಹೌದು ಸರ್.
0: ಮತ್ತೆ ಇನ್ನೊಂದೇನಂದ್ರೆ ಈ ಒಂದು ಹಿಂದುಳಿದ ವರ್ಗ ಅಂತೇಳಿ ಹೇಳ್ತಾ ಇದ್ದದ್ದೇ ನನಗೆ ಯಾಕೋ ಅದು ಚೆನ್ನಾಗಿಲ್ಲ ಅನಿಸ್ತು, ಅದಕ್ಕೆ ಬೇರೆ ಏನಾದ್ರು ಒಂದು ಸೂಕ್ತವಾದ ಹೆಸರು ಇಡಬಹುದಾ ಪ್ರಯತ್ನಿಸಿ ಅಂತ.
2: ಏನು ಯೋಚನೆ ಮಾಡಿದ್ದೀರಾ ಸೋಮನಾಥ್ ಅವರೇ?
1: ವ್ಯಕ್ತಪಡಿಸಿ, ತಾವೇನು ನಿರ್ಧಾರ ಮಾಡಿದಿರಿ ಹೇಳಿ.
0: ಬೇರೆ ಏನಾದ್ರು ಒಂದು ಕಲ್ಯಾಣ ವರ್ಗ ಅಂತ ಹೇಳೋದು.
2: ಓಕೆ, ಮುಂದೆ ಸೇರಿಸಿದ್ದಾರೆ ಅಲ್ವಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತೇಳಿ, ಯಾಕೆ ಈ ಹೆಸರು ಬೇಡ ಅಂತ ಅನ್ಸಿದೆ ನಿಮಗೆ? ಓಕೆ ಸೋಮನಾಥ್ ಅವರೇ, ನನಗೆ ಅನ್ನಿಸೋ ಹಾಗೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಏನೆಲ್ಲ ಕ್ರಮಗಳನ್ನ ತಗೊಳ್ತಾ ಪ್ರತಿಯೊಂದು ವರ್ಗವೂ ಕೂಡ ಸುಧಾರಣೆ ಆಗ್ತಾ ಇದೆ, ಹಾಗಾಗಿ ಪ್ರಗತಿ ಹೊಂತಾ ಇರೋದ್ರಿಂದ ನೀವ್ ಹೇಳೋ ಹಾಗೆ ಹಿಂದುಳಿದ ಅಂತ ಬದಲಾಯಿಸೋದಾದ್ರೆ ನಿಮಗೇನಾದ್ರೂ ಸೂಕ್ತ ಹೆಸರು ಅನ್ಸಿದ್ರೆ ಖಂಡಿತ ಇಲಾಖೆಗೆ ತಿಳಿಸಿ ಬದಲಾಯಿಸುವಂತಹ ಪ್ರಯತ್ನ ಮಾಡಬಹುದೇನೋ. ಧನ್ಯವಾದ ನಿಮಗೆ. ಓಕೆ ಓಕೆ, ಧನ್ಯವಾದ. ಓಕೆ, ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಓಕೆ, ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರ ಆಲೋಚನೆಗಳು ಕೂಡ ಭಿನ್ನವಾಗಿ ವಿಶೇಷವಾಗಿ ಇರುವಂತದ್ದು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದಿದೆ, ಇನ್ನೂ ಹಿಂದುಳಿದಿವಾ ಅನ್ನುವಂತಹ ಪ್ರಶ್ನೆ ಅವರಿಗೆ ಬಂದಿರಬಹುದು ಅಂತ ಭಾವಿಸ್ತೇನೆ.
1: ಸಾರ್ವಜನಿಕರಲ್ಲೂ ಆ ಒಂದು ಅವೇರ್ನೆಸ್ ಇದೆ ಅನ್ನೋದಕ್ಕೆ ಇದೊಂದು
2: ಖಂಡಿತ ಉದಾಹರಣೆ ಆಗಿದೆ. ಓಕೆ, ಮುಂದಿನ ದಿನದಲ್ಲಿ ಇವರು ನಿರೀಕ್ಷೆ ಮಾಡಿದ ಹಾಗೇನೆ ಬದಲಾವಣೆ ಬರಬಹುದು ಅಂತ ಕೂಡ ನಿರೀಕ್ಷಿಸೋಣ. ಮುಂದಿನ ಕರೆ. ಹಲೋ, ನಮಸ್ತೆ.
3: ಹಲೋ, ನಮಸ್ತೆ ಮೇಡಮ್.
2: ನಮಸ್ತೆ, ನಿಮ್ ಹೆಸರು?
3: ರಮೇಶ್ ಅಂತ.
2: ಓಕೆ ರಮೇಶ್ ಅವರೇ, ಪ್ರಶ್ನೆ ಕೇಳಿ.
3: ಸ್ಕಾಲರ್ಶಿಪ್ ಬಗ್ಗೆ ಕೇಳಬಹುದಾ?
2: ಖಂಡಿತ
1: ಕೇಳಿ ಸರ್.
3: ನಮ್ದು ಹಿಂದುಳಿದ ವರ್ಗ ಬರುತ್ತೆ ಮೇಡಮ್, ನಮ್ಮ ಹುಡುಗ ಸಿ ಎಸ್ ಮಾಡ್ತಾ ಇದ್ರು ಬೆಂಗಳೂರಲ್ಲಿ, ಆಕೆ ವರ್ಷ ಬಂದಿತ್ತು, ಈ ವರ್ಷ ಯಾಕೋ ಬಂದಿಲ್ಲ ಸ್ಕಾಲರ್.
1: ಖಂಡಿತ ಬರುತ್ತೆ ಸರ್, ಖಂಡಿತವಾಗ್ಲೂ ಬರುತ್ತೆ. ಯಾಕೆಂದ್ರೆ ನೀವು ಒಂದು ಸರಿ ಅದರಲ್ಲಿ ಫೀಡ್ ಆಗಿದೆ ಎಸ್ ಎಸ್ ಪಿ ನಲ್ಲಿ ಅಂದ್ರೆ ಖಂಡಿತವಾಗ್ಲೂ ತಮಗೆ ಸ್ಕಾಲರ್ಶಿಪ್ ಬರುತ್ತೆ. ಅದು ಪ್ರೋಸೆಸ್ ನಡೆದಿರುತ್ತೆ, ಯಾವುದು ನಿಂತಿರೋದಿಲ್ಲ, ಟೈಮ್ ತಗೊಳ್ಳುತ್ತೆ, ಖಂಡಿತವಾಗ್ಲೂ ತಮಗೆ ನಿಮ್ಮ ವಿದ್ಯಾರ್ಥಿಗೆ ಬರುತ್ತೆ ಸರ್.
2: ಓಕೆ, ಧನ್ಯವಾದ. ಏನು ವಿದ್ಯಾರ್ಥಿ ವೇತನದ ಬಗ್ಗೆ ಕೇಳಿದ್ರು, ಅದಕ್ಕೆ ಅರ್ಜಿ ಹಾಕುವಂತಹ ಪ್ರಕ್ರಿಯೆ ಎಲ್ಲ ಆರಂಭ ಆಗಿದೆಯಾ, ಹೇಗೆ?
1: ಅದು ಪ್ರತಿ ವರ್ಷ ಅರ್ಜಿ ಹಾಕುವಂತದ್ದು ಇರೋದಿಲ್ಲ, ಒಂದ್ಸರಿ ಅವರು ಅರ್ಜಿ ಹಾಕಿದ್ಮೇಲೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ನಾವು ವೆರಿಫೈ, ನಮಗೆ ಬರುತ್ತೆ ಅದು ಲಾಗಿನ್ ಅಲ್ಲಿ ಬಂದಾಗ, ನಾವು ಅದನ್ನ ವೆರಿಫೈ ಮಾಡಿಬಿಟ್ಟು ಸೈನ್ ಮಾಡ್ತೀವಿ ಡೈರೆಕ್ಟ್ ಆಗಿ ಅವರಿಗೆ, DBT ಮೂಲಕ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಅವರ ಅಕೌಂಟ್ಗೆ ಅದು ಅಮೌಂಟ್ ಹೋಗೋದ್ರಿಂದ ಇಲ್ಲಿ ಯಾವುದೇ ತರದ ಲೋಪ ಆಗೋದಕ್ಕೆ ಸಾಧ್ಯ ಇಲ್ಲ.
2: ಓಕೆ, ವಿದ್ಯಾರ್ಥಿ ವೇತನದ ಬಗ್ಗೆ ಮತ್ತೆ ಮಾತಾಡೋಣ ಮೇಡಮ್, ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ ಹೆಸರು ಹೇಳಿ.
4: ನಮಸ್ತೆ ಮೇಡಮ್. ಅದೇ
2: ನಮಸ್ತೆ ಹೇಳಿ, ನಿಮ್ ಹೆಸರು?
1: ನಮಸ್ತೆ, ನಮಸ್ತೆ.
4: ಹೇಳಿ, ಕೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ.
2: ಓಕೆ, ನಿಮ್ ಹೆಸರು ಹೇಳಿ.
4: ವೇದಮೂರ್ತಿ ಮಧ್ಯೆಯವರು ಅಂತ.
2: ಓಕೆ ವೇದಮೂರ್ತಿ ಅವರೇ, ಪ್ರಶ್ನೆ ಕೇಳಿ.
4: ಮೇಡಮ್, ಎಲ್ಲ ನ್ಯೂಸ್ ಹೇಳಿದ್ರು ತುಂಬಾ ಖುಷಿ ಆಯ್ತು ಮೇಡಮ್. ಅದೇ ಇತ್ತೀಚಿನ ಒಂದು ಪೇಪರ್ ಅಲ್ಲಿ ನೋಡ್ತಾ ಇದ್ದೆ, ಒಂದು ಐಮಂಗಲ ಮತ್ತು ಸುಧೂರ್ ರಸ್ತೆಯಲ್ಲಿ ಇರ್ತಕ್ಕಂತ ಇದು ನಾಯಕನಾಗಿದೆ. ಅಂದ್ರೆ ವ್ಯವಸ್ಥೆ ನೋಡಿ ನನಗೆ ತುಂಬಾ ಒಂದ್ ಸ್ವಲ್ಪ ಮನಸ್ಸಿದೆ, ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಬಂದ್ರೆ ಜಾಸ್ತಿ ಅನುಕೂಲ ಆದ್ರೆ ಎಲ್ಲರೂ ಅನುಕೂಲ ಆಗ್ತಂತ ಮೇಡಮ್, ಅದರಲ್ಲಿ ವಿದ್ಯಾಭ್ಯಾಸ.
2: ಹೌದು ವೇದಮೂರ್ತಿ ಅವರೇ, ವಿಷಯ ಏನು ನೇರವಾಗಿ?
4: ಹಾಗಾಗಿ ಆಸೆಗೆ

0: ಒಂದು ಹಳೆ ಕಟ್ಟಡ ಇದೆ, ಅಲ್ಲಿ ಕೋಳಿ ಪಟ್ಟಿಂಗ್ ಕಾಟಾಗಿ ಹೆಣ್ಣು ಮಕ್ಕಳಿಗೆ ಓಡಾಡಕ್ಕೆ ನೀರಸ್ ಬಂದಾಗಿದೆ ಅಂತ ಪಟ್ಟಿದ್ದಾರೆ. ಸ್ವಲ್ಪ ಮೇಡಮ್ ಅವ್ರು ಒಳ್ಳೇದಿದ್ದಾರೆ, ಸ್ವಲ್ಪ ಜವಾಬ್ದಾರಿ ವಹಿಸಿ ಒಳ್ಳೇದು ಅಂತ
1: ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ನಾನು. ಖಂಡಿತವಾಗ್ಲೂ ಅಲ್ಲಿ ಇರುವಂತಹ ಕಟ್ಟಡಗಳು ಏನಿದೆ, ಹಳೆಯ ರೇಷ್ಮೆ ಇಲಾಖೆಯ ಕಟ್ಟಡಗಳು ಇದೆ ಇಲ್ಲ ಅಂತಿಲ್ಲ, ಬಟ್ ಆ ಕಟ್ಟಡ ಮತ್ತು ಈಗಿರುವ ನಡೀತಾ ಇರತಕ್ಕಂತ ನಿಲಯಗಳ ಮಧ್ಯೆ ಕೂಡ ಒಂದು ಕಾಂಪೌಂಡ್ ಇದೆ, ಒಳಗಡೆ ಆ ಎರಡರ ಮಧ್ಯೆ ಒಂದಿದೆ. ಆಮೇಲೆ ಈ ಕಟ್ಟಡಗಳು ಏನು, ನೀವೀಗ ಹಳೆ ಕಟ್ಟಡಗಳು ಅಂತ ಹೇಳ್ತಾ ಇದ್ರಿ, ಅವನ್ನ ಡೆಮಾಲಿಷನ್ಗೆ ಆಲ್ರೆಡಿ ನಾವು ಲೆಟರ್ ಬರೆದಿದ್ದೀವಿ, ಯಾರಿಗೆ ಪಿ ಡಬ್ಲ್ಯೂ ಡಿ ಅವರ ಪರ್ಮಿಷನ್ ಅನ್ನ ತಗೊಂಡು ನಾವು ಅದನ್ನ ಡೆಮಾಲಿಷ್ ಮಾಡಿಸ್ಬೇಕಾಗತ್ತೆ. ಅದರ ಖರ್ಚು ವೆಚ್ಚ ಬರೆಸೋದು ನಿಮಗೂ ಗೊತ್ತಿದೆ, ಸರ್ಕಾರಿ ಕೆಲಸಗಳನ್ನ ಮುಟ್ಟೋದು ಅಷ್ಟು ಸುಲಭ ಇಲ್ಲ, ಯಾವುದನ್ನು ಕೂಡ ನಾವು ಪ್ರೊಸೀಜರ್ ಬಿಟ್ಟು ಮಾಡೋಕೆ ಬರೋದಿಲ್ಲ. ಹಾಗಾಗಿ ನಾವು ಅದನ್ನ ಆಲ್ರೆಡಿ ಪ್ರೊಸೀಜರ್ ಮಾಡಿದ್ವಿ ಸರ್, ನಾವು ಅದು ಪೇಪರ್ ಅಲ್ಲಿ ಬರೋದಕ್ಕೂ ಮುಂಚೆನೆ ನಾವು ಅದನ್ನ ಪ್ರೊಸೀಜರ್ ಮಾಡಿದ್ವಿ. ಅವ್ರ ರಿಪೋರ್ಟಿಂಗಿಗೆ ನನಗೆ ಫೋನ್ ಮಾಡಿದಾಗಲೂ ಕೂಡ ನಾನು ಅವ್ರಿಗೆ ಹೇಳಿದ್ದೆ, ಇಷ್ಟೆಲ್ಲ ಪ್ರೊಸೀಜರ್ ಮಾಡಿದ್ದೀವಿ ಸರ್, ಅದೇ ಜಾಗದಲ್ಲಿ ನಾವು ಸರ್ ನಾಲ್ಕು ಕಟ್ಟಡಗಳಿಗೆ ಪ್ರಪೋಸ್ ಮಾಡಿದ್ದೀವಿ ಇದೇ ಕೆ ಎಮ್ ಆರ್ ಸಿ ಅಂಡರಲ್ಲಿ. ಆ ನಾಲ್ಕು ಕಟ್ಟಡಗಳ ಪ್ಲಾನ್ ಕೂಡ ರೆಡಿ ಆಗಿದೆ, ಆ ರೆಡಿ ಆಗಿದ್ದ ಪ್ಲಾನು ನಮ್ಮ ಸೆಕ್ರೆಟರಿ ಮೇಡಮ್ ಕಡೆ ಇರೋದ್ರಿಂದ ಅವ್ರ ಅಪ್ರೂವಿಗೆ ಹೋಗಿದೆ. ಅಂದರೆ ಅವರು ಕೂಡ ತುಂಬ ಚೆನ್ನಾಗಿ ಅದನ್ನು ನೋಡ್ಬಿಟ್ಟು ವಿವರವಾಗಿ ಮಹಿಳಾ ವಿದ್ಯಾರ್ಥಿ ನಿಲಯಗಳಿಗೆ ಏನು ಸೇಫ್ಟಿ ಬೇಕು, ಮತ್ತು ರೂಮ್ ದೊಡ್ಡದಿರಬೇಕು, ಕಬರ್ಡ್ಸ್ ಬೇಕು, ಈ ಥರದ ಒಂದು ಬದಲಾವಣೆಗಳನ್ನು ಮಾಡಿ ಅಲ್ಲಿ ಕಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ತಡ ಆಗಿದೆಯೇ ವಿನಃ ಅದು ಯಾವುದು ಪ್ರೋಸೆಸ್ ಆಗಿಲ್ಲ ಅಂತ ಇಲ್ಲ. ಖಂಡಿತವಾಗ್ಲೂ ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಸರ್, ಅಲ್ಲಿ ಇನ್ನು ನಾಲ್ಕು ಕಟ್ಟಡಗಳು ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗುತ್ತೆ.
2: ಓಕೆ ವೇದಾಂತ್ ಅವರೇ, ಓಕೆ ಸಾಮಾಜಿಕ ಕಳಕಳಿಗೆ ಧನ್ಯವಾದ. ಓಕೆ ಮತ್ತೆ ಕರೆ ಇದೆ. ಹಲೋ ನಮಸ್ತೆ. ಹಲೋ, ಓಕೆ ಕರೆ ಕಟ್ ಆಗಿದೆ. ಓಕೆ ಖಂಡಿತವಾಗ್ಲೂ ವಸತಿ ನಿಲಯಗಳಲ್ಲಿ ಒಂದು ಸುರಕ್ಷತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ಸುರಕ್ಷತೆ. ಇವರು ಹೇಳಿದ ಹಾಗೇನೆ ಏನು ಬೇರೆ ಕಟ್ಟಡಗಳ ಬಳಿ ಬಂದು ಮಾಡುವಂತಹ ಒಂದು ಸಮಸ್ಯೆಯಿಂದ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗುತ್ತೆ. ನೀವು ಹೇಳಿದಿರಾ ಕ್ರಮ ತಗೊಂಡಿದೀವಿ ಅಂತೇಳಿ. ಓಕೆ, ಎಲ್ಲಾ ಒಂದು ವಿದ್ಯಾರ್ಥಿ ನಿಲಯಗಳಲ್ಲೂ ಕೂಡ ಸುರಕ್ಷತೆಯನ್ನ ಹೇಗೆ ನಿಭಾಯಿಸ್ತಾ
1: ಇದ್ದೀರಾ? ನಾವು ಮೇಡಮ್, ನಾನು ಫಸ್ಟ್ ಡಿಸ್ಟ್ರಿಕ್ಟ್ ಆಫೀಸರ್ ಬಂದ ತಕ್ಷಣ ಮೊದಲಿನ ನಾನು ಲೆಟರ್ ಬರೆದ್ವಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಏನು ಬೀಟ್ ಬೇಕೇ ಬೇಕು ನಮಗೆ, ಮೊದಲಿಂದನೂ ಇತ್ತು ಇಲ್ಲ ಅಂತಿಲ್ಲ, ಖಂಡಿತವಾಗ್ಲೂ.
2: ನೀವು ಆರಂಭದಲ್ಲಿ ಹೇಳಿದ್ರೆ ಬಾಲಕರು ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳು ಏನು ಮೆಟ್ರಿಕ್ ನಂತರದಲ್ಲಿ ಇರುವಂತದ್ದು, ಹೆಚ್ಚಿನ ಸುರಕ್ಷತೆಯೇ ಬೇಕು,
1: ಹೆಚ್ಚಿನ ಸುರಕ್ಷತೆ ಬೇಕು. ಇಲ್ಲಿವರೆಗೂ ಆ ತರದ ಒಂದು ಯಾವುದೇ ಘಟನೆಗಳು ನಮ್ಮಲ್ಲಿ ನಡೆದಿಲ್ಲ, ಯಾಕೆಂದ್ರೆ ಪೊಲೀಸ್ ಇಲಾಖೆ ಕೂಡ ಕೈ ಜೋಡಿಸಿರೋದ್ರಿಂದ ಅವರಿಗೂ ತುಂಬಾ ಜವಾಬ್ದಾರಿ ಇರ್ತದೆ ಈ ತರ ಒಂದು ಸಾಮಾಜಿಕ ಸಂಸ್ಥೆಗಳ ಮೇಲೆ. ಹಾಗಾಗಿ ಅವರು ಬೀಟ್ ಮಾಡ್ತಾರೆ, ಲೇಡೀಸ್ ಬೀಟ್ ಕೂಡ ಇದೆ, ಪೊಲೀಸ್ ಬೀಟ್ ಕೂಡ ಇದೆ, ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇದೆ, ಹಾಗಾಗಿ ಅವರು ಕೂಡ ಎವ್ರಿ ಡೇ ಅಲ್ಲಿ ಬಂದ್ಬಿಟ್ಟು ಬೀಟ್ ಮಾಡೋದ್ರಿಂದ ಯಾವುದೇ ವಿದ್ಯಾರ್ಥಿ ನಿಲಯಗಳೇ ಬಳಿ ಆ ತರದ ಅಚಾತುರ್ಯಗಳು ಇಲ್ಲಿವರೆಗೂ ನಡೆದಿಲ್ಲ.
2: ಓಕೆ, ಯಾಕೆ ಅಂದ್ರೆ ಮಕ್ಕಳು ಮನೆಯಿಂದ ತುಂಬಾ ದೂರದಲ್ಲಿ, ಪೋಷಕರಿಂದ ದೂರ ಆಗಿ ವಸತಿ ನಿಲಯಗಳಲ್ಲಿ ಇರ್ತಾರೆ ವಿದ್ಯಾಭ್ಯಾಸದ ದೃಷ್ಟಿಯಿಂದ. ಅವರಿಗೆ ಈ ರೀತಿಯಾದಂತಹ ಸಮಸ್ಯೆಗಳಾದ್ರೆ ಆತ್ಮೀಯವಾಗಿ ಮನೆಯವರ ಬಳಿ ಹೇಳಲಿಕ್ಕೂ ಆಗೋದಿಲ್ಲ, ಒಂದು ರೀತಿ ಒತ್ತಡದಲ್ಲಿ ಇರ್ತಾರೆ. ಹಾಗಾಗಿ ಸುರಕ್ಷತೆ ಮುಖ್ಯ ಆಗುತ್ತೆ, ನೀವು ಕೂಡ ಕ್ರಮ ತಗೊಂಡಿದ್ದೀರಾ ಅಂತ ಹೇಳ್ತೀರಾ. ಇದು ವಿದ್ಯಾರ್ಥಿ ನಿಲಯಗಳ ಹೊರಗಿನ ವ್ಯವಸ್ಥೆ ಆಯ್ತು ಸುರಕ್ಷತೆ, ಇನ್ನು ವಿದ್ಯಾರ್ಥಿ ನಿಲಯಗಳ ಒಳಗೆ ಸುರಕ್ಷತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಿಮ್ಮ ವಾರ್ಡನ್ಗಳಿರಬಹುದು, ಆ ಒಂದು ವಿದ್ಯಾರ್ಥಿಯ ಬಗ್ಗೆ ಹೇಗೆ ನಿಗಾ ವಹಿಸ್ತಾರೆ, ಆ ಮಗು ಸುರಕ್ಷಿತವಾಗಿದೆ ಅಂತ ಹೇಗೆ ಅವರು ಮನದಟ್ಟು ಅಥವಾ ಕನ್ಫರ್ಮೇಶನ್ ಮಾಡ್ಕೊಂತಾರೆ?
1: ಹೆಂಗೆ ಮಾಡ್ಕೊಂತಾರೆ ಅಂದ್ರೆ, ಅವರಿಗೆ ಡ್ಯೂಟಿ ಟೈಮಿಂಗ್ಸ್ ಇರೋದೆ ಬೆಳಗ್ಗೆ 6-10, ಈವ್ನಿಂಗ್ 4-8. ಅಂದ್ರೆ ಮಕ್ಕಳು ಯಾವಾಗ ವಿದ್ಯಾರ್ಥಿ ನಿಲಯದಲ್ಲಿ ಇರ್ತಾರೋ ಆವಾಗಲೇ ಆ ಸಿಬ್ಬಂದಿ ಅಲ್ಲಿ ಇರಬೇಕಾಗಿರೋದ್ರಿಂದ ಯಾವುದೇ ವಿದ್ಯಾರ್ಥಿ ಹೊರಗಡೆ ಹೋಗೋದಾಗ್ಲಿ ಬರೋದಾಗ್ಲಿ ಅದನ್ನ ನಿರ್ಬಂಧಿಸೋದಕ್ಕೆ ನಮಗೆ ಟೈಮಿನ ಒಂದು ನಿರ್ಬಂಧ ಇದೆ. 6 ಗಂಟೆ ನಂತರದಲ್ಲಿ ನಮ್ಮ ಯಾವ ವಿದ್ಯಾರ್ಥಿ ನಿಲಯಗಳು ಓಪನ್ ಇರೋದಿಲ್ಲ. ಅವ್ರೇನಂದ್ರೆ 6 ಗಂಟೆ ಒಳಗೆ ಎಲ್ಲ ಬಂದ್ಬಿಡ್ಬೇಕು ಕಾಲೇಜಿಂದ. ಅದಿರೋದ್ರಿಂದ ಗೇಟ್ ಕ್ಲೋಸ್ ಆಗಿರುತ್ತದೆ, ಮೇನ್ ಗೇಟ್ ಕ್ಲೋಸ್ ಇರ್ತದೆ, ಅಲ್ಲಿ ನೈಟ್ ವಾಚ್ಮನ್ ಇದ್ದಾರೆ. ನೈಟ್ ವಾಚ್ಮನ್ ಇರೋದ್ರಿಂದ ಪ್ರತಿಯೊಂದು ವಿಷಯವನ್ನು ನಿಗಾ ವಹಿಸ್ತಾರೆ, ಮತ್ತೆ ಮೆಡಿಕಲ್ ಚೆಕಪ್ ಅನ್ನು ಕೂಡ ಮಾಡಿಸ್ತೀವಿ ನಾವು ಮಕ್ಕಳಿಗೆ. ಹಾಗಾಗಿ ಏನೇ ಅನಾರೋಗ್ಯ ಇದ್ರೂ ಇಮಿಡಿಯೇಟ್ ರಾತ್ರಿ 1-2 ಗಂಟೆ ಆದರೂ ಕೂಡ ನಮ್ಮ ಸಿಬ್ಬಂದಿಗಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅವರಿಗೆ ಟ್ರೀಟ್ ಮಾಡಿಸ್ತಾರೆ. ಯಾಕೆಂದ್ರೆ ನಮ್ಮ ನಿಲಯಗಳಲ್ಲಿ ನೀವೇ ಹೇಳಿದ್ರಿ ಮಕ್ಕಳನ್ನ ಪೇರೆಂಟ್ಸ್ ಬಿಟ್ಟೋಗಿರ್ತಾರೆ, ಅದು ನಮ್ಮ ಜವಾಬ್ದಾರಿ, ನಮ್ಮನ್ನ ನಂಬಿ ಬಿಟ್ಟಿರ್ತಾರೆ. ಹಾಗಾಗಿ ನಮಗೆ ಅದರ ಜವಾಬ್ದಾರಿ ತುಂಬಾ, ನಮ್ಮ ಸ್ವಂತ ಮಕ್ಕಳಿಗಿನ ಹೆಚ್ಚು ಕಾಳಜಿಯನ್ನು ನಾವು ವಹಿಸಬೇಕಾಗಿರ್ತದೆ. ಹಾಗಾಗಿ ಆ ಮಕ್ಕಳನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋ ದೃಷ್ಟಿಯಿಂದ 6 ಗಂಟೆಗೆ ನಾವು ಗೇಟ್ ಕ್ಲೋಸ್ ಮಾಡೋದಾಗ್ಲಿ, ಒಳಗಡೆ ಲೈಟ್ ವ್ಯವಸ್ಥೆ ಆಗ್ಲಿ, CCTV ಆಗ್ಲಿ, ಪ್ರತಿಯೊಂದು ಕೂಡ ರನ್ನಿಂಗ್ ಅಲ್ಲಿ ಇರೋದ್ರಿಂದ ಈ ಒಂದು ವ್ಯವಸ್ಥೆ ಸುಲಲಿತವಾಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು.
2: ಓಕೆ, ಹಾಗೆ ಇದರ ಜೊತೆಗೆ ಅವರು ವಿದ್ಯಾಭ್ಯಾಸ ಮಾಡುವಂತಹ ಶಾಲೆ ಇರ್ಬೋದು, ಕಾಲೇಜುಗಳಲ್ಲೂ ಕೂಡ ಉಪನ್ಯಾಸಕರ ಜೊತೆಗೂ ಕೂಡ ನೀವು ಸಂಪರ್ಕ ಇಟ್ಕೋಬೇಕಾಗುತ್ತೆ. ಅವರ ಪ್ರಗತಿ ಹೇಗ್ ಸಾಗ್ತಾ ಇದೆ, ಅವರ ಬೆಳವಣಿಗೆ ಹೇಗಿದೆ, ಅಂದ್ರೆ ಅವರ ವರ್ತನೆ ಇದನ್ನೆಲ್ಲದೂ ಕೂಡ ಗಮನಿಸಬೇಕಾಗುತ್ತೆ. ಈ ಒಂದು ಕೆಲಸವನ್ನ ಮಾಡ್ತೀರಾ?
1: ಖಂಡಿತವಾಗ್ಲೂ ಮಾಡ್ತೀವಿ, ಯಾಕೆಂದ್ರೆ ನಮ್ದು

0: ಪ್ರಿನ್ಸಿಪಾಲ್ಗಳು ಮತ್ತೆ ಅದರಲ್ಲಿ ನಾನಿದ್ದೀನಿ ಒಂದು ಗ್ರೂಪ್ ಇದೆ, ಮೊಬೈಲ್ ಅಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ವಿ. ಏನೇ ಆ ತರದ ಒಂದು ಇನ್ಸಿಡೆಂಟ್ ಗಳು ನಡೆದ್ರೆ ಆಗ್ಲಿ ಅಥವಾ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ನಂಬರ್ ನಮ್ಮ ಹತ್ರ ಇರೋದ್ರಿಂದ, ಮತ್ತೆ ಮೇಲಾಗಿ ನಮ್ಮ ವಾರ್ಡನ್ಸ್ ಹತ್ರ ಯಾವ್ಯಾವ ಮಕ್ಕಳು ಯಾವ್ಯಾವ ಕಾಲೇಜಲ್ಲಿ ಓದುತ್ತಾರೆ ಆ ಎಲ್ಲಾ ಕಾಲೇಜ್ ಪ್ರಿನ್ಸಿಪಾಲ್ಗಳು ಒಟ್ಟಿಗೆ ಇವರ ಅಪ್ರೋಚ್ ಇದೆ. ಪ್ರತಿಯೊಬ್ಬರು ಹೋಗ್ತಾರೆ ಕಾಲೇಜಲ್ಲಿ ಏನಾದ್ರು ಆ ತರದ ಸನ್ನಿವೇಶಗಳು ಬಂದ್ರೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಾಸ್ಟೆಲ್ಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡುವಂತದ್ದು ನಮ್ಮಲ್ಲಿ, ಅದು ಒಂದು ಅಭ್ಯಾಸ ಇದೆ. ಎಲ್ಲಾ ವಿದ್ಯಾರ್ಥಿ ನಿಲಯಗಳಲ್ಲಿ ಈ ತರದ ಒಂದು ಕಾರ್ಯಕ್ರಮಗಳನ್ನ ಮಾಡಿದಾಗ ಆ ಪ್ರಿನ್ಸಿಪಾಲ್ಗಳನ್ನ ಕರೆಸೋದಾಗ್ಲಿ, ಅದರಲ್ಲಿ ಯಾರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಲೆಕ್ಚರರ್ಸ್ ನ ಕರೆಸೋದಾಗ್ಲಿ ಅಥವಾ ಸಂಗೀತ ಕಾರ್ಯಕ್ರಮಗಳನ್ನ ಮಾಡೋದಾಗ್ಲಿ ಈ ತರದ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಸಿಬ್ಬಂದಿಗಳು ನಮ್ಮಲ್ಲಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ, ಪೊಲೀಸ್ ಇಲಾಖೆಯವರು ಮಾಡ್ತಾರೆ. ಈ ತರದ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಮಕ್ಕಳು ಕೂಡ ಅವೇರ್ ಇದ್ದಾರೆ. ಈಗ ಮೊದಲಿನ ತರ ಯಾರು
1: ಹೌದು
0: ಅನಕ್ಷರಸ್ಥರ ಅಂತ ಇಲ್ಲ.
1: ಅದೇ ಕಾರಣಕ್ಕೆ ಹೆಚ್ಚಿನ ನಿಗಾ ವಹಿಸಬೇಕಾಗಿರೋ ಅಗತ್ಯತೆ ಕೂಡ ಇರುವಂತದ್ದು. ಯಾಕೆಂದ್ರೆ ಈ ನಗರ ಪ್ರದೇಶದ ವಿದ್ಯಾರ್ಥಿ ನಿಲಯಗಳಿಗೆ ಅಥವಾ ಎಲ್ಲೇ ಆಗ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೆಚ್ಚಾಗಿ ಈ ವಿದ್ಯಾರ್ಥಿ ನಿಲಯಗಳಿಗೆ ಸೇರುವಂತದ್ದು. ಹಾಗಾಗಿ ಮಾಧ್ಯಮದ ಪ್ರಭಾವ ಇರಬಹುದು, ಇನ್ನೇನೋ ಒಂದು ಪ್ರಭಾವದಿಂದ ಅವರು ದಾರಿ ತಪ್ಪಿ ಹೋಗೋದನ್ನ ನಿಮ್ಮ ವಸತಿ ನಿಲಯದ ವಾರ್ಡನ್ಗಳಿರಬಹುದು ಅಥವಾ ಶಿಕ್ಷಣ ಇಲಾಖೆಯಲ್ಲಿನ ಶಿಕ್ಷಕರು ಉಪನ್ಯಾಸಕರು ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಿಮ್ಮಿಬ್ಬರ ನಡುವಿನ ಒಂದು ಕೋಆರ್ಡಿನೇಷನ್ ಮುಖ್ಯ ಆಗಿರುತ್ತೆ. ಹಾಗಾಗಿನೇ ಈ ಪ್ರಶ್ನೆಯನ್ನ ಕೇಳಿದ್ದು. ನೀವು ಕೂಡ ನಿಗಾ ವಹಿಸ್ತೀರಾ ಕಾಲೇಜಿನ ಜೊತೆಗೆ ಒಂದು ಸಹಕಾರದಿಂದ?
0: ಆ ಕಾರಣಕ್ಕೆ ಅಷ್ಟು ವರ್ಷಗಳಿಂದ ವಿದ್ಯಾರ್ಥಿ ನಿಲಯಗಳಲ್ಲಿ ಈಗ ಒಂದ್ ಮನೆಯಲ್ಲಿ ಒಂದ್ ಮಗುಗೆ ನಾವು ಊಟ ಪ್ರೊವೈಡ್ ಮಾಡೋದು ಕಷ್ಟ, ಅವ್ರನ್ನ ಮೆಚ್ಚಿಸೋಕಾಗಲ್ಲ.
1: ಹೌದು,
0: ಬಟ್ ಈ ಮಕ್ಕಳು ಅವರ ರುಚಿಯನ್ನ ನಾವು ಗಟ್ಟಿ ಹಿಡ್ಕೊಂಡು ಅವರ ವರ್ತನೆಗಳನ್ನ ಸ್ಟಡಿ ಮಾಡಿಕೊಂಡು ನಮ್ಮೊಟ್ಟಿಗೆ ಅವ್ರನ್ನ ಕರ್ಕೊಂಡು ಹೋಗೋದು ಅಥವಾ ಅವರೊಟ್ಟಿಗೆ ನಾವು ಹೋಗೋದು ಎರಡೂ ಕೂಡ ಸೈಮಲ್ಟೇನಿಯಸ್ಲಿ ಹೋಗ್ಬೇಕು.
1: ಖಂಡಿತ.
0: ಮತ್ತೆ ಜೊತೆ ಜೊತೆಗೆ ಅವರ ಎಜುಕೇಶನ್ ಆಗಿರ್ಬೋದು, ಅವ್ರ ಹೆಲ್ತ್ ಆಗಿರ್ಬೋದು, ಮತ್ತೆ ಅವರ ಒಂದು ಬೆಳವಣಿಗೆ ಮೌಲ್ಯಯುತ ಈ ಮೌಲ್ಯಗಳನ್ನ ತುಂಬಿ ಅವರನ್ನ ಒಬ್ಬ ವ್ಯಕ್ತಿಯಾಗಿ ಮಾಡಿ ನಾವು ಸಮಾಜಕ್ಕೆ ಕೊಡೋ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ನಾವು ಎಷ್ಟೇ ಜವಾಬ್ದಾರಿಯುತವಾಗಿ ನಡ್ಕೊಂಡ್ರು ಕೂಡ ಅದು ಕಡಿಮೆನೆ ಅಂತ ಅನ್ಸ್ಕೊಳ್ಳುತ್ತೆ.
1: ಹೌದು, ಖಂಡಿತವಾಗ್ಲೂ ಕರೆಗಳು ಬರ್ತಾ ಇದೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ರಮಾ ನಾಗರಾಜ್ ಅವರು. ಓಕೆ, ಎಲ್ಲಿಂದ? ಓಕೆ, ಪ್ರಶ್ನೆ ಕೇಳಿ ರಮಾ ಅವ್ರೆ.
2: ಮೇಡಮ್ ನಮಸ್ತೆ.
0: ಮೇಡಮ್ ನಮಸ್ತೆ. ಮೇಡಮ್
2: ಏನಿಲ್ಲ, ನಾನು ಕೇಳೋದು ಒಂದೇ ಒಂದು ನಂದು ಡೌಟ್ ಇದೆ.
0: ಕೇಳಿ.
2: ಸಿಂಗಲ್ ಪೇರೆಂಟ್ ಸಿಸ್ಟರ್ ನೋಡಿ ಇದೆ.
1: ಇನ್ನೊಮ್ಮೆ ಹೇಳಿ.
2: ಹಲೋ. ಸಿಂಗಲ್ ಪೇರೆಂಟ್ ಮಕ್ಕಳು ಇರ್ತಾರಲ್ಲ,
1: ಸಿಂಗಲ್ ಪೇರೆಂಟ್ ಮಕ್ಕಳು,
2: ತಂದೆ ಇದೆ ತಾಯಿ ಎಲ್ಲ, ತಾಯಿ ತಂದೆ ಇರಲ್ಲ,
0: ಆ ಮಕ್ಕಳು ಮೇಡಮ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇದೆ ಮೇಡಮ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಮೇಡಮ್ ನಮ್ಮಲ್ಲಿ ಅಡ್ಮಿಷನ್ ಈಗ ಸ್ಟಾರ್ಟ್ ಆಗಿದೆ ಮೇಡಮ್, ನಮ್ಮಲ್ಲೂ ಇದೆ, ಇಲ್ಲ ಅಂತಿಲ್ಲ. ಆ ತರದ ಒಂದು ಸನ್ನಿವೇಶಗಳು ಬಂದಾಗ ಅವರಿಗೆ ಪ್ರವೇಶವನ್ನ ಕೊಡಬಹುದು ಮೇಡಮ್. ಖಂಡಿತ ಇದೆ ಮೇಡಮ್. ಇಲ್ಲ, ಆ ತರದ ಸನ್ನಿವೇಶಗಳು ನಮಗೆ ಇನ್ನು ಬಂದಿಲ್ಲ ಮೇಡಮ್. ಹಾಗಾಗಿ
1: ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ರಮಾ ಅವ್ರೆ, ಮತ್ತೊಮ್ಮೆ ಕೇಳಿ.
2: ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ಈಗ
1: ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ ಅಲ್ವಾ?
2: ರಿಗಾರ್ಡಿಂಗ್ ದಟ್ ಒಂದು ಕನ್ಸರ್ನ್ ಏನಂದ್ರೆ, ಈಗ ನಮ್ ಮಕ್ಕಳಲ್ಲಿ ಹ್ಯಾಂಡಿಕ್ಯಾಪ್ ಇರ್ತಾರೆ ಅದ್ರಲ್ಲಿ.
0: ಹೌದು ಮೇಡಮ್. ಖಂಡಿತ ಮೇಡಮ್, ಖಂಡಿತ. ಈ ಕಾನ್ಸೆಪ್ಟ್ ನಮ್ಮಲ್ಲೂ ಇದೆ ಮೇಡಮ್. ನಮ್ಮ ಅಧಿಕಾರಿಗಳು ಕೂಡ ಹ್ಯಾಂಡಿಕ್ಯಾಪ್ಗಳಿಗೆ ಬೇಕಾದಂತ ಕೊಠಡಿಗಳನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಇದು ಆಲ್ರೆಡಿ ಚರ್ಚೆಯಲ್ಲಿ ಇರುವಂತದ್ದು, ಮತ್ತೆ ಅದನ್ನ ಪ್ರೊವೈಡ್ ಮಾಡಿರೋದು ಕೂಡ ಈ ತರದ, ಮತ್ತೆ ಅವರಿಗೆ ಕಾಲೇಜಿಗೆ ಹತ್ತಿರವಾಗುವಂತ ಹಾಸ್ಟೆಲ್ಗಳನ್ನ ಪ್ರೊವೈಡ್ ಮಾಡುವಂತದ್ದು, ಈ ತರದ ಎಲ್ಲ ಸಹಾಯನೂ ನಾವು ಮಾಡ್ತಾ ಬಂದಿದ್ದೀವಿ ಮೇಡಮ್.
1: ಖಂಡಿತ ಖಂಡಿತ, ಅದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ ರಮಾ ಅವರೇ. ಧನ್ಯವಾದ ನಿಮ್ಮ ಕರೆಗೆ.
2: ಓಕೆ
1: ಓಕೆ. ನೀವು ವಿದ್ಯಾರ್ಥಿ ನಿಲಯಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ವಾಸ ಇರಬಹುದು ಅನ್ನುವಂತಹ ಪ್ರಶ್ನೆಗೆ ಉತ್ತರಿಸ್ತಾ ಇದ್ರಿ, ಅದನ್ನ ಮುಂದುವರಿಸಿ.
0: ಖಂಡಿತ ಮೇಡಮ್, ಒಂದು ವಿದ್ಯಾರ್ಥಿ ನಿಲಯಕ್ಕೆ ಮಂಜೂರಾತಿ ಸಂಖ್ಯೆ ಇರ್ತದೆ. ಈ ಮೆಟ್ರಿಕ್ ನಂತರ ಆದ್ರೆ ಸಾಮಾನ್ಯ ನಮ್ಮಲ್ಲಿ ಇರುವಂತದ್ದು 120.

0: 55. 137 ಈ ತರ ಇದೆ. 150 ಎಲ್ಲೂ ಇಲ್ಲ. ಸೊ ಪ್ರೀ ಮೆಟ್ರಿಕ್ ಆದ್ರೆ 50 50 ಇದೆ, ಕೆಲವು ಕಡೆ 70 ಇದೆ, ಕೆಲವು ಕಡೆ 35 ಇದೆ.
1: ಓಕೆ, ಒಟ್ಟಾರೆ ಈ ರೀತಿಯಾಗಿ ನೀವು ವಿದ್ಯಾರ್ಥಿ
0: ಮಂಜೂರಾತಿ ಸಂಖ್ಯೆಗೆ ಅನುಗುಣವಾಗಿನೇ ನಾವು ಪ್ರವೇಶವನ್ನು ಕೊಡಬೇಕು.
1: ಓಕೆ, ಒಟ್ಟಾರೆ ಎಷ್ಟು ಕೊಠಡಿಗಳಿರುತ್ತೆ, ಒಂದು ಕೊಠಡಿಯಲ್ಲಿ ಎಷ್ಟು ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಡ್ತೀರಾ, ಹಾಗೆ ನಿಮ್ಮ ಒಂದು ವಿದ್ಯಾರ್ಥಿ ನಿಲಯಗಳಲ್ಲಿ ಶೌಚಾಲಯದ ವ್ಯವಸ್ಥೆ, ಕ್ರೀಡಾ ಒಂದು ಕ್ರೀಡಾಂಗಣ ಇರಬಹುದು, ಹಾಗೆ ಗ್ರಂಥಾಲಯದ ವ್ಯವಸ್ಥೆ, ಇದಕ್ಕೆಲ್ಲ ಯಾವ ರೀತಿಯ ಅನುವು ಮಾಡಿಕೊಡ್ತೀರಾ?
0: ಎಲ್ಲಾ ವಿದ್ಯಾರ್ಥಿ ನಿಲಯಗಳಲ್ಲೂ ಮೆಟ್ರಿಕ್ ನಂತರ ಎಸ್ಪೆಷಲಿ ಪ್ರತಿ ಒಂದು ವಿದ್ಯಾರ್ಥಿ ನಿಲಯದಲ್ಲೂ ಗ್ರಂಥಾಲಯ ವ್ಯವಸ್ಥೆ ಇದೆ. ಅದರಲ್ಲಿ ಸಾಕಷ್ಟು ಪುಸ್ತಕಗಳು ಪ್ರತಿ ವರ್ಷನೂ ಬರ್ತಾನೆ ಇದೆ, ಅದನ್ನ ನಾವು ಸ್ಟೋರ್ ಮಾಡಿ ಅಲ್ಲೊಂದು ರಿಜಿಸ್ಟರ್ ಇಟ್ಬಿಟ್ಟು ಅದನ್ನ ಮೇಂಟೈನ್ ಮಾಡ್ತಾರೆ ಅಲ್ಲಿನ ವಾರ್ಡನ್ ಆದಂತವ್ರು. ಯಾರು ಬೇಕಾದ್ರೂ ಬುಕ್ಸ್ ತಗೋತಾರೆ, ಫ್ರೀ ಆಗಿ ತಗೋತಾರೆ, ಓದ್ತಾರೆ, ಅಲ್ಲೇ ಕುತ್ಕೊಂಡು ಓದ್ತಾರೆ, ಅಲ್ಲಿ ಇಟ್ಟು ಹೋಗ್ತಾರೆ, ಇಲ್ಲ ಕೆಲವರು ಅದನ್ನ ತಗೊಂಡಿರ್ತಾರೆ.
1: ಈ ಗ್ರಂಥಾಲಯದಲ್ಲಿ ಸಾಮಾಜಿಕ ಜ್ಞಾನಕ್ಕೆ ಸಂಬಂಧಿಸಿದಂತೆ ಪುಸ್ತಕಗಳನ್ನ ಸ್ಟೋರ್
0: ಮಾಡುವಂತದ್ದು ಎರಡೂ ಇದೆ. ಅವರ ಸಿಲೆಬಸ್ಗೆ ಸಂಬಂಧಪಟ್ಟ ಪುಸ್ತಕಗಳು ಇದೆ, ಮತ್ತೆ ಈ ಸಾಮಾನ್ಯ ಜ್ಞಾನ ಅಂದ್ರೆ ASKS ಕೋಚಿಂಗ್ ಇತ್ತೀಚಿನ ವರ್ಷಗಳಲ್ಲಂತೂ ತುಂಬಾ ಪ್ರಯಾರಿಟಿ ಕೊಟ್ಟು ನಮ್ಮ ಮೇಲಾಧಿಕಾರಿಗಳು ತುಂಬಾ ಅದಕ್ಕೆ ಪ್ರಯಾರಿಟಿ ಕೊಟ್ಟು ಪ್ರೊವೈಡ್ ಮಾಡಿರುವಂತದ್ದು ಇದೆ. ಹಾಗಾಗಿ ಎಲ್ಲಾ ವಿದ್ಯಾರ್ಥಿ ನಿಲಯಗಳಲ್ಲಿ ಮೆಟ್ರಿಕ್ ನಂತರದಲ್ಲಿ ಲೈಬ್ರರಿಗಳಿಗೆ ತೊಂದರೆ ಇಲ್ಲ.
1: ಓಕೆ, ಹಾಗೆ ಶೌಚಾಲಯದ ಬಗ್ಗೆ ಕೇಳಿದ್ರೆ
0: ಖಂಡಿತ ಶೌಚಾಲಯಗಳು ಆ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯಗಳು ಮತ್ತು ಸ್ನಾನಗೃಹಗಳು ಇದೆ.
1: ಓಕೆ, ಒಂದು ಕೊಠಡಿಯಲ್ಲಿ ಎಷ್ಟು ಮಕ್ಕಳಿಗೆ?
0: ಒಂದು ಕೊಠಡಿಯಲ್ಲಿ ಒಂದು ಆಯಾ ಕಟ್ಟಡದ ಮೇಲೆ ಡಿಪೆಂಡ್ ಆಗುತ್ತೆ. ಬಾಡಿಗೆ ಕಟ್ಟಡಗಳಾದ್ರೆ ಅಷ್ಟೊಂದು ಸ್ಥಳಾವಕಾಶದ ಕೊರತೆ ಕಂಡು ಬರುತ್ತೆ, ಇಲ್ಲ ಅಂತಿಲ್ಲ. ಬಟ್ ನಮ್ಮ ಸರ್ಕಾರಿ ಸಂಸ್ಥೆಗಳೇನಿದೆ, ಕಟ್ಟಡಗಳಿದೆ, ಹೆಚ್ಚು ಕಡಿಮೆ 20-25 ಕೊಠಡಿಗಳು ಇರೋದ್ರಿಂದ ಒಂದು ಕೊಠಡಿಯಲ್ಲಿ 6-8 ಜನ ಹಾಕ್ತೀವಿ. 4 ಅಥವಾ 5 ಕಾಟ್ ಹಾಕಿದ್ರೆ, ಡಬಲ್ 2-ಟೈರ್ ಕಾಟ್, ಅಲ್ಲಿಗೆ 10 ಮೆಂಬರ್ಸ್ ಅಥವಾ 8 ಮೆಂಬರ್ಸ್ ಒಂದು ರೂಮ್ ಅಲ್ಲಿ ಇರ್ತಾರೆ.
1: ಹಾಸಿಗೆ ಇತರ ವ್ಯವಸ್ಥೆ
0: ಎಲ್ಲ ಉಚಿತವಾಗಿ ಕೊಡ್ತೀವಿ. ಬೆಡ್ ಅಂಡ್ ಬೆಡ್ ಸ್ಪ್ರೆಡ್ಸ್, 3 ಇಯರ್ಸ್ ಒನ್ಸ್ ಬೆಡ್ ಸ್ಪ್ರೆಡ್ಸ್ ಬರ್ತದೆ, ಅದನ್ನು ಕೊಟ್ಟಿರ್ತೀವಿ ಉಚಿತವಾಗಿ.
1: 3 ವರ್ಷ ನೈರ್ಮಲ್ಯದ ಉದ್ದೇಶದಿಂದ ಇವೆಲ್ಲ ಬಹಳ ಮುಖ್ಯ ಆಗುತ್ತೆ.
0: ಯಾವುದನ್ನು ಒಬ್ಬರದೊಬ್ರು ಯೂಸ್ ಮಾಡೋ ಹಾಗಿಲ್ಲ, ಅವರಿಗೆ ಅಂತಲೇ ಕೊಟ್ಬಿಟ್ಟಿರ್ತಾರೆ. ಅವರು 3 ಇಯರ್ಸ್ ಕೋರ್ಸ್ ಮುಗಿಯೋಷ್ಟೊತ್ತಿಗೆ 3 ಇಯರ್ಸ್ ಆಗುತ್ತೆ ಸಾಮಾನ್ಯ PG ಕೋರ್ಸ್, ಅವರು ಅದನ್ನ ಯೂಸ್ ಮಾಡ್ತಾರೆ, ನಂತರ ಅದು
1: ಬದಲಾವಣೆ ಮಾಡುತ್ತದೆ. ಓಕೆ, ಉತ್ತಮ ಅನುಕೂಲಗಳನ್ನ ಒಳಗೊಂಡಿರುವಂತದ್ದು. ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ, ಹಲೋ, ಮಾತಾಡಿ. ಓಕೆ, ಕೆಳಗುರೆ ಕರೆ ಸಿಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ಪ್ರಶ್ನೆಗಳಿದ್ರೆ ನೇರವಾಗಿ ಕೇಳಿ ಉತ್ತರವನ್ನ ಪಡೆದುಕೊಳ್ಳಿ. ಓಕೆ, ಮೇಡಮ್, ನೀವು ವಿದ್ಯಾರ್ಥಿ ವೇತನದ ಬಗ್ಗೆ ಹೇಳ್ತಾ ಇದ್ರಿ, ಯಾವ ರೀತಿ ವಿದ್ಯಾರ್ಥಿ ವೇತನಗಳು ಲಭ್ಯ ಇರುವಂತದ್ದು, ಹಾಗೆ ವಿದ್ಯಾರ್ಥಿಗಳಿಗೆ, ಅವರ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಎಷ್ಟು ಸಿಗುವಂತದ್ದು ಮೇಡಮ್?
0: ಖಂಡಿತವಾಗ್ಲು, ನಮ್ಮಲ್ಲಿ ಏನಂತಂದ್ರೆ ಈ SSLC ಮತ್ತು PUC ಮತ್ತು ಡಿಗ್ರಿ ಯಾವುದೇ ಕೋರ್ಸ್ ಗಳಾಯ್ತು, ಅವ್ರು ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದು ಎಜುಕೇಶನ್ ಅನ್ನ ಮಾಡಿ ಆ ಕೋರ್ಸ್ ಅನ್ನ ಮುಗಿಸ್ತೀವಿ. ಲಾಸ್ಟ್ ಇಯರ್ SSLC ಆದ್ರೆ ಅವರಿಗೆ 1,000 ರುಪೀಸ್ ಪ್ರೋತ್ಸಾಹ ಧನ ಬರ್ತದೆ, PUC ಆದ್ರೆ 1,500, ಹಾಗೆ ಡಿಗ್ರಿ ಅವರಿಗೆ 3,000. ಅವರಿಗೆ ಡಿಗ್ರಿ ಕೋರ್ಸ್ ಅಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ಧನ ಬರುತ್ತೆ,
1: ಪ್ರೋತ್ಸಾಹ ಧನ ಅನ್ನ ಕೊಡೋ ಅಂದ್ರೆ SSLC ಪಾಸ್ ಆಗಿ ಉತ್ತಮ ಅಂಕಗಳನ್ನು ಪಡೆದಿದ್ದರೆ ಈ ಇಲಾಖೆ ವತಿಯಿಂದ ಇಷ್ಟು ಪ್ರೋತ್ಸಾಹವನ್ನ ಕೊಡುವಂತದ್ದು. ಓಕೆ, ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ ಹೆಸರು? ನಮಸ್ತೆ ಹೇಳಿ. ಓಕೆ, ನಿಮ್ ಹೆಸರು ಹೇಳಿಲ್ಲ. ಬಸವರಾಜ್ ಅವರು ಎಲ್ಲಿಂದ ಕರೆ ಮಾಡಿದ್ದೀರಾ? ಓಕೆ, ಮಾತಾಡಿ. ಓಕೆ, ಅಂದ್ರೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುವಂತಹ ಪೋಷಕರು ಕೂಡ ಇಂತಹ ವಿದ್ಯಾರ್ಥಿ ನಿಲಯಗಳಿಗೆ ಮಕ್ಕಳನ್ನ ಬಿಟ್ಟಿರ್ತಾರೆ ಅಂತ
2: ಹೇಳ್ತಿದ್ದೀರಾ?
1: ಓಕೆ, ಇಲಾಖೆ ವತಿಯಿಂದ ಅಂತಹ ಮಕ್ಕಳ ಬಗ್ಗೆ ಹೆಚ್ಚಿನ ನಿಗಾ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಬಸವರಾಜ್ ಅವರೇ, ಈಗಾಗ್ಲೇ ಇವರು ಪುಷ್ಪಲತಾ ಅವರು ಕೂಡ ಹೇಳಿದ್ದಾರೆ ವಿದ್ಯಾರ್ಥಿ ನಿಲಯಗಳಲ್ಲಿ ಏನೆಲ್ಲಾ ಸುರಕ್ಷತಾ ಕ್ರಮಗಳನ್ನ ತಗೋಬೇಕು ಅದೆಲ್ಲದನ್ನ ಕೂಡ ನಾವು ನಿರ್ವಹಿಸ್ತಾ ಇದೀವಿ ಅಂತೇಳಿ. ಮತ್ತೇನಾದ್ರೂ ಪ್ರಶ್ನೆ ಇದೆಯಾ?
0: ಖಂಡಿತ, ಖಂಡಿತವಾಗ್ಲು ಸರ್, ಪ್ರತಿ ಖಂಡಿತ ಸರ್, ತಾವು ಹೇಳದಾಗೆ ಖಂಡಿತವಾಗ್ಲು ಸರ್, ಅದೇ ಕಾರಣಕ್ಕೆ ಇಷ್ಟು ವರ್ಷಗಳ ಕಾಲದಿಂದ ನಡೆದುಕೊಂಡು ಬರ್ತಾ ಇದಾವೆ ಹಾಸ್ಟೆಲ್ಗಳು. ಯಾಕೆಂದ್ರೆ ಅಲ್ಲಿ ಇರ್ತಕ್ಕಂತ ಅಡಿಗೆಯವರಾಗ್ಲಿ

0: ಉತ್ತಮವಾಗಿ ನಡೀತಿದೆ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
0: ಹಾಸ್ಟೆಲ್ಗಳು ಏನು ತೊಂದರೆ ಇಲ್ಲ, ವಿದ್ಯಾರ್ಥಿಗಳು ಸ್ವಲ್ಪ ದೋಷ ಆದ್ರೆ ಟೈಪ್ ಮಾಡ್ತಾರೆ, ಆ ತರ ಏನಾಗಿಲ್ಲ.
1: ಈಗ ಪ್ರತಿ ಒಂದು ದಿನ ಸರ್ ಬೆಳಗ್ಗೆ ಅವರು ಊಟದಿಂದ ಹಿಡಿದು ಪ್ರೇಯರ್ ಇಂದ ಹಿಡಿದು ಬೆಳಗ್ಗೆ ಅವ್ರನ್ನ ಎಬ್ಸಿ ಐದೂವರೆಗೆ ಎಬ್ಸಿ ಓದ ಕೂರ್ಸೋದ್ರಿಂದ ಹಿಡಿದು ಪ್ರತಿ ಒಂದು ಫೋಟೋಸ್ನ ಅವರು ನಮ್ಮ ತಾಲೂಕು ಗ್ರೂಪ್ಗಳಿದೆ ಸರ್, ಎಲ್ಲಾ ತಾಲೂಕು ಗ್ರೂಪ್ ಅಲ್ಲೂ ನಾನಿದ್ದೀನಿ, ಹಾಗಾಗಿ ಅದನ್ನ ವಾಚ್ ಮಾಡ್ತಾ ಇರ್ತೀವಿ. ಪ್ರತಿ ಒಂದೂ ಸಣ್ಣ ಪುಟ್ಟದನ್ನು ಕೂಡ ನಾವು ಮಾರ್ಕ್ ಮಾಡಿ ಇಮಿಡಿಯೇಟ್ ಅವರಿಗೆ ವಾಪಸ್ ಹಾಕ್ತೀವಿ. 5:30 ಮಾರ್ನಿಂಗ್ ಎಬ್ಸ್ತಾರೆ. ನಮ್ಮಲ್ಲಿ ಈ ಸರಿ ಎಸ್ ಎಲ್ ಸಿ ರಿಸಲ್ಟ್ 97% ಇದೆ ಚಿತ್ರದುರ್ಗ ಜಿಲ್ಲೆ ಹಿಂದುಳಿದ ವರ್ಗದ. ಪಿ 87% ಪಿ ಯು ರಿಸಲ್ಟ್ ಇದೆ ಸರ್. ನಮ್ಮ ಎಲ್ಲಾ ಅಡಿಗೆ ಸಿಬ್ಬಂದಿ ಮತ್ತು ನಮ್ಮ ಮೇಲ್ವಿಚಾರಕರು ನಾವು ಏನು ಇನ್ಸ್ಟ್ರಕ್ಷನ್ ಸರ್ಕಾರದಿಂದ ಬಂದಿದೆ ಹಾಗ ಮತ್ತು ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ಬೋದು ನಮ್ಮ ADC ಸರು ಮತ್ತೆ DC ಸರ್ ಏನು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ರು ಅದನ್ನ ಕಂಪಲ್ಸರಿ ನಾವು ಫಾಲೋ ಮಾಡಿದೀವಿ. ಈ ಸರಿ ಪ್ರತಿ ಒಂದು ವಿದ್ಯಾರ್ಥಿನಿಲಯ ವಾಚ್ ಮಾಡಿದೀವಿ. ಎವ್ರಿ ಮಾರ್ನಿಂಗ್ 5:30 ಫೋಟೋಸ್ ಬರ್ತಿತ್ತು, ನಾವು ಅವಾಗಲೇ ಅವ್ರಿಗೆ ರಿಪ್ಲೈ ಹಾಕಿದೀವಿ ಅಷ್ಟೊತ್ತಿಗೆನೆ. ಮತ್ತೆ ಈವನ್ ನೈಟ್ ಕೂಡ 11:00 11:30 ತನಕ ಓದಿಸ್ತಾರೆ. ಹಾಗಾಗಿ ಎಲ್ಲ ಕಡೆಯಿಂದ ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ಇದನ್ನ ಹೀಗೆ ನಾವು ಮುಂದುವರಿಸಬೇಕು ಮತ್ತೆ ಇನ್ನು ಇನ್ನಷ್ಟು ಇಂಪ್ರೂವ್ ಮಾಡ್ಕೋಬೇಕನ್ನೋ ಒಂದು ಮನಸ್ಥಿತಿ.
2: ಬಸವರಾಜ್ ಅವರೇ, ನೀವು ಏನಾದ್ರೂ ಅಂತ ಸಮಸ್ಯೆಗಳನ್ನ ಗಮನಿಸಿದಲ್ಲಿ ಇಲಾಖೆ ಗಮನಕ್ಕೆ ತಂದು ಅದನ್ನ ಸುಧಾರಿಸೋದಕ್ಕೆ ಪ್ರಯತ್ನಿಸಬೇಕು.
0: ಇಲ್ಲ, ನಾವು ಪತ್ರಿಕೆಯವರು ಮಾತಾಡೋದು.
2: ಓಕೆ,
0: ನಾವು ನೋಡ್ತಿರ್ತೀವಿ, ಏನು ತೊಂದರೆ ಇಲ್ಲ ಸರ್, ತೊಂದರೆ ಇಲ್ಲ ಮೇಡಮ್.
2: ಓಕೆ ಓಕೆ, ಧನ್ಯವಾದ ಬಸವರಾಜ್ ಅವರೇ. ಓಕೆ, ಮುಂದಿನ ಕರೆ. ಹಲೋ, ನಮಸ್ತೆ. ನಮಸ್ತೆ, ಹಲೋ. ಓಕೆ, ವಿದ್ಯಾರ್ಥಿ ವೇತನದ ಬಗ್ಗೆ ತಿಳಿಸಿದ್ರಿ, ಹಾಗೆ ಪ್ರೋತ್ಸಾಹಧನ ಕೂಡ ಸಿಗುವಂತದ್ದು ಅಂತೇಳಿ. ಇನ್ನು ಉನ್ನತ ವ್ಯಾಸಂಗಕ್ಕೆ ಹಿಂದುಳಿದ ವರ್ಗಗಳ ಮಕ್ಕಳೇನಾದ್ರೂ ಇಚ್ಛೆ ಪಟ್ಟಲ್ಲಿ ಅವರಿಗೆ ಎಷ್ಟು ಹಣಕಾಸಿನ ಸೌಲಭ್ಯ ಅನ್ನೋದು ದೊರಕುತ್ತೆ?
1: ಖಂಡಿತವಾಗ್ಲೂ ಈಗ ನಮ್ಮಲ್ಲಿ ಏನು ನಮ್ಮ ಹಾಸ್ಟೆಲ್ಗಳಲ್ಲಿ ಇದ್ದು ಓದ್ತಾ ಇದ್ದಾರೆ ಈ ಉನ್ನತ ಕೋರ್ಸ್ ಗಳನ್ನ ಮಾಡ್ತಾ ಇದ್ದಂತವ್ರಿಗೆ ಫೀ ಕನ್ಸೆಷನ್ ಶುಲ್ಕ ಮರುಪಾವತಿ ಅಂತೇಳಿ ಒಂದು ಅವರಿಗೆ ಸೌಲಭ್ಯ ದೊರೀತದೆ. ಏನು ಫೀಸ್ ಅನ್ನ ಕಟ್ಟಿರ್ತಾರೆ ಕಾಲೇಜ್ ಅವರು, ಏನು ರಿಜಿಸ್ಟರ್ ಮಾಡಿಸಿರ್ತಾರೆ ಪೋರ್ಟಲ್ ಅಲ್ಲಿ, ಇಷ್ಟು ಫೀಸ್ ಅನ್ನ ನಾವು ವಸೂಲಿ ಮಾಡಿದೀವಿ ಅಂತ. ಆ ಒಂದು ಫೀಸು ಆ ಮಕ್ಕಳಿಗೆ ವಾಪಸ್ ಬರ್ತದೆ. ಆ ಫೀ ಕನ್ಸೆಷನ್ ನಮ್ಮ ವಿದ್ಯಾರ್ಥಿ ನಿಲಯದ ಸೌಲಭ್ಯವನ್ನ ಪಡೆದು ಕೂಡ ಆ ಒಂದು ಸೌಲಭ್ಯ ಅವರಿಗೆ ದೊರೆಯುತ್ತೆ. ಇನ್ನು ಉಳಿದಂತೆ ಹೊರಗಡೆ ವಿದ್ಯಾರ್ಥಿಗಳಿಗೆ ಸೌಲಭ್ಯ ಮಾಮೂಲಿ ನಿಮಗೆ ಗೊತ್ತಿದ್ದಾಗೆ ಸಾಕಷ್ಟು ವಿದ್ಯಾರ್ಥಿ ವೇತನಗಳಿದೆ.
2: ಅಂದ್ರೆ ಈ ಉನ್ನತ ವ್ಯಾಸಂಗಕ್ಕೆ ಎಷ್ಟು ಮೊತ್ತ?
1: ಉನ್ನತ ವ್ಯಾಸಂಗ ಅಂದ್ರೆ ಕೆಲವು ಕೋರ್ಸ್ಗಳ ಮೇಲೆ ಇದೆ, ಅಂದ್ರೆ ಈಗ
2: ವಿದೇಶಕ್ಕೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ತೀರಾ?
1: ಕೋರ್ಸಿಗೆ ಸಂಬಂಧಪಟ್ಟಾಗಿ ನಮ್ಮ ದೇವರಾಜ್ ಅರಸು ಅಭಿವೃದ್ಧಿ ನಿಗಮ ಇದೆ, ನಿಗಮದಲ್ಲಿ ಅರಿವು ಸಾಲವನ್ನ ಕೊಡ್ತಾರೆ ಅವರಿಗೆ, ಅರಿವು ಅಂತೇಳಿ. ಅವರಿಗೆ ಅಲ್ಲಿ ಸೌಲಭ್ಯ ಇರೋದ್ರಿಂದ ಅಲ್ಲಿ ಪಡೆದುಕೊಳ್ಳಬಹುದು.
2: ಓಕೆ, ಒಟ್ಟಾರೆ ಇಲಾಖೆಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಏನೆಲ್ಲ ಸೌಲಭ್ಯ ಕೊಡಬೇಕೋ ಅದನ್ನೆಲ್ಲದನ್ನು ಕೊಡ್ತಾ ಇದ್ದೀರಾ ಅಂತ ಹೇಳ್ತೀರಾ? ಓಕೆ, ಸಂದೇಶದ ಮೂಲಕ ಕೂಡ ನಮ್ಮ ಕೇಳುಗರು ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಮೆಚ್ಚುಗೆಯನ್ನ ಕೂಡ ತಿಳಿಸಿದ್ದಾರೆ. ಪ್ರಶ್ನೆ ಏನು ಅಂದ್ರೆ, ಹಿರಿಯೂರು ತಾಲೂಕಿನ ಅಂಬಲಗೆರೆ ಗ್ರಾಮದಲ್ಲಿ ಒಂದು ಹಾಸ್ಟೆಲ್ ಇದೆ, ಅದು ಯಾವಾಗ್ಲೂ ಕೂಡ ಬೀಗ ಹಾಕಿರುತ್ತೆ, ಅದಕ್ಕೆ ಏನಾದ್ರೂ ಕಾಯಕಲ್ಪ ಮಾಡಕ್ ಆಗುತ್ತಾ ಅಂತ ಕೇಳ್ತಾ
1: ಇದ್ದಾರೆ. ಹಿರಿಯೂರಲ್ಲಿ ಆ ಪ್ಲೇಸ್ ಅಲ್ಲಿ ನಮ್ದು ಇಲ್ಲ.
2: ಓಕೆ, ಅಂದ್ರೆ ಅದು ಬಹುಶಃ
1: ನಮ್ಮ ವಿದ್ಯಾರ್ಥಿ ನಿಲಯಗಳು ಯಾವುದು ಕ್ಲೋಸ್ ಇಲ್ಲ.
2: ಓಕೆ, ಇವರು ಹೆಸರನ್ನ ತಿಳಿಸಿಲ್ಲ. ಓಕೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇನ್ನು ಮತ್ತೊಂದು ಸಂದೇಶ ಕೂಡ ಬಂದಿದೆ. ಡಾಕ್ಟರ್ ತುಳಸಿ ರಂಗನಾಥ್ ತರಳಬಾಳು ನಗರ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇವರು ಹೇಳ್ತಾ ಇರೋದು, ಹಿಂದುಳಿದ ವರ್ಗದ ವಿದ್ಯಾರ್ಥಿ ವಸತಿ ನಿಲಯಗಳಿಗೆ ವ್ಯಾಸಂಗ ಮಾಡುವ ಶಿಕ್ಷಣಾರ್ಥಿಗಳಿಗೆ ಒಳ್ಳೆಯ ಪೌಷ್ಟಿಕಾಂಶವಿರುವ ಸಮತೋಲನ ಆಹಾರ ಕೊಡುವ ನಿಟ್ಟಿನಲ್ಲಿ ಸೂಕ್ತ ಸಲಹೆಯನ್ನು ಜಿಲ್ಲಾ ಆರೋಗ್ಯ ಅಧಿಕಾರಿಯೊಂದಿಗೆ ಸಂಯೋಜಿಸಿಕೊಂಡರೆ ಕಾಲಕಾಲಕ್ಕೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿರುವ ಹಿಂದುಳಿದ ವರ್ಗದ ವಸತಿ ನಿಲಯಗಳಿಗೆ ಸರ್ಕಾರಿ ವೈದ್ಯರನ್ನ ಹೆಲ್ತ್ ಚೆಕಪ್ ಮಾಡಲು ನಿಯೋಜಿಸ್ತಾರೆ ಅಂತ ಹೇಳ್ತಿದ್ದಾರೆ.
1: ಖಂಡಿತವಾಗ್ಲೂ
2: ಮಕ್ಕಳಿಗೆ ಬೇಕಾದ ಪೂರಕ ಸಮತೋಲನ ಆಹಾರದ ಬಗ್ಗೆ ಕೂಡ ತಿಳುವಳಿಕೆಯನ್ನ ಕೊಟ್ಟು ಹಾಸ್ಟೆಲ್ ನಿರ್ವಹಿಸುವ ವಾರ್ಡನ್ಗಳಿಗೆ ಸೂಚನೆಗಳನ್ನ ಕೊಡ್ತಾರೆ. ಈ ವಿಚಾರವು ತಾವು ಪರಿಗಣಿಸಿದರೆ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ನೀವು ಈಗಾಗಲೇ ಹೇಳಿದ್ರಿ,
1: ಅದನ್ನ ನಾವು ಫಾಲೋ ಮಾಡ್ತಾ ಇದೀವಿ. ಯಾಕೆಂದ್ರೆ ನಮ್ಮ ಆರೋಗ್ಯ ಇಲಾಖೆಯಿಂದ ನಮ್ಗೆ ಏನಿದೆ ಅಂದ್ರೆ ಆಹಾರ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಪ್ರತಿ ತಿಂಗಳು ಒಂದಷ್ಟು ಆಹಾರ ಸಾಮಗ್ರಿಗಳನ್ನ ಅವರು ಬಂದು ತಗೊಂಡೋಗ್ತಾರೆ. ತಗೊಂಡೋಗಿ ಅದನ್ನ ಟೆಸ್ಟ್ ಮಾಡಿ ಅದರಲ್ಲಿ ಏನು ಕಡಿಮೆ ಇದೆ, ಅದು ಡೇಟ್ ಬಾರ್ ಆಗಿದೆಯೋ ಅಥವಾ ಏನಾದ್ರು ಮಿಸ್ ಯೂಸ್ ಆಗ್ತಾ ಇದೆಯೋ, ಅದರ ಕ್ವಾಲಿಟಿ ಹೆಂಗಿದೆ, ಆದರೂ ಕೂಡ ನಡೀತಾ ಇರೋದ್ರಿಂದ, ಖಂಡಿತವಾಗ್ಲೂ ನಡೀತಾ ಇರೋದ್ರಿಂದ ಇಲ್ಲಿ ಆ ತರದ ಒಂದು ಸನ್ನಿವೇಶಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು, ಮಕ್ಕಳ ಆರೋಗ್ಯವನ್ನ ತಪಾಸಣೆ ಮಾಡಿಸ್ತಾ ಇರೋದ್ರಿಂದ.
2: ಓಕೆ, ಕರೆ ಇದೆ.

0: ಆರೋಗ್ಯ ತಪಾಸಣೆಯನ್ನ ಮಾಡಿಸ್ತಾ ಇರೋದ್ರಿಂದ ಅಲ್ಲಿ ಯಾರು ವೀಕ್ ಇದಾರೆ, ಆಲ್ರೆಡಿ ನಾವು ಡಿ ಎಚ್ ಓ ಮತ್ತೆ ಟಿ ಎಚ್ ಓಗಳಿಗೆ ಲೆಟರ್ ಅನ್ನ ಸಾಕಷ್ಟು ಸಾರಿ ಬರೆದಿದ್ದೀವಿ, ಅವರು ಕೂಡ ಕಳಿಸ್ತಾರೆ. ಡಾಕ್ಟರ್ ಆ ಡಾಕ್ಟರ್ ಒಂದು ಸಂಖ್ಯೆ ಕಡಿಮೆ ಇರೋದ್ರಿಂದ ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಆದರೆ ವಾರ್ಡನ್ಗಳು ಖಂಡಿತ ಯಾರನ್ನಾದ್ರೂ ಡಾಕ್ಟರ್ಸ್ನ ಕರ್ಕೊಂಡು ಬಂದು ಅವರು ಆ ಹೆಲ್ತ್ ಚೆಕಪ್ ಅನ್ನ ಮಾತ್ರ ಖಂಡಿತ ಮಾಡಿಸ್ತಾ ಇದ್ದಾರೆ.
1: ಓಕೆ, ಹಲೋ, ನಮಸ್ತೆ. ಓಕೆ, ನೀವು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳಲ್ಲಿ ಇರುವಂತಹ ಸೌಲಭ್ಯಗಳನ್ನು ಹೇಳ್ತಾ ಇದ್ದೀರಾ. ಹಾಗೆ ಈ ಹಿಂದುಳಿದ ವರ್ಗಕ್ಕೇನೆ ಒಂದಷ್ಟು ಕಲ್ಯಾಣ ಅಭಿವೃದ್ಧಿ ಮಾಡೋದಕ್ಕೆ ಏನಾದರೂ ಇಲಾಖೆ ಕ್ರಮ ಕೈಗೊಳ್ಳುತ್ತಾ, ಯಾವ ರೀತಿ ಮಾಡುವಂಥದ್ದು?
0: ಕಲ್ಯಾಣ ಅಭಿವೃದ್ಧಿ ಅಂದರೆ ನಮ್ಮ ನಿಗಮಗಳು ಕೆಲಸ ಮಾಡ್ತಾ ಇದೆ ಆ ಕಲ್ಯಾಣ ಅಭಿವೃದ್ಧಿ, ಅವರ ಉದ್ಯೋಗ ಆಗಿರ್ಬೋದು, ಸಾಲ ಆಗಿರ್ಬೋದು, ಅವರಿಗೆ ಕೌಶಲ್ಯ ಅಭಿವೃದ್ಧಿ ಆಗಿರ್ಬೋದು, ಆ ಥರದ ಒಂದು ವ್ಯವಸ್ಥೆಗೋಸ್ಕರನೇ ನಿಗಮಗಳು ಕೆಲಸ ಮಾಡ್ತಾ ಇದೆ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಅಡಿಯಲ್ಲಿ.
1: ಹಲೋ, ನಮಸ್ತೆ.
0: ಸುಮಾರು 13 ನಿಗಮಗಳು ಕೆಲಸ ಮಾಡ್ತಾ ಇರೋದ್ರಿಂದ ಆಯಾ ಒಂದೊಂದು ಏನು ಹಿಂದುಳಿದ ಸಮುದಾಯಗಳಿದೆ ಆ ಸಮುದಾಯಗಳಿಗೆ ಬೇಕಾದ ಸೌಲಭ್ಯಗಳನ್ನು ಅಲ್ಲಿ ಒದಗಿಸ್ತಾ ಇರೋದ್ರಿಂದ ಅವರು ಕೂಡ ಈ ಒಂದು ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ಅಭಿವೃದ್ಧಿಯಲ್ಲಿ ಅವರು ಭಾಗಿದಾರರಾಗುವ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ.
1: ಓಕೆ, ಒಟ್ಟಾರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳಲ್ಲಿ ಸೌಲಭ್ಯ ಕೊಡೋದ್ರ ಜೊತೆಗೆ ಹಿಂದುಳಿದ ವರ್ಗದಲ್ಲಿ ಇರುವಂತವ್ರಿಗೂ ಕೂಡ ನೀವು ಸೌಲಭ್ಯಗಳನ್ನ ಕೊಡುವಂತದ್ದು. ನೀವು ಉನ್ನತ ಶಿಕ್ಷಣಕ್ಕೆ ಸೌಲಭ್ಯಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು, ಅದ್ರ ಜೊತೆಗೆ ಮಕ್ಕಳಿಗೆ ಈ ಉನ್ನತ ಶಿಕ್ಷಣಕ್ಕೆ ಅಥವಾ ಉದ್ಯೋಗವನ್ನ ಪಡೆಯೋದಕ್ಕೆ ಒಂದಷ್ಟು ತಯಾರಿ ನಡೆಸಬೇಕಾಗಿರುತ್ತೆ. ಎಲ್ರಿಗೂ ಗೊತ್ತಿದೆ ಇದು ಸ್ಪರ್ಧಾತ್ಮಕ ಜಗತ್ತು ಅಂತ ಹೇಳಿ, ಇಲ್ಲಿ ಎಷ್ಟು ತಯಾರಿ ನಡೆಸಿದ್ರು ಕೂಡ ಒಂದಷ್ಟು ಕೊರತೆ ಅಂತ ಕಾಣುತ್ತೆ. ಹಾಗಾಗಿ ಈ ವಿದ್ಯಾರ್ಥಿ ನಿಲಯಗಳ ವತಿಯಿಂದ ವಿದ್ಯಾರ್ಥಿಗಳಿಗೆ ಏನಾದ್ರೂ ಒಂದಷ್ಟು ಕೋಚಿಂಗ್ ನ ಕೊಡಿಸುವಂತಹ ಸೌಲಭ್ಯ ಇದೆಯಾ?
0: ನಮ್ಮಲ್ಲಿ ಈಗ ಏನಾಗಿದೆ ಅಂದ್ರೆ JEE ಮತ್ತೆ NEET ಕೋಚಿಂಗ್ SLC ನಮ್ಮಲ್ಲಿ ಏನು ಇದ್ದು ಓದಿದ್ದಾರೆ ಮಕ್ಕಳು, ಈ ವರ್ಷದಿಂದ ಇದೊಂದು ಹೊಸ ಪ್ರಯೋಗವನ್ನ ನಮ್ಮ ಇಲಾಖೆ ಮಾಡ್ತಾ ಇದೆ. SLC ಅಲ್ಲಿ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡಂತ ಮಕ್ಕಳನ್ನ ಬೆಂಗಳೂರಲ್ಲಿ ಒಂದು ಸಂಸ್ಥೆಯಲ್ಲಿ ಇರಿಸಿಬಿಟ್ಟು ಅವರಿಗೆ JEE ಮತ್ತೆ NEET ಕೋಚಿಂಗ್ ಅನ್ನ ಕೊಡಬೇಕು ಅನ್ನುವಂತ ಒಂದು ರಾಜ್ಯಾದ್ಯಂತ 500 ವಿದ್ಯಾರ್ಥಿಗಳಿಗೆ ಪ್ರತಿ ಜಿಲ್ಲೆಯಿಂದ 15 ವಿದ್ಯಾರ್ಥಿಗಳನ್ನ ತಗೊಂಡು ಅಲ್ಲಿ ಮಾಡುವಂತ ಒಂದು ವ್ಯವಸ್ಥೆಯನ್ನ ಆಲ್ರೆಡಿ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಪಟ್ಟಿಯನ್ನ ಕೇಳಿದರೆ ನಾವು ತಾಲೂಕುಗಳಿಗೆ ಸಂಪರ್ಕ ಮಾಡಿ ಪ್ರತಿ
1: ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗಿದೆ.
0: ಅವರೇನು ಹಾಕಬೇಕಿಲ್ಲ, ನಾವೇ ಮಾಹಿತಿಯನ್ನು ಕಳಿಸ್ತೀವಿ. ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದ ಮಕ್ಕಳೇ ಆಗಿರೋದ್ರಿಂದ ಎಲ್ಲ ಮಾಹಿತಿ ನಮಗಿರ್ತದೆ. ಸೊ ಅವರನ್ನ ನಾವು ಕನೆಕ್ಟ್ ಮಾಡಿಬಿಟ್ಟು ಪೇರೆಂಟ್ಸ್ ಅನ್ನ ನಾವು ಸಂಪರ್ಕ ಮಾಡಿ ಅವರಿಂದ ಮಾಹಿತಿ ಪಡೆದು ಯಾರು ಮಕ್ಕಳನ್ನ ಕಳಿಸೋದಕ್ಕೆ ಸಿದ್ಧರಿದ್ದಾರೆ ಅವರನ್ನ ಅಲ್ಲಿಗೆ ಕಳಿಸಿ ಒಂದು NEET ಮತ್ತೆ JEE ಕೋಚಿಂಗ್ ಅನ್ನ ನಮ್ಮ ನಿಲಯಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋದು ನಮ್ಮ ಇಲಾಖೆ ಪ್ರಾರಂಭ ಮಾಡಿದೆ ಈ ವರ್ಷದಿಂದ.
1: ಓಕೆ, ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ. ಓಕೆ, ಕರೆ ಕಟ್ ಆಗ್ತಾ ಇದೆ. ಓಕೆ, ನೀವ್ ಹೇಳಿದ್ರಿ ವಿದ್ಯಾರ್ಥಿ ನಿಲಯಗಳಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವಂತದ್ದು ಏನು ಪರೀಕ್ಷೆಯ ತಯಾರಿ ನಡೆಸೋದಕ್ಕೆ ಅಂತ. ಈ ವಿದ್ಯಾರ್ಥಿ ನಿಲಯದಿಂದ ಹೊರಗಿರೋರಿಗೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಕೋಚಿಂಗ್ ನ ಅವಶ್ಯಕತೆ ಇರುತ್ತೆ, ಆದ್ರೆ ಅದಕ್ಕೆ ಬೇಕಾಗಿರುವಂತಹ ಮೊತ್ತವನ್ನ ಪಾವತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತವ್ರಿಗೆ ಏನಾದ್ರೂ ಅರ್ಜಿ ಕರೆಯೋದ್ರ ಮೂಲಕ ಏನಾದ್ರೂ ವ್ಯವಸ್ಥೆ ಮಾಡಿಕೊಡ್ತೀರಾ?
0: ಡಿಗ್ರಿ ಮುಗಿದಂತವ್ರಿಗೆ ನಮ್ಮಲ್ಲಿ ಅವಕಾಶ ಇದೆ.
1: ಕರೆ ಇದೆ, ಸ್ವೀಕರಿಸಿ ನಂತರ ಉತ್ತರಿಸುವಂತ್ರಿ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಓಕೆ, ಮುಂದುವರಿಸಿ.
0: IAS KAS ಕೋಚಿಂಗಿಗೆ ನಮ್ಮಲ್ಲಿ ಒಂದು ಕೋಚಿಂಗ್ ಸೆಂಟರ್ ಇದೆ ಬೆಂಗಳೂರಲ್ಲಿ. ಆ ಸೆಂಟರಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ ಈಗಾಗಲೇ ಕೋಚಿಂಗ್ ನಡೀತಾನೆ ಇದೆ ಸುಮಾರು ವರ್ಷಗಳಿಂದ. ಈಗ ಮಾತ್ರ ಇವರಿಗೆ ಮಾತ್ರ ಪ್ರೀ ಮೆಟ್ರಿಕ್ ತಾವು ಹೇಳಿದಾಗೆ SLC ನಂತರದ ವಿದ್ಯಾರ್ಥಿಗಳಿಗೆ ಆ ತರದ ಒಂದು ವ್ಯವಸ್ಥೆ ಹೊಸದಾಗಿ ಪ್ರಾರಂಭ ಆಗಿರೋದು.
1: ಓಕೆ,
0: ಹೊರಗಡೆ ವಿದ್ಯಾರ್ಥಿಗಳು ಅಂದ್ರೆ ಡಿಗ್ರಿ ಆಫ್ಟರ್ ಡಿಗ್ರಿ ಕೋರ್ಸ್ನವ್ರಿಗೆ IAS KAS ನಾವು ಎಕ್ಸಾಮ್ ಬರೆಸಿಬಿಟ್ಟು ಅವರಿಗೆ ನಾವು ಅಲ್ಲಿ ಸೆಲೆಕ್ಟ್ ಮಾಡುವಂತದ್ದು ಇದೆ. ಅಲ್ಲಿ ಕೋಚಿಂಗ್ ಆಲ್ರೆಡಿ ತಗೋತಾ ಇದ್ದಾರೆ, ಒಂದು ಸೆಂಟರ್ ನಡೀತಾ ಇದೆ.
1: ಓಕೆ, ಒಟ್ಟಾರೆ ಏನು ವಿದ್ಯಾರ್ಥಿ ನಿಲಯದಿಂದ ಹೊರಗಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಕೋಚಿಂಗ್ ಅವಕಾಶ ಇದೆ. ಮೇಡಮ್, ಈ ವಿದ್ಯಾರ್ಥಿ ನಿಲಯಗಳಿಗೆ ಬರೋದಾದ್ರೆ ಅವರ ಒಂದು ವಿದ್ಯಾಭ್ಯಾಸದ ಪ್ರಗತಿಗೆ ಕಾಲೇಜು ಶಾಲೆಯಲ್ಲಿ ಪಾಠವನ್ನ ಮಾಡ್ತಾರೆ ಅದೆಲ್ಲದನ್ನ ಕೇಳ್ತಾ ಇರ್ತಾರೆ, ಆದ್ರೆ ನಿಲಯದಲ್ಲಿ ಯಾರು ಅದನ್ನ ಗಮನಿಸಬೇಕು ಅಥವಾ ಅದನ್ನ ಅವ್ರಿಗೆ ಅರ್ಥ ಆಗದಲೇ ಇರೋ ವಿಷಯವನ್ನ ಬೋಧಿಸೋದಕ್ಕೆ ಏನಾದ್ರು ಟೀಚರ್ಸ್ಗಳ ವ್ಯವಸ್ಥೆಯನ್ನ ಮಾಡಿರ್ತಾರೆ?
0: ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ 3 ಸಬ್ಜೆಕ್ಟ್ ಅನ್ನ ಬೋಧನೆ ಮಾಡೋದಕ್ಕೆ ಅವಕಾಶ ಇದೆ.
1: ಓಕೆ,
0: ಇಂಗ್ಲಿಷು, ಮ್ಯಾಥ್ಸ್, ಸೈನ್ಸ್. 3 ಸಬ್ಜೆಕ್ಟ್ಗೆ ಒಬ್ಬ ಟೀಚರ್ಗೆ 2000 ರೂಪಾಯಿ ಕೊಡೋದ್ರ ಮೂಲಕ 3 ಬೋಧಕರನ್ನ ಆಯ್ಕೆ ಮಾಡಬೇಕು. ಈಗ ಪ್ರವೇಶ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಅವರು ವಿದ್ಯಾರ್ಥಿ ನಿಲಯಕ್ಕೆ ಬಂದು ಪಾಠವನ್ನ ಮಾಡಬೇಕು.
1: ಅವರ ವಿದ್ಯಾರ್ಹತೆ ಏನಾಗಿರ್ಬೇಕು?
0: ಅವ್ರು ಕಂಪಲ್ಸರಿ ಟೀಚರ್ BEd ಆಗಿರ್ಬೇಕು.
1: BEd ಆಗಿರ್ಬೇಕು.
0: ಅವರನ್ನ ತೆಗೆದುಕೊಂಡ್ಬಿಟ್ಟು
1: ಪೂರ್ವ ವಿದ್ಯಾರ್ಥಿಗಳಿಗೆ ಬೋಧಿಸೋದಕ್ಕೂ BEd ಆಗಿರ್ಬೇಕು.

0: ತಗೊಂಡ್ಬಿಡ ಆ ಸಬ್ಜೆಕ್ಟ್ಗಳನ್ನ ಪಾಠ ಮಾಡುವಂತ ಟೀಚರ್ಸೇ ಅಪ್ಲೈ ಮಾಡ್ತಾರೆ ಅಪ್ಲಿಕೇಶನ್. ಅವ್ರಿಗೆ ಗೊತ್ತಿರುತ್ತೆ, ಸಾಮಾನ್ಯ ಈಗ ಹಳ್ಳಿಗಳಲ್ಲಿ ಮೆಟ್ರಿಕ್ ಪೂರ್ವ ನಿಲಯಗಳಿರೋದ್ರಿಂದ ಆಸ್ಪಾಸು ಸ್ಕೂಲಲ್ಲಿ ಟೀಚರ್ ಏನು ಪಾಠ ಮಾಡ್ತಿರ್ತಾರೆ, ಅಥವಾ ನಿರುದ್ಯೋಗಿ ಯುವಕರು ಆಗಿರ್ಬೋದು ಯುವತಿಯರಾಗಿರ್ಬೋದು ಅಥವಾ ಹೌಸ್ ವೈಫ್ಗಳು ಇರ್ತಾರೆ ಕೆಲವರು ಬೇಡ್ ಮಾಡ್ಕೊಂಡು ಮನೇಲಿದ್ದಂಥವ್ರು, ಆ ಥರದ ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಆ ಅಪ್ಲಿಕೇಶನ್ ಹಾಕ್ಕೊಂಡು 3 ಜನ ಟೀಚರ್ಸನ್ನ ನಾವು ಆಯ್ಕೆ ಮಾಡಿಕೊಡ್ತೀವಿ, ಅವರು ಅಲ್ಲಿ ಹೋಗ್ಬಿಟ್ಟು ಪಾಠ ಮಾಡ್ತಾರೆ. ಹಾಗಾಗಿ ಆ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ.
1: ಒಟ್ಟಾರೆ ಏನು ಇಲಾಖೆಯಿಂದ ಸಮಗ್ರವಾಗಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಸೌಲಭ್ಯವನ್ನ ದೊರಕಿಸುವಂತಹ ವ್ಯವಸ್ಥೆ ಮಾಡ್ತಾ ಇರುವಂತದ್ದು. ಹಾಗೆ ಆರೋಗ್ಯದ ತಪಾಸಣೆ ನಡೆಸ್ತೇವೆ ಅಂತ ಹೇಳಿದ್ರೆ ಎಷ್ಟು ತಿಂಗಳಿಗೊಮ್ಮೆ ಆರೋಗ್ಯದ ತಪಾಸಣೆ ನಡೆಸುವಂತದ್ದು?
0: ಈಗ ಲೇಡೀಸ್ ಹಾಸ್ಟ್ಲಿಗೆ ಗರ್ಲ್ಸ್ ಹಾಸ್ಟ್ಲಿಗೆ ಪ್ರತಿ ತಿಂಗಳಿಗೊಮ್ಮೆ ಅಂತ ನಮಗೆ ಸರ್ಕ್ಯುಲರ್ ಇದೆ. ಮುಂಚೆ ಆಗಿದ್ರೆ 3 ಮಂತ್ಸ್ ಒನ್ಸ್ ಮಾಡಿಸ್ತಾ ಇದ್ವಿ, ಬಟ್ ಈಗ ಏನಾಗಿದೆ ಕಾಲ ಬದಲಾಗಿ ನಿಮಗೂ ಗೊತ್ತಿದೆ ಸಾಕಷ್ಟು ಸಮಸ್ಯೆಗಳನ್ನ ನಾವು ನೋಡ್ತಾ ಇರೋದ್ರಿಂದ
1: ಹವಾಮಾನ ಬದಲಾವಣೆಯಿಂದ ಸಾಕಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ.
0: ಹವಾಮಾನ ಒಂದೇ ಇಲ್ಲ, ಈಗ ಸುಮಾರಷ್ಟು ತೊಂದರೆಗಳು ನೀವು ನೋಡ್ತಾ ಇದ್ದೀರಿ ಸಮಾಜದಲ್ಲಿ. ಹಾಗಾಗಿ ಪ್ರತಿ ತಿಂಗಳು ಎಸ್ಪೆಷಲಿ ಗರ್ಲ್ಸ್ ಹಾಸ್ಟೆಲ್ಸ್ಗೆ ಎವ್ರಿ ಮಂತ್ ಮಾಡಿಸ್ಬೇಕು ಅನ್ನೋ ಒಂದು ಸರ್ಕ್ಯುಲರ್ ಇರೋದ್ರಿಂದ ಅದನ್ನ ಮಾಡ್ತಾ ಇದ್ದಾರೆ. ಬಾಯ್ಸ್ ಹಾಸ್ಟೆಲ್ಸ್ ಎಲ್ಲ 3 ಮಂತ್ಸ್ ಒನ್ಸ್ ಮಾಡಿಸ್ತಾರೆ.
1: ಓಕೆ, ಗರ್ಲ್ಸ್ ಹಾಸ್ಟೆಲ್ ಅಂದ್ರೆ ಬಾಲಕಿಯರ ಒಂದು ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರತಿ ತಿಂಗಳು ಕೂಡ ವೈದ್ಯಕೀಯ ತಪಾಸಣೆ ಅನ್ನೋದು ಇರುವಂತದ್ದು. ಅಷ್ಟರ ಮಟ್ಟಿಗೆ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ನಿಗಾವನ್ನ ವಹಿಸ್ತಾ ಇದ್ದೀರಾ. ಮೇಡಮ್, ಹಾಗೇನೆ ನಮ್ಮ ಹಿಂದುಳಿದ ವರ್ಗಗಳು ಅಂದಾಕ್ಷಣ ಸೋಮನಾಥ್ ಅವ್ರು ಕೇಳಿದ್ರು ಆ ಪ್ರಾರಂಭದಲ್ಲಿ ಒಂದು ಪ್ರಶ್ನೆಯನ್ನ, ಯಾವೆಲ್ಲ ವರ್ಗಗಳು ಬರುತ್ತೆ, ನಾವು ಬರ್ತೀವಾ ಅವ್ರು ಬರ್ತೀವಾ ಅಂತೇಳಿ ಪ್ರಶ್ನೆ ಇರುತ್ತೆ, ಅದ್ರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ಹೇಳಿ ಮೇಡಮ್.
0: ಎಲ್ಲಾ ಜಾತಿಗಳು ಬರುತ್ತೆ ಮೇಡಮ್ ಹಿಂದುಳಿದ ವರ್ಗಗಳು ಅಂದ್ರೆ.
1: ಎಷ್ಟು
0: ಪ್ರವರ್ಗವಾರು? ಪ್ರವರ್ಗ 1 ಬೇರೆ, ಪ್ರವರ್ಗ 2A ಬೇರೆ, 2B, 3A, 3B, SC, ST, ಅದರಲ್ಲಿ ಸುಮಾರಷ್ಟು ಜಾತಿಗಳು ಅದರಲ್ಲಿ ಕವರ್ ಆಗ್ತದೆ. ಅಂದ್ರೆ ಬ್ರಾಹ್ಮಿನ್ಸ್ ಒಂದು ಇಲ್ಲಿ ಸಾಮಾನ್ಯ ಅಂತ ತಗೊಳುತ್ತೆ, ಇಲ್ಲಿ ಎಲ್ಲೂ ಅದರಲ್ಲಿ ಆ್ಯಡ್ ಆಗೋದಿಲ್ಲ. ಅದು ಬಿಟ್ರೆ ಇನ್ನು ಉಳಿದ ಎಲ್ಲಾ ಜಾತಿಗಳು ಎಲ್ಲಾ ಪ್ರವರ್ಗಗಳ ಅಡಿಯಲ್ಲಿ ಬರ್ತದೆ. ಉಪಾರ, ಬೆಸ್ತ, ಜೋಗಿ, ಎಳವ ಇದೆಲ್ಲ ಪ್ರವರ್ಗ 1, ಕುರುಬ, ಈಡಿಗ, ನಾಯಕ ಪ್ರವರ್ಗ 2, ಹಾಗೆ ಒಕ್ಕಲಿಗ, ಗೌಡಾಸು 3, ಲಿಂಗಾಯಸು 3B, ಆಮೇಲೆ ಮುಸ್ಲಿಮ್ಸ್ ಇದೆಲ್ಲ 2B. ಈ ತರ
1: ಎಲ್ಲರನ್ನು ಒಳಗೊಂಡು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತದ್ದು. ಓಕೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನುವಂತಹ ಗೊಂದಲ ಬೇಡ ನಿಮಗೆ, ಎಲ್ಲರೂ ಕೂಡ ಈ ವಿದ್ಯಾರ್ಥಿ ನಿಲಯಗಳ ಸೌಲಭ್ಯವನ್ನ ಪಡೆದುಕೊಳ್ಬಹುದಾಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡೋದನ್ನ ನೀವು ಹೇಳಿದ್ರಿ, ಕಾಲೇಜುಗಳಿಗೆ ನಿಗಾ ವಹಿಸ್ತಾ ಇರ್ತೀವಿ ಅಂತೇಳಿ, ಹೆಚ್ಚಿನ ಪಕ್ಷ ಇದು ಪರೀಕ್ಷೆಯ ಸಂದರ್ಭದಲ್ಲಿ ನಡೆಯುತ್ತೆ. ವಿದ್ಯಾರ್ಥಿಗಳು ಹೇಗೆ ಕಾಲೇಜಲ್ಲಿ ಅವರ ಪ್ರಗತಿ ಹೇಗಿದೆ ಅಂತೆಲ್ಲ ಗಮನಿಸ್ತಾ ಇರ್ತೀರಾ, ವಾರ್ಷಿಕವಾಗಿ ಆರಂಭದಲ್ಲೂ ಕೂಡ ಅದನ್ನ ಗಮನಿಸ್ತೀರಾ, ಅಂದ್ರೆ ನಿಮ್ಮ ವಿದ್ಯಾರ್ಥಿ ನಿಲಯದಿಂದ ಇಷ್ಟು ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಹೋಗುವಂಥದ್ದು, ಅದರ ಬಗ್ಗೆ ಕೂಡ ನೀವು ಮಾಹಿತಿ ತಗೊಳ್ತಾ ಹೋಗ್ತೀರಾ, ಅಥವಾ ಪರೀಕ್ಷಾ ಸಂದರ್ಭದಲ್ಲಿ ಮಾತ್ರ ನೀವು ಅವರನ್ನ ಮಾತ್ರ ಕಾಂಟ್ಯಾಕ್ಟ್ ಮಾಡೋದು?
0: ಪರೀಕ್ಷಾ ಸಂದರ್ಭದಲ್ಲಷ್ಟೇ ತಗೊಂಡ್ರೆ ನಮಗೆ ಈ ರಿಸಲ್ಟ್ ಬರ್ತಿರ್ಲಿಲ್ಲ ಬಹುಶಃ, ಯಾಕೆಂದ್ರೆ ಪಾಲಕರ ಸಭೆಗಳನ್ನು ನಡೆಸಬೇಕಾಗಿದೆ ನಾವು ವಿದ್ಯಾರ್ಥಿ ನಿಲಯಗಳಲ್ಲಿ. ಹಾಗಾಗಿ ಅವರು 3 ಮಂತ್ಸ್ ಒನ್ಸ್ ಪಾಲಕರ ಸಭೆಗಳನ್ನ ಪೋಷಕರನ್ನ ಕರೆಸ್ಬಿಟ್ಟು ಸಭೆಗಳನ್ನ ಮಾಡಬೇಕು. ಇನ್ನು ಕೆಲವು ಸಂದರ್ಭದಲ್ಲಿ ಕಾಲೇಜು ಅಥವಾ ಸ್ಕೂಲ್ ಅವರು ಪೇರೆಂಟ್ಸ್ ಮೀಟಿಂಗ್ ಇಂದ ಮಾಡಿದಾಗ ವಾರ್ಡನ್ ಅನ್ನು ಕರೆಸ್ಕೋತಾರೆ, ವಾರ್ಡನ್ ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ಟು ಇವ್ರು ಅಟೆಂಡ್ ಆಗೋದ್ರಿಂದ ಆ 3 ಟ್ರಯಾಂಗಲ್, ಅದು ಏನು ಅಂದ್ರೆ ಈ
1: ಕಾಲೇಜು
0: ಶಿಕ್ಷಕರು ಮತ್ತು ಪಾಲಕರು, ಹಾಸ್ಟೆಲ್ಲು ಶಾಲೆ ಮತ್ತು ಪೋಷಕರು, ಆ ಒಂದು 3 ಕಾನ್ಸೆಪ್ಟ್ಗಳು ಕೂಡ ಒಳಗೊಳ್ಳೋದ್ರಿಂದ ಅಲ್ಲೂ ಕೂಡ ಒಂದು ಒಂದು ಸಂಬಂಧ ಮತ್ತು ಆ ಒಂದು ವ್ಯವಸ್ಥೆಯ ಪರಿಚಯ ಇವರಿಗೆ ಆಗೋದ್ರಿಂದ ಈ ತರ ಅದು ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತೆ.
1: ಖಂಡಿತ, ನಮ್ಮ ಸಮಾಜ ಸ್ವಸ್ಥವಾಗಿರ್ಬೇಕಂದ್ರೆ ನಮ್ಮ ಸಮಾಜದಲ್ಲಿರುವಂತಹ ಏನು ಇಂದಿನ ಪೀಳಿಗೆ ಸುರಕ್ಷಿತವಾಗಿರ್ಬೇಕು, ಅದರಲ್ಲೂ ವಿದ್ಯಾರ್ಥಿ ನಿಲಯದಲ್ಲಿರುವಂತಹ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ನೀವು ಹೇಳಿದ್ರೆ ಒಂದು ತ್ರಿಕೋನಾಕಾರದಲ್ಲಿ ವ್ಯವಸ್ಥೆ ಕಾರ್ಯನಿರ್ವಹಿಸುತ್ತೆ ಅಂತೇಳಿ. ಸಾಮಾನ್ಯವಾಗಿ ಮಕ್ಕಳು ಮನೆಯಲ್ಲಿ ಹಿಡಿತ ಹೆಚ್ಚಾಗಿದ್ದಾಗ ಹೊರಗಡೆ ಬಂದ್ರೆ ನನಗೆ ಒಂದಷ್ಟು ಫ್ರೀಡಮ್ ಸಿಗುತ್ತೆ ಅನ್ನುವಂತಹ ಮನಸ್ಥಿತಿ ಇರುತ್ತೆ. ಆದ್ರೆ ಹಾಸ್ಟೆಲ್ಗಳಲ್ಲೂ ಕೂಡ ಎಲ್ಲಾ ರೀತಿ ಗಮನ ತಗೊಳ್ತೀರಾ, ಅಂದ್ರೆ ಇಲ್ಲಿ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತೆ ಅಂತ ಅನ್ನೋ ರೀತಿ ಅಲ್ಲ, ಅವರಿಗೆ ಏನು ಬೇಕೋ ಅದೆಲ್ಲ ಅಗತ್ಯಗಳನ್ನ ಸೌಲಭ್ಯಗಳನ್ನ ನೀಡಿ ಸುರಕ್ಷಿತವಾಗಿ ಅವರನ್ನ ನೋಡ್ಕೊಳ್ಳೋ ಅಂತದ್ದು. ಓಕೆ, ಈ ಇಲಾಖೆಯಿಂದ ನಿರ್ವಹಿಸ್ತಾ ಇರುವಂತಹ ವಿದ್ಯಾರ್ಥಿ ನಿಲಯಗಳು ಒಟ್ಟು 109 ಅಂತ ಹೇಳಿರುವಂತದ್ದು. ಈ ವಿದ್ಯಾರ್ಥಿ ನಿಲಯಗಳಿಗೆ ಸೇರ್ಪಡೆ ಆಗ್ಬೇಕು ಅಂದ್ರೆ ಅಥವಾ ಅಲ್ಲಿರುವಂತಹ ಕುಂದುಕೊರತೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ತಲುಪಿಸ್ಬೇಕಂದ್ರೆ ನಮ್ಮ ಕೇಳುಗರು ಯಾವ ಸಂಖ್ಯೆಗೆ ಕರೆ ಮಾಡ್ಬೇಕಾಗುತ್ತೆ ಮೇಡಮ್?
0: ಎಲ್ಲಾ ಕಡೆ ನನ್ನ ನಂಬರೇ ಇದೆ, ಯಾಕೆಂದ್ರೆ ಪ್ರತಿಯೊಂದು ವಿದ್ಯಾರ್ಥಿ ನಿಲಯದಲ್ಲೂ ತಾಲೂಕ್ ಆಫೀಸರು ಮತ್ತೆ ನನ್ನ ನಂಬರ್ ಎಲ್ಲ ಕಡೆನೂ ಶೋ ಇದೆ. ಹಾಗಾಗಿ ಮಕ್ಕಳು ಸುಮಾರು ಸಾರಿ ಬೇರೆ ತಾಲೂಕಿಂದ ಕೂಡ ನೇರವಾಗಿ ನನಗೆ ಫೋನ್ ಮಾಡುವಂತದ್ದು, ಹಾಗಾಗಿ ಸಮಸ್ಯೆಗಳು ಅಲ್ಲಿಂದ ಅಲ್ಲಿಗೆ ಬಗೆಹರಿಯುವ ಒಂದು ವ್ಯವಸ್ಥೆ ಇದೆ.
1: ಓಕೆ, ನಿಮ್ಮ ಸಂಖ್ಯೆ ಏನ ತಿಳಿಸಿ?
0: 9986 4156.
1: ಓಕೆ, ಮತ್ತೊಮ್ಮೆ ಹೇಳಿ.

0: 9986418656.
1: ಓಕೆ, ಕೇಳುಗರೆ ಮತ್ತೊಮ್ಮೆ ಸಂಖ್ಯೆಯನ್ನು ಹೇಳ್ತೀನಿ, 9986416156. ಹಾಂ, ಇದು ಮೇಡಮ್ನವರ ಸಂಖ್ಯೆ ಆಗಿರುತ್ತೆ. ನಿಮಗೆ ಯಾವುದೇ ರೀತಿಯಾದಂತಹ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ನಿರ್ವಹಿಸ್ತಾ ಇರುವಂತಹ ವಿದ್ಯಾರ್ಥಿ ನಿಲಯಗಳಲ್ಲಿ ಕುಂದುಕೊರತೆ ಕಂಡು ಬಂದರೆ ಅಥವಾ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ರೆ ಈ ಒಂದು ಸಂಪರ್ಕ ಸಂಖ್ಯೆಯನ್ನು ನೀವು ಸಂಪರ್ಕಿಸಬಹುದಾಗಿರುತ್ತೆ. ಓಕೆ ಮೇಡಮ್, ವಿದ್ಯಾರ್ಥಿ ನಿಲಯಗಳಲ್ಲಿ ನೀವು ಏನು ಸುರಕ್ಷತಾ ಕ್ರಮದ ಬಗ್ಗೆ ಹೇಳ್ತಾ ಇದ್ರಿ? ಸಾಮಾನ್ಯವಾಗಿ ಕಳೆದ ವಾರ ಕಾರ್ಯಕ್ರಮ ಮಾಡಿದಾಗ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹೆಣ್ಣು ಮಕ್ಕಳಿಗೆ ಕರಾಟೆಯನ್ನ ಹೇಳ್ಕೊಡ್ತಾರೆ ಅಂತ ಹೇಳಿದ್ರು. ಈ ಒಂದು ಇಲಾಖೆಯಿಂದಲೂ ಕೂಡ ಅದು ಲಭ್ಯ ಇದೆಯಾ?
0: ನಡೀತಾ ಇತ್ತು ಇಷ್ಟು ದಿನ, ಕರಾಟೆ ಮತ್ತೆ ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗಳು ಕೂಡ ನಡೆದಿತ್ತು. ಈಗ ಅದು ಇಯರ್ ಎಂಡ್ ಮುಗಿದಿದೆ, ಮುಂದಿನ ದಿನಗಳಲ್ಲಿ ಮತ್ತೆ ಪ್ರಾರಂಭ ಮಾಡುವ ನಮಗೆ ಸುತ್ತಲ್ಲೇ ಬಂದ್ರೆ ಖಂಡಿತ ಮತ್ತೆ ಮಾಡ್ತೀವಿ. ನಮ್ಮಲ್ಲೂ ಇತ್ತು ಅದು ಎಲ್ಲ.
1: ಓಕೆ, ಎಲ್ಲಾ ವಿದ್ಯಾರ್ಥಿ ಹೆಣ್ಣು ಮಕ್ಕಳಿಗೆ ಎಕ್ಸ್ಪೆಷಲಿ
0: ಅಲ್ಲಿ ಕರಾಟೆ ಇತ್ತು, ಇವಾಗ ಅದು ಕ್ಲೋಸ್ ಆಗಿದೆ. ಈಗ ಮತ್ತೆ ಅವ್ರೇನಾರು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ರೆ ನಾವು ಮಾಡ್ತೀವಿ.
1: ಓಕೆ, ಹಲೋ ನಮಸ್ತೆ. ಹಲೋ ನಮಸ್ತೆ ನಮಸ್ತೆ ನಿಮ್ ಹೆಸರು ಹೇಳಿ. ಕೇಳಿಸ್ತಾ ಇದೆ, ನಿಮ್ ಹೆಸರು ಹೇಳಿ. ಬಸವರಾಜ್ ಅವರು ಈಗ ಕರೆ ಮಾಡ್ದವ್ರ? ಹಲೋ, ಹಾ ಹೇಳಿ, ಮತ್ತೇನಾದ್ರು ಪ್ರಶ್ನೆ ಇದೆಯಾ ಕೇಳಿ. ಯಾವ ಊರಿಂದ ಓಡಾಡ್ತಾ ಇರೋದು?
2: ಚಳ್ಳಕೆರೆ.
1: ಚಳ್ಳಕೆರೆಯಿಂದ. ಓಕೆ, ಈಗಾಗಲೇ ಅವರು ಅರ್ಜಿಗಳನ್ನ ಕರೆದಿದ್ದಾರೆ, 15ನೇ ತಾರೀಕುವರೆಗೂ ಅವಕಾಶ ಇರುವಂತದ್ದು. ಮೆಟ್ರಿಕ್ ನಂತರ ಅಪ್ಲೈ ಮಾಡಿದಾರ? ಬಸವರಾಜ್ ಅವರೇ, ನೀವು ಒಂದ್ ಸ್ವಲ್ಪ ನೆಟ್ವರ್ಕ್ ಚೆನ್ನಾಗಿರಲಿ ಬಂದ್ ಮಾತಾಡಿ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ ಹೇಳಿ. ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಬಸವರಾಜ್ ಅವರೇ, ಕಾಲೇಜಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ರಿ, ನಮಗೆ ಕೇಳಿಸ್ತಾ ಇಲ್ಲ. ಇನ್ನೊಮ್ಮೆ ಹೇಳಿ. ಓಕೆ, ಕಾಲೇಜಿಗೆ ಈಗಾಗಲೇ ಕಾಲೇಜ್ಗಳು ಆರಂಭ ಆಗಿದೆ, ವಿದ್ಯಾರ್ಥಿ ನಿಲಯಗಳು ಆರಂಭ ಆಗಿದೆಯಾ, ಸಮಸ್ಯೆ ಆಗ್ತಾ ಇದೆ?
0: ಅದು ಸಾಹೇಬ್ರತ ತಗೊಂಡು ನೀವು ಆಫೀಸಿಗೆ ಬನ್ನಿ ಸರ್, ಅಥವಾ ಕಳಿಸಿ ನಿಮ್ಮ ಸ್ಟೂಡೆಂಟ್ಗೆ, ಇಲ್ಲ ನೀವಾದ್ರೂ ಬನ್ನಿ, ಏನ್ ಸಮಸ್ಯೆ ಅಂತ ನೋಡೋಣ. ಓಕೆ, ನಿಮಗೆ ಎಲ್ಲಿ ಚಿತ್ರದುರ್ಗ ಕಾಲೇಜಿಗೆ ಬೇಕಾ, ಹಾಸ್ಟೆಲ್ಗೆ ಬೇಕಾ, ಹಿರಿಯೂರಿಗೆ ಬೇಕಾ? ಓಕೆ ಓಕೆ, ನೀವು ಒಂದು ಫೋನ್ ಮಾಡಿ, ಇಲ್ಲ ನನ್ನ ನಂಬರ್ ಇದೆಯಲ್ಲ ಆ ನಂಬರಿಗೆ ಫೋನ್ ಮಾಡಿ, ನಾನು ಹೇಳ್ತೀನಿ. ಅಲ್ಲಿ ತಾಲೂಕು ಆಫೀಸರ್ ಇರ್ತಾರೆ, ನೀವು ಹೋಗಿ ಅವ್ರನ್ನ ಅಪ್ರೋಚ್ ಮಾಡ್ಬೋದು.
1: ಓಕೆ ಬಸವರಾಜ್ ಅವರೇ, ಓಕೆ ಥ್ಯಾಂಕ್ ಯು. ಓಕೆ, ಇದೊಂದು ಸಮಸ್ಯೆ ಮೇಡಮ್, ಏನು ಕಾಲೇಜ್ಗಳು ಆರಂಭ ಆಗಿರುತ್ತೆ ಆದರೆ ವಿದ್ಯಾರ್ಥಿ ನಿಲಯಗಳು ಆರಂಭ ಆಗಿರುವುದಿಲ್ಲ, ಹಾಗಾಗಿ ವಿದ್ಯಾರ್ಥಿಗಳು ಅವರ ಊರಿಂದ ಓಡಾಡುವಂತಹ ಸಮಸ್ಯೆಯನ್ನು ಎದುರಿಸ್ತಾರೆ. ಸುತ್ತಮುತ್ತ ಹಳ್ಳಿಗಳಿಗಿಂತ ಹೆಚ್ಚಾಗಿ ಮೊಳಕಾಲ್ಮೂರು, ಬಳ್ಳಾರಿ ಈ ಭಾಗದಿಂದ ನಮ್ಮ ಚಿತ್ರದುರ್ಗಕ್ಕೆ ವಿದ್ಯಾಭ್ಯಾಸಕ್ಕೆ ಬರುವವರ ಸಂಖ್ಯೆ ಹೆಚ್ಚಿದೆ. ಈ ಸಮಸ್ಯೆ ಪ್ರತಿ ವರ್ಷ ಕೇಳ್ತಾ ಇರ್ತೀವಿ.
0: ಹೌದು, ಪ್ರತಿ ವರ್ಷ ಅದು ಏನಾಗುತ್ತೆ ಅಂದ್ರೆ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿ ಬೇಗ ಕ್ಲೋಸ್ ಮಾಡೋಕ್ಕೂ ಆಗಲ್ಲ, ಯಾಕಂದ್ರೆ ಅಪ್ಲಿಕೇಶನ್ ವೇಟ್ ಮಾಡಲೇಬೇಕು. ತುಂಬಾ ವಿದ್ಯಾರ್ಥಿಗಳು ಹೊರಗುಳಿದು ಬಿಡ್ತಾರೆ, ನಾವು ಏನಾದ್ರು ಅರ್ಜೆಂಟ್ ಅರ್ಜೆಂಟ್ ಮಾಡಿ ಪ್ರೋಸೆಸ್ ಕಂಪ್ಲೀಟ್ ಮಾಡಿಬಿಟ್ರೆ.
1: ಓಕೆ,
0: ಮತ್ತೆ ಇಲ್ಲಿ ಮೆರಿಟ್ ವೈಸ್ ಮತ್ತೆ ಕೆಟಗರಿ ಎಲ್ಲದರ ರೋಸ್ಟರ್ ಪ್ರಕಾರ ನಾವು ಅದನ್ನ ಫಿಲ್ ಮಾಡಬೇಕಾಗಿರೋದ್ರಿಂದ ಕಂಪಲ್ಸರಿ ನಾವು ರೂಲ್ಸ್ ಫಾಲೋ ಮಾಡಲೇಬೇಕು. ಹಾಗಾಗಿ ಆ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ.
1: ಅಂದ್ರೆ ಇಲ್ಲಿ SSLC ಫಲಿತಾಂಶ ಬಂದ ತಕ್ಷಣ ನೀವು ಆರಂಭಿಸಿದ್ರೆ ಬಹುಶಃ ಈ ಸಮಸ್ಯೆಯನ್ನ ತಪ್ಪಿಸಬಹುದಾ?
0: ಹೇಳ್ಬಹುದು, ನೆಕ್ಸ್ಟ್ ನಾವು ಇದನ್ನ ಖಂಡಿತವಾಗ್ಲೂ, ನಾವು
1: ಯಾಕಂದ್ರೆ ಫಲಿತಾಂಶ ಬಂದಾಗ
0: ಇದನ್ನ ಪ್ರಾರಂಭ ಮಾಡೋದಕ್ಕೆ
1: June 1st ಕಾಲೇಜು ಅಥವಾ ಶಾಲೆಗಳು ಆರಂಭ ಆಗ್ತಾ ಇದ್ದ ಹಾಗೇನೆ ಈ ವಿದ್ಯಾರ್ಥಿ ನಿಲಯಗಳು ಕೂಡ ಓಪನ್ ಇದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುತ್ತೆ. ಸಾಕಷ್ಟು
0: PUC ಮಾಡಬಹುದು, PUC ಹಾಸ್ಟೆಲ್ಸ್ ಮಾತ್ರ ಈ ವ್ಯವಸ್ಥೆ ಮಾಡಬಹುದು.
1: ಓಕೆ,
0: ಬಟ್ ಅದರ್ ಕೋರ್ಸಸ್ಗೆ ಇದು ಕಷ್ಟ.
1: ಓಕೆ, ತಾತ್ಕಾಲಿಕವಾಗಿ
0: ಹೇಳಿದಾಗೆ ನಾವು ಇದನ್ನ ಟ್ರೈ ಮಾಡ್ತೀವಿ.
1: ಓಕೆ, ಖಂಡಿತವಾಗ್ಲು. ನೀವು ವಿದ್ಯಾರ್ಥಿ ವೇತನ ಅದ್ರ ಬಗ್ಗೆ ಹೇಳಿದ್ರಿ, ಈ ವಿದ್ಯಾರ್ಥಿ ವೇತನಗಳಿಗೆ ಅಪ್ಲೈ ಮಾಡ್ಬೇಕಂದ್ರೆ SSP ಪೋರ್ಟಲ್ ಮೂಲಕ ಮಾಡ್ಬೇಕು ಅಂದ್ರೆ ಅದ್ರ ಬಗ್ಗೆ ಮತ್ತಷ್ಟು ಒಂದಷ್ಟು ವಿವರವಾಗಿ ಹೇಳಿ.
0: ಅದು ಏನ ಅಡ್ಮಿಷನ್ ಆಗ್ತಾರೆ, ಅಡ್ಮಿಷನ್ ಆದ ತಕ್ಷಣ ಅವ್ರಿಗೆ ಗೊತ್ತಿರುತ್ತೆ, ಕಾಲೇಜುಗಳಲ್ಲೂ ಕೂಡ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ, ಅನೌನ್ಸ್ ಕೂಡ ಮಾಡ್ತಾರೆ ಈ ತರ.

0: ಅದ ಸ್ಕಾಲರ್ಶಿಪ್ಸ್ ಇದೆ ನೀವು ಅಪ್ಲೈ ಮಾಡಿ ಅಂತೇಳಿ. ಮತ್ತೆ ಮಕ್ಕಳು ಕೂಡ ಈಗೆಲ್ಲ ತುಂಬಾ ಫಾಸ್ಟ್ ಇದಾರೆ, ಅವ್ರು ನಮ್ಗಿನ ಹೆಚ್ಚು ಇನ್ಫಾರ್ಮೇಶನ್ಗಳನ್ನ ಕಲೆ ಹಾಕಿರ್ತಾರೆ, ಹಾಗಾಗಿ ಅದು ಏನು ಅವರಿಗೆ ತೊಂದರೆ ಆಗಲ್ಲ. ಸ್ಟಾರ್ಟಿಂಗ್ ಒಂದು ವರ್ಷದಲ್ಲಿ ಪ್ರಾರಂಭದಲ್ಲಿ ಸಮಸ್ಯೆ ಆಗುತ್ತೆ, ಬಿಟ್ರೆ ಇನ್ನು ಉಳಿದಂಗೆ ಅವರು ಅಪ್ಲೈ ಮಾಡಿರ್ತಾರೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ ಅನ್ನ ಇಲ್ಲಿವರೆಗೂ ವ್ಯವಸ್ಥೆ ಮಾಡಿಕೊಟ್ಟಿದೀವಿ, ಯಾರು ಉಳಿದಿಲ್ಲ ಅದರಿಂದ ಹೊರಗೆ.
1: ಓಕೆ, ಅದರ ವೆಬ್ಸೈಟ್ ವಿಳಾಸವನ್ನ ತಿಳಿಸ್ಲಿಕ್ಕೆ ಸಾಧ್ಯ ಆಗುತ್ತಾ?
0: SSP ಪೋರ್ಟಲ್, ಅದು
1: SSP ಪೋರ್ಟಲ್ಗೆ ಹೋಗಿ. ಓಕೆ, ಅದೇ ಮುಖ್ಯವಾಗಿರುವಂತಹ ಒಂದು ಪೋರ್ಟಲ್ ಆಗಿರುತ್ತೆ. ನಾವೇನು ಸಮಾಜ ಕಲ್ಯಾಣ ಇಲಾಖೆ ಅಂತ
0: ಕಾಲೇಜಲ್ಲೂ ಕೂಡ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ, ಹಾಗಾಗಿ ಅದು ಏನು ಸಮಸ್ಯೆ ಆಗಲ್ಲ.
1: ಓಕೆ, ನಿಮಗೆ SSP ಪೋರ್ಟಲ್ಗೆ ಹೋಗಿ ಅಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ
0: CWD ಅಂತ ಹೊಡೆದ್ರೆ ಸಾಕು, ಅಲ್ಲಿ ಸ್ಕಾಲರ್ಶಿಪ್ಸ್ ವಿದ್ಯಾರ್ಥಿ ವೇತನಗಳು ಅಂತ ಶೋ ಆಗುತ್ತೆ.
1: ಓಕೆ,
0: ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕಂಪ್ಲೀಟ್ ಅವರಿಗೆ ಮಾಹಿತಿ ಸಿಗುತ್ತೆ.
1: ಓಕೆ ಓಕೆ, ಕೇಳುಗರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿ ನಿಲಯಗಳಲ್ಲಿರುವಂತಹ ಸೌಲಭ್ಯಗಳು ಹಾಗೆ ಈ ಬಾರಿಯ ಪ್ರವೇಶಾತಿ ಪ್ರಕ್ರಿಯೆ ಮತ್ತೆ ಶೈಕ್ಷಣಿಕ ಯೋಜನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೇಳಿಸಿಕೊಂಡಿದ್ದೀರಾ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದಲ್ಲಿ 9994186656 ಈ ಸಂಖ್ಯೆಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಓಕೆ, ಪುಷ್ಪಲತಾ ಅವರೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ನಮ್ಮ ಜ್ಞಾನವಾಹಿನಿ ಕಾರ್ಯಕ್ರಮದ ಮೂಲಕ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆಯಿಂದ ವಿದ್ಯಾರ್ಥಿ ನಿಲಯಗಳಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅನ್ನೋದ್ರ ಬಗ್ಗೆ ನೀವು ಇದುವರೆಗೂ ಸಮಗ್ರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿ ಮಾಹಿತಿ ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.
0: ಥ್ಯಾಂಕ್ ಯು. ನಿಮಗೂ ಧನ್ಯವಾದಗಳು. ನಮ್ಮ ಇಲಾಖೆಯ ವಿಷಯಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಮಟ್ಟದಲ್ಲಿ ಆಕಾಶವಾಣಿ ತುಂಬ ಒಳ್ಳೆಯ ಕೆಲಸವನ್ನು ಅನುಗಾಲದಿಂದ ಮಾಡ್ಕೊಂಡು ಬರ್ತೀವಿ. ಅಷ್ಟು ವರ್ಷಗಳಿಂದ ತಾವು ಇದನ್ನು ಉಳಿಸ್ಕೊಂಡು ಬಂದಿದ್ದಕ್ಕಾಗಿ ಹಾಗೂ ನಮ್ಮನ್ನು ಇಲ್ಲಿ ಇದೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು.
1: ಧನ್ಯವಾದಗಳು. ಇದುವರೆಗೂ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ಮೂಡಿ ಬಂದಿತು. ಇಂದಿನ ವಿಷಯ ಚಿತ್ರದುರ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳ ಪ್ರವೇಶಾತಿ, ಇಲಾಖೆಯಲ್ಲಿನ ಸೌಲಭ್ಯಗಳು ಹಾಗೂ ಸರ್ಕಾರದ ಶೈಕ್ಷಣಿಕ ಯೋಜನೆಗಳ ಕುರಿತಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಚಿತ್ರದುರ್ಗದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾಗಿರುವ ಪುಷ್ಪಲತಾ ಭಾವಿಮಠ. ಕಾರ್ಯಕ್ರಮ ನಡೆಸಿಕೊಟ್ಟವರು ನಾನು ಡಿ ಕಾವ್ಯ, ತಾಂತ್ರಿಕ ನೆರವು ಕೆ ಶಿವಮೂರ್ತಿ ಹಾಗೂ ಮಿಲಿಂದ್ ಗುತ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಡಿಆರ್ ಶೈಲಜಳ ಆತ್ಮೀಯವಾದಂತಹ ನಮಸ್ಕಾರಗಳು. ಕಾರ್ಯಕ್ರಮಗಳನ್ನು ಕೇಳ್ತಿದ್ದೀರಾ 102.6 ಮೆಗಾಹರ್ಟ್ಸ್ಗಳಲ್ಲಿ. ಇನ್ನು ಮುಂದೆ ಜನಪದ ಗೀತೆಗಳ ಕಾರ್ಯಕ್ರಮ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಜನಪದ ಗೀತೆಗಳನ್ನ ಕೇಳ್ತಾ ಇದ್ದೀರಾ ಕೇಳುಗರೆ. 12/6/2026 ಅಂದರೆ ಶುಕ್ರವಾರ ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು ರೋಗ ನಿಧಾನ ವಿಭಾಗ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ನಂತರ ನಾಳೆ ಬೆಳಿಗ್ಗೆ ಅಂದರೆ ದಿನಾಂಕ 12/6/2026 10:00-11:00 ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದದ ಚಿಕಿತ್ಸೆ. ಭಾಗವಹಿಸುತ್ತಾರೆ ಚಿತ್ರದುರ್ಗ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಕಾಯ ಚಿಕಿತ್ಸಾ ವಿಭಾಗದ ವೈದ್ಯರಾದ ಡಾಕ್ಟರ್ ಪುಷ್ಪಲತಾ ಅವರು. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಕರೆ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆಗಳು 9444864270273, ಮತ್ತೊಂದು 9141970272. ಇನ್ನು ಸ್ಥಿರ ದೂರವಾಣಿ ಸಂಖ್ಯೆ 0819942569. ವಾಟ್ಸ್ಆಪ್

ಮೂಲಕ ಕೂಡ ನೀವು ಪ್ರಶ್ನೆಗಳನ್ನು ಕೇಳಬಹುದು. ವಾಟ್ಸಪ್ ಸಂಖ್ಯೆ 9448640273. ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ನಾಳೆ ಗುರುವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ. ಇದುವರೆಗೂ ಜನಪದ ಗೀತೆಗಳನ್ನು ಕೇಳಿದಿರಿ.

ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಸುಜಾತ ಎಂಬ 60 ವರ್ಷದ ಮಹಿಳೆ ದಿನಾಂಕ 16/5/2026 ದಾವಣಗೆರೆ ನಗರದ ಶ್ರೀರಾಮ ಬಡಾವಣೆಯಿಂದ ಕಾಣೆಯಾಗಿರುತ್ತಾರೆ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯನ್ನ ತಿಳಿದವರಾಗಿರುತ್ತಾರೆ. ಚೆಹರೆ ಹೀಗಿದೆ: ಸುಮಾರು 5 ಅಡಿ ಎತ್ತರ, ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ದಾವಣಗೆರೆಯಿಂದ ಕಾಣೆಯಾಗಿರುತ್ತಾರೆ.

ಎಂಸಿ ನೀಲಕಂಠ ಎನ್ನುವ 33 ವರ್ಷದ ವ್ಯಕ್ತಿ ದಿನಾಂಕ 13/4/2026 ಕಾಣೆಯಾಗಿರುತ್ತಾರೆ. ಕೋಣಸಾಗರ ಗ್ರಾಮ ಮೊಳಕಾಲ್ಬೂರು ತಾಲೂಕಿನಿಂದ ಕಾಣೆಯಾಗಿರುತ್ತಾರೆ. ಚೆಹರೆ ಹೀಗಿದೆ. ದುಂಡುಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಬಣ್ಣ. ಸುಮಾರು 5 ಅಡಿ ಎತ್ತರ ಇರುವ ಇವರು ಮನೆಯಿಂದ ಹೋಗುವಾಗ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್, ಬಿಳಿ ಪಂಚೆ ಮತ್ತು ಸಿಮೆಂಟ್ ಬಣ್ಣದ ಶಾಲನ್ನ ಧರಿಸಿರುತ್ತಾರೆ. ಬಸವರಾಜಪ್ಪ ಎನ್ನುವ 80 ವರ್ಷದ ವ್ಯಕ್ತಿ ದಿನಾಂಕ 9/2/2026 ಬಂಡೆಬೊಮ್ಮೇನಹಳ್ಳಿ ಹೊಳಲ್ಕೆರೆ ತಾಲೂಕು ಇಲ್ಲಿಂದ ಕಾಣೆಯಾಗಿರುತ್ತಾರೆ. ಚೆಹರೆ ಹೀಗಿದೆ. ಸುಮಾರು 5.2 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಅಗಲವಾದ ಮುಖ, ಎಣ್ಣೆಗೆಂಪು ಮೈಬಣ್ಣ, ಕನ್ನಡಕವನ್ನು ಧರಿಸಿರುತ್ತಾರೆ. ಮನೆಯಿಂದ ಹೋಗುವಾಗ ಬಿಳಿ ಪಂಚೆ, ಬಿಳಿ ಅಂಗಿ ಧರಿಸಿರುತ್ತಾರೆ. ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ. ಚಿಕ್ಕಪ್ಪ ಎಂಬ 80 ವರ್ಷದ ವ್ಯಕ್ತಿ ದಿನಾಂಕ 17/2/2026 ಹೊಳಲ್ಕೆರೆಯಿಂದ ಕಾಣೆಯಾಗಿರುತ್ತಾರೆ. ಚೆಹರೆ ಹೀಗಿದೆ. ಕೋಲುಮುಖ, ಸಾಧಾರಣ ಮೈಕಟ್ಟು. ಸುಮಾರು 5 ಅಡಿ ಎತ್ತರ ಇರುವ ಇವರು ಎಣ್ಣೆಗೆಂಪು ಮೈಬಣ್ಣ ಹೊಂದಿರುತ್ತಾರೆ. ಬಿಳಿ ಕುರುಚಲುಗಡ್ಡ ಕೂಡ ಇವರಿಗೆ ಇರುತ್ತದೆ. ಕಾಣೆಯಾಗುವಾಗ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್, ಬಿಳಿ ಬಣ್ಣದ ಪಂಚೆ, ನೀಲಿ ಬಣ್ಣದ ಟವಲನ್ನು ಧರಿಸಿರುತ್ತಾರೆ. ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ. ರಕ್ಷಿತಾ ಎನ್ನುವ 21 ವರ್ಷದ ಮಹಿಳೆ ದಿನಾಂಕ 12/5/2026 ದಾವಣಗೆರೆ ತಾಲೂಕು ಶಿವಕುಮಾರಸ್ವಾಮಿ ಬಡಾವಣೆ 2ನೇ ಹಂತ KEB ಕಾಂಪೌಂಡ್ ಪಕ್ಕ ಇಲ್ಲಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ. ಕೋಲುಮುಖ, ಗೋಧಿ ಮೈಬಣ್ಣ, ದೃಢವಾದ ಮೈಕಟ್ಟು. ಸುಮಾರು 5.4 ಅಡಿ ಎತ್ತರವಿರುತ್ತಾರೆ. ಕನ್ನಡ, ಹಿಂದಿ, ತೆಲುಗು ಭಾಷೆಯನ್ನು ಮಾತನಾಡುತ್ತಾರೆ. ಮನೆಯಿಂದ ಹೋಗುವಾಗ ಗುಲಾಬಿ ಬಣ್ಣದ ಚೂಡಿದಾರ್, ಕಪ್ಪು ಬಣ್ಣದ ಪ್ಯಾಂಟ್, ಕಪ್ಪು ಬಣ್ಣದ ವೇಲನ್ನು ಹಾಕಿರುತ್ತಾರೆ. ಈಗ ಹೇಳಿದ ಎಲ್ಲ ವ್ಯಕ್ತಿಗಳ ಸುಳಿವು ನಿಮಗೇನಾದರೂ ಕಂಡುಬಂದಲ್ಲಿ ನಿಮ್ಮ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಮಾಹಿತಿ ಕಣಜ. ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಇಂದು ಸ್ಥಳ ಪರಿಚಯವಿರುತ್ತೆ. ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರೋದು ನಮ್ಮ ದೇಶದಲ್ಲಿ ಪುರುಷರಿಗೆ ಪ್ರವೇಶವಿಲ್ಲದ 7 ದೇವಾಲಯಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಹಾಗೆ ಅಲ್ಲಿನ ವಿಶೇಷತೆಯ ಕಿರು ಪರಿಚಯವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಕೇರಳದ ಅಟ್ಟುಕಲ್ ಭಗವತಿ ದೇವಸ್ಥಾನ.

ಇಲ್ಲಿ ಪೊಂಗಲ್ ಹಬ್ಬದ ಮುಖ್ಯ ದಿನದಂದು ಪುರುಷರಿಗೆ ದೇಗುಲದ ಪ್ರವೇಶಕ್ಕೆ ಅನುಮತಿ ಇರೋದಿಲ್ಲ. 10 ದಿನಗಳ ಬೃಹತ್ ಧಾರ್ಮಿಕ ಉತ್ಸವ ಇದಾಗಿದ್ದು ಇದನ್ನು ವಿಶ್ವದ ಅತಿದೊಡ್ಡ ವಾರ್ಷಿಕ ಮಹಿಳೆಯರ ಸಭೆ ಎಂದು ಕರೆಯಲಾಗುತ್ತಂತೆ. ಈ ಹಬ್ಬದ ಆಚರಣೆಯ ವಿಶೇಷತೆ ಅಂದರೆ ದೇವಾಲಯದ 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಾ ಹಿನ್ನೆಲೆಯ ಮಹಿಳೆಯರು ಒಟ್ಟುಗೂಡಿ ಅಕ್ಕಿ, ಬೆಲ್ಲ, ತೆಂಗಿನಕಾಯಿ ಮತ್ತು ಬಾಳೆಹಣ್ಣಿನಿಂದ ಮಾಡಿರುವಂತಹ ಸಿಹಿ ಪೊಂಗಲನ್ನು ಬೇಯಿಸಲು ಇಟ್ಟಿಗೆಗಳು, ಉರುವಲು ಮತ್ತು ಮಣ್ಣಿನ ಮಡಿಕೆಗಳನ್ನು ಬಳಸ್ತಾರಂತೆ. ಈ ಹಬ್ಬವು ಭದ್ರಕಾಳಿ ದೇವಿಯ ಅವತಾರವನ್ನು ಸ್ಮರಿಸುತ್ತೆ ಎಂದು ಇಲ್ಲಿ ಹೇಳಲಾಗುತ್ತೆ. ಅಲ್ಲದೆ ದೇವಿ ಭದ್ರಕಾಳಿ ಅಟ್ಟುಕಲ್ ಎನ್ನುವಂತಹ ಈ ಸ್ಥಳದಲ್ಲಿ ವಿಶ್ರಾಂತಿ ಪಡೆದಿದ್ದಳು ಎನ್ನುವಂತಹ ಪ್ರತೀತಿ ಅಲ್ಲಿದೆ. ಇದನ್ನ ಮಹಿಳೆಯರ ಶಬರಿಮಲೆ ಅಂತಲೂ ಕೂಡ ಕರೆಯಲಾಗುತ್ತೆ. 10 ದಿನದ ಈ ಹಬ್ಬದಲ್ಲಿ 9ನೇ ದಿನ ಪುರುಷರಿಗೆ ಸಂಪೂರ್ಣ ನಿಷೇಧ ನೀಡಲಾಗಿದೆ. ಮುಂದಿನದನ್ನು ನೋಡೋಣ. ನಾವೀಗ ಕಬ್ಜ ಚಿತ್ರದ ಗೀತೆಯನ್ನ ಕೇಳ್ಕೊಂಬರೋಣ. ಹಾಡಿದ್ದಾರೆ ಐಶ್ವರ್ಯ ರಂಗರಾಜನ್ ಹಾಗೂ ಸಂತೋಷ್ ವೆಂಕಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಕೇಳುಗ್ರೆ, ನಾನು ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸ್ಥಳ ಪರಿಚಯ ಮಾಡಿಕೊಡ್ತಾ ಇದ್ದೆ. ಯಾವುದಪ್ಪ ಅಂದರೆ, ನಮ್ಮ ದೇಶದಲ್ಲಿ ಪುರುಷರಿಗೆ ಪ್ರವೇಶವಿಲ್ಲದ 7 ದೇವಾಲಯಗಳನ್ನು ನಾನು ಪರಿಚಯಿಸ್ತಾ ಇದ್ದೆ. ಈಗ ಒಂದನ್ನು ಹೇಳಿದ್ದೇನೆ, ಈಗ ಮತ್ತೊಂದು ದೇವಾಲಯ ಕೂಡ ಕೇರಳದಲ್ಲಿಯೇ ಇದೆ. ಯಾವುದದು ಅಂದರೆ ಚಕ್ಕುಲ ತುಕಾವು ದೇವಸ್ಥಾನ. ಇಲ್ಲಿ ಭಗವತಿ ದೇವಿಯನ್ನು ಪೂಜಿಸಲಾಗುತ್ತೆ ಮತ್ತು ಇಲ್ಲಿ ವಾರ್ಷಿಕ ನಾರಿ ಪೂಜೆ ಎಂಬ ಆಚರಣೆಯನ್ನು ಕೂಡ ನಡೆಸಲಾಗುತ್ತಂತೆ. ಇಲ್ಲಿ ಪುರುಷ ಅರ್ಚಕರು 10 ದಿನಗಳ ಕಾಲ ಉಪವಾಸ ಮಾಡುವ ಮಹಿಳಾ ಭಕ್ತರ ಪಾದಗಳನ್ನು ತೊಳೆಯುತ್ತಾರೆ. ಈ ನಾರಿ ಪೂಜೆಯ ಸಮಯದಲ್ಲಿ ಮಹಿಳೆಯರಿಗೆ ಮಾತ್ರ ದೇವಾಲಯಕ್ಕೆ ಪ್ರವೇಶಿಸಲು ಅವಕಾಶ, ಪುರುಷರಿಗೆ ಅನುಮತಿ ಇಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಗೀತೆಯನ್ನ ಕೇಳ್ಕೊಂಬರೋಣ. ನಾಗದೇವತೆ ಚಿತ್ರದಿಂದ ಹಾಡಿದ್ದಾರೆ ಚಿತ್ರ ಹಾಗೂ ಸಂಗಡಿಗರು.

ಕೇಳಿದ್ರೆ ಗಮನಿಸಿ, ನಾಳೆ 11/6/2026 ಅಂದರೆ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಮೂಡಿ ಬರಲಿದೆ. ವಿಷಯ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ. ಭಾಗವಹಿಸಲಿದ್ದಾರೆ ಚಿತ್ರದುರ್ಗ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಕಾಯ ಚಿಕಿತ್ಸಾ ವಿಭಾಗದ ವೈದ್ಯರಾದ ಡಾಕ್ಟರ್ ಪುಷ್ಪಲತಾ ಅವರು. ಕೇಳುಗರು ಕರೆ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ಇನ್ನ ಸ್ಥಿರ ದೂರವಾಣಿ ಸಂಖ್ಯೆ ಹೀಗಿದೆ 0819924295649. ವಾಟ್ಸ್ಆಪ್ ಮೂಲಕ ನೀವು ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ 9448640273. ಕೇಳಿ, ನಾಳೆ ಗುರುವಾರ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ. ಈಗ ಮೂರನೆಯದಾಗಿ, ನಮ್ಮ ದೇಶದಲ್ಲಿ ಮೂರನೆಯ ದೇವಸ್ಥಾನ ಯಾವುದು ಅಂದರೆ ರಾಜಸ್ಥಾನದ ಪುಷ್ಕರ್ನಲ್ಲಿರುವಂತಹ ಬ್ರಹ್ಮ ದೇವಾಲಯ. 14ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಬ್ರಹ್ಮ ದೇವಾಲಯವು ಹಿಂದೂ ಪುರಾಣಗಳಲ್ಲಿ ಸೃಷ್ಟಿಕರ್ತ ಎಂದು ಪರಿಗಣಿಸಲಾದ ಬ್ರಹ್ಮನಿಗೆ ಮೀಸಲಾಗಿರುವ ಏಕೈಕ ದೇವಾಲಯವಾಗಿದೆ. ಬ್ರಹ್ಮನನ್ನ ಪೂಜಿಸುವ ವಿವಾಹಿತ ಪುರುಷರು ತಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನ ಎದುರಿಸ್ತಾರೆ ಅಂತ ನಂಬಲಾಗಿ ವಿವಾಹಿತ ಪುರುಷರಿಗೆ ಈ ದೇವಾಲಯದಲ್ಲಿ ನಿರ್ಬಂಧ ಹೇರಲಾಗಿದೆ ಅಂತೆ. ಇನ್ನು ನಾಲ್ಕನೆಯದಾಗಿ ಭಗವತಿ ಅಮ್ಮನ್ ದೇವಾಲಯ. ಕನ್ಯಾಕುಮಾರಿಯಲ್ಲಿರುವಂತಹ ಈ ಭಗವತಿ ಅಮ್ಮನ್ ದೇವಾಲಯದಲ್ಲಿ ದೇವಿ ಕನ್ಯಾಕುಮಾರಿಯನ್ನ ಪೂಜಿಸಲಾಗುತ್ತೆ. ಈ ದೇವಿಯನ್ನ ಸನ್ಯಾಸದ ದೇವಿ ಅಂತಾನೂ ಕೂಡ ಕರೀತಾರೆ. ಈ ಕಾರಣದಿಂದ ಬ್ರಹ್ಮಚಾರಿ ಪುರುಷರಿಗೆ ಈ ದೇವಾಲಯದ ದ್ವಾರಗಳವರೆಗೆ ಮಾತ್ರ ಅವಕಾಶವಿದೆ ಮತ್ತು ವಿವಾಹಿತ ಪುರುಷರು ಆವರಣಕ್ಕೆ ಪ್ರವೇಶಿಸುವುದು ಕೂಡ ನಿಷೇಧಿಸಲಾಗಿದೆ. ಓಕೆ, ಈಗ ವಿಜಯದಶಮಿ ಚಿತ್ರದ ಗೀತೆಯೊಂದನ್ನು ಕೇಳ್ಕೊಂಬರೋಣ. ಈ ಗೀತೆಗೆ ಧ್ವನಿಗಳು SP ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ಶ್ರೀರಾಮ್.

ಕೇಳಿದ್ರೆ ಇನ್ನ ಮಾಹಿತಿ ಕಣಜ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈಗ ಬಿಹಾರದ ಮಾತಾ ದೇವಾಲಯವನ್ನ ಇದರಲ್ಲಿರುವಂತಹ ಒಂದು ವಿಶೇಷತೆಯನ್ನ ನೋಡೋಣ. ಇಲ್ಲಿನ ಮುಜಾಫರ್ಪುರದಲ್ಲಿರುವಂತಹ ಮಾತಾ ದೇವಾಲಯದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಪುರುಷರಿಗೆ ಕಟ್ಟುನಿಟ್ಟಾಗಿ ದೇಗುಲ ಪ್ರವೇಶ ನಿಷೇಧಿಸಲಾಗಿದೆ. ಇಲ್ಲಿನ ನಿಯಮಗಳು ಎಷ್ಟು ಕಟ್ಟುನಿಟ್ಟಾಗಿವೆ ಅಂದರೆ ಪುರುಷ ಅರ್ಚಕರಿಗೂ ಸಹ ಆವರಣದಲ್ಲಿ ಪ್ರವೇಶಿಸಲು ಅವಕಾಶವಿಲ್ಲವಂತೆ. ಈ ಅವಧಿಯಲ್ಲಿ ಮಹಿಳೆಯರಿಗೆ ಮಾತ್ರ ಈ ದೇವಾಲಯಕ್ಕೆ ಹೋಗುವ ಅವಕಾಶ ಇದೆಯಂತೆ.

ಆರನೆಯದಾಗಿ ಕೇರಳದ ಮತ್ತೊಂದು ದೇವಾಲಯ ಕೊಟ್ಟಂಕುಳಂಗರ ಈ ಶ್ರೀದೇವಿ ದೇವಾಲಯ. ಈ ದೇವಾಲಯವು ಚಮಯವಿಳಕ್ಕು ಎಂಬ ವಿಶಿಷ್ಟವಾದಂತಹ ಒಂದು ಸಂಪ್ರದಾಯವನ್ನು ಹೊಂದಿದೆಯಂತೆ. ಏನಿದು ಅಂದರೆ, ಇಲ್ಲಿ ಪುರುಷರು ಮಹಿಳೆಯರ ಉಡುಪನ್ನು ಧರಿಸಿಯೇ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರಂತೆ. ಈ ದೇವಾಲಯದಲ್ಲಿ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗರು ಹುಡುಗಿಯರಂತೆ ಉಡುಗೆ ತೊಡುವ ಮತ್ತೊಂದು ಪದ್ಧತಿ ಕೂಡ ಇಲ್ಲಿ ಇದೆಯಂತೆ. ಇನ್ನು ಕೊನೆಯದಾಗಿ ಅಸ್ಸಾಂನ ಕಾಮರೂಪ ಕಾಮಾಖ್ಯ ದೇವಸ್ಥಾನ. ಅಸ್ಸಾಂನ ಈ ದೇವಸ್ಥಾನದಲ್ಲಿ ಅಂದರೆ ಕಾಮರೂಪ ಕಾಮಾಖ್ಯ ದೇವಸ್ಥಾನದಲ್ಲಿ ಅಂಬುಬಾಚಿಯ ಸಮಯದಲ್ಲಿ ಪುರುಷರ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಈ ಅಂಬುಬಾಚಿ ಅಂದರೆ ದೇವಿಯ ಋತುಚಕ್ರವನ್ನು ಸೂಚಿಸುತ್ತೆ ಎಂದು ಅಲ್ಲಿ ನಂಬಲಾಗಿದೆ. ಈ ಸಮಯದಲ್ಲಿ ಮಹಿಳಾ ಅರ್ಚಕರು ಮಾತ್ರ ದೇವಾಲಯಕ್ಕೆ ಸೇವೆ ಸಲ್ಲಿಸ್ತಾ ಇರ್ತಾರಂತೆ. ಹೀಗೆ ನಮ್ಮ ದೇಶದಲ್ಲಿ ಪುರುಷರಿಗೆ ನಿಷೇಧವಿರುವ 7 ದೇವಾಲಯಗಳಿವೆ. ಈಗ ಮತ್ತೊಂದು ಗೀತೆಯನ್ನ ಕೇಳ್ಕೊಂಬರೋಣ. ಶ್ರೀ ಕಾಳಿಕಾಂಬ ಚಿತ್ರದ ಗೀತೆ, ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ.

ಕೇಳುಗರೆ, ಇದಾಗಿತ್ತು ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮ. ನೋಡೋಣ ಕಾರ್ಯಕ್ರಮವನ್ನು ಕೇಳಿ ಯಾರ್ಯಾರು ನಮಗೆ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ. ಗುಡ್ ಮಾರ್ನಿಂಗ್, ನಮಸ್ತೆ. ಜಾನಪದ ಗೀತೆಗಳು ಮಾಹಿತಿ ಕಣಜ, ಒಳ್ಳೆಯ ಮಾಹಿತಿ ಮತ್ತು ಹಾಡುಗಳು ಇತ್ತು, ತುಂಬ ಸೂಪರ್ ಸೂಪರ್ ಆಗಿತ್ತು ಅಂತ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಕಳಿಸಿದ್ದಾರೆ. ಇನ್ನೊಬ್ಬರು, ಯಾರದು ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಸ್ಥಳೀಯ ಸ್ಥಳ ಪರಿಚಯದಲ್ಲಿ ಪುರುಷರು ಪ್ರವೇಶಿಸದ ದೇವಾಲಯಗಳ ಬಗ್ಗೆ ನಿಮ್ಮ ಉತ್ತಮವಾದ ಮಾಹಿತಿ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು, ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಪುರುಷರಿಗೆ ಪ್ರವೇಶ ಇಲ್ಲದೆ ಹಾಗೂ ಹೆಣ್ಣು ಮಕ್ಕಳ ಅರ್ಚಕರಿನ್ ಇರುವಂತಹ ದೇವಾಲಯಗಳಾದ ಕೇರಳದ, ಓಕೆ ಇವೆಲ್ಲ ಹೇಳಿದರೆ ನಾನು ಹೇಳಿದ್ದೆಲ್ಲ ಕೇರಳದ, ಓಕೆ ಮಾಹಿತಿ ಹಾಗೂ ದೇವಾಲಯಗಳ ಮಾಹಿತಿ ಹಾಗೂ ಅಲ್ಲಿರುವ ಆಚರಣೆಗಳ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸುವ ಹೆಣ್ಣು ಮಕ್ಕಳು ಹೋಗುವ ಮಹತ್ವ ಇರುವ ಬಗ್ಗೆ ವಿವರವಾಗಿ ತಿಳಿಸುತ್ತಾ ಹಾಗೂ ದೇವಿಗಳ ಸಾಹಿತ್ಯ ಇರುವಂತಹ ಸುಮಧುರ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇರುವಂತಹ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ಓಕೆ, ಪಂಡ್ರಹಳ್ಳಿ ರವಿ ಅವರಿಗೆ ಅವ್ರಿಗೂ ಕೂಡ ಶುಭ ದಿನ ಅಂತ ಹೇಳೋಣ. ಹಾಗೆ ಸಂದೇಶಕ್ಕೆ ಧನ್ಯವಾದಗಳು. ಅವರು ನಾನು ಹೇಳಿರುವಂತಹ ದೇವಸ್ಥಾನಗಳನ್ನು ಹೇಳಿದ್ದಾರೆ. ಓಕೆ, ಟೈಮ್ ಕಡಿಮೆ ಇರೋದ್ರಿಂದ ಅದನ್ನು ಹೇಳಲಿಲ್ಲ. ಮತ್ತು ಶಾಂತಾಚಾರ ಬಡಿಗೇರ ಕೊಕ್ಕನೂರಿನಿಂದ, ಅವರು ಕೂಡ ಕರ್ನಾಟಕ ರಾಜ್ಯ ಸರ್ಕಾರವು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ, ಓಕೆ ಓಕೆ, ಇದು ಯಾವುದದು, ಓ ತುಂಬ ದೊಡ್ಡದಾಗಿ ಕಳಿಸಿದ್ದಾರೆ ಅವ್ರದನ್ನ. ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮಲ್ಲಿ ನಾನು ಅವರು ತಗೊಳ್ತೇನೆ. ಚಿಗಟೇರಿ ಆದಿಶೆಟ್ಟರು ಬಸವರಾಜ್ ಅವರು, ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಾ ಇದೆ, ತಮಗೆ ಮತ್ತು ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಇದಾಗಿತ್ತು ಕೇಳಿದ್ರೆ ಸ್ಥಳ ಪರಿಚಯ ಕಾರ್ಯಕ್ರಮದ ವಿಶೇಷತೆ. ಓಕೆ, ಇನ್ನು ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ನಂತರ 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ, ಎಐ ಸಾಕ್ಷರತೆ ಹಾಗೂ ನಾವೀನ್ಯತೆಯ ದೃಷ್ಟಿಯಿಂದ ಕಿಯೋನಿಕ್ಸ್ ಎಐ ಆಧಾರಿತ ಗಣಕಯಂತ್ರಗಳನ್ನು ಸಿದ್ಧಪಡಿಸುತ್ತಿದೆ. ಮೊದಲ ಹಂತದಲ್ಲಿ 2000 ಕಿಯೋ ಪರ್ಸನಲ್ ಕಂಪ್ಯೂಟರ್ಗಳು ಸಿದ್ಧಗೊಂಡಿವೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರು ಕಿಯೋನಿಕ್ಸ್ ಘಟಕಕ್ಕೆ ಭೇಟಿ ನೀಡಿರುವ ಬಗ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಮೊದಲ ಹಂತದಲ್ಲಿ ಎಐ ಸಿದ್ಧ ವೈಯಕ್ತಿಕ ಕಂಪ್ಯೂಟರ್ಗಳನ್ನು ರಾಜ್ಯದ ಗ್ರಾಮೀಣ ಗ್ರಂಥಾಲಯ ಹಾಗೂ ಶಾಲೆಗಳಿಗೆ ಪೂರೈಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಜನನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾಗಿರುವ ಬೆಂಗಳೂರು ತುಮಕೂರು ರೈಲ್ವೆ ಮಾರ್ಗದಲ್ಲಿ ರೈಲ್ವೆ ಸಾಮರ್ಥ್ಯ ಹಾಗೂ ಕಾರ್ಯಾಚರಣೆಯ ದಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ರೈಲ್ವೆ ವಿದ್ಯುದೀಕರಣ ವ್ಯವಸ್ಥೆಯನ್ನು ಉನ್ನತೀಕರಣ ಮಾಡಲಾಗುತ್ತಿದೆ. 162.57 ಕೋಟಿ ರೂಪಾಯಿ ಯೋಜನೆಗೆ ಅನುಮೋದನೆ ದೊರೆತಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ದೇಶದ ಪ್ರಧಾನಮಂತ್ರಿಯಾಗಿ ಒಟ್ಟು 4,399 ಯಶಸ್ವಿ ದಿನಗಳನ್ನು ಪೂರೈಸಿರುವ ಅವರಿಗೆ ದೇಶ ವಿದೇಶಗಳ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭಾರತದ ನವಯುಗದ ಧೀಮಂತ ನಾಯಕ ಎಂದು ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ

0: ಪಯಣ ನವ ಭಾರತದ ಆತ್ಮವಿಶ್ವಾಸ ಮಹತ್ವಾಕಾಂಕ್ಷೆ ಹಾಗೂ ವಿಕಸಿತ ಭಾರತ ಸಂಕಲ್ಪದ ದೃಢ ಸಂಕೇತವಾಗಿದೆ ಎಂದಿದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸುದೀರ್ಘ ಅವಧಿಯ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿಗೆ ಭಾಜನರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಾಧನೆ ಚಾರಿತ್ರಿಕ ಎಂದು ಬಣ್ಣಿಸಿದ್ದಾರೆ, ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಇಂದು ಕನ್ನಡದ ಹಿರಿಯ ಸಾಹಿತಿ ರಂಗಕರ್ಮಿ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದ ಗಿರೀಶ್ ಕಾರ್ನಾಡ್ ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಗಿರೀಶ್ ಕಾರ್ನಾಡ್ ವೈಚಾರಿಕತೆ, ಸಾಹಿತ್ಯ ಹಾಗೂ ಕಲಾಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ನೈಋತ್ಯ ರೈಲ್ವೆ ವತಿಯಿಂದ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಅಂತಾರಾಷ್ಟೀಯ ಲೆವೆಲ್ ಕ್ರಾಸಿಂಗ್ ಜಾಗೃತಿ ದಿನವನ್ನು ಆಚರಿಸಲಾಯಿತು. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದೆ. ಕರಾವಳಿಯ ಬಹುತೇಕ ಕಡೆ, ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಮುಂದಿನ 7 ದಿನ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರು ಭಾರತೀಯ ಹವಾಮಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಿಎಸ್ ಪಾಟೀಲ್.
1: ಕರಾವಳಿ ಜಿಲ್ಲೆಗಳಲ್ಲಿ ಜೂನ್ 9 ರಿಂದ ಜೂನ್ 13 ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜೂನ್ 11 ರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಜೂನ್ 11 ರವರೆಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗು, ಬೀದರ್, ಕಲಬುರಗಿ, ಯಾದಗಿರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಜೂನ್ 9 ರಿಂದ ಜೂನ್ 11 ರವರೆಗೆ ಯೆಲೋ ಅಲರ್ಟ್ ಅನ್ನು ಕೊಡಲಾಗಿದೆ.
0: ಯಾದಗಿರಿ ಜಿಲ್ಲೆಯ ವಿವಿಧೆಡೆ ಬಿತ್ತನೆ ಬೀಜ ಹಾಗೂ ಗೊಬ್ಬರ ಮಾರಾಟ ಪರಿಶೀಲನೆ ಸಂದರ್ಭ ನಿಯಮ ಉಲ್ಲಂಘನೆ ಪತ್ತೆಯಾದ ಹಿನ್ನೆಲೆ 175 ಕೃಷಿ ಮಳಿಗೆಗಳ ಮಾರಾಟ ಚಟುವಟಿಕೆಗೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೀಂದ್ರನಾಥ್ ಸೂಗೂರ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ವಿವಿಧೆಡೆ ಪೂರೈಕೆಯಾಗುವ ಕುಡಿಯುವ ನೀರಿನ ಗುಣಮಟ್ಟ ಪರಿಶೀಲಿಸಿ ವರದಿ ನೀಡಬೇಕು, ನವೀಕೃತ ಕೆರೆಗಳಿಗೆ ಕಲುಷಿತ ನೀರು ಸೇರದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಕಡಲ ತೀರದಲ್ಲಿ ಸ್ವಚ್ಛತೆಗಾಗಿ 6 ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಬೀಚ್ ಸ್ವಚ್ಛತಾ ಯಂತ್ರವನ್ನು ದುರಸ್ತಿಗೊಳಿಸಲಾಗಿದೆ. ಸಮುದ್ರ ಹಾಗೂ ನದಿ ಪಾತ್ರಗಳಲ್ಲಿ ಜಲಸಾಹಸ ಕ್ರೀಡೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುರುಡೇಶ್ವರ, ಗೋಕರ್ಣ ಸೇರಿದಂತೆ ಕಡಲ ತೀರಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಲೈಫ್ ಗಾರ್ಡ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಈ ತಿಂಗಳ 21ರಂದು ಆಯೋಜಿತವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಆಯುಷ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 5ನೇ ಆವೃತ್ತಿಯ ಮಹಾರಾಜ ಟ್ರೋಫಿ ಟಿ20 ಪಂದ್ಯಾವಳಿ ಈ ತಿಂಗಳ 27ರಿಂದ ಜುಲೈ 12ರವರೆಗೆ ಆಯೋಜಿತವಾಗಿದೆ. ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲೂ ಈ ಬಾರಿ ಪಂದ್ಯಾವಳಿಗಳು ನಡೆಯಲಿದ್ದು ಸಿದ್ಧತೆಗಳು ಆರಂಭಗೊಂಡಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ.
3: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕಾವಿ ಕಲೆಯ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಕಲಾವಿದೆ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ಸಂದರ್ಶನ.
2: ನಮಸ್ಕಾರ ಕೇಳುಗರೆ, ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ. ಇಂದಿನ ತಲೆಮಾರಿಗೆ ಪರಿಚಯವೇ ಇಲ್ಲದಷ್ಟು ನೇಪಥ್ಯಕ್ಕೆ ಸರಿದಿರುವ ಕಾವಿಕಲೆಗೆ ಜೀವ ತುಂಬುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾವಿಕಲೆ ಕುರಿತ ಸಂಶೋಧನೆಯನ್ನೂ ನಡೆಸ್ತಾ ಇರುವಂತಹ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೇಡಮ್, ನಿಮ್ಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ಕಾರ
2: ಮೇಡಮ್. ಈಗ ಕಾವಿಕಲೆ ಅಂದ್ರೆ ಏನು, ಅದು ಹೇಗೆ ಬೆಳೆದು ಬಂತು, ಅದರ ಇತಿಹಾಸವನ್ನ

0: ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳಿ.
1: ಕಾವ್ ಅಂತ ಹೇಳಿದ್ರೆ ಕೆಂಪು, ಕೆಂಪು ಮಣ್ಣು ಹಾಗೂ ಸುಣ್ಣವನ್ನು ಬಳಸ್ಕೊಂಡು ಗೀರಿ ರಚದ ಭಿತ್ತಿ ಚಿತ್ರಗಳೇ ಕಾವಿಕಲೆ. ಇದರ ಇತಿಹಾಸ ಬಹಳ ಪುರಾತನವಾದದ್ದು. ಗೋವಾದಿಂದ ಪ್ರಾರಂಭವಾದ ಈ ಕಲೆಯು ಪ್ರಮುಖವಾಗಿ ಸಾರಸ್ವತ್ ಸಮುದಾಯದವರ ಪ್ರತಿಯೊಂದು ದೇವಸ್ಥಾನದ ಗೋಡೆಯ ಮೇಲೆ, ಮನೆ ಮಠದ ಗೋಡೆಯ ಮೇಲೆ 16ನೇ ಶತಮಾನದಲ್ಲಿ ನೋಡ್ಲಿಕ್ಕೆ ಸಿಗ್ತಿತ್ತು. ಆದರೆ ಪೋರ್ಚುಗಲ್ ಆಕ್ರಮಣದ ನಂತರ ರಿಲಿಜಿಯಸ್ ಕನ್ವರ್ಷನ್ಗೆ ಯಾರು ಇಷ್ಟಪಡಲಿಲ್ಲ. ಆವಾಗ ಈ ಸಾರಸ್ವತ್ ಸಮುದಾಯ

0: ಅಲ್ಲಿ ಬೆಳೆಸುವಲ್ಲಿ ಸಾರಸ್ವತ್ ಸಮುದಾಯದ ಪಾತ್ರ ಬಹಳ ಪ್ರಮುಖವಾದದಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ರೀತಿ ನಾವು ಕಾವಿಕಲೆ ಗೋವಾದಿಂದ ಹಿಡಿದು ಸಾಧಾರಣ ನಿಮ್ಮ ಮಂಗಳೂರು ಕೇರಳ ಸೈಡ್ ತನಕಂಗೆ ನೋಡ್ಲಿಕ್ಕೆ ಸಿಗ್ತದೆ
1: ಕಾವಿಕಲೆ.
0: ಹೌದು, ಇದು ಇದರ ಇತಿಹಾಸ.
1: ಹಿಂದಿನ ಕಾಲದಲ್ಲಿ ಅದು ಕೂಡ ನಮ್ಮ ಈ ಹಂಚಿನ ಮನೆಯೋ ಮುಳಿಹುಲ್ಲಿನ ಮನೆಗಳಲ್ಲೋ ಆ ಗೋಡಲ್ಲಿ ಕೆಳಗೆ ಮಾಡಿರ್ತಾರೆ ಅದನ್ನು. ಅಂದ್ರೆ ಅದರ ಬಗ್ಗೆ ಜಾಸ್ತಿ ನಾವು ಅಧ್ಯಯನ ಮಾಡ್ತಾ ಹೋದ್ರೆ ಈ ವರ್ಲಿ ಆರ್ಟ್ ತರನೇ ಕಾಣುವಂತಹ ಈ ಕಲೆ ನಿಜವಾಗಿ ಕೂಡ ಅದು ವರ್ಲಿ ಆರ್ಟ್ ಏನು
0: ಇಲ್ಲ. ವರ್ಲಿ ಆರ್ಟ್ ಟೋಟಲಿ ಡಿಫ್ರೆಂಟ್ ಆರ್ಟ್. ಅದರಲ್ಲಿ ನಿಮ್ಗೆ ಎಲ್ಲ ಜಾಮೆಟ್ರಿಕಲ್ ಡಿಸೈನ್ ಸಿಗತ್ತೆ. ಅದು ಕೂಡ ನೈಸರ್ಗಿಕವಾಗಿ ಸಿಗುವಂತಹ ಸಾಮಗ್ರಿಗಳನ್ನು ಬಳಸಿಕೊಂಡೇ ಮಾಡಿರುವಂಥದ್ದು. ಆದ್ರೆ ಕಾವಿ ಕಲೆಯದು ವಿಶೇಷತೆ ಏನಂತ ಹೇಳಿದ್ರೆ, ಸಾಂಪ್ರದಾಯಿಕವಾಗಿ ಕಾವಿ ಕಲೆಯನ್ನು ರಚಿಸುವ ವಿಧಾನ ಉಂಟಲ್ಲ, ಅದು ತೀರಾ ವಿಭಿನ್ನವಾದದ್ದು. ಆದ್ರಿಂದ ಇದು ಕಾವಿ ಕಲೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಅದನ್ನು ಮಾಡುವವರೇ ಇಲ್ಲ ಸಾಂಪ್ರದಾಯಿಕ ರೀತಿಯಲ್ಲಿ. ಈಗ ಕ್ಯಾನ್ವಸ್ ಮೇಲೆ ಇನಾಮಲ್ ಪೇಂಟ್ ಹಿಡಿದು ಗೋಡೆ ಮೇಲೆ ಎಲ್ಲ ಮಾಡುವವರು ನಿಮ್ಗೆ ಈಗ ಬಹಳಷ್ಟು ಜನ ಸಿಗ್ತಾರೆ. ಯಾಕೆಂದ್ರೆ ಕಾವಿ ಕಲೆದು ಪುನರುತ್ಥಾನ ಆಗಿದೆ ಈಗ. ಈಗ ಸಾಧಾರಣ ಎಲ್ಲ ಕಡೆ ಕಾವಿ ಕಲೆ ಅಂತ ಕೇಳಿದವರು ಇದ್ದಾರೆ, ಮಾಡುವವರು ಇದ್ದಾರೆ. ಆದ್ರೆ ನಮ್ಗೆ ಒರಿಜಿನಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡ್ತಿದ್ರು ನೋಡಿ ಗೋಡೆ ಮೇಲೆ, ಆ ರೀತಿ ಮಾಡುವವರು ಈಗ ಸಿಗ್ತಾ ಇಲ್ಲ ನಮ್ಗೆ.
1: ಪುರಾತನ
0: ಶೈಲಿಯಲ್ಲಿ
1: ಅಂದ್ರೆ ಅದಕ್ಕೆ ಈಗ ಆಧುನಿಕ,
0: ಈಗ ಅದನ್ನು ಉಳಿಸ್ಲಿಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದೇವೆ. ಬಿವಿನಂಚಿನಲ್ಲಿರುವಾಗ ಕಾವಿ ಕಲೆ ಹೆಸರು ಕೇಳದೇ ಇರುವಾಗ ನಾವು ಹೊಸ ಮೀಡಿಯಮ್ಸ್ ಎಲ್ಲ ಯೂಸ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಇದರ ಅರಿವು ಹಾಗೂ ಜಾಗೃತಿಯನ್ನು ನಾವು ಮೂಡಿಸಿದ್ದೇವೆ ನಿಜ. ಆದ್ರೆ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡುವವರು ಇದ್ದಾರೋ ಏನೋ, ಆದ್ರೆ ಇಷ್ಟರ ತನಕ ನಮ್ಗೆ ಸಿಗ್ಲಿಲ್ಲ. ಕೆಲವು ರೆಕಾರ್ಡ್ಸ್ ಪ್ರಕಾರ 70 years back ಅಂತ ಜನರು ಆ ಜನರನ್ನ ಆಗಿ ಹೋಗಿದೆ ಅಂತ ಹೇಳ್ತಾರೆ.
1: ಸಾಮಾನ್ಯವಾಗಿ ನೀವು ಹೇಳಿದ್ರಿ ಗೋವಾದಿಂದ ಸಾಧಾರಣ ಕೇರಳದ ಮಧ್ಯಭಾಗದವರೆಗೆ ಈ ಕಾವಿ ಕಲೆ ಹಬ್ಬಿಕೊಂಡಿದೆ ಅಂತೇಳಿ. ಈಗ ಅದು ಹೊಸ ಮನೆಗಳಲ್ಲಿ ಅದನ್ನು ಮಾಡ್ತಾ ಇದ್ದಾರೋ ಅಥವಾ ದೇವಾಲಯಗಳಲ್ಲಿ ಇದನ್ನ ಮಾಡ್ತಾ ಇದ್ದಾರೋ ಅಥವಾ ಏನು ಈ ಬಗ್ಗೆ ಹೇಳಿ.
0: ಈಗ ಇದ್ರದ್ದು ಜಾಗೃತಿ ಮುಗಿದ ನಂತರ ತುಂಬಾ ಜನ ಇದ್ರಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿಯವರು ದೇವಸ್ಥಾನದ ಗೋಡೆ ಮೇಲೆ ಆಕ್ರಿಲಿಕ್ ಪೇಂಟ್, ಇನಾಮೆಲ್ ಪೇಂಟ್ ಎಲ್ಲ ಯೂಸ್ ಮಾಡಿಸಿ ಕಲಾವಿದರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಅದರೊಟ್ಟಿಯೇ ಮನೆಯಲ್ಲಿಯೂ ಮಠಗಳಲ್ಲಿಯೂ ಆಸಕ್ತಿ ತೋರಿಸಿ ಜನರು ಈಗ ಮಾಡಿಸ್ಕೊಳ್ತಾ ಇದ್ದಾರೆ. ಪ್ಲಸ್ ಕ್ಯಾನ್ವಸಿನ ಮೇಲೆ ನಾವೇನ್ ಮಾಡ್ತೇವೆ ಅದನ್ನು ಕೂಡ ಬಹಳ ಆಸ್ತಿಯಿಂದ ಕೊಂಡ್ಕೊಳ್ತಾ ಇದ್ದಾರೆ.
1: ಈಗ ಈ ಕಲೆಗೆ ನಿಮ್ಮ ಪ್ರವೇಶ ಹೇಗಾಯ್ತು?
0: ಸದಾ 2007ರಲ್ಲಿ ನಾನು ಕುಮಟಾ ದೇವಸ್ಥಾನಕ್ಕೆ ಹೋಗಿದ್ದೆ, ಶ್ರೀ ಮಹಾಲಸ ನಾರಾಯಣಿ ಟೆಂಪಲ್. ಅಲ್ಲಿ ಎಲ್ಲಾ ಗೋಡೆಗಳ ಮೇಲೆ ಈ ಭಿತ್ತಿ ಚಿತ್ರಗಳನ್ನು ಇವಾಗೂ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಮತ್ತೆ ಹೊನ್ನಾವರದ ರಾಮ ಮಂದಿರದಲ್ಲಿ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಆದ್ರೆ ಕುಮಟಾ ದೇವಸ್ಥಾನದಲ್ಲಿ ನಾನು ಏನ್ ನೋಡಿದೆ ಅದು ನನ್ನನ್ನು ತುಂಬಾ ಆಕರ್ಷಿಸಿತು. ಸೊ ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಅಷ್ಟರ ತನಕ ಎಲ್ಲ ಬೇರೆ ಬೇರೆ ರೀತಿಯ ಕಲೆಗಳನ್ನು ನಾನು ಮಾಡ್ತಾ ಇದ್ದೆ, ಇಲ್ಲ ಅಂತಲ್ಲ, ಬೇರೆ ಬೇರೆ ಮಾಧ್ಯಮದಲ್ಲಿ ಕೂಡ ಪೇಂಟ್ಸ್ ಮಾಡ್ತಾ ಇದ್ದೆ. ಆದ್ರೆ ಒಂದು ನಿರ್ದಿಷ್ಟ ಗುರಿ ಅಂತ ಇರ್ಲಿಲ್ಲ ನನ್ನ ಕಲಾ ಜೀವನಕ್ಕೆ. ಸೊ ಅಲ್ಲಿ ಹೋದ ನಂತರ ನನ್ನ ಈ ಕಲಾ ಜೀವನಕ್ಕೆ ಒಂದು ಗುರಿ ಸಿಕ್ತು. ಮೊದಲನೇದೇನಂತ ಹೇಳಿದ್ರೆ, ನಮ್ಮ ಹಿರಿಯರು ಮಾಡಿದಂತಹ ಆ ಕಲೆ ನಿಜವಾಗ್ಲೂ ನೋಡ್ಲೇಬೇಕಾದದ್ದು, ಅದನ್ನು ಉಳಿಸ್ಕೋಬೇಕಾದದ್ದು ನಮ್ಮ ಜವಾಬ್ದಾರಿ.
1: ಹೌದು ಹೌದು
0: ಅಲ್ವಾ. ಸೊ ಎರಡನೇದು, ಅದು ಸಾರಸ್ವತ್ ಸಮುದಾಯದವರು ಉಳಿಸಿ ಬೆಳೆಸಿ ಇಲ್ಲಿ ತನಕ ತಂದವರು. ನಾನು ಸಾರಸ್ವತ್ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತೇನೆ. ಸೊ ಆವಾಗ ನನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂತು, ಯಾವಾಗ್ಲೂ ನಾವು ಕಲೆಯನ್ನು ಉಳಿಸುವ ಜವಾಬ್ದಾರಿ ಇನ್ನೊಬ್ಬರ ಮೇಲೆ ಯಾಕೆ ಹೊರಿಸ್ಬೇಕು? ಆ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ನಾನು ಯಾಕೆ ಇಡಬಾರ್ದು ಅಂತ ಆ ಪ್ರಶ್ನೆಯೊಂದು ನನ್ನ ಮನಸ್ಸಿನಲ್ಲಿ ಬಂತು. ಮತ್ತೆ ಆ ಕಲೆಯಲ್ಲಿ ಇರುವ ರೇಖಾಲಾಲಿತ್ಯ ನನ್ನನ್ನು ತುಂಬಾ ಆಕರ್ಷಿಸಿತು. ದ ಕ್ರಿಯೇಟಿವಿಟಿ, ಅವರು ಸಿಲೆಕ್ಟ್ ಮಾಡಿದಂತಹ ವಿಷಯಗಳು, ನಮ್ಮ ಶಿವಪುರಾಣ, ವಿಷ್ಣು ಪುರಾಣ, ದೇವಿ ಪುರಾಣ, ಭಾಗವತ್ ಪುರಾಣ, ಇನ್ ಪುರಾಣಗಳಿಂದ ಕಥೆಗಳನ್ನು ಆಯ್ದು ಚಿತ್ರರಚನೆ ಮಾಡಿದ್ದರು. ಅದು ಎಷ್ಟು ಸುಂದರವಾಗಿತ್ತಂತ ಹೇಳಿದ್ರೆ ನನ್ಗೆ ಇವತ್ತಿಗೂ ಅದು ನೋಡಿದಷ್ಟು ಸಾಲುದಿಲ್ಲ. ಅದರಿಂದ ಅದು ನನ್ನ ಟರ್ನಿಂಗ್ ಪಾಯಿಂಟ್ ಕಲಾ ಜೀವನದಲ್ಲಿ. ಸೊ ಆ ದಿನ ನಾನು ನಿಶ್ಚಯಿಸಿದೆ, ಇನ್ನು ಮಾಡುದಾದ್ರೆ ಕಾವಿ ಕಲೆ, ಮತ್ತೆ ಅದನ್ನು ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಒಂದು ಎಷ್ಟು ನಾನು ಟೈಮ್ ಈ ಕಲಾ ಜೀವನದಲ್ಲಿ ಇದ್ದೇನೆ ಅದು ಕೇವಲ ಕಾವಿ ಕಲೆಗೆ ಮೀಸಲಾಗಿ ಇಡುತ್ತೇನೆ.

0: ಅಂತ.
1: ಇದೇ ನೀವು ಬೇರೆ ಯಾವುದೇ ಡ್ರಾಯಿಂಗ್ ಗಳನ್ನ ಮಾಡ್ತಾ ಇಲ್ಲ?
0: ಆರ್ಡರ್ ಬಂದ್ರೆ ನಾನು ತೆಗೆದುಕೊಳ್ತೇನೆ, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ನನ್ಗೋಸ್ಕರ ಅಂತ ಮಾಡ್ತಾ ಇಲ್ಲ. ನಂದು ಇಡೀ ಜೀವನ ಈಗ ಕೇವಲ ಕಾವ್ಯಕಲೆಗೆ ಮಾತ್ರ ಮೀಸಲು.
1: ಅದನ್ನೀಗ ನೀವು ಎಲ್ಲೆಲ್ಲ ಕಾವ್ಯಕಲೆಗಳನ್ನ ಮಾಡಿದ್ದೀರಿ ಮೇಡಮ್?
0: ಕಾವಿಕಲೆ ನಾನು ಗೋಡೆ ಮೇಲೆ ಮಾಡುದಿಲ್ಲ, ನಾನು ಕ್ಯಾನ್ವಸಿನ ಮೇಲೆ ಮಾಡ್ತೇನೆ. ಅದಕ್ಕೂ ಕೆಲವು ಕಾರಣಗಳಿವೆ. ಮೊದಲನೇದು, ನಾನು ಹೇಳಿದ ಹಾಗೆ ಸಾಂಪ್ರದಾಯಿಕ ರೀತಿಯಲ್ಲಿ ಕಾವಿಕಲೆ ಮಾಡ್ತೇನಂತ ನಿಶ್ಚಯ ಮಾಡಿರುವಾಗ ನನಗೆ ಕಲಿಸುವವರು ಯಾರು ಸಿಗ್ಲಿಲ್ಲ, ಒಂದು. ಎರಡನೇದು, ನಾವು ಕಾವಿಕಲೆಯನ್ನು ಗೋಡೆಗಳ ಮೇಲೆ ಮಾಡಿದ್ರೆ ಎಷ್ಟು ಜನರು ನೋಡ್ತಾರೆ ಅಲ್ವಾ? ಈಗ ಆ ಆರ್ಟ್ ಫಾರ್ಮಿನ ಬಗ್ಗೆ ನಿಮ್ಗೆ ಒಂದು ಅವೇರ್ಸ್, ಅರಿವು ಅಥವಾ ಜಾಗೃತಿ ಮೂಡಿಸಬೇಕಾದ್ರೆ ನಾವು ಜನರನ್ನು ಅಲ್ಲಿ ಎಳೆದು ತಂದು ನಿಲ್ಲಿಸಿ ತೋರಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕಿಂತ ಉತ್ತಮವಾದ ದಾರಿ ನನ್ಗೆ ಏನಂತ ಅನಿಸ್ತಂತ ಹೇಳಿದ್ರೆ, ಕ್ಯಾನ್ವಸ್ ಮೇಲೆ ಮಾಡಿ ಬೇರೆ ಬೇರೆ ಕಡೆ ಕಲಾ ಪ್ರದರ್ಶನವನ್ನು ಮಾಡುದು, ಮತ್ತೆ ಮಕ್ಕಳಿಗೆ ಶಾಲೆಯಲ್ಲಿ ಅಥವಾ ಎಲ್ಲೆಲ್ಲಿ ನನ್ಗೆ ಕೇಳಿಕೊಂಡು ಬರ್ತಾರೆ ಅಲ್ಲಿ ಕಾವಿಕರ ಕಾರ್ಯಾಗಾರ ಮಾಡಿ ಅದರ ಬಗ್ಗೆ ಅರಿವು ಜಾಗೃತಿ ಮೂಡಿಸುವುದು. ಸೊ ಈ ನಿಟ್ಟಿನಲ್ಲೇ ನಾನು ಕೆಲಸ ಮಾಡಿಕೊಂಡು ಹೋದೆ. ಸೊ ನಾನು ಗೋಡೆ ಮೇಲೆ ಮಾಡದಿದ್ದಕ್ಕೂ ಇದುವೇ ಕಾರಣ. ಯಾಕೆಂದ್ರೆ ಕೆಲವು ಸತಿ ಜನರು ಬರದಿದ್ದಾಗ ನಾವು ಜನರತ್ರ ಹೋಗಿ ಈ ಕಲೆಯ ಬಗ್ಗೆ ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ. ಅದು ಕೂಡ ಒಂದು ಕಲೆಯನ್ನು ಉಳಿಸುವ ದಾರಿ.
1: ಆ ರೀತಿಯಾಗಿ ಹೌದು, ಕಲೆಯನ್ನು ಉಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಈಗ ಆಗ್ಲೇ ಹೇಳಿದ ಹಾಗೆ ನೀವು ಸಾಂಪ್ರದಾಯಿಕ ಶೈಲಿ ಅಂತ ಹೇಳಿ, ಈಗ ಕಾವ್ಯಕಲೆಯನ್ನ ಮಾಡುವಾಗ ಅಂದ್ರೆ ಈಗಿನ ದಿನಗಳಲ್ಲಿ ಗೋಡೆಗಳಲ್ಲಿ ಈ ಸುಣ್ಣವನ್ನು ಬಳಸಿ ಮಾಡ್ತಾರ ಹೇಗೆ?
0: ಈಗ ಕೆಲವರು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ನಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲದಲ್ಲ, 2016 ಜನವರಿಯಲ್ಲಿ ನನ್ನ ಸೀನಿಯರ್ ಫೆಲೋಶಿಪ್ ಪ್ರಾಜೆಕ್ಟಿನ ಭಾಗವಾಗಿ ಸುಳ್ಯದಲ್ಲಿ ಪ್ರೊಫೆಸರ್ ಎಸ್ ಎ ಕೃಷ್ಣ ಅವರು ನಿರ್ದೇಶಕರು, ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರ ಉಡುಪಿದ್ದು ಅವರ ನೇತೃತ್ವದಲ್ಲಿ, ಮತ್ತು ಶ್ರೀ ರಾಘವೇಂದ್ರ ಅಮೀನ್ ಅಂತ ಆರ್ಟಿಸ್ಟ್ ಅವರ ಸಹಾಯದಿಂದ ನಾವು ಸುಳ್ಯದಲ್ಲಿ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಕಾವಿಕಲೆ ಮಾಡುವ ಕಾರ್ಯಾಗಾರ ಹಾಕಿಕೊಂಡೆವು. ಸುಳ್ಯದಲ್ಲಿ ಶ್ರೀಮತಿ ಜಯಮ್ಮ ಚೆಟ್ಟಿಮಾಡ ಅವರ ತೋಟದಲ್ಲಿ ಈ ರೀ ಗೋಡೆಯನ್ನು ಕಟ್ಟಿಸಿ ನೈಸರ್ಗಿಕವಾಗಿ ಅಂದ್ರೆ ಸಿಂಪುಗಳನ್ನು ಸುಟ್ಟು ಸುಣ್ಣವನ್ನು ಪಡೆದು ಕಾವಿ ಬಣ್ಣವನ್ನು ಕಾವಿ ಮಣ್ಣನ್ನು ಪ್ರಯೋಗಿಸಿ ನಾವು ಕಾವಿ ಚಿತ್ರಕಲೆಯನ್ನು ಮಾಡಿದೆವು. ಸೊ ಆವಾಗ ನಮ್ಗೆ ಸುಳ್ಯ, ಮಂಗಳೂರು, ಉಡುಪಿಯಿಂದ ಅನೇಕ ಕಲಾವಿದರು, ಕಲಾಭಿಮಾನಿಗಳು, ಕಲೆಯಲ್ಲಿ ಆಸಕ್ತಿ ಉಳ್ಳವರು, ಮತ್ತೆ ಈ ರೀ ಕಲಿಬೇಕು ಅಂತ ಯಾರಿಗೆಲ್ಲ ಮನಸ್ಸಿತ್ತು ಅವರೆಲ್ಲ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಇದನ್ನು ಕಲ್ತು ಅಲ್ಲಿ ಚಿತ್ರಗಳನ್ನು ಮಾಡಿದ್ದಾರೆ. ಸಾಂಪ್ರದಾಯಿಕ ರೀತಿ,
1: ಸಾಂಪ್ರದಾಯಿಕ ಶೈಲಿಯಲ್ಲಿ.
0: ಸಾಂಪ್ರದಾಯಿಕ ರೀತಿ ಆದ್ರೆ ಮುಂಚೆ ಕಡಲ ತೀರದಲ್ಲಿ ಹೇರಳವಾಗಿ ಸಿಂಪುಗಳು ಸಿಗ್ತವೆ, ಅವುಗಳನ್ನು ಸುಟ್ಟು ಬಿಳಿ ಸುಣ್ಣ ಪಡಿದ್ರು. ಈ ಸುಣ್ಣಕ್ಕೆ ಹುಳಿಯಾದ ಬೆಲ್ಲ ಮತ್ತೆ ಬೇರೆ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನು ಹಾಕಿ 2 ಕೊಳೆ ಹಾಕ್ತಿದ್ರು. 2 ನಂತರ ಒನಕೆಯಿಂದ ಇದನ್ನು ಸರಿಯಾಗಿ ಕುಟ್ಟಿ ಒಂದು ಹದವಾದ ಮಿಶ್ರಣವನ್ನು ತಯಾರು ಮಾಡ್ತಿದ್ರು. ಈ ಮಿಶ್ರಣವನ್ನು ನಿಮ್ಗೆ ಯಾವ ಗೋಡೆ ಮೇಲೆ ಕಾವಿಕಲೆ ಮಾಡ್ಲಿದೆ ಅದರ ಮೇಲೆ ಏಕ ಪ್ರಕಾರವಾಗಿ ಹಲವು ಬಾರಿ ಲೇಪಿಸ್ತಿದ್ರು. ಅಂದ್ರೆ 2 ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡಬೇಕು ಒಣಗ್ಲಿಕ್ಕೆ. ಈ ರೀತಿ ತಯಾರಾದ ನಂತರ ಇದೇ ಮಿಶ್ರಣಕ್ಕೆ ಅವರು ಕಾವಿ ಮಣ್ಣನ್ನು ಬೆರೆಸಿ ಪುನಃ ಅದರ ಮೇಲೆ ಏಕ ಪ್ರಕಾರವಾಗಿ ಹಾಕ್ತಿದ್ರು. ಮತ್ತೆ ಮೊನಚಾದ ಒಂದು ವಸ್ತುವಿನಿಂದ ಚಿತ್ರಗಳನ್ನು ಬಿಡಿಸ್ತಿದ್ರು. ಆವಾಗ ಎಲ್ಲೆಲ್ಲಿ ಗಿರ್ತಾರೋ ಅಲ್ಲಿ ಮೇಲಿಂದ ಕಾವಿ ಬಣ್ಣ ಹೋಗಿ ಅಡಿಯಿಂದ ಬಿಳಿ ರೇಖೆಗಳಿಂದ ಚಿತ್ರಗಳು ಮೂಡಿ ಬರ್ತಿದ್ವು. ಆದ್ರಿಂದ ಇದು ಕಾವ್ಯಕಲೆಯದು ವಿಶೇಷತೆ. ಮತ್ತೆ ಒಂದು ದಿನ ಬಿಟ್ಟು ಪ್ರತಿ 4 ನೀರನ್ನು ಸಿಂಪಡಿಸ್ತಿದ್ರು 1 ತನಕ. ಈಗ ನಾವು ಕ್ಯೂರಿಂಗ್ ಅಂತ ಹೇಳುದಿಲ್ವಾ, ಆ ರೀತಿಯಲ್ಲಿ ಮಾಡಿದರೆ ಇದು ಯಾವ ಮಳೆಗೂ ಯಾವ ಕ್ಲೈಮೇಟಿಗೂ ಕಾವ್ಯಕಲೆ ಹಾಳಾಗುವುದಿಲ್ಲ, ಉಳಿತದೆ ಅಂತ. ಸೊ ನಾವು ಈಗ ಈಗ ಸಹ ಒಂದು 400-500 ವರ್ಷ ಹಿಂದೆ ಮಾಡಿದ ಕಾವ್ಯಕಲೆ ನೀವು ಹೋದ್ರೆ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ.
1: ಹಾಗೆ ಅದು ದೇವಸ್ಥಾನ ಉಳ್ಕೊಂಡಿರುವಂತದ್ದು ಈಗ.
0: ಹೌದು, ಸಾಂಪ್ರದಾಯಿಕ ಅಂತ ಹೇಳುವಾಗ ಮುಂದೆ ಹೇಗೆ ಮಾಡ್ತಿದ್ರು ಅದೇ ರೀತಿಯಲ್ಲಿ ಆಗ್ಬೇಕು. ಒಂದು ಚೂರು ನಾವು ಚೇಂಜಸ್ ಮಾಡಿದ ಕೂಡ ಅದು ಸಾಂಪ್ರದಾಯಿಕ ರೀತಿಗೆ ಬರ್ತದೋ ಇಲ್ವೋ ಅಂತ ಅದು ಜನರಿಗೆ ಬಿಟ್ಟದು, ಆಲೋಚನೆ ಮಾಡುದು.
1: ಅದೇ ಹಿಂದಿನ ಕಾಲದಲ್ಲಿ ಗೋಡೆಗೆ ಸಗಣಿ ಸಾರಿಸಿ ಅದರ ಮೇಲೆ ಅದು ಆ ಕಲೆಯನ್ನ ಬಿಡಿಸುವಂತದ್ದಿದೆಯಲ್ಲ, ಅದು ನೋಡುದಕ್ಕೂ ಕೂಡ ಬಹಳ ಒಂದು ಅದ್ಭುತವಾಗಿತ್ತು.
0: ಹೌದು.
1: ಈಗ ಮೇಡಮ್, ನೀವು ಆರಂಭದಲ್ಲಿ ಮಾಡಿದಂತಹ

0: ಕಲೆಗೆ ಯಾವ ರೀತಿಯ ಒಂದು ಪ್ರೋತ್ಸಾಹ ಸಿಕ್ಕಿತ್ತು ನಿಮಗೆ?
1: ಇನಿಷಿಯಲ್ ಸ್ಟಾರ್ಟ್ ಮಾಡುವಾಗ ಯಾವಾಗ್ಲೂ ಮನಸ್ಸಿನಲ್ಲಿ ಒಂದು ಅಳುಕಿರ್ತದೆ.
0: ಹೌದು, ಭಯ
1: ಅಂದ್ರೆ ಇದನ್ನು ನಾನು ಉಳಿಸ್ಲಿಕ್ಕಾಗ್ತದ, ಬೆಳೆಸ್ಲಿಕ್ಕಾಗ್ತದ, ಜನರಿಗೆ ಅದು ಇಷ್ಟ ಆಗ್ತ ಇಲ್ವಾ ಅಂತ ಆ ಒಂದು ಅಳುಕಿರ್ತದೆ. ಯಾಕೆಂದ್ರೆ ನಾನು ಏನು ಮಾಡ್ತಿದ್ದೆ ಅದನ್ನೆಲ್ಲ ಬಿಟ್ಟು ನಾನು ಈ ಶೈಲಿಯನ್ನು ಹಿಡಿದವಳು. ಎಕ್ಸಿಬಿಷನ್ ನಾನು ಒಂದು ಕಡೆಯಲ್ಲಿ ಮಾಡ್ತೇನೆ, ಇನಾಗ್ರೇಷನ್ಗೆ ಬಂದವರಿಗೆ ಇಷ್ಟ ಆದವರು, ಮತ್ತೆ ಬಾಯಿಂದ ಬಾಯಿಗೆ ಆ ಮಾತು ಹೋಗ್ತದೆ, ಚಿತ್ರಗಳು ಒಳ್ಳೇದಿವೆ ನೋಡ್ಲೇಬೇಕಾದದ್ದು ಅಂತ. ಆದ್ರೆ ಅದಕ್ಕಿಂತ ಮುಂಚೆ ಆಗುವಂತಹ ಪಬ್ಲಿಸಿಟಿ ಉಂಟಲ್ಲ, ಅದು ಮೀಡಿಯಾದವರದ್ದು. ನನ್ಗೆ ಮೀಡಿಯಾದವರದ್ದು ಒಳ್ಳೆ ಸಹಕಾರ ಸಿಕ್ಕಿತ್ತು. ಒಳ್ಳೆ ನನ್ಗೆ ಅಂತ ಹೇಳುದಿಲ್ಲ, ಕಾವಿಕಲೆಗೆ ಒಳ್ಳೆ ಪಬ್ಲಿಸಿಟಿ ಸಿಕ್ಕಿತು. ಯಾಕೆಂದ್ರೆ ಕಾವಿಕಲೆ ನಾನು ಹೊಸತಾಗಿ ಮಾಡಿದ್ದಲ್ಲ, ನಾನು ಅದನ್ನು ರೀಇಂಟ್ರೊಡ್ಯೂಸ್ ಮಾಡಿದ್ದು. ಯಾವುದು ಮರ್ತೋಗಿದೆ ಪರಿಚಯ ಮಾಡಿ ಕೊಡುದು ಮರಿಬಾರ್ದು ಅಂತ. ಸೊ ಮತ್ತೆ ಎಕ್ಸಿಬಿಷನ್ಗೆ ಬಂದವರು ಅಂದ್ರೆ ತುಂಬಾ ಹಿರಿಯರು, ಆವಾಗ ಅವರು ಹೇಳಿದ್ರು ನಾವು ಇದು ನಮ್ಮ ದೇವಸ್ಥಾನದಲ್ಲಿ ನೋಡಿದ್ದೇವೆ ಅಂದ್ರೆ ಅವರಿಗೆ ಏನೋ ಒಂದ್ ನಮ್ನೆ ಖುಷಿ, ಬಿಕಾಸ್ ದೇ ಕುಡ್ ರಿಲೇಟ್ ಟು ದ ಆರ್ಟ್. ಅಂದ್ರೆ ಅವರು ಅವರ ಯೂತ್ ನಲ್ಲೆಲ್ಲ ಈ ವರ್ಕ್ಸ್ ಅನ್ನೆಲ್ಲ ನೋಡಿದ್ದಾರೆ. ಮಕ್ಳಿಗೆ ಏನಾಯ್ತಂತ ಹೇಳಿದ್ರೆ ಬಾಕಿ ಎಲ್ಲ ಆರ್ಟ್ ಫಾರ್ಮ್ ಬಗ್ಗೆ ಗೊತ್ತಿತ್ತು, ಇದೊಂದು ಏನೋ ಹೊಸತ್ತು, ಅದು ಕಲಿಬೇಕಂತ ಒಂದು ತವಕ ಮಕ್ಕಳಲ್ಲಿ. ಅದಕ್ಕೆ ಸರಿಯಾಗಿ ಎಕ್ಸಿಬಿಷನ್ಗೆ ಬಂದ ಶಿಕ್ಷಕರು ಅಥವಾ ಸ್ಕೂಲ್ ಕಾಲೇಜ್ ಮ್ಯಾನೇಜ್ಮೆಂಟ್ ನವರು ಫ್ಯಾಕಲ್ಟಿ ಅವರು ಯಾರು ಬಂದಿದ್ದಾರೆ ಅವರಿಗೂ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು. ಸೊ ಅವರು ನನ್ನನ್ನು ಅಪ್ರೋಚ್ ಮಾಡಿದ್ರು. ಸೊ ನನಗೆ ಯಾರ್ಯಾರು ಅಪ್ರೋಚ್ ಮಾಡಿದ್ರು ಈ ವರ್ಕ್ಶಾಪ್ ಮಾಡಲಿಕ್ಕೆ, ನಾನು ಎಲ್ಲ ಕಡೆ ಒಪ್ಪಿಕೊಂಡೆ. ಆ ರೀತಿ ನನಗೆ ಒಂದು ಅಪರ್ಚುನಿಟಿ ಸಿಕ್ತು. ಬರೀ ಎಕ್ಸಿಬಿಷನ್ ಮಾಡಿ ಇದನ್ನು ರಿವೈವ್ ಮಾಡಿದ್ದಂತ ಹೇಳುದಿಲ್ಲ, ಆದ್ರೆ ಪ್ರತಿಯೊಂದು ಶಾಲೆ ಹೋಗಿ ಆ ಮಕ್ಕಳಿಗೆ ಹೇಳಿಕೊಡುದು, ಅದರ ಬಗ್ಗೆ ಮಾತಾಡುದು, ನಾನು ಮಾಡಿದ ವರ್ಕ್ಸ್ ತೋರಿಸುದು. ಸೊ ಅದು ನನಗೆ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು. ಸೊ ಇದೆಲ್ಲ ನನಗೆ ಪೂರ್ವವಾಗಿ ಕಾವಿಕಲೆಯ ಪುನರುತ್ಥಾನಕ್ಕಾಗಿ ಇದೊಂದು ಒಳ್ಳೆ ಅವಕಾಶ ಸಿಕ್ತು.
0: ಹಾಗೆ ಹಾಗಾದ್ರೆ ನೀವು ಈಗ ಹಿಂದೆ ಇದ್ದಂತಹ ನಿಮ್ಮ ಈ ಆರ್ಟ್ ಫಾರ್ಮ್ಗಳನ್ನ ನೀವು ಹಾಗಾದ್ರೆ ಬಿಟ್ಟು ಬಿಟ್ರ? ಈಗ
1: ಸಂಪೂರ್ಣವಾಗಿ ಯಾವುದೇ ಬಿಡ್ಲಿಕ್ಕೆ ಆಗುದಿಲ್ಲ. ಈಗ ಯಾರಾದ್ರೂ ಕೇಳಿಕೊಂಡು ಬಂದ್ರೆ ಇಂಥದೊಂದು ಮಾಡಿಕೊಡ್ತೀರಾ ಅಂತ ಹೇಳಿದ್ರೆ ಮಾಡಿಕೊಡ್ತೇನೆ ಆರ್ಟ್ ವರ್ಕ್, ಇಲ್ಲ ಅಂತಲ್ಲ.
0: ಯಾವ್ದೆಲ್ಲ ಮಾಡ್ತಾ ಇದ್ರೆ?
1: ನಾನು ಮುಂಚೆ ಆಯಿಲ್ ನಲ್ಲಿ ಮಾಡ್ತಿದ್ದೆ, ವಾಟರ್ ಕಲರ್ ಮಾಡ್ತಿದ್ದೆ, ಪೆನ್ಸಿಲ್ ಶೇಡಿಂಗ್, ಚಾರ್ಕೋಲ್ ವರ್ಕ್, ಎಲ್ಲ ವರ್ಕ್ಸ್ ಮಾಡ್ತಾ ಇದ್ದೆ. ಆದ್ರೆ ಈಗ ನಂದು ಆರ್ಟಿಗೆ ನಾನು ಯಾವ್ದು ಟೈಮ್ ಡಿವೋಟ್ ಮಾಡ್ತೇನೆ ಅದು 99% ಫುಲ್ ಕಾವ್ಯಕಲೆಗೆ.
0: ಈಗ ಸಾಮಾನ್ಯವಾಗಿ ಈ ಗೋಡೆಯಲ್ಲಿ ಬಿಡಿಸುವಂತಹ ಈ ಕಲೆ ಅಂದ್ರೆ ಒಂದು ರೀತಿಯಲ್ಲಿ ಇದು ಕಡಿಮೆಯಾಗ್ತಾ ಇರುವುದಕ್ಕೆ ಕಾರಣಗಳು ಏನಿರಬಹುದು ಅಂತ ಹೇಳ್ತೀರಿ?
1: ಮೊದಲೇ ಹೇಳಿದಾಗೆ ಈಗ ಅದು ಪುನರುತ್ಥಾನದಲ್ಲಿದೆ. ಅಳಿವಿನಂಚಿನಲ್ಲಿರುವಾಗ ಅದ್ರ ಹಲವು ಕಾರಣಗಳಿವೆ. ಏನಂತ ಹೇಳಿದ್ರೆ ಮೊದಲು ದೇವಸ್ಥಾನದ ಗೋಡೆಯ ಮೇಲೆ ಇರುವಂತಹ ಚಿತ್ರಗಳನ್ನು ಎಷ್ಟು ಮಂದಿ ನೋಡ್ತಾರೆ ಅಂತ. ಹೋಗ್ತೇವೆ, ದೇವರಿಗೆ ನಮಸ್ಕಾರ ಹಾಕ್ತೇವೆ, ನಮ್ಗೆ ಏನು ಬೇಕು ಅದನ್ನೆಲ್ಲ ಕೇಳ್ತೇವೆ, ವಾಪಸ್ ಬರ್ತೇವೆ ಅಲ್ವಾ. ಆದ್ರೆ ಅದು ಯಾಕೆ ಮಾಡಿದಾರಂತ ನಾವ್ ಯಾವತ್ತೂ ಒಂದು ದಿನ ಸಹ ಆಲೋಚನೆ ಮಾಡ್ಲಿಲ್ಲ. ಈಗ ಒಂದು ಮಗುವಿಗೆ ರಾಮಾಯಣದ ಕತೆ ಕೂತ್ಕೊಂಡು ಜಬರ್ದಸ್ತಿ ಹೇಳುವುದ್ರಲ್ಲಿ, ಮತ್ತೆ ಆ ದೇವಸ್ಥಾನದ ಸುತ್ತಲೂ ಹೋಗುವಾಗ ಆ ಚಿತ್ರಗಳ ಮೂಲಕ ನೀವು ಹೇಳಿಕೊಡುವಲ್ಲಿ ತುಂಬಾ ವ್ಯತ್ಯಾಸ ಉಂಟು. ಅದ್ರ ಬಗ್ಗೆ ನಮ್ಗೆ ಅರಿವಿಲ್ಲ ಅಲ್ವಾ. ಸೊ ಒಂದು ಕಾರಣ ಅದು. ಮತ್ತೆ ಮೊದಲೇ ಹೇಳಿದ ಹಾಗೆ 16ನೇ ಶತಮಾನದಲ್ಲಿ ಸದಾ ಎಲ್ಲ ಕಡೆ ಈ ಕಾವಿಕಲೆ ರಾರಾಜಿಸುತ್ತಿದ್ದವು ಅಲ್ವಾ. ತುಂಬಾ ಹೇರಳವಾಗಿರುವಾಗ ನಮ್ಗೆ ಅದರದ್ದು ವ್ಯಾಲ್ಯೂ ಗೊತ್ತಿರುವುದಿಲ್ಲ. ಯಾವ್ದಾದ್ರು ಹೊಸತ್ತು ಬಂದ ಕೂಡಲೇ ನಮ್ಮ ಗಮನ ಮತ್ತೆ ನಮ್ಗೆ ಕಲಿಯುವ ತವಕ ಅದರ ಬಗ್ಗೆ ಇರ್ತದೆ. ಇದನ್ನು ಉಳಿಸ್ಬೇಕು, ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಇರುವುದಿಲ್ಲ. ಅದು ಎರಡನೇದು. ಮೂರಿದು, ಹೊಸ ಕಲೆಗಳಿಗೆ ಬೇಡಿಕೆ ಜಾಸ್ತಿ ಬರುವಾಗ ಈ ಕಲೆಗೆ ಬೇಡಿಕೆ ಕಮ್ಮಿ ಕಮ್ಮಿ ಆಗ್ತಾ ಬರುವಾಗ ಅದು ಅಲ್ಲಿಗೆ ನಿಂತು ಹೋಯ್ತು. ಏನಾಗ್ತದಂತ ಹೇಳಿದ್ರೆ, ಯಾವ ಕಲೆಯು ನನ್ನ ಹೊಟ್ಟೆ ತುಂಬುದಿಲ್ಲ ಅದನ್ನು ಆ ವಿಷಯವನ್ನು ನಾನು ನನ್ನ ಮಕ್ಕಳಿಗೆ, ಅಂದ್ರೆ ಆ ಮಕ್ಕಳಿಗೆ ಅಷ್ಟು ಇಂಟ್ರೆಸ್ಟ್ ಇರಬೇಕು, ಇಲ್ದಿದ್ರೆ ಪೇರೆಂಟ್ಸ್ ಅವರಾಗಿ ಹೇಳಿಕೊಡ್ತಾರೆ ಇಲ್ಲ ಅಂತ ಅಲ್ವಾ. ಅದು ಒಂದು ಕಾರಣ ಇರ್ಬೋದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಯಾವಾಗ್ಲೂ ಓರಲ್ ಟ್ರೆಡಿಷನ್, ತಂದೆಯಿಂದ ಮಗನಿಗೆ ಮೊಮ್ಮಗನಿಗೆ ಬಾಯಿ ಮಾತಿನಲ್ಲಿ ಪಾಸ್ ಆಗುವಂತ ವಿಷಯಗಳು ಅಲ್ವಾ. ಸೊ ನಮ್ಗೆ ಎಲ್ಲಿ ಕೂಡ ಹೆಚ್ಚಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಕಾವಿಕಲೆ ಹೇಗೆ ಮಾಡ್ತಿದ್ರು ಅಂತ ರಿಟರ್ನ್ ಡಾಕ್ಯುಮೆಂಟೇಷನ್ ನಮ್ಗೆ ಎಲ್ಲಿ ಸಿಗ್ಲಿಲ್ಲ. ಈಗ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಯಾವ್ದಾದೊಂದು ಆಧಾರ ಬೇಕು ಅಲ್ವಾ.
0: ಹೌದು,
1: ನಮ್ಗೆ ಲೇಟ್ ಕೃಷ್ಣಾನಂದ್ ಕಾಮತ್ ಅವರು ಬರೆದ ಬುಕ್, ಎರಡು ಬುಕ್ಸ್ ಉಂಟು, ಕೊಂಕ್ಣಾಲಿ ಕಾಲ ಮತ್ತೆ ಕಾವಿಕಲೆ ಅಂತ. ಅದು ಎರಡು ಒಂದು ರೆಫರೆನ್ಸಿಗೆ ಬಿಟ್ರೆ ಬೇರೆ ಯಾವ

0: ಬುಕ್ಗಳು ಸಿಗ್ತಾ ಇಲ್ಲ ಈಗ ಸದ್ಯಕ್ಕೆ. ಸೊ ಅದು ಒಂದು ರೀಸನ್. ಮತ್ತೆ ಇನ್ನೊಂದು, ದೇವಸ್ಥಾನದಲ್ಲಿ ಇದ್ದ ಆಡಳಿತ ವರ್ಗದವರು ಮತ್ತೆ ಆ ಊರಿನ ಜನರು ಅದನ್ನು ಉಳಿಸ್ಬೇಕಂತ ಅವರು ಮನಸ್ಸು ಮಾಡಬೇಕಿತ್ತು ಅಲ್ವಾ. ಅವರು ಮನಸ್ಸು ಮಾಡಿದ್ರೆ ಇದನ್ನು ಉಳಿಸುವ ಕಾರ್ಯ ಬಹಳ ಸುಲಭ ಆಗ್ತಿತ್ತು. ಇದೆಲ್ಲ ಹಲವಾರು ಕಾರಣಗಳು.
1: ಆದ್ರೆ ಒಂದು ರೀತಿಯಲ್ಲಿ ದೇವಸ್ಥಾನವನ್ನ ರೀಬಿಲ್ಟ್ ಮಾಡುವಾಗ ಇಂತಹಗಳು
0: ಜೀರ್ಣೋದ್ಧಾರ ಆಗುವಾಗ ಅದರ ಬಗ್ಗೆ ಅರಿವು ಜಾಗೃತಿ ಇಲ್ಲ ಅಂತ ಆದ್ರೆ ಎಲ್ಲ
1: ನೆಲ ಕಚ್ಚಿ ಹೋಗ್ತದೆ. ಹೌದು. ಈಗ ಈ ಕಾವ್ಯ ಕಲೆಯ ಬಗ್ಗೆ ನೀವು ಒಂದು ಸಂಶೋಧನೆಗೆ ಕೂಡ ಇಳಿದಿದ್ದೀರಿ. ಯಾವೆಲ್ಲ ಈ ಸಂಶೋಧನೆಯ ಫಲಿತಗಳು ಯಾವ ರೀತಿಯಲ್ಲಿ ಬರ್ತಾ ಇದೆ ಮೇಡಮ್?
0: ಸಂಶೋಧನೆ ಇದರಲ್ಲಿ ನಮ್ಗೆ ಫಸ್ಟ್ ಏನಂತ ಹೇಳಿದ್ರೆ ಕಾವ್ಯ ಕಲೆ ಗೋವಾದಿಂದ ಹಿಡಿದು ಎಲ್ಲೆಲ್ಲಿ ಇದೆ ಅಂತ ಫಸ್ಟ್ ನಾವು ಅದನ್ನು ಹುಡುಕಬೇಕಾಗತ್ತೆ. ಮತ್ತೆ ಕೆಲವೆಲ್ಲ ಮೆಮೊರೈಸ್ಡ್ ಅಕೌಂಟ್ಸ್, ಈಗ ಹಿರಿಯರು ಏನು ಹೇಳ್ತಾರೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿಕೊಳ್ಳೋದು, ಎಲ್ಲಿ ನೋಡ್ತೇವೆ ಅದನ್ನು ನಾವು ಚಿತ್ರೀಕರಿಸಿ ಅದನ್ನು ಡಾಕ್ಯುಮೆಂಟೇಶನ್ ಮಾಡುದು, ಏನು ಉಳಿದಿದೆ ಅದರದ್ದು ಡಾಕ್ಯುಮೆಂಟೇಶನ್ ಮಾಡು, ಮತ್ತೆ ಇದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೋದು ಅದನ್ನು ನಾವು ಒಂದು ಕನ್ಕ್ಲೂಷನ್ ಅಂತ ಹೇಳ್ಬೋದು. ಅದು ಕಾವ್ಯ ಕಲೆ ಎಲ್ಲಿಂದ ಪ್ರಾರಂಭವಾದದ್ದು, ಯಾಕೆ ಬೇರೆ ಬೇರೆ ಕಡೆಯಲ್ಲಿ ಹೋಯಿತು, ಇದೆಲ್ಲ ಇಟ್ಸ್ ಅ ಪಾರ್ಟ್ ಆಫ್ ದ ರಿಸರ್ಚ್ ವರ್ಕ್.
1: ಅಳಿವಿನಂಚಿನಲ್ಲಿ ಇರತಕ್ಕಂತಹ ಈ ಸಾಂಪ್ರದಾಯಿಕ ಕಲೆಯನ್ನ ಉಳಿಸುವಲ್ಲಿ ನಾವು ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು ಮೇಡಮ್?
0: ಪ್ರಯತ್ನ ಅಂತ ಏನಂತ ಹೇಳಿದ್ರೆ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಕಾವ್ಯ ಕಲೆದು ಪುನರುತ್ಥಾನ ಆಗಿದೆ. ಆದ್ರೂ ನಾನು ಈಗ ಕಾವ್ಯ ಕಲೆ ಅಂತಲ್ಲ, ಯಾವುದೇ ಅಳಿವಿನಂಚಿನಲ್ಲಿರುವ ಕಲೆಯನ್ನು ಹೇಗೆ ಉಳಿಸಬಹುದು ಅಂತ ನನ್ನ ಮನಸ್ಸಿನಲ್ಲಿ ಫಸ್ಟ್ ಏನಂತ ಹೇಳಿದ್ರೆ ಕಲೆಯನ್ನು ಉಳಿಸುವ ಜವಾಬ್ದಾರಿ ಯಾವಾಗ್ಲೂ ಇನ್ನೊಬ್ಬರದ್ದು, ಆ ಮನೋಭಾವ ಯಾವತ್ತೂ ಇರಬಾರದು.
1: ಹೌದು
0: ಅಲ್ವಾ? ಎರಡನೇದು, ಅದನ್ನು ಉಳಿಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ನನ್ನಿಂದಲೇ ಪ್ರಾರಂಭ ಆಗ್ಬೇಕು, ಅದನ್ನು ಉಳಿಸಬಲ್ಲೆ ಅನ್ನೋ ವಿಶ್ವಾಸವೂ ನನ್ನಲ್ಲಿ ಇರಬೇಕು. ಆ ವಿಶ್ವಾಸದ್ರೆ ಅದಕ್ಕೆ ಪೂರಕವಾಗಿ ನಮ್ಗೆ ಪ್ರೋತ್ಸಾಹಿಸುವವರು, ಸಹಾಯ ಮಾಡುವವರು, ಅದರಲ್ಲಿ ಆಸಕ್ತಿ ಉಳ್ಳವರು ಸಮಾಜದಲ್ಲಿ ನಮ್ಗೆ ಸಿಕ್ಕೇ ಸಿಗ್ತಾರೆ. ಇಲ್ಲ ಅಂತಲ್ಲ, ಆ ಮೊದಲ ಹೆಜ್ಜೆ ನಮ್ಮಿಂದಲೇ ಪ್ರಾರಂಭ ಆಗ್ಬೇಕು.
1: ಹೌದು.
0: ಎರಡನೇದು, ಯಾವುದೇ ಕಲೆ ಆಗ್ಲಿ, ನೀವು ಶಾಲೆಯಲ್ಲಿ ಮಾತ್ರ ಅಲ್ಲ, ಶಾಲಾ ಕಾಲೇಜ್ ಬಿಟ್ಟು ಬೇರೆ ಬೇರೆ ಕಡೆ ಇಂಥ ಕಾರ್ಯಾರ ನೀವು ಹಾಕಿಕೊಳ್ಳೇಬೇಕು. ಆವಾಗ ಕೇವಲ ಶಾಲಾ ಮಕ್ಕಳು ಅಥವಾ ಶಿಕ್ಷಕರಲ್ಲ, ಹೆತ್ತವರು, ಊರಿನ ಜನರು ಇದರಲ್ಲಿ ಪಾಲ್ಗೊಳ್ಬೇಕು. ಅದರ ಬಗ್ಗೆ ಅವರಿಗೆ ಅರಿವಾಗಬೇಕು, ಅದನ್ನು ಹೇಗೆ ಉಳಿಸಬಹುದು ಅಂತ ಅವರ ಮನಸ್ಸಿಗೆ ಬರಬೇಕು. ಯಾಕೆಂದ್ರೆ ಇದು ಎಲ್ಲ ಒಬ್ಬರಿಂದ ಆಗುವಂತ ಕೆಲಸ ಅಲ್ಲ. ಸೊ ಇದರ ಬಗ್ಗೆ ಅವೇರ್ನೆಸ್ ಜನರಲ್ ಪಬ್ಲಿಕ್ಗೆ ಕೂಡ ಬರಬೇಕು. ಅದು ಬರಬೇಕಾದ್ರೆ ಇಂಥ ವರ್ಕ್ಶಾಪ್ಸ್ ನೀವು ಹಲವಾರು ಕಡೆ ಹಾಕಿಕೊಳ್ಳೇಬೇಕು. ಒಂದು. ಮತ್ತೆ ಈಗ ಕೆಲವು ಕಲೆ ಹೆಚ್ಚಾಗಿ ಇದು ನಾವು ದೇವಸ್ಥಾನದಲ್ಲಿ ನೋಡುವಂಥದ್ದು ಅಲ್ವಾ. ಆವಾಗ ದೇವಸ್ಥಾನದ ಆಡಳಿತ ವರ್ಗದವರು, ಜನರು ಎಲ್ಲಿ ಇದಕ್ಕೆ ಕೈಗೂಡಿಸಿದರೆ ಇದೇನು ದೊಡ್ಡ ಸಮಸ್ಯೆ ಅಲ್ಲ, ಇದು ನಮ್ಮ ಪೀಳಿಗೆ ಅಲ್ಲ ಮುಂದಿನ ಹಲವಾರು ಪೀಳಿಗೆಗೆ ಕೂಡ ನೋಡ್ಲಿಕ್ಕೆ ಸಿಗ್ತದೆ. ಆವಾಗ ಅಟ್ಲೀಸ್ಟ್ ಈಗ ಯಾವುದು ಒರಿಜಿನಲ್ ಉಳಿದಿದೆ ಅದನ್ನು ಕೂಡ ಉಳಿಸ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ.
1: ಆಗ್ಲೇ ಹೇಳಿದಿರಿ, ಶಾಲಾ ಮಟ್ಟದಲ್ಲಿ ಮತ್ತು ಹೊರಗೆ ಕೂಡ ಇದಕ್ಕೆ ಒಂದಷ್ಟು ತರಗತಿಗಳಾಗಬೇಕು ಅಂತ.
0: ಹೌದು.
1: ನಮ್ಮಲ್ಲಿ ಈಗ ನೋಡಿದ್ರೆ ನಮ್ಮ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂತಹದ್ದು ಡ್ರಾಯಿಂಗ್ ಏನು ಅಂತ ಹೇಳಿದ್ರೆ, ರೆಡಿಮೇಡ್ ಚಿತ್ರಗಳನ್ನ ಮಾಡಿ ಅದಕ್ಕೆ ಬಣ್ಣ ಬಳಿಯುವಂತದ್ದು ಬೇಸಿಕ್. ನಂತರ ಸ್ವಲ್ಪ ಮುಂದೆ ಹೋದ್ರೆ ಪೆನ್ಸಿಲ್ ಡ್ರಾಯಿಂಗು ಮತ್ತೆ ಬೇರೆ ಬೇರೆ ಡ್ರಾಯಿಂಗ್ಗಳನ್ನ ಕಲಿಸ್ತಾರೆ. ಆದ್ರೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಈ ರೀತಿಯ ನಮ್ಮ ಪುರಾತನ ಕಲೆಯಾದಂತಹ ಕಾವ್ಯ ಕಲೆಯನ್ನ ಅಳವಡಿಸುವ ಬಗ್ಗೆ ನೀವು ಏನ್ ಹೇಳ್ತೀರಿ?
0: ಅಳವಡಿಸಿಕೊಂಡ್ರೆ ತುಂಬಾ ಒಳ್ಳೇದು, ಇಲ್ಲ ಅಂತ ಹೇಳುದಿಲ್ಲ. ಈಗ ಸಾಧಾರಣ ಎಲ್ಲಾ ಶಾಲೆಯಲ್ಲಿ ಕಲಾ ಶಿಕ್ಷಕರು ಮಕ್ಕಳಿಗೆ ನಮ್ಮ ಭಾರತೀಯ ಇಂತಹ ಕಲೆಗಳನ್ನು ಹೇಳಿಕೊಡ್ತಾ ಇದ್ದಾರೆ, ಮಕ್ಕಳು ಕಲಿತಾ ಇದ್ದಾರೆ. ಆದ್ರೆ ಅವರಿಗೂ ಒಂದು ಲಿಮಿಟೇಷನ್ಸ್ ಇರ್ತದೆ. ಯಾಕೆಂದ್ರೆ ಅವರಿಗೆ ಸಿಗುವಂತಹ ಏನು ಸಹ ಉಂಟು ಅದರಲ್ಲಿ ಎಲ್ಲ ಹೇಳಿಕೊಡೋದು ಸಾಧ್ಯ ಇಲ್ಲ. ಸೊ ಮುಂದಕ್ಕೆ ಈ ಮಕ್ಕಳಿಗೆ ಆಸಕ್ತಿ ಬೆಳೆದಲ್ಲಿ ಅವರು ಕಲಾಶಾಲೆಗಳಿಗೆ ಹೋಗಿ ಮತ್ತೆ ಇದನ್ನ ಅವರು ಆಯ್ಕೆಯನ್ನಾಗಿ ಇಟ್ಟುಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೋದು.
1: ಈಗ ಮೇಡಮ್, ಇದನ್ನ ಈ ಒಂದು ಕಲೆಯನ್ನ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸುವಲ್ಲಿ ಯಾವ ಪ್ರಯತ್ನಗಳನ್ನ ಮಾಡಬಹುದು ಅಂತ ಹೇಳ್ತೀರಿ?
0: ಮೊದಲನೆಯದಾಗಿ ಈ ಕಲೆಯ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ರಾಷ್ಟ್ರೀಯ ಮಟ್ಟದಲ್ಲಿಯೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ. ಮತ್ತೆ ಹೆಚ್ಚು ಹೆಚ್ಚು ಕಾವ್ಯ ಕಲೆಯಲ್ಲೇ ಪ್ರದರ್ಶನ ಆಗ್ಬೇಕು.
1: ತುಂಬಾ ಕಡಿಮೆ ಇದೆ ಅಲ್ಲ,
0: ಅಂದ್ರೆ ಮಾಡುವವರೇ ಕಮ್ಮಿ ಅಲ್ಲ. ಹೌದು, ಮಾಡುವವರೇ ಕಮ್ಮಿ. ಅದೇನಾಗತ್ತಂತ ಹೇಳಿದ್ರೆ ಏಕವರ್ಣೀಯ ಚಿತ್ರ ಆದ್ರಿಂದ ಅದು ನೀವು ಬೇರೆ

0: ಚಿತ್ರಗಳೊಟ್ಟಿಗೆ ಇದ್ರೆ ಇದು ಕಣ್ಣಿಗೆ ಕಾಣುದಿಲ್ಲ.
1: ಹೌದು,
0: ಅದಕ್ಕೆ ಸಹ ತುಂಬಾ ಕನ್ಸ್ಟ್ರೇಂಟ್ಸ್ ಉಂಟು ಅಲ್ವಾ?
1: ಹೌದು, ಖಂಡಿತ.
0: ಮತ್ತೆ ಅದರಲ್ಲಿ ನಿಮ್ಗೆ ಅಭಿರುಚಿ ಇದ್ರೆ ಮಾತ್ರ ಆ ಲೆವೆಲ್ಗೆ ಮಾಡ್ಲಿಕ್ಕೆ ಆಗ್ತದೆ. ನಾವು ಯಾರನ್ನಾದ್ರೂ ಫೋರ್ಸ್ ಮಾಡಿ ಇದನ್ನೇ ಮಾಡು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾನ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನನ್ನ ಪ್ಯಾಷನ್. ಆದ್ರಿಂದ ನಾನು ಇಷ್ಟು ತನಕ 17 ವರ್ಷ ಆದ್ರೂ ನಾನು ಅದನ್ನೇ ಮಾಡ್ತಾ ಇದ್ದೇನೆ. ಆ ಪ್ಯಾಷನ್ ಇದ್ರೆ ಮಾತ್ರ ಸಾಧ್ಯ. ಸುಮ್ಮನೆ ಅದು ಉಳಿಸ್ಬೇಕು ಅಂತ ಯಾರ್ಯಾರಿಗೂ ನಾವು ಫೋರ್ಸ್ ಮಾಡಿ ಕಲಾಕೃತಿ ಮಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ.
1: ಹೌದು. ಈಗ ನಿಮ್ಮ ಮನೆಯಲ್ಲಿ ಇದನ್ನ ಬಿಡಿಸಿದ್ದೀರಾ? ಹೇಗೆ?
0: ಗೋಡೆ ಮೇಲೆ ನಾನು ಖಂಡಿತ ಮಾಡಲಿಲ್ಲ. ನಾನು ಕ್ಯಾನ್ವಸಿನ ಮೇಲೆಯೇ ಮಾಡುದು. ಯಾಕೆಂದ್ರೆ ಗೋಡೆ ಮೇಲೆ ಮಾಡಬೇಕಾದ್ರೆ ತುಂಬಾ ಕನ್ಸ್ಟ್ರೇಂಟ್ಸ್ ಇರುತ್ತೆ. ಮತ್ತೆ ಈ ರೀತಿ ಮಾಡಿದ್ರೆ ನಾನು ಹೆಚ್ಚಾಗಿ ಆರ್ಡರ್ಸ್ ತೆಗೆದುಕೊಳ್ಳೋದು. ಸೊ ಇದಕ್ಕೆ ಬೇಡಿಕೆ ಬಹಳಷ್ಟು ಇದೆ. ಈಗ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ನನಗೆ ದೇಶ ವಿದೇಶಗಳಿಂದ ಆರ್ಡರ್ಸ್ ಬರ್ತದೆ. ಅದನ್ನು ಮಾಡಿ ಕೊಡೋದು ನಾನು. ಆವಾಗ 10 ಹಲವು ಹೋಗ್ತದಲ್ಲ, ಅದರ ಬಗ್ಗೆ ಅವೇರ್ನೆಸ್ ಆಗತ್ತೆ, ಮತ್ತೆ ಜನರಿಗೂ ಇಷ್ಟವೂ ಆಗತ್ತೆ. ಸೊ ಗೋಡೆ ಮೇಲೆ ಮಾಡೋದಕ್ಕಿಂತ ನಾನು ಮೊದಲೇ ಹೇಳಿದ ಹಾಗೆ ನಾನು ಕ್ಯಾನ್ವಸ್ ಮೇಲೆ ಪ್ರಿಫರ್ ಮಾಡ್ತೇನೆ.
1: ಈಗ ಕಾವಿ ಕಲೆಯಲ್ಲಿ ಯಾವೆಲ್ಲ ಚಿತ್ರಗಳನ್ನ ಮಾಡಬಹುದು ಅಂತ ಹೇಳ್ತೀರಿ ಹೊಸದಾಗಿ?
0: ಅದು ಆ ಆರ್ಟಿಸ್ಟ್ಗೆ ಬಿಟ್ಟದ್ದು. ಅವರ ಕ್ರಿಯೇಟಿವಿಟಿಗೆ ಏನು ನಿಲುಕ್ತದೆ ಅದು ಮಾಡುವಂಥದ್ದು. ನನಗೆ ಮಾತ್ರ ನಮ್ಮ ರಾಮಾಯಣ ಮಹಾಭಾರತ, ನಾನು ಮೊದಲೇ ಹೇಳಿದ ಹಾಗೆ ಪುರಾಣಗಳಿಂದ ವಿಷಯವನ್ನು ಆಯ್ದು ಮಾಡಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಯಾಕೆಂದ್ರೆ ಎಷ್ಟು ಕಥೆಗಳು ಸಿಗ್ತವೆ ಅಂತ ಹೇಳಿದ್ರೆ ನನ್ನ ಈ ಒಂದು ಜನ್ಮದಲ್ಲಿ ಅದು ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಮತ್ತೆ ನಾವು ಕೇಳದ ಕಥೆಗಳು, ಮತ್ತೆ ತುಂಬಾ ಮಕ್ಕಳಿಗೆ ವ್ಯಾಲ್ಯೂಸ್ ಇಂಪಾರ್ಟ್ ಮಾಡುವಂತ ಕಥೆಗಳೆಲ್ಲ ಇದೆ. ಸೊ ನಾನು ಹೆಚ್ಚಾಗಿ ಅಂತ ವಿಷಯಗಳನ್ನೇ ಆಯ್ದು ಮಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತೇನೆ.
1: ಒಂದು ವಿಶೇಷ ಕಲೆ.
0: ಹೌದು,
1: ನಮ್ಮ ಸಾಂಪ್ರದಾಯಿಕ ಶೈಲಿಯ ಕಾವ್ಯ ಕಲೆಯ ಪರಿಚಯವನ್ನ ಮಾಡಿಕೊಟ್ರಿ. ಒಂದು ರೀತಿಯಲ್ಲಿ ಅಳಿದು ಹೋಗ್ತಾ ಇರುವಂತಹ ಒಂದು ಕಲೆಯನ್ನ ಮತ್ತೆ ಉಳಿಸುವಂತಹ ಪ್ರಯತ್ನದಲ್ಲಿ ನೀವಿದ್ದೀರಿ. ನಿಮ್ಮ ಎಲ್ಲ ಹೊಸ ಪ್ರಯತ್ನಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.
0: ಧನ್ಯವಾದ.
2: ಇದುವರೆಗೆ ಕಾವ್ಯ ಕಲೆಯ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಕಲಾವಿದೆ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ.
3: ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
4: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಈಗ ಕೆಲವು ಪ್ರಕಟಣೆಗಳು.
5: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
6: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
7: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
6: ಸೂರ್ಯ ಬಂದನೆ
8: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
6: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
9: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
10: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
6: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
9: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.
2: ಕೇಳುಗರೆ, ಈ ಸಂಜೆ 5:00 ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಚಿತ್ರಗೀತೆಗಳು ಹೀಗಿವೆ.

0: ಶ್ರುತಿ ಚಿತ್ರದಿಂದ. ಬೃಂದಾವನ ಚಿತ್ರದಿಂದ
1: ಓಯ್ ಕಳ್ಳ ಕಳ್ಳ ಕಳ್ಳ ಚೀ ಕಳ್ಳ ಕಳ್ಳ ಕಳ್ಳ ಓನ್ ಮತಾ ಇದೀಯಾ
2: ನೌ ಮತಾ ಇದೀನಿ.
0: ಭಗವಾನ್ ಚಿತ್ರದಿಂದ
3: ಜೀವ ಜೀವಕ್ಕೆ ಭಾವದ ಸವಿ ಮಿಲನ.
0: ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ಕಳುಹಿಸಬೇಕು.
4: ಪ್ರಿಯ ಕೇಳುಗರೆ, ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣಗಳೇನು, ಲಕ್ಷಣಗಳು ಹೇಗಿರುತ್ತವೆ, ಚಿಕಿತ್ಸೆ ಉಂಟೆ, ತಡೆಗಟ್ಟುವ ವಿಧಾನಗಳು ಯಾವುವು, ಸಮಗ್ರ ಮಾಹಿತಿ, ಕೇಳುಗರ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ, ಉತ್ತಮ ಆರೋಗ್ಯಕ್ಕಾಗಿ ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ 102.6 FM ಕಂಪನಾಂಕಗಳಲ್ಲಿ.

0: ಕೇಳುಗರೆ, ಈ ಸಂಜೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಚಿಕ್ಕಮಲ್ಲನಹೊಳೆ ಗ್ರಾಮದ ರತ್ನಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದವನ್ನ ಕೇಳುತ್ತೀರಿ. ಹಾಗೆಯೇ 6:51 ಪ್ರಸಾರವಾಗಲಿರುವ ಕಿಸಾನ್ ವಾಣಿ ಕೃಷ್ಣರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಆಹಾರ ಮೌಲ್ಯವರ್ಧನೆ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನುಗ್ಗೇನಹಳ್ಳಿಯ ಯುವಕ ನಂದನ್ ಬಿ ಅವರೊಂದಿಗೆ ಸಂದರ್ಶನವೂ ಕೂಡ ಪ್ರಸಾರವಾಗಲಿದೆ. ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಆರೋಗ್ಯ ಸಂಚಿಕೆ, 1:00 ಪ್ರಗತಿ ಪಥ, ನಂತರ 1:10 ಸರಿಯಾಗಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳನ್ನು ಕೇಳುತ್ತೀರಿ.
1: ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕಣ್ಣಿನ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನವಿದೆ. ನಂತರ ಮೆದುಳು ಚುರಕ್ಕೆ ಚಿಕಿತ್ಸೆ ಕುರಿತು ಡಾ ಸಿಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ ಇದೆ. ಕಾರ್ಯಕ್ರಮ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
2: ಇವತ್ತು ನಾವು ಕಣ್ಣಿನ ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಈ ಲೇಸರ್ ಚಿಕಿತ್ಸೆಯ ಮಹತ್ವದ ಬಗ್ಗೆ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆಯಲ್ಲಿ ಮಾಹಿತಿ ಪಡಿತೇವೆ. ಅದೇ ರೀತಿ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೂಡ ಕೇಳ್ತೀವಿ. ಮೊದಲಿಗೆ ಜೊತೆಗಿದ್ದಾರೆ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು, ಕಣ್ಣಿನ ಸರ್ಜನ್ ಮತ್ತು ವಿಜ್ಞಾನಿಗಳು ಕೂಡ. ಸರ್ ನಮಸ್ಕಾರ.
3: ನಮಸ್ಕಾರ.
2: ಈಗ ನಾವು ಕಣ್ಣಿನ ಅದರ ದೃಷ್ಟಿಯನ್ನು ಉತ್ತಮಪಡಿಸಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ತಂತ್ರಜ್ಞಾನ ಈಗ ಬಂದಿದೆ ಅಂತ ಹೇಳಿ ಕೇಳ್ತಾ ಇರ್ತೀವಿ. ಆದರೆ ಖುದ್ದಾಗಿ ನಾವು ಯಾವಾಗ ಅನುಭವಕ್ಕೆ ಅಥವಾ ನಮಗೆ ನೇರವಾಗಿ ವೈದ್ಯರು ಹೇಳಿದಾಗ ಗೊತ್ತಾಗತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಈ ಸಾಂಪ್ರದಾಯಿಕ ರೀತಿಯಲ್ಲಿ ಮೊದಲು ಹೆಂಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ರು, ಆಧುನಿಕ ರೀತಿಯಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ಅನ್ನೋದನ್ನ ನೋಡೋಣ. ಮೊದಲಿಗೆ ತಾವು ಸಾಂಪ್ರದಾಯಿಕ ರೀತಿಯಲ್ಲಿ ಏನೇನು ಯಾವ್ಯಾವ ರೀತಿಯ ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು ಅದ್ರ ಬಗ್ಗೆ ಹೇಳಿ ಸರ್.
3: ನಾವು ಹಿಸ್ಟಾರಿಕಲಿ ತಗೊಂಡ್ರೆ, ನಾನು ಹೇಳೋದು ಒಂದು ಕ್ಲೋಸ್ ಟು ಅರೌಂಡ್ 2000 ಹಿಂದಿಂದ ಶುರು ಮಾಡಿದ್ರೆ, ನಮ್ಮ ಚರಕ ಶುಶ್ರುತ ಟೈಮಿಂದ ನಾವು ಇವತ್ತುವರೆಗೂ ತಗೊಂಡ್ರೆ, ಅವರ ಚರಕ ಸಮಿತದಲ್ಲೇ ಬರೆದಿದ್ದಾರೆ ಕಣ್ಣಿನ ಕಣ್ಣಿನ ಸರ್ಜರಿ ಹೇಗೆ ಮಾಡೋದು, ಹೇಗೆ ನಾವು ಪರೆ ತೆಗೆಯೋದು ಅಂತ. ಅದ್ರ ಹಿಂದೆ ಹೋದ್ರೆ ಈಜಿಪ್ಟಲ್ಲಿ ಪಿರಮಿಡಲ್ಲಿ ಈ ಸರ್ಜರಿನ ಕೆತ್ತಿದ್ದಾರೆ ಪಿರಮಿಡಲ್ಲಿ. ಹೌ ದೇ ವರ್ ಡೂಯಿಂಗ್ ಸರ್ಜರಿ ಅಂತ ಅಂದ್ರೆ, ನಮ್ಮ ಈ ಸರ್ಜರಿ ಇಟ್ಸ್ ನಾಟ್ ವಾಟ್ ವಿ ಫೌಂಡ್ ಲಾಸ್ಟ್ 20-50 ಅಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ 3000 ಬ್ಯಾಕ್. ನಮ್ಮ ಪಿರಮಿಡ್ಸ್ ಇಂದನು ಬರೋಂತ ಅಲ್ಲೂ ಬರೆದಿದ್ದಾರೆ. ಸೊ ಆವಾಗಿಂದ ಇವಾಗವರೆಗೂ ಟ್ರಾನ್ಸಿಷನ್ ಏನಾಯ್ತು ಅಂದ್ರೆ, ಫಸ್ಟ್ ಹ್ಯೂಮನ್ ಸ್ಕಿಲ್ ವಾಸ್ ಇನ್ವಾಲ್ವ್, ಅಂದ್ರೆ ನಮ್ ಸ್ಕಿಲ್ಡ್ ಇರುತ್ತಿತ್ತು ಬಟ್ ಕ್ರೂಡ್ ಆಗಿರ್ತಾ ಇತ್ತು. ಅಂದ್ರೆ ತೆಗೆಯೋದು, ನಮ್ಮ ಬಾಲ್ಯ ದೃಷ್ಟಿ ನಮ್ ಯಾವ ಸಣ್ಣ ಏಜ್ ಅಲ್ಲಿ ಇರ್ತಿತ್ತು ಆ ದೃಷ್ಟಿ ಬರ್ತಿರ್ಲಿಲ್ಲ. ಬಟ್ ಓವರ್ ಟೈಮ್ ಟೆಕ್ನಾಲಜಿ ಸ್ಟಾರ್ಟೆಡ್ ಬಿಕಮಿಂಗ್ ಸೋ ಬೆಟರ್, ನಮ್ಮ

0: ಪರ್ಫೆಕ್ಟ್ ವಿಷನ್ ಅನ್ನೋದು ನಾವು ಹೇಳ್ತೀವಲ್ಲ, ನಾನು ಚಿಕ್ಕದಿರುವಾಗಿರ್ಬೇಕಾಗಿತ್ತು, 10 ವರ್ಷದಲ್ಲಿ ನಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಾನು ಬರ್ತಾ ಬರ್ತಾ ಕಮ್ಮಿ ಆಯಿತು. ಬಟ್ ನೀವು 60 ವರ್ಷದಾದಾಗ ಇಮ್ಯಾಜಿನ್, ನಾನು ಮಾಡೋ ಸರ್ಜರಿ ಅದೇ 10 ವರ್ಷದ ಬಾಲ್ಯ ದೃಷ್ಟಿ ಕೊಟ್ಟರೆ ಯಾವ ಥರ ಇರ್ಬೋದು. ಇವತ್ತಿನ ದಿನ ದಟ್ ಈಸ್ ವಾಟ್ ಇಟ್ ಇಸ್. ಇವತ್ತು ನೋಡಿ ನೀವು ಈಗ ನಮ್ಮ ನಮ್ಮ ಬಿಗ್ ಮೀಟಿಂಗ್ಸಲ್ಲಿ ನೋಡಿ, ಅಥವಾ ದೊಡ್ಡ ದೊಡ್ಡ ಕಾನ್ಫರೆನ್ಸಸ್ಸಲ್ಲಿ ನೋಡಿ, ಅಥವಾ ನಮ್ಮ ಓನ್ ಪಾರ್ಲಿಮೆಂಟಲ್ಲಿ ನೋಡಿ, ಈಗ ವೆರಿ 75-80 PA ಆದವರು ವಿದೌಟ್ ಗ್ಲಾಸಸ್ ಇಟ್ಕೊಂಡು ಓದ್ತಾ ಇರ್ತಾರೆ. 45 ಇರೋರು ಓದ್ಲಿಕ್ಕಾಗಲ್ಲ. ಯಾಕಂದ್ರೆ ದೇರ್ ಆಲ್ ಈ ಥರ ಅಡ್ವಾನ್ಸ್ ಸರ್ಜರೀಸ್ ಅಲ್ಲಿ ಏನಾಗಿದೆ, ಕಂಪ್ಲೀಟ್ಲಿ ನೀಡ್ ಆಫ್ ಗ್ಲಾಸಸ್. ಮುಂಚೆ ಗ್ಲಾಸ್ ಹಾಕ್ತಿದ್ದೋನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಅಂಡ್ ಇಟ್ ಗಿವ್ಸ್ ಯು ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್.
1: ಅದೇ ಈಗ ನಾವು ಅಂತಿದ್ವಿ, ನಾವು ಚಿಕ್ಕವರಾಗಬೇಕಿತ್ತು ಅಂತ ಹೇಳಿ ಹೇಳ್ತೀವಿ, ಆದ್ರೆ ಕಣ್ಣಿನ ದೃಷ್ಟಿಯಲ್ಲಿ ಅದು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬೇಕಾದ್ರೆ ಚಿಕ್ಕವರಾಗಬಹುದು. ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ನಮ್ಗೆ ಕಾಣಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಅಂದ್ರೆ ಈಗ 16 ವರ್ಷದ ಹಿಂದಕ್ಕೆ ಹೋಲಿಕೆ ಮಾಡಿದಾಗ ಈಗ ತುಂಬಾನೇ ಸುಧಾರಣೆ ಆಗಿದೆ. ನಾವು ತುಂಬಾ ಹಿಂದೆ ಅಂತಂದ್ರೆ ಇತಿಹಾಸ ಕೇಳಲಿಕ್ಕೆ ಬಹಳ ಒಂಥರ ರೋಚಕವಾಗಿರುತ್ತೆ. ತಾವು ಹೇಳ್ತಾ ಇರೋ ವಿಷಯಗಳು ಆಗ್ಲೂ ಕೂಡ ಕಣ್ಣು ದೃಷ್ಟಿಯನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ರು ಅಂತ ಅನ್ನೋದು ಗೊತ್ತಾಗತ್ತೆ. ಹೆಂಗೆ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಶೋಧನೆಗಳು ಆಗಿದ್ದಾವೆ. ಮನುಷ್ಯ ಸತತವಾಗಿ ಏನಾದರೂ ಒಂದು ಮಾಡ್ತಾನೆ ಬಂದಿದ್ದಾನೆ ಅಂತ ಅನ್ನೋದಕ್ಕೆ ಒಂದು ಕಥೆಯನ್ನು ನಾವು ತಿಳ್ಕೊಂಡಂಗಾಯ್ತು. ಈಗ ಬಾಲ್ಯಾವಸ್ಥೆ ಥರ ವಯಸ್ಸು 60 ಆದ್ರೂ ಹೆಂಗಾಗಿ ಕಾಣಬೇಕು ಅಂತಂದ್ರೆ, ಬಹುಶಃ ಈ ಕಣ್ಣಿನ ಸುಧಾರಣೆ ಹೇಗೆ ಆಗಿದೆ, ಏನೇನು ಮಾಡ್ತಾ ಇದ್ದೀರಾ
0: ಈಗ? ಈಗ ಲೇಸರ್ಸ್, ಈಗ ಮುಂಚೆ ಅರ್ಧ ಗಂಟೆ ಒಂದೊಂದು ಗಂಟೆ ಇದ್ದಿದ್ದೀಗ 4-6 ನಿಮಿಷದಲ್ಲಿ ಮುಗಿಯುತ್ತೆ.
1: ನೋಡಿ,
0: ಪವರ್ ಕರೆಕ್ಷನ್ ಅನ್ನೋದು ಹೇಳ್ತೀವಿ ನಮ್ಮ ಈಗ 21-45-50 ವರ್ಷ ಇರೋರ್ಗು, ನಮ್ ಗ್ಲಾಸ್ ಹಾಕ್ಬೇಡು ಅಂದ್ರೆ 2-2.5 minutes ಅಂದ್ರೆ ನಿಮ್ಗೆ ನಾವು ಪ್ರೋಗ್ರಾಮ್ ಮುಗಿಸೋ ಅಷ್ಟೊತ್ತಿಗೆ ಒಂದ್ 3 ಜನಕ್ಕೆ ಸರ್ಜರಿ
1: ಆಗಿರುತ್ತೆ.
0: ಆ ತರ ಡೈನಮಿಕ್ಸ್ ಬಂದಿದೆ
1: ನೋಡಿ. ಅದೇ ಆ ಕಾರಣಕ್ಕಾಗಿನೇ ಒಂದೇ ಸಲಕ್ಕೆ 100+ ಜನರ ಸರ್ಜರಿಗಳನ್ನ ಮಾಡಿ ದಾಖಲೆ ಮಾಡಿದಂತಹ ಕಣ್ಣಿನ ತಜ್ಞ ಮೋದಿಯವರು ನೆನಪಾಗ್ತಾರೆ.
0: ಹೌದು, ಆ ಕಾಲದಲ್ಲಿ ಅವರು ಬಹಳ ಕಷ್ಟಪಟ್ಟು ಶ್ರಮೆ ಪಟ್ಟಿದ್ರು. ಆ ಕಾಲದಲ್ಲಿ ಟೆಕ್ನಾಲಜೀಸ್ ಬೇರೆ ಇತ್ತು. ಇವತ್ತಿನ ದಿನ ಅವ್ರು ಇದ್ದಿದ್ರೆ ಡಬಲ್ ಸೇಮ್ ಅಮೌಂಟ್ ಆಗ್ತಿತ್ತು ಅನ್ಸುತ್ತೆ.
1: ಸರ್, ಈಗ ಈ ಲೇಸರ್ ಚಿಕಿತ್ಸೆ, AI ತಂತ್ರಜ್ಞಾನದ ಮೂಲಕವಾಗಿನೂ ಕೂಡ ಕಣ್ಣಿನ ಸರ್ಜರಿಯನ್ನ ಮಾಡಬಹುದೇನೋ ಅಂತ ನಿಮ್ಮಿಂದ ಈಗ ತಿಳ್ಕೋಬೇಕು. ಏನು ಸರ್
0: ಈಗ ಇವತ್ತು ಇವತ್ತಿನ ದಿನ ಲೇಸರ್ಸ್ ಯಾವ ತರ ಅಡ್ವಾನ್ಸ್ಮೆಂಟ್ ಆಗಿದೆ ಅಂದ್ರೆ, ಸೇಫ್ಟಿ ನೆಟ್ ಅನ್ನೋದು ಹೇಳ್ತೀವಿ ನಾವು. ಸೇಫ್ಟಿ ನೆಟ್ ಡ್ರಿವನ್ ಬೈ ಮೋರ್ ಆಫ್ ಹೌ ಗುಡ್ ದ ಲೇಸರ್ ವಿದೌಟ್ ಡ್ಯಾಮೇಜಿಂಗ್ ಅನ್ವಾಂಟೆಡ್ ಸ್ಟ್ರಕ್ಚರ್ಸ್, ಅದೊಂದು. ಆಮೇಲೆ ಎಲ್ಲಾನು ಇಮೇಜ್ ಬೇಸ್ಡ್, ಎಲ್ಲ ನೀವು AI ಅದು ಇದು ಎಲ್ಲ ಹಾಕ್ಬಿಟ್ಟು ಇಟ್ಸ್ ಆಲ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಪ್ರೆಡಿಕ್ಟೇಬಲ್. ಪ್ರೆಡಿಕ್ಟೇಬಲ್ ಅಂದ್ರೆ ಯಾರು ದೇವರಲ್ಲ. ಒಂದು ನಮ್ ಕಣ್ಣಿನ ಮೇಲೆ ನಾವು ಮಾಡ್ಕೊಂಡಾಗ್ಲೂ ನಮ್ ವಿ ಮೇ ಗೋ ರಾಂಗ್, ಬಟ್ ಏನಂದ್ರೆ ಪ್ರೆಡಿಕ್ಟೇಬಿಲಿಟಿ ಹ್ಯಾಸ್ ಇನ್ಕ್ರೀಸ್ ಅ ಗ್ರೇಟ್ ಡೀಲ್ ಅಂಡ್ ಮೆಷಿನ್ಸ್ ಹ್ಯಾವ್ ಬಿಕಮ್ ವೆರಿ ಸ್ಮಾರ್ಟ್ ನೌ.
1: ಈಗ ಒಂದ್ 4-5 ನಿಮಿಷದಲ್ಲೇನೆ ಸರ್ಜರಿ ಮಾಡಬಹುದು ಅಂತ ವಿಷಯ ಹೇಳ್ತಾ ಇದ್ರಿ. ಸರ್ಜರಿನೂ ಮುಗಿದು ಬಿಡುತ್ತೆ, ಆದ್ರೆ ಆ ರೋಗಿ ಕೂಡಲೇ ಮನೆಗೆ ಹೋಗಿ ಮತ್ತೆ ಎಂದಿನಂತೆ ತನ್ನ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಬಹುದಾ? ಅವನ ಗುಣಮುಖ ಆಗುವಿಕೆಯ ಸಮಯದ ಬಗ್ಗೆ ನಾವು ಭಯ ಪಟ್ಕೊಳ್ತೀವಿ.
0: ಅದೇ ನಮ್ಗೆ ಹೇಳ್ತಾರೆ ಬಂದವರು, ಸರ್ ಇದು ಬೇಗ ಆಗತ್ತೆ ಬಟ್ ನಾನು ಗುಣಮುಖ ಆಗೋದು ಯಾವಾಗ? ನೆಸ್ಟೇ ಮೋಸ್ಟ್ ಆಫ್ ಇಟ್, ಬಿಕಾಸ್ ಮುಂಚೆ 8-10 mm ಕಣ್ಣಲ್ಲಿ ಓಪನ್ ಮಾಡಿ ತೆಗಿತಾ ಇದ್ವಿ. ಇವತ್ತು ಹಾರ್ಡ್ಲಿ 2-1.5-2 mm ಅಂದ್ರೆ ನಮ್ ಪೆನ್ ಟಿಪ್ಪಷ್ಟು ದೊಡ್ಡ ಇನ್ಸಿಷನ್, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡ ಇನ್ಸಿಷನ್ ಅಲ್ಲಿ ಸರ್ಜರಿ ಆಗೋಗ್ಬಿಡುತ್ತೆ. ಅವಾಗ ಏನಂದ್ರೆ ಇಮ್ಯಾಜಿನ್ ಹೀಲಿಂಗೇ ಇರೋದಿಲ್ಲ. ನಾವು ಲೇಸರ್ ಮಾಡ್ತೀವಿ ಪವರ್ ಕರೆಕ್ಷನ್ಗೆ, ಅದು ಹಾಗೆ ಮೈಕ್ರೋ ಇನ್ಸಿಷನ್ ಅಂತ ಹೇಳ್ತೀವಿ. ಹಾರ್ಡ್ಲಿ ಏನು ಇದಿಲ್ದೇನೆ ದೇ ಕಮ್ ಬ್ಯಾಕ್ ಟು ವರ್ಕ್ ವೆರಿ ಫಾಸ್ಟ್
1: ಅಲ್ವಾ? ಹಾಗಾಗಿ ಗಾಯನೇ ಆಗಲ್ಲ ಅಂತಂದ್ಮೇಲೆ ಅದಕ್ಕೆ ಯಾಕೆ ಬಹಳ ಸಮಯ ಬೇಕು?
0: ಹೌದು, ಈಗ ಮುಂಚೆ ಒಂದು ಆಪರೇಷನ್ ಆದ್ರೆ ಒಂದೊಂದು ತಿಂಗಳು ಕತ್ಲೆ ಕೋಣೆಯಲ್ಲಿ ಅದು ಇದು ಕುತ್ಕೊಂಡಿರೋರು ಏನು ಕೆಲಸ ಮಾಡ್ತಿರ್ಲಿಲ್ಲ, ಒಂದ್ ರೀತಿಯಲ್ಲಿ ರೆಸ್ಟ್ ಆಗೋದು ಅವರೆಲ್ಲರಿಗೂ ವಯಸ್ಸಾದವ್ರಿಗೆ. ಬಟ್ ಇವತ್ ಆ ತರ ಇಲ್ಲ. ಇವತ್ ಮೋಸ್ಟ್ ಆಫ್ ಮೈ ಪೇಷಂಟ್ಸ್ ನೆಕ್ಸ್ಟ್ ದಿನ ಅವರೇ ಕಾರ್ ಓಡಿಸ್ಕೊಂಡ್ ಬರ್ತಾರೆ. ಆಮೇಲೆ ಕೆಲವರು ಐ ಆಪರೇಟೆಡ್ ಆನ್ ಅ ಸರ್ಜನ್, ಅವರು ಸರ್ಜರಿ ಮಾಡಿ ನೆಕ್ಸ್ಟ್ ದಿನ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ನನ್ಗೇನ್ ರೆಸ್ಟ್ ಬೇಡ, ನೆಕ್ಸ್ಟ್ ದಿನ ಅವರೇ ಒಳ್ಳೆ ಸರ್ಜರಿ ಮಾಡಿದ್ರು. ಸೊ ದಿಸ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್.
1: ಈಗ ಸರ್ಜರಿ ಹೆಂಗೆ ಅಂದ್ರೆ, ಇವಾಗ ಸ್ಪೆಕ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುಖಕ್ಕೆ, ಒಳ್ಳೆ ಅಂದ ಅದು ಇರಬೇಕು ಅಂತ ಹೇಳಿ ಅಂತಾರೆ ಕೆಲವರು. ಆಮೇಲೆ ಆಧುನಿಕ ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಅಂದ್ರೆ, ನೀವೆಲ್ಲ ಗ್ಲಾಸನ್ನೇ ಹಾಕಬಾರ್ದು ಆ ರೀತಿಯಲ್ಲಿ ಕೂಡ ಮಾಡ್ತಾ ಇದ್ದೀರಾ. ಸೊ ಅದು ಏನಂದ್ರೆ, ರೋಗಿಗೆ ಗ್ಲಾಸ್ ಹಾಕಿದ್ರೇ ಏನೋ ಒಂಥರ ರಕ್ಷಣೆ ಇದ್ದಂಗಿರುತ್ತೆ, ಅದೇ ಇರಲಿ ಅಂತ ಕೆಲವರು ಅಂತಾರೆ. ಇಲ್ಲ, ನನಗೆ ಚೆನ್ನಾಗಿ ಕಾಣಬೇಕು ಅಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ಗಳೇ ಹಾಕ್ಬಿಡ್ಬೇಕು ಅಂತೇಳಿ. ಇದರ ಒಂದು ಅನುಭವ ಮತ್ತೆ

0: ಸುರಕ್ಷತೆ ಅದ್ರ ಬಗ್ಗೆ ಹೇಳಿ ಸರ್.
1: ಈಗ ಗ್ಲಾಸಸ್ ಅನ್ನೋದು ಎಷ್ಟೇ ನಮ್ಗೆ ಒಂಥರ ಕವಚ ಇದ್ದಾಗ ಇದ್ರೂ ಇಟ್ ಇಸ್ ಅ ಹ್ಯಾಂಡಿಕ್ಯಾಪ್. ಈಗ ನೀವು ನಾವು ಸ್ಕೂಲ್ಗೆ ಹೋಗುವಾಗ ನಿಮ್ ಸ್ಕೂಲ್ ಫೋಟೋ ನೋಡಿ, ಯಾರೋ ಒಬ್ಬ ಗ್ಲಾಸ್ ಹಾಕ್ತಿದ್ದ, ಇಬ್ರು ಹಾಕ್ತಿದ್ದ, ಅವನ್ನ ಒಳ್ಳೆ ನಾವ್ ಏನೇನೋ ಅವನ್ನ ಹಿಯಾಳಿಸ್ತಿದ್ವಿ, ಸೋಡಾ ಗ್ಲಾಸ್ ಓದಿದ್ವಿ ಅಂತ. ಇವತ್ ನೋಡಿ, ಇಬ್ರು ಗ್ಲಾಸ್ ಹಾಕಲ್ಲ, ಉಳ್ದವರೆಲ್ಲ ಗ್ಲಾಸ್ ಹಾಕಿರ್ತಾರೆ. ಸೊ ಅದು ಏನಂದ್ರೆ ನಮ್ ಬಾಡಿ ಇಸ್ ಗೆಟಿಂಗ್ ಹ್ಯಾಂಡಿಕ್ಯಾಪ್. ಇನ್ನೊಂದು, ಗ್ಲಾಸ್ ಹಾಕ್ದಾಗ ವಿಷನ್ ಕ್ಲಿಯರ್ ಇದ್ರೂ ಇಟ್ ಈಸ್ ನಾಟ್ ದ ಪರ್ಫೆಕ್ಟ್ ವಿಷನ್ ವಾಟ್ ಯು ಹ್ಯಾವ್ ಟು ಸಿ. ಕಾಂಟ್ರಾಸ್ಟ್ ಲೋ ಇರುತ್ತೆ, ಮ್ಯಾಗ್ನಿಫಿಕೇಶನ್ ಇರುತ್ತೆ, ನಾವ್ ನೋಡೋದು ನೀವು ನೋಡೋದು ಮ್ಯಾಗ್ನಿಫಿಕೇಶನ್ಸ್ ಅಲ್ಲಿ ಬೇರೆ ಇರುತ್ತೆ, ಮೂರನೇ ಕಲರ್ ವೇರಿಯಬಿಲಿಟೀಸ್ ಇರುತ್ತೆ, ಕಾಂಟ್ರಾಸ್ಟ್ ವೇರಿಯಬಿಲಿಟಿ ಇರುತ್ತೆ, ನೈಟ್ ಅಲ್ಲಿ ವಿಷನ್ ಬೇರಿಯರ್ಸ್ ಇರುತ್ತೆ. ಸೊ ವೆನ್ ಯು ಡೂ ಇಟ್ ಇನ್ ಅ ನಾರ್ಮಲ್ ಫಿಸಿಯೋಲಾಜಿಕಲ್ ವೇ, ಎಲ್ಲ ನಾನು ಹೇಳಿದ್ನಲ್ಲ ಈ ಪಾಯಿಂಟ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಅದು ನಮ್ ಈ ಕವಚ ಇದ್ರೂ ಯು ಫೀಲ್ ಲೈಕ್ ಯುವರ್ ಇಂಟೆಲೆಕ್ಚುಯಲ್ ಫೀಲ್ ಬರುತ್ತೆ ಅದು ಬರುತ್ತೆ ಅಂತ, ಬಟ್ ಇದ್ರೂ ಯು ಆರ್ ನಾಟ್ ಸೀಯಿಂಗ್ ದ ವರ್ಲ್ಡ್ ಇನ್ ದ ರೈಟ್ ವೇ. ಯುವರ್ ವರ್ಲ್ಡ್ ಇಸ್ ಆಲ್ವೇಸ್ ಅ ಡಿಸ್ಟಾರ್ಟೆಡ್ ಕಂಪೇರ್ ಟು ವಾಟ್ ಯು ಥಿಂಕ್. ಅಂದ್ರೆ ನಾವು ಅನ್ಕೊಂಡಿರೋದ್ಕಿಂತ ನಾವು ಡಿಸ್ಟಾರ್ಟೆಡ್ ಇರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ.
0: ಹಾಗಾಗಿ ಕಾಂಟ್ಯಾಕ್ಟ್ ಲೆನ್ಸ್ ತುಂಬಾ ಒಳ್ಳೇದಂತೀರಾ?
1: ಕಾಂಟ್ಯಾಕ್ಟ್ ಲೆನ್ಸ್ ಸಿ ಡಿಪೆಂಡ್ಸ್ ಆನ್ ದ ಪರ್ಸನ್. ಕಾಂಟ್ಯಾಕ್ಟ್ ಲೆನ್ಸಸ್ ಗೆಟ್ಸ್ ಮಚ್ ಬೆಟರ್ ವಿಷನ್. ಗ್ಲಾಸಸ್ ಅಲ್ಲಿ ತುಂಬಾ ದಿ ಹೋಲ್ ಮ್ಯಾಗ್ನಿಫಿಕೇಶನ್ ಫ್ಯಾಕ್ಟರ್ಸ್ ಬೇರೆ ಇರುತ್ತೆ, ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ. ಲೇಸರ್ಸ್ ಈಗ ಬಂದಿದಾವೆ, ಅಡ್ವಾನ್ಸ್ ಲೇಸರ್ಸ್, ಇದರಲ್ಲಿ ಬಹಳ ಕಮ್ಮಿ.
0: ಹಾಗಾದ್ರೆ ಬರೋ ದಿನಗಳಲ್ಲಿ ಈ ಹೇಗೆ ಬದಲಾವಣೆ ಆಗ್ತಾ ಆಗ್ತಾ ಬಂತು, ಇನ್ನು ಏನು ಬದಲಾವಣೆ ಆಗತ್ತೋ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನೀವು ಎಲ್ಲ ವಿಜ್ಞಾನಿಗಳು ಸತತವಾಗಿ ಏನಾದರೂ ಒಂದು ಪ್ರಯೋಗದಲ್ಲಿ ತೊಡಗಿರ್ತೀರಿ. ಈಗ ತಾನೇ ಕೇಳ್ಪಟ್ಟೆ ತಾವು ಈ ವಿಷಯವನ್ನು ಹೇಳಲಿಕ್ಕೆ ಹೊರಟಿದ್ರಿ. ಏನಂದರೆ ಒಂದು ಕಣ್ಣೀರಿನಲ್ಲಿ ಒಂದು ಹನಿನಲ್ಲಿ ಪರೀಕ್ಷೆ ಮಾಡಿ ಆ ಕಣ್ಣಿಗೆ ಏನು ರೋಗ ಬಂದಿದೆ ಅದನ್ನು ತಿಳಿಸ್ಬೋದಂತ.
1: ಬಯೋಮಾರ್ಕರ್ಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಬಾಡಿಯಲ್ಲಿ ಇರೋದು ಎಲ್ಲ ಸೆಕ್ರೀಟ್ ಆಗುತ್ತೆ, ಕಣ್ಣೀರು, ಸ್ವೆಟ್ಟು, ಸಲೈವ, ಬ್ಲಡ್ಡು, ಎಲ್ಲ ಕಡೆಯಲ್ಲೂ ಯೂರಿನ್, ಅಲ್ಲಿ ಏನೇನಿದೆ ಎಲ್ಲ ಎಕ್ಸ್ಕ್ರೀಟ್ ಆಗಿ ಸೆಕ್ರೀಟ್ ಆಗ್ತಾ ಇರುತ್ತೆ. ಅದ್ರಲ್ಲಿ ಏನೇನು ಸೆಕ್ರೀಟ್ ಆಗುತ್ತೆ ಅಲ್ಲಿ ಪಿಕಪ್ ಮಾಡ್ಬೋದು. ಕಣ್ಣೀರಿಂದನೂ ಹಾಗೆ ಎಲ್ಲ ರೀತಿಯಿಂದ ಪಿಕಪ್ ಮಾಡ್ಬೋದು. ನಮ್ಮ ಅಲ್ಜೈಮರ್ಸ್, ಡಿಮೆನ್ಷಿಯಾ ಅಂತ ಹೇಳ್ತೀವಿ ಇವಾಗ, ಪಾರ್ಕಿನ್ಸನ್, ಅಲ್ಜೈಮರ್ಸ್ ಪ್ರೋಟೀನ್ಸ್ ಡಿಟೆಕ್ಟ್ ಆಗುತ್ತೆ ಅದರಲ್ಲಿ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಪ್ರೋಟೀನ್ ಡಿಟೆಕ್ಟ್ ಆಗುತ್ತೆ. ಸೊ ಅದನ್ನ ನಾವು ರಿಯಲ್ ಆಗೋದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಆಗೋದನ್ನ ಪ್ರೋಟೋಕಾಲ್ ಇದು ಪ್ರಾಜೆಕ್ಟ್ ಮಾಡಿದ್ರೆ ಇಟ್ ಕ್ಯಾನ್ ಬಿಕಮ್ ಲೈಕ್ ಯುವರ್ ನೆಕ್ಸ್ಟ್ ಬ್ಲಡ್. ಅಂದ್ರೆ ಇಟ್ ಇಸ್ ಈಸಿಯರ್ ಆಲ್ಸೋ.
0: ಈಸಿಯರ್ ಅಲ್ವಾ? ನೋಡಿ, ನಾವು ರಕ್ತ ಪರೀಕ್ಷೆ ಅಂತ ಹೇಳ್ತೀವಿ ಇವಾಗ, ಕಣ್ಣಿನ ಆರೋಗ್ಯಕ್ಕೆ ಕಣ್ಣೀರಿನ ಪರೀಕ್ಷೆ. ಒಟ್ಟು ಮಾತಾಡ್ತಾ ಹೋದ್ರೆ ತುಂಬಾನೇ ವಿಸ್ತಾರ ಆಗುತ್ತೆ ವಿಷಯ. ಆಧುನಿಕ ತಂತ್ರಜ್ಞಾನ ಬೆಳೆದಂಗೆ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಆದಂಗಾದಂಗೆ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ವಿಶೇಷವಾಗಿ ಕಣ್ಣಿನ ದೃಷ್ಟಿ ವಿಷಯದಲ್ಲಿ ಜನರು ಕೂಡ ಜಾಗೃತರಾಗ್ತಾ ಇದ್ದಾರೆ. ಕಣ್ಣು ದಾನ ಬಹಳ ದೊಡ್ಡದು ಅಂತಲೂ ಹೇಳ್ತಾರೆ, ಮತ್ತು ಕಣ್ಣು ದೃಷ್ಟಿ ಅನಾದಿ ಕಾಲದಿಂದ ಹೇಗೆ ಪ್ರಯೋಗ ಮಾಡ್ತಾ ಬಂದರು ಹಾಗೆ ಈಗಲೂ ಕೂಡ ಅನೇಕ ಪ್ರಯೋಗಗಳು ನಡೀತಾ ಇವೆ. ಈ ವಿಷಯದಲ್ಲಿ ತಾವು ಉತ್ತಮವಾದಂತಹ ಸಂಕ್ಷಿಪ್ತವಾಗಿ ಉತ್ತಮ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
1: ನಮಸ್ಕಾರ. ನಮಸ್ಕಾರ.
0: ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಇದುವರೆಗೆ ಕಣ್ಣಿನ ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಲೇಜರ್ ಚಿಕಿತ್ಸೆಯ ಮಹತ್ವದ ಬಗ್ಗೆ ಮಾಹಿತಿ ಪಡೆದಿರಿ. ಈಗ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ ಸಿ ಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ.
2: ಸಾಮಾನ್ಯವಾಗಿ ಮೆದುಳು ಅಂತಂದಾಗ ಯೋಚನೆಗೆ ಸಂಬಂಧಪಟ್ಟಿದ್ದ ಹಾಗೆ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ, ಹೇಗೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳ್ತೀವಿ ಒಂದು. ಇನ್ನೊಂದು, ಮೆದುಳು ಅಕಸ್ಮಾತ್ ನಿಷ್ಕ್ರಿಯಗೊಂಡ್ರೆ ಮುಗೀತು, ಮನುಷ್ಯ ಇದ್ದು ಇರಲಾರ್ದಂಗೆ ಅಂತ ಹೇಳ್ತೀವಿ ಇನ್ನೊಂದು. ಆದ್ರೆ ಈ ಮೆದುಳಿಗೆ ಇನ್ನು ಬೇರೆ ರೀತಿಯಾದಂತಹ ಕೆಲವು ಕಾಯಿಲೆಗಳು ಬರ್ತವೆ. ಅದರಲ್ಲಿ ಮೆದುಳು ಜ್ವರ, ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕಾಗಿರುವಂತಹ ಅಗತ್ಯತೆ ಇದೆ. ಸಿ ಪಿ ರವಿಕುಮಾರ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಸರ್. ನಮಸ್ಕಾರ.
3: ಸರ್ ನಮಸ್ಕಾರ.
2: ಮೆದುಳು ಜ್ವರ ಅಂತ ಅನ್ನೋದು ವಿಶೇಷ ಸರ್, ವೈದ್ಯಕೀಯವಾಗಿ ಮೆದುಳು ಜ್ವರ ಅಂದ್ರೆ ಏನು ಸರ್?
3: ಅದಕ್ಕೆ ಏನಂದ್ರೆ ಒಂದು ಮೆನಿಜಸ್ ಅಂತ ಹೇಳ್ತೀವಿ, ಪೊದರೆಗಳಂತೀವಲ್ಲ, ಒಂದು ಲೇಯರ್ಸ್. ಮೆದುಳಿನ ಸುತ್ತಲೂ ಒಂದು ಮೂರ್ ಲೇಯರ್ ಇರುತ್ತೆ ಸರ್, ಅದು ಒಳ್ಳೆ ಪ್ಯಾಕಿಂಗ್ ಇದ್ದಂಗೆ ಮೆದುಳನ್ನ ಕಾಪಾಡಕ್ಕೆ, ಅದು ಡಿಫೆನ್ಸ್ ಮೆಕ್ಯಾನಿಸಂ. ಅದಲ್ಲದೆ ಹಲವಾರು ಇದಾವೆ, ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ, ಏನು ಇಮ್ಯುನಿಟಿ ಅಂತ ಹೇಳ್ತೀವಿ. ಅದರ ಜೊತೆಗೆ ವಿತ್ ಇನ್ ದ ಬ್ರೈನ್, ಬ್ರೈನ್ ಒಳಗಡೆನೆ ಹಲವಾರು ಸೆಲ್ಸ್ ಗಳಿದೆ, ಅದನ್ನೆಲ್ಲ ನಮ್ಮ ಇನ್ಫೆಕ್ಷನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಕೆಲವು ಸತಿ ಏನೇ ನಿಯಂತ್ರಣಗಳಿದ್ರು ಜೀವನದಲ್ಲಿ ಯಾವುದು 100% ಗ್ಯಾರಂಟಿ ಅಂತಿಲ್ಲ. ಕೆಲವು ಇನ್ಫೆಕ್ಷನ್ ಗಳು ಈ ಎಲ್ಲಾ ನಿರೋಧಕ ಶಕ್ತಿಗಳನ್ನು ಮೀರಿ ಮೆದುಳಿಗೆ ಹೋಗಿ ತೊಂದರೆ ಮಾಡುತ್ತೆ. ಆವಾಗ ಬರುವಂತ ಜ್ವರ ಪರಿಸ್ಥಿತಿಗೆ ಬ್ರೈನ್ ಫೀವರ್ ಅಥವಾ ಮೆನಿಂಜೈಟಿಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅದು ಸಿಂಪಲ್ ಅನುವಾದ ಏನಂದ್ರೆ ಬ್ರೈನ್ ಫೀವರ್ ಅಂತ. ಸಾಮಾನ್ಯವಾಗಿ ಬೇರೆ ಕಾಯಿಲೆಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ. ಆದ್ರೆ ಇಲ್ಲಿ ಏನಕ್ಕೆ ಇದಕ್ಕೆ ಮಹತ್ವ ಕೊಡಬೇಕು ಅಥವಾ ಸೀರಿಯಸ್ ಆಗಿ ತಗೊಂಡ್ಬೇಕಂದ್ರೆ, ಒಂದ್ಸತಿ ಇನ್ಫೆಕ್ಷನ್ ಆದ್ರೆ ತೊಂದರೆಗಳಾಗುತ್ತೆ, ತುಂಬಾ ಸೀರಿಯಸ್ ಆಗಿ ಆಗುತ್ತೆ. ಒಂದು ಜೀವ ಹೋಗುತ್ತೆ, ಎರಡನೇದು ಬದುಕುಳಿದ್ರು ಎಷ್ಟೊಂದು ಜನಕ್ಕೆ ಟ್ರೀಟ್ಮೆಂಟ್ ನಿಧಾನ ಆಗಿದ್ರೆ ಅದರಿಂದ ನಾವ್ ಏನ್ ಹೇಳ್ತೀವಿ ಸಿಕ್ವೆಲ್ ಅಂತ ಹೇಳ್ತೀವಿ. ಅದು ತೊಂದರೆ ಬಿಟ್ಟು ಹೋಗುತ್ತೆ, ಒಂದು ಕರೆ ಆಗ್ಬೋದು ಮೆದುಳಲ್ಲಿ, ಅದರಿಂದ ಫಿಟ್ಸ್ ಬರಬಹುದು, ಕೆಲವರಿಗೆ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಕಿವಿ ಕೇಳಿಸೋದಕ್ಕೆ ತೊಂದರೆ ಆಗ್ಬೋದು, ಕೆಲವು ಮಕ್ಕಳು ಕೂಡಕ್ಕಾಗಲ್ಲ ನಿಲ್ಲಕ್ಕಾಗಲ್ಲ.

0: ತಮ್ಮ ಎಲ್ಲಾ ಶಕ್ತಿಗಳನ್ನ ಕಳ್ಕೊಂಡ್ಬಿಡ್ತಾರೆ. ಬದುಕಿರ್ತಾರೆ ಆದ್ರೆ ತೊಂದರೆಗಳು ಜಾಸ್ತಿ ಆಗುತ್ತೆ,
1: ಮಕ್ಕಳಿಗೆ ಸಮಸ್ಯೆ ಜಾಸ್ತಿ,
0: ಮಕ್ಕಳಲ್ಲಿ ಮತ್ತೆ ಹಿರಿಯರಲ್ಲಿ ಜಾಸ್ತಿ ತೊಂದರೆ ಆಗುತ್ತೆ.
1: ಓಕೆ, ಏನು ಸರ್ ಈ ರೀತಿಯಾದಂತ ತೊಂದರೆಗಳು ಅಂತಂದ್ರೆ ಅದಕ್ಕೆ ಕಾರಣಗಳು ಏನೇನು
0: ಸರ್? ಮೆನಿಂಜೈಟಿಸ್ ಆಗೋದಕ್ಕೆ ಕಾರಣಗಳು ಏನಂತ ಹೇಳಿದ್ರೆ ಮೇನ್ ಆಗಿ ಮೂರ್ ತರ ಇದೆ ಸರ್. ಒಂದು ಬ್ಯಾಕ್ಟೀರಿಯಾ, ಎರಡನೇದು ವೈರಸ್, ಮೂರನೇದು ಫಂಗಸ್. ಇದಲ್ಲದೆ ಟ್ಯೂಬರ್ಕ್ಯುಲೋಸಿಸ್. ಟ್ಯೂಬರ್ಕ್ಯುಲೋಸಿಸ್ ಒಂಥರ ಬ್ಯಾಕ್ಟೀರಿಯಾನೇ, ಅದಕ್ಕೆ ತನ್ನದೇ ಆದ ಒಂದು ಪ್ರಾಪರ್ಟೀಸ್ ಅಂತ ಏನ್ ಹೇಳ್ತೀವಿ, ಡಿಫ್ರೆಂಟ್ ಇರುತ್ತೆ, ಬೇರೆ ತರ ಇದೆ. ಫಂಗಸ್ ಬಹಳ ಬಹಳ ಅಪರೂಪ. ನಾವ್ ಇತ್ತೀಚೆಗೆ ಫಂಗಸ್ ಅಂದ್ರೆ ಎಲ್ರಿಗೂ ಈ ಬ್ಲಾಕ್ ಫಂಗಸ್ ಅಂತೆಲ್ಲ ಕೇಳಿದ್ವಿ, ಮೈಕೋಸಿಸ್ ಅಂತ ಕೇಳಿದ್ವಿ. ಕೋವಿಡ್ ಟೈಮ್ ಅಲ್ಲಿ ತುಂಬಾ ಪೇಪರ್ ಅಲ್ಲಿ ಬರುತ್ತಿತ್ತು. ಅದ್ ಯಾವಾಗ ಬಂತು ಅಂದ್ರೆ ಸ್ಟಿರಾಯ್ಡ್ ತುಂಬಾ ಯೂಸ್ ಮಾಡಿ ತೊಂದರೆ ಆಯ್ತು. ಸಾಮಾನ್ಯವಾಗಿ ಇದು ಬರೋದಿಲ್ಲ, ಯಾರಿಗಾರು ಇಮ್ಯುನಿಟಿ ಕಮ್ಮಿ ಇದ್ರೆ. ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅಥವಾ ಯಾವ್ದೋ ಒಂದ್ ಬೇರೆ ಕಾಯಿಲೆಗೆ ತುಂಬಾ ಸ್ಟಿರಾಯ್ಡ್ ತಗೊಂಡಿರ್ತಾರೆ. ಆದ್ರೆ ದಿನನಿತ್ಯ ನೋಡೋದು ಯಾವ್ದು ಅಂದ್ರೆ ಬ್ಯಾಕ್ಟೀರಿಯಾ ಮತ್ತೆ ವೈರಸ್. ಟಿವಿ ಟಿವಿನು ತುಂಬಾ ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ. ಇದು ಟಿಬಿ ಎರಾಡಿಕೇಶನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಕಡಿಮೆ ಆಗಿದೆ, ಆದ್ರೂ ಅದು ಇನ್ನ ಇದೆ.
1: ಟಿಬಿ ಸಾಮಾನ್ಯ ನಾವು ಲಂಗ್ಸ್ ಗಳಿಗೆ ಅಥವಾ ಬೇರೆ ಇನ್ನಿತರ ಭಾಗಗಳಿಗೆ ಬರುತ್ತೆ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಮೆದುಳು ಜ್ವರಕ್ಕೂ ಕೂಡ ಟಿಬಿ ಅದೂನು ಒಂದು ಕಾರಣ ಆಗಿರಬಹುದು ಅನ್ನೋ ವಿಷಯ ನೀವು ತಾವು ಹೇಳಿದ್ರಿ. ಈಗ ಸರ್ ಮಕ್ಕಳಿಗೆ ಜ್ವರ ಬಂದಾಗ ಅದು ಜ್ವರ ನೆತ್ತಿಗೆ ಇರುತ್ತೆ ಅಂತಾರಲ್ಲ, ಅದೇನು ಅರ್ಥ?
0: ಅದು ಜ್ವರ ನೆತ್ತಿಗೇರೋದು ಅಂತ ಹೇಳಿದ್ರೆ ಕೆಲವು ಸತಿ ಅದು ಜ್ವರ ಜಾಸ್ತಿ ಆದಾಗ ಮಕ್ಕಳಲ್ಲಿ ಫೆಬ್ರೈಲ್ ಡೆಲಿರಿಯಂ ಅಂತ ಹೇಳ್ತೀವಿ, ಒಂಥರ ಪ್ರೆಗ್ನೆಂಟ್ ತಪ್ಪದಂಗೆ ಮಾಡ ಒಂಥರ ವರ್ತಿಸ್ತಾರೆ. ಇನ್ನೊಂದು ಫೆಬ್ರೈಲ್ ಸೀಜರ್ ಅಂತ ಹೇಳ್ತಾರೆ, ಅಂದ್ರೆ ಫಿಟ್ಸ್ ಬರುತ್ತೆ.
1: ಓಕೆ,
0: ಜ್ವರ ಅಲ್ಲ
1: ಅಲ್ಲ ಅಂದ್ರೆ ಜ್ವರ ಜಾಸ್ತಿ ಆಗಿ ಆ ರೀತಿ ವರ್ತಿಸ್ತಾರೆ ಅಂತ ಹೇಳ್ಬಹುದು. ಅದಕ್ಕೆ ಯಾವ್ದೇ ರೀತಿಯಾದಂತಹ ಭಯ ಪಡುವ ಅವಶ್ಯಕತೆ ಹೇಳಿ ತಾವೆಲ್ಲ ವೈದ್ಯರು ಕೂಡ ಅದರ ಆ ವಿಷಯವನ್ನು ಹೇಳ್ತೀರಿ. ಸರ್ ಹೇಗೆ ಮತ್ತೆ ಈ ರೀತಿಯಾದಂತಹ ಒಂದು ಜ್ವರ ಇದೆ ಅಂತ ಹೇಳಿ ಪತ್ತೆ ಹಚ್ಚಬೇಕಂದ್ರೆ ಅದಕ್ಕೆ ಕ್ರಮ ಏನು
0: ಸರ್? ಕೆಲವು ಲಕ್ಷಣಗಳಿದೆ ಸರ್, ಪ್ರತಿಯೊಂದು ಜ್ವರನು ಮೆದುಳು ಜ್ವರ ಆಗಲ್ಲ. ಜ್ವರ ಬಂದ್ರೆ ಮೆದುಳು ಜ್ವರ ಅಂತ ಅನ್ಕೊಂಡ್ಬಾರ್ದು, ಆದ್ರೆ ಕೆಲವು ಲಕ್ಷಣಗಳಿದೆ, ಇದನ್ನು ಗುರುತಿಡಿಸಬೇಕು. ಟ್ರೀಟ್ಮೆಂಟ್ ಬೇಗ ಮಾಡಿದ್ರೆ ಗುಣ ಆಗೋದು, ಅದರಿಂದ ಆಗೋ ತೊಂದರೆಗಳನ್ನ ನಾವು ನಿಲ್ಲಿಸಬಹುದು. ಒಂದು ಜ್ವರ, ಜ್ವರದ ಜೊತೆಗೆ ವಾಂತಿ, ಎರಡನೇದು ತಲೆನೋವು, ಮತ್ತೆ ಒಂಥರ ನಿದ್ದೆ ಕುಡಿದ್ಬಿಟ್ಟವರಂಗಿರ್ತಾರೆ. ಏನಂದ್ರೆ ಜ್ವರನೂ ಇದೆ, ಮೈ ಹುಷಾರಿಲ್ಲ, ಸುಸ್ತಾಗ್ತಿದೆ ಅಂತ ಭ್ರಮಣೆನೇ ಕರೆಕ್ಟ್ ಇರಲ್ಲ. ಸಾಮಾನ್ಯವಾಗೂ ಆರೋಗ್ಯ ಕೆಟ್ಟಾಗಿ ನಿಮ್ಗೆ ಅನ್ಸ್ಬೋದು, ಆದ್ರೆ ಇದು ಒಂಥರ ಅತಿಯಾಗಿರುತ್ತೆ. ಯಾವ್ದೇ ತಂದೆ ತಾಯಿಗಳು ಗೊತ್ತಾಗುತ್ತೆ ನನ್ ಮಗು ಯಾವತ್ತು ಈ ತರ ಇರ್ಲಿಲ್ಲ ಅಂತ. ಫಿಟ್ಸ್ ಬರೋದು, ಫಿಟ್ಸ್ ಬಂತಾನೆ ತುಂಬಾ ಲೇಟ್ ಆಯ್ತು. ಅದ್ರ ಜೊತೆಗೆ ಪಾಶ್ಚಾತ್ಯ ದೇಶಗಳಲ್ಲಿ ಜನರ ಚರ್ಮ ಸ್ವಲ್ಪ ಲೈಟ್ ಕಲರ್ ಬೆಳ್ಳಗಿರೋದ್ರಿಂದ ಅವರಲ್ಲಿ ದದ್ದೆಗಳು ತುಂಬಾ ಬೇಗ ಗೊತ್ತಾಗುತ್ತೆ. ಅಲ್ಲೆಲ್ಲ ಗ್ಲಾಸ್ ಟೆಸ್ಟ್ ಅಂತ ಹೇಳ್ತೀವಿ, ದದ್ದೆಗಳು ಏನ್ ಬರುತ್ತೆ ಅದನ್ನ ಸ್ವಲ್ಪ ಅಮ್ಕದ್ರೆ ಅದ್ ಕೆಂಪಗಿರೋದು ಕಣ್ಮರೆ ಆಗುತ್ತೆ ಮತ್ತೆ ಬರುತ್ತೆ. ನಮ್ಮಲ್ಲಿ ಚರ್ಮ ಡಾರ್ಕ್ ಇರೋದ್ರಿಂದ ಗೊತ್ತಾಗೋದು ಕಷ್ಟ. ಆದ್ರೆ ಜನ ತಂದೆ ತಾಯಿಗಳೇನ್ ತಿಳ್ಕೊಬೇಕಂದ್ರೆ ಚರ್ಮದ ಮೇಲೆ ತುಂಬಾ ದದ್ದೆಗಳು ಬಂತಂದ್ರೆ ಅದ್ರ ಜೊತೆಗೆ ಜ್ವರ, ಈ ತರ ತಲೆನೋವು, ವಾಂತಿ ಇವೆಲ್ಲ ಚಿಹ್ನೆಗಳಿದ್ದಾಗ ಮೆದುಳು ಜ್ವರ ಏನಾದ್ರು ಆಗಿದೆಯಾ ಅಂತ ಒಂದು ಸಂಶಯ ಪಡಬೇಕು. ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು. ಸರ್ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಮೊದಲು ಕ್ಲಿನಿಕಲ್ ಎಕ್ಸಾಮಿನೇಷನ್, ಅಂದ್ರೆ ಮಗುನ ಪರೀಕ್ಷೆ ಮಾಡಿದಾಗ ಕೆಲವು ಚಿಹ್ನೆಗಳು ಇರ್ತವೆ. ಏನಂದ್ರೆ ಮಗುಗೆ ಜ್ವರ ಇದೆ, ಕತ್ತು ನೋವು ಇದೆ, ಬೆಳಕು ನೋಡೋದ್ ಆಗ್ತಿಲ್ಲ. ಇದಲ್ಲದೆ ಕತ್ತಲ್ಲಿ ನಾವು ನೆಕ್ ರಿಜಿಡಿಟಿ ಅಂತ ಹೇಳ್ತೀವಿ, ಕತ್ತು ತುಂಬಾ ಟೈಟ್ ಆದಂಗೆ ಆಗಿರುತ್ತೆ. ಅದು ಮಾಮೂಲಿಯಾಗಿ ಮಗು ಹಿಡಿತಿರೋದಲ್ಲ, ಕಾಲಲ್ಲಿ ಪರೀಕ್ಷೆ ಮಾಡಿ ಕರ್ನಿಕ್ ಸೈನ್ ಅಂತ ಹೇಳ್ತೀವಿ. ಇದೆಲ್ಲ ಇದ್ದಾಗ ಡಾಕ್ಟರ್ಗೆ ಕ್ಲಿನಿಕಲಿ ಸಂಶಯ ಬರುತ್ತೆ ಇದು ಮೆನಿಂಜೈಟಿಸ್ ಇದೆ ಅಂತ. ಅದಲ್ಲದೆ ನೆಕ್ಸ್ಟ್ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಆಮೇಲೆ ಮೆದುಳಿನ ಸ್ಕ್ಯಾನ್, ಇದೆಲ್ಲ ಮಾಡಿ ಇನ್ನ ಸ್ವಲ್ಪ ಏನು ಸಾಕ್ಷಿಗಳನ್ನ ಸಂಗ್ರಹಿಸಬಹುದು. ಬೆನ್ನಿನ ಮೂಳೆಗಳ ವರ್ಟಿಬ್ರಾ ಅಂತ ಏನ್ ಹೇಳ್ತೀವಿ, ಮಧ್ಯದಲ್ಲಿ ಜಾಗ ಇದೆ, ಅಲ್ಲಿ ಒಂದು ಚಿಕ್ಕ ಸೂಜಿ ಹಾಕಿ ಈ ಫ್ಲೂಯಿಡ್ ನ ಕಲೆಕ್ಟ್ ಮಾಡಿ, ಒಂದು 5 ದನಿ ಇಲ್ಲ ಅಂದ್ರೆ 10 ದನಿ ಅಷ್ಟೇ, ಆಯ್ತಾ? ಅದನ್ನು ತುಂಬಾ ಕಮ್ಮಿ, 1 ml ಮ್ಯಾಕ್ಸಿಮಮ್. ಅದನ್ನ ತಗೊಂಡು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಇದು ಇನ್ಫೆಕ್ಷನ್ ಗೆ, ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರ ಏನ್ ಬಂದಿದೆ, ಇದಕ್ಕಿನ್ನ ಏನು ಸಾಕ್ಷಿಗಳು ಬೇಕೋ ನಮ್ಗೆ ಸಿಗುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಕೆಲವು ಅಡ್ವಾನ್ಸ್ ಟೆಸ್ಟ್ ಗಳಿದೆ, PCR ಅಂತ ಹೇಳ್ತೇವೆ. ಇದು ಮಾಡಿದ್ರೆ ಯಾತರ ಬ್ಯಾಕ್ಟೀರಿಯಾ ಇರ್ಬೋದು, ಯಾತರ ವೈರಸ್ ಅಂತ ಇರ್ಬೋದು ಅಂತ ಕಂಡುಹಿಡಿಯೋ ಸಾಧ್ಯತೆ ಇದೆ.
1: ಈ ರೀತಿಯಾದಂತಹ ಪರೀಕ್ಷೆಗಳನ್ನ ನಾವು ಎಲ್ಲಾ ಕಡೆ ಮಾಡಬಹುದಾ?
0: ಬಹಳಷ್ಟು ಆಸ್ಪತ್ರೆಗಳಲ್ಲಿ ಮಾಡಬಹುದು, ಜಿಲ್ಲೆಗಳಲ್ಲೂ ಮಾಡಬಹುದು. ಈಗ
1: ಹರಡೋ ಮಾರ್ಗ ಹೇಗೆ, ಇದು ಏನಾರ ಇನ್ನೊಬ್ಬರಿಂದ ಒಬ್ಬರಿಂದ ಒಬ್ಬರಿಗೆ ಹರಡ್ತದ?
0: ಸರ್, ಮಾಮೂಲಿಯಾಗಿ ಏನಾಗುತ್ತೆ, ಇನ್ಫೆಕ್ಷನ್ ಒಬ್ಬರಿಂದ ಒಬ್ರು ಹರಡಬಹುದು. ಅದು ಸಾಮಾನ್ಯವಾಗಿ ಇದು ಗಾಳಿಯಿಂದ ಒಬ್ಬರಿಂದ ಒಬ್ರಿಗೆ ಬರುತ್ತೆ. ತುಂಬಾ ಅಪರೂಪಕ್ಕೆ ಈಗ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗಿ ರಕ್ತಕ್ಕೆ ಹೋಗಿ ಅಲ್ಲಿಂದ ಮೆದುಳು ಹೋಗೋ ಸಾಧ್ಯತೆ ಇರುತ್ತೆ. ಆಹಾರದಲ್ಲಿ ಆಹಾರ ಕೆಟ್ಟು ನಾವು ವಾಂತಿ ಭೇದಿ ಅಥವಾ ಏನೋ ಗ್ಯಾಸ್ಟ್ರೋಎಂಟರೈಟಿಸ್ ಅಂತೀವಲ್ಲ, ಅದರಿಂದನು ಆಗೋ ಸಾಧ್ಯತೆ ಇದೆ, ಆದ್ರೆ ಬಹಳ ಕಮ್ಮಿ. ಆದ್ರೆ ಪ್ರಿಡಾಮಿನೆಂಟ್ ರೂಟ್ ಅಂತ ಏನ್ ಹೇಳ್ತೀವಿ, ಮೇನ್ ರೂಟ್ ಏನಂದ್ರೆ ಗಾಳಿಯಿಂದ ಬರೋಂಥದ್ದು.
1: ಓಹೋ, ಅಂದ್ರೆ ಈಗ ಸಾಂಕ್ರಾಮಿಕ ಆದಾಗೂ ಆ ಸಾಧ್ಯತೆಗಳು ಇವೆ ಅಂತ ಅನ್ನಾಯ್ತು. ಈಗ ಕ್ಷಯ ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಅಂತ ಹೇಳಿ ಹೇಳ್ತೀವಿ, ಅವ್ರನ್ನ ಪ್ರತ್ಯೇಕವಾಗಿ ಇಡಬೇಕು, ಕಾಳಜಿ ಮಾಡಬೇಕು ಅಂತ ಹೇಳಿ, ಒಂದ್ ಹಂತದವರೆಗೂ ಕಾಳಜಿ ಮಾಡಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಮೆದುಳು ಜ್ವರ ಅಂತಂದ್ರೆ ಅದು ಜ್ವರ ಅಷ್ಟೇ ಬಿಡುವಂತ ಸಾಮಾನ್ಯ ನೋಡಿ, ಮಕ್ಕಳಿಗೆ ತುಂಬಾ ಜ್ವರ ಬಂದಾಗ ಹತ್ತಿರಕ್ಕೆ ಹೋಗಿ ತಂದೆ ತಾಯಿಗಳು ಪಾಲಕರು ಆರೈಕೆ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಮಗುಗೆ ಬಂತಲ್ಲ ಅದಕ್ಕೆ ಮನೆಯವರಿಗೆ ಎಲ್ರಿಗೂ ಬಂತು ಅಂತ ಹೇಳಿ ಹೇಳ್ತಾರೆ, ಈ ನೆಗಡಿ ಬಂದಂಗೆ. ಅದೇ ರೀತಿ ಈ ಮೆದುಳು ಜ್ವರ ಕೂಡ ಹರಡೋ ಸಾಧ್ಯತೆ ಇದೆ ಅಂತ ತಾವು ಹೇಳ್ತೀರಾ?
0: ಒಬ್ರಿಗೆ ಮೆದುಳು ಜ್ವರ ಬಂದ್ರೆ ಇನ್ನೊಬ್ರಿಗೆ ಮೆದುಳು ಜ್ವರ ಬರಲ್ಲ,
1: ಬಟ್ ಜ್ವರ
0: ಇನ್ಫೆಕ್ಷನ್ ಬರುತ್ತೆ.
1: ಇನ್ಫೆಕ್ಷನ್
0: ಆಗುತ್ತೆ. ಆದ್ರೆ ಅವ್ರ ದೇಹ ಹೆಂಗಿರುತ್ತೆ, ಅವ್ರ ದೇಹ ರೋಗ ನಿರೋಧಕ ಶಕ್ತಿ ಎಷ್ಟಿದೆ, ಅದರ ಆಧಾರದ ಮೇಲೆ ಆ ಇನ್ಫೆಕ್ಷನ್ ಇಂದ ಬರೀ ನೆಗಡಿ ಶೀತ ಆಗ್ಬೋದು ಅಥವಾ ನೆತ್ತಿಗೇರಿ ಅಂದ್ರೆ ಮೆದುಳಿಗೆ ಹೇರಿ ಮೆದುಳು ಜ್ವರ ಆಗ್ಬೋದು. ಪಾಶ್ಚಾತ್ಯ ದೇಶಗಳಲ್ಲಿ ಲೆಕ್ಕ ತಗೊಂಡ್ರೆ 100,000 ಜನ ದೊಡ್ಡವರಲ್ಲಿ ತಗೊಂಡ್ರೆ 35-50 ಜನಕ್ಕಾಗತ್ತೆ. ತುಂಬಾ ಕಮ್ಮಿ ಅನ್ಸುತ್ತೆ, ಅದೇನಂದ್ರೆ ಅದರಿಂದ ಆಗ ಪ್ರಭಾವ ತುಂಬಾ ದೊಡ್ಡದು.
1: ಹೌದು,
0: ಆಯ್ತಾ? ಆದ್ರೆ ಮಕ್ಕಳಲ್ಲಿ ಇದೇ 100,000 ಜನ ಮಕ್ಕಳು ತಗೊಂಡ್ರೆ ಸುಮಾರು 1,000 ಮಕ್ಕಳಿಗಾಗುತ್ತೆ.
1: ಅಂದ್ರೆ ಅವರಿಗೆ ಜಾಸ್ತಿ

0: ಜಾಸ್ತಿ ಆಗ ಸಾಧ್ಯತೆ ಇದೆ. ಏನಕ್ಕೆ ಅಂದ್ರೆ ಅವರಿನ್ನ ಚಿಕ್ಕವರು, ಮಕ್ಕಳು ಅಂದ್ರೆ ಆಗತಾನೆ ಹುಟ್ಟಿದ ನವಜಾತ ಶಿಶು ಮಗು ಆಗಿರಬಹುದು, 16 ವರ್ಷ 18 ವರ್ಷ ಅಂತ ಒಂದ್ ದೇಶದಲ್ಲಿ 16 ವರ್ಷ ಆದ್ಮೇಲೆ ಅಡಲ್ಟ್ ಅನ್ಕೊಳ್ತೀವಿ, ಇನ್ ಕೆಲವರು 18 ಅನ್ಕೊಳ್ತೀವಿ, ಇವರಲ್ಲಿ ಆಗ ಸಾಧ್ಯತೆ ಹೆಚ್ಚು.
1: ನವಜಾತ ಶಿಶುಗಳಲ್ಲಿ ಸಮಸ್ಯೆ ಇರುತ್ತಾ?
0: ಆಗ್ಬೋದು ಸರ್, ಅವರೇ ಜಾಸ್ತಿ ಫ್ರೆಜೈಲ್ ಅಂತ ಹೇಳ್ಬೋದು, ಅಂದ್ರೆ ತುಂಬಾ ಸೂಕ್ಷ್ಮ. ಯಾಕೆಂದ್ರೆ ಆಗ್ತಾನೆ ಹುಟ್ಟಿದರೆ ಅವ್ರ ದಿನ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಇಲ್ಲ. ಅವಾಗ ಏನಾದ್ರೂ ಇವಳ ಮೆದುಳಿಗೆ ಏನಾದ್ರು ತೊಂದರೆ ಆಯ್ತಂದ್ರೆ, ಇದು ಏನಂದ್ರೆ ಇನ್ನ ಬೆಳಿತಿರೋ ಒಂದು ಮೊಳಕೆ ಅಂತೀವಲ್ಲ, ಅಲ್ಲೇ ಏಟಾಯ್ತಂದ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ.
1: ವಯಸ್ಸಾದವ್ರಿಗೂ
0: ಇದು ಆಗ ಸಾಧ್ಯತೆ ಇದೆ, ಅವಾಗ ಅವ್ರಿಗೂ ಆಗ ತೊಂದರೆಗಳು ಜಾಸ್ತಿ ಆಗುತ್ತೆ.
1: ಹಾಗಾದ್ರೆ ಸರ್, ಇದಕ್ಕೆ ಚಿಕಿತ್ಸೆ ಮುಂಜಾಗ್ರತೆ ಆಗ್ಲಿ ಅಥವಾ ತುರ್ತು ಕ್ರಮಗಳು ಅಂತ ಅನ್ನೋದು ಬೇಕಾಗತ್ತೆ, ಏನೇನು ಮಾಡಬೇಕು ಸರ್, ಯಾವ ರೀತಿ?
0: ಸರ್, ಮೊದಲು ಒಂದು ಚಿಕಿತ್ಸೆ ಬಗ್ಗೆ ಮಾತಾಡ್ತೀನಿ, ನಂತರ ಮುಂಜಾಗ್ರತೆ ಬಗ್ಗೆ. ಈಗೇನೇ ಒಂದು ಕಾಯಿಲೆ ಬಂದಾಗ ಅವರೇ ಮೆಡಿಕಲ್ ಶಾಪ್ ಹೋಗಿ ಔಷಧಿ ತಗೊಂಡು ಇದೆಲ್ಲ ಆಗುತ್ತೆ, ಅದು ತಪ್ಪು ಅಂತ ಹೇಳಂದ್ರೂ ಕಷ್ಟ. ಯಾಕೆ ಎಷ್ಟೊಂದ್ ಕಡೆ ಡಾಕ್ಟರ್ಗಳಿಲ್ಲ. ಆದ್ರೆ ಏನಂದ್ರೆ ನಾನೊಂದು ಸಲಹೆ ಏನಂದ್ರೆ, ಈ ತರ ಚಿಹ್ನೆಗಳು ಇದ್ದಾಗ ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ತಕ್ಷಣ ಹೋಗಿ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಸಂಶಯ ಬಂದ್ರೆ ಇದು ಚಿಕಿತ್ಸೆ ಎಲ್ಲಿದೆಯೋ ಆ ದೊಡ್ಡ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳೋದು.
1: ಈಗ ಅರ್ಜೆಂಟ್ ಆಗಿ ಹೋಗಿ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ತಗೊಂಡು ಜ್ವರವನ್ನ ಕಮ್ಮಿ ಮಾಡೋದು ಸಹಜ ಇರಬಹುದು, ನಿಜ. ಪ್ರಾಥಮಿಕ ಹಂತದಲ್ಲಿ ಒಂದು ಚಿಕಿತ್ಸೆ ಅಂತ ಅನ್ನೋದು ಅಥವಾ ಆ ಒಂದು ಅಗತ್ಯ ಕ್ರಮವನ್ನ ತಗೋಬೇಕಾಗತ್ತೆ.
0: ಹೌದು ಸರ್.
1: ಕೂಡಲೇ ವೈದ್ಯರು ಕೂಡ ಸಿಗಲ್ಲ, ಅಥವಾ ಯಾವ್ದೋ ಭಾಗದಲ್ಲಿ ಇರ್ತಾರೆ, ಹಳ್ಳಿಯಲ್ಲಿ ಇರ್ತಾರೆ, ತಾಲೂಕು ಪ್ಲೇಸಲ್ಲಿ ಇರ್ತಾರೆ, ಜಿಲ್ಲಾ ಸ್ಥಳಕ್ಕೆ ಹೋಗ್ಲಿಕ್ಕೂ ಆಗ್ತಿರಂಗಿಲ್ಲ. ಅಂದ್ರೆ ಫಸ್ಟ್ ಗೆ ಒಂದಿಷ್ಟು ಪರೀಕ್ಷೆ ಮಾಡ್ತಾರೆ, ಒಂದು ಗುಳಿಗೆ ಕೊಟ್ಟು ಆರಾಮಾದ್ರೆ ಆರಾಮ್. ಸ್ವಲ್ಪ ಮತ್ತೆ ಮತ್ತೆ ಏನಾದ್ರೂ ಜಾಸ್ತಿ ಆಯ್ತು ಅಂತಂದಾಗ ಮುಂದಿನ ಕ್ರಮಕ್ಕೆ ನಾವು ಅಣಿಯಾಗಬೇಕಾಗತ್ತೆ ಅಂತ.
0: ಇದು ಏನಕ್ಕೆ ಮುಖ್ಯ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಉದಾಹರಣೆ, ಒಂದು ಮೆನಿಂಜೋಕಾಕಸ್ ಅಂತ ಒಂದು ಇನ್ಫೆಕ್ಷನ್ ಇದೆ, ಅದು ದೇಹದಲ್ಲಿ ಎಂಟರ್ ಆದ್ರೆ 4 ಗಂಟೆಯಲ್ಲಿ ಜೀವ ತೆಗೆಯುತ್ತೆ, ಅಷ್ಟು ಬೇಗ ಅದು ನಮ್ಮ ಜೀವ ತೆಗಿಬಹುದು. ಆದ್ರೆ ಏನಂದ್ರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಬ್ಯಾಕ್ಟೀರಿಯಾ ಏನಿದೆ ಅದು ಆಂಟಿಬಯೋಟಿಕ್ ತುಂಬಾ ಸೆನ್ಸಿಟಿವ್ ಇದೆ. ಅಂದ್ರೆ ಒಂದು ಆಂಟಿಬಯೋಟಿಕ್ ಕೊಟ್ರೆ ಆಲ್ಮೋಸ್ಟ್ ನೀವು ಕ್ಯೂರ್ ಮಾಡಿದ್ರಿ ಅಂತಾನೆ ಅನ್ಕೋಬಹುದು, ಅಷ್ಟು ಎಫಿಷಿಯಂಟ್. ಅದಕ್ಕೆ ನಾವು ಯುಕೆ ಅಲ್ಲಿ ಇದ್ದಾಗ ಏನಾಗ್ತಿತ್ತು, ಲಂಡನ್ ಅಲ್ಲಿ ತಂದೆ ತಾಯಿಗಳಿಗೆಲ್ಲ ಇದು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಬಿಡಿದಾರೆ ಅಂದ್ರೆ, ಅವ್ರೇನಾದ್ರೆ ದದ್ದೆಗಳು ಬಂತಾನೆ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ಬಿಡ್ತಾರೆ, ಕ್ಲಾಸ್ ಟೆಸ್ಟ್ ಅಂತ. ಅವ್ರು ಬಂದ ತಕ್ಷಣ ಹೇಳೋದಿಷ್ಟೇ, ನಾನು ಇದು ನೋಡಿದೀನಿ, ಇದ್ರ ಬಗ್ಗೆ ನಂಗೆ ಯೋಚನೆ ಇದೆ ಅಂತ. ನಾವು ಅದನ್ನ ನೋಡ್ತೀವಿ, ಮಗುಗೆ ಜ್ವರ ಇಲ್ಲಿ ಇಲ್ಲದೆ ಹೋಗ್ಲಿ, ಸಂಶಯ ಬಂತ, ಫಸ್ಟ್ ಆಂಟಿಬಯೋಟಿಕ್ ಕೊಡೋದು. ಯಾಕೆಂದ್ರೆ ಕೆಲಸದ ಇನ್ಫೆಕ್ಷನ್ ಹೋದ್ಮೇಲೆ ಜ್ವರ ಬರೋದಕ್ಕೆ ಟೈಮ್ ಆಗುತ್ತೆ, ಅಲ್ಲಿ ಕಾಯಂಗಿಲ್ಲ. ಆ ಇನ್ಫೆಕ್ಷನ್ ಬಂದ್ರೆ ಕಣ್ಣು ಮುಂದೆನೆ ಜೀವ ಹೋಗ್ಬೋದು. ಹಾಗಾಗಿ ಒಂದು ಡೋಸ್ ಆಂಟಿಬಯೋಟಿಕ್ ಕೊಟ್ರೆ ಅದು ಟ್ರೀಟ್ಮೆಂಟ್ ಆಯ್ತು ಅಂತಾನೆ ಅನ್ಕೋಬಹುದು. ಇದು ಏನಕ್ಕೆ ಇದು ಒತ್ತೇಳ್ತಾ ಇದೀನಿ ಅಂದ್ರೆ, ಎಷ್ಟೊಂದ್ಸತಿ ನಿಧಾನ ಮಾಡ್ತಾರೆ, ಮತ್ತೆ ದೇವಸ್ಥಾನಗಳಿಗೆ ಹೋಗೋದು, ದರ್ಗಾಗ ಹೋಗೋದು, ಯಾವ್ದೋ ಈ ತರ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡಿ. ಸಂಶಯ ಬಂದಾಗ ದಯವಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ, ಯಾಕೆಂದ್ರೆ ಇಲ್ಲಿ ನಷ್ಟ ಜಾಸ್ತಿ. ಇಲ್ಲಿ ದೀಲೆ ನಿಧಾನ ಮಾಡಿದ್ರೆ ಜೀವ ಪೂರ್ತಿ ದಂಡ ಕಟ್ಟಬೇಕು.
1: ಸರ್, ಈಗ ಮೆದುಳಿನ ಬಗ್ಗೆ ಮಾತಾಡ್ತಾ ಇದ್ರಿ, ಮೆದುಳು ಮತ್ತು ಬೆನ್ನು ಹುರಿ ಆಗ್ಲಿ ಅಥವಾ ಒಟ್ಟಾರೆ ಮನುಷ್ಯನ ನಿಯಂತ್ರಣಕ್ಕೆ ಸಂಬಂಧಪಡೋ ಹಾಗೆ ಈ ಸ್ಟ್ರೋಕ್ ಎಲ್ಲ ಆಗತ್ತಲ್ಲ ಸರ್, ಆ ಸ್ಟ್ರೋಕ್ ಗೆ ಏನಾದ್ರೂ ಈ ಮೆದುಳು ರೋಗ, ಮೆದುಳು ಜ್ವರ ಏನಾದ್ರು ಇರುತ್ತಾ, ಸಂಬಂಧ ಇದೆಯಾ?
0: ಆಗ್ಬೋದು ಸರ್. ಕೆಲಸತಿ ಇನ್ಫೆಕ್ಷನ್ ತುಂಬಾ ಸೀರಿಯಸ್ ಆಗಿದ್ರೆ ರಕ್ತ ಸಂಚಾರಕ್ಕೆ ಅಡಚಣೆ ಮಾಡಿ ಅದು ಸ್ಟ್ರೋಕ್ ಅಂತ ಮಾಡಬಹುದು, ಅದು ಆಗ್ಬೋದು.
1: ಸೊ ಇದಕ್ಕೆ ಹೇಗೆ ಮತ್ತೆ ಈಗ ಮುಂಜಾಗ್ರತೆ ಅಂತಂದಾಗ ಆರಂಭದಿಂದನೇ ಕೆಲವು ಲಸಿಕೆಗಳಾಗ್ಲಿ ಅದನ್ನೆಲ್ಲ ತಗೋಬೇಕಾ, ಹೇಗೆ?
0: ಲಸಿಕೆಗಳು ತುಂಬಾ ಇದೆ ನಮ್ಮ ದೇಶದಲ್ಲಿ. ಇವತ್ತು ಲಸಿಕೆ ಕಾರ್ಯಕ್ರಮ ಏನಿದೆ, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಅವರೆಲ್ಲ ಏನ್ ಮಾಡ್ತಾ ಇದಾರೆ, ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ. ಇದು ಕೆಲವು ಪಾಶ್ಚಾತ್ಯ ದೇಶಗಳಲ್ಲೂ ಈ ಲೆವೆಲ್ ಅಲ್ಲಿ ಇಲ್ಲ. ನಾವು ನಮ್ಮ ದೇಶದಲ್ಲಿ ಏನು ಒಳ್ಳೇದಿದೆ ನಾವು ಬಹಳಷ್ಟು ಮಂದಿ ಗುರುತಿಡಿಯೋದಿಲ್ಲ. ಆದ್ರೆ ಇವತ್ತು ನಿಮ್ಗೆ ಏನ್ ಹೇಳ್ಬೇಕಂದ್ರೆ, ಆ ವ್ಯಾಕ್ಸಿನೇಷನ್ ಏನಿದೆ ತುಂಬಾ ಎಕ್ಸ್ಟೆನ್ಸಿವ್ ಇದೆ, ಅಂದ್ರೆ ಬಹಳಷ್ಟು ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದಾರೆ, ಬಹಳಷ್ಟು ಸರ್ಕಾರದಲ್ಲೇ ಉಚಿತವಾಗಿ ಕೊಡ್ತದೆ.
1: ಈಗ ಮೆನಿಂಜೈಟಿಸ್ ಅಂತಂದ್ರಲ್ಲ, ಇದಕ್ಕೆ ಅಂತಂತೇಳಿ ಲಸಿಕೆ ಯಾವುದು
0: ಸರ್? ಇದರಲ್ಲಿ ಒಂದು ನ್ಯೂಮೋಕಾಕಲ್, ಒಂದು ಮೆನಿಂಜೋಕಾಕಲ್, ಅದಲ್ಲದೆ ಬಹಳಷ್ಟು ಇನ್ಫ್ಲೂಯೆನ್ಸಾ ಇವೆಲ್ಲಾನು ಮೆನಿಂಜೈಟಿಸ್ ಮಾಡಬಹುದು. ಅದೊಂದು ದೊಡ್ಡ ಸ್ಕೆಡ್ಯೂಲ್ ಇದೆ ಸರ್, ಅದೆಲ್ಲೇನೂ ಆಗ್ಬೋದು. ಇವಾಗ BCG ಹಾಕೋದು ಉದ್ದೇಶ ಏನಂದ್ರೆ, TB ಮೆನಿಂಜೈಟಿಸ್ ಅಥವಾ ಸೀರಿಯಸ್ TB ಆಗದೇ ಇರಂಗೆ ಕಮ್ಮಿ ಮಾಡೋದಕ್ಕೂ ಎಲ್ಲ ಇದೆ ಸರ್. ಹಾಗಾಗಿ ಬಹಳಷ್ಟು ವ್ಯಾಕ್ಸಿನ್ಗಳು ಕೊಡ್ತಾ ಇರೋದೆಲ್ಲ ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರನ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದೇ ನಮಗೆ, ನಾನು ಹೊರಗಡೆ ಬೆಂಗಳೂರಿನ ಹೊರಗಡೆ ಹೋದಾಗ ಇದೇ ನಾವು ನೋಡ್ತೇವೆ, ಬೇಗ ಆಸ್ಪತ್ರೆಗೆ ಹೋಗಿರಲ್ಲ. ಒಂದು ಕಾರಣ ಏನಂದ್ರೆ ಅವರಲ್ಲಿ ನಿರ್ಲಕ್ಷ್ಯತೆ, ಎರಡನೇದು ಬಹಳಷ್ಟು ತುಂಬಾ ಹಳ್ಳಿಗಳಲ್ಲಿ ಇರ್ತಾರಲ್ಲ, ಊರು ದೊಡ್ಡ ದೊಡ್ಡ ಪಟ್ಟಣಗಳಿಂದ ತುಂಬಾ ದೂರ ಇದಾರೆ. ಸೊ ಅವರು ಇವಾಗ ರಾತ್ರಿ ಆಯ್ತಲ್ಲ ಬೆಳಗ್ಗೆ ಹೋಗೋಣ ಅನ್ಕೊಳ್ತಾರೆ, ಅಷ್ಟಲ್ಲಿ ತುಂಬಾ ನಿಧಾನ ಆಗೋಗಿರುತ್ತೆ.
1: ತಾವ್ ಹೇಳಿದ್ರಲ್ಲ, 4-5 ತಾಸಿನಲ್ಲೇ ಆದಷ್ಟು ಚಿಕಿತ್ಸೆಯನ್ನು ಶುರು ಮಾಡಿರ್ಬೇಕು ಅಂತ, ಯಾವುದೇ ಪ್ರಕಾರದ ಒಂದು ಚಿಕಿತ್ಸೆಯನ್ನು ನಾವು ಶುರು ಮಾಡಿರ್ಬೇಕಾಗತ್ತೆ ಅಂತ ಅಂಶ. ಸರ್, ಈಗ ಜಾಗತಿಕವಾಗಿ ಈ ಬಗ್ಗೆ ಸಾಕಷ್ಟು ಜಾಗೃತಿಯನ್ನ ಮೂಡಿಸಬೇಕಾಗತ್ತೆ, ನಮ್ಮ ದೇಶದಲ್ಲಿ ಕೂಡ ಸಾಕಷ್ಟು ತಿಳುವಳಿಕೆ ಬೇಕಾಗತ್ತೆ. ಇದು ಜನರಿಗೆ ಗೊತ್ತಾಗಬೇಕಂದ್ರೆ ಯಾವ ಕ್ರಮಗಳ ಮೂಲಕವಾಗಿ ತಿಳುವಳಿಕೆ ನೀಡಲಾಗ್ತಾ ಇದೆ ಸರ್?
0: ಸರ್, ಈಗ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದು ವಿಶ್ವ ಆರೋಗ್ಯದ ಸಂಸ್ಥೆ, ಜಗತ್ತಿನಾದ್ಯಂತ ಪ್ರತಿ ವರ್ಷ 5 ಅಕ್ಟೋಬರ್ ಅನ್ನು ವರ್ಲ್ಡ್ ಮೆನಿಂಜೈಟಿಸ್ ಡೇ ಅಂತ ಮಾಡ್ತಿದ್ದಾರೆ. ಇದಲ್ಲದೆ ಏನಂದ್ರೆ 2030 ಲಸಿಕೆಗಳಲ್ಲಿ ಕೊಟ್ಟಿ ತಡೆಯುವಂತ ಮೆನಿಂಜೈಟಿಸ್ ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದಾರೆ. ಇದು ಎರಾಡಿಕೇಶನ್ ಆಫ್ ಮೆನಿಂಜೈಟಿಸ್ ಬೈ 2030. ಇದರ ಪರವಾಗಿ 5 ಅಕ್ಟೋಬರ್ ಪ್ರತಿ ವರ್ಷ ಪ್ರತಿ ದೇಶಗಳಲ್ಲೂ ಇದನ್ನು ಆಚರಿಸುತ್ತಿದ್ದಾರೆ. ಪ್ರತಿ ದೇಶದ ಸರ್ಕಾರ ತನ್ನದೇ ಆದ ಒಂದು ಕಾರ್ಯಕ್ರಮ ಹರಡಿ ಈ

0: ಜ್ವರನ ನಿಲ್ಸಂತದ್ದು ಕ್ರಮಗಳನ್ನು ಮಾಡ್ತಾ ಇದ್ದಾರೆ
1: ಮಾಡ್ತಾ ಇದ್ದಾರಲ್ಲ. ಹೇಗೆ ಪೋಲಿಯೋ ಮುಕ್ತ ಕ್ಷಯಮುಕ್ತ ದೇಶ ಅಂತ ಹೇಳಿ ನಾವು ಘೋಷಣೆ ಮಾಡಿಕೊಂಡು ಆ ದಿಶೆಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಮೆನಂಜೈಟಿಸ್ ಮುಕ್ತ
0: ಮುಕ್ತ
1: ದೇಶ ಆಗಬೇಕು
0: ಪ್ರಪಂಚದಿಂದ ಮಾಡಬೇಕಂತ ಹೇಳಿ
1: ಇರಾಡಿಗೇಷನ್ ಮಾಡಬೇಕು ಅಂತ ಹೇಳಿ. ಸರಿ,
0: ಥ್ಯಾಂಕ್ ಯು ಸರ್, ಧನ್ಯವಾದ.
1: ವಿಶದವಾಗಿ ಬಹಳ ವಿವರವಾಗಿ ತಾವು ಈ ಮೆದುಳು ಜ್ವರ ಮೆನಂಜೈಟಿಸ್ ಅಂತ ಹೇಳಿ ಇದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಮೆದುಳು ಅಂತಂದ್ರೆ ಬರೀ ಯೋಚನೆಗೆ ಸೀಮಿತ ಅಷ್ಟೇ ಅಲ್ಲ, ಅದಕ್ಕೆ ಸಾಕಷ್ಟು ಕಾಯಿಲೆ ಬರುತ್ತೆ, ಅದಕ್ಕೆ ಸರ್ಜರಿನೂ ಕೂಡ ಮಾಡಬೇಕಾಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಅಪಘಾತ ಆದಾಗ ಸರ್ಜರಿ ಆಗಿರ್ತದೆ. ಬಹಳ ಸೂಕ್ಷ್ಮವಾದಂತಹ ಭಾಗ ಅದು, ಅದನ್ನು ರಕ್ಷಣೆ ಮಾಡ್ಕೋಬೇಕು. ರಕ್ಷಣೆ ಮಾಡಬೇಕಂದ್ರೆ ಯೋಚನೆ ಮಾಡಬೇಕು, ನಮಗೇನಾರ ಸಮಸ್ಯೆ ಇದೆಯಾ ಅಂತ ಅಲ್ವಾ. ಹಾಗಾಗಿ ಆ ಮೆದುಳಿನ ಒಂದು ರಕ್ಷಣೆಯನ್ನು ಮಾಡಿಕೊಂಡು ನಾವು ಮುಂದುವರಿಬೇಕು. ಸದೃಢ ಭಾರತಕ್ಕೆ ಸದೃಢವಾಗಿ ಯೋಚನೆ ಮಾಡೋರು ಬೇಕಂತಾರಲ್ಲ, ಹಾಗೆ ಅದರ ರಕ್ಷಣೆ ಬಹಳ ಮುಖ್ಯ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೆ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇಲ್ಲಿಗೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು.
2: ನಿರ್ಮಾಣ ಜಾಂಪಣ್ಣ ಆಶಿಹಾಳ್,

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಅಧಿಕಾರಿಗಳಾದ ಶ್ರೀ ಶರಶ್ಚಂದ್ರ ರಾನಡೆ ಅವರು.
2: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು PMe ಡ್ರೈವ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಥವಾ PM ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಯೋಜನಾ ಅನ್ನುವಂಥ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೆಯದಾಗಿ ನಮಗೆಲ್ರಿಗೂ ಗೊತ್ತಿದೆ, ಇಂದು ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ದಿನೇ ದಿನೇ ಅವುಗಳ ಧಾರಣೆ ಕೂಡ ಹೆಚ್ಚುತ್ತಾ ಇದೆ. ಇದನ್ನು ಮನಗಂಡಂತಹ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಈ ಬಿಕ್ಕಟ್ಟಿನಿಂದ ನಾವು ಪಾರಾಗಬೇಕಾದರೆ ಮತ್ತು ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಉಳಿಸಲಿಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮಿತ ಬಳಕೆಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಭಾರೀ ಬೇಡಿಕೆ ಇದ್ದು ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರನೇ PMe ಡ್ರೈವ್ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ತೈಲ ಸರಬರಾಜು ಮತ್ತು ಅದರ ಬೆಲೆ ಏರಿಕೆಯ ಪ್ರಸ್ತುತ ಸಮಸ್ಯೆಯ ಸಂದರ್ಭದಲ್ಲಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಸಚಿವಾಲಯದ ಈ ಯೋಜನೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. PMe ಡ್ರೈವ್ ಅಂತ ಎಲ್ಲ ನಾವು ಕೇಳಿದ್ದೇವೆ, ಈ ಯೋಜನೆ ಏನು ಅನ್ನೋದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಮೊದಲನೇದಾಗಿ PMe ಡ್ರೈವ್ ಯೋಜನೆ ಅಂತ ಹೇಳಿದರೆ PM ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಂಥೇಳಿ ಇದರ ಅರ್ಥ. ಇದು ಫೇಮ್ ಇಂಡಿಯಾ ಸೆಕೆಂಡ್ ಅಂತ ಹೇಳಿದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಮಿಶ್ರ ಮತ್ತು ವಿದ್ಯುತ್ ವಾಹನಗಳ ಅಳವಡಿಕೆ ಮತ್ತು ಉತ್ಪಾದನೆಯನ್ನು ವೇಗಗೊಳಿಸತಕ್ಕಂತಹ ಎರಡನೇ ಹಂತದ ಮುಂದುವರೆದ ಯೋಜನೆಯ ಭಾಗವಾಗಿದೆ. ಈ ರಿಕ್ಷಾಗಳು ಹಾಗೂ ಈ ವಾಹನಗಳಿಗೆ ಈ ಯೋಜನೆಯಡಿ ನೇರ ಆರ್ಥಿಕ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಇನ್ನು ಈ ಯೋಜನೆಯ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ದೇಶದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳ ಖರೀದಿಯನ್ನು ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ 2015 ಫೇಮ್ ಇಂಡಿಯಾ

ಮೊದಲ ಹಂತದ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಈ ಯೋಜನೆಯ ಅವಧಿ 2015 to 2019 ಇನ್ನು ಫೇಮ್ ಇಂಡಿಯಾ ಸೆಕೆಂಡ್ ಯೋಜನೆಯನ್ನ 2019 to 2024 ಜಾರಿಗೊಳಿಸಲಾಯಿತು. ನಂತರ EMPS ಅಥವಾ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ 2024 ಅಥವಾ ವಿದ್ಯುತ್ ಚಲನಶೀಲತೆಯ ಉತ್ತೇಜನ ಯೋಜನೆ 2024 500 crore ಅನುದಾನದೊಂದಿಗೆ 4 ಕಾಲ ಜಾರಿಗೊಳಿಸಲಾಯಿತು. ನಂತರ 1/10/2024 to 31/3/2026 ಅವಧಿಯ PME ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲಾಯಿತು. ಈ ಯೋಜನೆಗೆ ಈಗ 10,900 crore ಅನುದಾನವನ್ನು ನೀಡಿ ಈ ಯೋಜನೆಯನ್ನು 31/3/2028 ವಿಸ್ತರಿಸಲಾಗಿದೆ. ಇದನ್ನೆಲ್ಲ ನಾವು ಗಮನಿಸಬೇಕಾದ ಅವಶ್ಯಕತೆ ಇದೆ. ಇನ್ನು ಈ ಯೋಜನೆಯ ಗುರಿಗಳೇನು ಅಂತ ನಾವು ನೋಡೋಣ. ಮೊಟ್ಟಮೊದಲಾಗಿ PM ಇ ಡ್ರೈವ್ ಯೋಜನೆಯು ಎಲೆಕ್ಟ್ರಿಕ್ ದ್ವಿಚಕ್ರ ತ್ರಿಚಕ್ರ ವಾಹನಗಳು ಮತ್ತು ಈ ಟ್ರಕ್ಗಳು ಇವುಗಳ ನೇರ ಖರೀದಿಗೆ ಪ್ರೋತ್ಸಾಹಧನದ ಮೂಲಕ ಬೆಂಬಲ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ಇನ್ನು ಎರಡನೆಯದಾಗಿ ಯೋಜನೆಯಡಿ 24.97 lakh ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳು ಮತ್ತು 39,034 ಈ ಆಟೋರಿಕ್ಷಾಗಳಿಗೆ ಸಹಾಯಧನವನ್ನು ನೀಡತಕ್ಕಂಥ ಗುರಿಯನ್ನು ಹೊಂದಲಾಗಿದೆ. ಇನ್ನು ಮೂರನೇದಾಗಿ PM ಇ ಡ್ರೈವ್ ಯೋಜನೆಯು 14,000 ಹೆಚ್ಚು ಈ ಬಸ್ಗಳಿಗೆ ಪ್ರೋತ್ಸಾಹನ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ನಾಲ್ಕನೆಯದಾಗಿ ತುರ್ತು ಆರೋಗ್ಯ ಸಾರಿಗೆಯನ್ನು ಆಧುನೀಕರಣಗೊಳಿಸಲು ಈ ಆಂಬುಲೆನ್ಸ್ಗಳಿಗೆ ಸಹಾಯಧನವನ್ನು ನೀಡತಕ್ಕಂಥದ್ದು ಕೂಡ ಇದರ ಗುರಿಯಾಗಿದೆ. ಇನ್ನು ಐದನೇದಾಗಿ ವಾಯು ಮಾಲಿನ್ಯ ನಿಯಂತ್ರಣಕ್ಕಾಗಿ ಒಟ್ಟು 5,600 ಈ ಟ್ರಕ್ಗಳಿಗೆ ಪ್ರೋತ್ಸಾಹನವನ್ನು ನೀಡಲಾಗ್ತಾ ಇದ್ದು ಅವುಗಳಲ್ಲಿ 1,100 ಟ್ರಕ್ಗಳನ್ನು ದೆಹಲಿಗೆ ಹಂಚಿಕೆ ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಈ PME ಡ್ರೈವ್ ಯೋಜನೆಯ ಉದ್ದೇಶಗಳೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಮೊಟ್ಟ ಮೊದಲನೇದಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಸಾರಿಗೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಎರಡನೇದಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ದೇಶದಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಖರೀದಿಯನ್ನು ಉತ್ತೇಜಿಸ್ತಕ್ಕಂಥದ್ದು. ಮೂರನೇದಾಗಿ ದೇಶೀಯವಾಗಿ ವಿದ್ಯುತ್ ವಾಹನಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಬಲಪಡಿಸ್ತಕ್ಕಂಥದ್ದು. ನಾಲ್ಕನೇದಾಗಿ ಇಂಧನದ ಬಳಕೆಯನ್ನು ಕಡಿಮೆ ಮಾಡಿ ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸ್ತಕ್ಕಂಥದ್ದು. ಐದನೇದಾಗಿ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಜಾಲವನ್ನು ವಿಸ್ತರಿಸ್ತಕ್ಕಂಥದ್ದು ಮತ್ತು ಅವುಗಳ ಪರೀಕ್ಷಾ ಸಂಸ್ಥೆಗಳನ್ನು ಆಧುನೀಕರಿಸಲು ಧನಸಹಾಯವನ್ನು ಮಾಡತಕ್ಕಂಥದ್ದು. ಇನ್ನು ಆರನೆಯದಾಗಿ ಎಲೆಕ್ಟ್ರಿಕ್ ವಾಹನಗಳ ಬೆಲೆಯನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಅವು ಕೈಗೆಟಕುವಂತಹ ಬೆಲೆಯಲ್ಲಿ ಸಿಗುವಂತೆ ಮಾಡ್ತಕ್ಕಂಥದ್ದು. ಏಳನೇದಾಗಿ ನಾವೆಲ್ಲರೂ ಕೇಳಿ ಗ್ರೀನ್ ಹೌಸ್ ಎಫೆಕ್ಟ್ ಅಂಥೇಳಿ ಈ ರೀತಿಯಾಗಿರ್ತಕ್ಕಂಥ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ತಡೆಗಟ್ಟತಕ್ಕಂಥದ್ದು. ಎಂಟನೇದಾಗಿ PME ಡ್ರೈವ್ ಡಿಜಿಟಲ್ ವೋಚರ್ ಮೂಲಕ ವಿದ್ಯುತ್ ಖರೀದಿಯನ್ನು ಸುಲಭಗೊಳಿಸಿ ಗ್ರಾಹಕರಿಗೆ ಸಹಾಯಧನ ಪ್ರಯೋಜನವನ್ನು ತಕ್ಷಣವೇ ತಲುಪಿಸುವಂತೆ ಮಾಡತಕ್ಕಂಥದ್ದು. ಇನ್ನು ಒಂಬತ್ತನೇದಾಗಿ ಸಾರಿಗೆ ಕ್ಷೇತ್ರದಲ್ಲಿ ಇಂಗಾಲದ ಹೆಜ್ಜೆ ಗುರುತುಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡತಕ್ಕಂಥದ್ದು. ಹತ್ತನೇದಾಗಿ ಭಾರತವನ್ನು ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯತ್ತ ಕೊಂಡೊಯ್ಯತಕ್ಕಂಥದ್ದು. ಇನ್ನು ಹನ್ನೊಂದಾಗಿ ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬೆಂಬಲಿಸತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ ಸಹಾಯಧನವನ್ನು ನೀಡಲಾಗ್ತದೆ. ಯಾವ ರೀತಿ ಅದನ್ನು ನೀಡಲಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಈ ಸಹಾಯ ಧನದ ಯೋಜನೆಯಡಿ ಈ ವಾಹನಗಳ ಖರೀದಿಗಾಗಿ 5 ರೀತಿಯಾದಂಥ ವರ್ಗೀಕರಣವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಮೊಟ್ಟ ಮೊದಲನೇದಾಗಿ ಈ ಚಕ್ರ ವಾಹನಗಳು ಅಂದರೆ E2W ಇವುಗಳ ಖರೀದಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 rupees ಗರಿಷ್ಠ 50,000 rupees ಸಹಾಯಧನವನ್ನು ನೀಡ್ತದೆ. ಇನ್ನು ಎರಡನೇ ವರ್ಗದಲ್ಲಿ ಈ ತ್ರಿಚಕ್ರ ವಾಹನಗಳು ಅಂದರೆ E3W ವೆಹಿಕಲ್ಸ್ ಅಂತ ಏನು ಹೇಳ್ತೇವೆ ಅವುಗಳಿಗೆ, ಅವುಗಳಲ್ಲಿ ಇ ರಿಕ್ಷಾ ಮತ್ತು L5 ವರ್ಗದ ವಾಹನಗಳಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 rupees ಗರಿಷ್ಠ 75,000 rupees ಸಹಾಯಧನವನ್ನು ನೀಡಲಾಗ್ತದೆ. ಮೂರನೇದಾಗಿ ಈ ಬಸ್ ಖರೀದಿಗೆ ಪ್ರತಿ ಕಿಲೋವ್ಯಾಟಿಗೆ 10,000 rupees 20 lakh ಗರಿಷ್ಠ 35 lakh ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ನಾಲ್ಕನೆಯದಾಗಿ ಈ ಟ್ರಕ್ಗಳಿಗೆ ಅಂತ ಹೇಳಿದರೆ ಅವುಗಳ ಗಿಗಾವ್ಯಾಟ್ ಅವರ್ ಎಂಬತಕ್ಕಂತಹ ಬ್ಯಾಟರಿಯ ವಿದ್ಯುತ್ ಸಾಮರ್ಥ್ಯ, ಅದನ್ನು ಸಂಕ್ಷಿಪ್ತವಾಗಿ GVW ಸಾಮರ್ಥ್ಯ ಅಂತ ಕರೀತೇವೆ, ಅಥವಾ ಅವುಗಳ ತೂಕದ ಆಧಾರದ ಮೇಲೆ 2.9 lakh 9.6 lakh ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಐದನೇ ವರ್ಗದಲ್ಲಿ ತುರ್ತು ಆರೋಗ್ಯ ಸಾರಿಗೆಯ ಆಧುನೀಕರಣಕ್ಕಾಗಿ ವಿದ್ಯುತ್ ಆಂಬ್ಯುಲೆನ್ಸ್ಗಳಿಗೆ 20 lakh ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು
ಈ ಸಂದರ್ಭದಲ್ಲಿ ಪಿಎಂಇ ಡ್ರೈವ್ ಅಂತಕ್ಕಂಥ ಒಂದು ವೋಚರನ್ನು ನಾವು ಪಡೀಬೇಕಾಗುತ್ತೆ. ಅದು ಏನು ಅನ್ನೋದನ್ನು ನಾವೀಗ ನೋಡೋಣ.

ಪಿಎಂಇ ಡ್ರೈವ್ ಡಿಜಿಟಲ್ ವೋಚರ್ ಅಂತಕ್ಕಂಥದ್ದು ಅರ್ಹ ವಿದ್ಯುತ್ ವಾಹನಗಳ ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳ ಖರೀದಿದಾರರಿಗೆ ಸಹಾಯಧನ ಪಡೆಯಲು ಇರತಕ್ಕಂತಹ ಒಂದು ಡಿಜಿಟಲ್ ಕೂಪನ್ ಆಗಿದೆ. ಇದು ಆಧಾರ್ ಆಧಾರಿತ ಈ ಕೆವೈಸಿ ಮೂಲಕ ದೃಢೀಕರಿಸಿದ ಅಧಿಕೃತ ಪೋರ್ಟಲ್ನಲ್ಲಿ ಉತ್ಪಾದಿಸಲಾಗುವಂತಹ ಒಂದು ವೋಚರ್ ಆಗಿದೆ. ಇದನ್ನು ಡೀಲರ್ಶಿಪ್ ಅಥವಾ ಅಧಿಕೃತ ಮಾರಾಟದಲ್ಲಿ ಬಳಸೋದ್ರಿಂದ ವಾಹನ ಖರೀದಿಯಲ್ಲಿ ತಕ್ಷಣವೇ ನಮಗೆ ರಿಯಾಯಿತಿ ಸಿಗುತ್ತೆ. ಇನ್ನು ಇದು ಹೇಗೆ ನಾವು ಪಡಿಬೇಕು, ಅದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಅನುಮೋದಿತವಾಗಿರತಕ್ಕಂತಹ ಡೀಲರ್ಶಿಪ್ನಿಂದ ಅಥವಾ ಅಧಿಕೃತ ಮಾರಾಟಗಾರರಿಂದ ಅರ್ಹವಾದಂತಹ ಈ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳನ್ನು ಖರೀದಿ ಮಾಡಬೇಕಾದ್ರೆ pmedrive.heavy.industries.gov.in ಗೆ ಭೇಟಿ ನೀಡಬೇಕು. ಇಲ್ಲಿ ಮುಖದ ದೃಢೀಕರಣ ಪ್ರಕ್ರಿಯೆಯ ಮೂಲಕ ಡೀಲರ್ ಪಿಎಂಇ ಡ್ರೈವ್ ಆ್ಯಪನ್ನು ಬಳಸಿ ಆಧಾರ್ ಆಧಾರಿತ ಈ ಕೆವೈಸಿಯನ್ನು ಪೂರ್ಣಗೊಳಿಸಲಾಗುತ್ತೆ. ನಂತರ ದೃಢೀಕರಣ ಅಂತಕ್ಕಂಥ ಯಶಸ್ವಿಯಾಗಿ ಪೋರ್ಟಲ್ನಲ್ಲಿ ಒಂದು ವಿಶಿಷ್ಟವಾದ ಇ ವೋಚರ್ ಸೃಷ್ಟಿಯಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿದಾಗ ನೋಂದಾಯಿತ ಮೊಬೈಲ್ಗೆ ವೋಚರ್ SMS

0: ಗೆ ಭೇಟಿ ನೀಡಬೇಕು. ಇಲ್ಲಿ ಮುಖದ ದೃಢೀಕರಣ ಪ್ರಕ್ರಿಯೆ ಮೂಲಕ ಡೀಲರ್ ಪಿಎಂಇ ಡ್ರೈವ್ ಆ್ಯಪನ್ನು ಬಳಸಿ ಆಧಾರ್ ಆಧಾರಿತ ಇ KYCಯನ್ನು ಪೂರ್ಣಗೊಳಿಸಲಾಗುತ್ತೆ. ನಂತರ ದೃಢೀಕರಣ ಅಂತಕ್ಕಂಥ ಯಶಸ್ವಿಯಾಗಿ ಪೋರ್ಟಲ್ನಲ್ಲಿ ಒಂದು ವಿಶಿಷ್ಟವಾದ ಇ ವೋಚರ್ ಸೃಷ್ಟಿಯಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿದಾಗ ನೋಂದಾಯಿತ ಮೊಬೈಲ್ಗೆ ವೋಚರ್ SMS ಮೂಲಕ ಬರುತ್ತದೆ. ಈ ವೋಚರ್ಗೆ ಸಹಿ ಮಾಡಿ ಅಧಿಕೃತ ಮಾರಾಟಗಾರರಿಗೆ ಸಲ್ಲಿಸಿದ ತಕ್ಷಣ ಅವರೂ ಸಹ ಸಹಿ ಮಾಡಿ ವೋಚರನ್ನು ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರೆ. ಸಹಾಯಧನವು ಅಂತಿಮ ಹಣ ಪಾವತಿಸಿದ ತಕ್ಷಣ ನಮಗೆ ದೊರಕುತ್ತದೆ. ಈ ವಾಹನ ತಯಾರಕರು ಈ ವೋಚರನ್ನು ಸರ್ಕಾರದಿಂದ ಸಹಾಯಧನವನ್ನು ಮರಳಿ ಪಡೆಯಲಿಕ್ಕೋಸ್ಕರ ಬಳಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 12 ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ, ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000 ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ಧಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನಿವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ, ಭಾರತ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಘೋಷಣೆಯೊಂದಿಗೆ ಆರಂಭವಾದ ಎನ್ಡಿಎ ಸರ್ಕಾರದ ಆಡಳಿತ ಇದೀಗ 12 ಪೂರೈಸಿದೆ. ದೇಶದ ಅಭಿವೃದ್ಧಿಗೆ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರ ತನ್ನ ಸಾಧನೆಗಳನ್ನು ಬಿಂಬಿಸುತ್ತಿದೆ. ಇಂದು ವಿಶೇಷವಾಗಿ ಯುವಜನರ ಸಬಲೀಕರಣದ ಕಡೆಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಇದೀಗ ಮೂಡಿಬರಲಿದೆ.
4: ಕಳೆದ 12 ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರವು ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ಕಳೆದ 12 ಸರ್ಕಾರವು ದೇಶದ ಯುವಶಕ್ತಿಗೆ ಗಮನ ನೀಡಿದೆ. ಭಾರತದ ಮುಂದಿನ ಪೀಳಿಗೆಯ ಸುಧಾರಣೆಗಳು ಈಗ ಸುಧಾರಣೆಯ ಅಭಿವ್ಯಕ್ತಿಯಾಗಿ ಮಾರ್ಪಟ್ಟಿವೆ. ಯುವ ಶಕ್ತಿಯು ಅದರ ಮೂಲಾಧಾರವಾಗಿದೆ. ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವಲ್ಲಿ ಮತ್ತು ವಿವಿಧ ವಲಯಗಳಲ್ಲಿ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಯುವ ಜನತೆ ಕೇಂದ್ರ ಬಿಂದುವಾಗಿದ್ದಾರೆ. 12 ಹೆಚ್ಚು ಹೊಸ ಉದ್ಯಮಿಗಳು ಪಿಎಂ ಮುದ್ರಾ ಯೋಜನೆ ಸಾಲ ಪಡೆದಿದ್ದು ಇದು ಯುವಕರ ಕನಸುಗಳಿಗೆ ಆಶೋತ್ತರವಾಗಿದೆ. ಸರ್ಕಾರವು ಯುವಕರಿಗೆ ಉದ್ಯೋಗ ಮತ್ತು ಸ್ವಾವಲಂಬನೆಯನ್ನು ಹೆಚ್ಚಿಸಲು ಸಬಲೀಕರಣಗೊಳಿಸುತ್ತಿದೆ ಮತ್ತು ಯುವಕರು ಉದ್ಯೋಗದ ಆಕಾಂಕ್ಷಿಗಳಲ್ಲ, ಉದ್ಯೋಗ ಸೃಷ್ಟಿಕರ್ತರಾಗುತ್ತಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 60,00,000 ಹೆಚ್ಚು ಯುವಕರು ಪ್ರಯೋಜನ ಪಡೆದಿದ್ದಾರೆ. ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯ ಅಡಿಯಲ್ಲಿ 1.6 ಹೆಚ್ಚು ಯುವಕರಿಗೆ ತರಬೇತಿಯನ್ನು ನೀಡಲಾಗಿದೆ. ಕೌಶಲ್ಯಪೂರ್ಣ ಪ್ರತಿಭೆಗಳ ಬೆಳೆಯುತ್ತಿರುವ ಗುಂಪು ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಶಕ್ತಿ ತುಂಬುತ್ತಿದೆ. ಉದ್ಯೋಗದ ಕನಸುಗಳನ್ನು ವಾಸ್ತವಕ್ಕೆ ತರುವ ರೋಜ್ಗಾರ್ ಮೇಳಗಳ ಮೂಲಕ 12,00,000 ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. 2.2 ಹೆಚ್ಚು ನವೋದ್ಯಮಗಳು, 23,00,000 ಹೆಚ್ಚು ಉದ್ಯೋಗದ ಅವಕಾಶಗಳನ್ನು ಮತ್ತು ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ 16,00,000 ನಾವೀನ್ಯತೆ ಯೋಜನೆಗಳನ್ನು ಸೃಷ್ಟಿಸಿವೆ. ಇದು ನವೋದ್ಯಮ ಪರಿಸರ ವ್ಯವಸ್ಥೆಗೆ ಪ್ರಬಲ ಅಡಿಪಾಯವನ್ನು ಒದಗಿಸಿದೆ. ತೆಲಂಗಾಣದ ವಾರಂಗಲ್ನ ಉದ್ಯಮಿ ಶಿಲ್ಪ ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮವು ನವೋದ್ಯಮ ಸಂಸ್ಕೃತಿಯನ್ನು ವೇಗ ವರ್ಧಿಸುತ್ತಿದೆ ಮತ್ತು ನಾವೀನ್ಯತೆ ಹಾಗೂ ಉದ್ಯಮಶೀಲತೆಗಾಗಿ ಬಲವಾದ ಮತ್ತು ಅಂತರ್ಗತ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ ಎಂದು ಹೇಳಿದ್ದಾರೆ. ಪಿಎಂ ಸೇತು ಯೋಜನೆಯಡಿಯಲ್ಲಿ 1,000 ಐಟಿಐಗಳ ಆಧುನೀಕರಣಕ್ಕಾಗಿ 60,000 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಇದು

0: ಯುವಕರನ್ನು ಉದ್ಯಮಕ್ಕೆ ಸಿದ್ಧ ಕೌಶಲ್ಯದೊಂದಿಗೆ ಸಜ್ಜುಗೊಳಿಸುತ್ತದೆ. ಸರ್ಕಾರದ ಬೆಂಬಲದೊಂದಿಗೆ ದೇಶದ ಯುವಶಕ್ತಿ ಭಾರತದ ಉದ್ಯಮ ಕ್ಷೇತ್ರಕ್ಕೆ ನೂತನ ಶಕ್ತಿ ನೀಡಿದೆ.
1: ಪ್ರಧಾನಿ ನರೇಂದ್ರ ಮೋದಿ ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಅವರು ಮೇ 26, 2014 ಪ್ರಧಾನಿಯಾಗಿ ಮೊದಲ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದರು. ಅವರು ಮೇ 13, 1952 ಮೊದಲು ಚುನಾಯಿತ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಮೇ 27, 1964 ಸೇವೆ ಸಲ್ಲಿಸಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಜವಾಹರ್ಲಾಲ್ ನೆಹರು ಅವರ ಅಧಿಕಾರಾವಧಿ 4,398 ದಿನಗಳು. ಮೇ 26, 2014 ಇಂದಿನ ಜೂನ್ 10, 2026 ಪ್ರಧಾನಿ ಮೋದಿಯವರ ನಿರಂತರ ಅಧಿಕಾರಾವಧಿ ಈಗ 4,399 ದಿನಗಳು. ಇದು ಅವರನ್ನು ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿಯನ್ನಾಗಿ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ದೇಶ ಮತ್ತು ಜಾಗತಿಕ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸಾಮಾಜಿಕ ಮಾಧ್ಯಮದಲ್ಲಿ ಈ ಐತಿಹಾಸಿಕ ಮೈಲಿಗಲ್ಲು ಕೇವಲ ಅಧಿಕಾರದಲ್ಲಿರುವ ಸಮಯದ ಮಾನದಂಡವಲ್ಲ, ಬದಲಾಗಿ ರಾಷ್ಟೀಯ ಅಭಿವೃದ್ಧಿ ಪ್ರಯಾಣದಲ್ಲಿ ಪರಿವರ್ತನಾ ಯುಗದ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಅವರೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ ಪ್ರಧಾನಿಯವರಿಗೆ ಶುಭಾಶಯ ತಿಳಿಸಿದ್ದಾರೆ. ಭಾರತದ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್, ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಅವರೊಟ್ಟಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವರಾದ ಡಾ ಜಿತೇಂದ್ರ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದರ್ ಯಾದವ್, ಮನೋಹರ್ ಲಾಲ್, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಭಿನಂದಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ದೇಶದ ಗ್ರಾಮೀಣ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ 1,25,000 ಕೋಟಿ ರೂಪಾಯಿಗಳ ಮಹತ್ವದ ಆರ್ಥಿಕ ಉತ್ತೇಜನ ಘೋಷಿಸಿದೆ. ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಅಡಿಯಲ್ಲಿ ಈಗಾಗಲೇ 30,000 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದರ ಜೊತೆಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಧ್ಯಂತರವಾಗಿ 95,692 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು, ಇದರಿಂದ ಒಟ್ಟು ಅನುದಾನದ ಮೊತ್ತ 1,25,000 ಕೋಟಿ ರೂಪಾಯಿ ಮೀರಲಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ಧಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಅವರು ಈ ಮಾಹಿತಿ ನೀಡಿದ್ದಾರೆ. ಮುಂದಿನ ತಿಂಗಳ 1ನೇ ತಾರೀಖಿನಿಂದ ಈ ಕಾಯ್ದೆ ದೇಶಾದ್ಯಂತ ಜಾರಿಗೆ ಬರಲಿದ್ದು, ಅದರ ಅನುಷ್ಠಾನಕ್ಕೆ ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳುವಂತೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. 26 ರಾಜ್ಯಗಳು ಈಗಾಗಲೇ ಅಗತ್ಯ ಬಜೆಟ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದು, ಕರ್ನಾಟಕ, ಜಾರ್ಖಂಡ್, ತೆಲಂಗಾಣ ಹಾಗೂ ಮಿಜೋರಾಂ ರಾಜ್ಯಗಳು ಅಗತ್ಯ ಕ್ರಮಗಳನ್ನು ಆರಂಭಿಸುವ ಭರವಸೆ ನೀಡಿವೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಖರೀದಿ ಮತ್ತು ರಕ್ಷಣಾ ಕ್ಷೇತ್ರದ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಇನ್ನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ IDEX ಹಾಗೂ MSME ಸ್ಟಾರ್ಟ್ಅಪ್ಗಳಿಗಾಗಿ ಪರೀಕ್ಷಾ ವಿಧಾನಗಳ ಕುರಿತ ಕಾರ್ಯಾಗಾರವು ನಾಳೆ ನವದೆಹಲಿಯಲ್ಲಿ ಆರಂಭವಾಗಲಿದೆ. ರಕ್ಷಣಾ ಪರಿಸರ ವ್ಯವಸ್ಥೆಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ನವೋದ್ಯಮಗಳ ಅರಿವು ಮತ್ತು ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಕಾರ್ಯಾಗಾರವು ರಕ್ಷಣಾ ಖರೀದಿ ಪ್ರಕ್ರಿಯೆಗಳು, ಪರೀಕ್ಷೆ ಮತ್ತು ಪ್ರಮಾಣೀಕರಣ ಕ್ರಮಗಳ ಕುರಿತು ಉದ್ಯಮ ಪ್ರತಿನಿಧಿಗಳಿಗೆ ಸಮಗ್ರ ಮಾಹಿತಿ ಒದಗಿಸುವ ಸಂವಾದಾತ್ಮಕ ವೇದಿಕೆಯಾಗಲಿದೆ. ವಿವಿಧ ಅಧಿವೇಶನಗಳಲ್ಲಿ ಮುಖ್ಯಸ್ಥರ ಸಮಗ್ರ

ರಕ್ಷಣಾ ಸಿಬ್ಬಂದಿ ಕಚೇರಿ ಹಾಗೂ ಇತರ ಸಂಬಂಧಿತ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಭಾಗವಹಿಸಿ ಉದ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಎರಡು ದಿನಗಳ ಕಾಲ ನಡೆಯುವ ಈ ಕಾರ್ಯಾಗಾರವು ಉದ್ಯಮ ವಲಯ ಎದುರಿಸುತ್ತಿರುವ ಪ್ರಾಯೋಗಿಕ ಸಮಸ್ಯೆಗಳಿಗೆ ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವ ಉದ್ದೇಶ ಹೊಂದಿದೆ. ಜಿನಿವಾದಲ್ಲಿ ನಡೆದ 114ನೇ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ ಐಎಲ್ಸಿಯಲ್ಲಿ ಭಾರತೀಯ ಪ್ರತಿನಿಧಿ ಮಂಡಳಿಯ ನೇತೃತ್ವವನ್ನು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ವಹಿಸಿದ್ದರು. ಇದು ಸಮಗ್ರ ಅಭಿವೃದ್ಧಿ, ಲಿಂಗ ಸಮಾನತೆ ಮತ್ತು ಸಾಮಾಜಿಕ ಸಂವಾದದತ್ತ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ. ಸಮ್ಮೇಳನದಲ್ಲಿ ಅವರ ಭಾಗವಹಿಸುವಿಕೆ ಹಾಗೂ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಗಳು ಭಾರತದ ಬಲಿಷ್ಠ ಮತ್ತು ಸಮನ್ವಯಿತ ರಾಜತಾಂತ್ರಿಕ ಉಪಸ್ಥಿತಿಯನ್ನು ಪ್ರತಿಬಿಂಬಿಸಿವೆ. ಸಮ್ಮೇಳನದ ಅಂಗವಾಗಿ ಸಚಿವೆ ಶೋಭಾ ಕರಂದ್ಲಾಜೆಯವರು ಹಲವು ರಾಷ್ಟ್ರಗಳ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000 ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ಧಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನೆವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ ಭಾರತದ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಕಾರ್ಯಕ್ರಮ ಉಲ್ಲಾಸ. ಉಲ್ಲಾಸ ಅಂದರೆ ನಿಮಗೆಲ್ಲ ಮನೋಲ್ಲಾಸವನ್ನು ನೀಡುವಂತಹ ಕಾರ್ಯಕ್ರಮ ಇದಾಗಿದೆ ಅಲ್ವಾ? ಇದು ಒಳಗೊಂಡಿದೆ ಹಾಗೆ ನಿಮಗೊಂದು ಅಂದರೆ ಕರುಣಾಳುಬ ಬೆಳಕೆ, ಆರೋಗ್ಯ ಬಿಂದು ಹಾಗೂ ಇಂಪಾದ ಭಾವಗೀತೆಗಳನ್ನು ಈ ಕಾರ್ಯಕ್ರಮ ಒಳಗೊಂಡಿದೆ. ಹಾಗೆ ನಿಮಗೊಂದು ಪ್ರಶ್ನೆ ಇರುತ್ತೆ ಅಲ್ವಾ? ಮೊದಲನೇದಾಗಿ ಈ ಪ್ರಶ್ನೆ ಯಾವುದಪ್ಪ ಅಂತ ನಿಮಗೆ ಕುತೂಹಲ ಇರುತ್ತಲ್ಲ, ಕೇಳ್ಬಿಡೋಣ ಒಂದು ಪ್ರಕಟಣೆಯ ನಂತರ.
1: ಉದ್ಯಮಗಳ ಅಭಿವೃದ್ಧಿ, ವ್ಯಾಪಾರದ ಅವಕಾಶಗಳು, ಬ್ರಾಂಡಿಂಗ್ ಆಗಿ ಒಂದೇ ವೇದಿಕೆ, ಒಂದು ದಿನದ ಸಮಾವೇಶ. ಬ್ರ್ಯಾಂಡ್ ಚಿತ್ರದುರ್ಗ, ಹಿಂದೂ ಎಕನಾಮಿಕ್ ಫೋರಂ ಚಿತ್ರದುರ್ಗ ಚಾಪ್ಟರ್, ವಿಡಿ ಸಾವರ್ಕರ್ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಬನಶಂಕರಿ ವಾಣಿಜ್ಯ ಸಹಕಾರ ಸಂಘದ ನೇತೃತ್ವದಲ್ಲಿ ಜೂನ್ 13 ಶನಿವಾರದಂದು ಬೆಳಗ್ಗೆ 8 6 ಮಹರ್ಷಿ ವಾಲ್ಮೀಕಿ ಭವನ ಚಿತ್ರದುರ್ಗ ಇಲ್ಲಿ ಏರ್ಪಾಡಾಗಿದೆ. ಮೊಬೈಲ್ ಸಂಖ್ಯೆ 8861.
0: ಇನ್ನು ತಡ ಮಾಡದೆ ಪ್ರಶ್ನೆಯನ್ನು ಹೇಳಿಬಿಡ್ತೇನೆ. ಭಾರತದ ಬ್ಯಾಡ್ಮಿಂಟನ್ ದಿಗ್ಗಜ ಅರ್ಜುನ್ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳಿಗೆ ಭಾಜನರಾದಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಕುವರ ಯಾರು? ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಿ. ಭಾರತದ ಬ್ಯಾಡ್ಮಿಂಟನ್ ದಿಗ್ಗಜ ಅರ್ಜುನ್ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳಿಗೆ ಭಾಜನರಾದಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಕುವರ ಯಾರು? ಎರಡು ಭಾವಗೀತೆಗಳ ಕಾಲಾವಕಾಶ ಇರುತ್ತೆ. ಆ ಕಾಲಾವಕಾಶದಲ್ಲಿ ಬಂದಿರುವಂತಹ ಉತ್ತರಗಳು ಅಥವಾ ಸಂದೇಶಗಳನ್ನು ಮಾತ್ರ ನಾನು ಗಣನೆಗೆ ತೆಗೆದುಕೊಳ್ತೇನೆ. ಈಗ ಈ ಕಾರ್ಯಕ್ರಮದಲ್ಲಿ ಇಂದು ನಾವು ಶಿಶುನಾಳ ಶರೀಫರ ಭಾವಗೀತೆಗಳನ್ನು ಕೇಳೋಣ. ಈ ಗೀತೆಯನ್ನು ಹಾಡಿದ್ದಾರೆ ಸಿ ಅಶ್ವಥ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಾನೊಂದು ಪ್ರಶ್ನೆಯನ್ನ ಕೇಳಿದ್ನಲ್ವಾ, ಲೇಟಾಗಿ ಟ್ಯೂನ್ ಮಾಡಿರೋರಿಗೂ ಕೂಡ ಈಗ ಮತ್ತೊಮ್ಮೆ ಹೇಳಿಬಿಡ್ತೇನೆ. ಒಂದು ಭಾವಗೀತೆ ಆಯಿತು, ಈಗ ಇನ್ನೊಂದು ಭಾವಗೀತೆಯ ಕಾಲಾವಕಾಶ ಇರುತ್ತೆ. ಭಾರತದ ಬ್ಯಾಡ್ಮಿಂಟನ್ ದಿಗ್ಗಜ ಅರ್ಜುನ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳಿಗೆ ಭಾಜನರಾದಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಕುವರ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದೆ. ಈಗ ಶಿಶುನಾಳ ಶರೀಫರ ಭಾವಗೀತೆಗಳನ್ನು ಕೇಳ್ತಾ ಇದ್ದೀವಿ ಉಲ್ಲಾಸ ಕಾರ್ಯಕ್ರಮದಲ್ಲಿ. ಈಗ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಕೇಳೋಣ.

ಕೆಳಗುರೆ ಶಿಶುನಾಳ ಶರೀಫರ ಭಾವಗೀತೆಯನ್ನು ಕೇಳ್ಕೊಂಬಂದ್ರಲ್ಲ, ಈಗ ಪ್ರಶ್ನೆಗೆ ಉತ್ತರವನ್ನು ಹೇಳುವಂತಹ ಸಮಯ. ಅಂದರೆ ಯಾರ್ಯಾರು ಸಂದೇಶಗಳನ್ನು ಕಳಿಸಿದರೆ, ಯಾವ ಯಾವ ಉತ್ತರಗಳನ್ನು ಕಳಿಸಿದರೆ ನೋಡೋಣ. ಪ್ರಶ್ನೆ ಇದಾಗಿತ್ತು, ಭಾರತದ ಬ್ಯಾಡ್ಮಿಂಟನ್ ದಿಗ್ಗಜ ಅರ್ಜುನ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳಿಗೆ ಭಾಜನರಾದಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಕುವರ ಯಾರು ಅಂತ ಪ್ರಶ್ನೆಯನ್ನು ಕೇಳಿದೆ. ಅದಕ್ಕೆ ಸಂದೇಶಗಳ ಮೂಲಕ ಉತ್ತರಗಳನ್ನು ಕಳಿಸಿರೋರು ನೇತ್ರ ನಟರಾಜ್ ಚಿತ್ರದುರ್ಗದಿಂದ ಶುಭ ಮಧ್ಯಾಹ್ನ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಶುಭ ಮಧ್ಯಾಹ್ನ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ಓಕೆ ವಾಣಿ ಸತೀಶ್ ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೆರೂರು ಆವರಗೆರೆ ಜಿಲ್ಲೆ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ಇಲ್ಲಿಂದ, ಓಕೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಲೇಔಟ್ ಅನ್ನಪೂರ್ಣ IUDP ಲೇಔಟ್ 8th cross ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಗಂಗಣ್ಣ ಹನಿಜೇನು ಇವರು ಕೂಡ HDಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಮೀರಾ ಅಮರನಾಥ್ ಅವರು ಜಯಲಕ್ಷ್ಮಿ ಬಡಾವಣೆ ಅಲ್ಲಿಂದ. ಶುಭ ಮಧ್ಯಾಹ್ನ ಮೇಡಮ್, ಹೇಗಿದ್ದೀರಾ? ಓಕೆ, ಈ ಸಂದೇಶ ಮಾತ್ರ ಚಿಕ್ಕಪ್ಪ ಶಾರದ ರಾಮೇಶ್ವರ ಅವರು, ತುಂಬ ಚೆನ್ನಾಗಿದ್ದೀನಿ ಚಿಕ್ಕಪ್ಪ ಅವರೇ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸಂದೇಶವನ್ನು ಓದ್ತಾ ಇದ್ದೇನೆ. ನಿಮ್ಮ ಉತ್ತರ ಸರಿಯಾಗಿದೆ. ಓಕೆ, ಉಮೇಶ್ ಸಿರಿಗೆರೆ ಇವರು ಕೂಡ ಸರಿಯಾದ ಉತ್ತರವನ್ನೇ ಹೇಳಿದ್ದಾರೆ. ಓಕೆ, ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ಉಮಾ ಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ 1st cross ಓಕೆ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ಹಂಪಸಾಗರದಿಂದ, ಓಕೆ ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ, ಓಕೆ ಮತ್ತೊಂದು ಹೆಸರಿದ್ದಂಗಿದೆ ಆಯುಷ್ ಶೆಟ್ಟಿ, ಓಕೆ ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸಿ ಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಇವರೆಲ್ಲ ಸೇರಿ ಸಂದೇಶವನ್ನು ಕಳಿಸಿದರೆ, ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ, ಇಲ್ಲೋಯ್ತು ಮೆಸೇಜ್, ಓಕೆ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರೋಡ್ ಚಿತ್ರದುರ್ಗದಿಂದ, ಓಕೆ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಮಾದಪ್ಪ ಹಾಗೂ ಕೃಷ್ಣ KM ಕಮಂಡಲಗೊಂದಿಯಿಂದ, MR ಶ್ರೀಕಂಠನ್ ಅಗ್ರಹಾರ್ ಮೈಸೂರು, ಓಕೆ ಮೈಸೂರಿನಿಂದ, ಎಂ ಈಶಣ್ಣ ಮುತ್ತಿಗಾರನಹಳ್ಳಿಯಿಂದ, ಕೈವಲ್ಯ ಸಾಹಿತಿ ಭೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ, ಓಕೆ ರಾಯಭಾಗ್ ತಾಲೂಕು ಮುಗಳಖೋಡದಿಂದ ಯಾರದು ಎಲ್ಲಿ ಹೋಯ್ತಪ್ಪ ಮೆಸೇಜ್ ಮುಂದೆ ಹೋಗ್ತಾ ಇದೆ, ರಾಯಭಾಗ ತಾಲೂಕು ಮುಗಳಖೋಡ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ್ ಅಭಿಷೇಕಯ್ಯ ಹಿರೇಮಠ್ ಇವರೆಲ್ಲ ಸೇರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಬೂಕನಕೆರೆ ವಿಜಯೇಂದ್ರ ಅವರು ಮೈಸೂರಿನಿಂದ, ಕೃಷ್ಣ DR ಮದ್ದನಕುಂಟ ಗ್ರಾಮ ಅಮರಾಪುರ ಮಂಡಲ ಸತ್ಯಸಾಯಿ ಜಿಲ್ಲೆ ಆಂಧ್ರಪ್ರದೇಶದಿಂದ, ಓಕೆ ಆಂಧ್ರಪ್ರದೇಶದಿಂದ ಆದರೂ ಕೂಡ ಸ್ವಚ್ಛವಾದ ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿದ್ದೀರಾ, ತುಂಬ ಧನ್ಯವಾದ ನಿಮಗೆ. ಶಾಂತಾಚಾರ ಬಡಗೇರೆ ಕೊಕ್ಕನೂರು ಹರಿಹರದಿಂದ, ಭಾರತದ ಬ್ಯಾಡ್ಮಿಂಟನ್ ದಿಗ್ಗಜ ಅಂತ ಎಲ್ಲ ಹೇಳಿ ಕಳಿಸಿದ್ದಾರೆ.

ಓಕೆ, ಅವರು ಮುಂಚೆ ಒಂದು ಸಂದೇಶವನ್ನು ಕಳಿಸಿದ್ರು, ತುಂಬ ವಿಸ್ತಾರವಾದಂತಹ ಒಂದು ಸಂದೇಶ. ಓಕೆ, ಅದೆಲ್ಲ ಹೇಳೋಕ್ಕಾಗಲ್ಲ ಕೊನೆಯಲ್ಲಿರುವಂಥದ್ದು, ಯಾಕೆಂದರೆ ನಾನು ಹೇಳಿರುವಂಥ ಹೆಸರುಗಳೇ ಅದರಲ್ಲಿ ಅವರು ಹೇಳಿದ್ದಾರೆ. ಈ ಕಾರ್ಯಕ್ರಮ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿತು, ಇಂತಹ ಉತ್ತಮ ಜ್ಞಾನಪೂರ್ಣ ಹಾಗೂ ಮನರಂಜನಾತ್ಮಕ ಕಾರ್ಯಕ್ರಮಗಳನ್ನು ಮುಂದೆಯೂ ನಿರಂತರವಾಗಿ ಪ್ರಸಾರ ಮಾಡಲಿ ಎಂಬ ಹಾರೈಕೆಯೊಂದಿಗೆ ಮತ್ತೊಮ್ಮೆ ನಿರೂಪಕರಿಗೆ ಹಾಗೂ FM ಚಿತ್ರದುರ್ಗ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇವರು ಮಾಹಿತಿ ಕಣಜ ಹಾಗೂ ಜನಪದ ಗೀತೆಗಳನ್ನು ಮೆಚ್ಚಿ ಈ ಸಂದೇಶವನ್ನು ಕಳಿಸಿರುವಂಥದ್ದು. ಒನಕೆ ಓಬವ್ವನ ತವರೂರು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್, ಚೈತ್ರ, ಸೋನು ಹಾಗೂ ಪ್ರಜ್ವಲ್ ಇವರೆಲ್ಲರೂ ಸೇರಿ ಸಂದೇಶವನ್ನು ಕಳಿಸಿದರೆ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಕೂಡ ಉತ್ತರವನ್ನು ಸರಿಯಾಗಿಯೇ ಕಳಿಸಿದರೆ. ಇದ್ಯಾವ ಮೆಸೇಜ್ ಡಿಲೀಟ್ ಆಗಿಬಿಟ್ಟಿದೆ. ಓಕೆ, ನಾಗೇಂದ್ರ ಗುಂಡಮ್ಮ, ದೊಡ್ಡವುಳ್ಳ ಅರ್ತಿ, ಚಳ್ಳಕೆರೆ ತಾಲೂಕು, KP ದಿನೇಶ್ ಭಟ್, ಅರ್ಚನಾ ಭಟ್, ಕೌರಿ ಮಂಡಗದ್ದೆ ಹೋಬಳಿ, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಇವರು ಕೂಡ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಅಶ್ವಿನಿ ಪೊನ್ನಪ್ಪ, ಅನೂಪ್ ಶ್ರೀಧರ್ ಹಾಗೂ ಚಿರಾಗ್ ಶೆಟ್ಟಿ ಕಳುಹಿಸಿದವರು. ಓಕೆ, ನೀವೆಲ್ಲ ಮೊದಲು ನಿಮ್ಮ ಹೆಸರು ಹಾಗೂ ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ ನಂತರ ಉತ್ತರವನ್ನು ಕಳಿಸ್ಬೇಕಾಗತ್ತೆ. ವಿಜಯಪುರ ಸಂಗಮೇಶ್ವರ ಕಾಲೋನಿ ಗ್ಯಾಂಗ್ ಬಾವಾಡಿ ಪ್ರದೇಶದಿಂದ ಕಾವೇರಿ ಪ್ರವೀಣ್ ಹಾಗೂ ಸಮರ್ಥ ಕುಲಕರ್ಣಿ. ಓಕೆ, ಲಾಸ್ಟಲ್ಲೇ ನಿಮ್ಮ ಹೆಸರುಗಳನ್ನು ಹೇಳಿದ್ದೀರಾ, ಹೀಗೆ ಬೇಡ. ನೀವು ಸಂದೇಶವನ್ನು ಕಳಿಸ್ಬೇಕಾದ್ರೆ ಫಸ್ಟ್ ನಿಮ್ಮ ಹೆಸರು, ಅದನಂತರ ಊರಿನ ಹೆಸರು, ಇಲ್ಲ ಊರಿನ ಹೆಸರು ಫಸ್ಟ್ ಹಾಕಿ, ಇಲ್ಲ ನಿಮ್ಮ ಹೆಸರು ಹಾಕಿ, ಆಮೇಲೆ ಲಾಸ್ಟಲ್ಲಿ ಉತ್ತರವನ್ನು ಕಳಿಸ್ಬೇಕು. ಮಲ್ಲಿಕಾರ್ಜುನ ಮೊಗಲಹಳ್ಳಿ ಗ್ರಾಮ, ಮೊಳಕಾಲ್ಮೂರು ತಾಲೂಕು, ಸಾವಿತ್ರಮ್ಮ, ಸುರೇಂದ್ರ ಶೆಟ್ಟಿ, ರಜನಿ, ಶ್ರೀಕಂಠ, ಸಚಿನ್, ಭಾಸ್ಕರ್, GHR ಲೇಔಟ್, ಚಿತ್ರದುರ್ಗದಿಂದ. ಅಂಜಿನಪ್ಪ ಗಂಗಮ್ಮ, ಸುಟ್ಟಕರ್ನಾರಹಟ್ಟಿ ಲೋಯ್ತು, ಓಕೆ, ಸುಟ್ಟಕರ್ನಾರಹಟ್ಟಿಯಿಂದ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಎನ್ ಮಾರಣ್ಣ ಶಿಕ್ಷಕರು ತಳುಕು ಚಳ್ಳಕೆರೆ ತಾಲೂಕಿನಿಂದ. ಶ್ರೀಕಂಠಮೂರ್ತಿ, ಸ್ಕಂದನ್, ಭಾಸ್ಕರ್ ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗದಿಂದ. ಲತಾ ಸುಹಾಸ್ ಹೊಸಕೋಟೆಯಿಂದ. ಸುನೀತಾ ನಾಗರಾಜ್ ಚಿತ್ರದುರ್ಗ. ಚಿರಾಗ್ ಶೆಟ್ಟಿ ಇಲ್ಲಿಂದ. ಅಮೃತ ರಮೇಶ್ ಅವರು ಕೂಡ ಚಿತ್ರದುರ್ಗದಿಂದ, ಹರಪನಹಳ್ಳಿ ತಾಲೂಕು, ಚಿಗಟೇರಿಯಿಂದ. ಯಾರದು? ಕೆಂಚನಗೌಡ ರಮೇಶ್ ಅವರು. ಓಕೆ, ಸಿದ್ದಲಿಂಗಮೂರ್ತಿ ಸಿರಿಗೆರೆ ಅವರು ಕೂಡ ಸಂದೇಶದಲ್ಲಿ ಸರಿ ಉತ್ತರವನ್ನೇ ಹೇಳಿದ್ದಾರೆ. ಓಬಣ್ಣ ಪಿ ಶಿವಣ್ಣ, ಪಿ ಓಬನಹಳ್ಳಿ, ಚಳ್ಳಕೆರೆ ತಾಲೂಕು. ಗುಮ್ಮನೂರು ಟೈಲರ್ ಚೆನ್ನಪ್ಪ ಅವರು ಕೂಡ ಸಂದೇಶಗಳನ್ನು ಕಳಿಸಿದ್ದಾರೆ. ಓಕೆ, ನಾನು ಹೇಳಿದಂತಹ ಈ ಸಮಯದಲ್ಲಿ ಸರಿ ಉತ್ತರ ಹೇಳಿರುವಂಥವರು ಹಾಗೆ ಸಂದೇಶವನ್ನು ಕಳಿಸಿರುವಂತಹ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಇಲ್ಲಿ ತನಕ ಬಂದಿರುವಂತಹ ಎಲ್ಲ ಸಂದೇಶಗಳನ್ನು ಕೂಡ ಕಂಪ್ಲೀಟಾಗಿ ಓದ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಪ್ರಕಾಶ್ ಪಡ್ಕೋಣೆ. ಅಂದರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಕುವರ ಅಂತ ಹೇಳಿದ್ನಲ್ವಾ, ಅಂದರೆ ಇವರ ಹೆಸರು ಹೇಳೋಕ್ಕೂ ಕೂಡ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಇವತ್ತು ಪ್ರಕಾಶ್ ಪಡ್ಕೋಣೆ ಅವರ ಹುಟ್ಟಿದ ದಿನ ಅಂತಲೂ ಹೇಳ್ಬೋದು. ಭಾರತ ಕಂಡ ಸರ್ವಕಾಲಿಕ ಶ್ರೇಷ್ಠ ಬ್ಯಾಡ್ಮಿಂಟನ್ ಆಟಗಾರರು ಕೂಡ ಆಗಿದ್ದಾರೆ. ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ವಿಶ್ವ ನಂಬರ್ 1 ಸ್ಥಾನವನ್ನು ತಂದುಕೊಟ್ಟ ಮೊದಲಿಗರು ಅಂತಲೇ ಹೇಳ್ಬೋದು. 1980 ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಗೆಲ್ಲುವ ಮೂಲಕ ಇತಿಹಾಸ ಸೃಷ್ಟಿ ಮಾಡಿದ ಇವರು ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿದವರು ಅಂತಲೇ ಹೇಳಬಹುದು. ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಯಾವಾಗ ಬಂತು? 1982 ಪದ್ಮಶ್ರೀ ಪ್ರಶಸ್ತಿ ಮತ್ತು 1972 ಅರ್ಜುನ ಪ್ರಶಸ್ತಿ ಇವರಿಗೆ ನೀಡಿ ಗೌರವಿಸಲಾಯಿತು. ಭಾರತೀಯ ಬ್ಯಾಡ್ಮಿಂಟನ್ ಸಂಸ್ಥೆಯಿಂದ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ನ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ಅಂತಲೇ ಹೇಳಬಹುದು. ಓಕೆ, ನಾನು ಕೇಳಿದ ಪ್ರಶ್ನೆ, ಭಾರತದ ಬ್ಯಾಡ್ಮಿಂಟನ್ ದಿಗ್ಗಜ ಅರ್ಜುನ್ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳಿಗೆ ಭಾಜನರಾದಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಕುವರ ಪ್ರಕಾಶ್ ಪಡ್ಕೋಣೆ ಅಂತಲೇ ಹೇಳಬಹುದು. ಓಕೆ, ಉತ್ತರ ಎಲ್ರಿಗೂ ಗೊತ್ತಾಯಿತು ಅಂತ ಅನಿಸುತ್ತೆ.

0: ಒಂದು ಪ್ರಕಟಣೆಯನ್ನ ಕೇಳ್ಬಿಡೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಇನ್ನು ಮುಂದೆ ಕೇಳಿ.
4: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ,
5: ವಿ ಸೀತಾರಾಮಯ್ಯ. ಈ ಹೆಸರು ನೆನೆಸ್ಕೊಂಡ್ರೆ ಕಣ್ಣು ಒದ್ದೆ ಆಗತ್ತೆ ನನಗಂತೂ. ಅಂಥ ಹೃದಯವಂತ ಮನುಷ್ಯನ ನಾವು ನೋಡೋಕೆ ಸಾಧ್ಯ ಇಲ್ಲ. ಅವ್ರ ಹೆಸರು ಎಲ್ರಿಗೂ ಗೊತ್ತಿರುವಂಥದ್ದೇ. ಎಷ್ಟೋ ಜನಕ್ಕೆ ವಿ ಸಿ ಹೆಸರು ಗೊತ್ತಿಲ್ಲದೆ ಹೋದರೂ ಅವ್ರು ಬರೆದಂಥ ಕವನದ ಹಾಡು ಹಾಡು ಎಲ್ರಿಗೂ ನೆನಪಿರುತ್ತೆ. ಪ್ರತಿಯೊಂದು ಮದುವೆಯಲ್ಲಿ ಮಗಳನ್ನು ಗಂಡನ ಮನೆ ಕಳಿಸ್ಕೊಡೋ ಸಂದರ್ಭ ಬಂದಾಗ ಎಲ್ಲರ ಮನಸ್ಸಿನಲ್ಲಿ ಬರುವಂಥ ಹಾಡು ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು. ಅದ್ಭುತ ಹಾಡು. ಅದನ್ನು ಬರೆದಂಥವರು ವಿ ಸೀತಾರಾಮಯ್ಯ. ಆ ಹಾಡನ್ನು ಕೇಳಿದಾಗ ಬರೀ ಹೆಣ್ಣಿನ ತದ್ದೆ ತಾಯಿಯರು ಮಾತ್ರ ಅಲ್ಲ, ಅಲ್ಲಿದ್ದಂಥ ಎಲ್ಲರ ಕಣ್ಣು ಹೃದಯಗಳನ್ನು ಒದ್ದೆ ಮಾಡಿಬಿಡ್ತದೆ. ಇದು ಕನ್ನಡ ನಾಡು ಕಂಡಂಥ ಅತ್ಯಂತ ಹೃದಯವಂತ ವಿ ಸಿ. ಅವ್ರ ಬಗ್ಗೆ ಒಬ್ಬರು ಕವಿಗಳು ಮಾತು ಹೇಳ್ತಾರೆ ರೀ, ವಿ ಸಿ ಹೇಗಿದ್ರು ಅಂತ. ಅವ್ರು ಹೇಳ್ತಾರೆ, ಹೃದಯ ಅನ್ನೋದು ಎದೆ ಎಡಗಡೆ ಇದೆಯೋ ಬಲಗಡೆಯೋ ಎಲ್ಲೋ ಇದೆ ಅಂತ ವೈದ್ಯ ಶಾಸ್ತ್ರಜ್ಞರು ಹೇಳ್ತಾರೆ. ಆದರೆ ಇಡೀ ದೇಹವೇ ಹೃದಯ ಆಗಿರುವಂಥ ವ್ಯಕ್ತಿ ಸೀತಾರಾಮಯ್ಯ ಮಾತ್ರ. ಇಡೀ ದೇಹವೇ ಹೃದಯ ಅವರು. ಎಲ್ಲಿ ನೋಡಿದ್ರೆ ಹೃದಯ ಅವ್ರು ಏನು ಅಸಾಧ್ಯ ಪ್ರೀತಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ, ಅವ್ರ ಮನೆಗೆ ಹೋದರೆ ಎಷ್ಟು ಕಾಳಜಿ ಮಾಡಬೇಕು. ಅವ್ರ ಕಾಫಿ ಪುಡಿ ಈ ಅಂಗಡಿಯಿಂದಾನೇ ಬರಬೇಕು, ತರಕಾರಿ ಇಲ್ಲಿಂದಾನೇ ಬರಬೇಕು, ಆ ಅಡುಗೆ ಮಾಡಿದಾಗ ಪಲ್ಯ ಮಾಡಿದಾಗ ಗೋಡಂಬಿ ಹಾಕಲೇಬೇಕು. ಇಷ್ಟೆಲ್ಲ ನಸನಸೆ. ಅವ್ರು ಪ್ರತಿಯೊಂದರಲ್ಲೂ ಸುಂದರತೆ ಕಾಣುವಂಥ ಮನುಷ್ಯ. ಪ್ರತಿಯೊಂದರಲ್ಲೂ ಯಾರನ್ನೂ ಕನಸಿನಲ್ಲಿ ಕೂಡ ನೋಯಿಸೋಕೆ ಸಾಧ್ಯ ಇಲ್ಲ ಅವರು. ಅಜಾತ ಶತ್ರು. ಒಂದು ಬಾರಿ ಅವರು ಎದೆನೋವಾಯಿತು ಅಂತ ಹೇಳಿದ್ರಂತೆ, ಕಾಯಿಲೆ ಬಂತು ಅಂತ ಆಸ್ಪತ್ರೆಗೆ ಹೋದರು. ವೈದ್ಯರು ಇವರು ಎದೆ ಭಾಗ ಎಕ್ಸ್ರೇ ಮಾಡಿದ್ರಂತೆ, ಎದೆ ಭಾಗದ್ದು. ಅದೇನದು ಅಂತ ವಿ ಸಿ ಕೇಳಿದರು. ಆ ಡಾಕ್ಟರ್ ಅದನ್ನು ಬೆಳಕಿನೊಳಗೆ ಹಾಕಿ ನೋಡಿ ಎಲ್ಲ ಮಾಡಿ ವಿ ಸಿ ಕೊಟ್ಟರತ್ತೆ, ಇದು ನೋಡಿ ನಿಮ್ಮ ಎದೆ ಎಕ್ಸ್ರೇ ಇದು ಅಂತ. ಅದ್ರ ಕುತೂಹಲದಿಂದ ನೋಡಿದ್ರಂತೆ. ನೋಡಿಬಿಟ್ಟು, ಛೇ ಇದೇನು ಪ್ರಾರಬ್ಧಪ್ಪ ಇದು, ಇದೇನು ಬಣ್ಣನ, ಡೆಪ್ತ್ ಇದೆಯಾ ಇದರೊಳಗೆ? ಅವರು ಬಹಳ ಕಲಾಕೃತಿಗಳನ್ನು ಚೆನ್ನಾಗಿ ವಿಮರ್ಶೆ ಮಾಡೋರು. ಇದಕ್ಕೇನು ಡೆಪ್ತ್ ಇದೆಯಾ, ಫಾರ್ಮ್ ಇದೆಯಾ, ಕಾನ್ಫಿಗರೇಷನ್ ಇದೆಯಾ, ಲೆವೆಲ್ ಇದೆಯಾ? ಯಾವುದೂ ಇಲ್ಲಲ್ರಿ. ಒಂದು ಒಳ್ಳೆ ಪೇಂಟಿಂಗ್ ಆಗಿದ್ರೆ ಇಡೀ ದಿವಸ ನೋಡ್ತಾ ಕೂತ್ಕೋಬಹುದಪ್ಪ. ಪಾಪ ವೈದ್ಯರ ಹಣೆ ಬರ, ಇಂಥವೇ ನೋಡ್ಕೊಂಡು ಕೂತ್ಕೋಬೇಕವರು. ನಮ್ಮೇಷ್ಟ್ರ ವೃತ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳೋರು. ಕಾವ್ಯ ಓದ್ಬೋದು, ಸಂಗೀತ ಕೇಳ್ಬೋದು. ವಿ ಸಿ ಅವರಷ್ಟೇ ಪ್ರಸಿದ್ಧವಾದದ್ದು ಅವ್ರ ರುಮಾಲು. ನಾನು ಒಂದ್ಸಲ ಸಿಕ್ಕಾಕೊಂಡು ಪಜೀತಿ ಆಗಿದ್ದೀನಿ. ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಮರುದಿವಸ ಅಂದ್ರೆ ಹೊಸ ರುಮಾಲ್ ಬೇಕದು. ಅಲ್ಲಿ ನಮ್ಮ ಕೋಟೆ ದೇವಸ್ಥಾನ ಹತ್ರ ಅಲ್ಲಿ ಒಂದು ಅಂಗಡಿಗಳು ಸಾಲಿಡದ ಅಂಗಡಿ ಇದಾವೆ, ಹೋಗೋಣ ಬನ್ನಿ ಮೇಷ್ಟ್ರೆ ಅಂದ್ರೆ ಹೋದ್ವಿ. ಅವ್ರಿಗೆ 103 ಕೌಂಟಿಂದೇ ಬೇಕು. ನನಗೆ ಗೊತ್ತಿರಲಿಲ್ಲ ಮೊದಲು ಕೌಂಟ್ ಅಂದ್ರೆ ಏನು ಅಂತ. ಅವ್ರು ನೋಡಿದ ಮೇಲೆ ಗೊತ್ತಾದದ್ದು, ಆ ರುಮಾಲು 103 ಕೌಂಟಿಂದಿರ್ಬೇಕು. ಅಂಗಡಿಗೆ ಹೋಗ್ಬೇಕು, ಇದು 104, ಇದು 3 ಅಲ್ಲ. ಅವ್ನು 3 ಏನೋ ಏನು ಗೊತ್ತಿಲ್ಲ, ಅದು 3 ಅಲ್ಲ, 4 ಅದು, ನಾನು 3 ಬೇಕು. 10 ಅಂಗಡಿ ತಿರುಗಾಡ್ಬೇಕು, ಅದೇ ಜಾತಿ ಮಲ್ಲು ಬಟ್ಟೆ ತಗೋಬೇಕು, ಅದೇ ನಂಬರ್ ಬರಬೇಕು, ಅದನ್ನು ಮಡಚಿ ತಿಕ್ಕಿ ತಿಕ್ಕಿ ತಿಕ್ಕಿ ಅದು ರುಮಾಲು ಎಷ್ಟು ಚೆನ್ನಾಗಿ ಜೋಡಿಸ್ಕೋಬೇಕು. ನೀವು ವಿ ಸಿ ಅವ್ರ ಕಾವ್ಯ ಚೆನ್ನಾಗಿಲ್ಲ ಅಂದ್ರೆ ಬೇಜಾರಾಗ್ತಿರ್ಲಿಲ್ಲ ಅವ್ರಿಗೆ, ನಿಮ್ಮ ಲೆಕ್ಚರ್ ಚೆನ್ನಾಗಿರ್ಲಿಲ್ಲ ಇವತ್ತಂದ್ರೆ ಬೇಜಾರಾಗ್ತಿರ್ಲಿಲ್ಲ. ನೀವು ಹಾಕೊಂಡದ್ ರುಮಾಲು ಸೊಟ್ಟಾಗಿತ್ತು ಅಂದ್ರೆ ಮಾತ್ರ ಕಷ್ಟ ಅವ್ರಿಗೆ, ಭಾಳ ಬೇಜಾರಾಗ್ಬಿಟ್ಟು. ವಾರಗಟ್ಟಲೆ ನೋಡ್ರಿ, ಹೋದ ಭಾನುವಾರ ಮಾತಾಡಿದ್ದೆ, ರುಮಾಲು ಸರಿ ಇರಲಿಲ್ಲ ಅಂದ್ಬಿಟ್ರು ಅವರು. ಅಷ್ಟು ನಸನಸೆ ಸ್ವಭಾವದ ಮನುಷ್ಯ, ಅಸಾಧ್ಯ ಮೃದು ಮನುಷ್ಯರು ಬಿಡಿ. ಒಂದು ಒಂದು ಗಿಡಕ್ಕೆ ಮರಕ್ಕೆ ಹಾಕೋಕ್ಕೂ ಆಗ್ತಿರ್ಲಿಲ್ಲ ಅವ್ರಿಗೆ. ಲಾಲ್ಬಾಗ್ ಅಲ್ಲಿ ವಾಕಿಂಗ್ ಹೋಗ್ಬೇಕು, ಪ್ರತಿಯೊಂದು ಮರ ಮುಟ್ಟಿ ಮುಟ್ಟಿ ಬರಬೇಕು, ಮುಟ್ಟಿ ಮುಟ್ಟಿ ಬರಬೇಕು. ಬರೀ ನೋಡೋದಷ್ಟೇ ಅಲ್ಲ, ಯಾರು ಹೋದ ಜೊತೆಗೆ ಹೋದ್ರೆ ಒಂದು ಮರ ಮುಟ್ಟಿ, ಈ ಮರ ಇದೆಯಲ್ಲ ನನ್ನ 35 ಸ್ನೇಹಿತ ನೋಡಿ ಇದು ಅಂತ ಮೆಲ್ಲಿಗೆ. ಆ ತಟ್ಟೋದಂದ್ರೆ ಜೋರಾಗಿ ಹೊಡೆಯೋಂಗಿಲ್ಲ, ಅದ್ರ ಮೇಲೆ ತಲ್ಟಬೇಕು ಎಲ್ಲಿ ಪೆಟ್ಟಾಗ್ತದೆ ಅನ್ನೋ ಹಾಗೆ. ಒಂದು ಸಲ ಮಂಗಳೂರಿಂದ ಕೂಶಿ ಹರದಾಸ್ ಭಟ್ರು ಬಂದಿದ್ರು ವಿ ಸಿ ಅವ್ರನ್ನ ಯಾವುದೋ ಕಾರ್ಯಕ್ರಮ ಕರಿಬೇಕು ಅಂತ. ಅವ್ರಿಗೆ ಅನಿಸ್ತು ಅಂದ್ರೆ ವಿ ಸಿ ಬರ್ಲಿಕ್ಕಿಲ್ಲ ತಕ್ಷಣದ. ಈಗ ವಿ ಸಿ ಅವರು 1 ತಿಂಗಳು 2 ತಿಂಗಳು ಮೊದಲೇ ಅವ್ರ ಕಾರ್ಯಕ್ರಮ ಎಲ್ಲ ಗೊತ್ತಾಗಿರೋದು, ಇದು ಮುಂದಿನ ವಾರನೇ ಇರೋ ಕಾರ್ಯಕ್ರಮ, ಬರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು, ಸರ್ ಹಿಂಗಿದೆ ಕಾರ್ಯಕ್ರಮಕ್ಕೆ ನೀವು ಬಂದಿದ್ರೆ ಚೆನ್ನಾಗಿತ್ತು ಅಂದ್ರು. ಹೇ ಬಂದಿದ್ರೆ ಚೆನ್ನಾಗಿತ್ತು, ಬಂದೇ ಬರ್ತೀನಪ್ಪ ನಾನು ಅಂದ್ಬಿಟ್ರು. ಅವ್ರಿಗೆ ಆಶ್ಚರ್ಯ ಸಂತೋಷ ಎರಡೂ, ಮುಂದಿನ ವಾರದ ಕಾರ್ಯಕ್ರಮ ಬರೋಕೆ ರೆಡಿ ಇದ್ದಾರೆ, ಇವ್ರು ಗಟ್ಟಿ ಕೈ ಹಿಡ್ಕೊಂಡ್ಬಿಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕಾಯ್ತಿದ್ರೇನೋ ಅನ್ನೋ ಹಾಗೆ ಸಂಭ್ರಮದಿಂದ. ಅಯ್ಯೋ ನೀ ಬಂದದ್ ಬಹಳ ಒಳ್ಳೇದಾಯ್ತಪ್ಪ, ಕರೆದದ್ ಬಹಳ ಒಳ್ಳೇದಾಯ್ತು, ನಾ ಬಂದ್ಬಿಡ್ತೀನಿ 2 ದಿವಸ ಇರ್ಬೇಕಲ್ಲಿ ಅಂತ ಕೇಳಿದ್ರು. ಅವ್ರು 2 ದಿವಸ ಇರ್ಬೇಕಾಗತ್ತೆ. ಇಲ್ಲಪ್ಪ ಇನ್ನೊಂದು 2 ದಿವಸ ಸೇರಿಸಿ 4 ದಿವಸ ಇರ್ತೀನಿ ಅಂದ್ರು. ಅವ್ರಿಗೆ ಆಶ್ಚರ್ಯ, ಕರೆದ್ರೆ ಬರೋಲ್ಲ ವಿ ಸಿ ಸಿಗೋದಿಲ್ಲ ಅಂಥದ್ದು, 4 ದಿವಸ ಬರ್ತೀನಿ ಅಂತಾರಲ್ಲ ಏನು ವಿಶೇಷ? ಹರಿದಾಸ್ ಭಟ್ರು ಕೇಳಿಬಿಟ್ರಂತೆ, ಸರ್ ನೀವು ಬರ್ತೀರಿ ನಂಬಿಕೆ ಇರಲಿಲ್ಲ ನನಗೆ, 4 ದಿವಸ ಬರ್ತೀವಂತೀರಿ ಏನು ವಿಶೇಷ ಅಂತ. ಆಗ ಬಿಸಿ ಹೇಳಿದ ಮಾತನ್ನು

0: ಮನಸ್ಸಿ ಸ್ನೇಹಿತರೆ, ವಿಶೇಷ ಏನಿಲ್ಲ. ಭಟ್ರೆ, ಮನೆಯಲ್ಲಿ ನನ್ನ ಮಕ್ಕಳು ಮನೆ ಹಿಂದಿನ ಜಾಗ ಇದೆಯಲ್ಲ ಸ್ವಲ್ಪ, ಅಲ್ಲಿ ಮನೆ ಕಟ್ಟಬೇಕು ಅಂತ ತಯಾರಿ ಮಾಡ್ತಿದ್ದಾರೆ. ಅಲ್ಲಿ ನಡುವೆ ಒಂದು ಮಧ್ಯದ ಹಲಸಿನ ಮರ ಇದೆ. ಆ ಕಟ್ಟಡ ಕಟ್ಟಬೇಕಾದ್ರೆ ಹಲಸಿನ ಮರ ಕಡಿಬೇಕಾಗತ್ತೆ. ಮುಂದಿನ ವಾರ ಶುರು ಮಾಡ್ತಾರೆ ಅದನ್ನು. ಆ ಘೋರ ಕೆಲಸವನ್ನು ನನ್ನ ನೋಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಯಾವುದಾದ್ರೂ ಊರಿಗೆ ಹೋಗ್ಬೇಕಂತಿದ್ದೆ. ನೀವು ಹೇಗೂ ಕರೆದಿದ್ದೀರಿ, ನಿಮ್ಮ ಊರಿಗೆ ಬರ್ತೀವಿ, 4 ದಿವಸ ಇದ್ದು ಆ ಮರ ಗಿರ ಕಡೋದು ಆದ್ಮೇಲೆ ವಾಪಸ್ ಬರ್ತೀನಿ ನಾನು ಅಂತ. ಈ ಥರದ ಇದ್ರು ನಮ್ಮ ವಿಸಿ ಸೌಂದರ್ಯದ ಮಾಧುರ್ಯದ ಸರಸ ಸಜ್ಜನಿಕೆಯ ಪ್ರತಿರೂಪದಂತೆ ಇದ್ರು. ಅಂಥವ್ರು ಸಿಗ್ತಾರೆ ನಮಗೆಲ್ಲಾದರೂ. ಯಾಕೆ ಮಾತನ್ನು ಹೇಳ್ತೀನಿ ಕೇಳುಗ್ರೆ ಅಂದರೆ, ನಮ್ಮ ಸುತ್ತಮುತ್ತಲ ಅಂತ ಯಾವುದಾದ್ರೂ ಜೀವ ಇದ್ರೆ ಅದು ಮೆಚ್ಕೋಬೇಕು, ಎತ್ತರಕ್ಕೆ ತೋರಿಸ್ಬೇಕು ಜನಕ್ಕೆ, ವಿ ಸಿ ಅಂಥವ್ರು ಇದ್ರು ಅಂತ. ಅಂಥವರು ನಮ್ಮ ಸಂಸ್ಕೃತಿಯ ಪ್ರತೀಕರಾಗಿ ನಿಂತ್ಕೋತಾರೆ, ಸಂಸ್ಕೃತಿಯನ್ನು ಕಾಪಾಡ್ತಾರೆ, ತಾವು ಬದುಕಿರೋವರೆಗೂ ಸಂಸ್ಕೃತಿಯನ್ನು ಹರಡ್ತಾರೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕೆಳಗ್ರೆ, ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಶ್ರುತಿ ಚಿತ್ರದಿಂದ ಬೃಂದಾವನ ಚಿತ್ರದಿಂದ
3: ಓಯ್ ಕಳ್ಳ ಕಳ್ಳ ಕಳ್ಳ ಚೀ ಕಳ್ಳ ಕಳ್ಳ ಕಳ್ಳ ಓನ್ ಮತಾ ಇದೀಯಾ
4: ಮತಾ ಇದೀನಿ
2: ಭಗವಾನ್ ಚಿತ್ರದಿಂದ
5: ಜೀವ ಜೀವಕ್ಕೆ ಭಾವದ ಸವಿ ಮಿಲನ.
2: ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ಕಳುಹಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9448640273. ಇನ್ನು ಕಾರ್ಯಕ್ರಮವನ್ನು ಮುಂದುವರೆಸ್ತಾ ಈಗ ಆರೋಗ್ಯ ಬಿಂದು. ಅಶ್ವಗಂಧ ಸಸ್ಯದ ಔಷಧೀಯ ಗುಣಗಳು, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್.
6: ಔಷಧೀಯ ಸಸ್ಯ ಅಶ್ವಗಂಧ, ವೈಥಾನಿಯಾ ಸೋಮ್ನಿಫೆರಾ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಇದನ್ನು. ಹೆಸರೇ ಸೂಚಿಸುವಂತೆ ಸೋಮ್ನಿಫೆರಾ, ಸೋಮ್ನಿಫೆರಾ ಅಂದರೆ ಯಾವುದು ನಿದ್ದೆಯನ್ನು ಉಂಟು ಮಾಡುತ್ತದೋ ಅದನ್ನು ನಾವು ಸೋಮ್ನಿಫೆರಾ ಅಂತ ಕರಿತೀವಿ. ಇದು ನಿದ್ರಾಕಾರಕ, ಇದು ನಮ್ಮಲ್ಲಿ ಸಿಗುತ್ತದೆ ಮತ್ತು ನಮ್ಮ ಹವಾಗುಣಕ್ಕೆ ಹೊಂದಿಕೊಂಡು ಬೆಳೆಯುವಂಥ ಒಂದು ಗಿಡ ಆಗಿದೆ. ಬಿಸಿಲಿದ್ದಲ್ಲೂ ಕೂಡ ಬೆಳೀತದೆ, ಇದಕ್ಕೆ ತಂಪು ನೆರಳು ಏನು ಬೇಕಾಗಿಲ್ಲ. ನಮ್ಮ ಮನೆಯ ಸುತ್ತಮುತ್ತ ಇದನ್ನು ಕಳೆಯ ರೂಪದಲ್ಲಿ ಕಂಡುಬರುತ್ತೆ. ಎಲ್ಲಾದರೂ ಈ ಅಶ್ವಗಂಧ ಗಿಡ ಸಿಕ್ಕಲ್ಲಿ ಅದನ್ನು ಉಳಿಸಿ ಬೆಳೆಸಿ ಬಳಸುವ ಪ್ರಯತ್ನ ಮಾಡಿ. ಇದನ್ನು ಸ್ಥಳೀಯವಾಗಿ ಹಿರೇಮದ್ದಿನ ಗಿಡ ಅಂತ ಕರೀತಾರೆ. ಹಿರೇಮದ್ದಿನ ಗಿಡ ಅಂತ ಯಾಕೆ ಕರೀತಾರೆ ಅಂದರೆ, ಬಹುತೇಕ ಬಹಳಷ್ಟು ಕಾಯಿಲೆಗಳಿಗೆ ಇದನ್ನು ಬಳಸುವ ಕಾರಣ ಇದನ್ನು ಹಿರೇಮದ್ದಿನ ಗಿಡ ಅಂತ ಕರೀತಾರೆ. ಇದು ಹೇಗಪ್ಪ ಬಳಸೋದು ಅಂದರೆ, ಇದರ ಬೇರನ್ನು ನಾವು ಔಷಧಿ ರೂಪದಲ್ಲಿ ಬಳಸಬಹುದು. ಎಲೆ ಮತ್ತು ಬೇರೆ ಯಾವುದೇ ಅಂಶಗಳು ಔಷಧೀಯ ಗುಣಗಳನ್ನು ಹೊಂದಿರೋದಿಲ್ಲ, ಇದರ ಬೇರು ಮಾತ್ರ ಔಷಧೀಯ ಗುಣಗಳನ್ನು ಹೊಂದಿರುತ್ತದೆ. ಈ ಬೇರನ್ನು ತೆಗೆದುಕೊಂಡು ಚೆನ್ನಾಗಿ ಪುಡಿ ಮಾಡಿ, ಅಥವಾ ನಿಮಗೆ ರೆಡಿ ಸಿಗ್ತದೆ ತಯಾರಿಸಿದಂಥ ಅಶ್ವಗಂಧ ಪುಡಿಯೂ ಸಹ ಸಿಗುತ್ತೆ. ಈ ಅಶ್ವಗಂಧ ಪುಡಿಯನ್ನು ಹೆಲ್ತ್ ಡ್ರಿಂಕ್ ಥರ ಅಥವಾ ಪ್ರೋಟೀನ್ ಡ್ರಿಂಕ್ಸ್ ಥರ ಏನು ಕೆಲವರು ಬಳಸ್ತಾ ಇರ್ತಾರಲ್ಲ, ಆ ರೀತಿ ಹಾಲಿನೊಂದಿಗೆ ಮಿಶ್ರ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ ಬಳಸೋದ್ರಿಂದ ಕೆಲವರಿಗೆ ಅಂಗೈ ಅಂಗಾಲಲ್ಲಿ ಉರಿ ಬರ್ತಾ ಇರ್ತದೆ, ಸುಸ್ತು ಆಗ್ತಾ ಇರ್ತದೆ, ಡಿಹೈಡ್ರೇಷನ್ ಅಂತ ಅಂಶಗಳು ಕಂಡು ಬರ್ತಾ ಇರ್ತದೆ. ಸೊ ಅಂಥವರಲ್ಲಿ ಈ ಅಶ್ವಗಂಧದ ಪುಡಿಯನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಹಾಲಿನೊಂದಿಗೆ ಚೆನ್ನಾಗಿ ಮಿಶ್ರ ಮಾಡಿ ಇದನ್ನು ಬಳಸೋದ್ರಿಂದ ಆರೋಗ್ಯ ಕೂಡ ಹೆಚ್ಚಾಗುತ್ತೆ ಮತ್ತು ನರದೌರ್ಬಲ್ಯ ಕೂಡ ಕಡಿಮೆ ಆಗುತ್ತೆ. ಕೆಲವರಲ್ಲಿ ಮೆಟ್ಲನ್ನು ಹತ್ತಿದಾಗ ಸ್ವಲ್ಪ ಕೂಡ ನಡೆದರೆ ಮೀನು ಖಂಡಗಳಲ್ಲಿ ನೋವು ಬರುತ್ತೆ, ಕಾಫ್ ಮಸಲ್ ಅಂತ ಏನು ಕರಿತೀವಲ್ಲ ಅಲ್ಲಿ ನೋವು ಬರುತ್ತೆ. ಸೊ ಅಂಥವರಲ್ಲಿ ಕೂಡ ಇದು ಅಶ್ವಗಂಧ ಅತ್ಯಂತ ಉತ್ತಮವಾದ ಔಷಧಿ. ಅಂಥವರು ಸಹ 1 ಅಥವಾ 2 ಚಮಚ ಪುಡಿಯನ್ನು ಹಾಲಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಕುಡಿಯೋದ್ರಿಂದ ನಮ್ಮ ದೇಹದ ನರ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತೆ, ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ಇದನ್ನು ನ್ಯಾಚುರಲ್ ಹೆಲ್ತ್ ಡ್ರಿಂಕ್ ಥರ ತಾವು ಬಳಸಬಹುದು. ನಿಮ್ಮ ಮನೆ ಸುತ್ತಮುತ್ತ ಈ ಗಿಡ ಇದ್ದರೆ ಅದನ್ನು ಬೆಳೆಸಿ ಮತ್ತು ಔಷಧಿಯಾಗಿಯೂ ಸಹ ಇದನ್ನು ತಾವು ಬಳಸ್ಕೋಬಹುದು. ಇದು ಅಶ್ವಗಂಧದ ಒಂದು ಪ್ರಯೋಜನ.
2: ಇದುವರೆಗೂ ಅಶ್ವಗಂಧ ಸಸ್ಯದ ಔಷಧೀಯ ಗುಣಗಳು, ಈ ಕುರಿತು ಮಾತನಾಡಿದವರು ಡಾಕ್ಟರ್ ಟಿ ಶಿವಕುಮಾರ್ ಅವರು. ಇದೀಗ ಕೇಳೋಣ ರತ್ನಮಾಲ ಪ್ರಕಾಶ್ ಹಾಗೂ ಮಾಲತಿ ಶರ್ಮಾ ಅವರು ಹಾಡಿರುವಂತಹ ಶಿಶುನಾಳ ಶರೀಫರ ಒಂದು ಭಾವಗೀತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸತತ 4,399 ದಿನಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸುವುದಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿನಂದನೆ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿಯವರು ದೀರ್ಘಾವಧಿ ಪ್ರಧಾನಿ ಎಂಬ ವಿಶೇಷ ಗೌರವಕ್ಕೆ ಪಾತ್ರರಾದ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಾದ್ಯಂತ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಶುಭ ಹಾರೈಸಿದರು. ಗದಗ ನಗರದ ವೀರನಾರಾಯಣ ದೇವಸ್ಥಾನದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಗದಗ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಜಾಗತಿಕ ಬಿಕ್ಕಟ್ಟಿನಿಂದ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುನ್ನಡೆಸುವಂತಹ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮಾತ್ರ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನರೇಂದ್ರ ಮೋದಿಯವರು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ವಿಶ್ವದಲ್ಲಿಯೇ ಭಾರತವನ್ನು 3ನೇ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿದ್ದಾರೆ ಎಂದು ಕೊಂಡಾಡಿದ್ದಾರೆ. ಜನಸಾಮಾನ್ಯರು, ಬಡವರು ಹಾಗೂ ದೀನದಲಿತರಿಗೆ ಶಿಕ್ಷಣ, ಉದ್ಯೋಗ, ಸಬಲೀಕರಣ ನೀಡಿರುವ ಧೀಮಂತ ನಾಯಕ ಪ್ರಧಾನಿ ಎಂದು ಬಣ್ಣಿಸಿದ್ದಾರೆ. ಜುಲೈ 1ರಿಂದ ಗ್ರಾಮೀಣಾಭಿವೃದ್ದಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ದಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 2,80,000 ಗ್ರಾಮ ಪಂಚಾಯಿತಿಗಳಿಗೆ ಈ ನಿಧಿ ತಲುಪಲಿದೆ. ಕರ್ನಾಟಕಕ್ಕೆ 5,709,09,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಚರ್ಚೆ ನಡೆಸಲು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನು ಇಂದು ಭೇಟಿ ಮಾಡಿ ಸಂಪುಟ ವಿಸ್ತರಣೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಹುದ್ದೆ ನೀಡಿದ ಪಕ್ಷದ ವರಿಷ್ಠರಿಗೆ ಅವರು ಕೃತಜ್ಞತೆ ಸಲ್ಲಿಸಲಿದ್ದಾರೆ. ಮುಖ್ಯಮಂತ್ರಿಯಾದ ಬಳಿಕ ಡಿಕೆ ಶಿವಕುಮಾರ್ ಇದೇ ಮೊದಲ ಬಾರಿಗೆ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಕೆಲವು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಈ ನಡುವೆ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರಗಳನ್ನು ತಮ್ಮ ಖಾತೆಗೆ ಸೇರಿಸಿಕೊಳ್ಳುವಂತೆ ವರಿಷ್ಠರನ್ನು ಒತ್ತಾಯಿಸಲು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಈಗಾಗಲೇ ನವದೆಹಲಿಗೆ ತೆರಳಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ನಾಯಕರಲ್ಲಿ ಬೇಡಿಕೆ ಇಟ್ಟಿರಲಿಲ್ಲ ಎಂದು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟಪಡಿಸಿದ್ದಾರೆ.

0: ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಸಭೆಗೆ ಆಯ್ಕೆ ಮಾಡದೆ ಬಿಜೆಪಿ ಮೋಸ ಮಾಡಿದೆ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆ ಹಾಗೂ ಮಾಧ್ಯಮಗಳ ವರದಿ ಕಪೋಲ ಕಲ್ಪಿತವಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಿಂದ ಹಿಡಿದು ದೇಶದ ಪ್ರಧಾನಿ ಸ್ಥಾನದವರೆಗೆ ರಾಜಕೀಯವಾಗಿ ಬೆಳೆದಿದ್ದೇನೆ. ಪಕ್ಷಕ್ಕೆ ಬಹುಮತ ಬಂದಾಗಲೂ ಮಿತ್ರ ಪಕ್ಷಗಳನ್ನು ಕಡೆಗಣಿಸಿಲ್ಲ ಎಂದು ತಿಳಿಸಿದ್ದಾರೆ. ತಮ್ಮ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಂಬಂಧ ಉತ್ತಮವಾಗಿದ್ದು, ರಾಜ್ಯಸಭಾ ಸ್ಥಾನಕ್ಕಾಗಿ ಅಂತಹ ಸಂಬಂಧ ಹಾಳಾಗಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿ ಮತ್ತು ಮಲೆನಾಡು ಭಾಗದ ಸಾವಿರಾರು ಅಡಿಕೆ ಬೆಳೆಗಾರರಿಗೆ ತೀವ್ರ ಆತಂಕ ತಂದೊಡ್ಡಿರುವ ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಸಮಸ್ಯೆಗೆ ತುರ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು ಸೇರಿದಂತೆ ಹಳದಿ ಎಲೆ ರೋಗವು ಪ್ರಸ್ತುತ ಸುಮಾರು 16,000 ಹೆಕ್ಟೇರ್ ಪ್ರದೇಶವನ್ನು ಬಾಧಿಸಿದೆ. ಇದು ಲಕ್ಷಾಂತರ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡುವಂತೆ ಮಾಡಿದೆ. ಬಾಧಿತ ರೈತರಿಗೆ ನೆರವಾಗಲು ಸಮಗ್ರ ಬೆಂಬಲ ಪ್ಯಾಕೇಜ್ ಘೋಷಿಸಬೇಕು ಎಂದು ಸಂಸದರು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆಸಿದ ಪಕ್ಷದ ಮೊದಲ ಅಧಿಕೃತ ಸಭೆಯಲ್ಲಿ ಮುಂಬರುವ ಜಿಬಿಎ ಚುನಾವಣೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ನಸೀರ್ ಅಹಮದ್, ಸಲೀಂ ಅಹಮದ್, ಜಿಸಿ ಚಂದ್ರಶೇಖರ್, ಬೇಲೂರು ಗೋಪಾಲಕೃಷ್ಣ ಹಾಗೂ ಐವಾನ್ ಡಿಸೋಜಾ ಸೇರಿದಂತೆ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗವಹಿಸಿ ಚರ್ಚೆ ನಡೆಸಿದರು. ಬೆಂಗಳೂರಿನ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಗೌತಮ್ ದೇಸಿರಾಜು ಅವರಿಗೆ ಕ್ರಿಸ್ಟಲ್ ಎಂಜಿನಿಯರಿಂಗ್ ಮತ್ತು ಅಂತರ್ ಅಣು ಸಂವಹನದಲ್ಲಿನ ಸಂಶೋಧನೆಗಾಗಿ 14ನೇ ಇವಾಲ್ ಪ್ರಶಸ್ತಿ ದೊರೆತಿದೆ. ಅವರ ಸಂಶೋಧನೆಯು ಆಣ್ವಿಕ ಸ್ಫಟಿಕಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಶಕ್ತಿಗಳನ್ನು ವಿಶ್ಲೇಷಿಸುವ ಮೂಲಕ ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಮತ್ತು ವಿನ್ಯಾಸಗೊಳಿಸಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸಿದೆ. 1995ರಲ್ಲಿ ಗೌತಮ್ ದೇಸಿರಾಜು ಅವರು ವಿಶಿಷ್ಟ ಅಣು ಸಂಬಂಧಿತ ಸಿಂಥಾನ್ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಸಂಶೋಧನೆಯ ಜೊತೆಗೆ ಅಂತಾರಾಷ್ಟೀಯ ಮಾನದಂಡ ನಿಗದಿತ ಪ್ರಯತ್ನಗಳಿಗೂ ಅವರು ಕೊಡುಗೆ ನೀಡಿದ್ದಾರೆ. ಇದರೊಂದಿಗೆ ಅಂತಾರಾಷ್ಟೀಯ ಸ್ಫಟಿಕ ಶಾಸ್ತ್ರ ಉಪಕ್ರಮಗಳಲ್ಲಿಯೂ ದೇಸಿರಾಜು ಅವರು ತೊಡಗಿಸಿಕೊಂಡಿದ್ದಾರೆ. ಕೊಡಗು ಜಿಲ್ಲೆಗೆ ರಾಷ್ಟೀಯ ವಿಪತ್ತು ನಿರ್ವಹಣಾ ತಂಡದ ಅಧಿಕಾರಿಗಳು ಸೇರಿದಂತೆ 30 ಸಿಬ್ಬಂದಿ ಆಗಮಿಸಿದ್ದು, ಮುಂಗಾರು ಸಂದರ್ಭದಲ್ಲಿ ಈ ತಂಡ ಜಿಲ್ಲೆಯಲ್ಲಿಯೇ ಠಿಕಾಣಿ ಹೂಡಲಿದೆ. ಜಿಲ್ಲೆಯ ಸೂಕ್ಷ್ಮ ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳನ್ನು ವೀಕ್ಷಿಸಿ ತುರ್ತು ಸಂದರ್ಭದಲ್ಲಿ ಜನ ಜಾನುವಾರು ರಕ್ಷಣೆ ಮಾಡುವಲ್ಲಿ ಎನ್ಡಿಆರ್ಎಫ್ ತಂಡ ಕರ್ತವ್ಯ ನಿರ್ವಹಿಸಲಿದೆ. ಈ ಬಾರಿ ಶ್ವಾನವು ತಂಡದೊಂದಿಗೆ ಆಗಮಿಸಿದೆ. ಜಿಲ್ಲೆಗೆ ಈಗಾಗಲೇ ಆಗಮಿಸಿರುವ 10 ಬೆಟಾಲಿಯನ್ ತಂಡವು ಕೇರಳದ ವೈನಾಡು ಸೇರಿದಂತೆ ಹಲವು ಕಡೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ. ತಂಡವನ್ನು ಭೇಟಿಯಾಗಿ ಮಾತನಾಡಿದ ಕೊಡಗು ಜಿಲ್ಲಾಧಿಕಾರಿ ಎಜೆ ಸೋಮಶೇಖರ್, ಹೆಚ್ಚಿನ ಮಳೆಯಿಂದ ಅವಘಡಗಳು ಸಂಭವಿಸಿದ್ದಲ್ಲಿ ಎನ್ಡಿಆರ್ಎಫ್ ತಂಡ ತುರ್ತಾಗಿ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮಾನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.
4: ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನ ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯಿತು. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಇರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನ ಕೊಡ್ತೇವೆ. ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ಗಳು ಕಳಿಸ್ಕೊಡ್ತಾ ಇದ್ದಾರೆ. ಆ ಪೇರೆಂಟ್ಸ್ಗಳು ಬಹಳ ಮಕ್ಕಳು ತುಂಬಾ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದ್ದಾರೆ. ಸೊ ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರ ಇಲ್ವಾ ಅಂತಕ್ಕಂಥ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ನಾವು ಇದ್ದು ವಾಚ್ ಮಾಡ್ತಾ ಇದೀವಿ.
0: ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸ

0: ತಾಣಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯ ಪ್ರಮುಖ 8 ಕಡಲತೀರಗಳಾದ ಅಂಕೋಲಾದ ಕಡಲತೀರ, ಹೊನ್ನಗುಡಿ ಕಡಲತೀರ, ಕುಮಟಾದ ಗೋಕರ್ಣ, ಕುಡ್ಲೆ, ಓಂಬೀಚ್, ಧಾರೇಶ್ವರ, ಹೆಡ್ ಬಂದರು, ಅಪ್ಸರಕೊಂಡ ಕಡಲತೀರ ಮತ್ತು ಭಟ್ಕಳದ ಮುರುಡೇಶ್ವರ ಕಡಲತೀರದಲ್ಲಿ ಎಚ್ಚರಿಕೆಯ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಈಗ ವಿಷಯ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

ಕೆಳಗ್ರೆ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕಾಗಿ ಇಂದು ನಾನು ಹೊತ್ತು ತಂದಿರುವಂತಹ ವಿಷಯ ಯಾವುದಪ್ಪ ಅಂದರೆ, ಎಲ್ಲರ ಮನೆಯಲ್ಲೂ ಕೂಡ ಎಲೆಕ್ಟ್ರಿಸಿಟಿ ಮೀಟರ್ ಅಥವಾ ವಿದ್ಯುತ್ ಮೀಟರ್ ಇರೋದು ಸಹಜ ಅಲ್ವಾ? ಆ ಮೀಟರನ್ನು ಗಮನಿಸಿದಾಗ ಅದರಲ್ಲಿ ಒಂದು ಚಿಕ್ಕ ರೆಡ್ ಲೈಟ್ ಅಥವಾ ಕೆಂಪು ದೀಪ ಮಿನುಕ್ತಾ ಇರುತ್ತೆ. ಇದು ಯಾಕೆ ಇರುತ್ತೆ ಗೊತ್ತಾ? ಇದನ್ನು ತಿಳಿಸೋಕೆ ಇವತ್ತು ಈ ವಿಷಯನ ನಿಮಗೋಸ್ಕರ ತಂದಿರೋದು. ಪ್ರತಿಯೊಂದು ಮನೆಯಲ್ಲೂ ವಿದ್ಯುತ್ ಮೀಟರ್ ಇದ್ದೇ ಇರುತ್ತೆ. ತಿಂಗಳಿಗೊಮ್ಮೆ ಲೈನ್ ಮ್ಯಾನ್ ಬಿಲ್ ಕೊಡೋದಕ್ಕೆ ಬಂದಾಗ ಮಾತ್ರ ನಾವು ಆ ಮೀಟರ್ ಕಡೆ ಗಮನ ಹರಿಸ್ತೇವೆ. ಆದರೆ ಅದರಲ್ಲಿ ನಿರಂತರವಾಗಿ ಮಿನುಗ್ತಾ ಇರುವಂತಹ ಒಂದು ಸಣ್ಣ ಕೆಂಪು ದೀಪ ಮನೆಯಲ್ಲಿನ ವಿದ್ಯುತ್ ಬಳಕೆಯ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳುತ್ತೆ. ನಾವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಮನೆಯ ವಿದ್ಯುತ್ ಬಿಲ್ಲನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಮಾತ್ರ ಅಲ್ಲದೆ ವಿದ್ಯುತ್ ಅವಘಡಗಳನ್ನು ಕೂಡ ತಪ್ಪಿಸಬಹುದಾಗಿದೆ. ಅದು ಹೇಗೆ ಅಂತ ತಿಳಿಯೋಣ ಒಂದು ಗೀತೆಯ ನಂತರ. ಕೇಳೋಣ ಪವರ್ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ರಂಜಿತ್ ಉನ್ನಿ, ಚಂದನ್ ಶೆಟ್ಟಿ ಹಾಗೂ ಸಂಗಡಿಗರು.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ನಾವೀಗ ವಿಷಯ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿದ್ದೇವೆ ಇದರಲ್ಲಿ ಈಗ ಮುಂದುವರೆಸ್ತಾ ಡಿಜಿಟಲ್ ಮೀಟರ್ನಲ್ಲಿರುವ ಈ ಕೆಂಪು ದೀಪ ನಾವು ಎಷ್ಟು ವಿದ್ಯುತ್ ಬಳಸ್ತಾ ಇದ್ದೇವೆ ಅನ್ನೋದನ್ನು ಟ್ರ್ಯಾಕ್ ಮಾಡ್ತಾ ಇರುತ್ತಂತೆ ತಾಂತ್ರಿಕ ಪರಿಭಾಷೆಯಲ್ಲಿ ಇದನ್ನು ಇಂಪಲ್ಸ್ ಇಂಡಿಕೇಟರ್ ಅಂತ ಕರೆಯಲಾಗುತ್ತೆ ಇನ್ನು ಮೀಟರ್ನ ಮೇಲ್ಭಾಗದಲ್ಲಿ ನೀವು 1600 IMP ಬಾರ್ KWH ಅಥವಾ 3200 IMP ಬಾರ್ KWH ನಂತಹ ಸಂಖ್ಯೆಗಳನ್ನು ನಾವು ನೋಡಬಹುದು ಇದರರ್ಥ ಬೆಳಕು 3200 ಬಾರಿ ಮಿನುಗಿದರೆ ನೀವು ಒಂದು ಯುನಿಟ್ ವಿದ್ಯುತ್ ಬಳಸಿದ್ದೀರಿ ಅಂತ ಅರ್ಥ ಆಗುತ್ತೆ ಅದು 1600 ಬಾರಿ ಮಿನುಗಿದರೆ ನೀವು ಪ್ರತಿ ಮಿನುಗುವಿಕೆಗೆ 2 ಪಟ್ಟು ವಿದ್ಯುತ್ ಬಳಸ್ತಾ ಇದ್ದೀರಾ ಎನ್ನುವಂತಹ ಅರ್ಥ ನೀಡುತ್ತೆ ಈ ಲೆಕ್ಕಾಚಾರಗಳ ಆಧಾರದ ಮೇಲೆ ವಿದ್ಯುತ್ ಕಂಪನಿಗಳು ನಿಮ್ಮ ವಿದ್ಯುತ್ ಬಳಕೆಯನ್ನು ನಿಖರವಾಗಿ ನಿರ್ಧರಿಸುತ್ತವೆ ಕೆಂಪು ದೀಪ ಅಥವಾ ರೆಡ್ ಲೈಟ್ ಮಿನುಗುವ ವೇಗವೇ ನಮ್ಮ ಮನೆಯ ವಿದ್ಯುತ್ ಬಳಕೆಗೆ ಕೈಗನ್ನಡಿಯಾಗಿದೆ ಅಂದರೆ ಆ ಕೆಂಪು ದೀಪ ಎಷ್ಟು ವೇಗವಾಗಿ ಮಿನುಗುತ್ತೆ ಎಂಬುದರ ಮೂಲಕ ನಿಮ್ಮ ಮನೆ ಎಷ್ಟು ವಿದ್ಯುತ್ ಬಳಸ್ತಾ ಇದೆ ಎಂಬುದನ್ನು ನೀವು ಸುಲಭವಾಗಿ ಊಹಿಸಬಹುದು ಎಸಿಗಳು ಗೀಸರ್ಗಳು ಮತ್ತು ವಾಷಿಂಗ್ ಮಿಷಿನ್ಗಳು ಆನ್ ಮಾಡಿದಾಗ ಹೆಚ್ಚಿನ ಶಕ್ತಿಯನ್ನು ಬಳಸುವುದರಿಂದ ಮೀಟರ್ನಲ್ಲಿರುವ ದೀಪ ಬಹಳ ವೇಗವಾಗಿ ಮಿನುಗ್ತಾ ಇರುತ್ತೆ ನೀವು ಅವುಗಳನ್ನು ಆಫ್ ಮಾಡಿದಾಗ ವೇಗ ಕಡಿಮೆ ಆಗಿ ನೀವು ಮನೆಯಲ್ಲಿರುವ ಎಲ್ಲವನ್ನೂ ಆಫ್ ಮಾಡಿದರೆ ಕೆಂಪು ದೀಪ ಮಿನುಗೋದನ್ನು ನಿಲ್ಲಿಸುತ್ತೆ ವಿದ್ಯುತ್ ಎಲ್ಲಿ ಹೆಚ್ಚು ಬಳಸಲ್ಪಡ್ತಾ ಇದೆ ಅಂತ ತಿಳಿಯೋದಕ್ಕೆ ಇದು ಲೈವ್ ಡ್ಯಾಶ್ ಬೋರ್ಡ್ನಂತೆ ಕಾರ್ಯನಿರ್ವಹಿಸುತ್ತೆ ಈಗ ಮತ್ತೊಂದು ಗೀತೆಯನ್ನು ಕೇಳ್ಕೊಂಬರೋಣ ರಾಬರ್ಟ್ ಚಿತ್ರದ ಗೀತೆ ಹಾಡಿದ್ದಾರೆ ವ್ಯಾಸರಾಜ್ ಸೋಸಲೆ ಸಂತೋಷ್ ವೆಂಕಿ ಹಾಗೂ ಅನಿರುದ್ಧ

0: ಕೇಳುಗರೆ, ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಶ್ರುತಿ ಚಿತ್ರದಿಂದ ಬೃಂದಾವನ, ಚಿತ್ರದಿಂದ
1: ಓಯ್ ಕಲ್ಲಾ ಕಲ್ಲಾ ಕಲ್ಲಾ ಚೀ ಕಲ್ಲಾ ಕಲ್ಲಾ ಕಲ್ಲಾ ಓನ್ ಮತಾಯಿದೀನಿ,
0: ಭಗವಾನ್ ಚಿತ್ರದಿಂದ
2: ಜೀವ ಜೀವಕ್ಕೆ ಭಾವದ ಸವಿ
0: ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ಕಳುಹಿಸಬೇಕು. ಇನ್ನು ವಿಷಯಕ್ಕೆ ಬರೋಣ. ಯಾವ ವಸ್ತು ಹೆಚ್ಚು ವಿದ್ಯುತ್ ಉಪಯೋಗಿಸುತ್ತೆ ಅಂತ ನೋಡೋದಾದರೆ, ನಿಮಗೆ ಯಾವುದೇ ತಂತ್ರಜ್ಞಾನ ಇಲ್ಲದಿದ್ದರೂ ಸಹ ಈ ಕೆಂಪು ದೀಪದಿಂದ ಒಂದು ವಸ್ತು ಎಷ್ಟು ಕರೆಂಟ್ ತಗೊಳ್ತಾ ಇದೆ ಎಂಬುದನ್ನು ನೀವು ಮುಕ್ತವಾಗಿ ಪರಿಶೀಲಿಸಬಹುದು. ಹೇಗೆ ಅಂದರೆ, ಮೊದಲು ಮನೆಯಲ್ಲಿರುವ ಎಲ್ಲ ಸ್ವಿಚ್ಗಳನ್ನು ಆಫ್ ಮಾಡಿ, ನಂತರ ಮೀಟರ್ನ ಕೆಂಪು ದೀಪ ಸಂಪೂರ್ಣವಾಗಿ ಆಫ್ ಆಗಬೇಕು ಅಥವಾ ಬಹಳ ನಿಧಾನವಾಗಿ ಬೆಳಗಬೇಕು. ಈಗ ಒಂದೊಂದೇ ವಸ್ತುವಿನ ಸ್ವಿಚ್ ಆನ್ ಮಾಡ್ತಾ ಹೋಗಿ ಮತ್ತು ಮೀಟರನ್ನು ಗಮನಿಸಿ. ನೀವು ಫ್ರಿಡ್ಜನ್ನು ಆನ್ ಮಾಡಿದಾಗ ಅದು ಸಾಮಾನ್ಯವಾಗಿ ಮಿನುಕ್ತಾ ಇದ್ದರೆ, ಹಾಗೆ ನೀವು ಹಳೆಯ ಎಸಿಯನ್ನು ಆನ್ ಮಾಡಿದಾಗ ಅದು ಅತಿಯಾಗಿ ಮಿನುಗಬಹುದು. ಒಂದು ಅತಿ ಚಿಕ್ಕ ವಸ್ತುವು ಸಹ ಅತಿ ವೇಗದಲ್ಲಿ ಮಿನುಗಿದ್ರೆ ಆ ವಸ್ತುವು ಹಾನಿಗೊಳಗಾಗಿದೆ ಅಥವಾ ಹೆಚ್ಚು ಕರೆಂಟ್ ಬಳಕೆ ಆಗ್ತಾ ಇದೆ ಎಂಬ ಸ್ಪಷ್ಟ ತೀರ್ಮಾನಕ್ಕೆ ನೀವು ಬರಬಹುದು. ಇನ್ನು ನಾವು ಬಳಸುವ ವಸ್ತುಗಳನ್ನು ಅವಲಂಬಿಸಿ ಕೆಂಪು ದೀಪ ಮಿನುಗಿದರೂ ಪರವಾಗಿಲ್ಲ. ಆದರೆ ನೀವು ಮನೆಯಲ್ಲಿರುವ ಎಲ್ಲ ಫ್ಯಾನ್ಗಳು, ಲೈಟ್ಗಳು, ಎಸಿಗಳು, ಇತರೆ ಎಲ್ಲವನ್ನೂ ಆಫ್ ಮಾಡಿದರೂ ಸಹ ಮೀಟರ್ನಲ್ಲಿನ ಕೆಂಪು ದೀಪವು ವೇಗವಾಗಿ ಮಿನುಗ್ತಾ ಇದ್ರೆ ಎಲ್ಲೋ ಕರೆಂಟ್ ಸೋರಿಕೆ ಆಗ್ತಾ ಇದೆ ಎನ್ನುವಂತಹ ಅರ್ಥವನ್ನು ನೀಡುತ್ತೆ. ಬಹುಶಃ ಮನೆಯಲ್ಲಿ ವೈರಿಂಗ್ ಹಾನಿಗೊಳಗಾಗಿರಬಹುದು ಅಥವಾ ಯಾರಾದರೂ ನಿಮ್ಮ ಕರೆಂಟನ್ನು ಕದೀತಿರಬಹುದು ಎಂದು ಅರ್ಥ ಮಾಡಿಕೊಳ್ಳಬಹುದು. ಇದನ್ನು ವಿದ್ಯುತ್ ಕಳ್ಳತನ ಅಂತ ಕರೆಯಲಾಗುತ್ತೆ. ಕೆಲವು ಆಧುನಿಕ ಮೀಟರ್ಗಳು

ಅರ್ಥ್ ಅಥವಾ ರಿವರ್ಸ್ ಎನ್ನುವ ಎಚ್ಚರಿಕಾ ದೀಪಗಳನ್ನು ಸಹ ಹೊಂದಿರುತ್ತವೆ. ಕೆಂಪು ದೀಪದ ಜೊತೆಗೆ ಈ ದೀಪಗಳು ಸಹ ಆನ್ ಆಗಿದ್ರೆ ವೈರಿಂಗ್ ಪ್ರಾಬ್ಲಮ್ ಅಥವಾ ಏನೋ ಡೇಂಜರ್ ಇದೆ ಅಂತ ನಾವು ತಿಳ್ಕೋಬೇಕಾಗತ್ತೆ. ಹೀಗಿದ್ದಾಗ ಏನ್ ಮಾಡಬೇಕು ಎನ್ನುವಂತಹ ಪ್ರಶ್ನೆ ನಮಗೆ ಬರುತ್ತೆ ಅಲ್ವಾ. ಆಗ ಮನೆಯಲ್ಲಿರೋ ಎಲ್ಲಾ ಸ್ವಿಚ್ಗಳನ್ನೆಲ್ಲ ಆಫ್ ಮಾಡಿದ ನಂತರವೂ ಕೂಡ ಕೆಂಪು ದೀಪ ಮಿನುತ್ತಾ ಇದ್ರೆ ಅದನ್ನ ನಿರ್ಲಕ್ಷಿಸಬೇಡಿ. ತಕ್ಷಣ ವಿದ್ಯುತ್ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ, ಇಲ್ಲ ಅಂದರೆ ಲೈಸೆನ್ಸ್ ಪಡೆದಿರುವಂತಹ ಎಲೆಕ್ಟ್ರಿಷಿಯನ್ ಅವರನ್ನು ತಡ ಮಾಡದೆ ಸಂಪರ್ಕಿಸಬಹುದು. ಈ ವಿಷಯ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತಾ ಈಗ ಮತ್ತೊಂದು ಗೀತೆಯನ್ನು ಕೇಳ್ಕೊಂಬರೋಣ. ಯುವರತ್ನ ಚಿತ್ರದ ಗೀತೆ

ಇದಾಗಿತ್ತು ಇಂದಿನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ವಿಷಯ ವಿದ್ಯುತ್ ಮೀಟರ್ನಲ್ಲಿರುವಂತಹ ಕೆಂಪು ದೀಪದ ಮಹತ್ವವನ್ನು ತಿಳ್ಕೊಂಡ್ರೆ ಅಲ್ವಾ? ಕೇಳುಗರೇ ಗಮನಿಸಿ, ನಾಳೆ ಬೆಳಿಗ್ಗೆ 10-11 ಗಂಟೆಯವರೆಗೆ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ. ಭಾಗವಹಿಸುತ್ತಾರೆ ಚಿತ್ರದುರ್ಗ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಕಾಯ ಚಿಕಿತ್ಸಾ ವಿಭಾಗದ ವೈದ್ಯರಾದ ಡಾಕ್ಟರ್ ಪುಷ್ಪಲತಾ ಅವರು. ಕೇಳುಗರು ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9141970272. ಸ್ಥಿರ ದೂರವಾಣಿ ಸಂಖ್ಯೆ 08194295649. ವಾಟ್ಸ್ಆ್ಯಪ್ ಮೂಲಕ ಕೂಡ ನೀವು ಪ್ರಶ್ನೆಯನ್ನು ಕೇಳಬಹುದು. ವಾಟ್ಸ್ಆ್ಯಪ್ ಸಂಖ್ಯೆ 9448640273. ಕೇಳಿ, ನಾಳೆ ಗುರುವಾರ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ

ಕೇಳ್ತಿದ್ದೀರಾ ಚಿತ್ರದುರ್ಗ ಆಕಾಶವಾಣಿ 102.6 FM. ಇನ್ನು ಮುಂದೆ 5 ಗಂಟೆಯವರೆಗೂ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.

0: ಈಗ ಸರಿಯಾಗಿ 5:30. 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಆತ್ಮೀಯ ಕೇಳುಗರಿಗೆಲ್ಲ ಈ ಸುಂದರ ಸಂಜೆಯ ಚಂದ್ರವಳ್ಳಿ ಪ್ರಸಾರಕರಿಗೆ ಪ್ರೀತಿಯ ಸ್ವಾಗತ. ಈ ಸಂಜೆಯ ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡಲು ನಾನಿದ್ದೇನೆ ಸ್ಟುಡಿಯೋದಲ್ಲಿ, ನಿಮ್ಮ ರೇಡಿಯೋ ಗೆಳತಿ ಡಾಕ್ಟರ್ ಸೌಮ್ಯ ಮಂಜುನಾಥ್. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳಿದ್ರೆ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಸಹ ಈ ಹೊತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದೀಗ ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಸಂದೇಶಗಳ ಕಾರ್ಯಕ್ರಮ ಇದು. ಕೇಳೋಣ ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಗೀತೆಗಳ ಕುರಿತಾಗಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿದ್ದಾರೆ ಅಂತ. ಅಂದಹಾಗೆ ಈ ಕುರಿತು ಗೀತೆಗಳನ್ನು ಈಗಾಗಲೇ ನಿಮಗೆ ನೀಡಿದ್ವಿ. ನಮ್ಮ ಕೇಳುಗರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಸ್ಪಂದಿಸಿ ಆ ಗೀತೆಗಳಿಗೆ ಅವರವರ ಅನಿಸಿಕೆ ಅಭಿಪ್ರಾಯಗಳನ್ನು ಈಗಾಗಲೇ ತಿಳಿಸಿದ್ದಾರೆ. ಬನ್ನಿ ನೋಡೋಣ ಅವರ ಸಂದೇಶಗಳನ್ನು. ಮೊದಲಿಗೆ ಸಂದೇಶ ಬಂದಿದೆ ಚಿತ್ರದುರ್ಗದಿಂದ. ಪಂಡ್ರಹಳ್ಳಿ ರವಿಯವರು ಕಳಿಸಿದ್ದಾರೆ. ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡ್, ಇಲ್ಲಿಂದ ಇವರು ಸಂದೇಶವನ್ನು ಕಳಿಸಿರುವಂಥದ್ದು. ಅವರು ಹೇಳ್ತಾ ಇದ್ದಾರೆ, ನಿರೂಪಕರಿಗೆ ಸಂಜೆಯ ಶುಭಾಶಯಗಳು ಹಾಗೂ ಇವತ್ತಿನ ಸಿನಿಮಾ ಶ್ರುತಿ, ಇದರಲ್ಲಿ ಚಿಲಪಿಲಿ ಎನ್ನುವ ತಲ್ಲಿ ಗಗನದಿ ಜೊತೆಯಲ್ಲಿ ಹಾರುವೆ ಹಕ್ಕಿಗಳು ಎನ್ನುವಂತಹ ಗೀತೆ ಬಹಳ ಇಷ್ಟ. ದ್ವಾರಕೀಶ್ ನಿರ್ಮಾಣದ ಶ್ರುತಿ ಅಭಿನಯದ ಶ್ರುತಿ ಚಿತ್ರದಲ್ಲಿ ಮೊದಲ ಬಾರಿಗೆ ಅಭಿನಯಿಸಿ ಜನರ ಮನಸ್ಸನ್ನು ಗೆದ್ದಿರುವ ಈ ಹಾಡಿನ ಹಕ್ಕಿಗಳ ಹಾಗೆ ಚಿಲಪಿಲಿ ಎನ್ನುತ್ತಿದೆ ಗಗನದಿ ಹಾರುವ ಹಕ್ಕಿಗಳು ಎಂಬ ಪ್ರಕೃತಿಯ ಒಂದು ಸುಂದರವಾದ ಚಿತ್ರಣವನ್ನು ನೀಡುತ್ತೆ. ಇದು ಮುಂಜಾನೆಯ ಶಾಂತವಾದ ವಾತಾವರಣ, ಹಕ್ಕಿಗಳ ಸ್ವತಂತ್ರ ವಿಹಾರ ಹಾಗೂ ಅವುಗಳ ಸಂತೋಷದ ಭಾವನೆಯನ್ನು ವರ್ಣಿಸುತ್ತೆ. ಈ ಸಾಲುಗಳು ನಮಗೆ ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸಲು ಮತ್ತು ನಮ್ಮ ದೈನಂದಿನ ಜೀವನದಲ್ಲಿಯೂ ಹಕ್ಕಿಗಳಂತೆ ಹಗುರವಾಗಿ ಮತ್ತು ಹರ್ಷಚಿತ್ತದಿಂದ ಇರಲು ಪ್ರೇರೇಪಿಸುತ್ತವೆ ಹಾಗೂ ಗೆಳೆಯರ ಜೊತೆಯಲ್ಲಿ ಮಮತೆಯಿಂದ ಪ್ರೀತಿ ವಾತ್ಸಲ್ಯದಿಂದ ಬದುಕುವ ದಾರಿಯ ಬಗ್ಗೆ ನಮಗೆ ಜೀವನದ ಸಂಕಷ್ಟದ ಜವಾಬ್ದಾರಿಗಳನ್ನು ಹಾಗ ಮುಂದೆ ನಡೆಸಿಕೊಂಡು ಇರುವ ಸಂದರ್ಭದಲ್ಲಿ ಈ ಹಾಡಿನ ಸಾಹಿತ್ಯ ಸಂಗೀತ ತುಂಬ ಇಷ್ಟ ಆಗತ್ತೆ, ಕೇಳೋದಕ್ಕೆ ತಯಾರಿದ್ದೀವಿ ಅಂತ ಹೇಳಿದರೆ ಹಾಗೆ ಈ ಹಾಡನ್ನು ಕೇಳಲು ಮನಸ್ಸಾರೆ ಇಚ್ಛಿಸುವೆ, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತಿದ್ದಾರೆ. ಖಂಡಿತ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ. ಸಂದೇಶಕ್ಕಾಗಿ ಧನ್ಯವಾದಗಳು ತಮಗೆ. ಹಾಗೆ ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮ್ಮಡಲಗುಂಡಿ ಜಗಲೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಮಧುರವಾದ ಹಾಡುಗಳು, ರಾಗ ತಾಳ ಪಲ್ಲವಿ ಕೂಡ ನನಗೆ ಇಷ್ಟ, ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ, ನೀವು ಕೊಟ್ಟಿರುವ ಎಲ್ಲ ಹಾಡುಗಳನ್ನು ಇಷ್ಟಪಟ್ಟು ಕೇಳುತ್ತೇನೆ, ಶುಭ ಸಂಜೆ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ತಮ್ಮ ಸಹ ಧನ್ಯವಾದಗಳು. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಇಂದಿನ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಸೊಗಸಾಗಿವೆ. ಅವುಗಳಲ್ಲಿ ನನ್ನ ಮೊದಲನೇ ಆಯ್ಕೆ ಬಿ ಎಸ್ ದ್ವಾರಕೀಶ್ ಅವರ ನಿರ್ದೇಶನದಲ್ಲಿ 1990 ಬಿಡುಗಡೆಯಾಗಿ ತೆರೆ ಕಂಡಂಥ ಶ್ರುತಿ ಚಿತ್ರದ ಚಿಲಿಪಿಲಿ ಎನ್ನುತ್ತಿ ಜೊತೆಯಲ್ಲಿ ಹಾರಿವೆ ಹಕ್ಕಿಗಳು ಈ ಗೀತೆ. ಕಾರಣ, ಈ ಗೀತೆಯು ಖ್ಯಾತ ನಟರುಗಳಾದ ಸುನಿಲ್ ಹಾಗೂ ಶ್ರುತಿ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಹಾಗೂ ಸಂಗೀತ ಹಾಗೂ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆಯೊಂದಿಗೆ ಮಂಜುಳಾ ಗುರುರಾಜ್ ಅವರ ಮಧುರ ಕಂಠದಲ್ಲಿ ಬಹಳ ಸುಂದರವಾಗಿ ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆಯ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೀವಿ, ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಕೇಳ್ತಾ ಇರಿ. ನಳಿನಿ ಸತೀಶ್ ಸಂಗಮೇಶ್ವರ ರೇವಟಿಯಿಂದ ಸಂದೇಶ ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನೀವು ಕೊಟ್ಟಿರುವ ಎಲ್ಲ ಚಿತ್ರದ ಹಾಡುಗಳು ತುಂಬ ಚೆನ್ನಾಗಿದೆ, ನನಗೆ ಎಲ್ಲ ಹಾಡುಗಳು ಇಷ್ಟ ಆಗಿದೆ ಹಾಗೂ ಎಲ್ಲ ಹಾಡುಗಳ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ನಾನು ಎಲ್ಲ ಹಾಡುಗಳನ್ನು ಕೇಳಲು ಇಚ್ಛಿಸ್ತೇನೆ, ಧನ್ಯವಾದಗಳು ಅಂತ ಹೇಳಿ ಶುಭ ಸಂಜೆನೂ ಸಹ ತಿಳಿಸಿದ್ದಾರೆ. ಧನ್ಯವಾದ ತಮಗೂ ಸಹ, ಖಂಡಿತ ಹಾಡು ಪ್ರಸಾರ ಆಗುತ್ತೆ, ಕೇಳ್ತಾ ಇರಿ. ಇನ್ನು ಪ್ರಜ್ವಲ್ ಮಲ್ಲೂರಹಟ್ಟಿ ಚಳ್ಳಕೆರೆ ತಾಲೂಕು ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬಾ ಮಧುರವಾಗಿವೆ.

ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ರಾಗ ತಾಳ ಪಲ್ಲವಿ ಕೂಡ ನನಗೆ ಇಷ್ಟ. ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ ಅಂತ ಹೇಳ್ತಾ ನೀವು ಕೊಟ್ಟಿರುವ ಎಲ್ಲ ಹಾಡುಗಳನ್ನು ಇಷ್ಟಪಟ್ಟು ಕೇಳ್ತೇನೆ. ಶುಭ ಸಂಜೆ, ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಧನ್ಯವಾದ ತಮಗೂ ಸಹ. ಸ್ನೇಹಿತರೆ ಬನ್ನಿ, ಸಂದೇಶಗಳನ್ನು ಓದುವುದನ್ನು ಮುಂದುವರಿಸ್ತೀನಿ. ಇದೀಗ ಒಂದು ಗೀತೆಯನ್ನ ಕೇಳಿ ಬರೋಣ. ಎಲ್ಲರ ಬಹುಮೆಚ್ಚಿನ ಗೀತೆ ಶ್ರುತಿ ಚಿತ್ರದ ಗೀತೆಯನ್ನ ಕೇಳೋಣ ಇದೀಗ.

ಶ್ರುತಿ ಚಿತ್ರದಿಂದ ಒಂದು ಸುಮಧುರ ಗೀತೆಯನ್ನೀಗ ಕೇಳಿದ್ವಿ. ಬನ್ನಿ ನಮ್ಮ ಕೇಳುಗರ ಸಂದೇಶಗಳನ್ನು ಓದೋದನ್ನ ಮುಂದುವರಿಸೋಣ. ರಾಯಭಾಗ ತಾಲೂಕು ಮುಗುಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ ಅಭಿಷೇಕ ಹಿರೇಮಠ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ, ರಾಗ ತಾಳ ಲಯ ತುಂಬ ಚೆನ್ನಾಗಿದೆ, ಸಾಹಿತ್ಯ ಮತ್ತು ಸಂಗೀತ ಕೂಡ ತುಂಬ ಚೆನ್ನಾಗಿದೆ. ಈ ಹಾಡುಗಳ

ಕ್ಕಾಗಿ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ, ತಮಗೂ ಸಹ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಹಾಗೆ ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ಹಾಗೆ ಬೋಪ ವೆಂಕಟೇಶ್, ಲಕ್ಷ್ಮಿ ವೆಂಕಟೇಶ್ ಬೋಧನ ಹೊಸಹಳ್ಳಿ ಇವರು ಸಂದೇಶವನ್ನ ಕಳಿಸಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಅವರೊಂದು ಕವಿತೆಯನ್ನೇ ರಚಿಸಿ ಕಳಿಸಿದ್ದಾರೆ. ಅವರ ಕವಿತೆ ಏನು ಅಂದ್ರೆ, ಮನ ಮನಗಳ ಬೆಸೆಯುವ ಚಂದ್ರವಳ್ಳಿ ಮನರಂಜನಾ ಗಣಿ, ಸಂಗೀತ ಸುಸ್ವರಗಳ ಮೇಲೈಸುವ ಕನ್ನಡದ ಕಣ್ಮಣಿ, ಮನಸ್ಸಿನ ದುಃಖ ದುಮ್ಮಾನ ದುಗುಡಗಳ ದೂರ ಗೈಯುವ ಆಕಾಶವಾಣಿ, ಕೇಳುಗರ ಮನಸ್ಸೆಳೆದಿರುವ

ಹಾಗೆ ಶಿವಾನಂದಪ್ಪ ಕೆ ಎನ್ ಚಂದ್ರಮ್ಮ ಸವಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಆತ್ಮೀಯ ನಿರೂಪಕರಿಗೆ ಸಂಜೆಯ ಶುಭಾಶಯಗಳು ಮತ್ತು ಅಂತ ಹೇಳ್ತಾ ಇದ್ದಾರೆ. ಇಂದು ತಾವು ಆರಿಸಿಕೊಂಡಂತಹ ಗೀತೆಗಳು ತುಂಬ ಚೆನ್ನಾಗಿದೆ. ಮೂರು ಚಿತ್ರಗಳ ನಿರ್ದೇಶನ, ಚಿತ್ರೀಕರಣ, ಚಿತ್ರಕಥೆ ನಟಿಸಿರುವ ನಟ ನಟಿಯರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಹಿನ್ನೆಲೆ ಗಾಯನ, ಹಾಡುಗಳ ಸಾಹಿತ್ಯ, ಸಂಗೀತ ಸೂಪರ್. ನನಗೆ ಮೂರು ಚಲನಚಿತ್ರಗಳ ಹಾಡುಗಳು ತುಂಬ ಇಷ್ಟ. ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಪ್ರಸಾರ ಮಾಡುತ್ತಿರುವ ಕಲ್ಲಿನಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೂ ನಿರೂಪಣೆ ಮಾಡುತ್ತಿರುವ ನಿಮಗೂ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಧನ್ಯವಾದಗಳು ತಮಗೂ ಸಹ. ಹಾಗೆ ವಿರೂಪಾಕ್ಷಪ್ಪ ಭರಮಸಾಗರ ತಾಲೂಕು ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಚಂದ್ರವಳ್ಳಿ ಪ್ರಸಾರ ಸೂಪರ್, ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ತಮಗೆ. ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ಇಲ್ಲಿಂದ ಸಂದೇಶ ಬಂದಿದೆ. ಚಳ್ಳಕೆರೆ ತಾಲೂಕು ಸಂಜೆಯ ನಿರೂಪಕರಿಗೆ ನನ್ನ ನಮಸ್ಕಾರಗಳು ಅಂತ ತಿಳಿಸ್ತಾ ಇದ್ದಾರೆ. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಅಂಜಿನಪ್ಪ ಗಂಗಮ್ಮ ಸುಟ್ಟ ಕಾರ್ನಟಿ ಸಂಜೆಯ ನಿರೂಪಕರಿಗೆ ನನ್ನ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಈ ಹಾಡುಗಳನ್ನು ಕೇಳ್ತೇನೆ, ತಪ್ಪದೇ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಎಲ್ಲ ಹಾಡುಗಳು ಪ್ರಸಾರ ಆಗ್ತಾ ಇದ್ದಾವೆ. ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಕೇಳ್ತಾರೆ. ಮೀರಾನಾಡಿ ಉಪನ್ಯಾಸಕರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಆಕಾಶವಾಣಿ ಕೇಳುಗರಿಗೆ ಶುಭ ಸಂಜೆ ಅಂತ. ಈ ಸಂಜೆಯ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವ ಎಲ್ಲ ಹಾಡುಗಳು ಸುಮಧುರವಾಗಿವೆ, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಧನ್ಯವಾದ ತಮಗೂ ಸಹ. ಹಾಗೆ ಕಾರುಣ್ಯ ಕೊಟ್ಟೋರು ನಿರಂತನ ಕಿರಣ ಇವರು ಸಂದೇಶವನ್ನು ಕಳಿಸಿರುವಂಥದ್ದು. ನಮಸ್ತೆ ಮೇಡಮ್ ಅಂತ ಹೇಳ್ತಾರೆ. ತಮಗೂ ಸಹ ನಮಸ್ತೆ. ರೇಡಿಯೋ ಪ್ರೋಗ್ರಾಮಲ್ಲಿ ಬರುವ ಎಲ್ಲ ಹಾಡುಗಳು ಚೆನ್ನಾಗಿವೆ ಹಾಗೂ ಪ್ರೋಗ್ರಾಮ್ಗಳನ್ನು ನಾವು ಕೇಳ್ತಾ ಇದ್ದೀವಿ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ತಮಗೂ ಸಹ. ಹಾಗೆ ಹಾಯ್, ಹಲೋ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀವು ಕೊಟ್ಟಿರುವ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾದಂತಹ ಹಾಡುಗಳು. ಎಲ್ಲ ಹಾಡುಗಳ ಸಾಹಿತ್ಯ, ಸಂಗೀತ ಮತ್ತು ಅವರವರ ಪಾತ್ರಗಳು ತುಂಬ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೇಳ್ತೀನಿ ಅಂತ ಸಹ ಹೇಳಿದ್ದಾರೆ. ಮುಂದಿನ ಸಂದೇಶ ಕಳಿಸಿದ್ದಾರೆ ಬಿ ಕೆ ನಾಗರಾಜ, ಬಿ ಕೆ ಪದ್ಮಲತಾ, ಗಾಯತ್ರಿ, ಕೆ ವಿ ರಘುನಂದನ್, ದಳಪತಿ ಚಳ್ಳಕೆರೆ ಇವರುಗಳು. ಇವರು ಹೇಳ್ತಾ ಇದ್ದಾರೆ, ಈ ದಿನದ ಹಾಡು ಶ್ರುತಿ, ಈ ಚಿತ್ರದಿಂದ ಹಾಡು ನನಗೆ ಬಹಳ ಇಷ್ಟ ಆಗಿದೆ. ಯಾಕಂತಂದರೆ ಮಧುರ ಬಾಂಧವ್ಯಗಳ ಗೀತೆ, ಪ್ರಕೃತಿಯ ಸೊಬಗಿನ ಅರ್ಥಗರ್ಭಿತವಾದ ಪದಗಳಿಂದ ರಚಿಸಿರುವ ಹಾಡಾಗಿದೆ. ತುಂಬ ಅಂದವಾದ ಗೀತೆ, ಅಂದಿಗೂ ಇಂದಿಗೂ ಇನ್ನೆಂದಿಗೂ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ಇದೀಗ ತಾನೇ ಪ್ರಸಾರ ಆಗಿತ್ತು. ತಾವು ಕೇಳಿದಿರಿ, ಆನಂದಿಸಿದಿರಿ ಅಂತ ನಾವು ಭಾವಿಸ್ತೀವಿ. ಸಂದೇಶಕ್ಕಾಗಿ ಧನ್ಯವಾದಗಳು ತಮಗೆ. ಶಾಂತಾಚಾರ ಬಡಗೇರೆ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮಸ್ತೆ, ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಸಂಜೆಯ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ. ಇಂದು ಆಯ್ದುಕೊಂಡಿರುವ ಹಾಡುಗಳು ತುಂಬ ಚೆನ್ನಾಗಿವೆ. ನಮ್ಮ ಮೆಚ್ಚಿನ ಚಲನಚಿತ್ರ ಶ್ರುತಿ, ಈ ಚಿತ್ರದ ಗೀತೆ ಬಹಳ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ತಮಗೆ. ಹಾಗೆ ಹಾಯ್ ಮೇಡಮ್, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಭಾನುಪ್ರಕಾಶ್, ಆಡಿಟರ್ ಅರಸೀಕೆರೆ ಇಲ್ಲಿಂದ ಸಂದೇಶವನ್ನು ಕಳಿಸಿರೋದು. ಟುಡೇ ಸೆಲೆಕ್ಟೆಡ್ ಆಲ್ ಸಾಂಗ್ಸ್ ವೆರಿ ನೈಸ್ ಅಂತ ಕಳಿಸಿದ್ದಾರೆ. ಧನ್ಯವಾದ ತಮಗೆ. ಇನ್ನು ಶಿವಾನಂದ ಮುಚ್ಚಂಡಿ, ಪ್ರಜ್ವಲ್, ಪ್ರಣೀತಿ, ನೀಲಮ್ಮ ಮುಚ್ಚಂಡಿ, ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕು ಸೊನ್ನಾಳ ಗ್ರಾಮದಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ. ನಮಗೆ ಶ್ರುತಿ ಚಿತ್ರದ ಹಾಡು ಇಷ್ಟ ಅಂತ ಕಳಿಸಿದ್ದಾರೆ. ನನ್ನ ಆತ್ಮೀಯ ಸಂಜೆಯ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ, ಹೇಗಿದ್ದೀರಾ ಅಂತಲೂ ಸಹ ಕೇಳ್ತಾ ಇದ್ದಾರೆ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಧನ್ಯವಾದಗಳು. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇವೆ. ಅವರ ಸಂದೇಶ, ನಾವು ಈಗಾಗಲೇ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೇವೆ, ನೀವು ಆಯ್ಕೆ ಮಾಡಿರುವ ಮೂರು ಹಾಡುಗಳನ್ನು ಕೇಳಲು ಕಾತರದಿಂದಿದ್ದೇವೆ, ಪ್ರಸಾರಕ್ಕಾಗಿ ಕಾಯ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಖಂಡಿತ ಕಾಯ್ತಾ ಇರಿ, ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಕೇಳ್ತಾ ಇರಿ, ನಿಮ್ಮಿಷ್ಟದ ಗೀತೆಗಳು ಬರ್ತಾ ಇರ್ತವೆ. ಶ್ರೀ ಹೂವಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ತಾಲೂಕಿನಿಂದ ಶುಭ ಸಂಜೆ, ನಮ್ಮ ನೆಚ್ಚಿನ ಆಕಾಶವಾಣಿಗಿಂತ ಅಷ್ಟು ಮಾತ್ರ ಕಳಿಸಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ನಮಸ್ಕಾರ ಮೇಡಮ್, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಮಂಜುನಾಥ್ ಮೃತ್ಯುಂಜಯ ಪಿಂತಮ ಕುಂಡಿಕೋಪ ಮಣಕವಾಡ ಇಲ್ಲಿಂದ. ಹಾಗೆ ಜಿ ಮಹಾಂತೇಶ ಶಂಕ್ರಮ್ಮ ಸಿ ಎಂ ಲೇಔಟ್ ಹಿರಿಯೂರು ನಗರ ಇಲ್ಲಿಂದ. ಕಲ್ಲಿನಕೋಟೆ ಕೋಟೆನಾಡು ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ನಿರೂಪಕರಿಗೆ ಬುಧವಾರದ ಸಂಜೆಯ ನಮಸ್ಕಾರ.

ಕಾರ್ಯಗಳು ನಿಮ್ಮ ನಿರೂಪಣೆ ತುಂಬಾ ಚೆನ್ನಾಗಿದೆ. ಚಂದ್ರವಳ್ಳಿ ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ, ಕೇಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ, ಹಾಗೂ ಎಲ್ಲ ಹಾಡುಗಳನ್ನ ಕೇಳೋದಕ್ಕೆ ಕಾತರದಿಂದ ಇದ್ದೀವಿ ಅಂತಲೂ ಸಹ ಹೇಳ್ತಾ ಇದ್ದಾರೆ. ಹಾಗೆ ಉಮೇಶ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಅವ್ರ ಸಂದೇಶ ಏನಿದೆ ಅಂತಂದ್ರೆ, ಇಂದಿನ ಮೂರು ಅನಿಸಿಕೆಗಳ ಗೀತೆಗಳು ಒಂದಕ್ಕಿಂತ ಒಂದು ಕೇಳುಗರ ಮನಸ್ಪಂದಿಸುತ್ತಿದ್ದಾವೆ. ಅದರಲ್ಲೂ ಆರಂಭದ ಚಿಲುಪಿಲಿಯ ಗಗನದ ಜೊತೆಯಲ್ಲಿ ಹಾರುವ ಸುಂದರ ಹಕ್ಕಿಗಳ ವರ್ಣನೆ ಮತ್ತು ನಾಯಕಿಯ ಮನದಾಳದ ಪ್ರೀತಿ ತುಂಬಿದ ನೈಜ ಹಾಡಿನ ವರ್ಣನೆ ಕೇಳುಗರಿಗೆ ಎಷ್ಟು ಬಾರಿ ಕೇಳಿದ್ರು ಮನದಲ್ಲಿ ಮತ್ತೊಮ್ಮೆ ಕೇಳಬೇಕು ಅನಿಸುತ್ತೆ. ಈ ಸುಂದರ ಗೀತೆಗಳು ಎಂದಿನಂತೆ ನಮ್ಮ ಕೇಳುಗರಿಗೆ ಆಕಾಶವಾಣಿ ತನ್ನ ಮನ ಸೆಳೆಯುವ ಮಾಹಿತಿ ಮತ್ತು ನೈಜ ನಿರೂಪಣೆ ಮಾಡುವ ನಿರೂಪಕರ ಕಳಕಳಿಯ ಪ್ರೀತಿಯ ಮಾತುಗಳು ಇಂದು ಲಕ್ಷಾಂತರ ಕೇಳುಗರ ಮನ ಸೆಳೆಯಲು ಕಾರಣ ಆಗಿದೆ. ಇದಕ್ಕೆ ಇನ್ನೊಂದು ಮುಖ್ಯ ಕಾರಣವೆಂದರೆ, ಮೊದಲೇ ತಾನೇ ಆಕಾಶವಾಣಿಯು ತನ್ನ 91ನೇ ವರ್ಷದ ವಾರ್ಷಿಕೋತ್ಸವ ಆಚರಿಸಿ ಮುನ್ನುಗ್ಗುತ್ತಿರುವ ನಮ್ಮೆಲ್ಲ ಕೇಳುಗರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ, ನಮ್ಮೆಲ್ಲ ಮೆಚ್ಚಿನ ಕೇಳುಗರ ನೈಜ ನಿರೂಪಕರಿಗೆ ನಮ್ಮ ನಮನಗಳ ಮೇಡಮ್ ಅಂತಲೂ ಸಹ ಹೇಳ್ತಾ ಇದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಇನ್ನು ನಿಶಾಂತ್ ನಿಶ್ಚಿತ್ ನಿಂಗೇಶ್ ಕಲಾವತಿ ಕೆಳಗೊಟ್ಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ. ಎಲ್ಲ ಹಾಡುಗಳು ತುಂಬಾ ಸೊಗಸಾಗಿವೆ, ಪ್ರಸಾರ ಮಾಡಿ ಕೇಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಬನ್ನಿ ಇದೀಗ ಮತ್ತೊಂದು ಗೀತೆಯನ್ನು ಕೇಳೋಣ, ಬೃಂದಾವನ ಚಿತ್ರದಿಂದ.

ಬೃಂದಾವನದಿಂದ ಚಿತ್ರೆ ಗೀತೆ ಪ್ರಸಾರವಾಯಿತು. ಇದೀಗ ಸಂದೇಶಗಳನ್ನು ಓದುವ ಸಮಯ. ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡ ರಮೇಶ್ ಸಂದೇಶವನ್ನು ಕಳಿಸಿರುವಂಥದ್ದು. ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಸಹ ಶುಭ ಸಂಜೆ, ನಮಸ್ಕಾರ. ಈ ದಿನ ನೀವು ಆಯ್ಕೆ ಮಾಡಿಕೊಂಡಂತಹ ಎಲ್ಲ ಗೀತೆಗಳು ಸುಮಧುರವಾಗಿವೆ ಮತ್ತು ಗೀತೆಗಳು ಈ ದಿನದ ಗೀತೆಯಲ್ಲಿ ನನಗೆ ಇಷ್ಟವಾದ ಗೀತೆ ಶ್ರುತಿ ಚಿತ್ರದ್ದು, ತುಂಬ ಸುಂದರವಾಗಿದೆ ಅಂತ ಹೇಳಿದ್ದಾರೆ. ಧನ್ಯವಾದಗಳು. ಈಗಾಗಲೇ ಪ್ರಸಾರ ಆಗಿದೆ, ಕೇಳಿದಿರಿ ಅಂತ ನಾವು ಭಾವಿಸ್ತೀವಿ. ನೀವು ಕಳಿಸಿರುವ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸುಧಾ ತಾಳ್ಯದಿಂದ, ಪ್ರಹ್ಲಾದ ಕೆಳಗೋಟೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ, ಎಲ್ಲ ಹಾಡುಗಳು ತುಂಬ ಸೊಗಸಾಗಿವೆ, ಪ್ರಸಾರ ಮಾಡಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ತಮಗೆ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಅವರು ಶ್ರುತಿ ಮತ್ತು ಬೃಂದಾವನ ಚಿತ್ರದ ಹಾಡು ನನಗೆ ಬಹಳ ಇಷ್ಟ, ಸಾಹಿತ್ಯ ಸಂಗೀತ ತುಂಬ ಅದ್ಭುತವಾಗಿದೆ, ಕೇಳಲು ಇಂಪಾಗಿದೆ ಅಂತ ಹೇಳ್ತಾ ಕಲ್ಲಿನಕೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮಗೆ. KRS ಮಹೇಶ್ ಸಿ ನಗರಂಗೆರೆ ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇವರು ಹೇಳ್ತಾ ಇದ್ದಾರೆ, ನಮಸ್ಕಾರಗಳು, ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಈ ದಿನದ ಎಲ್ಲ ಹಾಡುಗಳು ಚೆನ್ನಾಗಿವೆ, ಶ್ರುತಿ ಚಿತ್ರದ ಗೀತೆ ಬಹಳ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾಯಕನಹಟ್ಟಿಯಿಂದ ಶ್ರೀನಿಧಿ ಭಂಡಾರಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಹೆಮ್ಮೆಯ ಚಿತ್ರದುರ್ಗದ ಆಕಾಶವಾಣಿಗೆ ನಮ್ಮೋ ನಮ್ಮನ ಕೇಳುಗರಿಗೊಂದೇ ನಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ ಅಂತಲೂ ಹೇಳ್ತಾ ಇದ್ದಾರೆ. ಎಲ್ಲ ಕಾರ್ಮಿಕರಿಗೂ, ರೈತರಿಗೂ, ವಿದ್ಯಾರ್ಥಿಗಳಿಗೂ ಅನುಕೂಲವಾಗುವ ಮಾಹಿತಿ ನೀಡುವ ಉಚಿತ ದೇವಾಲಯ ಅಂದರೆ ತಪ್ಪಾಗಲಾರದು. ಅಂತಹ ಪ್ರಯೋಜನವನ್ನು ದಯವಿಟ್ಟು ಎಲ್ಲ ನಾಗರಿಕರು ಪಡೆದುಕೊಂಡು ಜೀವನದ ಗುರಿಯನ್ನು ಮುಟ್ಟಿ ಎಂದು ಆಕಾಶವಾಣಿ ಮೂಲಕ ವಿನಂತಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಶ್ರೀನಿಧಿ ಭಂಡಾರಿ ಅವರು ನಾಯಕನಹಟ್ಟಿಯಿಂದ. ಧನ್ಯವಾದಗಳು, ಬಹಳ ಒಳ್ಳೆ ಮತಗಳನ್ನು ಹೇಳಿದಿರಿ, ಹೀಗೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು ತಮಗೆ. ಇದೀಗ ಭಗವಾನ್ ಚಿತ್ರದಿಂದ ಒಂದು ಗೀತೆಯನ್ನು ಕೇಳಿ ಬರೋಣ.

ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಗೀತೆಗಳ ಕುರಿತಾಗಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿದಂತಹ ನಮ್ಮೆಲ್ಲ ಕೇಳುಗರಿಗೂ ಹಾಗೂ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಕೇಳುತ್ತಿರುವಂತಹ ಎಲ್ಲ ನಮ್ಮ ಕೇಳುಗರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಸಮಯ ಇದೀಗ ಸರಿಯಾಗಿ 5:30 ನೀವು ಕೇಳ್ತಾ ಇದ್ದೀರಿ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳುಗರೆ. ಇದೀಗ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾಂಪ್ರಮೈಸ್ ಬೇಡ, ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-223.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-223.

0: ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ವಿಷಯ ಏನಿರ್ಬೋದು ಅಂತ ಆಲೋಚಿಸ್ತಿದ್ದೀರಾ ಅಲ್ವಾ? ಇವತ್ತಿನ ವಿಷಯ ಏನು ಅಂತಂದ್ರೆ, ಕೇಳುಗರೆ, ದಿನನಿತ್ಯದ ಜೀವನದಲ್ಲಿ ನಮ್ಮ ಮಾನಸಿಕ ಹಾಗೂ ದೈಹಿಕ ಸದೃಢತೆಯನ್ನ, ಮಾನಸಿಕ ಹಾಗೂ ದೈಹಿಕ ಸ್ವಾಸ್ಥ್ಯವನ್ನ ಕಾಪಾಡುವಲ್ಲಿ ಕ್ರೀಡೆಗಳ ಪಾತ್ರ ಏನು ಎಂಬುದ ವಿಚಾರವಾಗಿ ಮಾತಾಡೋಣ. ಯಾಕಂತಂದ್ರೆ ಇವತ್ತು ಎಲ್ಲ ಕೆಲಸಗಳು ಸಹ ಬಹುತೇಕವಾಗಿ ಕುಂತಲ್ಲಿಂದನೇ ಆಗ್ತಾ ಇದೆ. ಎಲ್ಲವೂ ಸಹ ಕೆಲಸಗಳೆಲ್ಲವೂ ಸಹ ಈ ಒಂದು ಕಂಪ್ಯೂಟರ್ ಎಂಬ ಮಾಯಾಜಾಲದೊಳಗೆ ಬಂದು ಸೇರಿಕೊಂಡಿರುವಂಥದ್ದು. ಹೆಚ್ಚಿನ ದೈಹಿಕ ಶ್ರಮವಿಲ್ಲದಂತಹ ಈ ಕಾಲಘಟ್ಟದಲ್ಲಿ ಕ್ರೀಡೆಗಳು ಎಷ್ಟು ಮುಖ್ಯ ಆಗತ್ತೆ ನಮ್ಮ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ, ಹಾಗೆ ದೈಹಿಕ ಸ್ವಾಸ್ಥ್ಯವನ್ನು ಸಹ ಕಾಪಾಡಿಕೊಳ್ಳೋದಕ್ಕೆ ಹೇಗೆ ಅನುಕೂಲಕಾರಿ ಅನ್ನೋದು ವಿಚಾರ ಬಗ್ಗೆ ಮಾತಾಡೋಣ. ಹಾಗೆ ಯಾರಿಗೆಲ್ಲ ಯಾವ ಕ್ರೀಡೆಗಳು ಇಷ್ಟ, ಅವರು ಸಹ ಯಾವ ಕ್ರೀಡೆಗಳನ್ನು ಆಡ್ತಿದ್ರು ಅನ್ನೋದನ್ನು ಸಹ ನಾವು ಇಲ್ಲಿ ಹಂಚ್ಕೋಬಹುದು. ಬನ್ನಿ ಮಾತಾಡ್ಸೋಣ. ನಮ್ಮ ಮೊದಲನೇ ಕರೆಸಿದ್ದಾಗಿದೆ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಮೇಡಮ್, ನನ್ನ ಹೆಸರು ಮಧುಮತಿ ಅಂತ, ನಾನು ಚಳ್ಳಕೆರೆ ತಾಲೂಕು ದೊಡ್ಡೇರಿಂದ ಕರೆ ಮಾಡ್ತಾ ಇದ್ದೀನಿ.
0: ಓಕೆ ಓಕೆ ಮಧುಮತಿ ಅವರೇ, ಮಾತಾಡಿ. ಇವತ್ತಿನ ವಿಷಯ ಗೊತ್ತಾಯ್ತಲ್ವಾ?
1: ಹಾ ಮೇಡಮ್, ವಿಷಯ ಗೊತ್ತಿದೆ ನಮ್ಗೆ. ಯಾವ ಕ್ರೀಡೆ ಇಷ್ಟ, ಮತ್ತೆ ನಾವು ಮಾಡ್ತಕ್ಕಂತ ಕೆಲಸದಲ್ಲಿ ಯಾವ ರೀತಿಯಾಗಿ ಅಥವಾ ಒಂದು ಎನರ್ಜಿ ಕೊಡುತ್ತೆ ನಮ್ಗೆ ಕ್ರೀಡೆ ಅನ್ನುವಂಥದ್ದು.
0: ಮಾತಾಡಿ.
1: ಮೇಡಮ್, ಇದು ವಿಶೇಷವಾಗಿ ಜೂನ್ ತಿಂಗಳ 21 ಯೋಗ ದಿನಾಚರಣೆ ಬರುತ್ತೆ ಮೇಡಮ್. ನಮ್ಗೆ ಯೋಗದಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿ ಎಲ್ಲಾ ಕೆಲಸಗಳನ್ನು 100% ನಿಭಾಯಿಸುವಂತ ಒಂದು ಕೆಪಾಸಿಟಿ ಬರುತ್ತೆ ಮೇಡಮ್. ನಾನು ನಮ್ಗೆ ಇಷ್ಟಪಟ್ಟ ಕ್ರೀಡಾ ಅಂದ್ರೆ ನಾವು ಒಳ್ಳೆ ಕ್ರೀಡಾಪಟ್ಟು ಮೇಡಮ್. ಬಾಲ್ ಬ್ಯಾಡ್ಮಿಂಟನ್, ರನ್ನಿಂಗ್, ಎಲ್ಲ ಅಥ್ಲೆಟಿಕ್ಸ್ ಎಲ್ಲ ಆಟ ಆಡ್ತಿದ್ವಿ ನಾವು ಕಾಲೇಜಲ್ಲಿ. ಈಗ ಕೂಡ ನಮ್ಗೆ ಕೋರ್ಟ್ ಅಲ್ಲಿ ಸ್ಪೋರ್ಟ್ಸ್ ಇದ್ದಾಗ ಆಟ ಆಡ್ತೀವಿ ಮೇಡಮ್. ವುಮೆನ್ಸ್ ಡೇ, ಮೊನ್ನೆ ಮೊನ್ನೆ ವುಮೆನ್ಸ್ ಡೇ ಇದ್ದಾಗೆಲ್ಲ ನಾವು ಎಷ್ಟು ಚೆನ್ನಾಗಿ ಆಟ ಆಡ್ತೇವೋ ನಮ್ಮ ಬಾಡಿ ಎಷ್ಟು ಫಿಟ್ ಆಗ್ತಾ ಹೋಗುತ್ತೆ ಮೇಡಮ್. ನಮ್ಮ ಮೈಂಡ್ ಸೆಟ್ ಏನಿದೆ ಎಲ್ಲ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಕೆಲವೊಂದನ್ನ ನಾವು ಬಹಳ ನೆಗ್ಲೆಕ್ಟ್ ಆಗಿ ಆ ದಿನನೆಲ್ಲ ನಾವು ನೆಗ್ಲೆಕ್ಟ್ ಆಗಿ ಕಲಿತಾ ಇರ್ತೀವಿ. ಸ್ವಲ್ಪ ನಾವು ಕ್ರೀಡೆಯಲ್ಲಾಗಿರ್ಬೋದು, ನಮ್ಮ ಯೋಗದಲ್ಲಾಗಿರ್ಬೋದು, ಬೇರೆ ಬೇರೆ ಇತರ ಚಟುವಟಿಕೆಯಲ್ಲಿ ನಾವು ಭಾಗವಹಿಸಿದ್ರೆ ಖಂಡಿತವಾಗಿ ನಾವು ಅವತ್ತಿನ ದಿನನ ತುಂಬಾ ಚೆನ್ನಾಗಿ ನಾವು ಏನೇನ್ ಕೆಲಸ ಮಾಡ್ಬೇಕು ಅಂತಿದ್ರು ಅದನ್ನೆಲ್ಲಾನು ಮಾಡ್ತೀವಿ ಮೇಡಮ್.
0: ಓಕೆ, ನಾವು ಕ್ರೀಡೆ
1: ಬರಲ್ಲ ಮೇಡಮ್. ಅಷ್ಟೊಂದು ಯೋಗದಲ್ಲೇ ಇದೆ ಮೇಡಮ್. ಈಗ ಎಲ್ಲಾ ಕಡೆಗೂ ಯೋಗ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲಾ ಕಡೆಗೂ ನಾವು ಆನ್ಲೈನ್ ಅಲ್ಲಿ ನಾವು ಕನೆಕ್ಟ್ ತಗೊಂಡ್ಬಿಟ್ಟು ನಮ್ಮ ಮೊಬೈಲ್ಗಳಲ್ಲಿ ಟಿವಿಗಳಲ್ಲಿ ಎಲ್ಲಾ ಬರ್ತದೆ ಮೇಡಮ್.
0: ಯೋಗಕ್ಕೆ ಮಹತ್ವ ಇಲ್ಲದ ಮಹತ್ವ ಉಂಟಾಗಿದೆ.
1: ಹೌದು ಮೇಡಮ್, ಯೋಗ ಮಾಡ್ತೀವಿ. ಹಿಂದಿನ ಸುಮಾರು 6 ವರ್ಷಗಳಿಂದ ಇದ್ದೇ ಇದೆ ಮೇಡಮ್. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನಮ್ಮ ಸನಾತನ ಪರಂಪರೆ ಯೋಗ ಪರಂಪರೆ ಮೇಡಮ್ ನಮ್ದು.
0: ಓಕೆ, ಹಾಗಾಗಿ ಈ ಕ್ರೀಡೆ ದಿನನಿತ್ಯ ಜೀವನದಲ್ಲೂ ಇರಬೇಕು, ಯೋಗ ಕಲಿತ್ಕೋಬೇಕು.
1: ಮಾನಸಿಕವಾಗಿ ಮೇಡಮ್ ದಿನನಿತ್ಯ ಜೀವನದಲ್ಲಿ ಒಂದಲ್ಲ ಒಂದು ಕೆಲಸದಲ್ಲಿ ನಾವು ತೊಡ್ಕೊಳ್ತೇವೆ, ಇತರೆ ಕೆಲಸಗಳಲ್ಲೂ ಕೂಡ ನಾವು ತೊಡ್ಕೊಂಡಿರ್ಬೇಕು. ನಮ್ಮ ಮೆಡಿಟೇಷನ್ ಮಾಡೋದ್ರಿಂದ ಆಗಿರ್ಬೋದು, ನಮ್ಮ ಕೆಲಸಗಳನ್ನ ನಮ್ಮ ಎನರ್ಜಿಯನ್ನ ಜಾಸ್ತಿ ಮಾಡ್ತಾ ಹೋಗ್ತದೆ ಅಂದ್ರೆ ನಾವು ಎಷ್ಟೇ ಟ್ಯಾಬ್ಲೆಟ್ ತಗೋಬಹುದು, ಎಷ್ಟೇ ಇದು ಮಾಡ್ಬೋದು, ಬಟ್ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಅದು ನಮ್ಮ ಕೈಯಲ್ಲೇ ಇದೆ ಮೇಡಮ್.
0: ಓಕೆ, ಯಾವ ಕ್ರೀಡೆಯನ್ನ ಆಡ್ತಾ ಇದ್ರಿ ನೀವು?
1: ಮೇಡಮ್, ನಾವು ಸ್ಪೋರ್ಟ್ಸ್ ಅಲ್ಲಿ ಆಡ್ತಿರ್ಬೇಕಾದ್ರೆ ನಾವು ರನ್ನಿಂಗ್ ರೇಸ್ ಎಲ್ಲ ಮಾಡ್ತಾ ಇದ್ವಿ ಮೇಡಮ್. ಜೊತೆ ಇಟ್ಕೊಂಡು ನಾವು ನಮ್ಮ ರಾಣೆಬೆನ್ನೂರಿಂದ ಧಾರವಾಡದವರೆಗೂ ರನ್ನಿಂಗ್ ರೇಸ್ ಮಾಡ್ಕೊಂಡು ಹೋಗಿದ್ವಿ ಮೇಡಮ್. ನಾವು ಬಾಲ್ ಬ್ಯಾಡ್ಮಿಂಟನ್ ಆಡ್ತೀವಿ ಮೇಡಮ್. ಕಬಡ್ಡಿನ 9 ನಿಮಿಷ ತಪ್ಪಿಸ್ತಾ ಇದ್ದೆ ಮೇಡಮ್ ಕಾಲೇಜ್ ಡೇಸ್ ಅಲ್ಲಿ.
0: ಓಕೆ, ಒಳ್ಳೆ ಕ್ರೀಡಾಪಟು ಹಾಗಾದ್ರೆ ನೀವು.
1: ಹೌದು ಮೇಡಮ್, ನೀವೆಲ್ಲ ಕ್ರೀಡಾಪಟು ಅಂತ ಕರೀತಾರೆ, ನಾನು ಕ್ರೀಡಾಪಟು ಮಧುಮತಿ ಅಂತಾನೆ ಕರೆಯೋದು ಮೇಡಮ್.
0: ಓಹೋ, ಹಾಗಾದ್ರೆ ಇವತ್ತಿನ ವಿಷಯಕ್ಕೆ ಸೂಕ್ತವಾಗಿ ಕರೆ ಮಾಡಿದಿರಿ, ಮೊದಲನೇ ಕರೆ ನಿಮ್ದಾಗಿದೆ.
1: ನನಗೆ ಅವಕಾಶ ಸಿಕ್ತು ಮೇಡಮ್, ಅದು ಆಕ್ಚುಲಿ ನನಗೆ ಸಿಕ್ತಿರ್ಲಿಲ್ಲ, ಇವತ್ತೇ ಸಿಕ್ತು ಮೇಡಮ್ ನನಗೆ. ಅದು ಅದೇ ಯೋಗಾಪಟು ಹೆಂಗಿದ್ದೀರಾ ಅಂತ ನನ್ನ ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಾಗೆಲ್ಲ ಕೇಳ್ತಾ ಇರ್ತೀವಿ. ನಮ್ದೊಂದು ಬ್ಯಾಚೆ ಇದೆ ಮೇಡಮ್, ಎಲ್ಲರೂ ಒಂದೇ ಹೈಟ್ ಇದೀವಿ, ಒಂದೇ ತರ ಎಲ್ಲ ಫಿಟ್ನೆಸ್ ಇದೀವಿ, ಬಟ್ ಎಲ್ಲ ಆರೋಗ್ಯವಾದಂತ ಸ್ವಾಸ್ಥ್ಯದಿಂದ ನಡೆಸ್ತಾ ಇದೀವಿ.
0: ಓಕೆ, ಬಹಳ ಖುಷಿ ಆಯ್ತು ನಿಮ್ ಜೊತೆ ವಿಷಯನೂ ಸಹ ನಿಮ್ಗೆ ಹೊಂದು ಆಗಿತ್ತು. ಧನ್ಯವಾದ ಕರೆ ಮಾಡಿದಕ್ಕಾಗಿ ತಮ್ಗೆ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು,
0: ನಮಸ್ಕಾರ. ಕೆಳಗರೆ ಮಧುಮತಿ ಅವರು ಕರೆ ಮಾಡಿದ್ರು, ಅವರು ಕ್ರೀಡಾಪಟು ಅಂತಂದೇಳಿ ಬಹಳ ಖುಷಿಯಾಗಿ ಹಂಚ್ಕೊಂಡ್ರು ನಮ್ಮ ಜೊತೆ ಕೂಡ. ಇಲ್ಲಿ ವಿಷಯ ಬಂದ್ಬಿಟ್ಟು ನಮ್ಮ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯ ಕಾಪಾಡುವಲ್ಲಿ ಕ್ರೀಡೆಗಳ ಪಾತ್ರ ಎಂಬುದಾಗಿ ಇದೆ. ಹಾಗಾಗಿ ಎಲ್ಲ ಕೇಳುಗರು ಸಹ ಇದು ಕೇವಲ ಕ್ರೀಡೆಗಳ ಪಾತ್ರವನ್ನಷ್ಟೇ ಅಲ್ಲದೆ ತಮ್ಮ ಇಷ್ಟದ ಕ್ರೀಡೆಗಳ ಬಗೆಗೂ, ಹಾಗೆ ಅವರ ಬಾಲ್ಯದ

0: ಪ್ರಜ್ಞೆಗಳನ್ನು ಮತ್ತು ಈಗಿನ ಮಕ್ಕಳಿಗೆ ಹೇಗೆಲ್ಲ ಕ್ರೀಡೆಗಳನ್ನ ಕಲಿಸಬಹುದು ಅನ್ನೋ ವಿಚಾರ ಕುರಿತು ಸಹ ನಮ್ಮೊಂದಿಗೆ ಮಾತನಾಡಬಹುದು. ಮುಂದಿನ ಕರೆ ಸ್ವೀಕರಿಸೋಣ. ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ತೆ,
0: ಯಾರಿದು?
1: ಸತೀಶ್.
0: ಓಕೆ, ನಳಿನಿ ಸತೀಶ್ ಅವರೇ, ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ?
1: ಹಾಗಾಗಿ ಕ್ರೀಡೆಗಳ ಬಗ್ಗೆ ನೀವು ಮಾಹಿತಿ ಕೇಳ್ತಾ ಇದ್ರ, ನಮ್ಮ ಅನಿಸಿಕೆ ಕೇಳ್ತಾ ಇದ್ರ.
0: ಹೌದು
1: ಹೌದು, ಇತ್ತೀಚೆಗೆ ಏನಾಗಿದೆ ಅಂದ್ರೆ ಒಂದು ಮೆಕ್ಯಾನಿಕಲ್ ಸ್ಪೋರ್ಟ್ಸ್ ಬಗ್ಗೆ ಗೇಮ್ಸ್ ಬಗ್ಗೆ ಅಂತಂದು ಬಹಳ ಸುಮಾರು ಜನ ಮರ್ತುಬಿಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ಕೆಲ್ಸ ಬದುಕು ಅದ್ರ ಬಗ್ಗೆನೆ ಎಲ್ಲ ಯೋಚನೆ ಮಾಡ್ತಾ ಇದ್ರೆ ಅವತ್ತು. ಹೌದು, ನಮಗೋಸ್ಕರ ಒಂದು ಎಕ್ಸರ್ಸೈಸ್ ಇರ್ಬೇಕು, ನಮಗೋಸ್ಕರ ಒಂದು ಮೆಡಿಟೇಷನ್ ಇರ್ಬೇಕು, ನಮಗೋಸ್ಕರ ಒಂದು ಗೇಮ್ ಇರ್ಬೇಕು ಅನ್ನೋದನ್ನ ಯಾರು ಸುಮಾರು ಜನ ಯೋಚನೆ ಮಾಡೋದೇ ಇಲ್ಲ. ಆ ರೀತಿ ಈಗ ಲೈಫ್ ಆ ರೀತಿ ಇದೆ. ನಾವು ಚಿಕ್ಕರಿದ್ದಾಗ ತುಂಬಾ ಚೆನ್ನಾಗಿ, ನಿಜ ಹೇಳ್ಬೇಕಂದ್ರೆ ನಾವು ಬಹಳ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ಗೇಮ್ಸ್ ಎಲ್ಲ ಪ್ರತಿಯೊಂದು ಸ್ಪೋರ್ಟ್ಸ್ ನಾವು ಆಡ್ತಾ ಇದ್ವಿ.
0: ಯಾವ್ದು ಯಾವ್ದು ಪ್ರಮುಖವಾಗಿ ಆಡ್ತಾ ಇದ್ರಿ, ಯಾವ್ದು ಇಷ್ಟ ಆಗ್ತಿತ್ತು ನಿಮ್ಗೆ?
1: ನಮಗೆ ಫೋರ್ ಬಾಕ್ಸ್ ತುಂಬಾ ಇಷ್ಟ ಆಗ್ತಿತ್ತು, ಲಗೋರಿ ಅಷ್ಟು ಇಷ್ಟ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಬಾಲ್ ತಗೊಂಡು ಬೆಣ್ಣೆ ಹೊಡೆದು ಬರ್ತಾ
0: ಇದ್ರಲ್ವಾ,
1: ತುಂಬಾ ಇಷ್ಟ ಆಗ್ತಾ ಇತ್ತು.
0: ಓಕೆ, ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ನಿಮ್ಮ ವಾಯ್ಸ್ ಅಲ್ಲಿ. ನಳಿನಿ ಸತೀಶ್ ಅವರೇ,
1: ಕೇಳಿಸ್ತಾ ಇದೆಯಾ ಈಗ?
0: ಹಾ, ಮಾತಾಡಿ.
1: ಥ್ರೋಬಾಲ್ ತುಂಬಾ ಇಷ್ಟ ಆಗ್ತಾ ಇತ್ತು, ಫೋರ್ ಬಾಕ್ಸ್ ತುಂಬಾ ಇಷ್ಟ ಆಗ್ತಾ ಇತ್ತು, ಕುಂಟೆಬಿಲ್ಲೆ ಆಡ್ತಾ ಇದ್ವಿ, ಅದು ಎಲ್ಲ ತುಂಬಾ ಇಷ್ಟ ಆಗ್ತಿತ್ತು. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ನಾವು ಆಡೋ ಸ್ಪೋರ್ಟ್ಸ್ ನಲ್ಲಿ ನಮ್ಗೆ ತುಂಬಾ ತುಂಬಾ ಎನರ್ಜಿ ಬರ್ತಾ ಇತ್ತು. ನಾವ್ ಏನ್ ಕೆಲಸ ಮಾಡಿದ್ರು ಕೂಡ ನಮ್ಗೆ ಸುಸ್ತ್ ಆಗ್ತಾ ಇರ್ಲಿಲ್ಲ,
0: ಮತ್ತೆ
1: ಓದ್ಲಿಕ್ಕೆ ಕೂಡ ಒಂದೊಳ್ಳೆ ಎನರ್ಜಿ ಕೂಡ ನಮಗೆ ಸಿಗ್ತಾ ಇತ್ತು. ಮತ್ತೆ 5 ನಿಮಿಷ ಕೂತ್ಕೊಂಡೆ ಓದ್ಕೊಳಕ್ ಖಂಡಿತ ಯಾವ ಎನರ್ಜಿನೂ ಬರಲ್ಲ, ಯಾವ ಐಡಿಯಾಸ್ ಬರೋದಿಲ್ಲ, ಮತ್ತೆ ನಮಗೆ ಬುದ್ಧಿಶಕ್ತಿ ಅಷ್ಟು ಬೆಳೆಯೋದು ಇಲ್ಲ. ನಾವ್ ಎಷ್ಟೇ ಮಟ್ಟಿಗೆ ಚೆನ್ನಾಗಿ ಆಟ ಆಡ್ತೀವಿ, ಕುಣಿತೀವಿ, ನೆಗಿತೀವಿ, ಖುಷಿ ಪಡ್ತೀವಿ, ಸಂತೋಷದಿಂದ ಇರ್ತೀವಿ, ಆಗ್ಲೇನೆ ಬುದ್ಧಿ ಬೆಳವಣಿಗೆನೂ ಆಗುತ್ತೆ. ಆಮೇಲೆ ಮತ್ತೆ ನಮ್ಮ ಲೈಫ್ ಕೂಡ ಲೀಡ್ ಮಾಡ್ಬೋದು. ಸ್ಪೋರ್ಟ್ಸ್ ತುಂಬಾನೇ ಇಂಪಾರ್ಟೆಂಟ್ ನಮ್ಮ ಡೇ ಟು ಡೇ ಲೈಫ್ ನಲ್ಲಿ. ನಮ್ಮ ಬಾಡಿಗೆ ಆಟ ಅಥವಾ ಗೇಮ್ಸ್ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಹಾಗಾಗಿ ಮಕ್ಕಳು ಚೆನ್ನಾಗಿ ಮೊಬೈಲ್ ಎಲ್ಲ ಬಿಟ್ಬಿಟ್ಟು ಮಕ್ಕಳು ಹೊರಗ್ ಬಂದ್ಬಿಟ್ಟು ಆಟ ಆಡಿದ್ರೆ ಒಳ್ಳೆ ಎನರ್ಜಿ ಇರುತ್ತೆ, ಒಳ್ಳೆ ಬೆಳವಣಿಗೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ.
0: ಓಕೆ, ಬಹಳ ಉತ್ತಮವಾಗಿ ಮಾತಾಡಿದ್ರಿ ಕ್ರೀಡೆಗಳ ಬಗ್ಗೆ, ಬಹಳ ಖುಷಿ ಆಯ್ತು. ಧನ್ಯವಾದಗಳು ತಮ್ಗೆ.
1: ಥ್ಯಾಂಕ್ ಯು,
0: ನಮಸ್ಕಾರ. ಕೇಳುಗರೆ, ವಿಷಯದ ಬಗ್ಗೆ ಮಾತಾಡೋಣ, ಮಾತುಗಳನ್ನ ಮುಂದುವರಿಸೋಣ. ಅದಕ್ಕೂ ಮುಂಚೆ ಒಂದು ಹಾಡಿನ ವಿರಾಮವನ್ನ ತೆಗೆದುಕೊಂಡು ಬಂದ್ಬಿಡೋಣ. ಬನ್ನಿ, ಕಸ್ತೂರಿ ನಿವಾಸ ಚಿತ್ರದಿಂದ ಒಂದು ಹಾಡನ್ನ ಕೇಳೋಣ. ಗೀತೆಯನ್ನ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಅವರು, ಸಾಹಿತ್ಯ ವಿಜಯ ನಾರಸಿಂಹ, ಸಂಗೀತ ಜಿ ಕೆ ವೆಂಕಟೇಶ್.

0: ಕಸ್ತೂರಿ ನಿವಾಸ ಚಿತ್ರದಿಂದ ಒಂದು ಅದ್ಭುತ ಗೀತೆಯನ್ನು ಕೇಳಿದ್ವಿ. ಸ್ನೇಹಿತರೆ, ನಾವು ಮಾತಾಡ್ತಾ ಇದ್ವಿ ಕ್ರೀಡೆಗಳ ವಿಚಾರದಲ್ಲಿ. ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ ನಾವು ಕ್ರೀಡೆಗಳ ಬಗ್ಗೆ ಮಹತ್ವವನ್ನು ಕೊಡುವುದನ್ನೇ ಮರೆತುಬಿಟ್ಟಿದ್ದೀವಿ. ಕೊಟ್ಟರೂ ಸಹ ವರ್ಷಕ್ಕೆ ಒಂದು ಬಾರಿನೋ ಎರಡು ಬಾರಿನೋ ಅನ್ನೋ ಮಟ್ಟಿಗೆ ಇಂದಿನ ಶಾಲೆಗಳಲ್ಲೂ ಸಹ ಕ್ರೀಡೆಗೆ ಮಹತ್ವ ಕಡಿಮೆ ಆಗ್ತಿರೋದು ಕಂಡುಬರ್ತಾ ಇದೆ. ಈ ನಿಟ್ಟಿನಲ್ಲಿ ಅದರ ಮಹತ್ವದ ಕುರಿತು ಮಾತಾಡ್ತಿದ್ವಿ. ಬನ್ನಿ, ನಮ್ಮ ಕೇಳುಗರು ಸಿದ್ಧರಿದ್ದಾರೆ, ನೋಡೋಣ ಯಾರು ಅಂತ. ಹಲೋ, ಕರೆ ಕಟ್ ಆಗಿದೆ. ಹಲೋ ಹಲೋ
1: ಹಲೋ ಹಲೋ
0: ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಜಗದೀಶ್ ಕೊಂಡ್ಲಳ್ಳಿ.
0: ಓಕೆ, ಜಗದೀಶ್ ಕೊಂಡ್ಲಳ್ಳಿ ಅವರೇ, ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ? ಸ್ವಾಗತ ನಿಮ್ಗೆ, ಮಾತಾಡಿ. ಕ್ರೀಡೆಗಳ ವಿಚಾರ ಬಗ್ಗೆ ಮಾತಾಡ್ತಿದ್ವಿ. ಹಲೋ,
1: ಇವತ್ತು ನಾವೊಂದು ನೇರವಾಗಿ ಹೇಳಬೇಕು ಅಂದ್ರೆ ಮೇಡಮ್, ಪೋಷಕರೇ ಮಕ್ಕಳನ್ನ ಆಡಕ್ ಬಿಡ್ತಾ ಇಲ್ಲ. ಓದು ಓದು ಓದು ಓದು ಅಂತ ಬರೀ ತಲೆಗೆ ಓದುನೇ ತುಂಬಾ ಇದ್ರೆ.
0: ಹೌದು,
1: ಈ ಓದುನೇ ತುಂಬಿ ತುಂಬಿ ತುಂಬಿ 18-20 ವರ್ಷ ಆಗದ್ರಲ್ಲಿ ಅವ್ರೇನು ಆಡಿದಿಲ್ಲ. ಅದಕ್ಕೆ ನಾನು ಶಿಕ್ಷಕ ಹೋಗ್ತೀನಿ ಅಥವಾ ಕ್ರಿಕೆಟ್ ಆಡ್ತೀನಿ ಅಂತ ಇನ್ನೊಂದೇನು ಕೇಳ್ತಾರೆ, ಅದಕ್ ಬಿಡಲ್ಲ. ಏ ಓದು, ನೀನು ಓದು, ಹಿಂಗೆ ಫ್ರೀಜ್ ಮಾಡಿ ಫ್ರೀಜ್ ಮಾಡಿ ಏನಾಗಿ ಬಿಡುತ್ತೆ ಅಂದ್ರೆ, ಚೆನ್ನ ಕೂಡಿಸ್ತಾರೆ ಪಾಪ ಹುಡುಗರು, ಗೊತ್ತಾಗಲ್ಲ. ಅವ್ರಿಗೆ ಸಣ್ಣ ಹುಡುಗರು ಹೋಗ್ತವೆ, 18-20 ವರ್ಷ ಆಗಿರ್ತದೆ. ಅವ್ರ ದೇಹದಲ್ಲಿ ದೇಹ ಗಟ್ಟಿ ಇರಲ್ಲ, ಬುದ್ಧಿ ಜಾಸ್ತಿ ಇರುತ್ತೆ, ಫಸ್ಟ್ ರ್ಯಾಂಕ್ ರಾಜವಾದಂಗ್ ನೋಡ್ತಾರೆ. ಹಂಗಾಗಿ ಕೊನೆಗೆ 18-20 ವರ್ಷ ಅಷ್ಟೊತ್ತಿಗೆ ಹಾರ್ಟ್ ಲಿವರ್ ಇನ್ನೊಂದು ಯಾವ್ದು ಒಂದು ಕಿಡ್ನಿ ನೋಡ್ಬೇಕಂದ್ರು, ಅವಾಗ ದೇಹದ ಮಹತ್ವ ಆಟದ ಮಹತ್ವ. ನಾವ್ ಹೇಳೋದೇನು ಅಂದ್ರೆ, ತಲೆಗೆ ನಾವ್ ಎಷ್ಟು ಫೀಡ್ ಮಾಡ್ತೀವಿ, ದೇಹನ ಅಷ್ಟು ಗಟ್ಟಿಗೊಳಿಸ್ಬೇಕು. ದೇಹ ಮತ್ತು ಮನಸ್ಸು ಎರಡು ಪ್ರಬಲವಾಗಿ ಇರ್ಬೇಕು, ಆಗ ಮಾತ್ರ ಒಬ್ಬ ಪ್ರಬಲ ವ್ಯಕ್ತಿ ಉಂಟಾಗೋದಕ್ಕೆ ಸಾಧ್ಯ ಆಗುತ್ತೆ.
0: ಖಂಡಿತ, ತುಂಬಾ ಒಳ್ಳೆ ಮಾತು.
1: ಬರೀ ನಾವು ತಲೆನೇ ಫೀಡ್ ಮಾಡ್ಕೊಂತ ಹೋದ್ರೆ, ದೇಹ ನೆಗ್ಲೆಕ್ಟ್ ಮಾಡಿದ್ರೆ ಆಗೂ ಸಾಧ್ಯ ಇಲ್ಲ. ದೇಹನೇ ತುಂಬಾ ದೇಹದಾರ್ಢ್ಯ ಮಾಡ್ಕೊಂತ ಹೋದ್ರೆ ತಲೆ ಬೀಕಾದ್ರೆ ಆಗ್ಲೂ ಒಬ್ಬ ಉತ್ತಮ ವ್ಯಕ್ತಿ ಬರೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಅಂದ್ರೆ ಮನಸ್ಸು ಮತ್ತೆ ದೇಹ ಎರಡೂ ತುಂಬಾ ಸದೃಢವಾಗಿರ್ಬೇಕು, ತುಂಬಾ ಬಲ ಆಗಿರ್ಬೇಕು. ಆಗ ಮಾತ್ರ ನಾವು ಒಬ್ಬ ಉತ್ತಮ ವ್ಯಕ್ತಿಯನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
0: ಹೌದು, ನೀವು ನಿಮ್ಮ ಒಂದು ಬಾಲ್ಯದಲ್ಲಿ ಅಥವಾ ಈಗ ಯಾವ ಕ್ರೀಡೆಯನ್ನ ಇಷ್ಟಪಡ್ತೀರಿ, ಯಾವ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ?
1: ಮೊದಲಿಂದ ಆಟ ಆಡ್ತಾ ಇರೋದು ಅಂದ್ರೆ, ನಾನು ಇಷ್ಟಪಡೋದು ಶಟಲ್ ಬ್ಯಾಡ್ಮಿಂಟನ್, ದ್ವೇಷಿಸೋದು ಕ್ರಿಕೆಟ್. ಕ್ರಿಕೆಟ್ ನೋಡಿಲ್ಲ
0: ನಾನು,
1: ನೋಡೋದಿಲ್ಲ.
0: ಇವತ್ತೆಲ್ಲಾನು ಕ್ರಿಕೆಟ್ ಮಯ ಆಗೋಗಿದೆ, ಇದರಲ್ಲಿ ಅಪವಾದ ಅನ್ನೋ ತರ. ನೀವು
1: ಕ್ರೀಡೆ ಅಂದ್ರೆ ಕ್ರೀಡೆ ಅಂದ್ರೆ ಒಂದು ಔಟ್ಡೋರ್ ಇರ್ಲೇಬೇಕು, ಒಂದು ದೇಹಕ್ಕೆ ಔಟ್ಡೋರ್ ಒಂದ್ ಇರ್ಲೇಬೇಕು, ಇಂಡೋರ್ ಒಂದ್ ಇರ್ಲೇಬೇಕು. ಔಟ್ಡೋರ್ ಶಟಲ್
0: ಬ್ಯಾಟ್ಮಿಂಟನ್. ಹಲೋ ಹಲೋ, ಹೇಳಿ. ಹಾ ಹೇಳಿ ಹೇಳಿ.

0: ಕಪಲ್ ಚೆಸ್ ಎರಡು ಇರಬೇಕು, ಎರಡು ಆಡ್ತೀನಿ ಇಂಡೋರ್ ಔಟ್ಡೋರ್ ಶಟಲ್ ಬ್ಯಾಡ್ಮಿಂಟನ್.
1: ಓಕೆ,
0: ಅದೇ ಮೊದಲಿಂದ ಸುಮಾರು ನಾನು 5ನೇ ಕ್ಲಾಸಿಂದ ಬಂದಿರ್ತಕ್ಕಂಥದ್ದು, ಅವಾಗಿಂದ ಅಭ್ಯಾಸ ಇರಬೇಕು.
1: ಓಕೆ, ಇವಾಗ್ಲೂ ಸಹ ಅದನ್ನ ಅಭ್ಯಾಸನ ರೂಢಿಸ್ಕೊಂಡು ಬಂದಿದ್ದೀರಿ, ಅದನ್ನ ಬಿಟ್ಟಿಲ್ಲ. ಓಕೆ, ಹೌದು, ಕ್ರೀಡೆಗೆ ವಯಸ್ಸಿನ ಮಿತಿ ಇಲ್ಲ. ನಮ್ಮ ದೇಹವನ್ನ ಸ್ವಸ್ಥವಾಗಿ ದೈಹಿಕ ಆದ್ಯತೆ ಇಟ್ಕೋಬೇಕು ಅಂತಂದ್ರೆ ಹೌದು, ಸದೃಢ ದೇಹ ಹೊಂದೋದು, ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡ್ಕೊಳ್ಳೋದು, ಇವೆರಡು ಜೊತೆ ಜೊತೆಯಾಗಿದ್ದಾಗ ಮಾತ್ರ ಆರೋಗ್ಯ ನಮ್ಗೆ ಪ್ರಾಪ್ತ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೀರಿ. ಓಕೆ, ಧನ್ಯವಾದ ಜಗದೀಶ ಕೊಂಡ್ಲಳ್ಳಿ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಒಳ್ಳೆ ಮಾತನಾಡಿದ್ರಿ. ನಮಸ್ಕಾರ, ಹೀಗೆ ಕರೆ ಮಾಡ್ತಾ ಇರಿ. ಕೇಳುಗರೇ, ಕೇಳ್ತಾ ಇದ್ದೀರಾ ಕ್ರೀಡೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಿಳಿಸುವ ಹೊತ್ತಿದ್ದು, ಕರೆ ಮಾಡಿ. ನಮ್ಮ ನಿಲಯದ ಫೋನ್ ಸಂಖ್ಯೆನ ಮತ್ತೊಮ್ಮೆ ಹೇಳ್ತೀನಿ, 9448640773 ಹಾಗೂ ಮತ್ತೊಂದು ಫೋನ್ ಸಂಖ್ಯೆ 9141970272. ನಿಲಯದ ಈ ಫೋನ್ ಸಂಖ್ಯೆಗಳಿಗೆ ಕರೆ ಮಾಡಿ ಈ ವಿಷಯದ ಕುರಿತು ನಮ್ಮೊಂದಿಗೆ ನೀವು ಮಾತನಾಡಬಹುದು. ಬನ್ನಿ, ಇದೀಗ ಒಂದು ಹಾಡನ್ನು ಕೇಳಿ ಬರೋಣ, ಜಯ ವಿಜಯ ಚಿತ್ರದಿಂದ. ಹಾಡಿದ್ದಾರೆ ಎಲ್ಲರ್ ಅಂಜಲಿ.

0: ஹலோ
1: நமஸ்தே. ಓಕೆ, ಶಿವಲಿಂಗ ಹಿರಮಟ್ಟೋರೆ, ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆ ತಮಗೆ?

0: ಓಕೆ, ಕ್ರೀಡೆಗಳ ವಿಚಾರ ಬಗ್ಗೆ ಮಾತಾಡ್ತಾ ಇದ್ವಿ, ಮಾತಾಡಿ. ದೈನಂದಿನ ಜೀವನದಲ್ಲಿ ಕ್ರೀಡೆಗಳ ಮಹತ್ವ, ದೈಹಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯದ ಕುರಿತು ಮಾತಾಡ್ತಾ ಇದ್ವಿ, ಮಾತಾಡಿ.
1: ಕ್ರೀಡೆ ಎಲ್ಲರಿಗೂ ಬೇಕೇ ಬೇಕ್ರಿ ಮೇಡಮ್. ಯಾಕಂದ್ರೆ ಕ್ರೀಡೆ ಓಣಿ ಕೂಸ ಕೊಳಿತತ್ತ ಓಣಿ ಕೂಸು ಕೊಳಿತ ಓಣಿ ಕೂಸು ಬೆಳೆದಿರ್ತಾರ ಮೇಡಮ್. ಅದಕ್ಕೆ ಕ್ರೀಡೆ
0: ಸಂಬಂಧಪಟ್ಟಂಗೆ,
1: ಯಾಕಂದ್ರೆ ಕ್ರೀಡೆಯಿಂದ ಮನಸ್ಸಿಗೆ ದೈಹಿಕ ಮಾನಸಿಕ ಎಲ್ಲವೂ ಸಿಗ್ತದ್ರಿ ಮೇಡಮ್. ರೀ ಮನಸ್ಸಿಗೆ ನೆಮ್ಮದಿ ಸಿಗ್ತದ್ರಿ ಮೇಡಮ್. ನಾವು ಬರೀ ಅಭ್ಯಾಸ ಅಭ್ಯಾಸ ಅಂದ್ರೆ ಆಗಂಗಿಲ್ರಿ ಮೇಡಮ್. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಕೂಡ ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಕ್ರೀಡೆಗಳ ಮಹತ್ವನು ಕೂಡ ಬಹಳ ಐತ್ರಿ ಮೇಡಮ್.
0: ಖಂಡಿತ.
1: ಯಾಕಂದ್ರೆ ಒಂದ್ ಕ್ರೀಡೆಗಳ ಒಂದ್ ಮಂತ್ರ ಅದರಿ, ಎಲ್ಲವು ಎದುರೊಳಿದಾದರೂ ಯೋಚಿತ ಸೋಲು ನಿನ್ನದೇ ಆಗಲಿದ್ರಿ ಮೇಡಮ್. ಎದುರೊಳಿ ಪಡೆದು ಗೆಲ್ಲದೇನ ಅಂದ್ರೂ ಕೂಡ ನಮ್ಮ ಸೋಲು ವಿರೋಚಿತ ಆಗ್ಬೇಕತ್ರಿ.
0: ಓಕೆ, ಗೆಲ್ಲೋದ್ ಮಾತ್ರ ಅಲ್ಲ ಸೋಲನ್ನು ಸಹ ಅನುಭವಿಸೋದನ್ನ ಕಲ್ತ್ಕೊಳ್ಬೇಕು ಅನ್ನೋದು.
1: ಎಸ್ ಮೇಡಮ್. ಅಂದ್ರೆ ಕ್ರೀಡೆಯಲ್ಲಿ ಸೋಲು ಗೆಲುವು ಸೋಪಾನ ಫೇಲ್ಯೂರ್ ಇಸ್ ದಿ ಪಿಲ್ಲರ್ ಆಫ್ ಸಕ್ಸಸ್ ಅಂತಾರಲ್ರಿ. ಅದು ಸೋಲು ಏನೇ ಆಗ್ಲಿ, ಆದ್ರೆ ಕ್ರೀಡೆ ಮಹತ್ವ ಏನಂತ ಹೇಳಿದ್ರೆ ಅದು ನಮ್ಮ ದೈಹಿಕಕ್ಕಂತೂ ದೈಹಿಕ ಮತ್ತು ಮಾನಸಿಕ ನೆಮ್ಮದಿ ಏನಂತೂ ಕೊಟ್ಟೇ ಕೊಡ್ತದ್ರಿ ಮೇಡಮ್.
0: ಖಂಡಿತ, ಹೌದು ಖಂಡಿತ. ಆದ್ರೆ ಇತ್ತೀಚೆಗೆ ಶಾಲಾ ಕಾಲೇಜುಗಳಲ್ಲೂ ಸಹ ಈ ಕ್ರೀಡೆ ಅನ್ನೋದು ಕೇವಲ ಒಂದು ದಿನಕ್ಕೆ ಎರಡು ದಿನಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ. ಮೊದಲೆಲ್ಲ ನಾವು ಶಾಲೆ ಓದುವಾಗ ದಿನದ ಒಂದು ಪಿರಿಯಡ್ ಆಟಕ್ಕಂತಾನೆ ಮೀಸಲಿರ್ತಾ ಇತ್ತು. ಖಂಡಿತ, ಇವಾಗ ಕಡಿಮೆ ಆಗ್ತಾ ಇದೆ ತುಂಬಾ ಕಡೆ ಆ ತರದ ಒಂದು ಸಿದ್ಧತೆಗಳಾಗ್ಲಿ ಆ ತರ ಮಾದರಿಗಳಾಗ್ಲಿ ಬಹಳಷ್ಟು ಕಡಿಮೆ ಆಗಿರೋದ್ರಿಂದ ಕ್ರೀಡೆಗೆ ಪ್ರಾಶಸ್ತ್ಯನ ಸಹ ಎಲ್ಲೋ ಕಡಿಮೆ ಆಗಿ ಮಕ್ಕಳು ಬರೀ ಓದಿನಲ್ಲಿ ತೊಡಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಹಾಗೆ ನಿಮ್ ಇಷ್ಟದ ಕ್ರೀಡೆ ಯಾವ್ದಾಗಿತ್ತು?
1: ಕ್ರಿಕೆಟ್ ರೀ ಮೇಡಮ್.
0: ಕ್ರಿಕೆಟ್ ಇಷ್ಟ ಆಗಿತ್ತು. ಓಕೆ, ಈಗಲೂ ಆಟ ಆಡ್ತೀರಾ?
1: ಆಡೋದ್ರಿ.
0: ಓಕೆ, ಬಹಳ ಖುಷಿ ಆಯ್ತು. ಬಹಳ ಇಷ್ಟ ಪಡ್ತೀರಿ. ಓಕೆ, ಧನ್ಯವಾದಗಳು, ಬಹಳ ಒಳ್ಳೆ ಮಾಹಿತಿ. ನಮಸ್ಕಾರ. ಕೇಳಿದ್ರೆ ಹೌದು, ಇಂದಿನ ದಿನಮಾನಗಳಲ್ಲಿ ಕ್ರೀಡೆ ಅಂತಕ್ಕಂಥದ್ದು ಕಳೆದೋಗ್ತಿರುವಂತಹ ಅಂತಾನೆ ನಾವು ಹೇಳ್ಬೋದು. ಯಾಕೆ ಅಂತಂದ್ರೆ ದಿನದ ಹೆಚ್ಚಿನ ಸಮಯವನ್ನ ನಾವು ಮಕ್ಕಳಿಗೆ ಓದ್ಕೋಬೇಕು ಅಷ್ಟು ಮಾರ್ಕ್ಸ್ ತೆಗಿಬೇಕು ಇಷ್ಟು ಮಾರ್ಕ್ಸ್ ತೆಗಿಬೇಕು ಅಂತಾನೆ ಹೇಳ್ತಾ ಇರ್ತೀವಿ. ಆದ್ರೆ ನೀನು ಆಟ ಆಡು, ನಿನ್ನ ದೇಹವನ್ನ ಹುರಿಗೊಳಿಸ್ಕೋ, ಸದೃಢವಾಗಿ ಇಟ್ಕೋ ಅಂತ ಯಾರು ಹೇಳೋದಿಲ್ಲ. ಯಾಕಂತಂದ್ರೆ ಮಾರ್ಕ್ಸ್ ಇಂದ ಹೋಗ್ಬಿಟ್ಟಿದೀವಿ ನಾವು. ಅವ್ರು ಅಷ್ಟು ಮಾರ್ಕ್ಸ್ ತೆಗಿತಾರೆ, ಇವ್ರು ಇಷ್ಟು ಮಾರ್ಕ್ಸ್ ತೆಗಿತಾರೆ. ಅಥವಾ ಇನ್ನೂ ಒಂದು ರಿಯಾಲಿಟಿ ಅಂತಂದ್ರೆ ಮಾರ್ಕ್ಸ್ ತೆಗೆದ್ರೇನೆ ಮುಂದಿನ ತರಗತಿಗೆ ಸೇರಿಸ್ಕೊಳ್ಳೋದು ಅನ್ನೋ ತರದೇ ಆಗೋಗ್ಬಿಟ್ಟಿದೆ. ಹಾಗಾಗಿ ಅಲ್ಲಿ ಸೀಟ್ ಸಿಗಲ್ಲ, ಇಲ್ಲಿ ಸೀಟ್ ಸಿಗಲ್ಲ, ಇದೊಂದು ವರ್ಷ ಓದ್ಬಿಟ್ರೆ ಸಾಕು ಅನ್ನೋ ತರದ್ದು ಈಗಿನ ಶಾಲೆಗಳಲ್ಲಿ ಸಹ ಅದಕ್ಕೆ ಸಮಯನು ಸಹ ಕೊಡ್ತಾ ಇಲ್ಲದೆ ಇರ್ತಕ್ಕಂಥದ್ದು. ಇಂಥ ಸಂದರ್ಭಗಳಲ್ಲಿ ಅಟ್ಲೀಸ್ಟ್ ವಾರಕ್ಕೆ ಒಂದು ದಿನನಾದ್ರೂ ನಾವು ಅವರಿಗೆ ಫೀಲ್ಡ್ ಅಲ್ಲಿ ಹೊರಾಂಗಣ ಕ್ರೀಡೆಯನ್ನ ಆಡೋದನ್ನ ಕಲಿಸಬೇಕಾಗುತ್ತೆ. ಜೊತೆಗೆ ಕ್ರೀಡೆ ಎಂಬುದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಎಲ್ಲರೂ ಸಹ ತಮ್ಮ ಇಷ್ಟದ ಒಂದು ಕ್ರೀಡೆಯನ್ನು ಆಯ್ದುಕೊಂಡು ಒಂದು ನಿಯಮಿತವಾಗಿ ತೊಡಸ್ಕೊಂಡಿದ್ದೆ. ಆದ್ರೆ ನಾವು ಈಗಿನ ಆಧುನಿಕ ಜೀವನ ಶೈಲಿಯಿಂದ ಬರುವಂತಹ ಅನೇಕ ರೋಗಗಳನ್ನ ತಡೆಗಟ್ಕೊಳ್ಬಹುದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗೋಣ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಗೀತೆ ಕೇಳಿಸ್ತಾ ಇದ್ದೀನಿ, ಸಂಪ್ರದಾಯ ಚಿತ್ರದಿಂದ.
2: ಬೆಳಗುತ್ತೆ ಬೆಳಗುತ್ತೆ ಮನೆ ತಾನು ಬೆಳಗುತ್ತೆ, ಮುಳುಗುತ್ತೆ ಮುಳುಗುತ್ತೆ ಮನೆ ತಾನು ಮುಳುಗುತ್ತೆ,
3: ಅದಕ್ಕೆ
2: ಉಳಿಯುತ್ತೆ.

ನಟ ರತ್ನಾಕರ ಹಾಗೂ ಮಾಸ್ಟರ್ ಹಿರಣ್ಣ ಅವರು ರಚಿಸಿ ಹಾಡಿರುವ ಗೀತೆ ಸಂಪ್ರದಾಯ ಚಿತ್ರದಿಂದ ಪ್ರಸಾರವಾಯಿತು. ಗೀತೆಗೆ ವಜ್ರಪ್ಪ ಅವರ ರಾಗ ಸಂಯೋಜನೆ ಇತ್ತು. ಇದುವರೆಗೂ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕರೆ ಮಾಡಿ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಂತಹ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸ್ಟುಡಿಯೋ ಸಮಯ ಈಗ ಆಗಿದೆ 6:32. ಇದೀಗ ಕೆಲವು ಪ್ರಕಟಣೆಗಳು ನಿಮಗಾಗಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ

0: 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ.
2: ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM. ಭಕ್ತಿಭಾವದ ಧಾರೆ ನಮನ ನಮನ ನಮನ.
3: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
4: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
5: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
6: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30ಕ್ಕೆ ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
5: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
4: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40ಕ್ಕೆ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
5: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
4: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.

0: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
1: ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ ಸರಿಯಾಗಿ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಕೆಲವೇ ಕ್ಷಣಗಳಲ್ಲಿ.
2: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. A meeting of the National Democratic Alliance, NDA, is underway in the national capital. The meeting is being held to celebrate NDA government completing 12 years and Prime Minister Narendra Modi becoming the longest continuously serving elected Prime Minister of India. All constituents of the alliance, besides the top leadership of the BJP, including Prime Minister Modi, are attending the meeting. The NDA meeting is also being attended by chief ministers and deputy chief ministers of all 22 NDA governed states and union territories, besides the leaders of all alliance constituents. The meeting will focus on reviewing various national development programs, infrastructure programs, and the Modi government's vision to transform the nation into a developed country by 2047. The Union Cabinet today passed a resolution applauding Prime Minister Narendra Modi on becoming the longest-serving elected Prime Minister for consecutive terms. Briefing media in New Delhi after the Cabinet meeting, Information and Broadcasting Minister

ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ ಮೂಡಿಬರಲಿದೆ. 9:30 ಕ್ರೀಡಾಲೋಕ ವಾರದ ಸಾಪ್ತಾಹಿಕ ಕಾರ್ಯಕ್ರಮ. ಅಂತಾರಾಷ್ಟೀಯ ಜಿಮ್ನಾಸ್ಟಿಕ್ ಆಟಗಾರ ಸೋನಿಕಾ ಗೌಡ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿ ಪ್ರಸಾರಗೊಳ್ಳಲಿದೆ. ರಾತ್ರಿ 10:00 ವಿವಿಧ ಭಾರತಿ ಮುಂಬೈನಿಂದ ಕಾರ್ಯಕ್ರಮಗಳು ಪ್ರಸಾರ. 10:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ವಿಶೇಷ ಧ್ವನಿಮುದ್ರಿತ ಕಾರ್ಯಕ್ರಮ ಮೂಡಿಬರಲಿದೆ.

0: ಪ್ರಸಾರ 10:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ವಿಶೇಷ ಧ್ವನಿ ಮುದ್ರಿತ ಕಾರ್ಯಕ್ರಮ ಮೂಡಿಬರಲಿದೆ. ಇವಿಷ್ಟು ಇಂದಿನ ಚಂದವಳ್ಳಿ ಪ್ರಸಾರ ಕಾರ್ಯಕ್ರಮದ ಕಾರ್ಯಕ್ರಮಗಳು. ಇನ್ನು ನಾಳೆ ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಗಿರಿಜಾ ಪತಿ ಎನ್ಎಂ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆ. 6:40 ರೈತರಿಗೆ ಸಲಹೆ ಕೇಳುತ್ತೀರಿ. 6:45 ಭಾವಗೀತೆಗಳು ಪ್ರಸಾರವಾಗಲಿದೆ. 6:50 ಆರೋಗ್ಯ ಬಿಂದು, ವಿಷಯ ಪಂಚವಿಧ ಕಷಾಯ ಕಲ್ಪಗಳಲ್ಲಿ ಹಿಮಕಲ್ಪನ. ಈ ಕುರಿತು ಮಾಹಿತಿ ತಿಳಿಸಿಕೊಡುತ್ತಾರೆ ಡಾಕ್ಟರ್ ಎಸ್ಎಲ್ ಮೋಹನ್. 7:00 ದಿನಚರಿ, 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಬೆಳಗ್ಗೆ 7:30 ಸೇವಾ ಮಾಹಿತಿ, 7:45 ಹಾಗೂ 8:30 ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ನಡೆಸಿಕೊಡುತ್ತಾರೆ ಡಿ ಶ್ರೀನಿವಾಸ್. 9:10 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮೂಡಿಬರಲಿದೆ. 9:30 ಹಿಂದಿ ಚಿತ್ರಗೀತೆಗಳು. 10:00 ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ. ಈ ಕುರಿತು ಭಾಗವಹಿಸುತ್ತಾರೆ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಕಾಯ ಚಿಕಿತ್ಸಾ ವಿಭಾಗದ ವೈದ್ಯರಾದ ಡಾಕ್ಟರ್ ಪುಷ್ಪಲತಾ. ನಡೆಸಿಕೊಡುತ್ತಾರೆ ದ್ಯಾಮಲಾಂಬಿಕಾ ಎಂಎಸ್. 11:00 ಜನಪದ ಗೀತೆಗಳು, 11:30 ಮಾಹಿತಿ ಕಣಜ ಪ್ರಸಾರವಾಗಲಿದೆ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ಕೊಡಗಿನ ಶ್ರೀಮಂಗಲ, ಕುಮಟೂರಿನ ಕೊಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕತೆ ಪಶ್ಚಾತ್ತಾಪ ಬಳಿಕ. ಮಡಿಕೇರಿಯ ಮೇಘ ಭಟ್ ಅವರಿಂದ ಸಂಗೀತ ವೈವಿಧ್ಯ. ನಿರ್ವಹಣೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಮೂಡಿಬರಲಿದೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮ. ವಿಷಯ ಪಿಎಂ ಫಸಲ್ ಭೀಮಾ ಯೋಜನೆ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:20 ಉಲ್ಲಾಸ ಕಾರ್ಯಕ್ರಮ ಮೂಡಿಬರಲಿದೆ. ನಮ್ಮ ನಿಲಯದಿಂದ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಕರುಣಾಳುಬ ಬೆಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳುತ್ತೀರಿ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 3:00 ವಿವಿಧ ಭಾರತಿ ಮುಂಬೈನಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇನ್ನು ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರ ಕಾರ್ಯದಲ್ಲಿ ಸಂಜೆ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಮೂಡಿಬರುವುದು. 5:00 ಕ್ವಶನ್ ಬಾಕ್ಸ್ ನೇರ ಫೋನಿನ್ ಕಾರ್ಯಕ್ರಮ. 6:15 ಜನಪದ ಸಂಗೀತ. ಹಿರಿಯೂರು ತಾಲೂಕು ಸೊಂಡೇಕೆರೆ ಗ್ರಾಮದ ರೇವಣ ಸಿದ್ದಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುತ್ತೀರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:35 ಸೇವಾ ಮಾಹಿತಿ ನಮ್ಮ ನಿಲಯದಿಂದ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಮೀರಾಸಾಬಿಹಳ್ಳಿಯ ಕೃಷಿಕ ಕೆಸಿ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. 7:45 ಹಿಂದಿ ಚಿತ್ರಗೀತೆಗಳು ಮೂಡಿಬರಲಿವೆ. ನಾಳೆ ರಾತ್ರಿ 8:00 ಜನರಂಜನೆ ವಾಟ್ಸ್ಆಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು. 9:15 ಭಾವಗೀತೆಗಳು ಮೂಡಿಬರಲಿವೆ. 9:30 ಕನ್ನಡ ಚಿತ್ರಗೀತೆಗಳು. 10:00 ವಿವಿಧ ಭಾರತಿ ಮುಂಬೈನಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ವಿಶೇಷ ಧ್ವನಿ ಮುದ್ರಿತ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಕೇಳುಗರೆ, ಇದಾಗಿತ್ತು ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ ಸರಿಯಾಗಿ 6:16:20 ಇದೀಗ ಜನಪದ ಸಂಗೀತ ಪ್ರಸಾರವಾಗಲಿದೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-0.

0: ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಇದೀಗ ಕೇಳೋಣ. ಇದೀಗ ಜಗಳೂರು ತಾಲೂಕು ಚಿಕ್ಕಮಲ್ಲನಹೊಳೆ ಗ್ರಾಮದ ರತ್ನಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳುತ್ತೀರಿ.

0: ಇದುವರೆಗೂ ಜಗಳೂರು ತಾಲೂಕು ಚಿಕ್ಕಮಲ್ಲನಹೊಳೆ ಗ್ರಾಮದ ರತ್ತಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ.
1: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಇದುವರೆಗೂ ಜನಪದ ಸಂಗೀತ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಸಮಯ ಈಗ ಸರಿಯಾಗಿ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ರಸವಾರ್ತೆ ಮೂಡಿಬರುವುದು.

ಬರೆದವರು ವಿಜಯಪುರದ ಕಟ್ಟೇಗುರುರಾಜ್, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಪ್ರಿಯ ಶ್ರೋತೃಗಳೇ, ವಕ್ರತುಂಡಾಯ ನಮೋ ನಮಃ ಅಂತ ಆನೆಗೆ ಮೊದಲು ದೀರ್ಘದಂಡ ನಮಸ್ಕಾರ ಹಾಕ್ಬಿಡಿ. ಯಾಕಂದ್ರೆ ನಾವು ಭೂಮಿನ ಅಗದು ಬಗದು ಪೈಪು ಕೇಬಲ್ಗಳನ್ನ ಹಾಕಿ ವಿದ್ಯುತ್, ನೀರು, ಗ್ಯಾಸ್ ಅನ್ನ ಸಪ್ಲೈ ಮಾಡೋಕೆ ಬಳಸ್ಕೊಂಡು ಏನೋ ದೊಡ್ಡ ಸಾಧನೆ ಮಾಡಿದ್ದೀವಿ, ಆವಿಷ್ಕಾರ ಮಾಡಿದ್ದೀವಿ ಅನ್ನೋ ರೀತಿ ಬೀಗ್ತಾ ಇರ್ತೀವಿ. ಆದ್ರೆ ನಮ್ಮ ಈ ಆನೆಗಳು ನೆಲಾನ ಒಂದೇ ಒಂದು ಇಂಚು ಕದಲಿಸದೆ ನಮ್ ಥರ ಪೈಪು ಕೇಬಲ್ಗಳನ್ನ ತೂರಿಸದೆ ಶತಮಾನಗಳಿಂದಲೂ ಸಂದೇಶ ರವಾನೆ ಮಾಡ್ತಾ ಇವೆ. ಅಂದ್ರೆ ಇದರ ಮುಂದೆ ನಮ್ಮ ಬೀಗಾಟ ಏನೇನೂ ಇಲ್ಲ. ಸಂಶೋಧನೆಗಳ ಪ್ರಕಾರ ನಮ್ಮ ಭಾರತೀಯ ಆನೆಗಳು ತಾವು ನಿಂತಿರೋ ಕಾಡಿನ ನೆಲದಿಂದಲೇ ಕನಿಷ್ಠ 4-5 ಕಿಲೋಮೀಟರ್ ದೂರದಲ್ಲಿರೋ ಸಂಬಂಧಿಕ ಆನೆಗಳೊಂದಿಗೆ ವಿಶಿಷ್ಟ ರೀತಿಯಲ್ಲಿ ಸಂವಹನ ಮಾಡೋ ತಾಕತ್ತಿದೆಯಂತೆ. ಅದೇ ಆಫ್ರಿಕನ್ ಆನೆಗಳು 10 ಕಿಲೋಮೀಟರ್ ದೂರದ ತನಕ ಹೀಗೇನೆ ಮಾತನಾಡ್ಕೊಳ್ತವಂತೆ. ಸಾಮಾನ್ಯವಾಗಿ ಆನೆಗಳು ಆಗಾಗ ಕಾಲ್ಗಳನ್ನ ಭೂಮಿಗೆ ಒದೆಯೋದು, ಸುಖಾ ಸುಮ್ಮನೆ ನೆಲ ಕದಿಮೆ ಮೇಲೆತ್ತೋದು, ತೊಟ್ಲಂತೆ ಮಾಡಿಕೊಂಡು ತೂಗಾಡಿಸೋದು ಮಾಡ್ತಾ ಇರ್ತವಲ್ಲ. ಆ ಹಾವಭಾವಗಳಿಂದಲೇ ಭೂಮಿಯ ಒಳಗೆ ಯಾವ ಕೇಬಲ್ಗಳೂ ಇಲ್ಲದೆ 4-5 Hz ತರಂಗಗಳ ಹುಟ್ಟಿಸಿ ಮಾತುಕತೆ ನಡೆಸೋದು. ಊಟ ಆಯ್ತಾ, ತಿಂಡಿ ಆಯ್ತಾ, ನಿಮ್ಮಲ್ಲೆಲ್ಲರೂ ಹೇಗಿದ್ದಾರೆ ಅಂತೆಲ್ಲ 10 Hz ಕಡಿಮೆ ಸಾಂದ್ರತೆಯ ತರಂಗಗಳನ್ನ ಹೊರಡಿಸಿ ಕೇಳ್ಕೊಳ್ತವಂತೆ. ಇದಕ್ಕೆ ವೈಜ್ಞಾನಿಕ ಭಾಷೆಯಲ್ಲಿ ಇನ್ಫ್ರೋಸೋನಿಕ್ ಸೌಂಡ್ ಅಂತ ಕರೀತಾರೆ. ನಾವು ಆನೆ ಪಕ್ಕ ನಿಂತರೂ ಇದರ ಸದ್ದು ನಮಗೆ ಕೇಳಿಸೋದೇ ಇಲ್ಲ. ಅದಕ್ಕೂ ಕಾರಣ ಇದೆ, ನಮ್ಮ ಕಿವಿಯ ತಾಕತ್ತಿ.

0: ಇರೋದು 30-40 ಹರ್ಟ್ಸ್ಗಿಂತ ಹೆಚ್ಚು ಮಾತನ್ನ ಗ್ರಹಿಸೋದ್ರಲ್ಲಿ. ಅದಕ್ಕೆ ಆನೆಗಳು ನಡೆಸೋ 5 ಹರ್ಟ್ಸ್ ತರಂಗಾಂತರದ ಸದ್ದಿನ ಸಂವಹನ ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಆನೆ ನಡೆದದ್ದೇ ದಾರಿಲಿ ಹೆಂಗೆಲ್ಲ ಕಮ್ಯುನಿಕೇಶನ್ ನಡೀತಿರುತ್ತೆ ನೋಡಿದ್ರ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಈ ಜನಪ್ರಿಯ ಭಾವಗೀತೆನ ನಮ್ಮ ರಾಷ್ಟ್ರಕವಿ ಜಿ ಎ ಶಿವರೂಪನವರು 1960 ರಚಿಸಿದ್ರು. ಸಿ ಅಶ್ವಥ್ ಮನದುಂಬಿ ಹಾಡಿ ಕನ್ನಡಿಗರ ಮನ ಮನೆಗೆ ತಲುಪಿಸಿಬಿಟ್ರು. ಇದಾಗಿ 60 ವರ್ಷದ ನಂತರ ಜಿಎಸ್ಎಸ್ ಮೊಮ್ಮಗಳು ಅನನ್ಯ ಪ್ರಸಾದ್ ತಾತ ಹಂಬಲಿಸಿದ ಕಡಲಲ್ಲಿ 52 ದಿನಗಳ ಕಾಲ ತಾನೇ ದೋಣಿನ ಹುಟ್ಟು ಹಾಕೊಂಡು ಸಮುದ್ರಯಾನ ಮಾಡಿ ಇತಿಹಾಸ ನಿರ್ಮಿಸಿದ್ದಾರೆ. ಇದು ಅಮೆರಿಕಾದಲ್ಲಿರುವ ನಮ್ಮ ಸೀಮೆ ಹುಡುಗಿ ಕರ್ನಾಟಕದ ಮುಡಿಗಿಟ್ಟ ಹೆಮ್ಮೆಯ ಕಿರೀಟ. ಅನನ್ಯ ಎಂಥ ಅನನ್ಯ ಸಾಹಸಿ ಅಂದ್ರೆ ದೋಣಿನೇ ಉಲ್ಟಾ ಪಲ್ಟಾ ತಿರುಗಿಸೋ ಓರ್ಕಾ ತಿಮಿಂಗಿಲಗಳು ಸುತ್ತುವರೆದ್ರೂ ಬಲು ದಿಟ್ಟವಾಗಿ ಅದನ್ನ ನಿಭಾಯಿಸ್ತಂತೆ. ಪವಾಡ ಅಂದ್ರೆ ಒಂದ್ಸಲ ಕಡುಗತ್ತಲಲ್ಲಿ ಅಟ್ಲಾಂಟಿಕ್ ಸಾಗರದ ಮಧ್ಯೆ 25 ಅಡಿ ಎತ್ತರಕ್ಕೆ ಎದ್ದ ದೈತ್ಯ ಅಲೆಗಳು ದೋಣಿಯನ್ನ ಗಾಳಿಯಲ್ಲಿ ತೇಲಿಸಿದಾಗ್ಲೂ ಅನನ್ಯ ಎದೆಗೊಂದಲಿಲ್ಲ. ಆಗಲೂ ಕಾಣುವ ಕಡಲಿಗೆ ಹಂಬಲಿಸುತ್ತಲೇ ಇತ್ತು ಆಕೆ ಮನ. ಈಕೆಯ ದೋಣಿಯ ಹೆಸರು ಒಡಿಸ್ಸಿ. ಮೋಟ್ರು ಇಲ್ಲದ ಈ ದೋಣಿಯ ಉದ್ದ 25 ಅಡಿ. ಉಪ್ಪು ನೀರನ್ನ ಸಿಹಿ ನೀರು ಮಾಡೋ ಯಂತ್ರ. 80 ದಿನಕ್ಕಾಗುವಷ್ಟು ಡ್ರೈ ಫ್ರೂಟ್ಸ್ ಈಕೆಗೆ ಊಟ. 3,000 ಕಿಲೋಮೀಟರ್ ಅಟ್ಲಾಂಟಿಕ್ ಸಮುದ್ರನ ಈಕೆ ಒಬ್ಳೆ ಧೈರ್ಯದ ಜೊತೆ ಕಾಣಬಲ್ಲೇನು ಒಂದು ದಿನ, ನೋಡಬಲ್ಲೇನು ಒಂದು ದಿನ ಅಂತ 52 ದಿನಗಳ ಕಾಲ ದೋಣಿ ಚಲಾಯಿಸಿದ ದಿಟ್ಟ ಗಿತ್ತಿ ಅನನ್ಯ. ಇವೆಲ್ಲ ಎಲ್ಲ ಸುಮ್ಮನೆ ಬಂದಿದ್ದಲ್ಲ, 3 ವರ್ಷದ ಕಠಿಣ ಪರಿಶ್ರಮದ ಅನನ್ಯ ಫಲ. ನಮ್ಮಲ್ಲಿ ಕುರಿ ಮೇಕೆ ಕತ್ತೆಗಳನ್ನ ಮೇಯಿಸೋದು ಅಂದ್ರೆ ಏನ್ ಹೇಳಿ? ಅವುಗಳನ್ನ ಕಾಡಿಗೆ ಹೊಡೆಯೋದು, ಇಲ್ಲವೇ ಹೊಲಗಳ ಬಳಿ ಹುಲ್ ಮೇಯೋಕೆ ಕರ್ಕೊಂಡು ಹೋಗೋದಲ್ವಾ? ಪ್ರಿಯ ಶ್ರೋತೃಗಳೇ, ಚಿಕಾಗೋದ ಓಹೇರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕತ್ತೆ ಕುರಿಗಳು ಇಲ್ಲ ಅಂದ್ರೆ ಆಗೋದೇ ಇಲ್ಲ. ರನ್ವೇಗಳು ಗಡ್ಡ ಬಿಟ್ಕೊಂಡು ದೇವದಾಸನ್ ತರ ಆಗೋಗುತ್ತೆ. ಅಂದ್ರೆ ರನ್ವೇ ತುಂಬಾ ಹುಲ್ ಬೆಳೆಯುತ್ತೆ. ದಿನಕ್ಕೆ 30 ಕುರಿ ಕತ್ತೆಗಳು ಬಂದು ರನ್ವೇ ಹತ್ರ ಇರೋ ಹುಲ್ಲನ್ನ ತಿಂದು ತೇಗದೇ ಇದ್ರೆ ಅಬ್ಬಬ್ಬಾ, ನಿಲ್ದಾಣದ ಮುಖ ನೋಡೋಕೂ ಕೂಡ ಆಗಲ್ಲ. ಆ ಪಾಟಿ ಹಾವು ಚೇಲ್ಗಳು ಸೇರ್ಕೊಂಡು ಬಿಡ್ತವಂತೆ. ಈ ರೀತಿ ತಿಂದು ಡರ್ ಅಂತ ತೇಗಲೆಂದೇ ಕುರಿ ಕತ್ತೆಗಳನ್ನ ಬಾಡಿಗೆಗೆ ತರ್ತಾರಂತೆ. ಈ ವಿಮಾನ ನಿಲ್ದಾಣ ಇರೋದು ಬೆಟ್ಟ ಗುಡ್ಡಗಳ ಮಧ್ಯೆ. ಅಲ್ಲಿ ಯಂತ್ರಗಳನ್ನ ಬಳಸಿ ಹುಲ್ಲಿಗೆ ಕತ್ತರಿ ಹಾಕೋದು ಪ್ರಯಾಸದ ಕೆಲಸ ಮತ್ತು ಪರಿಸರ ವಿರೋಧಿ ಹೆಜ್ಜೆ. ಅದಕ್ಕೆ ಅಂತಲೇ 30 ಪ್ರಾಣಿಗಳ ಹಿಂಡು ಇಲ್ಲಿ ಸದಾ ಸಿದ್ಧವಾಗಿರ್ತವೆ. ಅದರಲ್ಲಿ ಮೇಕೆ ಕುರಿಗಳ ಪಾತ್ರ ದೊಡ್ಡದು. ಇದರ ಕ್ಯಾಪ್ಟನ್ ಕತ್ತೆ. ಗುಡ್ಡಗಳ ನಡುವೆ ಇರೋ ವನ್ಯ ಮೃಗಗಳು ಸಹಪಾಠಿ ಕುರಿ ಮೇಕೆಗಳ ಮೇಲೆ ಎರಗದಂತೆ ರಕ್ಷಣೆ ಮಾಡುವುದೇ ಕತ್ತೆ ಕೆಲಸ. ವಾರ್ಷಿಕವಾಗಿ ಹುಲ್ ಕತ್ತರಿಸೋ ಈ ಕ್ಯಾಪ್ಟನ್ ಡಾಂಕಿ ಟೀಮಿಗೆ 1,00,000 ರೂಪಾಯಿ ಖರ್ಚು ಮಾಡ್ತಾ ಇದೆ ಚಿಕಾಗೋ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಬನಗ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಮಯ ಈಗ 6:35. ಇದೀಗ ಸೇವಾ ಮಾಹಿತಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-2233.
7: ನಮಸ್ಕಾರ ನಿನಗೆ ಭಾಸ್ಕರ.
8: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
7: ನಮನ ನಮನ.
8: ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ. ಭಕ್ತಿಭಾವದ ಧಾರೆ ನಮನ ನಮನ ನಮನ.
9: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
1: ಈ ಇದುವರೆಗೂ ಸೇವಾ ಮಾಹಿತಿ ಪ್ರಸಾರವಾಯಿತು.

ಆಕಾಶವಾಣಿ ಚಿತ್ರದುರ್ಗ. ಸಮಯ ಈಗ ಸರಿಯಾಗಿ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ ಮೂಡಿಬರುವುದು.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐ ಎನ್ ಅಲ್ಲಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಪಾಗಿ. ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಖಾತೆ ಹಂಚಿಕೆ ಕುರಿತಂತೆ ಅಸಮಾಧಾನ ಉಂಟಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಇಂದು ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಅವರು ದೆಹಲಿಯಲ್ಲಿ ಇದ್ದು ಖಾತೆ ಬದಲಾವಣೆಗೆ ಒತ್ತಾಯಿಸುತ್ತಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಈ ನಡುವೆ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬಿಡಿಎ ಹಾಗೂ ಬಿಎಂಆರ್ಡಿಎ ಸೇರಿಸುವಂತೆ ಪಟ್ಟು ಹಿಡಿದಿದ್ದು ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ಮಾಡುವ ನೆಪದಲ್ಲಿ

0: 39,437 ಕೋಟಿ ರೂಪಾಯಿ ಹಗರಣ ನಡೆಸಿದೆ ಎಂದು ಬಿಜೆಪಿ ಆರೋಪಿಸಿದೆ. ಟೆಂಡರ್ನ ಒಟ್ಟು ಮೊತ್ತದಲ್ಲಿ 10,000 ಕೋಟಿ ರೂಪಾಯಿ ಕಿಕ್ಬ್ಯಾಕ್ ಪಡೆಯಲಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದು, ಈ ಕುರಿತಂತೆ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಬಳಿಕ ಮಾತನಾಡಿದ ಅವರು, ಜನರ ತೆರಿಗೆ ಹಣದ ಲೂಟಿ, ಟೆಂಡರ್ ಪ್ರಕ್ರಿಯೆಯಲ್ಲಿನ ಅಕ್ರಮ ಹಾಗೂ ಸರ್ಕಾರದ ಪಾತ್ರದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಡಿಸೆಂಬರ್ನಲ್ಲಿ ನಡೆದ 5ನೇ ರಾಷ್ಟೀಯ ಮುಖ್ಯ ಕಾರ್ಯದರ್ಶಿಗಳ ಸಮ್ಮೇಳನದ ಶಿಫಾರಸುಗಳಾದ ಆರಂಭಿಕ ಬಾಲ್ಯ ಶಿಕ್ಷಣ, ಶಾಲಾ ಶಿಕ್ಷಣ, ಕೌಶಲ್ಯ, ಉನ್ನತ ಶಿಕ್ಷಣ, ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳ ಕುರಿತಂತೆ ಚರ್ಚೆ ನಡೆಯಲಿದೆ. ಮಧ್ಯಪ್ರದೇಶದಲ್ಲಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತವಾಗಿರುವುದು ಚುನಾವಣಾ ಅಕ್ರಮವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಮೀನಾಕ್ಷಿ ನಟರಾಜನ್ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪದೋಷಗಳಿರಲಿಲ್ಲ, ಆದರೂ ಕೆಲವು ಲೋಪದೋಷಗಳನ್ನು ಸೃಷ್ಟಿಮಾಡಿ ತಿರಸ್ಕಾರ ಮಾಡಲಾಗಿದೆ ಎಂದು ದೂರಿದ್ದಾರೆ. ಇದು ಚುನಾವಣಾ ಅಕ್ರಮ ಹಾಗೂ ರಾಜಕೀಯ ಷಡ್ಯಂತ್ರ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗವು ಭಾರತೀಯ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ, ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಸಹಾಯ ಸಂಸ್ಥೆ ಹಾಗೂ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯ ಸಹಯೋಗದೊಂದಿಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ತಂತ್ರಜ್ಞಾನ ಚಾಲಿತ ಮತದಾರರ ನೋಂದಣಿ ಕುರಿತ ಒಂದು ದಿನದ ಅಂತಾರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿತ್ತು. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಾಗಾರವು ಮತದಾರರ ನೋಂದಣಿ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮತ್ತು ನಾವೀನ್ಯತೆಗಳ ಕುರಿತು ಜಾಗತಿಕ ಮಟ್ಟದ ಚರ್ಚೆಗೆ ವೇದಿಕೆಯಾಯಿತು. ಕಾರ್ಯಾಗಾರದಲ್ಲಿ ತಜ್ಞರು ವಿವಿಧ ಮಾದರಿಗಳ ಕುರಿತು ಪ್ರಸ್ತುತಿ ನೀಡಿದರು. ಈ ಕಾರ್ಯಾಗಾರವು ಭವಿಷ್ಯದ ಚುನಾವಣಾ ಪ್ರಕ್ರಿಯೆಗಳನ್ನು ಹೆಚ್ಚು ಪಾರದರ್ಶಕ, ಸುಲಭ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ ಸಿಆರ್ಎಫ್ ಯೋಜನೆಯಡಿ 22 ಕೋಟಿ ರೂಪಾಯಿ ಮಂಜೂರಾಗಿದೆ. ಇದನ್ನು ಸ್ವಾಗತಿಸಿರುವ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಈ ರಸ್ತೆಗಳು ಕೊಡಗು ಜಿಲ್ಲೆಯ ನಿವಾಸಿಗಳು, ರೈತರು, ವಿದ್ಯಾರ್ಥಿಗಳು, ಪ್ರವಾಸಿಗರು ಹಾಗೂ ವ್ಯಾಪಾರ ವಲಯದವರಿಗೆ ಅತ್ಯಂತ ಪ್ರಮುಖ ಸಂಪರ್ಕ ಮಾರ್ಗಗಳಾಗಿವೆ ಎಂದು ತಿಳಿಸಿದ್ದಾರೆ. ಕೊಡಗಿನ ಬಹುಕಾಲದ ರಸ್ತೆ ಅಭಿವೃದ್ಧಿ ಅಗತ್ಯಗಳಿಗೆ ಸ್ಪಂದಿಸಿದ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಸಲಾಗುತ್ತಿದೆ. ಈಗಾಗಲೇ 94.14% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕರಲ್ಲಿ

ಉಂಟಾಗಿರುವ ಗೊಂದಲ ನಿವಾರಿಸಲು ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುವುದು. ಅರ್ಹ ಯಾವೊಬ್ಬ ಮತದಾರನು ಪಟ್ಟಿಯಿಂದ ಹೊರಗುಳಿಯಬಾರದು, ಮತದಾನದ ಹಕ್ಕಿನಿಂದ ಯಾರೂ ವಂಚಿತರಾಗಬಾರದು ಎಂದು ತಿಳಿಸಿದ್ದಾರೆ. 2025ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿಗೆ ಒಳಗಾದ ಜಿಲ್ಲೆಯ ರೈತರಿಗೆ 246.9 ಕೋಟಿ ರೂಪಾಯಿ ಅತ್ಯಧಿಕ ಬೆಳೆ ವಿಮಾ ಪರಿಹಾರ ಲಭಿಸಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 20,291 ರೈತರು ಬೆಳೆ ವಿಮೆಗೆ ಹೆಸರು ನೋಂದಾಯಿಸಿಕೊಂಡಿದ್ದು 12,01,077 ಹೆಕ್ಟೇರ್ ಪ್ರದೇಶ ವಿಮಾ ವ್ಯಾಪ್ತಿಗೆ ಒಳಪಟ್ಟಿತ್ತು. ಈ ತಿಂಗಳ ಅಂತ್ಯದೊಳಗೆ 51 ಕೋಟಿ ರೂಪಾಯಿ ಅಧಿಕ ಪರಿಹಾರ ಜಿಲ್ಲೆಯ ಎಲ್ಲಾ ತಾಲೂಕಿನ ಅರ್ಹ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮಾ ಆಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಚುರುಕು ಪಡೆದಿದ್ದು ಕಳೆದ 2 ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬತ್ತಿ ಹೋಗಿದ್ದ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಹರಿವು ಕಂಡುಬರುತ್ತಿದೆ. ಕೃಷಿ ಚಟುವಟಿಕೆಗಳು ಕೂಡ ಬಿರುಸಿನಿಂದ ಸಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಗದ್ದೆಗಳನ್ನು ಹಸನುಗೊಳಿಸುತ್ತಿದ್ದಾರೆ. ಗಾಳಿ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಮೇ 31ರಿಂದ ನಿನ್ನೆಯವರೆಗೆ ಒಟ್ಟು 280 ಮನೆಗಳಿಗೆ ಹಾನಿ ಉಂಟಾಗಿದೆ. ಈ ಪೈಕಿ 4 ಮನೆಗಳು ಸಂಪೂರ್ಣ ಕುಸಿದಿವೆ. 276 ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ. 672 ವಿದ್ಯುತ್ ಕಂಬಗಳು ಧರೆಗುರುಳಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಕೋಳೂರು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವು ಅಭಿಯಾನದ ಅಂಗವಾಗಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಂಕಣ ರೈಲ್ವೆ ವಿಭಾಗದ ಕಾರವಾರ ರೈಲ್ವೆ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರಿಗಾಗಿ ಪ್ರತ್ಯೇಕವಾಗಿ ಪಿಂಕ್ ಬಬಲ್ ವಿಶ್ರಾಂತಿ ಆಸನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಾಳೆ ಈ ವಿಶೇಷ ಆಸನ ವ್ಯವಸ್ಥೆಯನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಕೆಎಸ್ಎಂಸಿಎ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನಿಗಾ ವಹಿಸಬೇಕು, ಜಾನುವಾರುಗಳ ಮೇವಿನ ಸಮಸ್ಯೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮತ್ತು ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಸಮಯ ಇದೀಗ ಸರಿಯಾಗಿ 6:51:15. ನೂರ 2.6 ಎಫ್ಎಂ ಕಂಪನಾಂಕಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ
1: ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಉದ್ಯಮಗಳ ಅಭಿವೃದ್ಧಿ, ವ್ಯಾಪಾರದ ಅವಕಾಶಗಳು, ಬ್ರಾಂಡಿಂಗ್ ಆಗಿ ಒಂದೇ ವೇದಿಕೆ, ಒಂದು ದಿನದ ಸಮಾವೇಶ. ಬ್ರಾಂಡ್ ಚಿತ್ರದುರ್ಗ, ಹಿಂದೂ ಎಕನಾಮಿಕ್ ಫೋರಂ ಚಿತ್ರದುರ್ಗ ಚಾಪ್ಟರ್, ವಿಡಿ ಸಾವರ್ಕರ್ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಬನಶಂಕರಿ ವಾಣಿಜ್ಯ ಸಹಕಾರ ಸಂಘದ ನೇತೃತ್ವದಲ್ಲಿ ಜೂನ್ 13 ಶನಿವಾರದಂದು ಬೆಳಗ್ಗೆ 8 ಸಂಜೆ 6 ಮಹರ್ಷಿ ವಾಲ್ಮೀಕಿ ಭವನ ಚಿತ್ರದುರ್ಗ ಇಲ್ಲಿ ಏರ್ಪಾಡಾಗಿದೆ. ಮೊಬೈಲ್ ಸಂಖ್ಯೆ 8861-66-991.
4: ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಆತ್ಮೀಯ ರೈತ ಬಾಂಧವರಿಗೆ ಕೃಷಿ ರಂಗ ರೈತರಿಗಾಗಿ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಹಾರ ಮೌಲ್ಯವರ್ಧನೆ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನುಗ್ಗೇನಹಳ್ಳಿಯ ಯುವಕ ನಂದನ ಬಿ ಅವರೊಂದಿಗೆ ಸಂದರ್ಶನ. ಇದೀಗ
5: ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚನ್ನಗಿರಿ ತಾಲೂಕು ನುಗ್ಗೇಹಳ್ಳಿಯ ನಂದನ್ ಬಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಆಹಾರ ಮೌಲ್ಯವರ್ಧನೆ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಬಂದರೆ, ನಾವು ಆಹಾರಗಳನ್ನು ಯಾವ್ಯಾವ ರೀತಿ ಮೌಲ್ಯವರ್ಧನೆ ಮಾಡ್ಬೋದು, ಅದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ, ಯಾವ ರೀತಿ ಅನನುಕೂಲ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಹೋಗೋಣ. ನಂದನ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
6: ನಮಸ್ಕಾರ ಸರ್.
5: ನಂದನ್, ಈಗ ನೀವೇನು ವಿದ್ಯಾಭ್ಯಾಸ ಮಾಡ್ತಾ ಇದ್ರಿ?
6: ಸರ್, ನಾನೀಗ ಓದ್ತಾ ಇರೋದು ಬಿಟೆಕ್ ಫುಡ್ ಟೆಕ್ನಾಲಜಿ ಎಂದು 4-year ಕೋರ್ಸ್ ಇದು. ನಾನು ಓದ್ತಾ ಇರೋದು DSLD ಚೆಫ್ಟ್ ಕಾಲೇಜ್, ದೇವಿ ಹೊಸೂರಲ್ಲಿ, ಹಾವೇರಿ ಡಿಸ್ಟಿಕ್ ಅಲ್ಲಿ ಬರುತ್ತೆ.
5: ಯಾಕೆ ಈ ಕೋರ್ಸ್ನ ಯಾಕೆ ಮಾಡ್ಕೊಂಡ್ರಿ?
6: ಸರ್, ಇದು ಯಾಕೆ ಸೆಲೆಕ್ಷನ್ ಅಂದರೆ, ನನಗೆ ಇಂಟ್ರೆಸ್ಟ್ ಇದ್ದಿದ್ದು ಮೆಕ್ಯಾನಿಕ್ಸ್ ಅಲ್ಲಿ. ಮೆಕ್ಯಾನಿಕ್ಸ್ ನನಗೆ ಬರ್ತಾ ಬರ್ತಾ ಇಂಟ್ರೆಸ್ಟ್ ಕಡಿಮೆ ಆಯಿತು ಅದರಲ್ಲಿ. ನೆಕ್ಸ್ಟ್ ನನಗೆ ಅಗ್ರಿ ಹೋಗಬೇಕಿತ್ತು, ಅಗ್ರಿ ನಂದು ರ್ಯಾಂಕಿಂಗ್ಸ್ ಆಗಲಿಲ್ಲ, ನನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ. ನೆಕ್ಸ್ಟ್ ನಂದು ಆಪ್ಷನ್ ಇದ್ದಿದ್ದು ಫುಡ್ ಟೆಕ್ನಾಲಜಿ, ಸೆಕೆಂಡ್ ಆಪ್ಷನ್ ಆಗಿ ಇಟ್ಕೊಂಡಿದ್ದೆ. ನನಗೆ ಸ್ಟಾರ್ಟಿಂಗು ಅದಕ್ಕೆ ಹೋದ್ಮೇಲೆ ಇಂಟ್ರೆಸ್ಟ್ ಬಂತು ಅದರಿಂದ, ನಾನು ಫುಡ್ ಟೆಕ್ನಾಲಜಿಲಿ ಫ್ಯೂಚರ್ ಇದೆ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಜಾಯ್ನ್ ಆದೆ ನಾನು. ಮತ್ತೆ ನಮ್ಮ ಸೈಡ್ ಏನಾಗ್ತಿತ್ತು ಅಂದ್ರೆ, ರೈತರು ಏನ್ ಬೆಳಿತಿದ್ರಲ್ಲ ಅದಕ್ಕೆ ಅದ್ರದ್ದು ಸರಿಯಾದ ಮೌಲ್ಯ ಸಿಗ್ತಿರ್ಲಿಲ್ಲ. ಸಪೋಸ್ ಇವೆಲ್ಲ ಟೊಮ್ಯಾಟೊ, ನಮ್ಮ ಸೈಡ್ ಟೊಮ್ಯಾಟೊ ಬೆಳೀತಾರೆ, ಮೇನ್ ಕ್ರಾಪ್ ಬಂದು ನಮ್ ಕಡೆ ಅರೆಕ. ನಮ್ ಚನ್ನಗಿರಿ ಅಂತ ಅಂದ್ರೆ ಮೇನ್ ಬರೋದು ಅಡಿಕೆ. ಅಡಿಕೆಯಲ್ಲಿ ಎಲ್ಲಾರು ಬೆಳೆಯಕ್ ಆಗ್ತಿಲ್ಲ, ಯಾಕಂದ್ರೆ 7 ಕಾಯ್ಬೇಕದು. ಈ ಸಣ್ಣ ರೈತರು ಏನಿರ್ತಾರಲ್ಲ, ಅವರೆಲ್ಲ ಬೆಳೀತಿದ್ದು ಟೊಮ್ಯಾಟೊ, ಮೆಣಸಿನ್ಕಾಯಿ, ಈ ತರದ್ದು ಲೋಕಲ್ ಏನೇನ್ ತರಕಾರಿಗಳು ಇರ್ತಲ್ಲ ಅವನ್ನಷ್ಟೇ ಬೆಳೀತಿದ್ದು. ಕೆಲವೊಂದ್ಸಲಿ ಏನಾಗ್ತಿತ್ತು ಅಂದ್ರೆ, ಮಾರ್ಕೆಟ್ ಅಲ್ಲಿ ಪ್ರೈಸ್ ಡ್ರಾಪ್ ಆಗ್ಬಿಡುದು. ಒಂದು ಕ್ರೇಟಿಗೆ ಬರೀ 10-20 ಎಲ್ಲ ಕೊಟ್ಟು ಬಂದಿರೋರು ಇದಾರೆ ಟೊಮ್ಯಾಟೋನ. ಆಗೆಲ್ಲ ಏನ್ ಅನ್ಸೋದು ಅಂದ್ರೆ, ಚೆಲ್ ಬರೋರು, ರೋಡ್ ಸೈಡ್ ಅಲ್ಲಿ ಬಿಸಾಕಿರೋರು. ನಾವೆಲ್ಲ ಒಂದೊಂದ್ಸರಿ ಸಣ್ಣವ್ರು ಇದ್ದಾಗ ಇದಕ್ಕೆ ಹೋಗ್ತಿದ್ವಿ ನಾವು, ಮಂಡಿಗೆಲ್ಲ ಹೋಗ್ತಿದ್ವಲ್ಲ ದಾವಣಗೆರೆ ಮಂಡಿಗೆ. ಅದು ಮಾರ್ಕೆಟ್ ಅಲ್ಲಿ ಯಾವ ತರ ಆಗೋದು ಅಂದ್ರೆ, ಬಿಸಾಡಿರೋರು ಯೂಸ್ ಇಲ್ದಂಗೆ. ಅದಾಗೆಲ್ಲ ಅನ್ಕೊಂಡಾಗ ನಾವು ಯೂಟ್ಯೂಬ್ಸ್, ನಮ್ಗೆ ಟಚ್ ಇದ್ದಿದ್ದು ಯೂಟ್ಯೂಬ್ಸ್ ಎಲ್ಲ, ಯೂಟ್ಯೂಬ್ ಅಲ್ಲೇ ನೋಡ್ಕೊಂಡು ನಾವ್ ಏನೇನ್ ಮಾಡ್ಬೋದು, ಯಾಕೆ ತರ ವೇಸ್ಟೇಜ್ ಆಗುತ್ತೆ ಅವನ್ನೆಲ್ಲ ಚೆಕ್ ಮಾಡ್ಕೊಂಡಿದ್ದು ನಾವು. ನಮ್ಮ ಪಪ್ಪ ಬಂದು ಟೀಚರು, ಅವ್ರ ಕಡೆ ಇಂತ ಸ್ವಲ್ಪ ನಮ್ಗೆ ಈಸಿ ಆಯ್ತು ಇವನ್ನೆಲ್ಲ ತಿಳ್ಕೊಳೋದಿಕ್ಕೆ. ನೆಕ್ಸ್ಟ್ ನಾವು ಪಿಯು ಮುಗಿಸಾದ್ಮೇಲೆ ಏನು ಅಂತ ನೋಡ್ಬೇಕಾದ್ರೆ, ನನ್ನ ತಲೆಗೆ ಬಂದಿದ್ದು ಫುಡ್ ಟೆಕ್ನಾಲಜಿ. ಅಗ್ರಿ ಇತ್ತು ಫಸ್ಟ್, ಅಗ್ರಿ ನಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ಲಿಲ್ಲ. ನೆಕ್ಸ್ಟ್ ಬಂದಿದ್ದು ನನ್ಗೆ ಫುಡ್ ಟೆಕ್ನಾಲಜಿ. ಅದು ಕಾಲೇಜಸ್ಸು ಕರ್ನಾಟಕದಲ್ಲಿ ಒಂದೇ ಇರೋದು ಅಂದ್ರೆ ಬಹಳಷ್ಟು ಇದೆ. ಬಿಟೆಕ್ ಸ್ಪೆಸಿಫಿಕ್ ಆಗಿ ಬಿಟೆಕ್ ಫುಡ್ ಟೆಕ್ನಾಲಜಿ ಇದ್ದಿದ್ದು ಇದೊಂದೇ ಕಾಲೇಜು. ನನಗೆ 3rd ರೌಂಡ್ ಅಲ್ಲಿ ಸಿಕ್ತು ನನಗಿದು, ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋದೆ ನಾನು.
5: ಈಗ ಫುಡ್ ಟೆಕ್ನಾಲಜಿ ಕೋರ್ಸ್ ಮಾಡ್ತಾ ಇದ್ರಲ್ಲ, ಮುಂದೆ ಇದಕ್ಕೆ ಒಳ್ಳೆ ಸ್ಕೋಪ್ ಇದೆಯಾ?
6: ಇದೆ ಸರ್, ಫ್ಯೂಚರ್ ಅಲ್ಲಿ ಇದೆ. ಯಾಕಂದ್ರೆ ನಮ್ದು ಈಗ ಯಾವ ತರ ಇದೆ ಅಂದ್ರೆ, ಕೋರ್ಸ್ ಇದು ಎಲ್ಲ ಬ್ಯಾಲೆನ್ಸ್ ಆಗಿ ಇದನ್ನ ನಮ್ದು ಕೋರ್ಸ್ ಔಟ್ಲೈನ್ ಏನಿರುತ್ತಲ್ಲ ಹಾಕಿದಾರೆ ಅದ್ರಲ್ಲಿ. ಇವತ್ತೇ ಡಿಗ್ರಿ ಮುಗೀತು ಅಂದ್ರೆ ನೆಕ್ಸ್ಟ್ ಡೇನೆ ಜಾಬ್ ಹೋದ್ರು ಸಿಗುತ್ತೆ ನಮ್ಗೆ.
5: ಓಹೋ,
6: ಸಿಗುತ್ತೆ.
5: ಹಂಗಾಗ್ಬಿಟ್ಟು ಈ ಕೋರ್ಸ್ ನ ಆಯ್ಕೆ ಮಾಡ್ಕೊಂಡ್ರೆ
6: ಸಿಗುತ್ತೆ ಜಾಬ್ಸ್ ಅಂತ ಇದೆ.
5: ಈ ಕೋರ್ಸ್ ಅಲ್ಲೆಲ್ಲ ಏನೇನ್ ಕಲಿಬಹುದು ನಾವು, ಏನೇನು ವಿದ್ಯಾಭ್ಯಾಸ ಮಾಡಬಹುದು?
6: ಸರ್, ಇದು ನಮ್ದು 4-year ಕೋರ್ಸ್, 4 ಕೋರ್ಸ್. ಇದರಲ್ಲಿ ನಾವು 1st year ಬೇಸಿಕ್ಸ್ ಇರುತ್ತೆ ಎಲ್ಲಾದ್ರ ಬಗ್ಗೆ, ಯಾವ ತರ ಕ್ರಾಪ್ ಬೆಳೀತಾರೆ, ಯಾವ ಕ್ರಾಪ್ ಯಾವ ತರ ಬೆಳೀತಾರೆ, ಇದರಲ್ಲಿ ಎಲ್ಲದೂ ಕಲಿತೀವಿ ನಾವು. ಫುಡ್ ಟೆಕ್ನಾಲಜಿ ಅಂದ್ರೆ ಬೆಳೆಯೋದ್ರಿಂದ ಹಿಡಿದು ಅದ್ರ ವ್ಯಾಲ್ಯೂ ಅಡಿಷನ್ ಪ್ರೊಸೆಸಿಂಗ್ ಮಾಡಿ ಅದನ್ನ ಮಾರ್ಕೆಟಿಂಗ್ ಮಾಡೋ ತನಕ ನಾವು ಇದರಲ್ಲಿ ಓದ್ತಾ ಹೋಗ್ತೀವಿ. 1st year, 2nd year ಏನ್ ಹೇಳ್ತೀವಿ ಅದರಲ್ಲೆಲ್ಲ ಬೇಸಿಕ್ ಹಣ್ಣು ಯಾವ ತರ ಬೆಳೀತಾರೆ, ಹಣ್ಣುಗಳು, ತರಕಾರಿಗಳು, ಮಸಾಲಾ ಪದಾರ್ಥ, ಸ್ಪೈಸಸ್, ಮತ್ತೆ ಪ್ಲಾಂಟೇಶನ್ ಕ್ರಾಪ್ಸ್, ಆಮೇಲೆ ಎಲ್ಲ ಹಾರ್ಟಿಕಲ್ಚರ್ ಕ್ರಾಪ್, ಅಗ್ರಿಕಲ್ಚರ್ ಕ್ರಾಪ್ ಎಲ್ಲವನ್ನ ಯಾವ ತರ ಬೆಳೀತಾರೆ, ಅದ್ರ

0: ಇದು ಕೀಟಗಳು, ಕೀಟಗಳ ಬಾಧೆ, ಅದರಿಂದ ಹೆಂಗೆ ತಕ್ಕೊಂತ ಬರೋದು, ಅದನ್ನೆಲ್ಲ ಇದಿರುತ್ತಲ್ಲ ಅದೆಲ್ಲ ನೋಡ್ಕೊಂತ ಬರ್ತೀವಿ. ನೆಕ್ಸ್ಟ್ ಥರ್ಡ್ ಇಯರ್ ಇಂತ ಏನಾಗುತ್ತೆ, ಅದ್ರ ವ್ಯಾಲ್ಯೂ ಅಡಿಷನ್ ಸ್ಟಾರ್ಟ್ ಮಾಡ್ತೀವಿ ನಾವು. ನಾವು ಫ್ರೂಟ್ಸು, ವೆಜಿಟೇಬಲ್ಸು, ಸ್ಪೈಸಸ್ಸು, ಸೀರಿಯಲ್ಸು, ಮಿಲ್ಲೆಟ್ಸು, ಇವೆಲ್ಲ ಕ್ರಾಪ್ಸ್ದು ನಾವು ವ್ಯಾಲ್ಯೂ ಅಡಿಷನ್ಸ್ ಬಗ್ಗೆ ನೋಡ್ಕೊಂಡು ಬರ್ತೀವಿ. ನಮ್ಮದರಲ್ಲಿ ಮೀಟ್ ಆ್ಯಂಡ್ ಪೋಲ್ಟ್ರಿ ಕೂಡ ಬರುತ್ತೆ, ಮೀಟ್ ಆ್ಯಂಡ್ ಪೋಲ್ಟ್ರಿನ ಹೆಂಗೆ ವ್ಯಾಲ್ಯೂ ಅಡಿಷನ್ಸು ಅವನ್ನೆಲ್ಲ ಓದ್ಕೊಂಡು ಬರ್ತೀವಿ. ನೆಕ್ಸ್ಟ್ ಫೈನಲ್ ಇಯರ್ಗೆ ನಮ್ಮದು ಇ ಎಲ್ ಪಿ ಅಂತ ಒಂದು ಬರುತ್ತೆ. ಇ ಎಲ್ ಪಿಯಲ್ಲಿ ನಮ್ದು ರಿಸರ್ಚ್ ಆ್ಯಂಡ್ ಡೆವಲಪ್ ಅಂತ ಇರುತ್ತೆ. ಅದರಲ್ಲಿ ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ ಮಾಡಿ ನ್ಯೂ ಪ್ರಾಡಕ್ಟ್ ಡೆವಲಪ್ ಮಾಡಿ ಅದನ್ನು ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡೋದು ಇರುತ್ತೆ ನಮಗೆ. ಮತ್ತೆ ನೆಕ್ಸ್ಟ್ ಲಾಸ್ಟ್ ಸೆಮ್ ಇರುತ್ತಲ್ಲ, ಟೋಟಲ್ 8 ಸೆಮ್ಸ್ ಇರುತ್ತೆ. ಲಾಸ್ಟ್ ಸೆಮ್ ಅಲ್ಲಿ ಇಂಟರ್ನ್ಶಿಪ್ ಇರುತ್ತೆ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇರುತ್ತಲ್ಲ, ಪಾರ್ಲೆ, ಬ್ರಿಟಾನಿಯಾ, ಗುಡ್ಡೆ, ಆ ಥರದ್ರಲ್ಲಿ ನಾವು ಒಂದು 6 ಮಂತ್ ವರ್ಕ್ ಮಾಡಿದ್ರೆ ಡಿಗ್ರಿ ಕಂಪ್ಲೀಟ್. ನೆಕ್ಸ್ಟ್ ಫ್ಯೂಚರ್ ಥಿಂಕ್ ಮಾಡ್ಬೋದು, ಇದ್ರ ನೆಕ್ಸ್ಟ್ ಎಂಟೆಕ್ ಮಾಡ್ಬೋದು, ಅದ್ರ ನೆಕ್ಸ್ಟ್ ಪಿ ಎಚ್ ಡಿ ಕೂಡ ಮಾಡ್ಕೋಬಹುದು.
1: ನೀವು ಹೇಳಿದ್ರೆ ಈ ಮಾರ್ಕೆಟ್ ಅಲ್ಲಿ ಹೋದಾಗ ಸಾಕಷ್ಟು ನಮ್ಮ ರೈತರ ಒಂದು ಹಣ್ಣುಗಳಾಗಿರ್ಬೋದು, ಬೇರೆ ಬೇರೆ ಎಲ್ಲ ಒಂದು ತುಂಬಾ ಚೆಲ್ಲಿರ್ತಾರೆ. ಕೆಲವು ಸಲ ಟೊಮೆಟೋನ ಬದಿಯಲ್ಲಿ ಹಾಕಿ ಹೋಗಿರ್ತಾರೆ, ಈರುಳ್ಳಿನ ಕೊಳಿಲಿಕ್ಕೆ ಬಿಡ್ತಾರೆ. ಇಂಥ ಸಂದರ್ಭದಲ್ಲೆಲ್ಲ ತುಂಬಾ ನೋವಾಗುತ್ತೆ. ಅವಾಗ ಈ ತರ ಒಂದು ಇದ್ದಾಗ ನಾವು ಯಾವ ತರ ಒಂದು ಬೇರೆ ಬೇರೆ ದಾರಿಯಲ್ಲಿ ರೈತರು ಯೋಚನೆ ಮಾಡಿದ್ರೆ ಈ ಕೃಷಿನ ಲಾಭದಾಯಕ ಮಾಡ್ಕೋಬಹುದು. ಇದಾಗ ನೀವು ಹೇಳ್ದಂಗೆ ಪ್ರತಿ ರೈತರನ್ನು ಪೂರ್ತಿ ಟೊಮೆಟೋ ಹಾಕೋದು ಅಥವಾ ಪೂರ್ತಿ ಈರುಳ್ಳಿ ಹಾಕೋದು, ಇಲ್ಲ ಪೂರ್ತಿ ಮಾವು ಹಾಕೋದು, ಇಲ್ಲ ಪೂರ್ತಿ ಅಡಿಕೆ ಹಾಕೋದು, ಈ ತರ ಮಾಡೋದಕ್ಕಿಂತ ಮಿಶ್ರ ಬೆಳೆ ಪದ್ಧತಿಗಳನ್ನ ಅಳವಡಿಸಿಕೊಳ್ಳೋದು, ಬೇರೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ಒಂದು ಬೆಳೆಗಳನ್ನ ಬೆಳೀತಾ ಹೋದಾಗ ಏನಾದ್ರೂ ಈ ಕೃಷಿನ ಲಾಭದಾಯಕ ಮಾಡ್ಕೋಬಹುದ ರೈತ ಬಂದವರು?
0: ಸರ್, ಎಲ್ಲದೂ ಮಾಡ್ಬೋದು. ರೈತರು ಇಷ್ಟೊಂದೆಲ್ಲ ಯೋಚನೆ ಮಾಡಕ್ ಆಗೋದಿಲ್ಲ. ಅದಕ್ಕೇನ್ ಮಾಡ್ಬೋದು ಅಂದ್ರೆ ಅಲ್ಲೇ ಲೋಕಲ್ಸ್ ಅವರೇ ಓನ್ ಎಫ್ ಪಿ ಒ ಕ್ರಿಯೇಟ್ ಮಾಡ್ಕೋಬೇಕು. ಅವ್ರು ಏನ್ ಕ್ರಾಪ್ ಬೆಳೀತಾರಲ್ಲ, ಕಮರ್ಷಿಯಲಿ ಕ್ರಾಪ್ ಯಾವ್ದು ಆಲ್ಮೋಸ್ಟ್ ಎಲ್ಲ ಫಾರ್ಮರ್ಸ್ ಏನ್ ಬೆಳೀತಾರಲ್ಲ ಅವರೆಲ್ಲ ಸೇರಿ ಒಂದು ಎಫ್ ಪಿ ಒ ಮಾಡ್ಕೋಬೇಕು, ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಅದು ಇರೋ ಎಫ್ ಪಿ ಒಸ್ ಇರುತ್ತಲ್ಲ ಅದಕ್ಕೆ ಜಾಯ್ನ್ ಆಗ್ಬೇಕು. ಈಗ ಯಾವುದೇ ನಮ್ದೇನು ನಾವು ಬೆಳೆಯೋರಲ್ಲ, ಅದನ್ನ ಮೌಲ್ಯವರ್ಧನೆ ಮಾಡೋರು. ನಾವೇನ್ ಮಾಡ್ತೀವಿ, ನಾವು ಡೈರೆಕ್ಟ್ ರೈತರ ಹತ್ರ ಬಂದು ಪರ್ಚೇಸ್ ಮಾಡಕ್ ಆಗಲ್ಲ ಎಲ್ಲ ರೈತರಿಂದ. ನಾವೇನ್ ಮಾಡ್ತೀವಿ, ಯಾವ ಎಫ್ ಪಿ ಒಸ್ ಲೋಕಲ್ ಎಫ್ ಪಿ ಒಸ್ ಇರುತ್ತಲ್ಲ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಮ್ಗೆ ಯಾವ ತರದ ಪ್ರಾಡಕ್ಟ್ಸ್ ಬೇಕಲ್ಲ. ಈ ಸಪೋಸ್ ನಾವು ಸಾಸ್ ಮಾಡ್ತೀವಿ, ಟೊಮ್ಯಾಟೊ ಸಾಸ್, ಟೊಮ್ಯಾಟೊ ಸಾಸ್ ನಾವು ರೈತರಿಂದ ಡೈರೆಕ್ಟ್ ತೊಗೊಳಲ್ಲ, ಎಫ್ ಪಿ ಒಸ್ ಇರುತ್ತೆ, ಲೋಕಲ್ ಎಫ್ ಪಿ ಒಸ್ ಅಥಾರಿಟೈಸ್ಡ್ ಇರುತ್ತಲ್ಲ, ಅದರಲ್ಲಿ ನಾವು ಪರ್ಚೇಸ್ ಮಾಡ್ಕೊಂತೀವಿ ಅವ್ರಿಂದ, ಅವ್ರ ಕಾಂಟ್ಯಾಕ್ಟ್ ಅಲ್ಲಿ. ಈಗ ಟೊಮ್ಯಾಟೊ ಅಂದ್ರೆ ನಮ್ಗೆ ಆಲ್ಮೋಸ್ಟ್ ನಮ್ಗೆ ಕಡಿಮೆ ರೇಟೇ ಸಿಗುತ್ತೆ. ಅದು ಜಾಕ್ ಪಾಟ್ ಬೆಳೆನೂ ಆಗ್ಬೋದು, ಒಂದೊಂದ್ಸಲ ಜಾಕ್ ಪಾಟು ಸಿಗುತ್ತೆ, ಒಂದೊಂದ್ಸತಿ ಲಾಸ್ ಆಗುತ್ತೆ. ಆಗೇನ್ ಮಾಡ್ತೀವಿ, ನಾವೇನ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ಪಲ್ಪ್ ಅಂತ ಮಾಡ್ತೀವಿ, ಟೊಮ್ಯಾಟೊ ಪಲ್ಪ್, ಟೊಮ್ಯಾಟೊ ಪ್ಯೂರಿ. ಅವನ್ನೇನ್ ಮಾಡ್ತೀವಿ ಅಂದ್ರೆ ನಾವು ಡೈರೆಕ್ಟ್ ಸಾಸಸ್ ಮಾಡೋಕ್ಕಾಗಲ್ಲ, ನಾವು ಮಾಡ್ಕೋಬಹುದು. ನಮ್ದು ಓನ್ ಯಾವ್ದಾರ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೇಕು, ಅದಕ್ಕೆ ಏನೇ ಸೇಲ್ ಮಾಡೋದಾದ್ರು ಜನ ನಂಬೋದಿಲ್ಲ. ಅದಕ್ಕೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೇಕು, ಸೇಲ್ಸ್ ಮಾಡಕ್ಕು, ಮಾರ್ಕೆಟಿಂಗ್ ಮಾಡಕ್ಕು, ಎಲ್ಲದಕ್ಕೂ ಟೀಮ್ ಇಡ್ಬೇಕಾಗತ್ತೆ. ಈಗ ರೈತರು ಇದನ್ನೆಲ್ಲ ಮಾಡೋಕ್ಕಾಗಲ್ಲ, ಯಾವ್ದು ಈ ಥರ ಮಾಡ್ತಾರಲ್ಲ ಅವ್ರ ಜೊತೆ ಜಾಯ್ನ್ ಆಗೋದು ಬೆಸ್ಟ್. ಟೊಮ್ಯಾಟೊ ಅಂತ ಸಾಸ್ ಮಾಡ್ತಾರೆ, ಪ್ಯೂರಿ ಮಾಡ್ತಾರೆ, ಅದರದ್ದು ಸೀಡ್ಸ್ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ, ಮತ್ತೆ ಅದು ಹೊರಗಡೆ ಇದಿರುತ್ತಲ್ಲ ಸಿಪ್ಪೆ, ಅದು ರೆಡ್ ಕಲರ್ ಇರುತ್ತಲ್ಲ, ಅದ್ರ ಲೈಕೋಪಿನ್ ಅಂತ ಒಂದು ಕಂಟೆಂಟ್ ಇರುತ್ತೆ, ಅದು ಎಕ್ಸ್ಟ್ರಾಕ್ಷನ್ ಹೋಗುತ್ತೆ, ಲೈಕೋಪಿನ್ ಎಕ್ಸ್ಟ್ರಾಕ್ಷನ್ ಹೋಗುತ್ತೆ, ಮತ್ತೆ ಅದರಲ್ಲಿ ವಿಟಮಿನ್ ಸಿ ಇರುತ್ತೆ, ವಿಟಮಿನ್ ಸಿ ಎಕ್ಸ್ಟ್ರಾಕ್ಟ್ ಹೋಗುತ್ತೆ.
1: ಆದಷ್ಟು ನಮ್ಮ ರೈತ ಬಂದವರು ಎಫ್ ಎ ಕಡೆ ಎಫ್ ಎ ಕಡೆಯಿಂದ ಮಾರಾಟ ಮಾಡಿ ಮತ್ತೆ ಹೆಚ್ಚು ಮೌಲ್ಯವರ್ಧನೆ ಕಡೆಗೆ ಗಮನ ಕೊಟ್ಟಾಗ ಲಾಭದಾಯಕ
0: ಮಾಡ್ಕೋಬಹುದು.
1: ಈಗ ನಾವು ಭತ್ತ ನೇರವಾಗಿ ಮಾರಾಟ ಮಾಡೋದಕ್ಕಿಂತ ಅಕ್ಕಿ ಮಾಡಿ ಮಾರಾಟ ಮಾಡೋದು, ತೊಗರಿ ನೇರವಾಗಿ ಮಾರಾಟ ಮಾಡೋದಕ್ಕಿಂತ ಬೇಳೆ ಮಾಡಿ ಮಾರಾಟ ಮಾಡೋದು, ಈ ತರ ವ್ಯಾಲ್ಯೂ ಅಡಿಷನ್ ಮೌಲ್ಯವರ್ಧನೆ ಮಾಡಿದಾಗ ಲಾಭ ಮಧ್ಯವರ್ತಿಗಳು ಹೋಗೋ ಬದಲು ರೈತರನ್ನೇ ಪಡ್ಕೋಬಹುದು,
0: ರೈತರೇ ಪಡ್ಕೊಂತಾರೆ.
1: ಈಗ ನೀವು ಆಹಾರ ಮೌಲ್ಯವರ್ಧನೆ ಮಾಡ್ತೀವಿ ಅಂತಂದೆಲ್ಲ, ಈ ಹಣ್ಣುಗಳಲ್ಲಿ ಯಾವ್ಯಾವ ತರ ಹಣ್ಣುಗಳನ್ನ ಮೌಲ್ಯವರ್ಧನೆ ಮಾಡಿ ಅದರಿಂದ ಯಾವ್ಯಾವ ತರ ಒಂದು ಉತ್ಪಾದನೆಗಳನ್ನ ಉತ್ಪಾದನೆ ಮಾಡಬಹುದು ಅಂತಾರೆ?
0: ಸರ್, ಈಗ ನಮ್ದು ಸಿ ಐ ಸಿ ಅಂತ ಬರ್ತವೆ, ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ಗಳು. ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಎಲ್ಲ ಡಿಸ್ಟಿಕಲ್ಲೂ ಒಂದೊಂದು ಇರ್ತವೆ. ಎಲ್ಲ ಡಿಸ್ಟಿಕಲ್ಲಿ ಓ ಡಿ ಓ ಪಿ ಅಂತ ಇರುತ್ತೆ, ಒಂದು ಡಿಸ್ಟಿಕ್ ಒಂದು ಪ್ರಾಡಕ್ಟ್ ಅಂತ. ಅದೆಲ್ಲ ಡಿಸ್ಟಿಕಲ್ಲಿ ಗೌರ್ಮೆಂಟ್ ಮಾಡಿಟ್ಟಿರುತ್ತೆ. ಎಲ್ಲಿರುತ್ತೆ ಅಂದರೆ
1: ಒಂದು ಉತ್ಪನ್ನ
0: ಅಂತ ಇರುತ್ತೆ. ಎಲ್ಲಿ ಮಾಡ್ತಾರೆ ಅಂದರೆ ಅಲ್ಲಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಯಾವ ಇರುತ್ತಲ್ಲ, ಆರ್ಟಿಕಲ್ಚರ್ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜು, ಆ ಥರದ್ದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಎಲ್ಲಿರುತ್ತೆ ಅಲ್ಲಿ ಅದನ್ನು ಸೆಟಪ್ ಮಾಡಿರುತ್ತೆ. ಈಗ ಸಪೋಸ್ ಹಾವೇರಿ ತೊಗೊಂಡ್ರೆ ಅಲ್ಲಿ ಸ್ಪೈಸಸ್ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ಬ್ಯಾಡಗಿ ಮಾರ್ಕೆಟ್ ಹತ್ತಿರ ಆಗುತ್ತಲ್ಲ, ಅದಕ್ಕೆ ಸ್ಪೈಸಸ್ದು ಸಿ ಐ ಸಿ ಇದೆ ನಿಮ್ಗೆ. ಮತ್ತೆ ಶಿವಮೊಗ್ಗ ಬಂದ್ರೆ ಅಂದ್ರೆ ನಿಮ್ದು ಪೈನಾಪಲ್ ಜಾಸ್ತಿ ಬೆಳೀತಾರೆ ಅಲ್ಲಿ, ಪೈನಾಪಲ್ದು ಇದಿದೆ ಓಡಿಒಪಿ. ಈ ತರ ಅಲ್ಲಿ ಯಾವ ಡಿಸ್ಟಿಕ್ ಅಲ್ಲಿ ಏನೇನು ಸಿಗುತ್ತಲ್ಲ ಅದನ್ನ ಯೂಸ್ ಮಾಡ್ಕೋಬಹುದು.
1: ಅಂದ್ರೆ ಈಗ ಸ್ಪೈಸಸ್ ಅಂದ್ರೆ ಮಸಾಲೆ ಪದಾರ್ಥಗಳು. ಈಗ ನೀವು ಯಾವ್ಯಾವ್ದ್ರಲ್ಲಿ ಮೌಲ್ಯವರ್ಧನೆ ಮಾಡಿ ಇದು ಮಾಡ್ಲಿಕ್ಕೆ ನೀವೆಲ್ಲ ಅಧ್ಯಯನ ಮಾಡ್ತಾ ಇದ್ರಿ? ಈಗ
0: ನಾವು ಎಲ್ಲಾ ಹಣ್ಣನ್ನು ಪ್ರೊಸೆಸಿಂಗ್ ಮಾಡ್ತೀವಿ, ಎಲ್ಲಾ ತರದ ಹಣ್ಣುಗಳು, ತರಕಾರಿ, ಮಸಾಲ ಪದಾರ್ಥಗಳು, ಸಿರಿಧಾನ್ಯಗಳು, ಸೀರಿಯಲ್ಸು, ಪಲ್ಸಸ್, ಎಲ್ಲಾ ತರದ್ದು ವ್ಯಾಲ್ಯೂ ಅಡಿಷನ್ಸ್ ಮಾಡ್ತೀವಿ. ನಮ್ದು ಮೈನ್ ಇಂಟೆನ್ಷನ್ ಏನು, ಪ್ರೊಡಕ್ಷನ್ ಅಲ್ಲ, ಆರ್ ಎನ್ ಡಿ, ಜಸ್ಟ್ ರಿಸರ್ಚ್ ಅಂಡ್ ಡೆವಲಪ್ ಮಾಡಿ

0: ಫೈನಲ್ ಔಟ್ಪುಟ್ ಎಸ್ ಓ ಪಿ ಅಂತ ಇರುತ್ತೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್, ಅದನ್ನ ಮಾಡಿಕೊಡ್ತೀವಿ ನಾವು. ಇದನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ಯಾವ ತರ ಅಂದ್ರೆ ರೈತರಿಗೂ ಟ್ರೈನಿಂಗ್ ಕೊಡ್ತಾರೆ, ಮಹಿಳಾ ಸಂಘಗಳು ಸ್ವಸಹಾಯ ಸಂಘಗಳು ಇರುತ್ತಲ್ಲ ಅವರು ಬಂದು ಟ್ರೈನಿಂಗ್ ಪಡ್ಕೋಬಹುದು. ಅವರು ಇವನ್ ನಾವು ಮಾಡೋ ವಿಧಾನಗಳು ಹೇಳ್ಕೊಡ್ತೀವಿ, ಅದನ್ನ ತಿಳ್ಕೊಂಬಂದು ಇವ್ರು ಓನ ಮಾಡ್ಕೋಬಹುದು, ಓನ್ ಸ್ಟಾರ್ಟ್ಅಪ್ ಮಾಡ್ಕೋಬಹುದು. ಅಲ್ಲಿ ಹಣ್ಣುಗಳಲ್ಲಿ ಪಲ್ಪ್ ಅಂತ ಮಾಡ್ತೀವಿ, ಪಲ್ಪ್ ಪ್ಯೂರಿಸ್ ಮಾಡ್ತೀವಿ. ಪಲ್ಪ್ ಪ್ಯೂರಿಸ್ ಎಲ್ಲೋಗುತ್ತೆ ಅಂದ್ರೆ ಹಣ್ಣಲ್ಲಿ ಮೇನು, ಹಣ್ಣು ತರಕಾರಿ ಎರಡರಲ್ಲೂ ಪಲ್ಪ್ ಮಾಡಬಹುದು. ಮೇನ್ ಆಗಿ ಮಾಡೋದು ಹಣ್ಣಲ್ಲಿ. ಹಣ್ಣಿಂದ ಪಲ್ಪ್ ಎಲ್ಲ ಹೋಗುತ್ತೆ, ಫಸ್ಟು ಐಸ್ ಕ್ರೀಮ್ ಇಂಡಸ್ಟ್ರೀಸ್ ಹೋಗುತ್ತೆ, ಜ್ಯೂಸ್ ಇಂಡಸ್ಟ್ರಿ ಹೋಗುತ್ತೆ. ಯಾವುದೇ ಫ್ಯಾಕ್ಟ್ರೀಸು ಈಗ ಯಾವ ನಮ್ಮ ಇಂಡಿಯಾದಲ್ಲಿ ಇದೆಯಲ್ಲ, ಎಲ್ಲ ಜ್ಯೂಸ್ ಇಂಡಸ್ಟ್ರೀಸ್ ಯಾರು ಹಣ್ಣು ತರಿಸ್ಕೊಂಡು ಅದನ್ನು ಓಪನ್ ಮಾಡಿ ಪೀಲ್ ಮಾಡಿ ಪಲ್ಪ್ ಮಾಡಿ ಜ್ಯೂಸ್ ಮಾಡೋಷ್ಟು ಅವರಿಗೆ ಪೇಷನ್ಸ್ ಇರೋದಿಲ್ಲ. ಡೈರೆಕ್ಟು ಪಲ್ಪ್ ಇಂಡಸ್ಟ್ರೀಸಿಂದ ಪಲ್ಪ್ ಪರ್ಚೇಸ್ ಮಾಡ್ತಾರೆ. ಸಪೋಸ್ ಮ್ಯಾಂಗೋ ಜ್ಯೂಸ್ ಮಾಡ್ತಾರೆ ಅಂದರೆ ಮ್ಯಾಂಗೋ ಪಲ್ಪ್ ಇಂಡಸ್ಟ್ರೀಸ್ ಇರುತ್ತೆ. ಅವ್ರ ಕೆಲಸ ಏನು ಅಂದರೆ ಹಣ್ಣು ತೊಗೊಂಡು ಪ್ರೈಮರಿ ಪ್ರೊಸೆಸಿಂಗ್ ಇರುತ್ತೆ. ಫಸ್ಟು ಪ್ರೈಮರಿ ಪ್ರೊಸೆಸಿಂಗ್ ಅಂದರೆ ವಾಷಿಂಗು, ಪೀಲಿಂಗು, ಮೇಲ್ಗಡೆ ಡಿನೋಬಿಂಗು, ಅದು ಡಿಸ್ಟೋನಿಂಗು, ಒಳಗಡೆ ವಾಟರ್ ಇರುತ್ತಲ್ಲ ಅದು ತೆಗೆಯೋದು, ಅದೆಲ್ಲ ಮಾಡಿ ಪಲ್ಪ್ ಅಷ್ಟೇ ತೆಗಿತಾರೆ ಅವರು. ಆ ಪಲ್ಪ್ನ ಬಿ ಟು ಬಿ ಅಂತಾರೆ. ಬಿ ಟು ಬಿ ಅಂದರೆ ಡೈರೆಕ್ಟ್ ಬಿಸ್ನೆಸ್ ಟು ಬಿಸ್ನೆಸ್ಸು. ಅವರು ಪಲ್ಪ್ನ ಏನು ಮಾಡ್ತಾರೆ, ಡೈರೆಕ್ಟು ಇಂಡಸ್ಟ್ರೀಸ್ ಸಪ್ಲೈ ಕೊಡ್ತಾರೆ, ಜ್ಯೂಸ್ ಮಾಡೋ ಇಂಡಸ್ಟ್ರೀಸ್ಗೆ. ಆ ಥರ ನಾವೇನು ಮಾಡ್ತಿರೋದು, ಪಲ್ಪ್ ಅಷ್ಟೇ ಮಾಡ್ತಿದ್ವಿ, ಪಲ್ಪ್ಗಳನ್ನ ಸಪ್ಲೈ ಕೊಡ್ತೀವಿ, ಜ್ಯೂಸ್ ಇಂಡಸ್ಟ್ರಿ ಮತ್ತು ಐಸ್ ಕ್ರೀಮ್ ಇಂಡಸ್ಟ್ರಿ ಕೊಡ್ತೀವಿ. ನೆಕ್ಸ್ಟು ಇದು ಸ್ಪೈಸಸ್ಗಳು ಬಂದು ಮಸಾಲ ಪೌಡರ್ಸು, ಅಲ್ಲಿ ಡೈರೆಕ್ಟ್ ರೈತರಿಂದಾನೇ ಪರ್ಚೇಸ್ ಮಾಡ್ಕೋಬಹುದು, ಎಫ್ ಪಿ ಎಸ್ನು ಪರ್ಚೇಸ್ ಮಾಡ್ಕೋಬಹುದು. ಪರ್ಚೇಸ್ ಮಾಡ್ಕೊಂಡು ಅದನ್ನ ರೋಸ್ಟಿಂಗು, ಫಸ್ಟ್ ರೋಸ್ಟ್ ಮಾಡ್ತಾರೆ, ಸೈಜ್ ಗ್ರೇಡಿಂಗ್ ಮಾಡ್ತಾರೆ, ಶಾರ್ಟಿಂಗ್ ಗ್ರೇಡಿಂಗ್ ಆದಮೇಲೆ ರೋಸ್ಟಿಂಗ್ ಮಾಡ್ಕೊಂಡು ಪೌಡ್ರು ಮಾಡ್ಕೊಂಡು ಬೇರೆ ಬೇರೆ ಬ್ಲೆಂಡ್ಸ್ ಇರುತ್ತೆ. ಈಗ ವಾಂಗಿಬಾತ್ ಪೌಡ್ರಿಗೆ ಒಂದೊಂದು ರೇಷ್ಯೋ ಇರುತ್ತೆ, ಪುಳಿಯೋಗರ ಪೌಡ್ರಿಗೆ ಒಂದು ರೇಷ್ಯೋ ಇರುತ್ತೆ, ಅದನ್ನ ರೇಷ್ಯೋ ಥರ ಏನಿರುತ್ತೆ ಅದು ಮಿಕ್ಸ್ ಮಾಡಿಕೊಂಡು ಫಿಲ್ ಮಾಡಿ ಕೊಡ್ತಾರೆ. ಅದು ಸ್ಪೈಸಸ್ಸು, ಬೇರೆ ಬೇರೆ ಮಸಾಲ ಪೌಡರ್ಸ್ ಮಾಡ್ತಾರೆ.
1: ಮತ್ತೆ ಸಿರಿಧಾನ್ಯಗಳು,
0: ಈ ಸಿರಿಧಾನ್ಯಗಳಲ್ಲಿ ಈಗೇನು ಮಾಡ್ತಿದ್ದಾರೆ ಅಂದರೆ ಇದೆ ನವಣೆ ಬರ್ಗು ಅವೆಲ್ಲ ಏನಿದೆಯಲ್ಲ, ಏಳು ಥರ ಏನಿದೆ ಸಿರಿಧಾನ್ಯಗಳು, ಅದ್ರ ಜೊತೆ ರಾಗಿನೂ ಬರುತ್ತೆ. ಈಗ ಬರೇ ಪ್ಯೂರ್ ಮಿಲ್ಲೆಟ್ಸಲ್ಲಿ ಎಲ್ಲೂ ನಿಮ್ಗೆ ಯಾವುದೇ ಬಿಸ್ಕೆಟ್ ಕುಕ್ಕೀಸ್ ಆಗಲಿ ಪ್ಯೂರ್ ಮಿಲ್ಲೆಟ್ಸ ಮಾಡಕ್ಕೆ ಬರಲ್ಲ, ಯಾಕಂದ್ರೆ ಹೈ ಫೈಬರ್ ಕಂಟೆಂಟ್ ಇರುತ್ತೆ, ಅದು ಡೈಜೆಸ್ಟಬಲ್ ಆಗಲ್ಲ ಬಾಡಿಲಿ. ಅದ್ರ ಜೊತೆ ಇವನ್ನ ಪಲ್ಸಸ್ಸು ಸೀರಿಯಲ್ಸು ಮಿಕ್ಸ್ ಮಾಡೇ ಮಾಡ್ತಾರೆ. ಅದರಲ್ಲಿ ಏನು ಮಾಡ್ತಾರೆ, ಮಿಕ್ಸ್ ಮಾಡಿ ಮಿಲ್ಲೆಟ್ಸ್ ಇಂತರ ಬಿಸ್ಕೆಟ್ ಕುಕ್ಕೀಸು ಬ್ರೆಡ್ಡು ಈ ಥರದ್ದೆಲ್ಲ ಪ್ರಾಡಕ್ಟ್ಸ್ ಮಾಡ್ತಾರೆ.
1: ಈಗ ಮಾರ್ಕೆಟಲ್ಲೆಲ್ಲ ಜ್ಯೂಸು ಅವೆಲ್ಲ ಬರ್ತಾವಲ್ಲ, ಇವೆಲ್ಲ ಉತ್ತಮ ಗುಣಮಟ್ಟದ ಹಣ್ಣುಗಳಿಂದನೇ ಮಾಡಿ ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತಾರೆ, ಯಾವ ಥರ ಮಾಡ್ತಾರೆ
0: ಸರ್? ಈಗ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಇರುತ್ತಲ್ಲ, ಸಪೋಸ್ ಮ್ಯಾಂಗೋ, ಮಾಝಾ, ಫ್ರೂಟೀಸು, ಅವೆಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಇದೆ, ಎಫ್ ಎಫ್ ಸಿ ಜಿ ಬ್ರ್ಯಾಂಡ್ಸು. ಅವ್ರೇನು ಮಾಡ್ತಾರೆ, ಒಳ್ಳೆ ಬ್ರ್ಯಾಂಡಿಂದ ಪಲ್ಪ್ ತೊಗೊಂತಾರೆ. ಅಂದರೆ ಒಳ್ಳೆ ಗುಣಮಟ್ಟದ ಪಲ್ಪ್ ಎಲ್ಲಿ ಮಾಡ್ತಾರೆ ಅವ್ರ ಹತ್ರ ತೊಗೊಂತಾರೆ. ಅದರಲ್ಲೂ ಇರುತ್ತೆ ಕ್ಯೂ ಸಿ ಕ್ಯೂ ಎ ಅಂತ ಇರುತ್ತೆ, ಕ್ವಾಲಿಟಿ ಸರ್ಟಿಫಿಕೇಷನ್ನು, ಕ್ವಾಲಿಟಿ ಅಶ್ಯೂರೆನ್ಸು, ಅದು ಯಾರು ಚೆನ್ನಾಗಿ ಮಾಡಿಕೊಡ್ತಾರಲ್ಲ ಅವ್ರ ಕಡೆಯಿಂದ ತೊಗೊಂತಾರೆ. ನಮ್ದು ಇವನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾವುದು ಅಂದರೆ ನಮ್ಮ ಇಂಡಿಯಾದಲ್ಲಿ ಎಫ್ ಎಸ್ ಎಸ್ ಎ ಅಂತ ಒಂದು ಬೋರ್ಡ್ ಇದೆ, ಫುಡ್ ಸೇಫ್ಟಿ ಆ್ಯಂಡ್ ಅಥಾರಿಟಿ ಅದಿದೆ. ನೆಕ್ಸ್ಟು ಎಚ್ ಎಸ್ ಸಿ ಸಿ ಪಿ ಅಂತ ಒಂದು ಬರುತ್ತೆ, ಅದನ್ನು ಫಾಲೋ ಮಾಡಬೇಕು. ಅದು ಎಚ್ ಎಸ್ ಸಿ ಪಿ ಅದು ಬೋರ್ಡ್ ಅಲ್ಲ, ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ನಾವು ಕ್ಲೀನಾಗ ಮಾಡ್ತಿದ್ದೀವಿ, ಹೈಜಿನಿಕಾಗಿ ಮಾಡ್ತಿದ್ದೀವಿ, ಅದೆಲ್ಲ ಅದರಲ್ಲಿ ಸರ್ಟಿಫೈ ಆಗುತ್ತೆ. ಎಫ್ ಎಸ್ ಎಸ್ ಎ ಒಂದಿಷ್ಟು ಗೈಡ್ಲೈನ್ಸ್ ಫಿಕ್ಸ್ ಮಾಡಿರುತ್ತೆ, ನಮ್ಮದು ಪಲ್ಪ್ ಅಂದರೆ ಇಷ್ಟು ಪರ್ಸೆಂಟ್ ಹಣ್ಣು ಹಣ್ಣು ಇರಬೇಕು, ಅದರಾಗೆ ಮೈಕ್ರೋಬೇಲ್ ಪ್ಲೇಟ್ ಕೌಂಟ್ ಅಂತ ಇರುತ್ತೆ, ಅಂದರೆ ಅದು ಮೈಕ್ರೋಬ್ಸ್ ಇರುತ್ತಲ್ಲ ಇದಕ್ಕಿಂತ ಜಾಸ್ತಿ ಇರಬಾರ್ದು, ಪ್ರಿಸರ್ವೇಟಿವ್ ಇಷ್ಟು ಇದಕ್ಕಿಂತ ಜಾಸ್ತಿ ಇರಬಾರ್ದು, ಒಂದಿಷ್ಟು ಗೈಡ್ಲೈನ್ಸ್ ಐತೆ, ಅದನ್ನು ಫಿಕ್ಸ್ ಮಾಡಿರುತ್ತೆ. ಅಂಥರಿಂದ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ತೊಗೊಂತವೆ. ಈಗ ಆಲ್ಮೋಸ್ಟ್ ನಮ್ಮದು ಅವೆಲ್ಲ ಏನಾಗುತ್ತೆ, ದೊಡ್ಡ ದೊಡ್ಡ ಬ್ರ್ಯಾಂಡ್ ಜ್ಯೂಸ್ಗಳು ದೊಡ್ಡ ದೊಡ್ಡ ಸಿಟೀಸಲ್ಲಷ್ಟೇ ಸಿಗ್ತವೆ. ಈಗ ಲೋಕಲ್ ಬ್ರ್ಯಾಂಡ್ಸು ಭಾಳಷ್ಟು ಬಂದಿದೆ. ಈಗ ಇದು ಗೌರ್ಮೆಂಟ್ಸಿಂದ ಸ್ಕೀಮ್ಸ್ ಚೆನ್ನಾಗಿದೆ, ಸಬ್ಸಿಡೀಸ್ ಎಲ್ಲ ಕೊಡ್ತಿರೋದ್ರಿಂದ ಸಣ್ಣ ಸಣ್ಣ ಸ್ಟಾರ್ಟ್ಅಪ್ಸ್ಗಳು ಭಾಳ ಆಗಿದೆ. ಅವರು ಈ ಥರ ದೊಡ್ಡ ದೊಡ್ಡ ಬ್ರ್ಯಾಂಡ್ಸಿಂದ ಪಲ್ಪ್ಗಳು ತೊಗೊಳಕ್ಕಾಗಲ್ಲ. ಮೇನ್ ಡಿಸ್ಅಡ್ವಾಂಟೇಜ್ ಅಂದರೆ ಏನಂದರೆ, ದೊಡ್ಡ ಬ್ರ್ಯಾಂಡಿಂದ ಅಂದರೆ ದೊಡ್ಡ ಕಂಪ್ನೀಸಿಂದ ಪಲ್ಪ್ ಪರ್ಚೇಸ್ ಮಾಡೋಕ್ಕಂದ್ರೆ ಮಿನಿಮಮ್ 200 ಲೀಟ್ರ್ ಪರ್ಚೇಸ್ ಮಾಡೋಕ್ಕೆ, ಪಲ್ಪ್ನ ದೊಡ್ಡ ದೊಡ್ಡ ಬ್ಯಾರಲ್ಸ್ ಇರುತ್ತೆ ಅದನ್ನು ಪರ್ಚೇಸ್ ಮಾಡೋಕ್ಕು ಅವ್ರು ಅಷ್ಟೊಂದು ತೊಗೊಳಕ್ಕಾಗಲ್ಲ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಭಾಳ ಬೇಕು. ಅದಕ್ಕೆ ಏನು ಮಾಡ್ತಾರೆ, ಲೋಕಲ್ ಯಾವ ಪಲ್ಪ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತಲ್ಲ ಇಂಡಸ್ಟ್ರೀಸ್ ಅಲ್ಲಿಂದ ತೊಗೊಂತಾರೆ. ಅವರು ಇಷ್ಟು ಒಳ್ಳೆ ಪ್ಯೂರ್ ಹಣ್ಣಾಕಿ ಮಾಡೋಕ್ಕೆ ಬರಲ್ಲ, ಅರ್ಧ ಕೆಟ್ಟಿದ್ದು ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದ್ದು ಅದನ್ನೇ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕ್ಯಾನಿಂಗ್ ಮಾಡಿ ಕೊಟ್ಬಿಡ್ತಾರೆ. ಲೋಕಲ್ ಬ್ರ್ಯಾಂಡ್ಸ್ ತೊಗೊಳೋದ್ರೆ ಅದೊಂದು ಡೇಂಜರು, ಮತ್ತು ಅವ್ರ ಹತ್ರ ಪ್ರಾಪರ್ ಸರ್ಟಿಫಿಕೇಶನ್ ಇರೋದಿಲ್ಲ, ಹೈಜಿನಿಕ್ ಪ್ರಾಕ್ಟೀಸಸ್ ಫಾಲೋ ಮಾಡ್ತಿರೋದಿಲ್ಲ, ಅದಕ್ಕೋಸ್ಕರ ಒಳ್ಳೆ ಬ್ರ್ಯಾಂಡ್ ತಿನ್ಬೇಕು ಅಂತ ಯಾಕಂತಾರೆ ಅದಕ್ಕೆ.
1: ಈಗ ಇದು ಬಹಳ ದಿವಸದವರೆಗೆ ಈಗ ಜ್ಯೂಸ್ಗಳೇ ಆಗಿರ್ಬೋದು, ಈಗ 6-6 ತಿಂಗಳು ಕೆಡ್ದಂಗೆಲ್ಲ ಇರ್ತಾರಲ್ಲ, ಇದಕ್ಕೆಲ್ಲ ಏನಾದರೂ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ
0: ಸರ್? ಮಾಡ್ತಾರೆ ಸರ್. ಈಗ ನೀವೇ ಯೋಚನೆ ಮಾಡ್ರಿ, ಮನೆಯಲ್ಲಿ ಹೋಳಿಗೆ ಶಿಕ್ರಣೆ ಮಾಡ್ತಾರಲ್ಲ, ಅದು ಎಷ್ಟು ದಿವಸ ಇಡ್ತಾರೆ? ಅಮ್ಮ ಅಮ್ಮ ಅಂದ್ರೆ ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲದ ಅಷ್ಟೊತ್ತಿಗೆ ಖಾಲಿ ಮಾಡಲೇಬೇಕು, ಅಷ್ಟೊತ್ತಿಗೆ ಕೆಟ್ಟೋಗ್ಬಿಡುತ್ತದು, ಅದು ಮತ್ತೆ ಸೆಟಲ್ ಡೌನ್ ಆಗುತ್ತೆ. ಶಿಕ್ರಣೆ ಎಲ್ಲ ಏನಂದ್ರೆ ಮೇಲ್ಗಡೆ ನೀರು ಸಪ್ರೇಟ್ ಆಗುತ್ತೆ, ಕೆಳಗಡೆ ಹಣ್ಣಿಂದೆಲ್ಲ ಕೆಳಗಡೆ ಕೂತ್ಬಿಡುತ್ತೆ. ಇದಕ್ಕೆ ಅಷ್ಟಕ್ಕೂ ಒಂದೊಂದು ಏನೇನು ನಾವು ಇದರ ಡಿಸ್ಅಡ್ವಾಂಟೇಜ್ ಕಾಣ್ತಿದೀವಲ್ಲ, ಅದು ಅಷ್ಟಕ್ಕೂ ಒಂದೊಂದು ಕೆಮಿಕಲ್ಸು. ಕೆಮಿಕಲ್ಸ್ ಅನ್ನೋಕ್ಕಿಂತ ಅದಕ್ಕೆ ಅಡಿಟಿವ್ಸ್ ಅಂತೀವಿ. ಯಾವುದೇ ಜ್ಯೂಸ್ ತೊಗೊಳ್ಳಿ ನೀವು, ಮಿನಿಮಮ್ ಜ್ಯೂಸ್ ಅಂದರೆ RTS ಅಂತೀವಿ, ರೆಡಿ ಟು ಸರ್ವ್. ಅದರಲ್ಲಿ 90% ವಾಟರ್.

0: ಇರ್ತದೆ 90% ವಾಟರ್. ಇನ್ನು ಉಳಿದಿದ್ದೇನು 10% ಐತಲ್ಲ, ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗಿರುತ್ತೆ. ನಾವು ಜ್ಯೂಸ್ ಅಂತ ಯಾವುದೇ ಬ್ರ್ಯಾಂಡ್ಸ್ ಆಗಲಿ, ಜ್ಯೂಸಲ್ಲಿ ಎರಡು ಕ್ಯಾಟಗರಿ ಇರುತ್ತೆ, ಅಂದರೆ ಅದರಾಗೆ ಡಿವೈಡ್, ಅದಕ್ಕೆ ಮಿಕ್ಸಿಂಗ್ ಏನು ಬ್ಲೆಂಡ್ ಮಾಡ್ತೀವಲ್ಲ, ಒಂದು ಇಂಗ್ರೀಡಿಯೆಂಟ್ಸು, ನೆಕ್ಸ್ಟ್ ಅಡಿಟಿವ್ಸು. ಇಂಗ್ರೀಡಿಯೆಂಟ್ಸ್ ಅಂದರೆ ಯಾವ ಮೇಜರ್ ಕಂಟೆಂಟಲ್ಲಿ ಹಾಕ್ತಿವಲ್ಲ, ಮೇಜರ್ ಕ್ವಾಂಟಿಟಿಲಿ ಹಾಕ್ತಿವಲ್ಲ ಅದು ಇಂಗ್ರೀಡಿಯೆಂಟ್ಸು. ಈಗ ಹೆಂಗೆ ಗೊಬ್ಬರದಲ್ಲಿ ಗೊಬ್ಬರ ಹಾಕಕ್ಕರೆ ಮ್ಯಾಕ್ರೋನ್ಯೂಟ್ರಿಯೆಂಟ್ ಮೈಕ್ರೋನ್ಯೂಟ್ರಿಯೆಂಟ್ ಹೆಂಗಂತಿವಲ್ಲ, ಆ ಥರ ಇದರಲ್ಲಿ ಜ್ಯೂಸಲ್ಲಿ ಹೆಂಗೆ ಅಂದರೆ ನಮ್ಮದು ಇಂಗ್ರೀಡಿಯೆಂಟ್ಸ್ ಅಂತ ಇರುತ್ತೆ. ಇಂಗ್ರೀಡಿಯೆಂಟ್ಸ್ ಮೇಜರ್ ಕ್ವಾಂಟಿಟಿ ಅದು 90% ಏನಿದೆ ವಾಟರ್ ಇದೆ. ನೆಕ್ಸ್ಟು 10% ಪಲ್ಪ್ ಇರಬೇಕು, ಇದು FSSA ಗೈಡ್ಲೈನು, 10% ಪಲ್ಪ್ ಇರಬೇಕು. ನೆಕ್ಸ್ಟ್ ಅದರ ನೆಕ್ಸ್ಟ್ ಶುಗರು, ಶುಗರು ನಾವು ಬ್ರಿಕ್ಸ್ ಅಂತ ಹೇಳ್ತೀವಿ, ಅದರಲ್ಲಿ 10 to 12 bricks ಇರಬೇಕು, ಅಂದರೆ 10 to 12% ಶುಗರ್ ಇರಬೇಕು. ಇವು ಮೂರು ಮೇಜರ್ ಇಂಗ್ರೀಡಿಯೆಂಟು ಜ್ಯೂಸಲ್ಲಿ. ನೆಕ್ಸ್ಟ್ ಅದೇನು ಬರುತ್ತೆ, ಅಡಿಟಿವ್ಸು, ನೀವು ಹೇಳ್ದಂಗೆ ಕೆಮಿಕಲ್ಸ್ ಇದು. ಈಗ ನಮ್ಮದು ಶುಗರಲ್ಲಿ ನಮಗೆ ಶುಗರ್ ಸಾಲೋದಿಲ್ಲ, ಅದು ಆ ಸ್ವೀಟ್ನೆಸ್ ಕೊಡೋದಿಲ್ಲ. ಅದಕ್ಕೆ ಏನು ಮಾಡ್ತೀವಿ, ಸುಕ್ರೋ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಬರುತ್ತೆ, ಸುಕ್ರಲೋಸು, ಆಸ್ಪಟಮೈನು, ಮತ್ತು ಎರಿಥ್ರಿಟಾಲು, ಈ ಥರದ್ದು ಶುಗರ್ಸ್ ಇವು, ಮತ್ತು ಸ್ಟೀವಿಯಾ ಅಂತ ಒಂದು ಬರುತ್ತೆ. ಇವು ಆರ್ಟಿಫಿಷಿಯಲ್ ಸ್ವೀಟ್ನರ್ಸು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಸ್ವೀಟ್ನೆಸ್ಸಿಗೆ. ನೆಕ್ಸ್ಟು ಫ್ಲೇವರಿಂಗ್ ಏಜೆಂಟ್ಸು, ಫ್ಲೇವರಿಂಗ್ ಏಜೆಂಟ್ಸ್ ಎದಕ್ಕೆ ಹಾಕ್ತೀವಿ ಅಂದರೆ, ನೀವು ಯೋಚನೆ ಮಾಡಿರಿ, ಒಂದು ಲೀಟ್ರು ಜ್ಯೂಸಲ್ಲಿ ಬರೀ 10% ಪಲ್ಪ್ ಇದೆ, ಅದು ಮ್ಯಾಂಗೋ ಫ್ಲೇವರ್ ಕೊಡುತ್ತಾ ನಮಗೆ? ಕೊಡೋದಿಲ್ಲ. ಅದಕ್ಕೆ ಏನು ಮಾಡಿದ್ರೆ, ಎಕ್ಸ್ಟ್ರಾ ಫ್ಲೇವರ್ಸು ಎಸೆನ್ಸು ಹಾಕಿ ನಾವು ಅದನ್ನು ಟೇಸ್ಟ್ ಕೊಡಂಗೆ ಮಾಡ್ತಾರೆ. ನೆಕ್ಸ್ಟು ನೆಕ್ಸ್ಟ್ ಅದಾದಮೇಲೆ ಥಿಕ್ನೆಸ್ ಬರುತ್ತೆ. ಪಲ್ಪು ನಾವು ಶೇಖರಣೆ ಮಾಡಿದಾಗ ಯಾಕೆ ಕೆಳಗಡೆ ಬಂದು ಸೆಟ್ಲಾಗುತ್ತೆ ಅಂದರೆ, ಅದು ಸಾಂದ್ರತೆ ಅಂತಾರಲ್ಲ, ಯಾವುದು ಬಲ್ಕ್ ಕ್ವಾಂಟಿಟಿಯಲ್ಲಿ ಇರುತ್ತೆ, ವೆಯ್ಟ್ ಇರುತ್ತಲ್ಲ, ಕೆಳಗಡೆ ಸೆಟ್ಲಾಗುತ್ತೆ ಅದು. ಅದಕ್ಕೆ ಇದಕ್ಕೆ ಏನು ಮಾಡ್ತೀವಿ, ಥಿಕ್ನರ್ ಮತ್ತು ಎಮಲ್ಸಿಫೈಯರ್ಸ್ ಅಂತ ಹಾಕ್ತಾರೆ. ಜ್ಯೂಸ್ನ ಪಲ್ಪ್ನ ಹೊಮೋಜಿನೈಸ್ ಮಾಡಿ ಅದ್ರ ಜೊತೆ ಬ್ಲೆಂಡಿಂಗ್ ಟೈಮಲ್ಲಿ ಏನು ಮಾಡ್ತಾರೆ, ಥಿಕ್ನರ್ ಮತ್ತು ಎಮಲ್ಸಿಫೈಯರ್ಸು ಅವು ಅಡಿಟಿವ್ಸ್, ಅದನ್ನು ಹಾಕೋದ್ರಿಂದ ಏನಾಗುತ್ತೆ, ಈಕ್ವಲ್ ಪ್ರೊಪೋರ್ಷನಲ್ ಮಿಕ್ಸ್ ಆಗಿರುತ್ತೆ, ಮಿಕ್ಸ್ ಆಗುತ್ತೆ, ಮತ್ತು ಹೊಮೋಜಿನೈಸ್ ಆಗಿರುತ್ತೆ, ಪಲ್ಪ್ ಕೆಳಗಡೆ ಸೆಟ್ಲ್ ಆಗೋದಿಲ್ಲ. ಮತ್ತು ಅದು ಮೈಕ್ರೋಬೆಲ್ ಲೋಡ್ ಡೌನ್ ಮಾಡೋದಕ್ಕೆ ಏನು ಮಾಡ್ತಾರೆ, ಪ್ರಿಸರ್ವೇಟಿವ್ಸ್ ಬರುತ್ತೆ. ಪ್ರಿಸರ್ವೇಟಿವ್ಸ್ ಸೋಡಿಯಂ ಬೆಂಜೋಯ್ಟು, ಪೊಟ್ಯಾಷಿಯಂ ಮೆಟಾಬೋಯ್ ಸಲ್ಫೇಟು, ಇವೆಲ್ಲ ಕೆಮಿಕಲ್ಸೇ ಇವು. ನಾ ಅಡಿಟಿವ್ಸ್ ಅಂತೀವಿ ಫುಡ್ ಟೆಕ್ನಾಲಜಿ ಲ್ಯಾಂಗ್ವೇಜಲ್ಲಿ, ಇದನ್ನು ಅಡಿಟಿವ್ಸ್ ಆ್ಯಡ್ ಮಾಡ್ತಾರೆ ಫಾರ್ ಲಾಂಗ್ ಪ್ರಿಸರ್ವೇಷನ್ಗೆ. ಒಂದು 6 months, ಯಾವುದೇ ನ್ಯಾಚುರಲ್ ಜ್ಯೂಸ್ ಅಂತಂದರೆ 4 months ಶೆಲ್ಫ್ ಲೈಫ್ ಕೊಡ್ತೀವಿ ನಾವು. ವಿತ್ ಪಲ್ಪ್ ಹಾಕಿದ್ವಿ ಅಂದ್ರೆ, ಪಲ್ಪ್ ಹಾಕಿಲ್ಲ ಅಂತ ಬರುತ್ತೆ, ಒಂದು ಪಲ್ಪ್ ಹಾಕಲಿಲ್ಲದ ಬರುತ್ತೆ, ಸಿಂಥೆಟಿಕ್ ಬ್ಯೂರೇಜಸ್ ಅಂತ. ಅದಕ್ಕೆ ಪಲ್ಪ್ ಹಾಕ್ದಂಗೂ ಮ್ಯಾಂಗೋ ಜ್ಯೂಸ್ ಮಾಡ್ತಾರೆ, ಅದಕ್ಕೆ ಸಿಂಥೆಟಿಕ್ ಬ್ಯೂರೇಜಸ್ ಅಂತೀವಿ ನಾವು. ಆ ಬ್ಯೂರೇಜಸ್ ಅಲ್ಲಿ ಹೆಂಗೆ ಅಂದ್ರೆ, ಸ್ವಲ್ಪ ಜಾಸ್ತಿ ಹಾಕಿರ್ತಾರೆ, ಅದು ಪಲ್ಪ್ ಹಾಕಿರೋದಿಲ್ಲ, ಅದು 6 months ಶೆಲ್ಫ್ ಲೈಫ್ ಬರುತ್ತೆ, 2 ತಿಂಗಳು ಹೆಚ್ಚಿಗೆ ಬರುತ್ತೆ ಅದು. ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಬರುತ್ತೆ, ಆಂಟಿ ಆಕ್ಸಿಡೆಂಟ್ಸು, ಆಸಿಡಿಟಿ ರೆಗ್ಯುಲೇಟರ್ಸು, ಇವೆಲ್ಲದು ಮಿಕ್ಸ್ ಮಾಡಿ ನೋಡಿ, ಇದೇ ಜ್ಯೂಸಲ್ಲೇ ತೊಗೊಳ್ಳಿ ಎಷ್ಟು ಕೆಮಿಕಲ್ಸ್ ಬಂತು, ಆಂಟಿ ಆಕ್ಸಿಡೆಂಟ್ಸು, ಪ್ರಿಸರ್ವೇಟಿವ್ಸು, ಮತ್ತು ಆಸಿಡಿಟಿ ರೆಗ್ಯುಲೇಟರ್ಸು, ಮತ್ತು ಥಿಕ್ನಿಂಗ್ ಏಜೆಂಟ್ಸು, ಸ್ಟೆಬಿಲೈಸಿಂಗ್ ಏಜೆಂಟ್ಸು, ಇಷ್ಟು ಕೆಮಿಕಲ್ಸ್ ಬಂದು, ಮತ್ತು ಕಲರ್ ಬರಲಿ ಅಂದು ಡೈಸ್ ಕೂಡ ಆ್ಯಡ್ ಮಾಡ್ತಾರೆ. ಇಷ್ಟು ಕೆಮಿಕಲ್ ಮಿಕ್ಸ್ ಆದಮೇಲೆ ಜ್ಯೂಸ್ ಆಗುತ್ತೆ,
1: ಜ್ಯೂಸ್ ಆಗುತ್ತೆ. ಅಂದರೆ ನಮ್ಮ ಜನರು ಈ ಥರ ಜ್ಯೂಸ್ಗಳನ್ನ ಕುಡಿಯೋ ಬದಲು ನಮ್ಮ ನ್ಯಾಚುರಲ್ ಎಳ್ನೀರಾಗಿರ್ಬೋದು, ಈಗ ನೀವು ಹೇಳ್ದಂಗೆ ಮಾವನೇ ಆಗಲಿ ಮಾರ್ಕೆಟಿಂದ ಕೊಂಡ್ಕೊಂಬಂದು ಒಂದೇ ದಿನದ ಮಟ್ಟಕ್ಕಾಗಲಿ ಜ್ಯೂಸ್ ಮಾಡ್ಕೊಂಡು ನೇರವಾಗಿ ಕುಡಿಯೋದು, ಮತ್ತು ಮಜ್ಜಿಗೆ ಕುಡಿಯೋದು, ಈ ಥರ ಒಂದು ಪ್ರಕೃತಿದತ್ತವಾಗಿ ಸಿಗ್ತಕ್ಕಂಥದ್ದನ್ನ ನಾವು ಉಪಯೋಗಿಸೋದು ಹೆಚ್ಚು ಅನುಕೂಲ ಅಂತಾರೆ, ಆರೋಗ್ಯಕರ ಅಂತಾರೆ.
0: ಹೌದು, ಅದು ಕೂಡ ಅನುಕೂಲನೇ. ಈಗ ರೈತರನ್ನ ನೋಡ್ಕೊಂಡ್ರೆ ನಮಗೆ ಇದು ಕೂಡ ಕೆಮಿಕಲ್ಸ್ ಹಾಕಿರೋದು ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಅಂದರೆ ನೀವು ಈಗ ಯೋಚನೆ ಮಾಡಿರಿ, ಮೌಲ್ಯವರ್ಧನೆ ವಿತೌಟ್ ಕೆಮಿಕಲ್ ಯಾವುದು ಮೌಲ್ಯವರ್ಧನೆ ಆಗೋದಿಲ್ಲ. ರೈತರಿಗೆ ಕೂಡ ಅದೊಂದು ಬೆನಿಫಿಟ್ಟು. ಯಾವಾಗ ಬೆನಿಫಿಟ್ ಅಂದರೆ, FSSA ಒಂದಿಷ್ಟು ನಾರ್ಮ್ಸ್ ಅಂತ ಕ್ರಿಯೇಟ್ ಮಾಡಿಟ್ಟಿರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಸಪೋಸು ನಮಗೆ ಮ್ಯಾಂಗೋ ಜ್ಯೂಸ್ ಅಂದ್ಕೊಳ್ಳಿ, ಅದಕ್ಕೆ 10% ಪಲ್ಪ್ ಹಾಕಲೇಬೇಕು, ಮಿನಿಮಮ್ 10% ಪಲ್ಪ್ ಹಾಕಬೇಕು. ಮತ್ತು ಬ್ರಿಕ್ಸ್ ಶುಗರ್ ಕಂಟೆಂಟು 10% ಅಷ್ಟು ಮಿನಿಮಮ್ ಇರಬೇಕು, 10 bricks ಅಂತೀವಿ ನಾವು. ನೆಕ್ಸ್ಟು ಸೋಡಿಯಂ ಬೆಂಜೋಯ್ಟು, ಪ್ರಿಸರ್ವೇಟಿವ್ಸ್ ಅವೇನಿದೆಯಲ್ಲ, 350 ppm, ಅಂದರೆ 1 gram ಕಡಿಮೆನೇ ಅದು, 350 ppm ಅಷ್ಟೇ ಹಾಕ್ಬೇಕು ಅಂತಿರುತ್ತೆ. ಅಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿದಾರೆ ಅವ್ರು ಪಕ್ಕ ಅಂದರೆ, ನಮ್ಗೇನು ಬಾಡಿಗೇನು ಹಾರ್ಮ್ಫುಲ್ ಅಲ್ಲ ಅದು.
1: ಫಾಲೋ ಮಾಡ್ತಾರೆ,
0: ಮಾಡ್ತಾರೆ ಮೇಜರ್ ಬ್ರ್ಯಾಂಡ್ಸ್ ಮಾಡ್ತಾರೆ. ಲೋಕಲ್ ಬ್ರ್ಯಾಂಡ್ಸ್ ಇರುತ್ತಲ್ಲ, ಅವ್ರಿಗೆ ಗೊತ್ತಿರಲ್ಲ, ಎಲ್ಲೋ ಒಂದ್ಸಲಿ ಟ್ರೈನಿಂಗ್ ತೊಗೊಂಬಂದಿರ್ತಾರೆ, ಟ್ರೈನಿಂಗ್ ಒಳ್ಳೆ ಸುಮ್ಮನೆ ಲೋಕಲ್ ಟ್ರೈನಿಂಗ್ ತೊಗೊಂಬಂದು ಅವರೇ ಓನ್ ಇನ್ವೆಸ್ಟ್ಮೆಂಟ್ ಹಾಕಿ ಮಾಡಿರ್ತಾರೆ, ಅದು ಕುಡಿಯೋದು ಸ್ವಲ್ಪ ರಿಸ್ಕು. ಆದರೂ ಈ ಒಳ್ಳೆ ಬ್ರ್ಯಾಂಡ್ಸ್ ಮಾಡ್ತಿದಾರೆ ಅಂದ್ರೂ, ಒಂದು ತಿಂಗಳಲ್ಲಿ 2 ಸಲ 3 ಸಲ ಕುಡಿದ್ರೆ ಏನು ತಪ್ಪಿಲ್ಲ.
1: ಅಂದ್ರೆ ಇವ್ರಿಗೆಲ್ಲ ಚೆನ್ನಾಗಿ ಒಳ್ಳೆ ತರಬೇತಿ ಪಡ್ಕೊಂಡು ಮಾಡ್ತಿರ್ತಾರೆ ಹೆಂಗೆ ಇದು?
0: ಸರ್, ಒಂದಿಷ್ಟು ಇನ್ಸ್ಟಿಟ್ಯೂಟ್ಸ್ ಇದಾವೆ, CFRI ಅಂತ ಒಂದೈತೆ ಮೈಸೂರಲ್ಲಿ ಇದೆ, ಮತ್ತೆ ಈ ತರದ ಲೋಕಲ್ ಟ್ರೈನಿಂಗ್ಸ್ ಇವು ಎಲ್ಲ ನಡೀತಿರ್ತವೆ. ಓಡಿಒಪಿ ದಿಂದ ಕೊಡ್ತಿರ್ತಾರೆ, ಮತ್ತೆ ಪಿ ಎಂ ಎಫ್ ಎಂಇ ಲೋನ್ಸ್ ಎಲ್ಲ ಸ್ಕೀಮ್ಸ್ ಕೊಡ್ತಾರಲ್ಲ, ಅವರೆಲ್ಲ ಟ್ರೈನ್ ಅಪ್ ಮಾಡ್ತಾರೆ. ಪ್ರಾಪರ್ ಟ್ರೈನ್ ಅಪ್ ಆದ್ರೆ ಓಕೆ. ಅದಾದ್ಮೇಲೆ ಬ್ಯಾಚ್ ಟು ಬ್ಯಾಚು ಅಂದ್ರೆ ಏನ್ ಪರ್ ಡೇ ಇವತ್ತು ಒಂದು ಬ್ಯಾಚ್ ಒಂದು 5 ಕ್ವಿಂಟಲ್ ಏನೋ ಪ್ರೊಸೆಸಿಂಗ್ ಆಯ್ತು ಅಂದ್ರೆ ಅದ್ರದ್ದು ಬ್ಯಾಚ್ ನ ಕ್ವಾಲಿಟಿ ಟೆಸ್ಟ್ ಮಾಡಿಸ್ಬೇಕು. ಲೋಕಲ್ ಯಾವ ICAR ಅಕ್ರೆಡಿಟೆಡ್ ಲ್ಯಾಬ್ಸ್ ಅಥವಾ NABL ಅಕ್ರೆಡಿಟೆಡ್ ಲ್ಯಾಬ್ಸ್ ಇಂದ ಮಾಡಿಸ್ಬೇಕು.

0: ಅವ್ರು ಮಾಡಿಸಿದ್ರೆ ಅದೇನಾರೇ ಪ್ರಾಬ್ಲಮ್ ಇತ್ತು ಅಂದ್ರೆ ಗೊತ್ತಾಗುತ್ತೆ, ಅದನ್ನು ಆ ಬ್ಯಾಚ್ನ ರಿಜೆಕ್ಟ್ ಮಾಡ್ಬೋದು. ಅವ್ನು ಯಾವ್ದು ಬ್ಯಾಚಿನ ಇದು ಸುಮ್ಮನೆ ಕಾಸ್ಟ್ಲಿ ಆಗುತ್ತೆ ಅದು ಟೆಸ್ಟ್ ಮಾಡಿಸೋದಕ್ಕೆ ಆ ಥರ ಈ ಥರ ಅಂತ ಅಂದು ಬಿಟ್ಟರು ಅಂದರೆ ಸ್ವಲ್ಪ ರಿಸ್ಕ್ ಇದೆ ಅದು.
1: ಈಗ ನೇರ್ಲೆಹಣ್ಣಿಂದು ಬೇಲ್ದಣ್ಣಿಂದು ಮಾನಣ್ಣಿಂದು ಇದನ್ನೆಲ್ಲ ಒಂದು ಫೋಟೋನು ಮಾಡ್ಬೋದು ಮತ್ತೆ ಬಲ್ಕ್ ಆಗಿ ಜ್ಯೂಸ್ಗೂ ಹೋಗುತ್ತಾ?
0: ಹೌದು ಸರ್, ಈಗ ನಮ್ಮ ಇಂಡಿಯಾದಲ್ಲಿ ಜಾಮೂನ್ ಪ್ರೊಸೆಸಿಂಗ್ ಎಲ್ಲ ನಡೀತಾ ಇದೆ, ಆದಷ್ಟು ಶಾರ್ಟ್ಸು ಜ್ಯೂಸು ಜಾಮ್ಗಳೆಲ್ಲ ನಡೀತಾ ಇದೆ ಪ್ರೊಸೆಸಿಂಗ್. ಅದು ಇತ್ತೀಚೆಗೆ ಸ್ವಲ್ಪ ಯಾವಾಗ ಅಂದ್ರೆ ಕೊರೋನಾ ಎಲ್ಲ ಬಂತಲ್ಲ, ಕೊರೋನಾ ಆದ್ಮೇಲೆ ಇಂತರ ಸ್ವಲ್ಪ ಜನಕ್ಕೆ ಹೆಲ್ತ್ ರಿಲೇಟೆಡ್ ಕಾನ್ಶಿಯಸ್ನೆಸ್ ಬಂತು, ಒಳ್ಳೆ ನ್ಯಾಚುರಲ್ ಫುಡ್ ತಗೋಬೇಕಂತ ಬಂತು. ಅವಾಗಿಂತ ಒಳ್ಳೆ ನ್ಯಾಚುರಲ್ ಫ್ರೂಟ್ಸ್ ಏನಿದೆಯಲ್ಲ ಅದಕ್ಕೊಂದು ಸ್ವಲ್ಪ ರೇಟ್ ಸಿಗ್ತಾ ಇದೆ. ಈಗ ಜಾಕ್ ಫ್ರೂಟಿಗೆ ಇನ್ನೂ ಯಾರೂ ಮಾಡಿಲ್ಲ, ಮಾಡಿದರೆ ಭಾಳ ಕಡಿಮೆ. ಅದು ಮೇಯ್ನು ಏನು ಅಂತಂದರೆ ರಿಸ್ಕ್ ಜಾಸ್ತಿ, ಅದು ಫುಲ್ಲಿ ಲೇಬರ್ ಇಂಟೆನ್ಸಿವ್ ಕ್ರಾಪ್, ಅದು ಲೇಬರ್ಸೇ ಬೇಕದು. ಅದು ಮಷಿನ್ಸು ಇನ್ನೂ ಪ್ರಾಪರಾಗಿ ಡೆವಲಪ್ ಆಗಿಲ್ಲ, ಅದನ್ನ ತೆಗೆದು ಒಳಗಿನ ಪಲ್ಪ್ ಎಲ್ಲ ತೆಗೆದು ತೊಳೆ ಬಿಡಿಸೋದು ಅವೆಲ್ಲ ಇನ್ನೂ ಇಲ್ಲ, ಎಕ್ವಿಪ್ಮೆಂಟ್ ಕೂಡ ಇಲ್ಲ. ಅದಕ್ಕೋಸ್ಕರ ಅದು ಸ್ವಲ್ಪ ಡಿಮ್ಯಾಂಡ್ ಇದೆ ಇತ್ತೀಚೆಗೆ, ಕ್ರಿಯೇಟ್ ಆಗ್ತಾ ಇದೆ ಇತ್ತೀಚೆಗೆ. ಯಾವ ಥರ ಅಂದರೆ ಸ್ವಲ್ಪ ಕಾಂಟ್ರಾಕ್ಟ್ ಫಾರ್ಮಿಂಗ್ ಎಲ್ಲ ಮಾಡ್ತಿದ್ದಾರೆ. ಫ್ಲೋರೋಸಾ ಅಂತ ಒಂದು ಕಂಪ್ನಿ ಇದೆ ಕೇರಳದು,

0: ಮೇಯ್ನ್ ಏನು ಅಂತಂದ್ರೆ ರಿಸ್ಕ್ ಜಾಸ್ತಿ, ಅದು ಫುಲ್ಲಿ ಲೇಬರ್ ಇಂಟೆನ್ಸಿವ್ ಕ್ರಾಪ್, ಅದು ಲೇಬರ್ಸೇ ಬೇಕದು. ಅದು ಮಷಿನ್ಸ್ ಇನ್ನೂ ಪ್ರಾಪರ್ ಡೆವಲಪ್ ಆಗಿಲ್ಲ, ಅದನ್ನ ತೆಗೆದು ಒಳಗಿನ ಪಲ್ಪ್ ಎಲ್ಲ ತೆಗೆದು ತೊಳೆ ಬಿಡಿಸೋದು ಅವೆಲ್ಲ ಇನ್ನೂ ಇಲ್ಲ, ಎಕ್ವಿಪ್ಮೆಂಟ್ ಕೂಡ ಇಲ್ಲ. ಅದಕ್ಕೋಸ್ಕರ ಅದು ಸ್ವಲ್ಪ ಡಿಮ್ಯಾಂಡ್ ಇದೆ ಇತ್ತೀಚೆಗೆ, ಕ್ರಿಯೇಟ್ ಆಗ್ತಾ ಇದೆ ಇತ್ತೀಚೆಗೆ. ಯಾವ ಥರ ಅಂದರೆ ಸ್ವಲ್ಪ ಕಾಂಟ್ರಾಕ್ಟ್ ಫಾರ್ಮಿಂಗ್ ಎಲ್ಲ ಮಾಡ್ತಿದ್ದಾರೆ. ಫ್ಲೋರೋಸಾ ಅಂತ ಒಂದು ಕಂಪ್ನಿ ಇದೆ ಕೇರಳದು, ಅವರು ಸ್ವಲ್ಪ ಹಂಗೆ ಕೊಟ್ಟು ಜನಕ್ಕೆ ಅದು ರೈತರಿಗೆ ಡೈರೆಕ್ಟ್ ಕೊಡ್ತಾರೆ, ಗಿಡ ಕೊಡ್ತಾರೆ, ಗಿಡ ಕೊಟ್ಟು ಅದರಿಂದ ಫಸಲು ಬರುತ್ತೆ. 2 ವರ್ಷಕ್ಕೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ನಾರ್ಮಲ್ ಕನ್ವೆನ್ಷನಲ್ ಕ್ರಾಪ್ಸ್ ಏನಿದ್ವಲ್ಲ, ಈ ಸಪೋಸ್ ನಾವು ಇದನ್ನೇ ತೊಗೊಂಡ್ವಿ ಅಂದರೆ 3 ತರದಿಂದ ಗಿಡ ಬೆಳೆಸ್ತಾರೆ. ಬೀಜದಿಂದ ಬೆಳೆಸ್ತಾರೆ, ಕಟಿಂಗ್ಸ್ ಇಂದ ಬೆಳೆಸ್ತಾರೆ, ಗ್ರಾಫ್ಟಿಂಗ್ ಇಂದೆಲ್ಲ ಬೆಳೆಸ್ತಾರೆ. ಇದು ಸ್ವಲ್ಪ ಗ್ರಾಫ್ಟಿಂಗ್ ಟೆಕ್ನಿಕ್ ಯೂಸ್ ಮಾಡ್ಕೊಂಡು 2 ವರ್ಷಕ್ಕೆ ಬರಂಗ್ ಮಾಡ್ಕೊಂಡಿದ್ದಾರೆ. ಅದರಿಂದ ಏನು ಬೆನಿಫಿಟ್ ಅಂದರೆ 2 ವರ್ಷಕ್ಕೆ ಈಲ್ಡ್ ಬರ್ತಿದೆ. 2 ವರ್ಷಕ್ಕೆ ಬರುತ್ತೆ ಒಂದು ಮಿನಿಮಮ್ ಒಂದು ಹಣ್ಣು, ಏನಿಲ್ಲ ಅಂದರೆ ಒಂದು 5 ಕೆಜಿ ಅಂತೂ ಮಿನಿಮಮ್ ಬರಲೇಬೇಕು. 10-15 ಕೆಜಿ ತಂಗ ಬರುತ್ತೆ ಮಿನಿಮಮ್ ಹೇಳ್ತಾರೆ 2ನೇ ವರ್ಷದಿಂದ ತರ ಚೆನ್ನಾಗಿ ಸ್ಟಾರ್ಟ್ ಆದ 5-10 ಕೆಜಿ ಬಂದೇ ಬರುತ್ತೆ. 10 ಕೆಜಿ ಯಾವ ಫ್ರೂಟ್ ಕೊಡುತ್ತೆ ಅಷ್ಟು ತೂಕ, ಯಾವ ಫ್ರೂಟು ಬರಲ್ಲ. ನಮ್ಮ ಇಂಡಿಯಾದಲ್ಲಿ ಈಗ ಎಂತ ಅಂದ್ರೆ ಒಂದು 30 ಟನ್ ಹಣ್ಣು ಬಿಡ್ತು ಅಂದ್ಕೊಳ್ಳಿ, ಅಂದ್ರೆ ಸಿಗ್ತಿದೆ ಈಗ ಮಾರ್ಕೆಟಿಗೆ ಬಂದಿದೆ ಅಂದ್ರೆ 15 ಟನ್ ಬೇರೆ ಹಣ್ಣುಗಳಿರ್ತವೆ, ನೇರಳೆ ಹಣ್ಣು, ಕಸ್ಟರ್ಡ್ ಆಪಲ್, ಆಪಲ್ಲು, ಆರೆಂಜು ಎಲ್ಲ ಸೇರಿ 15 ಟನ್ ಆದ್ರೆ ಇನ್ನು ಖಾಲಿ 15 ಟನ್ ಅರ್ಧಕ್ಕರ್ಧ ಏನಿದೆ ಜಾಕ್ ಫ್ರೂಟ್ ಬರುತ್ತೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ವರ್ಸಟೈಲ್ ಸಿಗ್ತಿದೆ, ವಾಸ್ಟ್ ಕ್ವಾಂಟಿಟಿ ಅಲ್ಲಿ ಸಿಗ್ತಿದೆ, ವ್ಯಾಲ್ಯೂ ಅಡಿಷನ್ಸ್ ಆಗ್ತಿಲ್ಲ ಅದರಲ್ಲಿ. ಅದಕ್ಕೆ ಇತ್ತೀಚೆಗೆ ಏನ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಪಲ್ಪ್, ಅದರಲ್ಲಿ 3 ಸ್ಟೇಜ್ ಅಲ್ಲಿ ಅದನ್ನ ಪ್ರೊಸೆಸಿಂಗ್ ಮಾಡ್ತಾರೆ. ಫಸ್ಟ್ ಅಲ್ಲಿ ಅಂದ್ರೆ ಬೇಬಿ ಸ್ಟೇಜ್ ಆಗಿ ಟೆಂಡರ್ ಸ್ಟೇಜ್ ಅಂತ ಅದು, ಹಣ್ಣು 2-2.5-3 ಕೆಜಿ ಇದ್ದಾಗ ಟೆಂಡರ್ ಸ್ಟೇಜ್ ಅಂತಾರೆ. ಆ ಜಾಕ್ ಫ್ರೂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಔಟರ್ ಪೀಲ್ ರಿಮೂವ್ ಮಾಡ್ತಾರೆ, ಜಸ್ಟ್ ಒಳಗಡೆ ಪಾರ್ಟ್ ಏನಿದೆಯಲ್ಲ ನಮ್ಗೆ ಅದನ್ನ ಯೂಸ್ ಮಾಡ್ತಾರೆ. ಮಾಕ್ ಮೀಟ್ ಅಂತೀವಿ ಅದಕ್ಕೆ. ಮಾಕ್ ಮೀಟ್ ಅಂದ್ರೆ ಈ ಚಿಕನ್ ಮಟನ್ ಯಾವ ಟೆಕ್ಸ್ಚರ್ ಕೊಡುತ್ತಲ್ಲ ನಮ್ ಬಾಯಲ್ಲಿ ತಿಂದಾಗ, ಅದೇ ಟೆಕ್ಸ್ಚರ್ ನಮ್ಗೆ ಇದು ಸಿಗ್ತಾ ಇದೆ ಜಾಕ್ ಫ್ರೂಟ್ ಹಣ್ಣಿಂತ ಸಿಗ್ತಾ ಇದೆ ಟೆಂಡರ್ ಸ್ಟೇಜ್ ಇದ್ದಾಗ. ಅದೇ ಮೆಚೂರ್ ಸ್ಟೇಜ್ ಆದಾಗ ಏನ್ ಮಾಡುತ್ತೆ ಅದು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಪೌಡರ್ ಪ್ರೊಸೆಸಿಂಗ್ ಆಗುತ್ತೆ. ಈಗ 3 ಸ್ಟೇಜ್ ಯಾವ ಹೇಳಿ, ಒಂದು ಟೆಂಡರ್, ಒಂದು ಮೆಚೂರ್ ಅನ್ರೈಪ್ ಅಂದ್ರೆ ಫುಲ್ಲಿ ಬಲ್ತಿದೆ ಹಣ್ಣಾಗಿಲ್ಲ, ಇನ್ನು ಕೊನೆಯದೇ ಅದು ಪೂರ್ತಿ ಬಲ್ತ್ ಹಣ್ಣಾಗಿದೆ. ಈ ಮೆಚೂರ್ ಅಂದ್ರೆ ಮೆಚೂರ್ ಆಗಕ್ಕಿಂತ ಮುಂಚೆ ಏನಿದೆಲ್ಲ ಟೆಂಡರ್ ಅಂದ್ರೆ ಎಳೆದು 2-2.5 ಕೆಜಿ ಇದ್ದಾಗ ಅದನ್ನ ಏನ್ ಮಾಡ್ತಾರೆ ಮಾಕ್ ಮೀಟ್ ಆಗಿ ಯೂಸ್ ಮಾಡ್ತಾರೆ. ಅಂದ್ರೆ ಚಿಕನ್ ಮತ್ತೆ ಮಟನ್ಗೆ ಆಲ್ಟರ್ನೇಟಿವ್ ಆಗಿ ಸೇಮ್ ಟೆಕ್ಸ್ಚರ್ ಫೀಲ್ ಕೊಡುತ್ತೆ. ನಾವು ಬಾಯಲ್ಲಿ ತಿಂದ ಚಿಕನ್ನೇ ತಿಂತೇವೆ ಅಂತ ಫೀಲ್ ಬರುತ್ತೆ, ಆದ್ರೆ ವೆಜ್ಜು. ಈಗ ಜನಕ್ಕೆ ಸ್ವಲ್ಪ ಅನಿಸ್ತಾ ಇದೆ ನಾ ಚಿಕನ್ ತಿನ್ಬಾರ್ದು, ಪ್ರಾಣಿ ಹಿಂಸೆ ಆ ಥರ ಏನು ಬರ್ತಿದೆಯಲ್ಲ, ಮತ್ತೆ ಅದರಿಂದ ಈ ಕೋಳಿ ರೋಗ, ಕೋಳಿ ಜ್ವರ ಎಲ್ಲ ಬರ್ತಿದೆಯಲ್ಲ, ಸ್ವಲ್ಪ ಅವಾಯ್ಡ್ ಮಾಡ್ತಿದಾರ. ಆದರೆ ಅದು ಬಿಡೋಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಿದ್ದಾರೆ ಮಾಕ್ ಮೀಟ್ ಆಗಿ ಟೆಂಡರ್ ಜಾಕ್ ಫ್ರೂಟ್ನ. ಅದ್ರ ನೆಕ್ಸ್ಟ್ ನಮಗೆ ಮೆಚೂರ್ ಅನ್ರೈಪ್ ಅಂದರೆ ಬಲ್ತಿದೆ ಹಣ್ಣಾಗಿಲ್ಲ, ಹಣ್ಣಾಗಕ್ಕಿಂತ 2-3 ದಿವಸ ಹಿಂದ್ಗಡೆ ಏನಾಗಿರುತ್ತೆ ಅಂದರೆ ಅದು ಫೈನ್ ಸ್ಟಾರ್ಚ್ ಕಂಟೆಂಟ್ ಇರುತ್ತೆ. ಸ್ಟಾರ್ಚ್ ಕಂಟೆಂಟ್ ಅಂದ್ರೆ ಅದಕ್ಕಿಂತ ಪೆಕ್ಟಿನ್ ಅನ್ಬೋದು, ಅದಕ್ಕೆ ಪೆಕ್ಟಿನ್ ಹೈಯೆಸ್ಟ್ ಕ್ವಾಂಟಿಟಿಯಲ್ಲಿ ಇರುತ್ತೆ. 2 ದಿವಸ ಬಿಟ್ಟರೆ ಆ ಪೆಕ್ಟಿನ್ ಶುಗರಿಗೆ ಕನ್ವರ್ಟ್ ಆಗುತ್ತೆ, ಸಕ್ಕರೆಗೆ ಕನ್ವರ್ಟ್ ಆಗುತ್ತೆ, ನ್ಯಾಚುರಲ್ ಫ್ರುಕ್ಟೋಸಿಗೆ ಕನ್ವರ್ಟ್ ಆಗ್ಬಿಡುತ್ತೆ. ಈ ಪೆಕ್ಟಿನ್ ಇದೆಲ್ಲ ಸಾಲ್ಯುಬಲ್ ಫೈಬರ್, ಇದು ಡೈಟ್ರಿ ಫೈಬರ್ಸ್ ಅಂತೀವಿ. ಅದನ್ನ ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ಡೈಜೆಷನ್ ಪ್ರಾಬ್ಲಮ್ ಇರೋದು ಮತ್ತೆ ಏನೇ ಗಟ್ ರಿಲೇಟೆಡ್ ಇಶ್ಯೂಸ್ ಇರುತ್ತಲ್ಲ ಎಲ್ಲ ಸಾಲ್ವ್ ಆಗುತ್ತೆ. ಮತ್ತೆ ಡಯಾಬಿಟಿಕ್ ರಿವರ್ಸಲ್ ಕೂಡ ಆಗುತ್ತೆ ಇದರಲ್ಲಿ. ಡಯಾಬಿಟಿಕ್ಸ್ ಪೇಷಂಟ್ಸ್ ಡೈಲಿ ಕನ್ಸಂಪ್ಷನ್, ಡೈಲಿ ಒಂದೊಂದು ಸ್ಪೂನ್ ತೊಗೊಂಡ್ರೆ ಸಾಕು ಆ ಡಯಾಬಿಟಿಕ್ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಔಷಧಿ ಗುಣಗಳು ಇದು ರಿಚ್ ಏನೇನು ಇರುತ್ತೆ ಅಂದ್ರೆ ವಿಟಮಿನ್ ಎ, ವಿಟಮಿನ್ ಸಿ, ಮತ್ತೆ ಕ್ಯಾಲ್ಸಿಯಂ, ಪೊಟ್ಯಾಸಿಯಂ, ಮೆಗ್ನೀಷಿಯಮ್ ಎಲ್ಲ ಕಂಟೆಂಟ್ ಇರುತ್ತೆ ನೋಡಿ. ಪೊಟ್ಯಾಸಿಯಮ್ ನಿಮ್ಗೆ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ನಮ್ದು ಬ್ಲಡ್ ಇರುತ್ತಲ್ಲ ಅದನ್ನ ಫಿಲ್ಟ್ರೇಷನ್ ಮಾಡಕ್ ಯೂಸ್ ಆಗುತ್ತೆ. ಅದು ಕ್ಯಾಲ್ಸಿಯಂ ಬೋನ್ ವೀಕ್ನೆಸ್ ಇರೋದನ್ನ ಸ್ಟ್ರೆಂಥನ್ ಮಾಡುತ್ತೆ, ಇಷ್ಟು ಹೆಲ್ಪ್ ಮಾಡೋದು. ವಿಟಮಿನ್ ಸಿ ಎ ಇದೆಲ್ಲ ಕಣ್ಣಿಗೆ ಹೆಲ್ತಿಗೆ ಭಾಳ ಒಳ್ಳೇದು, ಹೇರ್ ಫಾಲ್ಸ್ ಆಗೋದು ಕಡಿಮೆ ಮಾಡುತ್ತೆ. ಜಸ್ಟ್ ಪೌಡ್ರು ಡೈಲಿ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಳೋದು, ಇದೇನು ಸಪ್ರೇಟ್ ಆಗಿಲ್ಲ. ನೀವು ಜಸ್ಟ್ ರೊಟ್ಟಿ ಮಾಡ್ತಿದ್ದೀರಾ, ರೊಟ್ಟಿಗೆ ಹಿಟ್ಟು ಕಲ್ಸ್ಕೊಳಕ್ರೆ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ, ಇದು ದೋಸೆ ಮಾಡ್ತೀರಾ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ, ನಿಮ್ಗೇನು ಬೇರೆ ಟೇಸ್ಟ್ ಕೊಡೋದಿಲ್ಲ. ಯಾಕಂದ್ರೆ ಹಣ್ಣಾದ್ಮೇಲೆ ಅದು ಆ ಫ್ಲೇವರ್ ಸ್ಟಾರ್ಟ್ ಆಗೋದು, ಹಣ್ಣಾಕಿಂತ ಮುಂಚೆ ನೀವು ನಾರ್ಮಲ್ ಹಿಟ್ಟೇ ಅದು. ಅದು ಆ ಪೌಡರ್ ಕೂಡ ತಗೋಬೋದು ನೀವು, ಅದರಲ್ಲಿ ಚಿಪ್ಸ್ ಕೂಡ ಮಾಡ್ತಿದ್ದಾರೆ ಈಗ. ಅದು ಮುಂಚೆಯಿಂದ ಮಾಡ್ತಿದ್ರೆ ಚಿಪ್ಸ್ ಗಿಪ್ಸ್ ಎಲ್ಲ ಬಂದಿದೆ ಈಗ, ನೆಕ್ಸ್ಟ್ ಫುಲ್ ರೈಪ್ ಆಯ್ತು ಅಂದ್ಕೊಳ್ಳಿ ಸ್ವೀಟ್ ಆಗುತ್ತೆ. ಅದೇ ಏನು ನಾವು ಪೆಕ್ಟಿನ್ ಅಂತೀವಲ್ಲ ನ್ಯಾಚುರಲ್ ಪೆಕ್ಟಿನ್ ಡಯಟ್ರಿ ಫೈಬರು ಕನ್ವರ್ಟ್ ಆಗುತ್ತೆ, ಸ್ಟಾರ್ಚ್ ಇದ್ದುದು ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಒಳಗಡೆ ಅದು ಫರ್ಮೆಂಟೇಷನ್ ಸ್ಟಾರ್ಟ್ ಆಗಿ ಇಥಿಲಿನ್ ಅಂತ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ ಅದರಲ್ಲಿ. ಆ ಇಥಿಲಿನ್ ಏನಾಗುತ್ತೆ ನಮ್ಮದು ಫುಡ್ಡನ್ನ ಇದನ್ನ ಕನ್ವರ್ಟ್ ಮಾಡುತ್ತೆ, ಸ್ಟಾರ್ಚ್ ಇದನ್ನ ಶುಗರ್ಸಿಯಾಗಿ ಕನ್ವರ್ಟ್ ಆಗುತ್ತೆ, ಫ್ರುಕ್ಟೋಸಾಗಿ ಕನ್ವರ್ಟ್ ಮಾಡುತ್ತೆ ಅದನ್ನು. ಆವಾಗ ಸ್ವೀಟ್ನೆಸ್ ಜಾಸ್ತಿ ಆಗುತ್ತೆ ನಮಗೆ. ಹಣ್ಣಿಗಿಂತ ಮುಂಚೆ ಎಷ್ಟಿತ್ತು, ಜಸ್ಟ್ 2-4% ಇತ್ತು ಶುಗರ್ ಕಂಟೆಂಟು, ಹಣ್ಣಾದ್ಮೇಲೆ 24% ಆಗುತ್ತದು, ಅಂದರೆ 24% ಶುಗರ್ ಇದೆ ಅದರಲ್ಲಿ ಹಣ್ಣಲ್ಲಿ.
1: ಈಗ ನಾವು ಯಾವುದೇ ಆಹಾರ ಉತ್ಪನ್ನಗಳನ್ನ ಉತ್ಪಾದನೆ ಮಾಡಿದಾಗ ಅವು ಗುಣಮಟ್ಟವಾಗಿರಬೇಕು, ಅದರಿಂದ ಆರೋಗ್ಯ

0: ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೆಲ್ಲ ಸಾಕಷ್ಟು ಸರ್ಕಾರ ಬೇರೆ ಬೇರೆ ಒಂದು ರೂಲ್ಸ್ ರೆಗ್ಯುಲೇಷನ್ ತಂದಿರುತ್ತೆ. ಅಂತಂದ್ರೆ ಈ ಎಫ್ ಎಸ್ ಎಸ್ ಐ ಗೈಡ್ಲೈನ್ಸ್ ಏನಾದ್ರೂ ಹೇಳುತ್ತಾ?
1: ಎಫ್ ಎಸ್ ಎಸ್ ಐ ಗೈಡ್ಲೈನ್ಸ್ ಇರುತ್ತೆ, ಅದು ಕಾಮನ್ ಜನಕ್ಕೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಅದ್ರ ಹಿಂದ್ಗಡೆ ಯಾವುದೇ ಪ್ಯಾಕೆಟ್ಸ್ ತೊಳಿ ನೀವು, ಅದ್ರ ಹಿಂದ್ಗಡೆ ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಅಂತ ಇರುತ್ತೆ, ಅದನ್ನ ನೋಡಿ ತಗೊಳ್ಳೋದು ಬೆಸ್ಟು. ಮತ್ತೆ ಇನ್ಗ್ರೀಡಿಯೆಂಟ್ಸ್ ಅಂತ ಇರುತ್ತೆ. ನ್ಯೂಟ್ರಿಷನ್ ಲೇಬಲ್ ಎಲ್ಲರಿಗೂ ಕಾಮನ್ ಜನಕ್ಕೆ ಅರ್ಥ ಆಗಲ್ಲ. ಅದರಲ್ಲಿ ಮಿನರಲ್ಸು, ನ್ಯೂಟ್ರಿಷನ್, ಕಾರ್ಬೋಹೈಡ್ರೇಟ್ಸು, ವೈಟಮಿನ್ಸು ಇವೆಲ್ಲ ಇರುತ್ತೆ, ಎಷ್ಟು ಕ್ಯಾಲರೀಸ್ ಇಂಟೇಕ್ ಇರುತ್ತೆ ಅದೆಲ್ಲ ಗೊತ್ತಾಗಲ್ಲ ಜನಕ್ಕೆ. ಏನ್ ನೋಡ್ಬೇಕು, ಜಸ್ಟ್ ಇಂಗ್ರೀಡಿಯೆಂಟ್ ನೋಡ್ಬೇಕು. ಇಂಗ್ರೀಡಿಯೆಂಟ್ ಅಂತ ಇರುತ್ತೆ ಬ್ಯಾಕ್ ಸೈಡ್ ಇನ್ ಸೈಡ್, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಹಾಕ್ಯಾರೆ. ಅದಕ್ಕೆ ಈ ನಂಬರ್ ಅಂತ ಇರ್ತದ್ರೆ. ಇಂಗ್ರೀಡಿಯೆಂಟ್ಸ್ ಅಂದ್ರೆ ಜಸ್ಟ್ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದರಲ್ಲಿ ಅಷ್ಟು ಒಳ್ಳೆದ್ ಪ್ರಾಡಕ್ಟ್. ಅದರಲ್ಲಿ E21, E221, E300, E30 ಆ ತರ ಎಲ್ಲ ಬಂತು ಅಂದ್ರೆ ಕೆಮಿಕಲ್ಸ್ ಅದು. ಅದು ಎಷ್ಟು ಕಡಿಮೆ ಇರೋದು ಯೂಸ್ ಮಾಡ್ತಿರೋ ಅಷ್ಟು ನೀವು ಕೆಮಿಕಲ್ಸ್ ಕನ್ಸಂಪ್ಷನ್ ಕಡಿಮೆ ಮಾಡ್ತಿದ್ದೀರಿ ಅಂತ. ಇಂಗ್ರೀಡಿಯೆಂಟ್ಸ್ ಕ್ಲೀನ್ ಆಗಿರ್ಬೇಕು. ತೂರ್ ದಾಲ್, ಕಡಲೆ ಬೇಳೆ ಹಾಕ್ಯಾರೆ, ಸಾಸಿವೆ ಹಾಕ್ಯಾರೆ, ಈ ತರ ಬರೀ ಇಷ್ಟಿಷ್ಟೇ ಇರ್ಬೇಕು ಇಂಗ್ರೀಡಿಯೆಂಟ್ಸು. ನೀವು ಅದು ತಿನ್ನೋದ್ರೆ ನಾರ್ಮಲ್ ಹಂಗೆ ತಿಂದ್ರು ನಿಮ್ಗೆ ಒಳ್ಳೇದು ಅನ್ಸಿರ್ಬೇಕು. ಅದು ಆ ತರ ಇಂಗ್ರೀಡಿಯೆಂಟ್ಸ್ ಇತ್ತು ಪ್ರಾಡಕ್ಟ್ ಯೂಸ್ ಮಾಡ್ಕೊಳ್ಳಿ. ಈ ನಂಬರಿಂಗ್ಸ್ ಇರೋ ಯಾವುದೇ ಪ್ರಾಡಕ್ಟ್ಸ್ ನೀವು ತೊಗೊಂಡ್ರೆ ಅನ್ಸೇಫ್ ಅದು.
0: ಈಗ ಸಾಕಷ್ಟು ಮಾರ್ಕೆಟ್ಗಳಲ್ಲಿ ಆಹಾರ ಆಗಿರ್ಬೋದು, ಜ್ಯೂಸ್ಗಳಾಗಿರ್ಬೋದು, ಒಂದು ಇಷ್ಟು ದಿವಸ ಉಪಯೋಗಿಸ್ಬೇಕು ಅಂತ ಇರುತ್ತೆ, ಅದಕ್ಕೊಂದು ಇಲ್ಲ ಎಕ್ಸ್ಪೈರಿ ಡೇಟ್ ಅಂತನಾದ್ರೂ ಕೊಟ್ಟಿರ್ತಾರೆ. ಅದಕ್ಕಿನ್ನ ಎಕ್ಸ್ಪೈರಿ ಡೇಟ್ ಮುಗಿದಂತವನು ಕೂಡ ಸಾಕಷ್ಟು ಸಾಮಾನ್ಯ ಜನಗಳಿಗೆ ಗೊತ್ತಾಗಲ್ಲ ಅಂತ ಮಾರಾಟ ಮಾಡ್ತಿರ್ತಾರೆ. ಈ ತರ ಒಂದು ಅವಧಿ ಮೀರಿದಂತ ಆಹಾರ ಉತ್ಪನ್ನಗಳ ಜ್ಯೂಸ್ಗಳನ್ನ ಸೇವಿಸಿದಾಗ ಯಾವ ರೀತಿ ಆರೋಗ್ಯದ ಮೇಲೆ ತೊಂದರೆ ಆಗುತ್ತೆ?
1: ಬಹಳ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಹೆಲ್ತ್ ಡಿಸಾರ್ಡರ್ ಸ್ಟಾರ್ಟ್ ಆಗ್ಬೋದು, ತಲೆನೋವುಗಳು, ವಾಮಿಟಿಂಗ್ ಸೆನ್ಸೇಷನ್, ಲೂಸ್ ಮೋಷನ್ ಚಾನ್ಸಸ್ ಇರುತ್ತೆ. ಎಕ್ಸ್ಪೈರಿ ಡೇಟ್ಗಿಂತ ಬಿಫೋರ್ ಒಂದು 15 ಡೇಸ್ಗಿಂತ ಮುಂಚೆನೆ ಖಾಲಿ ಮಾಡ್ಕೊಂಡ್ಬಿಡ್ಬೇಕು. ಮತ್ತೆ ಈಗೆಲ್ಲ ಆಫರ್ಸ್ ಕೊಡ್ತಾರೆ ಮಾಲ್ಸಲ್ಲೆಲ್ಲ, ಆಫರ್ಸ್ ಕೊಡ್ತಾರೆ. ಈ ಎಕ್ಸ್ಪೈರಿ ಡೇಟ್ ಆಗಕ್ಕಿಂತ ಒಂದು ವಾರ ಮುಂಚೆ, 15 ದಿವಸ ಮುಂಚೆ ಆಫರ್ಸ್ ಇಟ್ಟಿರ್ತಾರೆ. ಎಕ್ಸ್ಪೈರಿ ಡೇಟ್ ಮಿನಿಮಮ್ ಅದು ಪ್ರಾಡಕ್ಟ್ ಮೇಲೆ ಡಿಪೆಂಡು. ಈಗ ಒಂದು ಜಾಮ್ ತೊಳ್ತಿದೀವಿ ಅಂದರೆ ಅದಕ್ಕೆ ಒಂದು 6 to 9 months ಅಂತೂ ಶೆಲ್ಫ್ ಲೈಫ್ ಇರುತ್ತೆ. ಹತ್ರ ಇದ್ದ ತೊಗೋಬಾರ್ದು ಅದನ್ನ, ಒಂದೆರಡು ತಿಂಗಳು ಮುಂಚೆನೆ ತೊಗೋಬೇಕು. ಜಾಮ್ ಒಂದೇ ದಿವಸಕ್ಕಂತೂ ಖಾಲಿ ಮಾಡೋಕ್ಕಾಗಲ್ಲ, ಒಂದೆರಡು ತಿಂಗಳಂತೂ ಯೂಸ್ ಮಾಡ್ತೀವಿ. ಅಷ್ಟೊಳಗೆ ಖಾಲಿ ಮಾಡೋಕ್ಕಾಗುತ್ತಾ ತೊಳಿ ನಡೆಯುತ್ತೆ.
0: ಈ ಆಹಾರ ತಗದ್ಕೊಳ್ಳೋದಕ್ಕಿಂತ ಮುಂಚೆ ಗ್ರಾಹಕರು ಈ ಥರದ್ದೆಲ್ಲವನ್ನ ಗಮನಿಸ್ಬೇಕು ಅಂತೀರ?
1: ಹೌದು, ಅಟ್ ಲೀಸ್ಟ್ ಅವ್ರೇನು ನೋಡೋದು ಬೇಡ, ಗ್ರಾಹಕರೇನು ನೋಡಬೇಕು, ಇಂಗ್ರೀಡಿಯೆಂಟ್ಸ್ ನೋಡಬೇಕು, ಎಕ್ಸ್ಪೈರಿ ಡೇಟ್ ನೋಡಬೇಕು, ಎರಡೇ ಸಾಕು ಅವ್ರು ನೋಡೋಕ್ಕಾಗಿರೋದು.
0: ಓದ್ದಂತಾರ ಇವನ್ನೆಲ್ಲ ಗಮನಿಸ್ತಾರೆ, ಉದ್ಯೋಗವಂತರಲ್ಲಂತಾರೋ ಸಾಮಾನ್ಯ ಹಳ್ಳಿ ಜನರು ಇವನ್ನೆಲ್ಲ ಗಮನಿಸೋದಿಲ್ಲ. ಹಂಗಾಗ್ಬಿಟ್ಟು ಆದಷ್ಟು ನಾವು ನಮ್ಮ ಒಂದು ಮಾರ್ಕೆಟಲ್ಲಿ ನಾವು ಬೆಳೆದಂಥದ್ದು, ನ್ಯಾಚುರಲ್ ಸಾವಯವದಲ್ಲಿ ಬೆಳೆದಂಥದ್ದು ಇವನ್ನ ಹೆಚ್ಚು ಉಪಯೋಗಿಸೋದ್ರಿಂದ ಹೆಚ್ಚು ಅನುಕೂಲ ಅಂತೀರ?
1: ಹೌದು ಹೌದು ಸರ್, ಆದಷ್ಟು ನ್ಯಾಚುರಲ್ ಕನ್ಸಂಪ್ಷನ್ ಸೇಫ್. ಈಗ ನ್ಯಾಚುರಲ್ ಸಿಗೋದಿಲ್ಲ, ಯಾಕಂದ್ರೆ ವ್ಯಾಲ್ಯೂ ಅಡಿಷನ್ಸ್ ಆಗ್ತಿದೆ. ವ್ಯಾಲ್ಯೂ ಅಡಿಷನ್ ವಿತೌಟ್ ಪ್ರಿಸರ್ವೇಟಿವ್ ಯಾವ ನಡೆಯಂಗಿಲ್ಲ, ಇಲ್ಲಾಂದ್ರೆ ವ್ಯಾಲ್ಯೂ ಅಡಿಷನ್ ಸ್ಟಾಪ್ ಮಾಡ್ಬೇಕಾಗತ್ತೆ ನೀವು. ವಿತೌಟ್ ಕೆಮಿಕಲ್ ಅಂದ್ರೆ ಏನು ಪ್ರಿಸ್ಕ್ರೈಬ್ಡ್ ಇರುತ್ತಲ್ಲ, ಅಂದ್ರೆ ಇಷ್ಟು ಲಿಮಿಟ್ಸ್ ಡೈಲಿ ಇಂಟೇಕ್ ಲಿಮಿಟ್ ಇರುತ್ತೆ, ಅದಕ್ಕಿಂತ ಒಳಗಡೆನೆ
0: ಇರಬೇಕು. ಮತ್ತೆ ಆಯಾ ಸಂದರ್ಭದಲ್ಲಿ ಈಗ ಮಾವಿನ ಸೀಸನ್, ಈ ಮಾವಿನ ಸೀಸನ್ ಅಲ್ಲಿ ಏನೇನು ಹಣ್ಣುಗಳು ಸಿಗ್ತಾವ ತಿನ್ನೋದು,
1: ಸೀಸನಲ್ ಫ್ರೂಟ್ಸ್
0: ಮತ್ತೆ ಆಹಾರ ಧಾನ್ಯಗಳು ಅಷ್ಟೇ. ಈಗ ಯಾವ ಸಂದರ್ಭದಲ್ಲಿ ಏನೇನು ಆಹಾರ ಬೆಳಿತೋ ಆ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಉಪಯೋಗಿಸಿದ್ರೆ ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು.
1: ಈಗ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆಯಲ್ಲ, ಅದೇನ್ ಹೇಳುತ್ತೆ ಅಂದ್ರೆ ಮಿನಿಮಮ್ 350 grams ತರಕಾರಿ ತಿನ್ಬೇಕು ದಿನಕ್ಕೆ, 150 grams ಹಣ್ಣುಗಳು ತಿನ್ಬೇಕು. ನಾವು ತಿಂತೀವಾ? ಇಲ್ಲ. ಅದಕ್ಕೋಸ್ಕರ ಈಗ ರೆಡಿ ಟು ಈಟ್ ಮೀಲ್ಸ್ ಅಂತಾನು ಬರ್ತಿದೆ, ಅಥವಾ ಈ ಪ್ರೋಟೀನ್ ಪೌಡರ್ಸ್ ಬರ್ತಿದೆ, ಈ ಜೀನಿ ಏನಿದೆಯಲ್ಲ ಮಿಲ್ಲೆಟ್ ಮಿಕ್ಸ್ ಆ ತರದ ಮಿಕ್ಸ್ಗಳು ಬರ್ತಿದೆ. ಅವೆಲ್ಲ ಏನು ಅಂದ್ರೆ ಈಗ ಪೌಡರ್ ಪ್ರಾಡಕ್ಟ್ ಅಲ್ಲಿ ಪ್ರಿಸರ್ವೇಟಿವ್ಸ್ ಹಾಕಲ್ಲ ಜಾಸ್ತಿ. ಯಾಕಂದ್ರೆ ಬಿಲೋ 10% ಮಾಯಿಶ್ಚರ್ ಇತ್ತು ಅಂದ್ರೆ, 10% ಗಿಂತ ಬಿಲೋ ಮಾಯಿಶ್ಚರ್ ಇತ್ತು ಅಂದ್ರೆ ಯಾವುದೇ ಪ್ರಾಡಕ್ಟ್ ಅಲ್ಲಿ ಅದಕ್ಕೆ ಸೇಫ್ ಇದೆ. ಅದು 1-6 months ಅಂತೂ ಶೆಲ್ಫ್ ಲೈಫ್ ಬರುತ್ತೆ. ಯಾವುದು ವಿತೌಟ್ ಪ್ರಿಸರ್ವೇಟಿವ್ ನಾವು ಅದನ್ನು ಪ್ರಿಸರ್ವ್ ಮಾಡ್ಕೋಬಹುದು. ಆ ತರ ಪ್ರಾಡಕ್ಟ್ಸ್ ಕನ್ಸಂಪ್ಷನ್ ಈ ಸೇಫ್. ಯಾವುದು ಮಾಯಿಶ್ಚರ್ ಕಂಟೆಂಟ್ 10% ಗಿಂತ ಹೈಯೆಸ್ಟ್ ಇರುತ್ತಲ್ಲ ಅದಕ್ಕೆ ಪ್ರಿಸರ್ವೇಟಿವ್ ಹಾಕ್ಲೇಬೇಕು. ಈ ತರದ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೋಬಹುದು, ತೊಂದರೆ ಇಲ್ಲ.
0: ನಂದನ್ ಅವರು ಈಗ ಸಾಕಷ್ಟು ನಾವು ಈ ಆಹಾರ ಮೌಲ್ಯವಾದರ ಬಗ್ಗೆ ಮಾತಾಡಿದ್ದೀವಿ, ಕೊನೆದಾಗಿ ಏನ್ ಹೇಳಕ್ ಇಷ್ಟಪಡ್ತೀರ?
1: ಸರ್, ಇಷ್ಟು ದಿವಸ ಒಂಥರ ಇತ್ತು ಮಾರ್ಕೆಟ್, ಆಫ್ಟರ್ ಕೊರೋನಾ ಇದೆಯಲ್ಲ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಯ್ತು. ಯಾವ ಥರ ಅಂದರೆ ಎಲ್ಲಾದರೂ ಸ್ವಲ್ಪ ಹೆಲ್ತ್ ಅವೇರ್ನೆಸ್ ಬಂತು ಜನಕ್ಕೆ, ನ್ಯಾಚುರಲ್ ಫುಡ್ನ ಅಪ್ ಮಾಡಕತ್ತಿದ್ರು. ಅದಕ್ಕೋಸ್ಕರ ಈಗೇನು ಕೇಳ್ತಾರೆ, ಅಟ್ಲೀಸ್ಟ್ ನಮ್ಗೆ ಆರ್ಗ್ಯಾನಿಕ್ ಫುಡ್ಸಿಗೆ ಸ್ವಲ್ಪ ಡಿಮ್ಯಾಂಡ್ ಬರ್ತಿದೆ. ಆರ್ಗ್ಯಾನಿಕ್ ಫುಡ್ಸು ಅಷ್ಟು ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು ಆರ್ಗ್ಯಾನಿಕ್ಕಿಗೆ.
0: ಬೆಳೆಯೋಕ್ಕಾಗ್ತಿಲ್ಲ
1: ಮತ್ತು ಅದಕ್ಕೆ ಇದು ಕೀಟಗಳ ರೋಗ ಅವೆಲ್ಲ ಸ್ವಲ್ಪ ಜಾಸ್ತಿ. ಅದಕ್ಕೋಸ್ಕರ ಸ್ವಲ್ಪ ಪ್ರೈಸ್ ಯಾವಾಗಲೂ ಜಾಸ್ತಿ ಇರುತ್ತೆ. ನಮ್ದು ಇಂಡಿಯಾ ಏನಿದೆ ಡೆವಲಪಿಂಗ್ ಕಂಟ್ರಿ, ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಈ ಥರ ಪ್ರಾಡಕ್ಟ್ಸ್ನ. ಜನ ಅದಕ್ಕೆ ಏನು ಮಾಡ್ತಾರೆ, ನ್ಯಾಚುರಲ್ ಪ್ರಾಡಕ್ಟ್ ಆದರೆ ಸಾಕು, ವಿತೌಟ್ ಕೆಮಿಕಲ್ಸ್, ಆದಷ್ಟು ಕೆಮಿಕಲ್ಸ್ ಕಡಿಮೆ ಯೂಸ್ ಮಾಡಿರೋದು, ಪ್ರಿಸರ್ವೇಟಿವ್ಸ್ ಇವೆಲ್ಲ ಹಾಕಿರೋ ಕಡಿಮೆ ಯೂಸ್ ಮಾಡಿರೋ ಅಂಥ ಪ್ರಾಡಕ್ಟ್ ಆದರೂ ಸಾಕು. ಆ ಥರ ಕೇಳ್ತಾರೆ, ನ್ಯಾಚುರಲ್ ಪ್ರಾಡಕ್ಟ್ ಕೇಳ್ತಿದ್ದಾರೆ ಈಗ. ಮತ್ತು ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟು ಈಗ ಮತ್ತೆ

0: ಆನಿಮಲ್ಸ್ ಎಲ್ಲ ಮುಂಚೆ ಆ ಥರ ಸ್ವಲ್ಪ ಡಿಮ್ಯಾಂಡ್ ಇತ್ತು, ಪೌಲ್ಟ್ರಿ ಈ ಮೀಟು ಆಮೇಲೆ ಬೀಫು ಪಿಗ್ಗು ಫಿಶ್ ಇವೆಲ್ಲ ಡಿಮ್ಯಾಂಡ್ ಇದ್ದು ಸ್ವಲ್ಪ ವೆಜಿಟೇರಿಯನ್ ಆಗ್ತಿದ್ದಾರೆ, ಸ್ವಲ್ಪ ಜನ ವೆಜಿಟೇರಿಯನ್ ಆಗ್ತಾರೆ, ವೀಗನಿ ಶಿಫ್ಟ್ ಆಗ್ತಿದ್ದಾರೆ. ಅದಕ್ಕೋಸ್ಕರ ಪ್ಲಾಂಟ್ ಬೇಸ್ಡ್ ವೀಗನ್ ಮೆಟೀರಿಯಲ್ಸ್ ಏನಿದೆಯಲ್ಲ ಸ್ವಲ್ಪ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ ಈಗ. ಮತ್ತೆ ಎಕ್ಸ್ಪೋರ್ಟ್ ಆಪರ್ಚುನಿಟೀಸು ಭಾಳ ಇದೆ ಇದರಲ್ಲಿ. ವೀಗನ್ ಸ್ಟಾರ್ಟ್ ಆಗಿದ್ದು ಹೊರಗಡೆ ಕಂಟ್ರೀಸಲ್ಲಿ, ಅಲ್ಲಿ ಸ್ಟಾರ್ಟ್ ಆಗಿದ್ದು ಫಸ್ಟ್ ಅಲ್ಲಿ ಹೋಗ್ತಿತ್ತು ಎಕ್ಸ್ಪೋರ್ಟ್. ಈಗ ಇಂಡಿಯಾದಲ್ಲೇ ಕನ್ಸಂಪ್ಷನ್ ಆಗ್ತಿದೆ, ಎಕ್ಸ್ಪೋರ್ಟ್ ಆರ್ಡರ್ಸ್ನು ಫುಲ್ಫಿಲ್ ಮಾಡೋಕ್ಕಾಗ್ತಿಲ್ಲ. ಈಗ ಮಾರ್ಕೆಟ್ ಟ್ರೆಂಡ್ ಇದೆ, ಅದು ಚೆನ್ನಾಗಿ ಅದನ್ನು ಫಿಲ್ಫಿಲ್ ಮಾಡ್ಕೋಬಹುದು.
1: ನಂದನ್ ಅವ್ರು ಇಲ್ಲಿವರೆಗೂ ನಾವು ಸಾಕಷ್ಟು ಈ ಆಹಾರ ಮೌಲ್ಯವರ್ಧನೆ ಬಗ್ಗೆ ಚರ್ಚೆ ಮಾಡಿದ್ವಿ. ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಏನಾದರೂ ಈ ವಿಷಯದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು
0: ಸರ್? ನನ್ನ ನಂಬರ್ ತೋಳಿ, ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 8762784848.
1: ರೈತ ಬಾಂಧವರೇ, ನಂದನ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 8762784848. ಬಹಳ ಸಂತೋಷ ನಂದನ್ ಅವರೇ, ಇಲ್ಲಿವರೆಗೂ ನಾವು ಈ ಆಹಾರ ಮೌಲ್ಯವರ್ಧನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೂಡ ಕೊಟ್ಟು ನಮ್ಮ ರೈತ ಬಾಂಧವರಿಗೆ, ಕೇಳೋವರಿಗೆ. ಇದೇ ರೀತಿ ಇದರಲ್ಲಿ ನಿಮಗೆ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇದುವರೆಗೂ ಆಹಾರ ಮೌಲ್ಯವರ್ಧನೆ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನುಗ್ಗೇನಹಳ್ಳಿಯ ಯುವಕ ನಂದನ ಬಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
3: ಸ್ಕೂಲ್ ಎಲ್ಲ ಏನೇನ್ ರೀ ಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
6: ಬೇಗ ಮಾಡ್ಕಣು ಪ್ಲೀಸ್, ಬೇಗ.
7: ಬೇರೆ ಯಾವ್ದಾದ್ರು ಮ್ಯಾಚ್ ಇದೆಯಾ?
6: ಹಾಗೆ ಇದೆ ಕಣು, ಅಜ್ಜನ ಜೊತೆ ಬ್ಯಾಂಕ್ ಹೋಗೋಕಿದೆ.
7: ಆ ಕಣು, ವಯಸ್ಸಾದ್ರೆ ರನ್ನರ್ ಬೇಕೇ ಬೇಕು.
6: ಆದ್ರೆ ಬ್ಯಾಂಕಿಂಗ್ ನಲ್ಲಿ ಬೇಡ.
8: ಅದೇ ತರ RBI ಹೇಳ್ತಾ ಇದೆ, ಸೀನಿಯರ್ ಸಿಟಿಸನ್ಸ್ ಎಲ್ಲಕ್ಕಿಂತ ಮೊದಲು ನಿಮ್ಮ ವಯಸ್ಸು 70ಕ್ಕಿಂತ ಹೆಚ್ಚಿದ್ರೆ, ವಿಕಲಾಂಗರಾಗಿದ್ರೆ, ನಿಮ್ಗೆ ಬ್ಯಾಂಕ್ಗೆ ಹೋಗಲು ಆಗದಿದ್ರೆ ಬ್ಯಾಂಕೇ ನಿಮ್ಮ ಹತ್ತಿರ ಬರುತ್ತೆ, ಅದು ಅಗತ್ಯ ಸೇವೆಗಳ ಜೊತೆ ಮತ್ತು ಮಿತ ಬೆಲೆಯಲ್ಲಿ.
9: ಸೀನಿಯರ್ ಎಲ್ಲಕ್ಕಿಂತ ಮೊದಲು RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
10: ಮಿಸ್ ಸೀಮಾ?
11: ಹೌದು.
10: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
11: ಯಾಕೆ ಅಂದ್ರೆ ನಾನು
10: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
11: ಡಿಜಿಟಲ್ ಅರೆಸ್ಟ್?
10: 1,00,000 ಕೊಡಿ, ಬಚಾವ್ ಆಗ್ತೀರ.
11: ಅಷ್ಟೊಂದ್ ಹಣ?
10: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
11: ಜೈಲಿಗೆ ನೀನ್ ಹೋಗ್ತೀಯ, ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
12: ಹಲೋ ಮಮ್ಮ.
11: ಹಾಯ್.
8: RBI ಹೇಳುತ್ತೆ,
11: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಈಗ ಕೇಳಿ ರೈತರಿಗೆ ಸಲಹೆ.
13: ರೈತ ಬಂದವರೆಲ್ಲರೂ ನಮಸ್ಕಾರ. ನಾನು ಡಾಕ್ಟರ್ ಶಿವಪುತ್ರ ಬೊಮ್ಮನಹಳ್ಳಿ, ಸಹಾಯಕ ಪ್ರಾಧ್ಯಾಪಕನಾಗಿ ಅರಣ್ಯ ವಿಭಾಗ ಶಾಸ್ತ್ರ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ರೈತರಿಗೆ ನಾನು ಮಾಹಿತಿ ಕೊಡಲಿರುವ ವಿಷಯವೇನೆಂದರೆ ಮಲ್ಟಿಪರ್ಪಸ್ ಟ್ರೀಸ್, ಅಂತಂದರೆ ಬಹು ಉಪಯೋಗಿ ಮರಗಳು ಅಥವಾ ಗಿಡಗಳು ಅಂತ ಹೇಳ್ಬೋದು. ರೈತರು ಇದು ಬಹಳ ಕಮ್ಮಿ ಕೇಳಿರಬಹುದಂಥ ವಿಷಯ ಅನಿಸುತ್ತೆ. ಇದೇನು ಮಲ್ಟಿಪರ್ಪಸ್ ಟ್ರೀಸ್ ಅಥವಾ ಶ್ರಬ್ಸ್ ಅಂತಂದರೆ, ಮರಗಳಿಂದ ನಾವು 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನ ಅಥವಾ ಸೇವೆಗಳನ್ನು ನಾವು ಪಡಿತಾ ಇದ್ರೆ ಅಂತಹ ಮರಗಳನ್ನು ಅಂತಹ ಗಿಡಗಳನ್ನು ನಾವು ಮಲ್ಟಿಪರ್ಪಸ್ ಟ್ರೀಸ್ ಅಥವಾ ಶ್ರಬ್ಸ್ ಅಂತ ಕರಿತೀವಿ. ಈ ಮಲ್ಟಿಪರ್ಪಸ್ ಟ್ರೀಸ್ ಏನೇನು ಕೊಡ್ತದೆ ಅಂತಂದರೆ, ಮಲ್ಟಿಪರ್ಪಸ್ ಹೆಸರಿಗೆ 2ಕ್ಕಿಂತ ಹೆಚ್ಚು ಉತ್ಪನ್ನ ಅಂತಂತಂದರೆ, ಇದರಿಂದ ಕಟ್ಟಿಗೆ ಸಿಗ್ಬೋದು ಅಥವಾ ಉರುವಲು ಕಟ್ಟಿಗೆಯಾಗಿ ಸಿಗ್ಬೋದು, ಅಥವಾ ಇದರಿಂದ ಮರ ಮುಟ್ಟುಗಳು ಸಿಗ್ತಾ ಇರ್ಬೋದು, ಗಮ್ ಇರ್ಬೋದು, ರೆಜಿನ್ ಇರ್ಬೋದು, ಟ್ಯಾನ್ ಇರ್ಬೋದು, ಹಣ್ಣು ಇರ್ಬೋದು ಅಥವಾ ಎಲೆ ಇರ್ಬೋದು, ಇನ್ನು ಬಾರ್ಕ್ ಅಂತ ಇರ್ಬೋದು, ಅಥವಾ ಮೆಡಿಸಿನಲ್ ಪ್ಲಾಂಟ್ಲಿಂದ ಅದರಿಂದ ರೂಟ್ಸ್ ಅಂತ ಇರ್ಬೋದು, ಅದು ಸಿಗ್ಬೋದು, ಅಥವಾ ಎಲೆಗಳು ಕೂಡ ಒಂದು ಉತ್ಪನ್ನ ಆಗಿರ್ಬೋದು. ಇನ್ನಿತರ ಯಾವುದೇ ಉತ್ಪನ್ನ ಅದನ್ನು ನಾವು ಉತ್ಪನ್ನ ಅಂತ ಕರಿತೇವೆ. ಮತ್ತು ಸೇವೆಗಳು, ಅರಣ್ಯಾಧಿತ ಮರಗಳು ಕೂಡ ವಿಶೇಷವಾಗಿ ಅತಿ ಹೆಚ್ಚು ಸೇವೆಗಳನ್ನು ಅದು ಮಾಡ್ತದೆ. ಆ ಸೇವೆಗಳು ಯಾವ್ಯಾವ ಅಂತಂತಂದರೆ, ಬಿದ್ದಂಥ ನೀರನ್ನು ಹಿಂಗಿಸುವುದಾಗಿರುವುದರಲ್ಲಿ, ಅಥವಾ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತೀವಿ, ವಾತಾವರಣದಲ್ಲಿ ಇರತಕ್ಕಂಥ ಇಂಗಾಲವನ್ನು ಗಿಡಗಳನ್ನು ಎಬ್ಸಾರ್ಬ್ ಮಾಡ್ಕೊತವೆ.

0: ಇತ್ಯಾಗಿ ಹೇಳೋದಾದರೆ ನೀರು ಹರಿದು ಹೋಗ್ತಕ್ಕಂಥ ಕೂಡ ತಡೆಗಟ್ಟುತ್ತದೆ, ಹಾಗೂ ಫಲವತ್ತತೆ ಕೂಡ ಹರಿದು ಹೋಗ್ತಕ್ಕಂಥ ತಡೆಗಟ್ಟುತ್ತದೆ. ಹಾಗೆ ಹೇಳಿದರೆ ಉತ್ತಮವಾದ ಗಾಳಿ ಕೊಡುವುದರಲ್ಲಿ ಅರಣ್ಯ ಆಧಾರಿತ ಮರಗಳು ಅತಿ ಹೆಚ್ಚು ಅದನ್ನು ಸೇವೆ ಸಲ್ಲಿಸ್ತದೆ, ಹಾಗೂ ತಂಪಾಗಿರುತ್ತದೆ ವಾತಾವರಣವನ್ನು, ಹಾಗೂ ಅದರಿಂದ ನೆರಳು ಕೂಡ ಕೊಡುತ್ತದೆ. ನೆರಳು ಅತಿ ಹೆಚ್ಚು ಇಂಪಾರ್ಟೆಂಟ್ ಯಾಕಂತಂತಂದರೆ ಬೆಳೆಗಳಾದಂತಹ ಕಾಫಿ ಇರಬಹುದು ಅಥವಾ ಟೀ ಇರಬಹುದು ಅಥವಾ ನಾವು ಹೇಳೋದಾದರೆ ಶುಂಠಿ ಬೆಳೆದಲ್ಲಿ ಅಥವಾ ಅರಿಶಿನ ಬೆಳೆದಲ್ಲಿ ಅದರಲ್ಲಿ ನೆರಳು ಬೇಕಾಗ್ತದೆ. ವಿತೌಟ್ ನೆರಳು ಇಲ್ಲದೆ ಬೆಳೆದಾಗ ಏನಾಗುತ್ತೆ, ಅದರಲ್ಲಿ ಬೆಳೆದಂತಹ ಬೆಳೆಗಳಲ್ಲಿ ಆದಾಯ ಕಮ್ಮಿ ಆಗ್ತದೆ ಅಥವಾ ಇಳುವರಿ ಕಮ್ಮಿ ಆಗ್ತದೆ. ಅದರ ಸಲುವಾಗಿ ಕೆಲವೊಂದು ಕೃಷಿ ಆಧಾರಿತ ಅಥವಾ ತೋಟಗಾರಿಕಾ ಆಧಾರಿತ ಬೆಳೆಗಳಿಗೆ ನೆರಳು ಬಹುಮುಖ್ಯವಾಗಿರ್ತದೆ. ಅಂತಲ್ಲಿ ಕೂಡ ನಾವು ಅರಣ್ಯ ಆಧಾರಿತ ಮರಗಳನ್ನು ಬೆಳಿಬೇಕು. ಅದು ಪರ್ಟಿಕ್ಯುಲರ್ಲಿ ಹೇಳೋದಾದರೆ ಬಹು ಉಪಯೋಗಿ ಮರಗಳನ್ನು ಬೆಳಿಬೋದು. ಬಹು ಉಪಯೋಗಿ ಮರಗಳು ಸಾಕಷ್ಟು ಮರಗಳಿದೆ. ಕೆಲವೊಂದು ಮರಗಳು ಅತಿ ಹೆಚ್ಚು ಉತ್ಪನ್ನ ಮತ್ತು ಸೇವೆಗಳನ್ನು ಸಲ್ಲಿಸ್ತದೆ, ಕೆಲವೊಂದು ಮರಗಳು ಅತಿ ಕಡಿಮೆ ಸೇವೆಯನ್ನು ಸಲ್ಲಿಸ್ತದೆ ಮತ್ತು ಉತ್ಪನ್ನಗಳು ಕೊಡುತ್ತದೆ. ಆದರೆ ಎಲ್ಲ ಮರಗಳು ಒಂದಲ್ಲ ಒಂದು ರೀತಿಯಿಂದ ಅದು ಮಲ್ಟಿಪರ್ಪಸ್ ಮರವಾಗಿರುತ್ತದೆ ಅಥವಾ ಗಿಡವಾಗಿರುತ್ತದೆ. ಸಾಮಾನ್ಯವಾಗಿ ಹೆಸರು ಹೇಳೋದಾದರೆ ಸಾಗುವಾನಿ ತೋಗ್ಬೋದು, ಮಾವು ತೋಗ್ಬೋದು, ಶ್ರೀಗಂಧ, ಗಾಳಿಮರ, ತೆಂಗು, ಹಲಸು, ನುಗ್ಗೆ, ಸುಬಾಬುಲ್, ನೀವು ಯಾವುದೇ ಮರಗಳನ್ನು ತೋಡು ಅವು ಕೂಡ ಒಂದು ಮಲ್ಟಿಪರ್ಪಸ್ ಮರವಾಗಿರುತ್ತದೆ. ಅದೇ ರೀತಿಯಾಗಿ ರೈತರು ಅರಣ್ಯ ಆಧಾರಿತ ಮರಗಳನ್ನು ಬಾರ್ಡರ್ ಆಗಿ ಬೆಳ್ಕೋಬಹುದು ಅಥವಾ ಬಂಡ್ಸ್ ಅಂತ ಏನಿರ್ತವೆ ರೈತರದು ಅಲ್ಲಿ ಕೂಡ ಬೆಳಿಬಹುದು, ಅಥವಾ ಇಂಟರ್ ಕ್ರಾಪಿಂಗ್ ಮುಖಾಂತರ ಅಥವಾ ಬೇರೆ ಬೇರೆ ತೆಂಗು ಅಡಿಕೆ ಮರಗಳಲ್ಲಿ ಕೂಡ ಬೆಳಿಬಹುದು. ಇಲ್ಲಾಂತಂದ್ರೆ ಕೃಷಿ ಬೆಳೆಗಳಲ್ಲೂ ಕೂಡ ಅವರು ಬೆಳಿಬಹುದು, ಅದರಿಂದ ಹೆಚ್ಚು ಹೆಚ್ಚು ಲಾಭವನ್ನು ಅವರು ಗಳಿಸಬಹುದು. ಇನ್ನೇನಾದರೂ ಮಾಹಿತಿ ಇದರ ಬಗ್ಗೆ ಬೇಕಾದಲ್ಲಿ ರೈತರು ಕೂಡ ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಬಹುದು, ಅವರ ಪ್ರಶ್ನೆಗಳಿಗೆ ಉತ್ತರ ಕೂಡ ಕಂಡುಕೊಳ್ಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 9882543147 ಸಂಪರ್ಕಿಸಿ ಅವರಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಅದಕ್ಕೆ ಉತ್ತರ ಕೂಡ ಅವರು ಕಂಡುಕೊಳ್ಳಬಹುದು. ಧನ್ಯವಾದ.
1: ರೈತರಿಗೆ ಸಲಹೆ ಕೇಳಿದಿರಿ. ಈಗ ಹವಾಮಾನ ವರದಿ. ಭಾರತೀಯ ಪ್ರಮಾಣಿತ ವೇಳೆಯಲ್ಲಿ ದಾಖಲಾದ ಅವಲೋಕನಗಳ ಸಾರಾಂಶದಂತೆ ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಇನ್ನು ಕರಾವಳಿ ಕರ್ನಾಟಕದ ಹಲವು ಸ್ಥಳಗಳಲ್ಲಿ, ದಕ್ಷಿಣ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ, ಒಳನಾಡಿನ ಕೆಲವು ಪ್ರದೇಶಗಳಲ್ಲಿ ಗರಿಷ್ಠ ಉಷ್ಣಾಂಶ ಗಮನಾರ್ಹವಾಗಿ ಇಳಿಕೆಯಾದದ್ದು ಕಂಡುಬಂದಿದೆ. -2.1°C ನಿಂದ 4.0°C ವರೆಗೂ ದಾಖಲಾಗಿರುವುದನ್ನು ನೋಡಬಹುದು. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಗಾಳಿಯೊಂದಿಗೆ ಗಂಟೆಗೆ 30-40 ಕಿಲೋಮೀಟರ್ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 30°C ಮತ್ತು 21°C ಇರುವ ಸಾಧ್ಯತೆ ಇದೆ. ಮುಂದಿನ 48 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ನಿರಂತರ ಗಾಳಿಯೊಂದಿಗೆ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 30°C-21°C ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಇದೀಗ ಪೇಟೆ ಧಾರಣೆ. ಉತ್ಪನ್ನವಾರು ದೈನಂದಿನ ವರದಿ ಹೀಗಿದೆ. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕ್ವಿಂಟಲ್ಗೆ ಕನಿಷ್ಠ 5,544 ರೂಪಾಯಿಗಳು, ಗರಿಷ್ಠ 6,275. ನೆಲಗಡಲೆ ಕ್ವಿಂಟಲ್ಗೆ ಕನಿಷ್ಠ 5,465, ಗರಿಷ್ಠ 8,129. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1,001, ಗರಿಷ್ಠ 2,291. ರಾಗಿ ಕ್ವಿಂಟಲ್ಗೆ ಕನಿಷ್ಠ 3,100 ರೂಪಾಯಿಗಳು, ಗರಿಷ್ಠ 3,589. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಭತ್ತ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,600 ರೂಪಾಯಿಗಳಿತ್ತು. ಹಿರಿಯೂರು ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿ ಸಂಖ್ಯೆಗಳಲ್ಲಿ ಕನಿಷ್ಠ 15,000 ಗರಿಷ್ಠ 15,000 ರೂಪಾಯಿಗಳಿತ್ತು. ಹೊಸದುರ್ಗ ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿ ಮಧ್ಯಮ ಸಂಖ್ಯೆಗಳಲ್ಲಿ ಕನಿಷ್ಠ 20,000 ರೂಪಾಯಿಗಳು ಹಾಗೂ ಗರಿಷ್ಠ 24,200 ರೂಪಾಯಿಗಳಿತ್ತು. ಪೇಟೆ ಧಾರಣೆ ಕೇಳಿದಿರಿ. ಇದೀಗ ಒಂದು ಜನಪದ ಗೀತೆಯನ್ನು ಕೇಳೋಣ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಮಯ ಈಗ ಸರಿಯಾಗಿ 7:35 ಗಳಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ $843 ಶತಕೋಟಿ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ಇಂದು ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ಆಯೋಜಿಸಲಾಗಿರುವ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸುವ ಸಲುವಾಗಿ ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲಿ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಮತ್ತು ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದ್ದಾರೆ. ಈ ನಡುವೆ ತಮಗೆ ಶುಭ ಹಾರೈಸಿದ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ಘಟಕ ಪಕ್ಷಗಳ ನಾಯಕರಿಗೆ ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮೀರಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಶ್ಲಾಘಿಸಿ ಕೇಂದ್ರ ಸಚಿವ ಸಂಪುಟವು ಇಂದು 7 ಅಂಶಗಳ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಈ ಐತಿಹಾಸಿಕ ಮೈಲಿಗಲ್ಲು ಸರ್ಕಾರದ ಜನಕಲ್ಯಾಣ

0: ಹಾಗೂ ದೇಶ ಸೇವೆಯ ಸಾಧನೆಗಳನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ಸರ್ಕಾರದ ಆಡಳಿತದಲ್ಲಿ ಬಡವರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗಿದ್ದು ಪಕ್ಕಾ ಮನೆ, ವಿದ್ಯುತ್ ಮತ್ತು ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗಿದೆ ಎಂದು ನಿರ್ಣಯದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಸ್ತುತ 80 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರಧಾನ್ಯ ಹಾಗೂ 60 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ಸಿಗುತ್ತಿದ್ದು ಇದು 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಮುಕ್ತಗೊಳಿಸಿದೆ. ಯುವ ಜನತೆಯ ಬೆಂಬಲದಿಂದ ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಚಂದ್ರಯಾನದಂತಹ ವೈಜ್ಞಾನಿಕ ಮೈಲುಗಲ್ಲುಗಳನ್ನು ಸಾಧಿಸಿದೆ. ಮಹಿಳಾ ಸಬಲೀಕರಣಕ್ಕಾಗಿ ಶೇಕಡ 33% ಮೀಸಲಾತಿ ಮತ್ತು ಲಖ್ಪತಿ ದೀದಿ ಯೋಜನೆ ತರಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯಂತಹ ಕ್ರಮಗಳಿಂದ ಕೃಷಿ ರಫ್ತು 5 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಮೇಕ್ ಇನ್ ಇಂಡಿಯಾ ಮೂಲಕ ರಕ್ಷಣೆ ಮತ್ತು ಕೃತಕ ಬುದ್ದಿಮತ್ತೆ ವಲಯಗಳಲ್ಲಿ ಉತ್ಪಾದನಾ ಸಾಮರ್ಥ್ಯ ಬಲಗೊಂಡಿದೆ ಎಂದು ನಿರ್ಣಯದಲ್ಲಿ ಶ್ಲಾಘಿಸಲಾಗಿದೆ. ಇದೇ ವೇಳೆ ಕೇಂದ್ರ ಸಚಿವ ಸಂಪುಟವು ಅಹಮದಾಬಾದ್ ಮೆಟ್ರೋ ರೈಲು ಯೋಜನೆಯ 2A ಹಂತಕ್ಕೆ ಅನುಮೋದನೆ ನೀಡಿತು. ಇದು ಕೋಟೇಶ್ವರ ರಸ್ತೆಯಿಂದ ವಿಮಾನ ನಿಲ್ದಾಣದವರೆಗಿನ 6 ಕಿಲೋಮೀಟರ್ ವಿಸ್ತರಣೆಯನ್ನು ಒಳಗೊಂಡಿದೆ. ಇದರ ಜೊತೆಗೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಆಂಧ್ರಪ್ರದೇಶದ ಅಮರಾವತಿಯಲ್ಲಿ ಕೇಂದ್ರ ಸರ್ಕಾರದ 2 ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಾಳೆ ನವದೆಹಲಿಯ ರಾಷ್ಟ್ರಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಎಂಬ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಕಳೆದ 2014-15 2025-26 ಅವಧಿಯಲ್ಲಿ ಭಾರತವು ಒಟ್ಟು $843 ಶತಕೋಟಿ ಮೌಲ್ಯದ ನೇರ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಿದ್ದು ಇದು ಹಿಂದಿನ 12 ವರ್ಷಗಳ ಅವಧಿಗೆ ಹೋಲಿಸಿದರೆ ಶೇಕಡ 169ರಷ್ಟು ಅಭೂತಪೂರ್ವ ಪ್ರಗತಿ ದಾಖಲಿಸಿದೆ. ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ DPIITಯ ಮಾಹಿತಿಯ ಪ್ರಕಾರ ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳ ನಡುವೆಯೂ ಭಾರತವು 2025-26 ಸಾಲಿನಲ್ಲಿ $94 ಶತಕೋಟಿಗೂ ಅಧಿಕ ದಾಖಲೆಯ ಎಫ್ಡಿಐ ಹರಿವನ್ನು ಕಂಡಿದೆ. ಇದರಲ್ಲಿ ಶೇಕಡ 90ಕ್ಕಿಂತ ಹೆಚ್ಚು ಈಕ್ವಿಟಿ ಹರಿವು ಸ್ವಯಂಚಾಲಿತ ಮಾರ್ಗದ ಮೂಲಕವೇ ಬಂದಿರುವುದು ವಿಶೇಷ. ಈ ಕುರಿತು ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ DPIIT ಜಂಟಿ ಕಾರ್ಯದರ್ಶಿ ಸುಮಿತ್ ಜರಂಗಲ್, ಮೇಕ್ ಇನ್ ಇಂಡಿಯಾ ಮತ್ತು ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆಗಳಂತಹ ಪ್ರಮುಖ ಉಪಕ್ರಮಗಳು ಜಾಗತಿಕ ಹೂಡಿಕೆಯನ್ನು ವಿದೇಶಿ ಉತ್ಪಾದನಾ ಪ್ರಗತಿಯನ್ನಾಗಿ ಪರಿವರ್ತಿಸಲು ನೆರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಗಾಗಿ 20 ಅತ್ಯಾಧುನಿಕ ಸಾಮರ್ಥ್ಯದ ಜಾಗತಿಕ ಸಂಚಾರ ಉಪಗ್ರಹ ವ್ಯವಸ್ಥೆ GNSS ಜಾಮರ್ಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಇಂದು 449 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಸ್ವದೇಶಿ ವಿನ್ಯಾಸ, ಅಭಿವೃದ್ಧಿ ಮತ್ತು ಉತ್ಪಾದನೆ ವರ್ಗದಡಿ ಈ ಒಪ್ಪಂದ ನಡೆದಿದ್ದು, ಜಾಮರ್ಗಳಲ್ಲಿ ಕನಿಷ್ಠ ಶೇಕಡ 75ರಷ್ಟು ಸ್ವದೇಶಿ ವಸ್ತುಗಳನ್ನು ಬಳಸಲಾಗಿದೆ. ಜವಳಿ ವಲಯಕ್ಕಾಗಿ ಜಾರಿಗೆ ತರಲಾಗಿರುವ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆ PLI 3ನೇ ಸುತ್ತಿನಡಿ ಕೇಂದ್ರ ಸರ್ಕಾರ 22 ಹೊಸ ಅರ್ಜಿದಾರರಿಗೆ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಜವಳಿ ಸಚಿವಾಲಯ, ಯೋಜನೆಯ ಒಟ್ಟು 3 ಸುತ್ತುಗಳಡಿ ಇದುವರೆಗೆ 96 ಕಂಪನಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಇವುಗಳಿಂದ ಒಟ್ಟು 12,822 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಬದ್ಧತೆಯ ಹೂಡಿಕೆಯಾಗಲಿದೆ ಹಾಗೂ 58,000 ಕೋಟಿ ರೂಪಾಯಿಗಳನ್ನು ಮೀರಿದ ವಹಿವಾಟು ನಿರೀಕ್ಷಿಸಲಾಗಿದೆ ಎಂದು ತಿಳಿಸಿದೆ. ತೃಣಮೂಲ ಕಾಂಗ್ರೆಸ್ TMC ಸಂಸದೆ ಸುಷ್ಮಿತಾ ದೇವ್ ಅವರು ಮೇಲ್ಮನೆಯ ಸದಸ್ಯತ್ವಕ್ಕೆ ನೀಡಿರುವ ರಾಜೀನಾಮೆ

ಎನ್ನು ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅಂಗೀಕರಿಸಿದ್ದಾರೆ. ಪಕ್ಷದೊಳಗಿನ ಆಂತರಿಕ ಭಿನ್ನಮತದ ನಡುವೆಯೇ ಒಂದೇ ವಾರದಲ್ಲಿ ಪಕ್ಷದ ಸಂಸದೀಯ ವರ್ಗದಿಂದ ಹೊರಬಿದ್ದ ಎರಡನೇ ರಾಜೀನಾಮೆ ಇದಾಗಿದೆ. ರಾಜೀನಾಮೆ ನೀಡಿದ ನಂತರ ಸುಷ್ಮಿತಾ ದೇವ್ ಅವರು ನವದೆಹಲಿಯಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಸರ್ಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದಕ್ಷಿಣ ಭಾರತ ಚಿತ್ರರಂಗದ ಹಿರಿಯ ನಿರ್ದೇಶಕ ಭಾರತಿರಾಜ ಇಂದು ನಿಧನರಾಗಿದ್ದಾರೆ. ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಅವರು ಪತ್ನಿ ಮತ್ತು ಪುತ್ರಿಯನ್ನು ಅಗಲಿದ್ದಾರೆ. ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಹಲವು ಚಿತ್ರಗಳನ್ನು ನಿರ್ದೇಶಿಸಿರುವ ಅವರು ಕನ್ನಡದ ಖ್ಯಾತ ನಿರ್ದೇಶಕ ಪುಟ್ಟಣ ಕಂಗಾಲ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡುವ ಮೂಲಕ ಸಿನಿಮಾ ನಿರ್ದೇಶನದ ಕಲೆಯನ್ನು ಕರಗತ ಮಾಡಿಕೊಂಡಿದ್ದರು. ಪುಟ್ಟಣ ಕಂಗಾಲ್ ತನ್ನ ಗುರು ಎಂದು ಅವರು ಹೇಳಿಕೊಳ್ಳುತ್ತಿದ್ದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಬಲ್ಗೇರಿಯಾದ ಸೋಫಿಯಾದಲ್ಲಿ ಇರುವ ರಾಷ್ಟೀಯ ಐತಿಹಾಸಿಕ ವಸ್ತು ಸಂಗ್ರಹಾಲಯಕ್ಕೆ ಇಂದು ಭೇಟಿ ನೀಡಿದರು. ಪ್ರಸ್ತುತ ಸೋಫಿಯಾ ಪ್ರವಾಸದಲ್ಲಿರುವ ಸಚಿವರು ಬಲ್ಗೇರಿಯಾದ ಉನ್ನತ ನಾಯಕರನ್ನು ಭೇಟಿಯಾಗಲಿದ್ದಾರೆ ಹಾಗೂ ಅಲ್ಲಿನ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ಫಿನ್ಲ್ಯಾಂಡ್ಗೆ ಭೇಟಿ ನೀಡಲಿದ್ದು ಅಲ್ಲಿ 14ನೇ ಆವೃತ್ತಿಯ ಕುಲ್ತಾರಂತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬದಲಾಗುತ್ತಿರುವ ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬ ವಿಷಯದಡಿ ಈ ಬಾರಿಯ ಸಂವಾದವನ್ನು ಆಯೋಜಿಸಲಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಇಂದು ಪ್ರೀಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಎನೆಸ್ ಕ್ಯಾಸ್ಟಿಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪಿಯ ಚಿಯು ಪಿನ್ ಚಿಯಾನ್ ವಿರುದ್ದ 21-12, 22-20 ಅಂತರದಲ್ಲಿ ಜಯ ಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಮತ್ತು ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಗಂಟೆಗೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿದ್ದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಎಫ್ಎಂ ಸಮಯ ಇದೀಗ ಸರಿಯಾಗಿ 7:45 ಸೆಕೆಂಡುಗಳು. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಹಿಂದಿ ಚಿತ್ರಗೀತೆಗಳು ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಸಿಲ್ಸಿಲಾ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಲತಾ. ಗೀತೆಗೆ ಜಾವೇದ್ ಅಖ್ತರ್ ಅವರ ಸಾಹಿತ್ಯವಿದೆ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ಹಿಂದಿಯ ಸುಮಧುರವಾದ ಗೀತೆಗಳನ್ನ. ಇದೀಗ ಮುಂದಿನ ಗೀತೆ ಕೇಳ್ಬರ್ತಾ ಇದೆ. ಡನ್ ಚಿತ್ರದಿಂದ ಹಾಡಿದ್ದಾರೆ ಆಶಾ ಭೋಂಸ್ಲೆ.

ಬೇಟಾ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅನುರಾಧ ಪಡ್ವಾಲ್. ಗೀತೆಗೆ ಸಮೀರ್ ಅವರ ಸಾಹಿತ್ಯ, ಆನಂದ್ ಮಿಲಿಂದ್ ಅವರ ರಾಗ ಸಂಯೋಜನೆ ಇದೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಸಮಯ ಇದೀಗ ಸರಿಯಾಗಿ 8:35. 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಜನರಂಜನಿ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ.

0: ಕೇಳಿದ್ರೆ ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ ಇದು ನಿಮ್ಮ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಇಷ್ಟದ ಗೀತೆಯನ್ನ ಕೇಳಬಹುದು. ಅದಕ್ಕಾಗಿ ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ನಿಲಯದ ಫೋನ್ ಸಂಖ್ಯೆಗಳಾದ 9448640273 ಹಾಗೂ ಮತ್ತೊಂದು ಸಂಖ್ಯೆ 9141970772 ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿ ನಿಮ್ಮ ಇಷ್ಟದ ಗೀತೆಯನ್ನ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಈಗಾಗಲೇ ಮೊದಲನೇ ಕರೆಸಿದ್ದಾಗಿದೆ ಯಾರು ಅಂತ ನೋಡೋಣ. ಹಲೋ
1: ಹಲೋ
0: ನಮಸ್ತೆ.
1: ನಮಸ್ತೆ ಮೇಡಮ್ ಅವರೇ, ಹೊನ್ನೂರಲ್ಲಿ ಹನುಮಂತಾಪುರದಿಂದ.
0: ಓಕೆ ಹೊನ್ನೂರಲ್ಲಿ ಅವರೇ, ಜನರಂಜನಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಯಾವ ಗೀತೆ ಬೇಕು ಹೇಳಿ.
1: ನನಗೆ ಒಂದನಸು ಚಿತ್ರದಿಂದ ಟೈಟಲ್ ಸಾಂಗ್
0: ಹೊಂಗನಸು ಚಿತ್ರದಿಂದ ಟೈಟಲ್ ಸಾಂಗ್ ಬೇಕು. ಓಕೆ ಖಂಡಿತ ಪ್ರಸಾರ ಮಾಡ್ತೀವಿ. ಯಾಕೆ ಈ ಗೀತೆ ಇಷ್ಟಪಡ್ತೀರಿ ತಾವು? ಖಂಡಿತ ನಿಮ್ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ತಮ್ಗೆ.
1: ಧನ್ಯವಾದ.
0: ನಮಸ್ತೆ. ಕೆಳಗರೆ ಹೊನ್ನೂರಾಲಿ ಅವರು ಕರೆ ಮಾಡಿದ್ರು, ಅವರು ಹೊಂಗನಸು ಚಿತ್ರದ ಗೀತೆಯನ್ನ ಇಷ್ಟ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುಗರೇ, ನೀವು ಕೇಳ್ತಾ ಇದ್ದೀರಿ ಜನರಂಜಿನಿ ಕೇಳುಗರ ಮೆಚ್ಚಿನ ಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ಬನ್ನಿ ನಮ್ಮ ಮುಂದಿನ

0: ಯಾರು ಮಾಡಿದ್ದಾರೆ ನೋಡೋಣ. ಹಲೋ,
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರಿದು? ಓಕೆ, ನಳಿನಿ ಸತೀಶ್ ಅವರೇ, ಹೇಳಿ, ಯಾವ ಗೀತೆ ಬೇಕು ತಮ್ಗೆ?
1: ಎಲ್ಲರೂ ಅನ್ಕೊಂಡಿರ್ಬೋದು ಏನಪ್ಪ ಲಾಸ್ಟ್ ವೀಕ್ ಮಾಡಿದ್ರು ಅಗೇನ್ ಮಾಡಿದಾರೆ ಅಂತ. ಬಟ್ ಒಂದ್ ಥಿಂಗ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೆಕ್ಸ್ಟ್ ವೀಕ್ ಔಟ್ ಆಫ್ ಸ್ಟೇಷನ್ ನಾನು ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಟ್ರೈ ಮಾಡೋದೇ ಇಲ್ಲ, ಮಾಡ್ಲಿಕ್ಕೆ ಆಗೋದು ಇಲ್ಲ, ಅಷ್ಟು ಗತಿ ಇರ್ತೇನೆ. ಅದಕ್ಕೋಸ್ಕರ ನಾನು ಇವತ್ತು ಟ್ರೈ ಮಾಡಿದೆ ಅಷ್ಟೇ. ಅದಕ್ಕೆ ನಾನು ಖಂಡಿತ ನಾನು ಮಾಡ್ತಾನೆ ಇರ್ಲಿಲ್ಲ.
0: ಓಕೆ, ಮತ್ತೊಂದ್ ಬಾರಿ ಕರೆ ಸಿಕ್ಕಿದೆ. ಈಗ ಹೇಳಿ ಯಾವ ಗೀತೆ ಬೇಕು ಅಂತ.
1: ಅಂಜಿತ ಬೆಟ್ಟು ಮೂವಿ ಅಂತ, ಅದ್ರಲ್ಲಿ ಮೊದಲ ಬಾರಿ ಮಾಮ ಬಂದನ ಸಾಂಗ್ ಇದೆಯಲ್ಲ, ಆ ಸಾಂಗ್ ಪ್ರಚಾರ ಮಾಡಿ. ಯಾಕಂದ್ರೆ ರವಿಚಂದ್ರನ್ ಸಾಂಗ್ ಅಲ್ವಾ, ಬಹಳ ಇಷ್ಟ ಆಗುತ್ತೆ. ಅಂಡ್ ಸಾಹಿತ್ಯ ಕೂಡ ತುಂಬಾ ಚೆನ್ನಾಗಿದೆ ಕೇಳಿಕ್ಕೆ, ಹಾಗಾಗಿ ಇಷ್ಟ ಆಗಿದೆ ಸಾಂಗ್.
0: ಓಕೆ, ಖಂಡಿತ ನಿಮ್ ಇಷ್ಟದ ಗೀತೆ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಮಸ್ತೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಬನ್ನಿ, ಇದೀಗ ಅಂಚದ ಗಂಡು ಚಿತ್ರದ ಗೀತೆಯನ್ನ ಕೇಳಿ ಬರೋಣ. ಗೀತೆಗೆ ಕಂಠದಾನ ಮಾಡಿದರೆ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಮುಂದಿನ ಕರೆ ಸಿದ್ಧ ಆಗಿದೆ. ಯಾರು ಯಾವ ಗೀತೆಯನ್ನ ಕೇಳ್ತಾರೆ ನೋಡೋಣ. ಹಲೋ ಹಲೋ, ನಮಸ್ತೆ. ಯಾರಿದು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಓಕೆ, ತಮ್ಮ ಹೆಸರು? ಓಕೆ, ರಮೇಶ್ ಗೌಡ್ರು ಕೂಡ್ಲಿಗಿ ತಾಲೂಕಿಂದ ಕರೆ ಮಾಡಿದ್ದೀರಿ. ಓಕೆ, ಯಾವ ಗೀತೆ ಬೇಕು ಹೇಳಿ. ಈ ಹಾಡನ್ನ ಕೇಳ್ತಾ ಇದ್ದೀರಾ? ಏನ್ ಮಾಡ್ಕೊಂಡಿರೋದು ರಮೇಶ್ ಗೌಡ ಅವರು? ವ್ಯವಸಾಯ ಮಾಡ್ತಾ ಇದ್ದೀರಿ. ಓಕೆ, ಇದು ಮೊದಲ ಕರೆನಾ ಹೇಗೆ ನಿಮ್ಗೆ? ಅವಾಗವಾಗ ಮಾಡ್ತಾ ಇರ್ತೀರಾ? ಓಕೆ ಓಕೆ, ಇಲ್ಲ ಕೇಳ್ತಿರ್ತೀರಾ. ಯಾವ ಕಾರ್ಯಕ್ರಮ ಇಷ್ಟ ನಿಮ್ಗೆ? ಕೃಷಿ ರಂಗ ಇಷ್ಟ ಆಗತ್ತಾ? ಓಕೆ ಆಯ್ತು. ಈಗ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತೀರಿ, ಯಾಕಂದ್ರೆ ಎಲ್ಲಾ ಕಾರ್ಯಕ್ರಮಗಳು ಮಾಹಿತಿಯುಕ್ತ ಆಗಿರುತ್ತೆ, ಮನೋರಂಜನೆಯು ಸೇರಿಸಿರುತ್ತೆ. ಓಕೆ, ಧನ್ಯವಾದ. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ. ಧನ್ಯವಾದ. ನಮಸ್ತೆ. ಕೆಳಗರೆ ಬನ್ನಿ, ರಮೇಶ್ ಗೌಡ ಅವರು ಕೂಡ್ಲಿಗಿಯಿಂದ ಕರೆ ಮಾಡಿದ್ರು. ಅವರು ಪರಶುರಾಮ್ ಚಿತ್ರದ ಗೀತೆಯನ್ನ ಅಪೇಕ್ಷೆ ಪಟ್ಟಿದ್ದಾರೆ. ಇದೀಗ ಅವರಿಗಾಗಿ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡೋಣ. ಗೀತೆಯನ್ನ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಸಾಹಿತ್ಯ ಟಿ ಪಿ ಕೈಲಸಂ, ಸಂಗೀತ ಹಂಸಲೇಖ.

0: ಪರಶುರಾಮ್ ಚಿತ್ರದ ಒಂದು ಸೊಗಸಾದ ಗೀತೆಯನ್ನ ಕೇಳಿದ್ವಿ. ಇದೀಗ ಮುಂದಿನ ಕರೆ ಯಾರು ಮಾಡಿದ್ದಾರೆ, ಯಾವ ಗೀತೆಯನ್ನ ಕೇಳ್ತಾರೆ ನೋಡೋಣ ಸ್ನೇಹಿತರೆ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ನೇತ್ರ ನಟರಾಜ್, ಚಿತ್ರದುರ್ಗದಿಂದ.
0: ಓಕೆ, ಹೇಳಿ ನೇತ್ರ ನಟರಾಜ್ ಅವರೇ, ಯಾವ ಚಿತ್ರದ ಗೀತೆ ಬೇಕು ನಿಮ್ಗೆ?
1: ಗಡಿ ಬಿಡಿ ಅಳಿಯ ಚಿತ್ರದಿಂದ ಜಮ ಜಮ ಜಮ ಜಮಾಯಿಸಿ ಅಂತ ಇದೆ ಹಾಡು, ಹಾಡಬೇಕಿತ್ತು.
0: ಹಾಡನ್ನ
1: ಕುಮಾರ್ ಡ್ಯಾನ್ಸ್
0: ಹಾಡನ್ನ ಹೇಳೋಷ್ಟು ಜೋಶ್ ಇದೆಯಲ್ಲ.
1: ಶಿವರಾಜ್ ಕುಮಾರ್ ಮತ್ತೆ ಮಾಲೇಶ್ವರಿ ಅವರ ಕಾಂಬಿನೇಷನ್ ಡ್ಯಾನ್ಸ್ ಸೂಪರ್ ಇದೆ ಮೇಡಮ್, ಅದಕ್ಕೋಸ್ಕರ ಈ ಹಾಡು ಕೇಳ್ತಾ ಇದ್ದೀನಿ.
0: ಓಕೆ, ಹಾಡೇನಾದ್ರೂ ಹಾಡ್ತೀರಾ?
1: ಇಲ್ಲ ಮೇಡಮ್, ನೆಕ್ಸ್ಟ್ ಟೈಮ್ ಹಾಡ್ತೀನಿ.
0: ಓಕೆ, ಊಟ ಆಯ್ತಾ ನೇತ್ರಾಜಾರ್ತು?
1: ಇಲ್ಲ, ಇನ್ನು ಇಲ್ಲ, ಲೇಟ್ ಮೇಡಮ್, 9 ಗಂಟೆಗೆ.
0: ಓಕೆ, ಕಾರ್ಯಕ್ರಮ ಕೇಳಿ ನಂತರ ಮಾಡ್ತೀರಾ?
1: ಹೌದು ಮೇಡಮ್.
0: ಓಕೆ ನೇತ್ರ ನಟರಾಜ್, ನಿಮ್ಗೆ ಇಷ್ಟಪಟ್ಟಂತ ಹಾಡು ಸಿಕ್ಕಿದೆ, ಕೇಳಿಸ್ತೀನಿ. ಆನಂದ ಪಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದ. ಕೇಳುಗರೆ, ಇದೀಗ ಗಡಿಬಿಡಿ ಅಳಿಯ ಚಿತ್ರದಿಂದ ಗೀತೆಯನ್ನ ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠಸಿರಿಯಲ್ಲಿ ಮೂಡಿಬಂದಂತಹ ಗೀತೆಗೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಕೋಟಿ ಅವರ ಸಂಗೀತವಿದೆ.

0: ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನರಂಜನಿ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ಇನ್ನು ಯಾರಿಗೆಲ್ಲ ಲೈನ್ ಸಿಕ್ಕಿಲ್ಲ, ಯಾರೆಲ್ಲ ಕರೆ ಮಾಡೋದಕ್ಕೆ ಇಷ್ಟಪಡ್ತೀರಿ ಅವರಿಗೆ ಮತ್ತೊಮ್ಮೆ ನಮ್ಮ ನಿಲಯದ ಫೋನ್ ಸಂಖ್ಯೆನ ಹೇಳ್ತೀನಿ, ಗಮನಿಸಿ 9448640273 ಹಾಗೂ ಮತ್ತೊಂದು ಸಂಖ್ಯೆ 9141970222. ಈ ಸಂಖ್ಯೆಗಳೇ ಕರೆ ಮಾಡಿ ನಿಮ್ಮಿಷ್ಟದ ಗೀತೆಯನ್ನ ಕೇಳಿ ಆನಂದಿಸಿ ಅಂತ ಹೇಳ್ತಾ ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ ಈಗ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಚಿತ್ರದುರ್ಗ ಚಿಕ್ಕಪೇಟೆಯಿಂದ ರೂಪಾ ಪಾಂಡುರಂಗರಾವ್.
0: ಓಕೆ, ಚಿತ್ರದುರ್ಗದ ಚಿಕ್ಕಪೇಟೆಯಿಂದ ರೂಪಾ ಪಾಂಡುರಂಗರಾವ್ ಮಾಡಿದ್ದಾರೆ. ಹೇಳಿ, ಯಾವ ಗೀತೆ ಬೇಕು ತಮ್ಗೆ?
1: ಮೇಡಮ್, ಇವತ್ತು ರನ್ನ ಫಿಲಂ ಅಲ್ಲಿ ತಿತ್ತಲಿ ತಿತ್ತಲಿ ಹಾಡಬೇಕಾಗಿತ್ತು ಮೇಡಮ್.
0: ಹಾ ಹಾ, ಸುದೀಪ್ ಅಭಿನಯದ ಚಿತ್ರ.
1: ಹೌದು ಮೇಡಮ್, ಈ ಹಾಡು ನಿಮ್ಮಲ್ಲಿ ಇದೆ, ಬಟ್ ಏನಂದ್ರೆ ಪ್ರಸಾರ ಮಾಡ್ತಾ ಇಲ್ಲ ಮೇಡಮ್ ಈ ಹಾಡು ಇಲ್ಲಿ ರನ್ನ ಫಿಲಂ. ನಾವು
0: ನೀವು ಕೇಳಿದ್ರಲ್ಲ, ಈಗ ಪ್ರಸಾರ ಮಾಡೋಣ. ಓಕೆ, ಖಂಡಿತ ಪ್ರಸಾರ.

0: ಆಗುತ್ತೆ. ರೂಪಾ ಅವರೇ ಕೇಳಿ ಆನಂದಿಸಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ.
1: ಧನ್ಯವಾದಗಳು.
0: ನಮಸ್ಕಾರ. ಕೆಳಗರೆ ಬನ್ನಿ, ರೂಪಾ ಪಾಂಡುರಂಗರವರ ಅಪೇಕ್ಷೆಯ ಮೇರೆಗೆ ರನ್ನ ಚಿತ್ರದ ಗೀತೆಯನ್ನ ಕೇಳೋಣ. ಗೀತೆಯನ್ನ ಹಾಡಿದ್ದಾರೆ ಟಿಪ್ಪು, ಹಾಗೂ ಸಂಗೀತ ಅವರು, ಹಾಗೆ ಸಾಹಿತ್ಯ ಬರೆದಿದ್ದಾರೆ ಕೆ ಕಲ್ಯಾಣ್, ಗೀತೆಗೆ ಸಂಗೀತ ವಿ ಹರಿಕೃಷ್ಣ.

0: ಕೇಳುಗರೇ, ಜನರಂಜನಿ ಕಾರ್ಯಕ್ರಮದ ಮುಂದಿನ ಕರೆ ಯಾರು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ಹಲೋ ಸರ್. ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು, ಏನಿಂದ ಕರೆ ಮಾಡ್ತಿದ್ದೀರಿ?
1: ನಾವು ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದ ಮುತ್ತಣ್ಣ ಚಿತ್ರಗಾರ ಮೇಡಮ್.
0: ತಮ್ಮ ಹೆಸರು ಹೇಳಿ.
1: ಮುತ್ತಣ್ಣ.
0: ಮುತ್ತಣ್ಣ, ಓಕೆ. ಮುತ್ತಣ್ಣ ಅವರೇ, ಯಾವ ಗೀತೆ ಬೇಕು ತಮ್ಗೆ?

0: ಇವತ್ತು ನಮಗಾಗಿ ಗಂಗಾ ಯಮುನಾ ಕ್ಷೇತ್ರದಿಂದ ನಿಮ್ಮ ಕಣ್ಣಲ್ಲಿ ಗೀತೆ ಬೇಕಾಯ್ತು ಮೇಡಮ್ ಅವ್ರೆ.
1: ಗಂಗಾ ಯಮುನಾ ಚಿತ್ರದ ಗೀತೆ ಬೇಕಿತ್ತು ನಿಮ್ಗೆ. ಓಕೆ, ಯಾಕೆ ಈ ಗೀತೆ ಇಷ್ಟ ನಿಮ್ಗೆ?
0: ಅದು ಸಾಹಿತ್ಯ ಚೆನ್ನಾಗಿದೆ ಮೇಡಮ್, ಕೇಳಕ್ ಒಂದ್ಸಲ ಮನ್ಸಿಗೆ ಬಹಳ ಫೀಲ್ ಆಗ್ತದೆ ಕೇಳಕ್. ಹಂಗಾಗಿ ಆ ಗೀತೆ ಬಹಳ ಇಷ್ಟಪಡ್ತೀನಿ.
1: ಓಕೆ, ಸಿನಿಮಾ ನೋಡಿದೀರಾ?
0: ಏನ್ರಿ ಮೇಡಮ್,
1: ಸಿನಿಮಾ ನೋಡಿದೀರಿಯಾ?
0: ನೋಡಿದ್ರಿ ಮೇಡಮ್.
1: ಓಕೆ, ಏನ್ ಮಾಡ್ಕೊಂಡಿರೋದು ತಾವು?
0: ನಮ್ದು ಇದೇ ಕ್ರಿಕೆಟ್ ವ್ಯಾಪಾರ ಮಾಡ್ತೀವ್ರಿ.
1: ಓಕೆ, ಜೊತೆ ಜೊತೆಗೆ
0: ಕಿಟಕಿ ಅದ ಅಂತಲ್ಲ, ನಮ್ ಕಟ್ಟಿಗೆ ವ್ಯಾಪಾರ ಮಾಡ್ತೀರಿ.
1: ಯಾವ ನಮ್ಮ ಆಕಾಶವಾಣಿಯ ಯಾವ ಕಾರ್ಯಕ್ರಮ ಇಷ್ಟ ನಿಮ್ಗೆ?
0: ಅದು ದುರ್ಗೋದಯ ಅಂತ ಯಾವ್ದೋ ಒಂದ್ ಕಾರ್ಯಕ್ರಮ ಬಹಳ ಇಷ್ಟ ಆಗ್ತದೆ.
1: ಅಂದ್ರೆ ಬೆಳಗಿನ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ? ತಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ತಮ್ಗೆ.
0: ನಮಸ್ತೆ.
1: ಮನಿ, ಇದೀಗ ಗೀತೆ ಕೇಳೋಣ ಗಂಗಾ ಯಮುನಾ ಚಿತ್ರದಿಂದ. ಗೀತೆನ ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಗೀತೆಗೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿದ್ಯಾಸಾಗರ್ ಅವರ ಸಂಗೀತವಿದೆ.

0: ಸ್ನೇಹಿತರೆ, ನಮ್ಮ ಕೇಳುಗರೊಂದಿಗೆ ಮಾತನಾಡ್ತಾ ಸಮಯ ಹೋಗಿದೆ ಗೊತ್ತಾಗ್ತಿಲ್ಲ. ಇನ್ನೇನು ಇನ್ನೊಂದು ಕರೆ ಸ್ವೀಕರಿಸಿ ಮಾತಾಡುವಂತ ಸಂದರ್ಭ, ಯಾಕಂತಂದ್ರೆ ಇದೀಗ ಸಮಯ ಆಗ್ತಾ ಇದೆ. ಕೊನೆಯ ಕರೆ ಯಾರು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ ನಮಸ್ತೆ.
1: ನಮಸ್ತೆ,
0: ಯಾರಿದು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಓಕೆ ಮಮತಾ, ಹೇಳಿ ಯಾವ ಗೀತೆ ಬೇಕು ನಿಮ್ಗೆ? ಹೌದಾ, ಕನಸುಗಾರದಿಂದ ಯಾವ್ದಾದ್ರೂ ಹಾಕ್ಲಾ? ಓಕೆ, ಖಂಡಿತ. ಕಾರ್ಯಕ್ರಮದ ಕೊನೆಯ ಕರೆ ನಿಮ್ದು, ನೀವು ಒಂದೊಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡಿದ್ರಿ, ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು, ಹೀಗೆ ಭಾಗವಹಿಸ್ತಾ ಇದೆ.
1: ಧನ್ಯವಾದ.
0: ಓಕೆ, ಮಮತಾ ಅವರು ಕನಸುಗಾರ ಚಿತ್ರದಿಂದ ಯಾವ್ದಾದ್ರು ಗೀತೆ ಹಾಕಿ ಅಂತಂದ್ರು. ಬನ್ನಿ ಕೇಳೋಣ ಕನಸುಗಾರ ಚಿತ್ರದ ಒಂದು ಈ ಸುಮಧುರ ಗೀತೆಯನ್ನ.

ಇದುವರೆಗೂ ಜನರಂಜನಿ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ ತಮ್ಮಿಷ್ಟದ ಗೀತೆಯನ್ನು ಕೇಳಿ ಆನಂದಿಸಿದ ನಮ್ಮೆಲ್ಲ ಆತ್ಮೀಯರಿಗೂ ಹಾಗೂ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ಆಕಾಶವಾಣಿ ಚಿತ್ರದುರ್ಗದ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಇದುವರೆಗೂ ಜನರಂಜನಿ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಸಮಯ ಸರಿಯಾಗಿ ಈಗ 8:55. ನೂರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ವಚನಗಳು ಪ್ರಸಾರವಾಗುತ್ತವೆ.
1: ಸ್ಕೂಲ್
2: ಎಲ್ಲ
1: ಹೊಸದೇ ಬೇಕು ಅಂತಿದ್ದಾನೆ.
2: ಓ ಹಾಗಾದ್ರೆ ಫೀಸು ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ವಚನಗಳು ಕನ್ನಡದ ಶ್ರೇಷ್ಠ ಸಾಹಿತ್ಯ. ಈ ವಚನಗಳು ಕನ್ನಡದ ಆಸ್ತಿ. ಇವುಗಳು 12ನೇ ಶತಮಾನದ ಪ್ರಮುಖ ಸಮಾಜ ಸುಧಾರಕ ಚಳವಳಿ ಈ ವಚನ ಸಾಹಿತ್ಯದಿಂದಲೇ ಆಗಿದ್ದು, ಸಮಾಜದ ಅಂಕುಡೊಂಕುಗಳನ್ನು, ಅನಿಷ್ಟ ಪದ್ಧತಿಗಳನ್ನು, ಜಾತಿ ಭೇದ ಬಡವ ಬಲ್ಲಿದ ಎಂಬ ಸಮಾಜದ ಪಿಡುಗುಗಳನ್ನು ತಮ್ಮ ವಚನ ಮಾತ್ರದಿಂದಲೇ ತಿದ್ದಿದವರು ನಮ್ಮ ಬಸವಾದಿ ಶರಣರು. ಇಂತಹ ಶ್ರೇಷ್ಠ ವಚನಗಳನ್ನೀಗ ಕೇಳುವ ಸಮಯ. ಬನ್ನಿ ಆರಂಭದಲ್ಲಿ ಕೇಳೋಣ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಕೇಳಿ ಶಿವನಾಗಮ್ಮಯ್ಯ ವಿರಚಿತ ವಚನಗೀತೆ, ಸಂಗೀತ ಬಾಲಚಂದ್ರ ಅವರ ಧ್ವನಿಯಲ್ಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್.

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಓದುತ್ತಿರುವವರು ಲಿಂಗಾನಂದ ವಿಷಯ ಬಡವರ ಸಬಲೀಕರಣ ಒಂದು ದಶಕದ ಒಳಗೊಳ್ಳುವಿಕೆಯ ಪರಿವರ್ತನೆ ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಕಳೆದ ಒಂದು ದಶಕದಲ್ಲಿ ಭಾರತವು ಬಡತನ ನಿರ್ಮೂಲನೆ ಸಾಮಾಜಿಕ ರಕ್ಷಣೆ ಮತ್ತು ಕಲ್ಯಾಣ ವಿತರಣೆಯಲ್ಲಿ ಗಮನಾರ್ಹ ಪರಿವರ್ತನೆಗೆ ಸಾಕ್ಷಿಯಾಗಿದೆ ಸಾರ್ವಜನಿಕ ನೀತಿಯು ಒಳಗೊಳ್ಳುವಿಕೆ ಪ್ರವೇಶ ಸಾಧ್ಯತೆ ಮತ್ತು ಕೊನೆಯ ಹಂತದ ತಲುಪುವಿಕೆಯ ತತ್ವಗಳಿಂದ ಮಾರ್ಗದರ್ಶಿಸಲ್ಪಟ್ಟಿದೆ ಇದು ಆರ್ಥಿಕ ಬೆಳವಣಿಗೆಯ ಲಾಭಗಳು ಎಲ್ಲರಿಗೂ ಹಂಚಿಕೆಯಾಗುವುದನ್ನು ಖಚಿತಪಡಿಸಿದೆ ಕಳೆದ 12 ವರ್ಷಗಳಲ್ಲಿ ಭಾರತದ ಸುಸ್ಥಿರ ಸಾರ್ವಜನಿಕ ಮಧ್ಯಸ್ಥಿಕೆಗಳು ಅಗತ್ಯ ಸೇವೆಗಳ ಲಭ್ಯತೆಯನ್ನು ವಿಸ್ತರಿಸಿದ್ದು ಹಿಂದುಳಿದ ಕುಟುಂಬಗಳಲ್ಲಿನ ಅಭಾವವನ್ನು ಕಡಿಮೆ ಮಾಡಿವೆ ವಿಸ್ತೃತ ಕಲ್ಯಾಣ ವಿತರಣೆ ಮತ್ತು ಸಾಮಾಜಿಕ ರಕ್ಷಣಾ ಕ್ರಮಗಳ ಮೂಲಕ ಸುಮಾರು 25 ಕೋಟಿ ಜನರು ಬಹು ಆಯಾಮದ ಬಡತನದಿಂದ ಹೊರಬಂದಿದ್ದಾರೆ ಗ್ರಾಮಗಳಲ್ಲಿ ನೀರಿನ ಸಂಪರ್ಕವು 2019ರಲ್ಲಿ 3.23 ಕೋಟಿ ಕುಟುಂಬಗಳಿಂದ ಮೇ 2026ರ ವೇಳೆಗೆ 15.84 ಕೋಟಿ ಕುಟುಂಬಗಳಿಗೆ ಏರಿಕೆಯಾಗಿದೆ 12.11 ಕೋಟಿಗೂ ಹೆಚ್ಚು ಮನೆಯ ಶೌಚಾಲಯಗಳನ್ನು ನಿರ್ಮಿಸಲಾಗಿದ್ದು ಗ್ರಾಮೀಣ ನೈರ್ಮಲ್ಯ ವ್ಯಾಪ್ತಿಯನ್ನು 2014ರ %39ರಿಂದ ಸಾರ್ವತ್ರಿಕ ವ್ಯಾಪ್ತಿಗೆ ಏರಿಸಲಾಗಿದೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು 10.57 ಕೋಟಿಗೂ ಹೆಚ್ಚು ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಿದ್ದು ಮಹಿಳೆಯರ ಆರೋಗ್ಯವನ್ನು ಸುಧಾರಿಸಿದೆ ಮತ್ತು ಮನೆಯೊಳಗಿನ ಮಾಲಿನ್ಯವನ್ನು ಕಡಿಮೆ ಮಾಡಿದೆ ಆಯುಷ್ಮಾನ್ ಭಾರತ್ 43.93 ಕೋಟಿ ಆರೋಗ್ಯ ಕಾರ್ಡುಗಳನ್ನು ವಿತರಿಸಿದ್ದು ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಿಗೆ ಕೈಗೆಟುಕುವ ಆರೋಗ್ಯ ಸೇವೆಯನ್ನು ವಿಸ್ತರಿಸಿದೆ 81 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಖಚಿತಪಡಿಸಿದ್ದು ರಾಷ್ಟ್ರವ್ಯಾಪಿ ಬಡ ಕುಟುಂಬಗಳಿಗೆ ಆಹಾರ ಭದ್ರತೆಯನ್ನು ಬಲಪಡಿಸಿದೆ ಮಹಿಳಾ ಪ್ರಾಥಮಿಕ ಶಾಲಾ ಶಿಕ್ಷಣ ತೊರೆದವರ ಪ್ರಮಾಣ 2013-14ರಲ್ಲಿ %4.6ರಿಂದ 2024-25ರಲ್ಲಿ %0.3ಕ್ಕೆ ತೀವ್ರವಾಗಿ ಇಳಿಕೆಯಾಗಿದೆ ಡಿಜಿಟಲ್ ಆಡಳಿತ ಸುಧಾರಣೆಗಳು ಆಧಾರ್ ಆಧಾರಿತ ಪಡಿತರ ವಿತರಣೆಯನ್ನು ಸಕ್ರಿಯಗೊಳಿಸಿವೆ ಗುರಿ ಆಧಾರಿತ ನೀರು ನೈರ್ಮಲ್ಯ ಮತ್ತು ಜೀವನೋಪಾಯದ ಮಧ್ಯಸ್ಥಿಕೆಗಳ ಮೂಲಕ ಆಕಾಂಕ್ಷಾ ಜಿಲ್ಲೆಗಳು ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಕಲ್ಯಾಣ ವಿತರಣೆಯನ್ನು ಸಹ ವಿಸ್ತರಿಸಲಾಗಿದೆ ಗಮನಾರ್ಹವಾಗಿ ಸರಾಸರಿ ಹಣದುಬ್ಬರವು 2004ರಿಂದ 2014ರ ಅವಧಿಯಲ್ಲಿ %8.1 ಇದ್ದದ್ದು 2014ರಿಂದ 2025ರ ಅವಧಿಯಲ್ಲಿ %5.1ಕ್ಕೆ ಇಳಿಕೆಯಾಗಿದೆ ಇದು ಹೆಚ್ಚಿನ ಬೆಲೆ ಸ್ಥಿರತೆಗೆ ಮತ್ತು ಕುಟುಂಬಗಳ ಕೊಳ್ಳುವ ಶಕ್ತಿಯ ಸುಧಾರಣೆಗೆ ಕೊಡುಗೆ ನೀಡಿದೆ ಅದೇ ಸಮಯದಲ್ಲಿ ಭಾರತದಲ್ಲಿ ಬಹು ಆಯಾಮದ ಬಡತನ 2013-14ರಲ್ಲಿ %29.17 ಇದ್ದದ್ದು 2022-23ರಲ್ಲಿ %11.28ಕ್ಕೆ ತೀವ್ರವಾಗಿ ಇಳಿಕೆ ಕಂಡಿದೆ ಇದು 17.89 ಶೇಕಡವಾರು ಅಂಶಗಳ ಕಡಿತವನ್ನು ಪ್ರತಿಬಿಂಬಿಸುತ್ತದೆ ಈ ಅವಧಿಯಲ್ಲಿ ಸುಮಾರು 25 ಕೋಟಿ ಜನರು ಬಹು ಆಯಾಮದ ಬಡತನದಿಂದ ಹೊರಬಂದಿದ್ದಾರೆ ಈ ಪ್ರಗತಿಯು ಕಲ್ಯಾಣ ಯೋಜನೆಗಳು ಮತ್ತು ಸಾಮಾಜಿಕ ರಕ್ಷಣಾ ಕ್ರಮಗಳ ಬೃಹತ್ ವಿಸ್ತರಣೆಯಿಂದ ಚಾಲಿತವಾಗಿದೆ ಪ್ರಮುಖ ಮಧ್ಯಸ್ಥಿಕೆಗಳಲ್ಲಿ ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಕೈಗೆಟುಕುವ ಆರೋಗ್ಯ ಸೇವೆ ಆಹಾರ ಭದ್ರತೆ ವಸತಿ ಜೀವನೋಪಾಯದ ಬೆಂಬಲ ಮತ್ತು ಡಿಜಿಟಲ್ ಆಡಳಿತ ಸುಧಾರಣೆಗಳು ಸೇರಿವೆ ಸುಧಾರಿತ ಮೂಲಸೌಕರ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯು ಈ ಪ್ರಯತ್ನಗಳನ್ನು ಮತ್ತಷ್ಟು ಬಲಪಡಿಸಿವೆ ಈ ಉಪಕ್ರಮಗಳು ಗ್ರಾಮೀಣ ಮತ್ತು ನಗರ ಭಾರತದಾದ್ಯಂತ ಲಕ್ಷಾಂತರ ಬಡ ಕುಟುಂಬಗಳ ಜೀವನ ಮಟ್ಟವನ್ನು ಹೆಚ್ಚಿಸಿವೆ ಸರ್ಕಾರದ ಮಧ್ಯಸ್ಥಿಕೆಗಳು ಗ್ರಾಮೀಣ ಮತ್ತು ನಗರ ಭಾರತದಾದ್ಯಂತ ನೀರಿನ ಸಂಪರ್ಕ ನೈರ್ಮಲ್ಯ ವ್ಯಾಪ್ತಿ ಎಲ್ಪಿಜಿ ಲಭ್ಯತೆ ಮತ್ತು ಗ್ರಾಮೀಣ ವಿದ್ಯುದೀಕರಣದ ಮೇಲೆ ಕೇಂದ್ರೀಕರಿಸಿವೆ ಈ ಪ್ರಯತ್ನಗಳು ಸುಧಾರಿತ ಜೀವನಮಟ್ಟ ಮಾನವ

ಅಭಿವೃದ್ಧಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಮೂಲಭೂತ ಸೇವಾ ವಿತರಣೆಯ ಕಡೆಗಿನ ವಿಶಾಲ ಪರಿವರ್ತನೆಯನ್ನು ಪ್ರತಿಬಿಂಬಿಸುತ್ತದೆ. ಕಳೆದ ಒಂದು ದಶಕದಲ್ಲಿ ಸ್ವಚ್ಛ ಇಂಧನ, ಸುರಕ್ಷಿತ ಕುಡಿಯುವ ನೀರು ಮತ್ತು ಸುಧಾರಿತ ನೈರ್ಮಲ್ಯಕ್ಕೆ ಪ್ರವೇಶವು ಭಾರತದ ಕಲ್ಯಾಣ ಮತ್ತು ಸಾರ್ವಜನಿಕ ಆರೋಗ್ಯ ಕಾರ್ಯತಂತ್ರದ ಕೇಂದ್ರ ಸ್ತಂಭವಾಗಿ ಹೊರಹೊಮ್ಮಿದೆ. ಬೃಹತ್ ಪ್ರಮಾಣದ ಮಧ್ಯಸ್ಥಿಕೆಗಳು ಜೀವನ ಮಟ್ಟವನ್ನು ಗಮನಾರ್ಹವಾಗಿ ಹೆಚ್ಚಿಸಿವೆ ಮತ್ತು ಆರೋಗ್ಯದ ದುರ್ಬಲತೆಗಳನ್ನು ಕಡಿಮೆ ಮಾಡಿದೆ. ಇದು ವಿಶೇಷವಾಗಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಮಾನವ ಘನತೆಯನ್ನು ಬಲಪಡಿಸಿದೆ. 2019 ಪ್ರಾರಂಭಿಸಲಾದ ಜಲಜೀವನ್ ಮಿಷನ್ ಗ್ರಾಮೀಣ ಕುಟುಂಬಗಳಿಗೆ ಕುಡಿಯುವ ನೀರಿನ ಸಾರ್ವತ್ರಿಕ ಪ್ರವೇಶವನ್ನು ಸಾಂಸ್ಥಿಕಗೊಳಿಸುವ ಒಂದು ಪರಿವರ್ತನಾಶೀಲ ಮೂಲಸೌಕರ್ಯ ಉಪಕ್ರಮವಾಗಿದೆ. ಗ್ರಾಮೀಣ ಮಹಿಳೆಯರು ನೀರನ್ನು ಹೊತ್ತು ತರುವ ದೀರ್ಘಕಾಲದ ಹೊರೆಯನ್ನು ಕಡಿಮೆ ಮಾಡಲು ಈ ಮಿಷನ್ ಅನ್ನು ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮವು ಗ್ರಾಮೀಣ ಜನಸಂಖ್ಯೆಯ ಆರೋಗ್ಯ, ಶೈಕ್ಷಣಿಕ ಸಾಧನೆ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಯಲ್ಲಿ ಮಹತ್ತರವಾದ ಪ್ರಗತಿಯನ್ನು ಸುಗಮಗೊಳಿಸುತ್ತದೆ. ಇದರ ಕಾರ್ಯತಂತ್ರದ ಆದ್ಯತೆಯನ್ನು ಪ್ರತಿಬಿಂಬಿಸುವಂತೆ ಹಣಕಾಸಿನ ಹಂಚಿಕೆಯು 2020-21 ಮತ್ತು 2026-27 ನಡುವೆ ಸುಮಾರು %488 ಹೆಚ್ಚಾಗಿ 67,670 ಕೋಟಿ ರೂಪಾಯಿಗಳನ್ನು ತಲುಪಿದೆ. ಆಗಸ್ಟ್ 2019.23 ಕೋಟಿ ಇದ್ದ ಮನೆಯ ನಲ್ಲಿ ನೀರಿನ ಸಂಪರ್ಕ ಮೇ 2026 ವೇಳೆಗೆ 15.84 ಕೋಟಿಗೆ ಏರಿದೆ. ಇದು ಒಟ್ಟು 19.35 ಕೋಟಿ ಕುಟುಂಬಗಳಲ್ಲಿ %81.87 ವ್ಯಾಪ್ತಿಯನ್ನು ಸೂಚಿಸುತ್ತದೆ. ಇದಲ್ಲದೆ ಹರ್ ಘರ್ ಜಲ್ ಅಭಿಯಾನದಡಿ 2.77 ಲಕ್ಷ ಗ್ರಾಮಗಳು 100% ನಲ್ಲಿ ನೀರಿನ ಸಂಪರ್ಕವನ್ನು ಸಾಧಿಸಿವೆ. ಇದಲ್ಲದೆ ಈ ಉಪಕ್ರಮವು ಆಕಾಂಕ್ಷಾ ಜಿಲ್ಲೆಗಳು ಮತ್ತು ಬ್ಲಾಕ್ಗಳಲ್ಲಿನ ಗುರಿ ಆಧಾರಿತ ಮಧ್ಯಸ್ಥಿಕೆಗಳ ಮೂಲಕ ಅಭಿವೃದ್ಧಿಯ ಅಸಮಾನತೆಗಳನ್ನು ನಿವಾರಿಸಿದೆ. ಆಕಾಂಕ್ಷಾ ಜಿಲ್ಲೆಗಳಲ್ಲಿ ಮನೆಯ ನಲ್ಲಿ ನೀರಿನ ಸಂಪರ್ಕವು ಆಗಸ್ಟ್ 2019 23.62 ಲಕ್ಷ ಇದ್ದದ್ದು ಮೇ 2026 ವೇಳೆಗೆ 2.20 ಕೋಟಿಗೆ ಏರಿದೆ. ಅದೇ ರೀತಿ ಆಕಾಂಕ್ಷಾ ಬ್ಲಾಕ್ಗಳಲ್ಲಿ ಮೇ 2026 ವೇಳೆಗೆ 1.11 ಕೋಟಿ ಕುಟುಂಬಗಳು ನಲ್ಲಿ ನೀರಿನ ಸಂಪರ್ಕವನ್ನು ಪಡೆದಿವೆ. ಈ ವ್ಯವಸ್ಥಿತ ವಿಸ್ತರಣೆಯು ಸಾರ್ವಜನಿಕ ಆರೋಗ್ಯ ಮತ್ತು ಗ್ರಾಮೀಣ ಘನತೆಯನ್ನು ಹೆಚ್ಚಿಸುವ ಬಲವಾದ ಬದ್ಧತೆಯನ್ನು ಉಲ್ಲೇಖಿಸುತ್ತದೆ. ಜಲಜೀವನ್ ಮಿಷನ್ನ ಕಾರ್ಯಾಚರಣೆಯ ಮಾರ್ಗಸೂಚಿಗಳು ಹರ್ ಘರ್ ಜಲ್ ಚೌಕಟ್ಟಿನ ಅಡಿಯಲ್ಲಿ ಗ್ರಾಮಗಳಿಗೆ ಪ್ರಮಾಣೀಕರಣದ ಅವಶ್ಯಕತೆಗಳನ್ನು ನಿರ್ದಿಷ್ಟಪಡಿಸುತ್ತವೆ. ಈ ಸಾಂಸ್ಥಿಕ ಗಮನವು ಕುಡಿಯುವ ನೀರಿನ ಲಭ್ಯತೆಯ ಗಮನಾರ್ಹ ವಿಸ್ತರಣೆಗೆ ಕಾರಣವಾಗಿದೆ. ಪ್ರಮುಖ ಸಮುದಾಯ ಸಂಸ್ಥೆಗಳು ಮತ್ತು ಕುಟುಂಬಗಳಾದ್ಯಂತ ನಲ್ಲಿ ನೀರಿನ ಪ್ರವೇಶದ ಸಮಗ್ರ ಪೂರ್ಣತ್ವವನ್ನು ಸಾಧಿಸಿದ ನಂತರವೇ ಗ್ರಾಮವನ್ನು ಪ್ರಮಾಣೀಕರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ನಲ್ಲಿ ನೀರಿನ ಸಂಪರ್ಕ ಹೊಂದಿರುವ ಶಾಲೆಗಳ ಸಂಖ್ಯೆಯು ಆಗಸ್ಟ್ 2019 29,711 ಇದ್ದದ್ದು ಮೇ 2026 ವೇಳೆಗೆ 9.23 ಲಕ್ಷಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ನಲ್ಲಿ ನೀರಿನ ವ್ಯಾಪ್ತಿ 15,464 9.66 ಲಕ್ಷಕ್ಕೆ ಏರಿಕೆ ಕಂಡಿದೆ. ಇದಲ್ಲದೆ ಗ್ರಾಮ ಪಂಚಾಯಿತಿಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನಲ್ಲಿ ನೀರಿನ ಸಂಪರ್ಕ 3.93 ಲಕ್ಷ ಸಂಸ್ಥೆಗಳನ್ನು ತಲುಪಿದ್ದು ಇಂತಹ ಸೌಲಭ್ಯಗಳ ಪೈಕಿ 77.27% ಒಳಗೊಂಡಿದೆ. ಶುದ್ಧ ಕುಡಿಯುವ ನೀರಿನ ಲಭ್ಯತೆಯು ನೀರಿನಿಂದ ಹರಡುವ ರೋಗಗಳನ್ನು ಕಡಿಮೆ ಮಾಡಿದೆ, ನೈರ್ಮಲ್ಯವನ್ನು ಬಲಪಡಿಸಿದೆ ಮತ್ತು ವಿಶೇಷವಾಗಿ ಮಕ್ಕಳು ಹಾಗೂ ಹದಿಹರೆಯದ ಬಾಲಕಿಯರಿಗೆ ಉತ್ತಮ ಶೈಕ್ಷಣಿಕ ಫಲಿತಾಂಶಗಳನ್ನು ಬೆಂಬಲಿಸಿದೆ. ಸ್ವಚ್ಛ ಭಾರತ ಮಿಷನ್ ನಗರ 2014 ಉದ್ಘಾಟಿಸಲ್ಪಟ್ಟಿದ್ದು ಇದು ಭೌತಿಕ ಮೂಲಸೌಕರ್ಯ ಮತ್ತು ನಡವಳಿಕೆಯ ಬದಲಾವಣೆ ಎರಡನ್ನೂ ಗುರಿಯಾಗಿಸಿಕೊಂಡಿರುವ ಬಹುಮುಖಿ ಕಾರ್ಯತಂತ್ರವಾಗಿದೆ. ಬಯಲು ಶೌಚ ಮತ್ತು ಮಲಹೊರುವ ಪದ್ಧತಿಯನ್ನು ನಿರ್ಮೂಲನೆ ಮಾಡುವುದರ ಜೊತೆಗೆ ಕಳಪೆ ಗುಣಮಟ್ಟದ ನೈರ್ಮಲ್ಯ ಸೌಲಭ್ಯಗಳನ್ನು ಪರಿವರ್ತಿಸುವುದು ಮತ್ತು ಪುರಸಭೆಯ ಘನತ್ಯಾಜ್ಯ ನಿರ್ವಹಣೆಯನ್ನು ಸಾಂಸ್ಥಿಕಗೊಳಿಸುವುದಕ್ಕೆ ಈ ಉಪಕ್ರಮವು ಆದ್ಯತೆ ನೀಡುತ್ತದೆ. ಈ ಪ್ರಮುಖ ಆಂದೋಲನ ಸಾಮಾಜಿಕ ರೂಢಿಗಳನ್ನು ಮೂಲಭೂತವಾಗಿ ಬದಲಾಯಿಸಿದೆ ಮತ್ತು ನೈರ್ಮಲ್ಯ ಮೂಲಸೌಕರ್ಯಕ್ಕಾಗಿ ಬೇಡಿಕೆಯನ್ನು ಹಾಗೂ ಬಳಕೆಯನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಒಡಿಎಫ್ ಎಂದರೆ ಬಯಲು ಶೌಚ ಮುಕ್ತ ಸ್ಥಿತಿಯಾಗಿದೆ. ಈ ಸ್ಥಿತಿಯಲ್ಲಿ ಯಾರೂ ಬಯಲಿನಲ್ಲಿ ಮಲವಿಸರ್ಜನೆ ಮಾಡುವುದಿಲ್ಲ ಮತ್ತು ಪ್ರತಿಯೊಬ್ಬರೂ ಶೌಚಾಲಯಗಳನ್ನು ಬಳಸುತ್ತಾರೆ. ಒಡಿಎಫ್ ಪ್ಲಸ್ ಎಂದರೆ ಆ ಪ್ರದೇಶ ಕೇವಲ ಬಯಲು ಶೌಚ ಮುಕ್ತವಾಗಿರುವುದು ಮಾತ್ರವಲ್ಲದೆ ಅಲ್ಲಿ ಪರಿಣಾಮಕಾರಿಯಾದ ಘನ ಮತ್ತು ದ್ರವ್ಯ ತ್ಯಾಜ್ಯ ನಿರ್ವಹಣೆಯ ವ್ಯವಸ್ಥೆಯೂ ಇರುತ್ತದೆ. ಇದರ ಪರಿಣಾಮವಾಗಿ ಆ ಪ್ರದೇಶದಲ್ಲಿ ಒಟ್ಟಾರೆ ಸ್ವಚ್ಛತೆಯು ಕಣ್ಣಿಗೆ ಕಾಣುವ ಮಟ್ಟದಲ್ಲಿರುತ್ತದೆ. ಮುಂದಿನ ಹಂತವಾಗಿ ಒಡಿಎಫ್ ಪ್ಲಸ್ ಪ್ಲಸ್ ಎಂದರೆ ಆ ಪ್ರದೇಶದಲ್ಲಿರುವ ಎಲ್ಲ ಶೌಚಾಲಯಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ ಮತ್ತು ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಲಾಗುತ್ತಿರುತ್ತದೆ. ಅಷ್ಟೇ ಅಲ್ಲದೆ ಆ ಪ್ರದೇಶದಲ್ಲಿನ ಮಲದ ಕೆಸರು ಮತ್ತು ಒಳಚರಂಡಿ ನೀರನ್ನು ನೇರವಾಗಿ ಚರಂಡಿಗಳಿಗೆ ಅಥವಾ ಜಲಮೂಲಗಳಿಗೆ ಬಿಡುವ ಬದಲಿಗೆ ಸುರಕ್ಷಿತವಾಗಿ ಸಂಸ್ಕರಿಸಲಾಗುತ್ತದೆ.
2014ಕ್ಕಿಂತ ಮೊದಲು ಗ್ರಾಮೀಣ ಭಾರತದಲ್ಲಿ ಸುಮಾರು 55 ಕೋಟಿ ಜನರಿಗೆ ಸೂಕ್ತ ನೈರ್ಮಲ್ಯ ಸೌಲಭ್ಯಗಳ ಕೊರತೆ ಇತ್ತು. ಇದು ಗಂಭೀರ ಸಾರ್ವಜನಿಕ ಆರೋಗ್ಯ ಸವಾಲುಗಳಿಗೆ ಮತ್ತು ಸಾಮಾಜಿಕ ಘನತೆಯ ಕುಸಿತಕ್ಕೆ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ

ಕಾರಣವಾಗಿತ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಅಕ್ಟೋಬರ್ 2014ರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣವನ್ನು ಉದ್ಘಾಟಿಸಲಾಯಿತು. ಈ ಕಾರ್ಯತಂತ್ರದ ಆದ್ಯತೆಯು ಹಣಕಾಸಿನ ಹಂಚಿಕೆಯಲ್ಲಿನ ಶೇಕಡ 83ರಷ್ಟು ಹೆಚ್ಚಳದಲ್ಲಿ ಪ್ರತಿಬಿಂಬಿತವಾಗಿದೆ. ಬಜೆಟ್ ಹಂಚಿಕೆಯು 2014-15ರಲ್ಲಿ 3,929 ಕೋಟಿ ರೂಪಾಯಿನಿಂದ 2026-27ರಲ್ಲಿ 7,192 ಕೋಟಿ ರೂಪಾಯಿಗಳಿಗೆ ಏರಿಕೆ ಕಂಡಿದೆ. ಈ ಮಿಷನ್ ಅಡಿಯಲ್ಲಿ ಇಲ್ಲಿಯವರೆಗೆ 12.11 ಕೋಟಿಗೂ ಹೆಚ್ಚು ವೈಯಕ್ತಿಕ ಮನೆಯ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಮೊದಲ ಹಂತದಲ್ಲಿ ನೈರ್ಮಲ್ಯ ವ್ಯಾಪ್ತಿಯು 2014ರಲ್ಲಿ ಶೇಕಡ 39ರಷ್ಟು ಇದ್ದದ್ದು 2019ರ ವೇಳೆಗೆ ಶೇಕಡ 100ಕ್ಕೆ ಗಮನಾರ್ಹವಾಗಿ ಹೆಚ್ಚಾಯಿತು. ಇದರ ನಂತರ 2019ರಲ್ಲಿ ಭಾರತವನ್ನು ಬಯಲು ಶೌಚಮುಕ್ತ ಎಂದು ಘೋಷಿಸಲಾಯಿತು. ಮಾರ್ಚ್ 2026ರ ವೇಳೆಗೆ 5,00,000ಕ್ಕೂ ಹೆಚ್ಚು ಗ್ರಾಮಗಳು ಒಡಿಎಫ್ ಪ್ಲಸ್ ಮಾದರಿ ಸ್ಥಾನಮಾನವನ್ನು ಪಡೆದುಕೊಂಡಿವೆ. ಗ್ರಾಮೀಣ ಭಾರತದಲ್ಲಿ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಸಮಗ್ರ ಗ್ರಾಮ ಸ್ವಚ್ಛತೆಯನ್ನು ಒಡಿಎಫ್ ಪ್ಲಸ್ ಒಳಗೊಂಡಿದೆ. ಈ ಪ್ರಗತಿಯು ಮೂಲಭೂತ ಸೌಕರ್ಯದಿಂದ ಸಮಗ್ರ ಪರಿಸರ ನೈರ್ಮಲ್ಯದ ಕಡೆಗಿನ ವ್ಯವಸ್ಥಿತ ಬದಲಾವಣೆಯನ್ನು ಉಲ್ಲೇಖಿಸುತ್ತದೆ. ಗ್ರಾಮೀಣ ಭಾರತದಾದ್ಯಂತ ಸಮಗ್ರ ತ್ಯಾಜ್ಯ ನಿರ್ವಹಣಾ ಶಿಷ್ಟಾಚಾರಗಳನ್ನು ಸಾಂಸ್ಥಿಕಗೊಳಿಸಲಾಗಿದೆ. 5.31 ಲಕ್ಷ ಗ್ರಾಮಗಳಲ್ಲಿ ಘನ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳು ಮತ್ತು 5.50 ಲಕ್ಷ ಗ್ರಾಮಗಳಲ್ಲಿ ಬೂದು ನೀರಿನ ನಿರ್ವಹಣಾ ವ್ಯವಸ್ಥೆಗಳು ಸಕ್ರಿಯವಾಗಿವೆ. ಈ ಮೂಲಸೌಕರ್ಯ 5,482 ಬ್ಲಾಕ್ಗಳಲ್ಲಿ ಹರಡಿರುವ 2,415 ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕಗಳಿಂದ ಮತ್ತಷ್ಟು ಬಲಗೊಂಡಿದೆ. ಸ್ವಚ್ಛ ಭಾರತ ಮಿಷನ್ ಸಾಧನೆಯು ಅನಾರೋಗ್ಯ ಮತ್ತು ಮರಣ ಪ್ರಮಾಣದಲ್ಲಿನ ಗಮನಾರ್ಹ ಇಳಿಕೆಯೊಂದಿಗೆ ಸಂಬಂಧ ಹೊಂದಿದೆ. ಇದಲ್ಲದೆ ಗೋಬರ್ಧನ್ ಉಪಕ್ರಮ ತೀವ್ರ ಬೆಳವಣಿಗೆಯನ್ನು ಕಂಡಿದೆ. ಇದು 2018-19ರ ಹಣಕಾಸು ವರ್ಷದಲ್ಲಿ 14 ಕಾರ್ಯನಿರ್ವಹಣಾ ಬಯೋಗ್ಯಾಸ್ ಸ್ಥಾವರಗಳಿಂದ ಮೇ 2026ರ ವೇಳೆಗೆ 1,213ಕ್ಕಿಂತ ಹೆಚ್ಚು ಸ್ಥಾವರಗಳಿಗೆ ವಿಸ್ತರಿಸಿದೆ. ತ್ಯಾಜ್ಯ ನಿರ್ವಹಣಾ ಮೂಲಸೌಕರ್ಯ ಮತ್ತು ಜೈವಿಕ ಶಕ್ತಿ ಉತ್ಪಾದನೆಯ ಈ ವ್ಯವಸ್ಥಿತ ಏಕೀಕರಣ ವೃತ್ತಾಕಾರದ ಆರ್ಥಿಕತೆಯತ್ತ ದೃಢವಾದ ಪರಿವರ್ತನೆಯನ್ನು ಉಲ್ಲೇಖಿಸುತ್ತದೆ. ಸಾರ್ವತ್ರಿಕ ಇಂಧನ ಲಭ್ಯತೆಗಾಗಿ ಭಾರತದ ಸಮಗ್ರ ಕಾರ್ಯತಂತ್ರವು ಸ್ವಚ್ಛ ಅಡುಗೆ ಇಂಧನ, ರೂಫ್ಟಾಪ್ ಸೋಲಾರ್ ಅಳವಡಿಕೆ ಮತ್ತು ಸಂಪೂರ್ಣ ಗ್ರಾಮೀಣ ವಿದ್ಯುದೀಕರಣದ ಮೇಲೆ ಕೇಂದ್ರೀಕರಿಸುತ್ತದೆ. 2016ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಲ್ಲಿ ಸಾಂಪ್ರದಾಯಿಕ ಅಡುಗೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತದೆ. ಈ ಯೋಜನೆಯು ಬಡ ಕುಟುಂಬಗಳ ವಯಸ್ಕ ಮಹಿಳಾ ಫಲಾನುಭವಿಗಳಿಗೆ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಮತ್ತು ರೀಫಿಲ್ ಬೆಂಬಲವನ್ನು ಒದಗಿಸುತ್ತದೆ. ಪಿಎಂಯುವೈ ಮನೆಯೊಳಗಿನ ವಾಯುಮಾಲಿನ್ಯವನ್ನು ಮತ್ತು ಜೈವಿಕ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮೂಲಕ ಗ್ರಾಮೀಣ ಆರೋಗ್ಯ ಮತ್ತು ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸಿದೆ. ಈ ಯೋಜನೆಯು ಮಹಿಳೆಯರ ಕಷ್ಟವನ್ನು ಕಡಿಮೆ ಮಾಡುತ್ತದೆ, ಅಲ್ಲದೆ ಪರಿಸರ ಸಂರಕ್ಷಣೆಗೆ ಬೆಂಬಲ ನೀಡುತ್ತದೆ ಮತ್ತು ಪೌಷ್ಟಿಕಾಂಶದ ಫಲಿತಾಂಶಗಳನ್ನು ಸುಧಾರಿಸುತ್ತದೆ. ಮೇ 2026ರ ಹೊತ್ತಿಗೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಮಹಿಳೆಯರಿಗೆ 10.57 ಕೋಟಿಗೂ ಹೆಚ್ಚು ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. ಪರಿಣಾಮವಾಗಿ ದೇಶದಲ್ಲಿ ಎಲ್ಪಿಜಿ ಸಂಪರ್ಕಗಳ ಒಟ್ಟು ಸಂಖ್ಯೆಯು 2014ರಲ್ಲಿ 14.52 ಕೋಟಿಯಿಂದ 2026ರಲ್ಲಿ 33.39 ಕೋಟಿಗೆ ಏರಿಕೆಯಾಗಿದೆ. 2024ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯು ಸೋಲಾರ್ ಮೇಲ್ಛಾವಣಿ ಸೌರಶಕ್ತಿ ವ್ಯವಸ್ಥೆಗಳ ಅಳವಡಿಕೆಯನ್ನು ಉತ್ತೇಜಿಸುತ್ತದೆ. ಇದು ಮನೆಯ ಸೌರವಿದ್ಯುತ್ ಸ್ಥಾಪನೆಗಳಿಗೆ ಸಬ್ಸಿಡಿಗಳನ್ನು ಒದಗಿಸುತ್ತದೆ ಮತ್ತು ತಿಂಗಳಿಗೆ 300 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಒದಗಿಸುತ್ತದೆ. ಇದು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೆಚ್ಚುವರಿ ವಿದ್ಯುತ್ತನ್ನು ಮಾರಾಟ ಮಾಡುವ ಮೂಲಕ ಹೆಚ್ಚಿನ ಆದಾಯವನ್ನು ಗಳಿಸಲು ಇದು ಅನುವು ಮಾಡಿಕೊಡುತ್ತದೆ. ಕಲ್ಯಾಣ ಆಧಾರಿತ ಉಪಕ್ರಮವಾಗಿ ಇದು ಇಂಧನ ಸ್ವಾವಲಂಬನೆಯನ್ನು ಬೆಂಬಲಿಸುತ್ತದೆ ಮತ್ತು ಪಳೆಯುಳಿಕೆ ಇಂಧನ ಆಧಾರಿತ ವಿದ್ಯುತ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ಈ ಯೋಜನೆಯ ಮೇಲಿನ ಹೆಚ್ಚುತ್ತಿರುವ ಒತ್ತು ಗಮನಾರ್ಹವಾಗಿದ್ದು 2026-27ರಲ್ಲಿ ಕೇಂದ್ರ ಬಜೆಟ್ ಹಂಚಿಕೆಯು 22,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಆರಂಭಿಕ ಹಂಚಿಕೆಯು 2024-25ರಲ್ಲಿ 6,250 ಕೋಟಿ ರೂಪಾಯಿ ಆಗಿತ್ತು. ಏಪ್ರಿಲ್ 2026ರ ಹೊತ್ತಿಗೆ ಈ ಯೋಜನೆಯು 36.8 ಲಕ್ಷ ಕುಟುಂಬಗಳಿಗೆ ಪ್ರಯೋಜನವನ್ನು ನೀಡಿದೆ. ಸೋಲಾರ್ ರೂಫ್ಟಾಪ್ ಘಟಕಗಳ ಸಂಖ್ಯೆ ಡಿಸೆಂಬರ್ 2024ರಲ್ಲಿ 6.3 ಲಕ್ಷ ಇದ್ದದ್ದು ಏಪ್ರಿಲ್ 2026ರ ವೇಳೆಗೆ 30 ಲಕ್ಷಕ್ಕೆ ಗಮನಾರ್ಹವಾಗಿ ಏರಿಕೆ ಕಂಡಿದೆ. ಸಾರ್ವತ್ರಿಕ ಗೃಹ ವಿದ್ಯುದೀಕರಣವನ್ನು ಖಚಿತಪಡಿಸಿಕೊಳ್ಳಲು 2017ರಲ್ಲಿ ಪ್ರಧಾನಮಂತ್ರಿ ಸಹಜ್ ಬಿಜ್ಲಿ ಹರ್ ಘರ್ ಯೋಜನೆ ಸೌಭಾಗ್ಯ ಪ್ರಾರಂಭಿಸಲಾಯಿತು. ಇದು ರಾಷ್ಟ್ರವ್ಯಾಪಿ ಎಲ್ಲ ಆಸಕ್ತ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕವನ್ನು ಒದಗಿಸುತ್ತದೆ.

0: ಈ ಯೋಜನೆಯು ಉತ್ತಮ ಆರೋಗ್ಯ ಮತ್ತು ಶೈಕ್ಷಣಿಕ ಫಲಿತಾಂಶಗಳಿಗೆ ಕೊಡುಗೆ ನೀಡಿದ್ದು ಸೀಮೆ ಎಣ್ಣೆಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿದೆ. ಇದು ವಿಶೇಷವಾಗಿ ಮಹಿಳೆಯರಿಗೆ ಒಟ್ಟಾರೆ ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸುತ್ತದೆ. ಈ ಯೋಜನೆಯಡಿಯಲ್ಲಿ ಮಾರ್ಚ್ 2019 ವೇಳೆಗೆ ರಾಷ್ಟ್ರವ್ಯಾಪಿ 100% ಆಸಕ್ತ ಕುಟುಂಬಗಳನ್ನು ವಿದ್ಯುದೀಕರಿಸಲಾಗಿದೆ. ವಿದ್ಯುದೀಕರಣದ ವ್ಯಾಪ್ತಿಯನ್ನು ಮನೆಗಳಿಗೆ ಮಾತ್ರವಲ್ಲ ಬೀದಿಗಳು ಮತ್ತು ಸಮುದಾಯ ಮೂಲಸೌಕರ್ಯಗಳಿಗೂ ವಿಸ್ತರಿಸಲಾಗಿದ್ದು 2014 ಪ್ರಾರಂಭಿಸಲಾದ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯು ಗ್ರಾಮೀಣ ವಿದ್ಯುತ್ ಮೂಲಸೌಕರ್ಯವನ್ನು ಬಲಪಡಿಸುವತ್ತ ಗಮನಹರಿಸಿತು. ಈ ಯೋಜನೆಯು ಕೃಷಿ ಚಟುವಟಿಕೆಗಳಿಗೆ ವಿಶ್ವಾಸಾರ್ಹ ವಿದ್ಯುತ್ ಪೂರೈಕೆಯನ್ನು ಸಹ ಖಚಿತಪಡಿಸುತ್ತದೆ. ಈ ಯೋಜನೆಯಡಿ 2025 ವೇಳೆಗೆ 100% ಗ್ರಾಮ ವಿದ್ಯುದೀಕರಣವನ್ನು ಸಾಧಿಸಲಾಗಿದೆ. ಅಂತಹ ಗುರಿ ಆಧಾರಿತ ಮಧ್ಯಸ್ಥಿಕೆಗಳು ರಾಷ್ಟ್ರವ್ಯಾಪಿ ವಿದ್ಯುತ್ ಪ್ರವೇಶ ಮತ್ತು ಲಭ್ಯತೆಯನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸರಾಸರಿ ದೈನಂದಿನ ವಿದ್ಯುತ್ ಪೂರೈಕೆಯು 2014-15 ಹಣಕಾಸು ವರ್ಷದಲ್ಲಿ 12.5 ಗಂಟೆಗಳಷ್ಟು ಇದ್ದದ್ದು 2025-26 ಹಣಕಾಸು ವರ್ಷದಲ್ಲಿ 22.6 ಗಂಟೆಗಳಿಗೆ ಏರಿಕೆಯಾಗಿದೆ.
1: ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ಸ್ ಕ್ರೀಡಾಪಟು ಸೋನಿಕಾ ಗೌಡ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಜಿಮ್ನಾಸ್ಟ್ ಸೋನಿಕಾ ಗೌಡ ಅವರು. ಈ ಬ್ಯಾಲೆನ್ಸಿಂಗ್ ಗೇಮ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕರಾಗಲು ಹೇಗೆ ಸಾಧ್ಯ ಆಯಿತು ಅನ್ನುವುದರ ಕುರಿತಾಗಿ ಅವರ ಜೊತೆಗೆ ಮಾತನಾಡೋಣ. ಸೋನಿಕಾ ಗೌಡ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ತೆ ಎಲ್ಲರಿಗೂ.
0: ಸೋನಿಕಾ ಅವರೇ, ಹೇಳಿ, ಈ ಡಿಫಿಕಲ್ಟ್ ಮತ್ತು ರಿಸ್ಕಿ ಗೇಮ್ ನಿಮ್ಮ ಜೀವನದ ಭಾಗವಾಗಲು ಕಾರಣ ಏನು? ಎಷ್ಟನೇ ವಯಸ್ಸಿನಲ್ಲಿ ಈ ಆಟದಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡ್ರಿ?
1: 3 ವರ್ಷ ಇದ್ದಾಗ ಜಿಮ್ನಾಸ್ಟಿಕ್ಸ್ ಶುರು ಮಾಡಿದ್ದೆ. ನನ್ನ ಅಣ್ಣ ಇದ್ದಾರೆ, ಅವ್ರ ಜೊತೆ ಶುರು ಮಾಡಿದ್ದೆ. 3 ವರ್ಷದಿಂದ 5 ವರ್ಷ ತನಕ ಸುಮ್ನೆ ಅವನ ಜೊತೆ ಹೋಗಿ ಆಟ ಆಡ್ತಿದ್ದೆ. ಆಮೇಲೆ 5 ವರ್ಷ ಆದ್ಮೇಲೆ ಮನೋಹರ್ ಕಾಮತ್ ಸರ್ ಹತ್ರ ಜಾಯ್ನ್ ಆದೆ, ಜಯನಗರ್ ಅಲ್ಲಿ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಅಂತ. ಆ ಅಕಾಡೆಮಿಲಿ ಜಾಯ್ನ್ ಆದ್ಮೇಲಿಂದ ನನ್ನ ಜಿಮ್ನಾಸ್ಟಿಕ್ಸ್ ಜರ್ನಿ ಸ್ಟಾರ್ಟ್ ಆಯ್ತು. ಸರ್ ಹೆಂಗಂದ್ರೆ ತುಂಬಾ ಸ್ಟ್ರಿಕ್ಟ್, ತುಂಬಾ ಡಿಸಿಪ್ಲಿನ್, ತುಂಬಾ ಪಂಚುಯಲ್, ಆ ಎಲ್ಲ ನಮ್ ಜೀವನದಲ್ಲಿ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ.
0: ಈ ಜಿಮ್ನಾಸ್ಟಿಕ್ ಕ್ರೀಡೆನೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬೇರೆ ಬೇಕಾದಷ್ಟು ಕ್ರೀಡೆಗಳಿದ್ದು ಅದು ನಿಮ್ಮನ್ನ ಆಕರ್ಷಣೆ ಮಾಡ್ಲಿಕ್ಕೆ ಕಾರಣ ಏನು?
1: ಅದೇನಕ್ಕಂದ್ರೆ ಮೊದ್ಲು ನಾನು ಡಾನ್ಸ್ ಮಾಡ್ತಿದ್ದೆ. ಅಲ್ಲಿ ಆ ಸರ್ ಏನಂದಿದ್ರು ಫ್ಲೆಕ್ಸಿಬಿಲಿಟಿ ಎಲ್ಲ ಬೇಕು ಅಂತ. ಒಂದ್ಸರಿ ಜಿಮ್ನಾಸ್ಟಿಕ್ ಜಾಯಿನ್ ಮಾಡಿ ಅದರಿಂದ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಆಮೇಲೆ ಮತ್ತೆ ಡಾನ್ಸ್ ಕಂಟಿನ್ಯೂ ಮಾಡ್ಬೋದಂತ. ನಮ್ಮಅಮ್ಮ ಫಸ್ಟ್ ಜಿಮ್ನಾಸ್ಟಿಕ್ ಜಾಯಿನ್ ಮಾಡಿಸ್ರು, ಅದಾದ್ಮೇಲಿಂದ ಡಾನ್ಸ್ ಬೇಡ ಇದೆ ಕಂಟಿನ್ಯೂ ಆಗ್ಲಿ ಅಂತ ಹಂಗೆ ಕಂಟಿನ್ಯೂ ಮಾಡಿದ್ವಿ.
0: ಒಂಚೂರು ನಿಮ್ಗೆ ಲಯ ತಪ್ಪಿದ್ರೆ ಬೆನ್ನು ಅಥವಾ ಕಾಲಿಗೆ ಪೆಟ್ಟಾಗುವ ಸಂಭವ ಜಾಸ್ತಿ ಈ ಆಟದಲ್ಲಿ.
1: ತುಂಬಾ ಜಾಸ್ತಿ.
0: ಹೌದು. ಪಾಲಕರು ಹೇಗೆ ಪ್ರೋತ್ಸಾಹ ನೀಡಿದ್ರು?
1: ಇಲ್ಲಿ ಜಿಮ್ನಾಸ್ಟಿಕ್ ಅಲ್ಲಿ ತುಂಬಾ ಏನ್ ಇಂಪಾರ್ಟೆಂಟ್ ಅಂದ್ರೆ ನಮ್ ಮೈಂಡ್. ಮ್ಯಾಮ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ ಮೈಂಡ್ ಕಾನ್ಸಂಟ್ರೇಟ್ ಆಗಿಟ್ರೇನೆ ನಾವು ಜಿಮ್ನಾಸ್ಟಿಕ್ ನ ನೀಟಾಗಿ ಮಾಡಕ್ ಆಗತ್ತಿಲ್ಲ ಅಂದ್ರೆ ಇಂಜುರೀಸ್ ತುಂಬಾ ಆಗೋ ಸಾಧ್ಯತೆ ಇದೆ ಜಿಮ್ನಾಸ್ಟಿಕ್ಸ್ ಅಲ್ಲಿ. ನಾವು ಮಾಡ್ಬೇಕಾದ್ರೆ ನಮ್ ಫ್ರೆಂಡ್ಸ್ ಆಗಿರ್ಲಿ ಯಾರೇ ಆಗಿರ್ಲಿ ಅವ್ರ ಮೋಟಿವೇಶನ್ ಕೊಡ್ತಾರಲ್ವಾ, ಅದು ನಮ್ಗಿನ್ನೂ ಹೈ ಆಗಿ ಹೋಗತ್ತೆ. ಅದು ಲೈಕ್ ಮಾಡ್ಬೇಕು ಅದು ಅಂತ ಆಮೇಲೆ ಕಾನ್ಸಂಟ್ರೇಟ್ ಬರುತ್ತೆ, ಇದು ಕಲಿಬೇಕು ನಾವು, ಲೈಕ್ ಸಾಧಿಸ್ಬೇಕು ಏನಾದ್ರು ಇದ್ರಲ್ಲಿ ಅಂತ. ಫ್ರೆಂಡ್ಸ್ ಇರೋದು ತುಂಬಾ ಇಂಪಾರ್ಟೆಂಟ್ ಜಿಮ್ನಾಸ್ಟಿಕ್ ಅಲ್ಲಿ. ಅವರಿಂದಾನೇ ಅರ್ಧ ಕಾನ್ಸಂಟ್ರೇಟ್ ಮೈಂಡ್ ಸೆಟ್ ಇದು ಮಾಡ್ಬೇಕು ಅನ್ನೋದು ಅವರಿಂದಾನೇ ಬರುತ್ತೆ. ಆಮೇಲೆ ನಮ್ ಕೋಚ್ ಇದಾರೆ, ಅವ್ರು ತುಂಬಾ ಲೈಕ್ ಮಾಡೋಕ್ಕೂ ಮುಂಚೆ ಹೆಂಗ್ ಮಾಡ್ಬೇಕು, ಮೈಂಡ್ ಎಲ್ಲಿರ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬಾರ್ದು ಅನ್ನೋದು ತುಂಬಾ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆತರ. ಸೊ ಅದರಿಂದ ಅಭ್ಯಾಸ ಆಗಿ ಮಾಡ್ತೀವಿ.
0: ಅಪ್ಪ ಅಮ್ಮ ಮೊದ್ಲಿಗೆ ಬೇಡ ಅಂತ ಹೇಳಿಲ್ಲ?
1: ಇಲ್ಲ ಆತರ ಹೇಳೇ ಇಲ್ಲ. ಆಕ್ಚುಲಿ ನನ್ ಜಿಮ್ನಾಸ್ಟಿಕ್, ನಮ್ಮ ಅಣ್ಣನು ಜಿಮ್ನಾಸ್ಟಿಯ ಮ್ಯಾಮ್, ಅವನು

0: ಇಂಟರ್ನ್ಯಾಷನಲ್ ಎಲ್ಲ ರೆಪ್ರೆಸೆಂಟ್ ಮಾಡೋವನ ರೂಪೇಶ್ ಗೌಡ ಅಂತ. ಆಕ್ಚುಲಿ ಇನಿಷಿಯೇಟಿವ್ ತಗೊಂಡಿದ್ದು ಜಿಮ್ನಾಸ್ಟಿಕ್ ಜಾಯಿನ್ ಮಾಡ್ಸಕ್ಕೆ ನಮ್ಮ ಅಮ್ಮ ಏನೇನ್ ಸಾಧಿಸ್ಬೇಕೋ ಅದನ್ ಬಿಟ್ಟು ಅವ್ರ ಕೆಲ್ಸನೆಲ್ಲ ಬಿಟ್ಟು ದಿನ ನಮ್ಗೆ ಡ್ರಾಪ್ ಮಾಡೋದು ಬರೋದು ಎಲ್ಲ ಅವರೇ ಮಾಡಿದ್ವಿ. ಆಮೇಲೆ ನಮ್ಮ ಅಪ್ಪ ತುಂಬಾ ಸಪೋರ್ಟಿವ್ ಇದ್ರು ಇದ್ರಲ್ಲಂತೂ. ಯಾವ ಕಾಂಪಿಟೇಷನ್ಗು ಯಾವತ್ತು ಪ್ರಾಕ್ಟೀಸ್ಗು ಬೇಡ ಈತರ ಹೋಗ್ಬೇಡ ಅದು ಇದು ಏನು ಅಂದಿಲ್ಲ. ನಮ್ ಫ್ಯಾಮಿಲಿಲಿ ಆಕ್ಚುಲಿ ಎಲ್ಲಾರು ಬೈತಿದ್ರು ನಮ್ಮ ಅಪ್ಪ ಅಮ್ಮಂಗೆ, ಇವಳ ಹುಡುಗಿ ಏನಕ್ಕೆ ಇವಳಿಗೆ ಸೇರಿಸ್ತೀಯ, ಇವಳಿಗೇನಾದ್ರು ಬಿದ್ರೆ ಏನಾದ್ರು ಆದ್ರೆ ಏನಾಗ್ಬೋದು ಅಂತ,
1: ಮುಂದೆ
0: ಏನು ಆಗ್ಬೋದು ಅಂತ. ಬಟ್ ಅದನ್ನ ಅಪ್ಪ ಅಮ್ಮ ಯಾರು ತಲೆ ಕೆಡ್ಸ್ಕೊಂಡಿರ, ಏನಾದ್ರು ಸಾಧಿಸ್ಬೇಕು ನಮ್ ಮಕ್ಳುನ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಸಪೋರ್ಟ್ ಮಾಡಿದಾರೆ ನಮ್ ಪೇರೆಂಟ್ಸ್ ಅಂತೂ.
1: ಹೌದು
0: ನಿಜ, ಅವ್ರದೇ 50% ಇದು ಅಂತ.
1: ನಿಮ್ಗೆ ಜಿಮ್ನಾಸ್ಟಿಕ್ ನಲ್ಲಿ ಆಸಕ್ತಿ ಹೆಚ್ಚಿತ್ತು, ಹಾಗಾಗಿ ಈ ಕ್ರೀಡೆಯಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡ್ರಿ ಅಂತ ಹೇಳಿದ್ರಿ. ನಿಮ್ಮ ಎಷ್ಟನೇ ವಯಸ್ಸಿನಲ್ಲಿ ಜಿಮ್ನಾಸ್ಟಿಕ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸ್ಲಿಕ್ಕೆ ಪ್ರಾರಂಭಿಸಿದ್ರಿ? ನಿಮ್ಮ ಮೊದಲ ಸ್ಪರ್ಧೆಯನ್ನ ನೆನಪಿಸಿಕೊಳ್ಳೋದಾದ್ರೆ?
0: ನಾನು ಮೊದಲು 3 ವರ್ಷ ಇದ್ದಾಗ ಸುಮ್ನೆ ಜಿಮ್ನಾಸ್ಟಿಕ್ ಹೋಗ್ತಿದ್ದೆ. ಆಕ್ಚುಲಿ ಅವಾಗ ಒಂದು ನ್ಯಾಷನಲ್ಸ್ ಬಂದಿತ್ತು ಹೈದರಾಬಾದ್ ಅಲ್ಲಿ, ಅವಾಗ ನಾನು ಇನ್ನೂ 4 ಇಯರ್ಸ್ ಇದ್ದೆ.
1: ಕಾಂಪಿಟೇಷನ್ ಅಂದ್ರೆ ಏನನ್ನೋದೇ
0: ಗೊತ್ತಿರಲಿಲ್ಲ ನಂಗೆ, ಇನ್ನು ಜಿಮ್ನಾಸ್ಟಿಕ್ ಅನ್ನೋದೇ ಏನಂತ ಗೊತ್ತಿರಲಿಲ್ಲ. ಆ ವಯಸ್ಸಲ್ಲಿ ಫಸ್ಟ್ ನಾನು ಕೋರ್ಮಂಗಲದಲ್ಲಿ ಒಂದ್ ಜಿಮ್ನಾಸ್ಟಿಕ್ ಇತ್ತು, ಅಲ್ಲಿ ಹೋಗ್ತಿದ್ದೆ. ಅವಾಗ ಸುಮ್ನೆ ನೋಡೋಣ ಹೆಂಗಿರತ್ತೆ ಕಾಂಪಿಟೇಷನ್ ಅಂತ ಫಸ್ಟ್ ನಾನು ಹೋಗಿದ್ದು ಹೈದರಾಬಾದ್ಗೆ. ಅಲ್ಲಿ ಹೋಗಿ ಎಲ್ಲ ಕಾಂಪಿಟೇಷನ್ ನೋಡಿ ಆಮೇಲೆ ನಮ್ಗೆ ಅನ್ಸ್ತು, ನಾನು ಇವಾಗ ಹೆಂಗ್ ಪ್ರಾಕ್ಟೀಸ್ ಮಾಡ್ತಿರೋ ತರ ಮಾಡ್ತಿದ್ನೋ ಅದ್ರಲ್ಲಿ ನಾನೇನು ಸಾಧಿಸಕ್ಕಾಗಲ್ಲ, ಮಾಡಿದ್ರೆ ಒಂದೊಳ್ಳೆ ಕೋಚ್ ಇರ್ಬೇಕು. ನಮ್ಮಅಮ್ಮ ಎಲ್ಲ ತುಂಬಾ ಅಬ್ಸರ್ವ್ ಮಾಡಿದ್ರು. ಆ ಕಾಂಪಿಟೇಷನ್ ಇನ್ನು ಚಿಕ್ಕ ವಯಸ್ಸು, ಏನು ನೆನಪಿರ್ಲಿಲ್ಲ.
1: ಅಂದ್ರೆ 4ನೇ ವಯಸ್ಸಿನಿಂದ ಕಾಂಪಿಟೇಷನ್ ಪ್ರಾರಂಭ ಆಗುತ್ತಾ, ಹೇಗೆ ಅದು?
0: ಇಲ್ಲ ಆಕ್ಚುಲಿ ಅದು ಸುಮ್ನೆ ನಂಗೆ ಹಂಗೆ ಕಳ್ಸಿದ್ದು. ಆ ಕಾಂಪಿಟೇಷನ್ ಆದ್ಮೇಲೆ ನಾನು ಇಲ್ಲಿ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಮನೋಹರ್ ಕಾಮತ್ ಸರ್ ಇದ್ದಾರೆ ಅವ್ರ ಹತ್ರ ಜಾಯ್ನ್ ಆಗಿದ್ದೆ. ಯಾಕಂದ್ರೆ ತುಂಬಾ ಡಿಸಿಪ್ಲಿನ್
1: ಅಂದ್ರೆ ಅವ್ರು ನೋಡಿದ್ರ ಅಲ್ಲಿ ನಿಮ್ಮ,
0: ಅವ್ರು ನೋಡಿರ್ಲಿಲ್ಲ, ಅವ್ರ ಕ್ಲಬ್ ಇಂದ ಇನ್ ಕೆಲವು ಜನ ಬಂದಿದ್ರು. ಅವಾಗ ಅವ್ರು ನಮ್ಮ ಅಮ್ಮಂಗೆ ಇದನ್ನ ಹೇಳಿದ್ರು, ಈ ತರ ಇಲ್ಲೊಂದಿದೆ ಜಯನಗರ ಅಲ್ಲಿ ಒಂದು ಅಕಾಡೆಮಿ ಇದೆ, ಅಲ್ಲಿ ಸೇರಿಸಿದ್ರೆ ನೀವು ಮುಂದಕ್ಕೆ ಹೋಗ್ಬೋದು ಅಂತ ಅವಾಗ ನಮ್ಮ ಅಮ್ಮಂಗೆ ಹೇಳಿದ್ದು. ಆಮೇಲೆ ವಾಪಸ್ ಬಂದ್ಮೇಲೆ ಇಲ್ಲಿಗೆ ಸೇರಿಸಿದ್ರು ನನಗೆ.
1: ಹಾಗೆ 2023 ಜೂನಿಯರ್ ಅಕ್ರೋಬೆಟಿಕ್ ಜಿಮ್ನಾಸ್ಟಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ವುಮೆನ್ ಫೇರ್ ಬ್ಯಾಲೆನ್ಸಿಂಗ್ ನಲ್ಲಿ ಸಿಲ್ವರ್ ಮೆಡಲ್, ಫೇರ್ ಡೈನಾಮಿಕ್ ಮತ್ತು ಫೇರ್ ಕಂಬೈನ್ ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರಿ. ಜಿಮ್ನಾಸ್ಟಿಕ್ ನಲ್ಲಿ ಈ ಇವೆಂಟ್ಸ್ ಕುರಿತಾಗಿ ಹೇಳಿ.
0: ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ಸ್, ಲೈಕ್ ಜಿಮ್ನಾಸ್ಟಿಕ್ಸ್ ಅಲ್ಲಿ ಎಷ್ಟೋ ಡಿಸಿಪ್ಲಿನ್ ಇದೆ. ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್, ಅಕ್ರೋಬಾಟಿಕ್ಸ್, ರಿದಮಿಕ್ ಜಿಮ್ನಾಸ್ಟಿಕ್ಸ್, ಏರೋಬಿಕ್ ಜಿಮ್ನಾಸ್ಟಿಕ್, ಟಂಬ್ಲಿಂಗ್ ಜಿಮ್ನಾಸ್ಟಿಕ್ ಅಂತ. ಇವಾಗ ಇದ್ರಲ್ಲಿ ನಾನು ಸೂರತ್ಲ್ಲಿ ನ್ಯಾಷನಲ್ಸ್ ಅಲ್ಲಿ ಮಾಡಿದ್ದು ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್. ಅದರಲ್ಲಿ ವುಮೆನ್ಸ್ ಪೇರ್ ಅಂದ್ರೆ ಇಬ್ರು ಹುಡುಗಿರ್ ಮಾಡೋದು, ಒಬ್ಳು ಹುಡುಗಿ ನನ್ಕಿಂತ ಚಿಕ್ಕವಳು, ಅವಳು ನನ್ ಮೇಲೆ ಜಿಮ್ನಾಸ್ಟಿಕ್ಸ್ ಮಾಡೋದು. ಬ್ಯಾಲೆನ್ಸ್ ಅಂದ್ರೆ ಇವಾಗ ಬರೀ ಒಂದ್ ಪೊಸಿಷನ್ ಹೋಗಿ ಹೋಲ್ಡ್ ಮಾಡ್ಬೇಕು, ಅಲ್ಲಿ ಒಂದ್ 4 ಸೆಕೆಂಡ್ಸ್ ಹೋಲ್ಡ್ ಮಾಡ್ಬಿಟ್ಟು ಆಮೇಲೆ ಡ್ರಾಪ್ ಮಾಡ್ಬೇಕು. ಇವಾಗ ನನ್ ಕೈ ಮೇಲೆ ಬರ್ತಾಳೆ, ಅಲ್ಲಿ ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತಾಳೆ, ಮಾಡಿ ಒಂದ್ 3 ಸೆಕೆಂಡ್ಸ್ ಡ್ರಾಪ್ ಮಾಡಿ ವಾಪಸ್ ಬರ್ಬೇಕು. ಆತರನೆ ಬೇರೆ ಬೇರೆ ಎಲಿಮೆಂಟ್ಸ್ ಇರತ್ತೆ, ಅದು ಬ್ಯಾಲೆನ್ಸ್ ಅಂದ್ರೆ. ಬ್ಯಾಲೆನ್ಸ್ ಅಲ್ಲಿ ನಂಗೆ ಸಿಲ್ವರ್ ಬಂದಿತ್ತು. ಇವಾಗ ವುಮೆನ್ಸ್ ಪೇರ್ ಅಲ್ಲಿ ಡೈನಾಮಿಕ್ ಅಂದ್ರೆ ನಮ್ ಮೇಲ್ ನಿಂತ್ಕೊಂಡು ನಾನು ಇವಾಗ ಕೈಯಲ್ಲಿ ನಿಂತಿರ್ತಾಳೆ, ಎಸ್ದೆ ಅಲ್ಲಿಂದ ಅವಳು ಏನಾದ್ರು ಬ್ಯಾಕ್ ಸಾಲ್ಟ್ ಫ್ರಂಟ್ ಸಾಲ್ಟ್ ಆತರ ಮಾಡಿ ಕೆಳಗ್ ಲ್ಯಾಂಡ್ ಆಗಿ, ಅದಕ್ಕೆ ಡೈನಾಮಿಕ್ ಅಂತಾರೆ. ಕಂಬೈನ್ ಅಂದ್ರೆ ಬ್ಯಾಲೆನ್ಸ್ ಮತ್ತೆ ಡೈನಾಮಿಕ್ ಎರಡು ಮಿಕ್ಸ್ ಆಗಿರತ್ತೆ. ಇವಾಗ ಬ್ಯಾಲೆನ್ಸ್ ಅಲ್ಲಿ ನಾವು ಬರೀ 5 ಎಲಿಮೆಂಟ್ಸ್ ಮಾಡ್ಬೇಕು, ಡೈನಾಮಿಕ್ ಅಲ್ಲೂ 5 ಎಲಿಮೆಂಟ್ಸ್ ಮಾಡ್ಬೇಕು. ಕಂಬೈನ್ ಹೆಂಗಂದ್ರೆ 3 ಬ್ಯಾಲೆನ್ಸ್ 3 ಡೈನಾಮಿಕ್ ಆತರ ಕಂಬೈನ್ ಮಾಡ್ಬೇಕು. ಅಕ್ರೋಬಾಟಿಕ್ಸ್ ಅಲ್ಲಿ ಆಕ್ಚುಲಿ ವುಮೆನ್ಸ್ ಪೇರ್ ಅಂತ ಇದೆ, ಮೆನ್ಸ್ ಪೇರ್ ಅಂತ ಇದೆ, ಮಿಕ್ಸ್ ಪೇರ್ ಅಂದ್ರೆ ಒಂದ್ ಹುಡುಗ ಹುಡುಗಿ ಮಾಡೋದು, ಆಮೇಲೆ ವುಮೆನ್ಸ್ ಗ್ರೂಪ್ ಅಂತ ಇದೆ, 3 ಹುಡುಗಿಯರ್ ಮಾಡೋದು, ಮೆನ್ಸ್ ಗ್ರೂಪ್ ಇದೆ, 4 ಹುಡುಗರು ಮಾಡೋದು. ಅದ್ರಲ್ಲಿ ನಾನು ವುಮೆನ್ಸ್ ಪೇರ್ ಮಾಡೋದು. ನಾನು ಮತ್ತೆ ಫಸ್ಟ್ ನನ್ನ ಪಾರ್ಟ್ನರ್ ಇದ್ದು ವೈಷ್ಣವಿ ಆಚಾರ್ಯ ಅಂತ, ಇವಾಗ ಜಾನ್ವಿ ಗೌಡ.
1: ನ್ಯಾಷನಲ್ ಚಾಂಪಿಯನ್ಶಿಪ್ ಗೆ ಆಯ್ಕೆ ಆಗುವ ಪೂರ್ವದಲ್ಲಿ ಸ್ಟೇಟ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರ, ಹೇಗೆ ಆಯ್ಕೆ ಮಾಡಿದ್ರಿ ಇದನ್ನ?
0: ಈ ನ್ಯಾಷನಲ್ ಚಾಂಪಿಯನ್ಶಿಪ್ ಮುಂಚೆ ಲೈಕ್ ಕರ್ನಾಟಕದಲ್ಲೇ ಸೆಲೆಕ್ಷನ್ಸ್ ನಡೆಯುತ್ತೆ, ಅಲ್ಲಿ ಸೆಲೆಕ್ಟ್ ಆಗೋದು ಈಸಿನೇ ಆಕ್ಚುಲಿ. ಯಾಕಂದ್ರೆ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ಸ್ ಅಷ್ಟೊಂದು ಯಾರು ಮಾಡಲ್ಲ ಕರ್ನಾಟಕದಲ್ಲಿ, ಬೆಂಗಳೂರಲ್ಲೇ ಜಾಸ್ತಿ ಮಾಡೋದು. ಸೊ ನಮ್ಗೆ ಸೆಲೆಕ್ಟ್ ಆಗೋದಂತ ಕಷ್ಟ ಅಂತ ಏನಿರ್ಲಿಲ್ಲ.
1: ಯಾಕೆ ಜಾಸ್ತಿ ಜನ ಇದನ್ನ ಮಾಡಲ್ಲ? ಬ್ಯಾಲೆನ್ಸ್ ಏನಾದ್ರೂ ತಪ್ಪಿದ್ರೆ ಕೈ ಕಾಲಿಗೆ ಪೆಟ್ಟ
0: ಅಂದ್ರೆ, ಇದು ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಸರಿಯಾಗಿರೋ ಕೋಚಸ್ ಬೇಕು ಆಕ್ಚುಲಿ. ಆಮೇಲೆ ಕರ್ನಾಟಕದಲ್ಲಿ ನಂಗನ್ಸೋ ಪ್ರಕಾರ ಅಷ್ಟು ಕೋಚಸ್ ಲೈಕ್ ಹೆಲ್ಪ್
1: ಮಾಡಲ್ಲ,
0: ಕಾಂಪಿಟೇಷನ್ ಲೆವೆಲ್ ಗೆ ಮಾಡಲ್ಲ. ಅವ್ರಿಗೆ ಲೈಕ್ ಎಷ್ಟು ಬೇಕೋ ಸುಮ್ನೆ ಬೇಸಿಕ್ಸ್ ಹೇಳ್ಕೊಡ್ತಾರೆ, ಕಾಂಪಿಟೇಷನ್ ಲೆವೆಲ್ ಗೆ

0: ಯಾರು ಟ್ರೈನ್ ಮಾಡಲ್ಲ ಅಂತ. ಬೆಂಗಳೂರಲ್ಲಿ ನಮ್ ಕೋಚ್ ಎಲ್ಲದಕ್ಕೂ ಮಾಡ್ತಾರೆ.
1: ನ್ಯಾಷನಲ್ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ನಿಮ್ದು ಅಲ್ಲಿ ಪದಕಗಳನ್ನ ತಗೊಂಡ್ರಿ, ಹೇಗಿತ್ತು ಅನುಭವ ಅದು? ಅಂದ್ರೆ ನಿಮ್ಮ ಮೊದಲ ನ್ಯಾಷನಲ್ ಲಾ ಇದು ಹೇಗೆ?
0: ಇಲ್ಲ ಇಲ್ಲ, ನಾನು ಮೊದಲು ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಮಾಡ್ತಿದ್ದೆ. ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಂದ್ರೆ ಇದು ಇಂಡಿವಿಜುವಲ್, ಈ ತರ ಆಕ್ರೋಬಾಟಿಕ್ಸ್ ತರ ಇಬ್ರಿಬ್ರು ಮಾಡೋದು ಆತರ ಎಲ್ಲ. ಆರ್ಟಿಸ್ಟಿಕ್ ಅಲ್ಲಿ ಬರೀ ಇಂಡಿವಿಜುವಲ್ ಗೇಮ್ ಅದು. ಇವಾಗ ಆರ್ಟಿಸ್ಟಿಕ್ ವುಮೆನ್ಸ್ ಅಲ್ಲಿ ಹೆಂಗಿರತ್ತೆ ಅಂದ್ರೆ ಫೋರ್ ಆಪರೇಟರ್ಸ್ ಇರುತ್ತೆ. ಒಂದು ಬೀಮ್, ಬ್ಯಾಲೆನ್ಸಿಂಗ್ ಬೀಮ್, ಇನ್ನೊಂದು ಫ್ಲೋರ್, ಇನ್ನೊಂದು ಟೇಬಲ್ ವಾಲ್ಟ್, ಇನ್ನೊಂದು ಅನಿವನ್ ಬಾರ್ಸ್ ಅಂತ. ಈ ತರ ನಾಲ್ಕು ಆಪರೇಟರ್ಸ್ ಇರುತ್ತೆ. ಆದ್ರೆ ಎಲ್ಲಾದ್ರಲ್ಲೂ ಮಾಡ್ಬೇಕು. ಬಟ್ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಏನಂದ್ರೆ ಇಂಡಿಯಾದಲ್ಲಿ ತುಂಬಾ ಕಷ್ಟ, ತುಂಬಾ ಕಾಂಪಿಟೇಟರ್ಸ್ ಇದಾರೆ. ಇವಾಗ ಸಿಮೋನ್ ಬೈಲ್ಸ್ ಇದಾರೆ ನೋಡಿ, ಅವರು ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ಮಾಡೋದು ಆಕ್ಚುಲಿ. ಸೊ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಷ್ಟ ನಂಗೆ ಆಗ್ತಿರ್ಲಿಲ್ಲ ಅಂತ. ನಾನು ಆಕ್ಚುಲಿ ಆಕ್ರೋಬ್ಯಾಟಿಕ್ಸ್ ಅಲ್ಲಿ ನ್ಯಾಷನಲ್ ಮುಂಚೆ ನಾನು ಇಂಟರ್ನ್ಯಾಷನಲ್ ಫಸ್ಟ್ ಮಾಡಿದ್ದು. ಏಷ್ಯನ್ ಚಾಂಪಿಯನ್ಶಿಪ್ ಸೆಲೆಕ್ಷನ್ಸ್ ಇತ್ತು, ಅದರಲ್ಲಿ ನಮ್ ಕೋಚ್ ಸುಮ್ನೆ ಟ್ರೈ ಮಾಡೋಣ ಅಂತ ಅಂದ್ರು. ಲೈಕ್ ನಾನು ಯಾವತ್ತೂ ಆಕ್ರೋಬ್ಯಾಟಿಕ್ಸ್ ಕಾಂಪಿಟೇಷನ್ ಲೆವೆಲ್ಗೆ ಮಾಡಿರ್ಲಿಲ್ಲ, ಮಾಡಿದ್ದೆ ಬಟ್ ಕಾಂಪಿಟೇಷನ್ ಲೆವೆಲ್ಗೆ ಮಾಡಿರ್ಲಿಲ್ಲ. ಟ್ರೈ ಮಾಡೋಣ ಯಾಕೆ ಅಂತ ಕರ್ನಾಟಕದಿಂದ ಒಂದ್ ನಾಲ್ಕು ಟೀಮ್ ಕಳಿಸಿದ್ರು. ಆ ಸೆಲೆಕ್ಷನ್ ಮಹಾರಾಷ್ಟ್ರ ಅಲ್ಲಿ ನಡೀತು. ಅದೇ ನನ್ ಫಸ್ಟ್ ದೊಡ್ಡ ಆಕ್ರೋಬ್ಯಾಟಿಕ್ ಸೆಲೆಕ್ಷನ್ ಅಂದ್ರೆ ಏಷ್ಯನ್ ಚಾಂಪಿಯನ್. ಅಲ್ಲಿ ನಾವೇನ್ ಅನ್ಕೊಂಡಿದ್ವಿ, ನಾವೇನ್ ಸೆಲೆಕ್ಟ್ ಆಗಲ್ಲ, ಲೈಕ್ ಅಷ್ಟು ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಆಕ್ರೋಬ್ಯಾಟಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ, ಇದೇ ಫಸ್ಟ್ ಟೈಮ್ ನಾವು ಮಾಡ್ತಿರೋದು ಅಂತ ಅನ್ಕೋತಿದ್ವಿ. ಸುಮ್ನೆ ಏನೋ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ವಾಪಸ್ ಬರ್ಬೇಕು ಅಷ್ಟೇ, ಆ ಮೈಂಡ್ ಸೆಟ್ ಅಲ್ಲಿ ಇದ್ವಿ ನಾವು. ನಮ್ ವುಮೆನ್ಸ್ ಪೇರ್ ಅಲ್ಲಿ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ವಿ. ಆಮೇಲೆ ನಾವು ಸೆಲೆಕ್ಟ್ ಆದ್ವಿ ಇಂಟರ್ನ್ಯಾಷನಲ್ ಏಷ್ಯನ್ ಚಾಂಪಿಯನ್ಶಿಪ್ ಗೆ ಸೆಲೆಕ್ಟ್ ಆದ್ವಿ. ಅಲ್ಲಿ ಉಜ್ಬೇಕಿಸ್ತಾನ್ಗೆ ಹೋಗಿದ್ವಿ. ಸೊ ಫಸ್ಟ್ ನಾನು ಆಕ್ರೋಬ್ಯಾಟಿಕ್ ಸ್ಟಾರ್ಟ್ ಆಗಿದ್ದು ಇಂಟರ್ನ್ಯಾಷನಲ್.
1: ಅಂದ್ರೆ ಈಗ ಬೇರೆ ಸ್ಪೋರ್ಟ್ಸ್ ಗಳಲ್ಲೆಲ್ಲ ಏನಿರುತ್ತೆ, ರ್ಯಾಂಕಿಂಗ್ ಮೇಲೆ ತಗೋತಾರೆ, ಆಯ್ಕೆ ಮಾಡ್ತಾರೆ. ಇದ್ರಲ್ಲಿ ಹಾಗಿಲ್ಲ,
0: ಇದ್ರೂ ನಮ್ದು ಎಷ್ಟು ಸ್ಕೋರ್ ಬರುತ್ತೆ ಅಂತ ಅದ್ರ ಮೇಲೆ ಡಿಸೈಡ್ ಆಗತ್ತೆ. ಇವಾಗ
1: ಟ್ರಯಲ್ ಇಟ್ಟಿರ್ತಾರೆ,
0: ಸೆಲೆಕ್ಷನ್. ಇವಾಗ ಏನು ಜಿಮ್ನಾಸ್ಟಿಕ್ ಫೆಡರೇಷನ್ ಅವರು ಇಷ್ಟು ಸ್ಕೋರ್ ಅಂತ ಇಟ್ಟಿರ್ತಾರೆ. ನಮ್ ವುಮೆನ್ಸ್ ಪ್ಲೇಯರ್ ಅವ್ರಿಗೆ 40 ಮೇಲ್ ಬಂದ್ರೆ ಕರ್ಕೊಂಡು ಹೋಗ್ತಾರೆ. ಹಾ, ಅವ್ರ 38 ಬಂದು ಅವ್ರು ಫಸ್ಟ್ ಇದ್ರು ಅವ್ರಿಗೆ ಕರ್ಕೊಂಡು ಹೋಗಲ್ಲ.
1: ಆ ರೀತಿ
0: ಆಯ್ಕೆ ಮಾಡೋದು. ಸೊ ಒಂದ್ ಸ್ಕೋರ್ ಸೆಟ್ ಮಾಡಿರ್ತಾರೆ, ಅದ್ರ ಮೇಲೆ ನಾವೇನಾದ್ರೂ ಬಂದ್ರೆ ಅವಾಗ ನಮ್ನ ಸೆಲೆಕ್ಟ್ ಮಾಡೋದು ಆತರ.
1: ಆ ರೀತಿ ಆಯ್ಕೆಯನ್ನ ಮಾಡ್ತಾರೆ. ಅದೇ ವರ್ಷ ನೀವು ಜೂನಿಯರ್ ಟಂಬ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿಯ ಪದಕ ಪಡೆದುಕೊಂಡ್ರಲ್ಲ. ಈ ಟಂಬ್ಲಿಂಗ್ ಚಾಂಪಿಯನ್ಶಿಪ್ ಅಂದ್ರೆ ಏನು, ಹೇಗಿರುತ್ತೆ ಈ ಸ್ಪೋರ್ಟ್?
0: ಟಂಬ್ಲಿಂಗ್ ಅಂದ್ರೆ ನಾನು ಹೇಳ್ದಂಗೆ, ಇವಾಗ ಜಿಮ್ನಾಸ್ಟಿಕ್ ಅಲ್ಲಿ ಎಷ್ಟೊಂದು ಡಿಸಿಪ್ಲಿನ್ಸ್ ಇದೆ, ಅದರಲ್ಲಿ ಟಂಬ್ಲಿಂಗ್ ಅಂದ್ರೆ ಒಂದ್ ಸಿಂಗಲ್ ಫ್ಲೋರ್, ಅದರಲ್ಲಿ ಕಂಟಿನ್ಯೂಸ್ ಎಲಿಮೆಂಟ್ಸ್ ಮಾಡ್ಕೊಂಡು ಹೋಗ್ಬೇಕು. 7 ಕಂಟಿನ್ಯೂಸ್ ಎಲಿಮೆಂಟ್ಸ್ ಮಾಡ್ಬೇಕು. ಟಂಬ್ಲಿಂಗ್ ಅಂದ್ರೆ ಇವಾಗ ಒಂದ್ ಸಿಂಗಲ್ ಫ್ಲೋರ್ ಇರುತ್ತೆ, ಎಷ್ಟೋ ಎಲಿಮೆಂಟ್ಸ್.
1: ಇಂಡಿವಿಜುವಲ್ ಗೇಮ್,
0: ಇಂಡಿವಿಜುವಲ್ ಗೇಮ್, ಇದನ್ನು ಇಂಡಿವಿಜುವಲ್ ಗೇಮ್. 7 ಎಲಿಮೆಂಟ್ಸ್ ಮಾಡ್ಬೇಕು ಟಂಬ್ಲಿಂಗ್ ಅಲ್ಲಿ. ಕಂಟಿನ್ಯೂಸ್ ಹೋಗ್ತಾ ಇರ್ಬೇಕು, ಲೈಕ್ ಬ್ಯಾಕ್ ಲಿಫ್ಟ್, ರೌಂಡ್ ಆಫ್, ಸಾಲ್ಟೋಸ್, ರೋಲ್ಸ್, ಅದೆಲ್ಲ ಕಂಟಿನ್ಯೂಸ್ ಮಾಡ್ಬೇಕು.
1: ಎಷ್ಟು ನಿಮಿಷ ಅದು ಮಾಡೋದಿರುತ್ತೆ?
0: ಅದು ಒಂದ್ ಜಸ್ಟ್ ಏನೋ ಒಂದ್ 10 seconds ಇಲ್ಲ,
1: ಆದ್ರೆ ಕಂಟಿನ್ಯೂ
0: ಕಂಟಿನ್ಯೂ ಇರ್ಬೇಕು. ಅಕಸ್ಮಾತ್ ಸ್ಟಾಪ್ ಮಾಡಿದ್ರೆ ಮಧ್ಯದಲ್ಲಿ
1: ಪಾಯಿಂಟ್
0: ಕಟ್ ಆಗತ್ತೆ, ಆಮೇಲೆ ಬಿದ್ರೆ ಮಧ್ಯದಲ್ಲಿ ಏನಾದ್ರು ಆಗ್ಬೋದು. ಅದಕ್ಕೆ
1: ಎಷ್ಟು ಜನ ಭಾಗವಹಿಸಿದ್ರಿ ಈಗ ಇದು ನ್ಯಾಷನಲ್ ಚಾಂಪಿಯನ್ಶಿಪ್ ಇತ್ತಲ್ಲ, ಎಲ್ಲೆಲ್ಲಿಂದ ಬಂದಿದ್ರು? ಬೆಳ್ಳಿಯ ಪದಕ ಪಡೆದಿದ್ರಿ, ಗೋಲ್ಡ್ ಯಾರು ಪಡೆದುಕೊಂಡಿದ್ರಲ್ಲಿ?
0: ಟಂಬ್ಲಿಂಗ್ ಅಲ್ಲಿ ಗೋಲ್ಡ್ ಕೇರಳದಿಂದ ಬಂದಿತ್ತು. ಆಕ್ಚುಲಿ ಕೇರಳ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಕೇರಳ, ಮಹಾರಾಷ್ಟ್ರ. ಆಕ್ಚುಲಿ ನಾನು ಟಂಬ್ಲಿಂಗ್ ಅದೇ ಫಸ್ಟ್ ಟೈಮ್ ಮಾಡಿದ್ದು, ನಾನು ಬೇರೆ ಯಾವ ಸೀನು ಮಾಡಿರ್ಲಿಲ್ಲ. ನಾವ್ ಇನ್ನೊಬ್ರು ಕೋಚ್ ಮಂಜುನಾಥ್ ಸರ್ ಅಂತ ಇದಾರೆ, ಅವರು ಸುಮ್ನೆ ಟ್ರೈ ಮಾಡು, ಏನ್ ಮೆಡಲ್ ಏನ್ ಬೇಕಾಗಿಲ್ಲ, ಸುಮ್ನೆ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡು ಅಂತ ಅಂದ್ರು. ಅದನ್ನು ಟ್ರೈ ಮಾಡಿದ್ರೆ ಅವಾಗ ಸಿಲ್ವರ್ ಬಂತು. ಈ ಟಂಬ್ಲಿಂಗ್ ಅಲ್ಲಿ ಮಹಾರಾಷ್ಟ್ರ, ಕೇರಳ, ವೆಸ್ಟ್ ಬೆಂಗಾಲ್, ಕರ್ನಾಟಕ ಅವರೆಲ್ಲಾರು ಪಾರ್ಟಿಸಿಪೇಟ್ ಮಾಡಿದ್ರು.
1: ಅವರು ಡಾಮಿನೇಟಿಂಗ್ ಅಲ್ವಾ,
0: ಮಹಾರಾಷ್ಟ್ರ ಡಾಮಿನೇಟಿಂಗ್ ಇದ್ರು ಇದರಲ್ಲಿ, ಮಹಾರಾಷ್ಟ್ರ ಮತ್ತೆ ಕೇರಳನು.
1: ಅಲ್ಲಿ ಮಲ್ಲಕಂಬ ಎಲ್ಲ ಜಾಸ್ತಿ ಅಂತ ಕೇಳ್ಪಟ್ಟಿದ್ದೀನಿ ಮಹಾರಾಷ್ಟ್ರದಲ್ಲಿ.
0: ಹೌದು, ಮಹಾರಾಷ್ಟ್ರದಲ್ಲಿ ಮಲ್ಲಕಂಬ ತುಂಬಾ ಜಾಸ್ತಿ. ಇವಾಗ ನಾವ್ ಯಾರ್ಯಾರ ಜೊತೆ ಕಾಂಪಿಟೇಟ್ ಮಾಡ್ತಿದೀವೋ ಅವ್ರ ಮಲ್ಲಕಂಬ ಕಾಂಪಿಟೇಷನ್ ಹೋಗ್ತಾರೆ ಮಹಾರಾಷ್ಟ್ರದ.
1: ಅದಕ್ಕೆ ಅವ್ರಿಗೆ ಒಂಥರ ಹಿಡಿತಾ ಇರುತ್ತೆ,
0: ಅವ್ರಿಗೇನು ಭಯ ಅನ್ನೋದು ಜಾಸ್ತಿ ಇರಲ್ಲ.
1: 2024 ಸೂರತ್ ನಲ್ಲಿ ನಡೆದ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಯಾವ್ಯಾವ ಇವೆಂಟ್ಸ್ ನಲ್ಲಿ ಭಾಗವಹಿಸಿದ್ರಿ, ಹಾಗೆ ಅದರ ರಿಸಲ್ಟ್ ಏನಿತ್ತು?
0: ಸೂರತ್ ನ್ಯಾಷನಲ್ಸ್ ಅಲ್ಲೂ ನಾನು ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ಮಾಡಿದ್ದೆ, ಅದರಲ್ಲಿ ವುಮೆನ್ಸ್ ಪೇರ್ ಜೂನಿಯರ್ ಅಲ್ಲಿ ಮಾಡಿದ್ದೆ ಅವಾಗ. ಸೊ ವುಮೆನ್ಸ್ ಪೇರ್ ಬ್ಯಾಲೆನ್ಸ್ ಅಲ್ಲಿ ನನಗೆ ಬ್ರಾನ್ಸ್ ಬಂದಿತ್ತು, ವಿಚ್ ವಾಸ್ ವೆರಿ ಡಿಸಪಾಯಿಂಟ್ಮೆಂಟ್ ಆಕ್ಚುಲಿ. ಯಾಕಂದ್ರೆ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಅಲ್ಲಿ ಒಂದು ಶೀಟ್ ಇರತ್ತೆ, ತಾರೀಫ್ ಶೀಟ್ ಅಂತ, ಅದರಲ್ಲಿ ನಾವು ಯಾವ್ಯಾ ಎಲಿಮೆಂಟ್ಸ್ ಮಾಡ್ತೀವೋ ಅದೆಲ್ಲ ಹಾಕಿರ್ಬೇಕು. ಆ ಡ್ರಾ ಮಾಡಿ ಅಥವಾ ಪ್ರಿಂಟ್ ಮಾಡಿ ಅದರದ್ದು ಸ್ಕೋರ್ ಬರ್ದಿ ಜಡ್ಜಸ್ ಕೊಡ್ಬೇಕು ನಾವು. ನಂದು ತಾರೀಫ್ ಶೀಟ್ ಅಲ್ಲಿ ಏನಾಗಿತ್ತಂದ್ರೆ ಒಂದು ಮಿಸ್ ಆಗಿತ್ತು ಎಲಿಮೆಂಟ್. ಸೊ ಆತರ ಮಿಸ್ ಆಗಿ

0: ಬೇರೆ ಎಲಿಮೆಂಟ್ ಮಾಡಿದ್ರೆ ನಮ್ಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ,
1: ಹಾಗೂ ಮಾಡ್ತಾರೆ,
0: ಆ ತರನು ಮಾಡ್ತಾರೆ. ಹೌದು,
1: ನಿಮ್ದು ತಪ್ಪಿರಲ್ಲ ಅವಾಗ.
0: ನಮ್ದು ತಪ್ಪಿರಲ್ಲ, ಬಟ್ ಆ ಶೀಟ್ ಅಲ್ಲಿ ನಾವು ಬೈ ಮಿಸ್ ಆಗಿ ತಪ್ಪಾಕಿರ್ತೀವಿ. ಸೊ ಅದರಿಂದ ನನಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅದ್ ಬ್ಯಾಲೆನ್ಸ್ ಅಲ್ಲಿ, ಬಟ್ ಅದೊಂದು ಮಿಸ್ಟೇಕ್ ಇಂದ ನನಗೆ ಬ್ರಾನ್ಸ್ ಬಂತು. ಆಕ್ಚುಲಿ
1: ಅದು ಬೇಜಾರಾಗಿತ್ತು,
0: ತುಂಬಾ ಬೇಜಾರು.
1: ಎಷ್ಟು ಜನ ಇದ್ರು ಅವಾಗ ಅಲ್ಲಿ ಪಾರ್ಟಿಸಿಪೇಟ್?
0: ನಾ ವುಮೆನ್ಸ್ ಪೇರ್ ಅಲ್ಲಿ 10 ಸ್ಟೇಟ್ಸ್ ಇತ್ತು.
1: ಬಹಳ ಟಫ್ ಕಾಂಪಿಟೇಷನ್,
0: ಟಫ್ ಕಾಂಪಿಟೇಷನ್ ಇರುತ್ತೆ. ಆಮೇಲೆ ಡೈನಾಮಿಕ್ ಅಲ್ಲಿ ಏನಾಯ್ತು ಅಂದ್ರೆ ಅದ್ರಲ್ಲಿ ನನಗೆ ಸಿಲ್ವರ್ ಬಂತು. ಯಾಕಂದ್ರೆ ನಮ್ದು ಫಾಲ್ ಆಯ್ತು, ಒಂದು ನನ್ನ ಪಾರ್ಟ್ನರ್ಗೆ ಮೇಲಿಂದ ಮಾಡಿಸ್ತಿದ್ನ, ಒಂದ್ ಎಲಿಮೆಂಟ್ ಮಾಡಿ ನೆಲಕ್ಕೆ ಕೈ ಟಚ್ ಮಾಡಿದ ಅಷ್ಟೇ,
1: ಸ್ಲಿಪ್ ಆಯ್ತು,
0: ಅದಕ್ಕೆ ಸಿಲ್ವರ್ ಬಂತು. ಆಮೇಲೆ ಕಂಬೈನ್ ಅಲ್ಲಿ ನಮಗೆ ಗೋಲ್ಡ್ ಬಂತು.
1: ಒಟ್ಟು ಮೂರು ವರ್ಣದ ಪದಕಗಳು ನಿಮಗೆ
0: ಬಂತು.
1: ಅಂದ್ರೆ ನೀವು ಹೋದಲ್ಲೆಲ್ಲ ಪದಕಗಳನ್ನ ಜಾಸ್ತಿ ತಗೊಂಡ್ಬರ್ತೀರಿ, ಏನಿದ್ರ ಗುಟ್ಟು, ಯಶಸ್ಸಿನ ಗುಟ್ಟು?
0: ನಮ್ ಲೈಕ್ ಆಕ್ರೋಬಾಟಿಕ್ಸ್ ಏನಾಗಿದೆ, ನನ್ ಒಂಥರ ಮೇನ್ ತರ ಆಗ್ಬಿಟ್ಟಿದೆ ನನ್ಗೆ. ಇವಾಗ ಹೋದ್ರೆ ನಂಗೆ ಮೆಡಲ್ ಬರ್ಲೇಬೇಕು ಅಲ್ಲಿ.
1: ಅಂದ್ರೆ ಆ ರೀತಿ ಒಂದು ಮನಸ್ಥಿತಿಯಲ್ಲೇ ಹೋಗ್ಬಿಡ್ತೀರಾ.
0: ವುಮೆನ್ಸ್ ಪೇರ್ ಅಲ್ಲಿ ಇಲ್ಲಿಯವ್ರಿಗೆ ಏನ್ ಮಾಡಿದ್ರು, ನಾನು ನನ್ನ ಪಾರ್ಟ್ನರ್ ಏನಾಗಿರ್ಲಿ, ಎಲ್ಲರಿಗಿಂತ ಲೈಕ್ ಬೆಸ್ಟ್ ಎಲಿಮೆಂಟ್ಸ್ ಇದೆ. ಯಾಕಂದ್ರೆ ಆಕ್ರೋಬಾಟಿಕ್ಸ್ ಮುಂಚೆ ನಾವು ಆರ್ಟಿಸ್ಟಿಕ್ ಮಾಡ್ತಿದ್ವಿ. ಆರ್ಟಿಸ್ಟಿಕ್ ಒಂಥರ ಬೇಸ್ ಇಂದಾಗೆ ಆಕ್ರೋಬಾಟಿಕ್ಸ್ಗೆ. ನಾವು ಆರ್ಟಿಸ್ಟಿಕ್ ಅಲ್ಲಿ ಏನೇನ್ ಎಲಿಮೆಂಟ್ಸ್ ಮಾಡ್ತೀವೋ ಅದೇ ಆಕ್ರೋಬಾಟಿಕ್ಸ್ಗೆ ಹೆಲ್ಪ್ ಆಗೋದು. ಸೊ ನಾವು ಆಕ್ರೋಬಾಟಿಕ್ಸ್ ಶಿಫ್ಟ್ ಆದಾಗ ಬೇಗ ಪಿಕಪ್ ಮಾಡ್ಕೊಂಡ್ವಿ, ಲೈಕ್ ಎಲ್ಲ ಬೇರೆ ಎಲಿಮೆಂಟ್ಸ್ ಎಲ್ಲ ಬೇಗ ಬೇಗ ಮಾಡಕ್ ಶುರು ಮಾಡಿದ್ವಿ. ನಾವಿನ್ನೂ ಇವಾಗ ಎಷ್ಟೊಂದ್ ಜನ ಇದಾರೆ, ಅವ್ರ ಎಷ್ಟೋ ವರ್ಷದಿಂದ ಆಕ್ರೋಬಾಟಿಕ್ಸ್ ಮಾಡ್ತಿರ್ಬೋದು, ಇನ್ನು ಬೇಸಿಕ್ಸ್ ಅಲ್ಲೇ ಇದಾರೆ. ಬಟ್ ನಮಗೆ ಏನ್ ಹೆಲ್ಪ್ ಅಂದ್ರೆ ಈ ಆರ್ಟಿಸ್ಟಿಕ್ ಮಾಡಿದ್ವಲ್ಲ, ಸೊ ಅದಕ್ಕೆ ನಮ್ಗೆ ಬೇಗ ಎಲಿಮೆಂಟ್ಸ್ ಪಿಕಪ್ ಮಾಡ್ಕೊಳಕ್ಕೆ ಹೆಲ್ಪ್ ಆಯ್ತು.
1: ಆ ರೀತಿ ನೀವು ಕಾಂಪಿಟೇಷನ್ ನಲ್ಲಿ ಪದಕಗಳನ್ನ ಗಳಿಸ್ಲಿಕ್ಕೆ ಸಹಾಯಕಾರಿ ಆಗ್ತು ಹೇಳ್ಬೋದು. 2025 ಜಮ್ಮುವಿನಲ್ಲಿ ನಡೆದ ಏರೋಬಿಕ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಏರೋ ಡ್ಯಾನ್ಸ್ ಮತ್ತೆ ಏರೋಬಿಕ್ಸ್ ನಲ್ಲಿ ಪದಕಗಳನ್ನ ಪಡೆದಿದ್ದೀರಿ. ಈ ಏರೋಬಿಕ್ಸ್ ಮತ್ತೆ ಜಿಮ್ನಾಸ್ಟಿಕ್ಸ್ ನಲ್ಲಿ ಏನಾದ್ರೂ ಸಾಮ್ಯತೆ ಇದೆನಾ?
0: ಏರೋಬಿಕ್ಸ್ ಅಂದ್ರೆ ಇವಾಗ ಜಿಮ್ನಾಸ್ಟಿಕ್ಸ್ ಅಲ್ಲಿ ಎರಡ್ ತರ ಏರೋಬಿಕ್ಸ್ ಇದೆ, ಒಂದು ಸ್ಪೋರ್ಟ್ಸ್ ಏರೋಬಿಕ್ಸ್, ಒಂದು ಜಿಮ್ನಾಸ್ಟಿಕ್ಸ್ ಏರೋಬಿಕ್ಸ್. ಜಿಮ್ನಾಸ್ಟಿಕ್ಸ್ ಏರೋಬಿಕ್ಸ್ ಅಂದ್ರೆ ಮೂವ್ಮೆಂಟ್ಸ್ ಇರುತ್ತೆ, ಒಂದು 7 ಬೇಸಿಕ್ ಸ್ಟೆಪ್ಸ್ ಇರುತ್ತೆ. ಆ 7 ಬೇಸಿಕ್ ಸ್ಟೆಪ್ಸ್ ಅಲ್ಲಿ ನಾವು AMPs ಅಂತ ಇರುತ್ತೆ, ಅದು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಮಧ್ಯದಲ್ಲಿ ನಾವು ಎಲಿಮೆಂಟ್ಸ್ ಲೈಕ್ ಸ್ಮಾಲ್ ಸ್ಮಾಲ್ ಎಲಿಮೆಂಟ್ಸ್, ಏರೋಬಿಕ್ಸ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಪಿವೋಟ್ ಟರ್ನ್ ಅನ್ನೋದು, ಹೆಲಿಕಾಪ್ಟರ್ ಅನ್ನೋದು, ಆತರ ಎಲಿಮೆಂಟ್ಸ್ ಇರುತ್ತೆ. ಅದನ್ನ ನಾವು ಮಧ್ಯದಲ್ಲಿ ಹಾಕೊಂಡು ಫುಲ್ ಕಾಂಬಿನೇಷನ್ ನ ಕಂಪ್ಲೀಟ್ ಮಾಡ್ಬೇಕು.
1: ಅದಕ್ಕೆ ಟೈಮಿಂಗ್ ಏನಾದ್ರೂ?
0: ಏರೋಬಿಕ್ಸ್ ಅಲ್ಲಿ 2 minutes.
1: ಏರೋ ಡ್ಯಾನ್ಸ್ ಆಗಿರ್ಬೋದು, ಏರೋಬಿಕ್ಸ್ ನಲ್ಲಿ
0: ಆಗಿಲ್ಲ ಅಲ್ಲ, ಆಕ್ಚುಲಿ ಏರೋಬಿಕ್ಸ್ ಅಲ್ಲಿ 1 minute 30 seconds. ಏರೋ ಡ್ಯಾನ್ಸ್ ಹೆಂಗಂದ್ರೆ ಅದು 8 members ಮಾಡೋದು. ಏರೋ ಡ್ಯಾನ್ಸ್ ಅಲ್ಲಿ ಎಲಿಮೆಂಟ್ಸ್ ಇರಲ್ಲ, ಬರೀ ಏರೋಬಿಕ್ಸ್ ಪ್ಲಸ್ ನಮ್ ಡಾನ್ಸ್, ನಾರ್ಮಲ್ ಡಾನ್ಸ್ ಇರುತ್ತೆ ನೋಡಿ, ಇವಾಗ ವೆಸ್ಟರ್ನ್ ಆಗಿರ್ಲಿ ಕ್ಲಾಸಿಕಲ್ ಆಗಿರ್ಲಿ, ಅದ್ ನಾವು ಜಾಯಿನ್ ಮಾಡ್ಕೋಬಹುದು. 30 seconds ನಾರ್ಮಲ್ ಡಾನ್ಸ್ ಇರ್ಬೇಕು, 1 minute ಏರೋಬಿಕ್ಸ್ ಇರ್ಬೇಕು, ಅದು ಏರೋ ಡಾನ್ಸ್. 8 members ಮಾಡೋದು ಅದು ಮಾತ್ರ.
1: ಅಲ್ಲಿ ಏನಿತ್ತು ನಿಮ್ ರಿಸಲ್ಟ್? ಈ ಏರೋ
0: ಡಾನ್ಸ್ ಅಲ್ಲಿ ನಮ್ಗೆ ಸಿಲ್ವರ್ ಬಂದಿತ್ತು ಆಕ್ಚುಲಿ. ಆಮೇಲೆ ಏರೋ ಡಾನ್ಸ್ ನಾವು ರೀಸೆಂಟ್ ಆಗಿ ಶುರು ಮಾಡ್ಕೊಂಡ್ ಬಂದಿದ್ದು ಏರೋ ಡಾನ್ಸ್, ಅದು ಜಮ್ಮುಲಿ ನಾನು ಫಸ್ಟ್ ಟೈಮ್ ಮಾಡಿದ್ದು.
1: ಎಲ್ಲ ಫಸ್ಟ್ ಟೈಮ್, ಆದ್ರೆ ಪದಕಗಳ ಮಾತ್ರ ಗ್ಯಾರಂಟಿ ಅಂತ ಹೇಳ್ಬೋದು.
0: ನಾನು ಆದ್ರೆ ಆರ್ಟಿಸ್ಟಿಕ್ ತುಂಬಾ ಸರಿ ಮಾಡಿದೀನಿ, ಆರ್ಟಿಸ್ಟಿಕ್ ಅಲ್ಲಿ ತುಂಬಾ ನ್ಯಾಷನಲ್ಸ್ ಹೋಗಿದ್ದೀನಿ, ಬಟ್ ಯಾವತ್ತೂ ಆರ್ಟಿಸ್ಟಿಕ್ ಅಲ್ಲಿ ಮೆಡಲ್ ಅಂತ ಆಗಿಲ್ಲ, ತುಂಬಾ ಕಷ್ಟ ಇರತ್ತೆ ಅದು ಅದಕ್ಕೆ. ಬಟ್ ಏರೋಬಿಕ್ಸ್, ಏರೋ ಡಾನ್ಸ್, ಅಕ್ರೋಬಾಟಿಕ್ಸ್ ಅದೆಲ್ಲ ಮೆಡಲ್ಸ್
1: ಆಗಿದೆ. ಸೋನಿಕಾ, 38th ನ್ಯಾಷನಲ್ ಗೇಮ್ಸ್ ನಲ್ಲಿ ಕಂಚಿನ ಪದಕವನ್ನ ಪಡೆದಿದ್ರಿ, ಇದ್ರ ಕುರಿತಾಗಿ ಹಂಚಿಕೊಳ್ಳಿ.
0: ನ್ಯಾಷನಲ್ ಗೇಮ್ಸ್ ನಂದು ಹೋಗೋದು ಆಕ್ಚುಲಿ ಡಿಸೈಡ್ ಆಗಿರ್ಲಿಲ್ಲ, ಒಬ್ರು ಬಿಟ್ರು ಅಂತ ನನ್ನ ಸೇರ್ಸ್ಕೊಂಡಿದ್ದೆ ಅದ್ರಲ್ಲಿ. ಮನೋಹರ್ ಸರ್ ಇದಲ್ವಾ, ಅವ್ರು ನನ್ ಲೈಕ್ ನೀನ್ ಟ್ರೈ ಮಾಡ್ಬೋದು ಇದ್ರಲ್ಲಿ, ಯಾಕಂದ್ರೆ ನಾನು ಅಕ್ರೋಬಾಟಿಕ್ಸ್ ಮುಂಚಿಂದನೂ ಮಾಡ್ತಿದ್ದೆ, ಸೊ ಅದಕ್ಕೆ ನಾನು ಟ್ರೈ ಮಾಡ್ಬೋದು ಅಂತ ಮಾಡಿದ್ರು. ಬಟ್ ಇದ್ರಲ್ಲಿ ನಾನು ಮಾಡಿದ್ದು ವುಮೆನ್ಸ್ ಗ್ರೂಪ್, 3 ಇರೋದು,
1: 3
0: ಒಬ್ರು ಕೆಳಗೆ, ಅವ್ರ ಮೇಲೆ ನಾನು, ನನ್ ಮೇಲೆ ಇನ್ನೊಬ್ಳು, ಆತರ ಮಾಡೋದು. ನಾನ್ ಮಿಡಲ್ ಬೇಸ್ ಆಗಿದ್ದೆ, ಇದು ನಂದು ಫಸ್ಟ್ ಟೈಮ್ ಮಾಡ್ತಿರೋದು ವುಮೆನ್ಸ್ ಗ್ರೂಪ್ ನ್ಯಾಷನಲ್ ಲೆವೆಲ್ ಅಲ್ಲಿ. ಆಮೇಲೆ ನಾನು ನ್ಯಾಷನಲ್ ಗೇಮ್ಸ್ ಹೋಗ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ನ್ಯಾಷನಲ್ ಗೇಮ್ಸ್ ಇಂಡಿಯಾದಲ್ಲಿ ತುಂಬಾ ದೊಡ್ಡದು, ಅದಕ್ಕೆ ಹೋಗಕ್ಕೆ ತುಂಬಾ ಕಷ್ಟ ಆಕ್ಚುಲಿ.
1: ಅದು ನಿಮ್ಗೆ ಸಡನ್ ಆಗಿ ಸಿಕ್ಸಿಟಿ,
0: ವೆರಿ ಸಡನ್ ಆಗಿ ಸಿಕ್ತ ಆಪರ್ಚುನಿಟಿ, ಅದಕ್ಕೆ ನಂಗೆ ತುಂಬಾ ಖುಷಿಯ ಆಪರ್ಚುನಿಟಿ ಸಿಕ್ಕಿದಕ್ಕೆ. 3 ಏನ್ ಮಾಡ್ತಿದ್ವಿ ಮುಂಚೆನು, ಯಾತರಾದ್ರೂ ಪಾರ್ಟ್ನರ್ಸ್ ಇರ್ಲಿಲ್ಲ, ಸೊ ಅದೆಲ್ಲ ಲೈಕ್ ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಅಕ್ರೋಬಾಟಿಕ್ಸ್ ಅಲ್ಲಿ. ಮಾಡ್ಬೇಕಾದ್ರೆ ನಮ್ಮ ಮೈಂಡ್ ಸೆಟ್ ಎಲ್ಲಾರ್ದು ಸೇಮ್ ಇರ್ಬೇಕು, ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಪಾರ್ಟ್ನರ್ಶಿಪ್. ಅದು ವುಮೆನ್ಸ್ ಗ್ರೂಪ್ ಅಂತೂ ಮೂರ್ ಜನ ಮಾಡೋದು ಡಿಫಿಕಲ್ಟ್ ಇರತ್ತೆ. ಸೊ ಅದ್ರಲ್ಲಿ ನಂಗೆ ಬ್ರಾನ್ಸ್ ಬಂತು ಅಂದ್ರೆ ತುಂಬಾ ಆಮೇಲೆ ಇದು ಸೀನಿಯರ್ಸ್ ಅಲ್ಲಿ ನಾನು ಮಾಡಿದ್ದೆ ಆಕ್ಚುಲಿ. ಸೊ ಸೀನಿಯರ್ಸ್ ಅಲ್ಲಿ ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಗುಜರಾತ್ ಅವರೆಲ್ಲ ತುಂಬಾ ಲೈಕ್ ಎಕ್ಸ್ಟ್ರೀಮ್ ಕಾಂಪಿಟೇಷನ್ ಅವ್ರದ್ದು ಅಕ್ರೋಬ್ಯಾಟಿಕ್ಸ್ ಅಲ್ಲಿ.
1: ಅಂದ್ರೆ ಅವರೆಲ್ಲ

0: ಮಾಡ್ತಾನೆ
1: ಮಾಡ್ತಾನೆ ಮುಂಚಿಂದಾನೆ. ಮಹಾರಾಷ್ಟ್ರ ಅವರೆಲ್ಲ ಏನಂದ್ರೆ ಆಕ್ಚುಲಿ ಅವ್ರು ಯಾರು ಆರ್ಟಿಸ್ಟಿಕ್ ಹತ್ರ ಚೇಂಜ್ ಚೇಂಜ್ ಮಾಡಿಲ್ಲ. ಮೊದ್ಲು ಸ್ಟಾರ್ಟಿಂಗ್ ಇಂದ ಇವಾಗ ತನಕ ಅವ್ರು ಬರೀ ಅಕ್ರೋಬಾಟಿಕ್ಸ್ ಮಾಡ್ಕೊಂಡು,
0: ಅಂದ್ರೆ ಒಂದೇ ಇವೆಂಟ್ ಅಲ್ಲಿ ಅವ್ರು ಕಾನ್ಸಂಟ್ರೇಷನ್
1: ಎಷ್ಟೋ ಲೈಕ್ ಇವಾಗ ಮಹಾರಾಷ್ಟ್ರ ಸೀನಿಯರ್ಸ್ ಇದಾರೆ ಅವರು, ಇವಾಗ ಏಜ್ ಅವ್ರದ್ದು 20 ಇಯರ್ಸ್ ಏನೋ ಆಗಿರ್ಬೋದು, ಚಿಕ್ಕ ವಯಸ್ಸಿಂದ ಇವಾಗಿನ ತನಕ ಬರೀ ಅಕ್ರೋಬಾಟಿಕ್ಸ್ ಮಾಡ್ಕೊಂಡ್ ಬಂದಿದ್ದು. ನಾವುಗಳು ಇವಾಗ ಒಂದು 3 ಇಯರ್ಸ್ ಬ್ಯಾಕ್ ಇಂದ ಅಕ್ರೋಬಾಟಿಕ್ಸ್ ಶುರು ಮಾಡಿದ್ದು.
0: ಸೊ ಇವೆಲ್ಲ ಜಿಮ್ನಾಸ್ಟಿಕ್ ಮಾಡುವಾಗ ಹಿನ್ನೆಲೆ ಮ್ಯೂಸಿಕ್ ಏನಾದ್ರೂ ಹಾಕ್ತಾರ?
1: ಹೌದು, ಇವಾಗ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಅಲ್ಲಿ ನಾವು ಇವಾಗ ಬ್ಯಾಲೆನ್ಸ್ ಅಂತ ತಗೊಳ್ಳೋಣ, ಅದರಲ್ಲಿ ಇವಾಗ ನಾವು 5 ಎಲಿಮೆಂಟ್ ಮಾಡ್ಬೇಕು. ಬರೀ 5 ಎಲಿಮೆಂಟ್ ಮಾಡ್ಬಿಟ್ಟು ಸುಮ್ಮನೆ ಆಗೋದಲ್ಲ, ನಾವೇ ಒಂದು ಕೊರಿಯೋಗ್ರಫಿ ಸೆಟ್ ಮಾಡ್ಬೇಕು. ಒಂದ್ ಮ್ಯೂಸಿಕ್ ಸೆಲೆಕ್ಟ್ ಮಾಡಿ ಆ ಸಾಂಗ್ ಪ್ರಕಾರ ಕೊರಿಯೋಗ್ರಾಫ್ ಮಾಡಿ ಅದ್ರ ಮಧ್ಯದಲ್ಲಿ ಎಲಿಮೆಂಟ್ಸ್ ಹಾಕೊಂಡಿ, ಆಮೇಲೆ ಏನೋ ಟ್ರಾನ್ಸಿಷನ್ಸ್ ಅಂದ್ರೆ ಲಿಫ್ಟ್ಸ್,
0: ಅಂದ್ರೆ ಆ ಮ್ಯೂಸಿಕ್ಗೆ ತಕ್ಕ ಹಾಗೆ ನಿಮ್ಮ ಮೂಮೆಂಟ್ ಇರಬೇಕು.
1: ಡಾನ್ಸ್ ಎಲ್ಲ ಹೌದು, ಅದನ್ನು ಆಕ್ಚುಲಿ ಜಜಿಂಗ್ ತುಂಬಾ ಹೆಲ್ಪ್ ಆಗತ್ತೆ. ನಮ್ ಮ್ಯೂಸಿಕ್ ಮೇಲೂ ಜಜ್ ಮಾಡ್ತಾರೆ, ನಮ್ದು ಕೊರಿಯೋಗ್ರಫಿ ಸಾಂಗ್ ಪ್ರಕಾರ ಇದೆಯಾ ಅಂತ ಅದ್ರ ಮೇಲೂ ಜಜ್ ಮಾಡ್ತಾರೆ. ಅಂಗಡಿ
0: ಅಲ್ಲೂ ಎಲ್ಲ ಪಾಯಿಂಟ್ಸ್ ಗಳು
1: ಸಿಗತ್ತೆ. ಹೌದು,
0: ಹಾಗಾದ್ರೆ ಮ್ಯೂಸಿಕ್ ಬೇಸಿಕ್ ಇರ್ಲೇಬೇಕು.
1: ಹೌದು, ಅಕ್ರೋಬಾಟಿಕ್ಸ್ ಜಿಮ್ನಾಸ್ಟಿಕ್ ಇರ್ಲೇಬೇಕು.
0: 2023 ಉಜ್ಬೇಕಿಸ್ತಾನದಲ್ಲಿ ನಡೆದ ಏಷ್ಯನ್ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನ ಪಡೆದಿದ್ರಿ. ಇದು ನಿಮ್ಮ ಮೊದಲ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಆಗಿತ್ತ? ಮೊದಲ ಪ್ರಯತ್ನದಲ್ಲಿ ಪದಕಗಳನ್ನ ಪಡೆದ್ರಲ್ಲ, ಹೇಗಿತ್ತು ಆ ಅನುಭವ?
1: ಇಲ್ಲ, ಆಕ್ಚುಲಿ 2018 ಅಲ್ಲಿ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ನಾನು US ಹೋಗಿದ್ದೆ. ಅಲ್ಲಿ ಲೈಕ್ ಸುಮ್ನೆ ಪಾರ್ಟಿಸಿಪೇಟ್ ಮಾಡಕ್ಕಂತ ಅಷ್ಟೇ ಹೋಗಿದ್ದು. ಸುಮ್ನೆ ಲೈಕ್ ಈ ತರ ಕಾಂಪಿಟೇಷನ್ ಇತ್ತು ಅಂತ ಹೇಳಿದ್ರು. ಕರ್ನಾಟಕದಿಂದ 8 ಜನ ಹೋಗಿದ್ವಿ US. ನಾನಿನ್ನು ಚಿಕ್ಕವಳಿದ್ದೆ ಅವಾಗ. ಇದ್ದೆ ಅವಾಗ ನಾನು ಅಷ್ಟೇ. ಅವಾಗ ನಾನು ಫಸ್ಟ್ ಆಕ್ಚುಲಿ ದೇಶ ಬಿಟ್ಟು ಹೋಗಿದ್ದೆ, US ಹೋಗಿದ್ ನಾನು. ಅಲ್ಲಿ ಏರೋಬಿಕ್ಸ್ ಮಾಡಿದ್ವಿ. ಸೆಕೆಂಡ್ ರೌಂಡ್ ಗೆ ನಾನು ಸೆಲೆಕ್ಟ್ ಆಗಿದ್ದೆ. 6th ಪೊಸಿಷನ್ ಅಲ್ಲಿದ್ದೆ, ಸೆಕೆಂಡ್ ರೌಂಡಿಂಗ್ ಸೆಲೆಕ್ಟ್ ಆದ್ರೆ ಅಲ್ಲಿ 5th ಪೊಸಿಷನ್ ಬಂದೆ.
0: ಕಾಂಪಿಟೇಷನ್ ಜಾಸ್ತಿ. ಯಾವ ದೇಶದವರು ಡಾಮಿನೇಟ್ ಇದ್ದಾರೆ ಈ ಜಿಮ್ನಾಸ್ಟಿಕ್ಸ್ ನಲ್ಲಿ?
1: ಎಲ್ಲಾ ದೇಶಗಳು ಇದೆ, ನಮ್ ಇಂಡಿಯಾ ಸ್ವಲ್ಪ ಕೆಳಗೆ ಇವಾಗ. ಆದ್ರೆ ತುಂಬಾ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ತುಂಬಾ ಇಂಪ್ರೂವ್ ಆಗಿದೆ ಇಂಡಿಯಾ. ಆಕ್ಚುಲಿ ಮುಂಚಿನ ತರ
0: ಇಲ್ಲ,
1: ಎಷ್ಟೊಂದ್ ಜನ ಇವಾಗ ರೆಪ್ರೆಸೆಂಟ್ ಮಾಡೋರೆ ಇಂಡಿಯಾ.
0: ಇಂಡಿಯಾದಲ್ಲಿ
1: 2 ಟೀಮ್ ಸೆಲೆಕ್ಟ್ ಆಗಿದ್ದು, ನಾನು ಮತ್ತೆ ನನ್ನ ಪಾರ್ಟ್ನರ್, ಮಹಾರಾಷ್ಟ್ರದಿಂದ ಇನ್ನು ಇಬ್ರು ಹುಡುಗಿಯರು. ಸೊ ಅಲ್ಲಿ 6 ಕಾಂಪಿಟೇಟರ್ಸ್ ಇದ್ರು. ಉಜ್ಬೇಕಿಸ್ತಾನಿಂದ 2 ಟೀಮು, ಕಜಾಕಿಸ್ತಾನಿಂದ 2 ಟೀಮು, ಇಂಡಿಯಾದಿಂದ 2 ಟೀಮು. ಫಸ್ಟ್ ನಮ್ದು ಬ್ಯಾಲೆನ್ಸ್ ನಡೀತು. ಫಸ್ಟ್ ಟೈಮ್ ನಾವು ಹೋಗಿದ್ದು, ಆ ಫುಲ್ ಹಾರ್ಟ್ ಬೀಟ್ ಎಲ್ಲ ರೇಸ್ ಆಗಿ ನರ್ವಸ್ನೆಸ್ ತುಂಬಾ ಆಗಿರುತ್ತೆ. ಅದರಲ್ಲಿ ಒಂದ್ ಫಾಲ್ ಆಯ್ತು ನಮ್ದು. ಫಾಲ್ ಆದಾಗ ನನ್ನ ಪಾರ್ಟ್ನರ್ಗೆ ನರ್ವಸ್ನೆಸ್ ಆಗಿ ಉಸಿರು ಇಟ್ಕೊಳಕ್ ಶುರು ಆಯ್ತು. ಬಟ್ ಆದ್ರೂ ಅದು ಫುಲ್ ಕಂಪ್ಲೀಟ್ ಮಾಡಿದ್ವಿ. ಅವಾಗ ನಮ್ ಸ್ಕೋರ್ ಸ್ವಲ್ಪ ಕೆಳಗಿತ್ತು, ಕಡಿಮೆ ಇತ್ತು. ಸೆಕೆಂಡ್ ಡೈನಾಮಿಕ್ಸ್ ಬಂತು. ಡೈನಾಮಿಕ್ಸ್ ಅಲ್ಲಿ ನಾವು ಯಾವ ಎಲಿಮೆಂಟ್ ಇತ್ತೋ ಎಲ್ಲ ಕ್ಲೀನ್ ಆಗಿ ಮಾಡಿದ್ವಿ. ಸೊ ಅದರಿಂದ ನಮ್ ಸ್ಕೋರ್ ಸ್ವಲ್ಪ ಮೇಲೋಯ್ತು. ಆಮೇಲೆ ಕಂಬೈನಿಗೆ ಸೆಲೆಕ್ಟ್ ಆದ್ವಿ ನಾವು.
0: ಬ್ಯಾಲೆನ್ಸ್
1: ಮತ್ತೆ ಡೈನಾಮಿಕ್ ಅಲ್ಲಿ ಎರಡರಲ್ಲೂ ಪಾಯಿಂಟ್ಸ್ ಸೇರಿಸಿ ಅದು ಚೆನ್ನಾಗಿದೆಯಾ ಅಂತ ನೋಡಿ ಆಮೇಲೆ ಇದಕ್ಕೆ ಕಂಬೈನ್ಗೆ ಹೋಗ್ಬೇಕು. ಇಂಡಿಯಾದಿಂದ 2 ಟೀಮ್ ಇದೆ, ಬಟ್ ಒಂದೇ ಟೀಮ್ ಕಳ್ಸೋದು ಕಂಬೈನ್ಗೆ. 1 ಟೀಮ್ ಡ್ರಾಪ್ ಔಟ್ ಮಾಡ್ತಾರೆ, ನಂದು ಮತ್ತೆ ನನ್ನ ಪಾರ್ಟ್ನರ್ ನ ಸೆಲೆಕ್ಟ್. ಲೈಕ್
0: ಅಂದ್ರೆ 2 ಟೀಮ್ ಹೋಗಿತ್ತು, ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರೆ ಇಂಡಿಯಾದಿಂದ 2 ಟೀಮ್.
1: ಯಾಕಂದ್ರೆ ಬ್ಯಾಲೆನ್ಸ್ ಮತ್ತೆ ಡೈನಾಮಿಕ್ ಅಲ್ಲಿ ನಮ್ದು ಜಾಸ್ತಿ ಸ್ಕೋರ್ ಬಂದಿತ್ತು ಅವ್ರಕ್ಕಿಂತ. ಸೊ ಅದ್ರಲ್ಲಿ ನಾವು ಮತ್ತೆ ಕಂಬೈನ್ ಮಾಡಿದ್ವಿ, ಆಮೇಲೆ ಕಾಂಪಿಟೇಟ್ ಮಾಡಿದ್ವಿ. ಬಟ್ ಕಜಾಕಿಸ್ತಾನ್, ಉಜ್ಬೇಕಿಸ್ತಾನ್ ಅವ್ರನ್ನೆಲ್ಲ ಬೀಟ್ ಮಾಡೋದು ತುಂಬಾ ಕಷ್ಟ. ಅವ್ರದ್ದು ಎಲಿಮೆಂಟ್ಸ್ ಹೆಂಗಿರತ್ತಂದ್ರೆ ನಮ್ಕಿಂತ ಟ್ರಿಪಲ್ ಚೆನ್ನಾಗಿರುತ್ತೆ. ಕಜಾಕಿಸ್ತಾನ್ ಫಸ್ಟ್ ಬಂತು, ಉಜ್ಬೇಕಿಸ್ತಾನ್ ಸೆಕೆಂಡ್ ಬಂತು, ನಾವ್ 3rd ಬಂದ್ವಿ.
0: ಆದ್ರೂ ಕಂಚಿನ ಪದಕ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲ. ಕಳೆದ ವರ್ಷ ಗೋವಾದಲ್ಲಿ ನಡೀತಲ್ಲ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ 3 ಇವೆಂಟ್ ನಲ್ಲಿ ಭಾಗವಹಿಸಿ 3 ಬೆಳ್ಳಿಯ ಪದಕ ಪಡೆದಿದ್ದೀರಿ. ಪೇರ್ ಬ್ಯಾಲೆನ್ಸ್ ಯಾವ ರೀತಿ ಇರುತ್ತೆ ಆ ಕಾಂಪಿಟೇಷನ್?
1: ಇದನ್ನು ಅಕ್ರೋಬಾಟಿಕ್ಸ್, ಇವಾಗ ನಾನು ಹೆಂಗ್ ಉಜ್ಬೇಕಿಸ್ತಾನ್ ಹೋಗಿದ್ನೋ ಇದನ್ನು ಸೇಮ್ ಕಾಂಪಿಟೇಷನ್. ಬಟ್ ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಡೆದಿದ್ದು ಏಷ್ಯನ್ ಚಾಂಪಿಯನ್ಶಿಪ್. ಸೊ ಇದಕ್ಕೂ ಮುಂಚೆ ನಮ್ಗೆ ಕ್ಯಾಂಪ್ ಗಳಿರತ್ತೆ, ಲೈಕ್ ಆಲ್ ಓವರ್ ಇಂಡಿಯಾ ಯಾರ್ಯಾರು ಸೆಲೆಕ್ಟ್ ಆಗಿದ್ರು ಅವ್ರ ಜೊತೆ ಎಲ್ಲಾರ ಜೊತೆ ಒಂದು ಗೋವಾದಲ್ಲೇ ಕಾಂಪಿಟೇಷನ್ ಮುಂಚೆ
0: 20 ಡೇಸ್
1: ಕ್ಯಾಂಪ್ ಇತ್ತು ನಮ್ಗೆ ಅಲ್ಲೇ ಗೋವಾದಲ್ಲೇ. ಸೊ 20 ಡೇಸ್ ಕ್ಯಾಂಪ್, ಆಮೇಲೆ ಕಾಂಪಿಟೇಷನ್ ಇತ್ತು. ಫಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ ಆಯ್ತು, ಆಮೇಲೆ ಅದ್ರ ಮಧ್ಯದಲ್ಲಿ ಇನ್ನು 2 ನ್ಯಾಷನಲ್ಸ್ ನಡೀತು. ಆ ಗ್ಯಾಪ್ ಅಲ್ಲಿ ನಾವು ಇಂಪ್ರೂವ್ ಮಾಡಕ್ ಶುರು ಮಾಡಿದ್ವಿ. ನಮ್ದು ಎಲಿಮೆಂಟ್ಸ್ ಇನ್ನೂ ಹೈಯರ್ ಲೆವೆಲ್ ಗೋಯ್ತು, ನಮ್ ಸ್ಕೋರ್ಸ್ ಇನ್ನೂ ಹೈಯರ್ ಲೆವೆಲ್ ಗೋಯ್ತು. ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ ಸ್ಕೋರ್ ಎಷ್ಟಿತ್ತು, ಲೈಕ್ ಎಲಿಮೆಂಟ್ಸ್ ಅಂದ್ರೆ ಡಿಫಿಕಲ್ಟಿ 30 ಹಂಗಿತ್ತು. ಆದ್ರೆ ಇವಾಗ ನಮ್ ಡಿಫಿಕಲ್ಟಿ ಎಷ್ಟಿದೆ ಅಂದ್ರೆ 70-80 ಅದ್ರಲ್ಲಿದೆ.
0: ಸ್ವಲ್ಪ ಹೈ ಆಗಿತ್ತು. ಏನ್ ಕಾರಣ ಅಂತೀರಾ?

0: ಯಾರ ಕೋಚ್ಗಳೆಲ್ಲ ಚೆನ್ನಾಗಿ,
1: ನಮ್ ಮನೋಹರ್ ಕಾಮತ್ ಸರ್ ಇದಾರೆ, ಮಂಜುನಾಥ್ ಸರ್ ಇದಾರೆ, ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಅವರು ಅಕ್ರೋಬಾಟಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ಆಕ್ಚುಲಿ ಸ್ಮಾಲ್ ಸ್ಮಾಲ್ ಟೆಕ್ನಿಕ್ಸ್ ಇದೆಯಲ್ವಾ, ವೆರಿ ಇಂಪಾರ್ಟೆಂಟ್,
2: ಮೇನ್ ಟೆಕ್ನಿಕ್,
1: ವೆರಿ ವೆರಿ ಮೈನರ್, ವೆರಿ ಇಂಪಾರ್ಟೆಂಟ್ ಆ ಟೆಕ್ನಿಕ್ಸ್ ಎಲ್ಲ ಕೋಚಸ್ ಹೇಳ್ಕೊಡ್ತಾರೆ ಅಲ್ವಾ, ಅದರಿಂದ ಲೈಕ್ ತುಂಬಾ ಚೇಂಜಸ್ ಆಗುತ್ತೆ. ಇವಾಗ ಒಂದ್ ತಪ್ಪು ಮಾಡ್ತಿರ್ತೀವಿ ನಾವು, ಒಂದ್ ಕಡೆ ನಾನು ಮಾಡಿಸ್ತಿರ್ತೀನಿ, ಎಲ್ಲೋ ಒಂದ್ ಕೈ ಬೆಂಡ್ ಇರತ್ತೆ, ಆ ಸ್ಮಾಲ್ ಟೆಕ್ನಿಕ್ ನ ಚೇಂಜ್ ಮಾಡ್ತಾರೆ ಅವರು, ಅವಾಗ ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ನಾವು ಇವಾಗ ಒಂದ್ ಎಲಿಮೆಂಟ್ ಕಲಿತೀವಿ, ಅದರಿಂದ ನೆಕ್ಸ್ಟ್ ಎಲಿಮೆಂಟ್ ಕಲಿಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ನಾವು ಡ್ರಿಲ್ಸ್ ಅನ್ನೋದಿರುತ್ತೆ, ಆ ಎಕ್ಸಸೈಸ್ ಮಾಡಿ ಮಾಡಿ ಮಾಡಿ ಮಾಡಿ ಬರ್ತಾ ಇರತ್ತೆ ಎಲಿಮೆಂಟ್ಸ್.
0: ಸೋನಿಕಾ, ನಿಮ್ಮ ಎಜುಕೇಶನ್ ಏನು, ಹೇಗೆ ಸಮಯವನ್ನ ಹೊಂದಿಸ್ಕೋತೀರಿ ಜಿಮ್ನಾಸ್ಟಿಕ್?
1: ಇವಾಗ ನಂದು ಸೆಕೆಂಡ್ ಪಿ ಯು ಮುಗ್ದಿದೆ ಜೆ ಎನ್ ಸಿ ಎಂ ಎಸ್ ಯೂನಿವರ್ಸಿಟಿ, ಅಲ್ಲಿ ನಾನು ಬಿ ಬಿ ಎ ಇನ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ತಗೊಂಡಿದ್ದೀನಿ. ಆಮೇಲೆ ನಾನು ಪಿ ಯು ಲಿದ್ದಾಗ ನಾನು ಸಿ ಎಂ ಆರ್ ಕಾಲೇಜ್ ಅಂತ ಜಾಯ್ನ್ ಆಗಿದ್ದೆ. ಅಲ್ಲಿ ಟೈಮಿಂಗ್ಸ್ ಹೆಂಗಿತ್ತಂದ್ರೆ ಮಾರ್ನಿಂಗ್ 8:00 to 12:00 ಅಷ್ಟೇ. ಸೊ ನನ್ ಜಿಮ್ನಾಸ್ಟಿಕ್ ಗೆ ಏನು ಅಡ್ಡ ಬರೋದು ಆತರ ಏನು ಇರ್ಲಿಲ್ಲ. ಸೊ ನಂದು ಪ್ರಾಕ್ಟೀಸ್ ಇದ್ದಿದ್ದೆ 4:00, 12 to 4 ಗ್ಯಾಪ್ ಇತ್ತು. ಅಷ್ಟರಲ್ಲಿ ನಂಗೆ ಏನಾದ್ರು ರೆಸ್ಟ್ ಏನಾದ್ರು ಓದೋದು ಎಲ್ಲ ಅಷ್ಟರಲ್ಲೇ ಮುಗಿತಿತ್ತು ನಂಗೆ. ಲೈಕ್ ಮಂಡೇ ಟು ಸಾಟರ್ಡೇ ನಾವು 4:00 ಇಂದ ಒಂದ್ 8:30 ತನಕ ಮಾಡ್ತೀವಿ. ಸಂಡೇಸ್ ಹೆಂಗಂದ್ರೆ ವೈಟ್ ಫೀಲ್ಡ್ ಹೋಗ್ತಿದ್ವಿ, ಗೋಪಾಲನ್ ಸ್ಕೂಲ್ ಇದೆ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ. ಇವಾಗ ಚಂದಾಪುರದಲ್ಲಿ ಎಲೈಟ್ ಸ್ಕ್ವಾಡ್ ಜಿಮ್ನಾಸ್ಟಿಕ್ಸ್ ಅಂತ ಇದೆ. ಸೊ ಎವ್ರಿ ಸಂಡೇ ನಾವ್ ಅಲ್ಲಿ ಹೋಗ್ತಿವಿ, ಯಾಕಂದ್ರೆ ಅಲ್ಲಿ ಸ್ಪಾಂಜ್ ಪಿಟ್ ಅಂತ ಇದೆ, ಅಲ್ಲಿ ನಾವ್ ಹೊಸ ಹೊಸ ಎಲಿಮೆಂಟ್ಸ್ ಕಲಿಯಕ್ಕೆ ಅಲ್ಲಿ ಹೆಲ್ಪ್ ಆಗತ್ತೆ. ಇಂಜುರೀಸ್ ಏನೂ ಆಗಲ್ಲ, ಅದ್ರೊಳಗ್ ಬಿದ್ರು ಏನೂ ಆಗಲ್ಲ. ಸೊ ಎವ್ರಿ ಸಂಡೇಸ್ ನಾವ್ ಅಲ್ಲಿ ಒಂದ್ 7:30 ಹಂಗ್ ಹೋಗ್ತಿವಿ, 7:30 ಒಂದ್ 11:30 ತನಕ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಸಂಡೇಸ್.
0: ಈ ರೀತಿ ನಿಮ್ಮ ದಿನಚರಿ.
1: ಹೌದು
0: ಸೋನಿಕಾ, ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪದಕಗಳನ್ನ ಪಡೆದಿದ್ದೀರಿ, ನಿಮ್ಮ ಮುಂದಿನ ಗುರಿ ಏನು?
1: ಮೇನ್ ಅಂದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು ಅನ್ನೋದು. ಇವಾಗ ಏಷ್ಯನ್ಸ್ ಅಲ್ಲಿ ಮಾಡಿದೀವಿ, ಓಕೆ, ಬಟ್ ವರ್ಲ್ಡ್ಸ್ ಅಲ್ಲಿ ಹೆಂಗಿರತ್ತಂದ್ರೆ ಅದು 100 times ಡಿಫಿಕಲ್ಟಿ. ಏಷ್ಯನ್
0: ಚಾಂಪಿಯನ್ಶಿಪ್
1: ತುಂಬಾ, ಇವಾಗ ಇದು ಬರೀ ಏಷ್ಯನ್ ಅಲ್ವಾ, ಇದು ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲಾ ಕಡೆನ ಬರ್ತಾರೆ. ಮೆಡಲ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರನ್ನ ನೋಡಿ ಕಲಿಬೇಕಿರೋದು ತುಂಬಾ ಇದೆ. ಬೇರೆ ಕಂಟ್ರಿ ಅವ್ರು ಮಾಡಿ ನೋಡಿ ಕಲಿಬೇಕಿರೋದು ತುಂಬಾ ಇದೆ. ಸೊ ನಾನು ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗ್ಲೇಬೇಕು ಅಂತ ಒಂದ್ ಮೈಂಡ್ ಸೆಟ್ ಇದೆ.
0: ಒಲಿಂಪಿಕ್ ಅಲ್ಲಿ ಯಾವ್ದಿದೆ ಇವೆಂಟ್? ಈ
1: ಜಿಮ್ನಾಸ್ಟಿಕ್ ಅಲ್ಲಿ ಒಲಿಂಪಿಕ್ ಅಲ್ಲಿ ಬರೀ ಆರ್ಟಿಸ್ಟಿಕ್ ಮತ್ತೆ ರಿದಮಿಕ್ ಎರಡೇ ಇರೋದು, ಅಕ್ರೋಬಾಟಿಕ್ಸ್ ಜಿಮ್ನಾಸ್ಟಿಕ್ ಇನ್ನು ಬಂದಿಲ್ಲ.
0: ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿದೆ
1: ಇದೆ. ಹೌದು,
0: ಅದು ನಿಮ್ಮ ಗುರಿ ಅಂತ
1: ಹೇಳಬಹುದು.
0: ಒಳ್ಳೇದು ಸೋನಿಕಾ, ಜಿಮ್ನಾಸ್ಟಿಕ್ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದಿದ್ದೀರಿ. ನಿಮ್ಮ ಮುಂದಿನ ಕ್ರೀಡಾ ಪಯಣ ಉಜ್ವಲವಾಗಿರಲೆಂದು ನಮ್ಮ ಹಾರೈಕೆ. ಧನ್ಯವಾದ, ನಮಸ್ಕಾರ.
1: ಥ್ಯಾಂಕ್ ಯು ಸೋ ಮಚ್.
3: ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ಸ್ ಕ್ರೀಡಾಪಟು ಸೋನಿಕಾ ಗೌಡ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ. ನೀರನ್ನು ಉಳಿಸಿ ಸಂರಕ್ಷಿಸೋಣ.

ದುರ್ಗಾ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಇದುವರೆಗೂ ನಮ್ಮ ನಿಲಯದಿಂದ ಎಲ್ಲ ಕಾರ್ಯಕ್ರಮಗಳು ಪ್ರಸಾರವಾದವು. ಈಗ ಸಮಯ ಸರಿಯಾಗಿ 11:05. ಇಲ್ಲಿಗೆ ಇಂದಿನ ಎಲ್ಲ ಪ್ರಸಾರ ಕಾರ್ಯ ಮುಕ್ತಾಯಗೊಂಡವು. ಇನ್ನು ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗಿನ ದುರ್ಗೋದಯ ಪ್ರಸಾರದೊಂದಿಗೆ ಆರಂಭ. ಅಲ್ಲಿಯವರೆಗೂ ನಮ್ಮ ಎಲ್ಲ ಆತ್ಮೀಯ ಕೇಳುಗರಿಗೂ ಡಾಕ್ಟರ್ ಸೌಮ್ಯ ಮಂಜುನಾಥ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.